ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 19ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುದ್ದ, 7:35 ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಾಸುನಾಥ, 8:45 ವಿಜ್ಞಾನ ಜಾಣಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ.

ಐವತ್ತು ನಿಮಿಷಕ್ಕೆ ಕಲರವ, 9:50ಕ್ಕೆ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20ಕ್ಕೆ ಮನೆಯ ಮೊದಲ ಪಾಠಶಾಲೆ, 11:00ಗೆ ಭಾವಸಿಂಚನ ಕಾರ್ಯಕ್ರಮ, 11:30ಕ್ಕೆ ಹಾಡುವಸೆ, 11:40ಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ, 11:55ಕ್ಕೆ ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ, ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಆನಂದಪುರ ಅಂತೊಂದು ಊರು. ಆ ಊರಿನ ಹೊರಭಾಗದಲ್ಲಿ ಒಂದು ದೊಡ್ಡ ಆಶ್ರಮ ಇತ್ತು. ಹತ್ತಾರು ಜನ ಸನ್ಯಾಸಿಗಳಿದ್ದರಲ್ಲಿ ಅವ್ರ ಜೊತೆ ಕಲಿಯೋದಕ್ಕೆ ಅನೇಕ ಜನ ಬ್ರಹ್ಮಚಾರಿಗಳು ಭಕ್ತರು ಸದಾ ಚಟುವಟಿಕೆಯಲ್ಲಿ ಇರ್ತಿದ್ದ ಆಶ್ರಮ. ಆ ಆಶ್ರಮಕ್ಕೆ ಸ್ವಾಮಿ ಭೈರವಾನಂದರು ಮುಖ್ಯಸ್ಥರಾಗಿದ್ರು. ಆನಂದಪುರಕ್ಕೊಬ್ಬ ರಾಜ, ರಾಜ ಮಂತ್ರಿಗಳು ದೂತರು ಆಗಾಗ ರಾಜ್ಯದಲ್ಲಿ ಏನ್ ನಡೀತದೆ ಅನ್ನೋದನ್ನು ಬಂದು ರಾಜರು ಹೇಳ್ತಾ ಇದ್ರು. ರಾಜ ಬಂದು ಆಶ್ರಮಕ್ಕೆ ಬೆಟ್ಟೆ ಕೊಟ್ಟು ಹೋಗ್ತಿದ್ದ. ಒಂದ್ ದಿವಸ ಈ ಮಂತ್ರಿಗಳು ಹೋಗಿ ಕೆಲವು ದೂರುಗಳನ್ನು ರಾಜನ ಮುಂದೆ ಇಟ್ರು. ಸ್ವಾಮಿ, ಆಶ್ರಮ ಇದೆಯಲ್ಲ ಊರ ಹೊರಗೆ, ದೇಶಕ್ಕೇನೋ ಪ್ರಯೋಜನ ಇಲ್ಲ ಸ್ವಾಮಿ. ಸೋಮಾರಿಗಳು, ಸನ್ಯಾಸಿಗಳು ನೋಡಿದ್ರೆ ಹೇಗಿದ್ದಾರೆ, ಪೈಲ್ವಾನರಾಗಿದ್ದಾರೆ ಒಬ್ಬರಿಗಿಂತ ಒಬ್ರು. ಅವ್ರು ಯಾಕೆ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ, ಬೇರೆ ಕಾಲು ಹರಣ ಮಾಡ್ತಾರೆ ಅಂತ ಒಬ್ಬ ಹೇಳ್ದ. ಇನ್ನೊಬ್ಬ ಹೇಳ್ದ, ಸ್ವಾಮಿ ಅವ್ರು ಊಟ ತಿಂಡಿ ವ್ಯವಸ್ಥೆ ಏನು ಹೇಳೋಣ ಹೇಳಿ, ನೀವು ಕೂಡ ಅಂತ ಭೋಜನ ಮಾಡಲಿಕ್ಕಿಲ್ಲ, ಏನಾದರೂ ನೆಪ ಮಾಡಿ ದಿನನಿತ್ಯ ಸಿಹಿ ತಿಂಡಿ ಮಾಡಿಸ್ಕೊಂಡು ತಿಂತಾರೆ ಇವರು. ಮಗದಬ್ಬ ಸೇರಿಸ್ದ, ಅಷ್ಟೇ ಅಲ್ಲ ಮಹಾಸ್ವಾಮಿ, ಬೆಳಗ್ಗೆ ತರ ತರ ತಿಂಡಿ ಆಗ್ತವೆ, ಮಧ್ಯಾಹ್ನ ಊಟ ಆದ್ಮೇಲೆ ರಾತ್ರಿ ಊಟದಲ್ಲಿ ಹಣ್ಣು ಬೇಕು ತಿನ್ನೋದಕ್ಕೆ ಅವರಿಗೆ, ಇದಂತ ಸನ್ಯಾಸ ಸ್ವಾಮಿ. ಎಲ್ಲವನ್ನು ಬಿಟ್ಟು ಅವರಿಗೆ ಸಂಭ್ರಮ ಯಾಕೆ ಬೇಕು, ಸುಮ್ಮನೆ ತೋರಿಕೆ ಕಾವ್ಯ ಬಟ್ಟೆ ಹಾಕ್ತಾರೆ ಇವರೆಲ್ಲ, ಅವ್ರ ರಾಜಭೋಗ ಎಲ್ಲ ಬೇಕು. ರಾಜನ ಸ್ವಲ್ಪ ಹಿತ್ತಾಳೆ ಕಿವಿ, ಹೌದಲ್ಲ ಅನ್ನಿಸ್ತು, ಸನ್ಯಾಸಿಗಳಿಗೆ ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಬೇಕು. ಮರುದಿನ ಆಶ್ರಮದ ಮುಖ್ಯಸ್ಥರನ್ನ ಅರಮನೆ ಕರೆಸಿದ. ತನ್ನ ಬಂದಿದ್ದ ಆತಂಕ ಅವ್ರು ಹೇಳ್ಕೊಂಡ, ತಾವೆಲ್ಲ ಸನ್ಯಾಸಿಗಳು, ಈ ರೀತಿ ಭೋಗ ಜೀವನ ಸರಿನಾ ಅಂತ ಕೇಳಿದ. ಸನ್ಯಾಸಿಗಳು ನಕ್ರು, ಮಹಾರಾಜ ನಂದೊಂದು ವಿನಂತಿ ಇದೆ, ನಾನು ತಮ್ಮ ಅರಮನೆಗೆ ರಾತ್ರಿ 2 ಗಂಟೆಗೆ ಬರ್ತೀನಿ, ತಾವು ನನ್ನ ಜೊತೆಗೆ ಬರೋದಾದರೆ ಒಂದು ವಿಶೇಷ ತೋರಿಸ್ತೀನಿ ಇವತ್ತು ಅಂದರು. ಅವನು ಕುತೂಹಲ, ಏನು ತೋರಿಸ್ತಾರೆ ಅಂತ. ಕೊಟ್ಟ ಮಾತಿನ ಹಾಗೆ ರಾತ್ರಿ 2 ಗಂಟೆಗೆ ಸನ್ಯಾಸಿಗಳು ಅರಮನೆಗೆ ಬಂದರು. ರಾಜನ್ ಕರ್ಕೊಂಡು ಮಂತ್ರಿಗಳ ಮನೆಗೆ ಹೋದರು. ಅವ್ರವ್ರ ಮನೆಗೆ ಹೋದ ಮಂತ್ರಿ ಮಲ್ಕೊಂಡಿದ್ರಲ್ಲ, ಆ ಮಲಗಿದ ಮಂತ್ರಿಗಳ ಮುಖದ ಮೇಲೆ ಒಂದು ತಂಬಿಗೆ ತಣ್ಣೀರು ಸುರಿದ್ರು. ಗಾಬರಿಯಿಂದ ಎದ್ದಂಥ ಮಂತ್ರಿಗಳ ಬಾಯಿಂದ ಬೈಗುಳಗಳು ಸರ್ಮಾಲೆನೇ ಬಂತು. ಅಲ್ಲಿಂದ ಹೊರಟರು ಮತ್ತು ರಾಜ ಸನ್ಯಾಸಿ ಸೇನಾಪತಿ ಮನೆಗೆ ಬಂದರು. ಅಲ್ಲಿಯೂ ಇದೇ ಪ್ರಯೋಗ ಆಯಿತು. ಅರಣ್ಯದಲ್ಲಿದ್ದಲ್ಲ ಸೇನಾಪತಿ ಇನ್ನೂ ಕೆಟ್ಟ ಪದ ಬೈದ ಅವನು. ಬೇರೆ ಬೇರೆ ಅಧಿಕಾರಿಗಳಿದ್ದಲ್ಲ, ಅರಮನೆ ಅಧಿಕಾರಿಗಳು ಎಲ್ಲರ ಮೇಲೂ ಈ ಪ್ರಯೋಗ ಮಾಡಿದಾಗ ರಾಜ ಗಾಬರಿ ಆಗುವಷ್ಟರ ಮಟ್ಟಿಗೆ ಕೆಟ್ಟ ಮಾತುಗಳು ಅವ್ರ ಬಾಯಿಂದ ಬಂತು. ಸನ್ಯಾಸಿ ಏನು ಮಾಡ್ದ, ರಾಜನ ಕರ್ಕೊಂಡು ತನ್ನ ಆಶ್ರಮಕ್ಕೆ ಬಂದ. ಸನ್ಯಾಸಿಗಳು ನಿದ್ದೆ ಮಾಡ್ತಾ ಇದ್ರು, ಗಾಢ ನಿದ್ರೆಯಲ್ಲಿದ್ರು. ಆ ಬ್ರಹ್ಮಚಾರಿಗಳ ಮುಖದ ಮೇಲೆ ತಣ್ಣೀರು ಹಾಕಿದಾಗ ಅವ್ರ ಬಾಯಿಂದ ಬಂದದ್ದೇನು ಗೊತ್ತಾ, ಬೇಗಲು ಬರಲಿಲ್ಲ, ಹರಿ ಓಂ, ಶಿವಶಿವ, ರಾಮ ರಾಮ, ಇಂಥ ಉದ್ಗಾರಗಳೇ ಬಂತು. ಆಗ ಸನ್ಯಾಸಿಗಳು ಹೇಳಿದರು, ನೋಡಿದ್ರ ಯಾವುದು ಸಂಸ್ಕಾರ ಇರ್ತದಲ್ಲ ಅದೇ ತಕ್ಷಣ ಬಾಯಲ್ಲಿ ಬರ್ತದೆ, ನನ್ನ ಶಿಷ್ಯರ ಬಾಯಲ್ಲಿ ಕೆಟ್ಟ ಮಾತು

ಬರದೇ ಇರೋದಕ್ಕೆ, ಅವರ ಆಶ್ರಮದಲ್ಲಿದ್ದು ತಮ್ಮ ಜೀವನ ಪರಿಶುದ್ಧವಾಗಿ ಮಾಡಿಕೊಂಡದಕ್ಕೆ. ಇದು ಸಾಧ್ಯ ಆದದ್ದು ಅವ್ರು ತಿಂದ ಊಟದಿಂದಲ್ಲ. ಅವ್ರು ಊಟ ಬದುಕೋದಕ್ಕೆ ಅವಶ್ಯ, ಆದರೆ ಬದುಕಿದ್ದುದು ತಿನ್ನೋದಕ್ಕಲ್ಲ, ಮನಸ್ಸು ದೇಹಗಳನ್ನು ಶುದ್ಧಿಗೊಳಿಸೋದಕ್ಕೆ. ನಮ್ಮ ಮಾತು ನಮ್ಮ ಸಂಸ್ಕಾರವನ್ನು ತಿಳಿಸ್ತದೆ ಸ್ನೇಹಿತರೆ. ಸಂಸ್ಕಾರಕ್ಕೆ ಪರಿಶ್ರಮ ಬೇಕು, ಅದಕ್ಕೊಂದು ತ್ಯಾಗ ಜೀವನ ಮುಖ್ಯ. ಸಂಸ್ಕಾರ ಸುಲಭವಾಗಿ ದೊರಕೋದಲ್ಲ, ಪ್ರಯತ್ನ ಮಾಡಬೇಕಾಗ್ತದೆ. ಆ ಸಂಸ್ಕಾರದಿಂದ ಹುರಿಗೊಂಡ ಜೀವನ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತದೆ. ಆದ್ದರಿಂದ ಪರಿಶ್ರಮದ ಸಂಸ್ಕಾರ ನಮ್ಮ ಜೀವನದ ಗುರಿಯಾಗಬೇಕು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:00-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30 ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆ ಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200 ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35 ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30 5 12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30 ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ 100 ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ಧನ ಹುಂಡಿಯ ಶ್ರೀನಿವಾಸ ಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ

0: ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡ್ ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ ಅಂಗಡಿಯ ಪಾಲಿಸಕ್ಕಿಗೆ ಅವಲಂಬಿತರಾಗಿ ಅವರ ಹಣ ಆರೋಗ್ಯ ಎರಡನ್ನು ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಚಿತ್ರದಲ್ಲಿ ಸಹಜ ಸಮೃದ್ಧ ಸಹಜ ಸೀಡ್ಸ್ ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನ ಆಯೋಜಿಸಿದೀವಿ. ಇದರಲ್ಲಿ ಗ್ರಾಹಕರು ಬಂದು ನಿಮ್ಗೆ ತರ ತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35 ಹೆಚ್ಚು ಅಕ್ಕಿಗಳ ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದ್ರ ಸದುಪಯೋಗನ ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
1: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ 41% ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ 7.78% ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ 24% ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟ್ರೀಕರಣ ದಿನ. 1969 ಜುಲೈ 19 ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟ್ರೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3-9 ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ NCERT NGOಗಳ ಮೂಲಕ 3-10 ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟ್ರೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020 ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು, ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್

0: ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
1: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ ಮೂರನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275 ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ

0: ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ ಮೂರನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 80 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕೇಳಿಯುಂ ಮಾಯೆಯದು
4: ಕೇಳಿಯುಂ ಮಾಯೆಯದು
3: ನೃತ್ಯಗತಿ ಬರಿ ತೋರ್ಕೆ
4: ನೃತ್ಯಗತಿ ಬರಿ ತೋರ್ಕೆ
3: ಮೂಲಮಂ ಕಂಡಂಗೆ
4: ಮೂಲಮಂ ಕಂಡಂಗೆ
3: ಸಂಭ್ರಾಂತಿಯೇನು
4: ಸಂಭ್ರಾಂತಿಯೇನು
3: ಆಳದಲ್ಲಿ ನಿರ್ಲಿಪ್ತ
4: ಆಳದಲ್ಲಿ ನಿರ್ಲಿಪ್ತ
3: ಮೇಲೆ ನಿಯತಿ ಕ್ಲುಪ್ತ
4: ಮೇಲೆ ನಿಯತಿ ಕ್ಲುಪ್ತ
3: ಲೀಲಾ ಪ್ರಿಯಂ ಬ್ರಹ್ಮ ಮಂಕುತಿಮ್ಮ
4: ಲೀಲಾ ಪ್ರಿಯಂ ಬ್ರಹ್ಮ ಮಂಕುತಿಮ್ಮ.
3: ಸೊ ನೆನೆ ಮುಕ್ತಕದಲ್ಲಿ ನಾವು ನೋಡಿದಂಗೆ ಭಗವಂತ ಹೊರಗೆ ಕಾಣಿಸ್ಕೊಳ್ತಾ ಇರುವಂತಹ ಗೋಚರ ರೂಪದಲ್ಲಿ ವ್ಯತ್ಯಾಸಗಳಿರುತ್ತವೆ. ಆ ವ್ಯತ್ಯಾಸಗಳು ನಮಗೆ ನಮ್ಮ ಒಂದು ಇಂದ್ರಿಯ ಗೋಚರವಾದಂತಹ ಸಾಮರ್ಥ್ಯಕ್ಕೆ ಒಂದು ರೀತಿಯಲ್ಲಿ ಅರ್ಥವಾಗುತ್ತೆ. ಆದರೆ ಅದು ಸತ್ಯವಾ, ಅದು ಹಾಗೆ ಏರ್ಪೇರುಗಳಾಗೋದೇ ಸತ್ಯವಾ ಅನ್ನೋದನ್ನು ನಾವು ಸ್ವಲ್ಪ ಆಳವಾಗಿ ನೋಡಿಕೊಳ್ಬೇಕು. ಕೇಳಿ ಅಂದರೆ ನೃತ್ಯದ ಒಂದು ಆವೇಶಭರಿತವಾದಂತಹ ಒಂದು ಆಟ ಏನಿರುತ್ತೆ ಕೇಳಿ ಅನ್ನುವಂಥದ್ದು, ಅದು ಮಾಯೆಯದಂತೆ. ಅದು ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಬರೀ ತೋರ್ಕೆ, ಅದು ಕಣ್ಣಿಗೆ ಕಾಣೋದು ಮಾತ್ರ ಆ ರೀತಿ ಇರುತ್ತೆ, ಒಳಗಡೆ ಬೇರೆನೇ ಏನೋ ಇರುತ್ತೆ ಅಂತ. ಸೊ ನಾವು ಹೊರಗೆ ಕಾಣೋದನ್ನೇ ಸತ್ಯ ಅಂತ ಅನ್ಕೊಂಬಿಟ್ಟಾಗ ಆ ಸತ್ಯದ ಪರದೆಯ ಹಿಂದೆ ಇರುವಂಥದ್ದೇನು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಅದು ಮೂಲ. ಸೊ ಆ ಮೂಲಮಂ ಕಂಡಂಗೆ, ಯಾರು ಆ ಮೂಲವನ್ನು ತಿಳ್ಕೊಳ್ತಾರೋ ಅವರಿಗೆ ಈ ಸಂಭ್ರಾಂತಿ ಇರಲ್ಲ. ತೋರ್ಕೆಯನ್ನೇ ಸತ್ಯ ಅಂತ ಅವರು ತಿಳ್ಕೊಳ್ಳೋದಿಲ್ಲ. ತೋರ್ಕೆಯ ಹಿಂದಿರುವಂಥ ಸತ್ಯವನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಅರ್ಥ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಈಗ ಒಂದು ಬಾತುಕೋಳಿ, ಆ ಬಾತುಕೋಳಿ ನಮ್ಮ ಒಂದು ಕೆರೆಯಲ್ಲೆಲ್ಲೋ ಇದೆ, ಆ ಕೆರೆಯಲ್ಲಿ ಅದು ಈಜಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಹೊರಗಡೆಯಿಂದ ನಾವು ನೋಡಿದಾಗ ಬಾತುಕೋಳಿ ಎಷ್ಟು ಶಾಂತವಾಗಿರೋ ಹಾಗಿರುತ್ತೆ,

ನಾವು ಮಕ್ಕಳು ಒಂದು ಕೆರೆಯ ಚಿತ್ರ ಬಿಡಿಸಿ ಅಂತಂದರೆ ಹಿಂಗೆ ಹಿಂಗೆ ಹಿಂಗೆ ಗೆರೆ ಬರೆದ್ಬಿಟ್ಟು ಅದು ನದಿ, ಅದ್ರ ಮೇಲೊಂದು ಬಾತ್ಕೋಳಿ ಅಂತ ಬರೀತಾರೆ. ಸೊ ಅದು ಹೊರಗಿಂದ ನೋಡಿದಾಗ ಅದು ಅತ್ಯಂತ ಶಾಂತವಾದಂಥ ರೀತಿಯಲ್ಲಿ ಸುಖಮಯವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಆರಾಮಾಗಿ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ. ಅಯ್ಯೋ ನಾನು ತೇಳೋಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಆ ರೀತಿ ಅಂತ ಅನಿಸೋ ರೀತಿಯಲ್ಲಿರುತ್ತೆ. ಆದರೆ ನಮಗೆ ಗೋಚರವಾಗದ ರೀತಿಯಲ್ಲಿ ಆ ನೀರಿನ ಮಟ್ಟದ ಕೆಳಗಿರೋಂಥ ಅದರ ಕಾಲುಗಳು ನಿರಂತರವಾಗಿ ಸತತವಾಗಿ ಎಡೆ ಬಿಡದೆ ಹೊಡಿತಾ ಇರ್ತವೆ. ಪಟ ಪಟ ಪಟ ಪಟ ಅದು ಹೊಡಿತಾ ಇರೋದ್ರಿಂದ ಹೊರಗಡೆ ಇರುವಂಥ ಬಾತುಕೋಳಿ ಯಾವ ಏರುಪೇರುಗಳು ಕಾಣಿಸದ ರೀತಿಯಲ್ಲಿ ಶಾಂತವಾಗಿ ಆಚೆ ಈಚೆ ಓಡಾಡ್ತಾ ಇರುತ್ತೆ. ಸೊ ಹಾಗೆ ಹೊರಗಡೆ ಕಾಣಿಸುವಂಥ ಬಾತುಕೋಳಿಯ ಶಾಂತ ಸ್ವರೂಪವೇ ಸತ್ಯ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಒಳಗಡೆ ನಡೀತಾ ಇರುವಂಥ ಅವಿರತವಾದಂಥ ಶ್ರಮ ನಾವು ಅರ್ಥವೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಮ್ಮ ಭಗವಂತ ಅದ್ರ ಉಲ್ಟಾ ಅಂತ ಇಲ್ಲಿ ಡಿ ವಿ ಜಿಯವರು ಹೇಳ್ತಿದ್ದಾರೆ. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ. ಇವಾಗ ಏನೋ ಕೆಲಸ ಮಾಡಬೇಕು, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ದುಡಿಲೇಬೇಕು ಅಂತಂದರೆ ಬೆಳಗ್ಗೆ 4:30 ಹೇಳ್ತೀನಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ಅಲ್ಲೆಲ್ಲೆಲ್ಲ ಓಡಾಡ್ತೀನಿ, ನನಗೇನೇನೋ ಟೆನ್ಷನ್ಸ್ ಇರುತ್ತೆ ಎಲ್ಲವನ್ನೂ ನಾನು ಮಾಡ್ತೀನಿ. ಸೊ ಹಾಗೆ ನಿಯತಿ ಯಾವುದು ಹೇಗೆ ಮಾಡಬೇಕೋ, ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕೋ ಎಲ್ಲವನ್ನು ನಾನು ಫಾಲೋ ಮಾಡ್ತೀನಿ, ಏನೆಲ್ಲ ಜವಾಬ್ದಾರಿಗಳು ನನಗಿರುತ್ತೋ ಎಲ್ಲವನ್ನು ನಾನು ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡಬೇಕಾದ್ರೆ ಅದು ಸುಲಭದಲ್ಲಾಗಲ್ಲ, ಬಹಳಷ್ಟು ಕಷ್ಟ ಆಗುತ್ತೆ. ಏನೋ ಮಾಡೋಕ್ಕೆ ಹೊರಟು ಅದನ್ನು ವ್ಯತ್ಯಾಸ ಮಾಡ್ಕೊಳ್ಬೇಕು, ಬದಲಾವಣೆಗಳನ್ನು ಮಾಡ್ಕೋಬೇಕು. ಸೊ ಹಾಗೆ ಆ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾನು ಮಾಡ್ತೀನಿ, ಆದರೆ ಆಳದಲ್ಲಿ ನಿರ್ಲಿಪ್ತ. ನಾನು ಏನು ಮಾಡ್ತಾ ಇದ್ದೀನೋ ಅದರಿಂದ ನಾನು ವಿಚಲಿತನಾಗಲ್ಲ, ನಿರ್ಲಿಪ್ತನಾಗಿರ್ತೀನಿ. ಆ ರೀತಿಯ ಕೆಲಸಗಳನ್ನು ಮಾಡುವಂಥದ್ದೇ ನನಗೆ ಒಂದು ಲೀಲೆ, ನನಗೆ ಒಂದು ರೀತಿಯ ಆಟ. ಸೊ ಇಲ್ಲಿ ಯಾವ ರೀತಿಯಲ್ಲಿ ನಾನು ನಿತ್ಯ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಹಲಸಿನ ಹಣ್ಣು, ಹಲಸಿನ ಹಣ್ಣನ್ನು ಕಟ್ ಮಾಡುವಂಥದ್ದು ಅದು ಅಷ್ಟು ಸುಲಭ ಅಲ್ಲ, ಅದನ್ನು ಕಟ್ ಮಾಡಿದವ್ರಿಗೆ ಗೊತ್ತು. ಮಾವಿನ ಹಣ್ಣು ಕಟ್ ಮಾಡ್ದಂಗೆ ಹಲಸಿನ ಹಣ್ಣು ಕಟ್ ಮಾಡ್ತೀನಿ ಅಂತ ಚಾಕು ತೊಗೊಂಡು ಕಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಂದು ಸ್ವಲ್ಪ ಆಳಕ್ಕೆ ಇಳಿತಾ ಇದ್ದಂತೆ ಚಾಕು, ನಮ್ಮ ಕೈ, ನಮ್ಮ ಬೆರಳು ಎಲ್ಲ ಕೂಡ ಒಂದು ಅಂಟಿನ ಮುದ್ದೆಯಾಗ್ಬಿಡುತ್ತೆ. ಸೊ ನಮ್ಮ ಕೆಲಸವನ್ನು ನಾವು ಮಾಡುವಾಗ ಆ ರೀತಿ ಅಂಟನ್ನು ಸೇರಿಸ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡ್ತೀವೋ, ನಿರ್ಲಿಪ್ತರಾಗಿ ನಾವು ಮಾಡ್ತೀವೋ ಅನ್ನೋಂಥದ್ದು ಮುಖ್ಯ. ಸೊ ನಿರ್ಲಿಪ್ತ ಕೆಲಸ ಮಾಡ್ತೀನಿ ಅಂತಂದ್ರೆ ಏನು, ಹಲಸಿನ ಹಣ್ಣನ್ನು ಕಟ್ ಮಾಡ್ಕೋಬೇಕಾದ್ರೆ ಮುಂಚಿತವಾಗಿ ನನ್ನ ಕೈಗೆ ನಾನು ಸ್ವಲ್ಪ ಎಣ್ಣೆ ಸವರ್ಕೋಬೇಕು, ನನ್ನ ಚಾಕುಗೂ ಕೂಡ ಸ್ವಲ್ಪ ಎಣ್ಣೆ ಸವರಿರಬೇಕು, ಆಗ ಅದರ ಅಂಟು ನನ್ನ ಕೈಗೆ ಸಿಗಾಕ್ಕೊಳ್ಳಲ್ಲ. ಸೊ ಹಾಗಾಗಿ ನನ್ನ ಉದ್ದೇಶ ಏನು, ಹಲಸಿನ ಹಣ್ಣು ಕಟ್ ಮಾಡುವಂಥದ್ದು, ಅದನ್ನು ನಾನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗೆ ನಾನು ಮಾಡೋಂಥ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ನಾನು ನಿರ್ಲಿಪ್ತತೆಯನ್ನು ತರೋದಕ್ಕೆ ಸಾಧ್ಯ ಅಂತ ನೋಡಬೇಕು. ಇಲ್ಲಿ ಕೆಲಸ ಮಾಡಲ್ಲ ಅಂತಲ್ಲ, ನಾನು ಮಾಡ್ತೀನಿ, ನಿಯತಿ, ಆ ನಿಯತಿ ಏನಿದೆಯೋ ಅದನ್ನು ನಾನು ಮಾಡ್ತೀನಿ, ಆದರೆ ಅದಕ್ಕೆ ಸಿಕ್ಕಾಕ್ಕೊಳ್ಳದ ರೀತಿಯಲ್ಲಿ, ಅದರಿಂದ ವಿಚಲಿತನಾಗದ ರೀತಿಯಲ್ಲಿ ನಾನು ಮಾಡ್ತೀನಿ. ಜೊತೆಗೆ ನಮಗೆ ಕಾಣಿಕೆ, ನಮಗೆ ತೋರ್ಕೆಯ ಒಂದು ಪ್ರಪಂಚ ಏನಿದೆಯೋ, ಹೊರಗಿನ ಪ್ರಪಂಚ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆಯೋ ಅದನ್ನು ಮಾತ್ರ ನಾವು ನೋಡ್ತೀವಿ ಅಂತಂದರೆ ನಮಗಿದೆ ಪ್ರಾಬ್ಲಮ್ ಬರೋದು. ಯಾಕೆ, ಹೊರಗಿನಿಂದ ಆ ಹಲಸಿನ ಹಣ್ಣು ಒಳಗಿರೋಂಥ ಅಂಟು ನಮಗೆ ಕಾಣಿಸಲ್ಲ, ಅದು ಕಾಣಿಸಲ್ಲ. ಸೊ ಹಾಗಾಗಿ ನಾವು ತೋರ್ಕೆಯನ್ನು ದಾಟಿ ಮೂಲವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆ ಮೂಲ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಸಂಭ್ರಾಂತಿ ಏನು, ನಾವು ತಿರ್ಗಾ ಅದಕ್ಕೆ ಸಿಗಾಕ್ಕೊಳ್ಳಲ್ಲ. ಯಾಕೆ, ಮೂಲ ನನಗೆ ತಿಳಿದಿದೆ, ಇದನ್ನು ನಾನು ಮಾಡಬೇಕಾದ್ರೆ ಈ ರೀತಿಯ ಒಂದು ಸಿದ್ಧತೆ ಮಾಡ್ಕೋಬೇಕು. ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ಒಂದು ಕಪ್ಪಲ್ಲಿ ಎಣ್ಣೆ ಕೈಲಿ ಇಟ್ಕೊಂಡಿರಬೇಕು. ಸೊ ಆಗ ಹೊರಗಿಂದ ಯಾವುದು ಕಾಣಿಸ್ತಾ ಇಲ್ವೋ ಅದನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ನಾನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಸಾಧಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ನಿಯತಿಯನ್ನು ನಾನು ಬಿಡಲ್ಲ, ಆದರೆ ಮೋಹಕ್ಕೆ ಸಿಕ್ಕಾಕ್ಕೊಳ್ಳಲ್ಲ. ಆ ರೀತಿಯ ನಿರ್ಲಿಪ್ತ ಭಾವದಿಂದ ನನ್ನ ಕೆಲಸವನ್ನು ನಾನು ಮಾಡ್ತೀನಿ. ಸೊ ಹಾಗೆ ಇಡೀ ಜಗತ್ತು, ಒಂದು ಸಣ್ಣ ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ನಾವು ಇಷ್ಟು ಮಾಡ್ಕೋಬೇಕು, ಇನ್ನು ಇಡೀ ಪ್ರಪಂಚ ನಡಿಬೇಕು ಅಂದರೆ ಹೇಗೆ,
ಇಡೀ ಪ್ರಪಂಚದಲ್ಲಿ ಅದೆಷ್ಟೆಲ್ಲ ಕೋಟ್ಯಾಂತರ ವೈವಿಧ್ಯತೆಗಳು ಬರೋದಕ್ಕೆ ಸಾಧ್ಯ. ಸೊ ಹಾಗೆ

0: ಆ ತರದ ಕೋಟ್ಯಾಂತರ ಜಗದ್ವ್ಯಾಪಾರದಲ್ಲಿಯೂ ಕೂಡ ಯಾವುದರಲ್ಲೂ ಸಿಕ್ಕಾಕೊಳ್ಳದೆ ಬ್ರಹ್ಮ ಇದನ್ನು ನಡೆಸ್ತಾ ಇದ್ದಾನೆ. ಅಂದರೆ ಒಂದು ನಮಗೆ ಗೋಚರವಾಗದ ಆ ಶಕ್ತಿ ಹೊಂದಿದೆ, ಅದು ಈ ಇಡೀ ಪ್ರಪಂಚವನ್ನು ನಡೆಸ್ತಾ ಇದೆ. ಅದು ಯಾಕೆ ಹಾಗಾಗ್ತಾ ಇದೆ ಅಂದರೆ ಅದು ಲೀಲಾಪ್ರಿಯಂ ಬ್ರಹ್ಮ, ಇದೊಂದು ಅವನಿಗೆ ಆಟದ ರೀತಿಯಲ್ಲಿ ಆಗಿರೋದ್ರಿಂದ, ಅದರಲ್ಲಿ ತನ್ಮಯನಾಗಿ ಮಾಡ್ತಾ ಇರೋದ್ರಿಂದ ಜಗದ್ವ್ಯಾಪಾರ ಜಗದ್ ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 80 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೆಳಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬುದ್ಧನ ಜಾತಕ ಕಥೆಗಳಲ್ಲಿ ಬರುವ ಈ ಪ್ರಸಂಗವು ಮನುಷ್ಯನ ಸ್ವಾರ್ಥ, ತ್ಯಾಗ ಮತ್ತು ಕರ್ಮ ಸಿದ್ಧಾಂತವನ್ನು ಮನ ಮುಟ್ಟುವಂತೆ ವಿವರಿಸುತ್ತದೆ. ಬಡತನದ ಬೇಗೆಯಲ್ಲಿ ಬೆಂದ ಬಾಲಕನೊಬ್ಬ ದಿನವಿಡೀ ಕಷ್ಟಪಟ್ಟು ಅಲ್ಪ ಆಹಾರ ಸಂಗ್ರಹಿಸುತ್ತಿದ್ದ. ಆದರೆ ಪ್ರತಿದಿನ ಆ ಆಹಾರದಲ್ಲಿ ಒಂದಷ್ಟು ಭಾಗ ಮಾಯವಾಗುತ್ತಿತ್ತು. ಇದನ್ನು ಪತ್ತೆಹಚ್ಚಲು ಕಾಯ್ದು ಕುಳಿತಾಗ ಇಲಿಯೊಂದು ಅದನ್ನು ತಿನ್ನುತ್ತಿರುವುದು ಕಂಡು ಬಂದಿತು. ಸಿಟ್ಟಿನಲ್ಲಿ ಬಾಲಕನು ಇಲಿಯನ್ನು ಪ್ರಶ್ನಿಸಿದಾಗ ಇಲಿಯು ಮಾರ್ಮಿಕವಾಗಿ ಉತ್ತರಿಸಿತು, ಬಾಲಕನೇ, ನಿನ್ನ ಅಣೆಬರಹದಲ್ಲಿ ಏನಿದೆಯೋ ಅಷ್ಟೇ ನಿನಗೆ ಸಿಗುತ್ತದೆ. ಪ್ರತಿಯೊಂದು ಅನ್ನದಾಗುಳಿನ ಮೇಲೆಯೂ ಅದನ್ನು ತಿನ್ನುವವನ ಹೆಸರು ಬರೆದಿರುತ್ತದೆ. ನಿನಗೆ ಇದು ಅರ್ಥವಾಗದಿದ್ದರೆ ಹಿಮಾಲಯದಲ್ಲಿರುವ ಗೌತಮ ಬುದ್ಧರನ್ನು ಕೇಳು. ಇಲಿಯ ಮಾತಿನಿಂದ ಪ್ರೇರಿತನಾದ ಬಾಲಕನು ತನ್ನ ಅಣೆಬರಹವನ್ನು ಬದಲಿಸಿಕೊಳ್ಳುವ ಆಸೆಯಿಂದ ಬುದ್ಧರನ್ನು ಹುಡುಕುತ್ತಾ ಹೊರಟನು. ದಾರಿಯಲ್ಲಿ ಅವನಿಗೆ ಮೂರು ವಿಭಿನ್ನ ಪಾತ್ರಗಳು ಮತ್ತು ಅವರ ಸಮಸ್ಯೆಗಳು ಎದುರಾದವು. ಮೊದಲ ರಾತ್ರಿ ತಂಗಲು ಆಶ್ರಯ ನೀಡಿದ್ದ ಶ್ರೀಮಂತ ಯಜಮಾನನು ತನಗಿರುವ 16 ವರ್ಷದ ಮೂಕ ಮಗಳಿಗೆ ಯಾವಾಗ ಮಾತು ಬರುತ್ತದೆ ಎಂದು ಬುದ್ಧರಲ್ಲಿ ಕೇಳಲು ವಿನಂತಿಸಿದನು. ಬೆಟ್ಟವನ್ನು ದಾಟಲು ಸಹಾಯ ಮಾಡಿದ ಜಾದುಗಾರನು ತಾನು ಜ್ಞಾನಿಯಾಗಿದ್ದರೂ ಏಕೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ತರಲು ಕೋರಿದನು. ಅವನಿಗೆ ವಿಶಾಲವಾದ ನದಿಯನ್ನು ದಾಟಿಸಿದ 300 ವರ್ಷ ಹಳೆಯ ಆಮೆಯು ತಾನು ಡ್ರ್ಯಾಗನ್ ಆಗಿ ಆಕಾಶದಲ್ಲಿ ಹಾರಲು ಏನು ಮಾಡಬೇಕು ಎಂದು ಕೇಳಲು ವಿನಂತಿಸಿತು. ಬುದ್ಧರ ಆಶ್ರಮ ತಲುಪಿದಾಗ ಅಲ್ಲಿ ಒಂದು ಕಠಿಣ ನಿಯಮವಿತ್ತು. ಒಬ್ಬ ವ್ಯಕ್ತಿ ಕೇವಲ 3 ಪ್ರಶ್ನೆಗಳನ್ನು ಮಾತ್ರ ಕೇಳಬಹುದಿತ್ತು. ಆದರೆ ಬಾಲಕನ ಬಳಿ ತನ್ನ ಪ್ರಶ್ನೆಯು ಸೇರಿದಂತೆ ಒಟ್ಟು 4 ಪ್ರಶ್ನೆಗಳಿದ್ದವು. ಬಾಲಕನು ತೀವ್ರ ಧರ್ಮ ಸಂಕಷ್ಟಕ್ಕೆ ಒಳಗಾದನು. ತನಗಿಂತಲೂ ಇತರರ ಕಷ್ಟಗಳು ದೊಡ್ಡವೆಂದು ಭಾವಿಸಿದ ಆತ ತನ್ನ ಸ್ವಂತ ಹಣೆಬರಹದ ಪ್ರಶ್ನೆಯನ್ನು ತ್ಯಜಿಸಲು ನಿರ್ಧರಿಸಿದನು. ತನಗೆ 3 ಹೊತ್ತಿನ ಬದಲು 1 ಹೊತ್ತಿನ ಊಟ ಸಿಕ್ಕರೂ ಸಾಕು, ಆದರೆ ಇತರರ

ಕಷ್ಟಗಳು ದೂರಾಗಲಿ ಎಂದು ಯೋಚಿಸಿ ಆಮೆ ಜಾದುಗಾರ ಮತ್ತು ಮೂಕ ಹುಡುಗಿಯ ಪ್ರಶ್ನೆಗಳನ್ನು ಮಾತ್ರ ಬುದ್ಧರ ಮುಂದೆ ಇಟ್ಟನು. ಬುದ್ಧರು ಮೂರಕ್ಕೂ ಸೂಕ್ತ ಪರಿಹಾರಗಳನ್ನು ನೀಡಿದರು. ಹಿಂತಿರುಗುವಾಗ ಬಾಲಕನು ಎಲ್ಲರಿಗೂ ಬುದ್ಧರು ನೀಡಿದ ಉತ್ತರದಂತೆ ಮಾರ್ಗದರ್ಶನ ಮಾಡಿದನು. ಆಮೆಗೆ ತನ್ನ ಬೆಲೆಬಾಳುವ ಕವಚವನ್ನು ತ್ಯಜಿಸಲು ಹೇಳಿದಾಗ ಆಮೆ ಕವಚ ಬಿಟ್ಟಿತು. ಆಗ ಅದಕ್ಕೆ ಡ್ರ್ಯಾಗನ್ ಆಗಿ ಹಾರಲು ಸಾಧ್ಯವಾಯಿತು. ಕವಚದೊಳಗಿದ್ದ ಅಪಾರ ಮುತ್ತು ರತ್ನಗಳು ಬಾಲಕನಿಗೆ ಲಭಿಸಿದವು. ಜಾದುಗಾರನಿಗೆ ತನ್ನ ಅಹಂಕಾರದ ಸಂಕೇತವಾಗಿದ್ದ ಮಂತ್ರದಂಡವನ್ನು ತ್ಯಜಿಸಲು ಹೇಳಿದ. ಆತ ಅದನ್ನು ಬಾಲಕನಿಗೆ ನೀಡಿ ಸ್ವರ್ಗ ಸೇರಿದನು. ಮಹಲಿನ ಯಜಮಾನನ ಬಳಿ ಬಂದಾಗ ಜಾದುಗಾರನ ಮಂತ್ರದಂಡದ ಪ್ರಭಾವ ಹಾಗೂ ಬಾಲಕನ ಸತ್ಯಸಂಧತೆಯಿಂದ ಹುಡುಗಿಗೆ ಮಾತು ಬಂದಿತು. ಯಜಮಾನನು ಸಂತೋಷದಿಂದ ತನ್ನ ಮಗಳನ್ನು ಬಾಲಕನಿಗೆ ಕೊಟ್ಟು ವಿವಾಹ ಮಾಡಿ ಆಸ್ತಿಯನ್ನೆಲ್ಲ ನೀಡಿದನು. ಯಾರು ಎಲ್ಲವನ್ನು ತನಗೆ ಬೇಕೆಂದು ಬಯಸುತ್ತಾರೋ ಅವರಿಗೆ ಏನು ಸಿಗುವುದಿಲ್ಲ. ಆದರೆ ಇತರರ ಒಳಿತಿಗಾಗಿ ತನ್ನ ಸ್ವಾರ್ಥವನ್ನು ತ್ಯಜಿಸುವವನಿಗೆ ಪ್ರಕೃತಿ ಅಥವಾ ಭಗವಂತನು ಕೇಳದೆಯೇ ಎಲ್ಲವನ್ನು ಕರುಣಿಸುತ್ತಾನೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಬಾಳುಗರೆ, ಇದುವರೆಗೂ ಬುದ್ಧನ ಜಾತಕ ಕಥೆಗಳಲ್ಲಿ ಸಿಗುವ ಜೀವನ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ

ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ಧತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ.

0: ಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3 ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28 ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 2026 ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17 ಮಾರ್ಚ್ 11 ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15 ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡಾ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಪ್ರಸ್ತಾಪಿಸಿದ ಕುಂದುಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 kg ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಏಜ್ರಿ ಕೋನ್ಲಾ ಹಾಗೂ ಬುಖಾಯ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು.

0: ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ, ವಚನಗಳ ನುಡಿಗುಚ್ಛ ಭಾಗ 32ರ ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಭಕ್ತಿ, ಜ್ಞಾನ, ಭಗವದನುಭೂತಿ, ಆಧ್ಯಾತ್ಮ ಉತ್ತಮ ವರ್ಗದವರಿಗೆ ಮಾತ್ರ ಮೀಸಲು ಎಂದು ಭ್ರಮಿಸಿದ್ದ ಕಾಲ, ಸಾಮಾನ್ಯ ಜನರೆಂದು, ಕೆಳವೃತ್ತಿಯವರೆಂದು, ಕೀಳು ಜಾತಿಯವರೆಂದು ಮೂಲೆಗೆ ತಳ್ಳಿಸಿಕೊಂಡು ಅನಾಮಧೇಯರೂ ಅಜ್ಞಾತರೂ ಆಗಿ ದೇವಸ್ಥಾನಗಳಿಗೂ ರಾಜಸ್ಥಾನಗಳಿಗೂ ಬಹುದೂರದಲ್ಲಿಯೇ ನಿಂತಿರುತ್ತಿದ್ದವರು ಅಣ್ಣ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸಾಧಕರಾಗಿ, ಶರಣರಾಗಿ, ಸಿದ್ಧರಾಗಿ, ವಚನ ವಾಗ್ಮಯರಾಗಿ ಮೆರೆದದ್ದನ್ನು 12ನೇ ಶತಮಾನದಲ್ಲಿ ನಾವು ಕಾಣಬಹುದಾಗಿದೆ. ಅಂದು ಜಾತಿ, ಮತ ವರ್ಗ ಎನ್ನುವ ಭೇದವಿಲ್ಲದೆ ಪ್ರತಿಯೊಬ್ಬರೂ ತಮಗಾದಂತಹ ನೋವುಗಳನ್ನು, ಮೇಲ್ವರ್ಗದವರಿಂದ ಆದಂತಹ ಅನ್ಯಾಯಗಳನ್ನು ಯಾವುದೇ ಹೆದರಿಕೆ ಇಲ್ಲದೆ ನುಡಿದದ್ದನ್ನು ನಾವು ಕಾಣಬಹುದಾಗಿದೆ. ಇದಕ್ಕೆ ಬಸವಣ್ಣನವರು ಬೆನ್ನೆಲುಬಾಗಿ ನಿಂತರು. ಕೀಳು ಮೇಲೆನ್ನದೆ ಸರ್ವರನ್ನು ಪ್ರೀತಿಸಿದರು. ಎಲ್ಲರಲ್ಲಿಯೂ ದೈವಿ ಭಾವವನ್ನು ಮೂಡಿಸಿದರು. ಪ್ರತಿಯೊಬ್ಬರಲ್ಲಿಯೂ ಅಡಗಿರುವಂತಹ ಅನುಭಾವ ಶಕ್ತಿಯನ್ನು ಪ್ರಕಟಪಡಿಸುವಲ್ಲಿ ವಿಜಯಿಯಾದರು. ಹಾಗಾಗಿ ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬರು ಬರೆದರು, ನುಡಿದರು, ನಡೆದರು. ಇಂತಹ ವಚನ ಸಾಹಿತ್ಯವನ್ನು ಎಲ್ಲರ ಮನಗಳಿಗೆ ಮುಟ್ಟಿಸಬೇಕೆಂಬ ಹಂಬಲದಿಂದ ಜನಧ್ವನಿಯವರು ವಚನ ವೈಭವ ಎನ್ನುವ ವಿಶಿಷ್ಟ ಬಾನುಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವುಗಳು ಈ ಕಾರ್ಯಕ್ರಮವನ್ನು ಆಲಿಸುವ ಮೂಲಕ ಪ್ರೋತ್ಸಾಹ ನೀಡುತ್ತಿರುವ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಳೆದ 31ನೇ ನುಡಿ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರ ವಚನ ವಿಚಾರಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 32ನೇ ನುಡಿ ಸಂಚಿಕೆಯಲ್ಲಿ ವೈರಾಗ್ಯವನ್ನೇ ಗಟ್ಟಿಗೊಳಿಸಿಕೊಂಡಿದ್ದ ಶರಣ ಗಟ್ಟಿವಾಳಯ್ಯನವರ ವಚನ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿನ 7ನೇ ಸಂಪುಟ ಸಂಕೀರ್ಣ ವಚನ ಸಂಪುಟವಾಗಿದೆ. ಇದನ್ನು ಡಾಕ್ಟರ್ ಎಸ್ ವಿದ್ಯಾಶಂಕರ ರವರು ಸಂಪಾದನೆ ಮಾಡಿದ್ದು, ಇಲ್ಲಿ ಗಟ್ಟಿವಾಳಯ್ಯನವರ 147 ವಚನಗಳನ್ನು ಸಂಪಾದನೆ ಮಾಡಿ ಓದುವವರಿಗೆ ನೀಡಿದ್ದಾರೆ. ಗಟ್ಟಿವಾಳಯ್ಯನವರನ್ನು ಅಲ್ಲಮರು ಒಂದೆಡೆ ತಮ್ಮ ಪ್ರಾಂಜಲ ಮನಸ್ಸಿನಿಂದ ಪ್ರಶಂಸಿರುವುದನ್ನ ನಾವು ಕಾಣಬಹುದಾಗಿದೆ. ಅವರ ವಚನ ಹೀಗಿದೆ: ಅಶನ ಕಂಜಿ ವೇಷವನ್ನೇ ಹೊತ್ತು ದೇಶವ ತೊಳಲುವ ಹಿರಿಯರ ಗಂಡ, ಕಾಲದ ಗಂಡ, ಕರ್ಮದ ಗಂಡ, ಲಿಂಗ ಬಿಡಿದು ಸಾವ ಹಿರಿಯರ ಗಂಡ, ಗುಹೇಶ್ವರ ನಿಮ್ಮ ಶರಣ ಗಟ್ಟಿವಾಳ ಅಲ್ಲಮ್ಮನಂತಿಂತೆಂಬವರ ಗಂಡ. ಹೀಗೆ ಹೇಳುವ ಮೂಲಕ ಕಾಲ ಕರ್ಮಗಳಿಗೆ ಒಳಗಾದವರು, ಅಶನ ವಸನಕ್ಕೆ ಅಂಜಿ ವೇಷ ಧರಿಸಿದವರು ಹಲವರು ಎನ್ನುತ್ತಾರೆ. ಅವರೆಲ್ಲ ಕಾಲ ಕರ್ಮದ ಗಂಡಂದಿರು, ವೇಷಧಾರಿ ಗಂಡಂದಿರು ಎನ್ನುತ್ತಾರೆ. ಆದರೆ ನಮ್ಮ ಗಟ್ಟಿವಾಳಯ್ಯ ನನ್ನಂತಹವರಿಗೆ ಗಂಡ ಎಂದು ಹೇಳುವ ಮೂಲಕ ಗಟ್ಟಿವಾಳಯ್ಯನವರನ್ನು ಮಹಾ ಸಾಧಕ ಎಂದು ತಿಳಿಸಿದ್ದಾರೆ. ಇದೇ ರೀತಿ ಮೋಳಿಗೆಯ ಮಾರಯ್ಯನವರು ಕೂಡ ಒಬ್ಬ ನಿಷ್ಠೂರ ಆದರ್ಶವಾದಿಯಾಗಿದ್ದಂತಹವರು. ಅವರು ಕೂಡ ಗಟ್ಟಿವಾಳಯ್ಯನವರನ್ನು ತಮ್ಮ ವಚನದಲ್ಲಿ ಹೊಗಳಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ತನು ನಿರ್ವಾಣವೋ ಮನ ನಿರ್ವಾಣವೋ ಭಾವ ನಿರ್ವಾಣವೋ ಲೆಕ್ಕವಿಲ್ಲದ ಆಶೆ

ಏ ಮನದೊಳಗೆ ಹೊಕ್ಕು ತಿರುಗಾಡು ತಿಹ ಚಿಕ್ಕು ಮಕ್ಕಳಿಗೆಲ್ಲಿಯದು ನಿರ್ವಾಣ ಗಟ್ಟಿವಾಳಂಗಲ್ಲದೆ ನಿಖಳಂಕ ಮಲ್ಲಿಕಾರ್ಜುನ ಕಾಶ್ಮೀರದ ರಾಜನಾಗಿದ್ದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ತಂದು ಮಾರುವಂತಹ ಕಾಯಕ ಮಾಡಿ ದಾಸೋಹ ಮಾಡುತ್ತಿದ್ದಂತಹ ಮೂಳಿಗೆಯ ಮಾರಯ್ಯನವರು ಶರಣ ಗಟ್ಟಿವಾಳಯ್ಯನವರನ್ನು ಶ್ರೇಷ್ಠ ಸ್ಥಿತಿಗೆ ತಲುಪಿದವ ಎಂದಿದ್ದಾರೆ. ಆಸೆ ಬಯಕೆಯು ಮನದೊಳು ಹೊಕ್ಕು ಮಕ್ಕಳಂತೆ ತನು ಮನ ಭಾವ ದಿಗಂಬರತ್ವ ಗಳಿಸಿದ್ದೇವೆಂದು ತಿಳಿಸುವವರಲ್ಲಿ ನಮ್ಮ ಗಟ್ಟಿವಾಳಯ್ಯನವರಲ್ಲಿ ಎಂದು ಕೇಳುತ್ತಾರೆ. ನಮ್ಮ ಗಟ್ಟಿವಾಳಯ್ಯ ದಿಗಂಬರತ್ವವನ್ನು ಸಾಧಿಸಿದಂತಹ ಮೇರು ಶರಣ ಎನ್ನುತ್ತಾರೆ. ಹೀಗೆ ಮೋಳಿಗೆ ಮಾರಯ್ಯನವರು ಗಟ್ಟಿವಾಳಯ್ಯನವರನ್ನ ತಮ್ಮ ಅದ್ಭುತವಾದ ವಚನದ ಮೂಲಕ ತನು ಮನ ಭಾವ ದಿಗಂಬರತ್ವವನ್ನ ಸಾಧಿಸಿದಂತಹ ಶ್ರೇಷ್ಠ ಶರಣ ಎಂದು ಹೇಳುತ್ತಾರೆ. ಗಟ್ಟಿವಾಳಯ್ಯನವರು ತಮ್ಮ ವಚನಗಳ ಅಂಕಿತ ನಾಮವನ್ನು ವಿಶಿಷ್ಟವಾಗಿ ಬಳಸಿರುವುದನ್ನು ಸಹ ನಾವು ಕಾಣಬಹುದಾಗಿದೆ. ಇವರ ಅಂಕಿತ ನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದದಾಗಿದೆ. ವಿಶೇಷವಾದಂತಹದ್ದು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುವುದು. ಇವರು ಬಹುಪಾಲು ಎಲ್ಲ ವಚನಗಳನ್ನು ನಿಷೇಧಾತ್ಮಕವಾಗಿಯೇ ಬರೆದಿರುವುದನ್ನ ಕಾಣಬಹುದಾಗಿದೆ. ಹಾಗಾಗಿ ಅವರು ಎಲ್ಲ ವಚನಗಳಲ್ಲಿ ಅಂಕಿತದಲ್ಲಿ ಇಲ್ಲ ಇಲ್ಲ ಎಂದು ಬಳಸಿದ್ದು. ಇಂತಹ ಶ್ರೇಷ್ಠರ ಕೆಲವು ವಚನಗಳ ವಿಚಾರವನ್ನ ತಿಳಿಯಲು ನಾವು ಪ್ರಯತ್ನ ಮಾಡೋಣ. ಗುರು ಶಿಷ್ಯರಲ್ಲಿ ಪರಮಾತ್ಮನ ಗುಣಗಳನ್ನು ಮುಡಿಸುತ್ತಾನೆ, ಶಿಷ್ಯ ಪರಮಾತ್ಮನ ಚಿದ್ರೂಪವ ಹಾಗೆ ಮಾಡುತ್ತಾನೆ ಎನ್ನುವಂತಹ ಅನೇಕ ವಚನಗಳನ್ನ ಇವರ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ. ಒಂದು ವಚನ, ಅಖಂಡಿತ ಅಪ್ರತಿಮ ಅದ್ವಯ ಸತ್ಯ ನಿತ್ಯ ಸಚ್ಚಿದಾನಂದ ಸ್ವರೂಪಂ ಅಪ್ಪ ಜ್ಯೋತಿರ್ಲಿಂಗದೊಳಗೆ ತಾನೆಂಬ ಕುರುಹಳಿದು ಅನನ್ಯ ಪರಿಪೂರ್ಣವಾಗಿಪ್ಪ ಮಹಾಮಹಿಮಂಗೆ ತಾನೆಂಬುದಿಲ್ಲ ಇದರೆಂಬುದಿಲ್ಲ ಏನೆಂಬುದು ಮುನ್ನವೇ ಇಲ್ಲ. ಆ ಭಾವ ನಷ್ಟವಾದಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನಾನೂ ಇಲ್ಲ ನೀನೂ ಇಲ್ಲ ಎಂದು ಬಿಡುತ್ತಾರೆ. ಹೀಗೆ ಶಿವಾನುಭವವನ್ನು ಸಾರುವ ಕಾಯಕ ಮಾಡುತ್ತಿದ್ದಂತಹ ಗಟ್ಟಿವಾಳಯ್ಯನವರು ಇಂತಹ ಮೇರು ವಚನವನ್ನ ಬರೆದಿರುವುದು ಆಶ್ಚರ್ಯ ಕಾಣುತ್ತದೆ. ಅವರು ಹೇಳುತ್ತಾರೆ, ಯಾವ ವ್ಯಕ್ತಿ ಗುರುವಿನ ಮೂಲಕ ಲಿಂಗದೊಳಗೆ ಅಂದರೆ ಪರಮಾತ್ಮನ ಗುಣದೊಳಗೆ ಲೀನನಾಗಿರುವನೋ ಆ ಮಹಾಮಹಿಮಂಗೆ ತಾನು ಇದಿರು ಎಂಬುದು ಇಲ್ಲ. ಅವನ ಇರುವಿಕೆಯ ಅರಿವೇ ಅವನಿಗಿರುವುದಿಲ್ಲ. ತನು ಮನ ಭಾವ ನಷ್ಟವಾದ ಬಳಿಕ ಓ ಪರಮಾತ್ಮ ನಾನು ಇಲ್ಲ ನೀನೂ ಇಲ್ಲ ಎಂದು ಬಿಡುತ್ತಾರೆ. ಹೌದಲ್ಲವೇ, ಯಾವ ವ್ಯಕ್ತಿಗೆ ಶೂನ್ಯತೆಯಡೆಗೆ ಸಾಗುತ್ತಾನೋ ಆ ವ್ಯಕ್ತಿ ಪರಮಾತ್ಮನ ಚಿದಂಶವಾಗಿ ಪರಮಾತ್ಮನೇ ತಾನಾಗುತ್ತಾನೆ. ಹೀಗೆ ಆಗುವುದಕ್ಕೆ ಗುರು ಕರುಣೆ ಬಹಳ ಮುಖ್ಯ ಎನ್ನುತ್ತಾರೆ ಗಟ್ಟಿವಾಳಯ್ಯನವರು. ಇದಕ್ಕೆ ಸಂಬಂಧಿಸಿದಂತೆ ಒಂದೆಡೆ ಅವರು ಅನೇಕ ವಚನಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಹೇಳಿರುವುದನ್ನು ನಾವು ಕಾಣುತ್ತೇವೆ. ಅವರು ಶರಣರು ಪರಮಾತ್ಮನೇ ಆಗಿದ್ದಾರೆ, ಅವರು ಇನ್ನೊಬ್ಬರ ಗರ್ಭದಲ್ಲಿ ಹುಟ್ಟಿದ್ದಾರೆ ಎಂದು ಹೇಳಲು ಬರುವುದಿಲ್ಲ ಎಂದು ಉದ್ಗಾರ ತೆಗೆದಿರುವುದನ್ನ ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಕರವೂರ ನಿರಹಂಕಾರಿ ಸುಜ್ಞಾನಿ ದೇವಿಯರ ಬಸುರಲ್ಲಿ ಬಂದರೆನ್ನಬಹುದೇ ಪ್ರಭುದೇವರ, ಮಂಡಗೆಯ ಮಾದಿರಾಜ ಮಾದಲಾಂಬಿಕೆಯಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಬಸವೇಶ್ವರರ, ಅಕ್ಕನಾಗಲಾಂಬಿಕೆಯಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಚನ್ನಬಸವೇಶ್ವರರ, ಮರಡಿಯ ಮುದ್ದುಗೌಡ ಸುಗ್ಗವ್ವೆಯರ ಬಸುರಲ್ಲಿ ಬಂದರೆನ್ನಬಹುದೇ ಸಿದ್ದರಾಮೇಶ್ವರರ. ಇವರು ಒಬ್ಬರಿಂದ ಒಬ್ಬರಾದವರಲ್ಲ, ತಮ್ಮಿಂದಲೇ ತಾವಾದವರು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಎನ್ನುತ್ತಾರೆ. ಹೀಗೆ ಗಟ್ಟಿವಾಳಯ್ಯನವರು ಅಲ್ಲಮ ಪ್ರಭುದೇವರು ನಿರಹಂಕಾರಿ ಸುಜ್ಞಾನ ದೇವಿಯರ ಗರ್ಭದಲ್ಲಿ ಜನಿಸಿದ್ದಾರೆಂದು ಹೇಳಲು ಬರುವುದೇ? ಅದೇ ರೀತಿ ಬಸವಣ್ಣನವರು ಮಾದಿರಾಜ ಮಾದಲಾಂಬಿಕೆಯರ ಗರ್ಭದಲ್ಲಿ ಜನಿಸಿದ್ದಾರೆಂದು ಹೇಳಲು ಬರುವುದೇ? ಹೀಗೆ ಚನ್ನಬಸವೇಶ್ವರರು ಸಿದ್ಧರಾಮರು ಇವರೆಲ್ಲ ಶ್ರೇಷ್ಠರು, ಇವರು ಎಲ್ಲರಂತೆ ಜನಿಸಿದ್ದಾರೆ ಎನ್ನಲು ಬಾರದು ಎನ್ನುತ್ತಾರೆ. ಏಕೆಂದರೆ ಅವರು ಮನುಷ್ಯರಂತೆ ಬದುಕಿದವರಲ್ಲ, ಪರಮಾತ್ಮನ ಚಿದ್ರೂಪದಂತೆ ಬದುಕಿದವರು. ಹೇಗೆ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲವೋ ಅದೇ ರೀತಿ ಇವರು ತಮ್ಮಿಂದಲೇ ತಾವಾದವರು ಎಂದು ತುಂಬು ಅಭಿಮಾನದಿಂದ ಶರಣನನ್ನು ಪರಮಾತ್ಮನ ರೂಪ ಎನ್ನುತ್ತಾರೆ ಗಟ್ಟಿವಾಳಯ್ಯನವರು. ಶರಣರು ಹೇಗೆ ಮೇಲಿನ ಸ್ತರದಲ್ಲಿದ್ದಾರೆ ಎನ್ನುವುದನ್ನು ತಮ್ಮದೇ ಆದಂತಹ ವಿಶಿಷ್ಟವಾದ ವಚನಗಳ ಮೂಲಕ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಇಹವೆಂಬುದೇನೋ
ತಾನೆಂಬುದನ್ನು ಅಳಿದ ಪರಮ ಗಂಭೀರಂಗೆ.

ಪರವೆಂಬುದೇನೋ, ಪರಾತ್ಪರವೆಂಬುದೇನೋ, ಇಹವೂ ಇಲ್ಲ, ಪರವೂ ಇಲ್ಲ, ಪರಾತ್ಪರವೂ ಇಲ್ಲ, ಇದೇನು? ಏನೂ ಇಲ್ಲದ ಬಯಲು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ನಿಲ್ಲು ಮಾಡು, ನಿಂತ್ಕೋ ಅಂತ ಹೇಳ್ಬಿಡ್ತಾನೆ. ಹೀಗೆ ಗಟ್ಟಿಬಾಳಯ್ಯನವರು ನಮ್ಮ ಶರಣರು ನಾನು ನನ್ನದು ತನ್ನದು ಎನ್ನುವುದನ್ನ ಅಳಿದು ಪರಮ ಗಂಭೀರರಾದಂತಹವರು. ಹಾಗಾಗಿ ಅವರಿಗೆ ಇಹವೂ ಇಲ್ಲ, ಪರವೂ ಇಲ್ಲ, ಪರಾತ್ಪರವೂ ಇಲ್ಲ ಎನ್ನುತ್ತಾರೆ. ಏನೂ ಇಲ್ಲದ ಶೂನ್ಯ ನಿಶೂನ್ಯ ನಿರವಯಲ ಸ್ವರೂಪಿ ನಮ್ಮ ಶರಣ ಎನ್ನುತ್ತಾರೆ. ಹೀಗೆ ಶರಣ ಸತ್ಕುಲವೇ ಶ್ರೇಷ್ಠವೆಂದು ತಮ್ಮ ವಚನದ ಮೂಲಕ ಹೇಳಲು ಪ್ರಯತ್ನ ಪಟ್ಟಿದ್ದಾರೆ. ಅವರು ಮುಂದೆ ಹೇಳುತ್ತಾರೆ, ನಿಜವರಿದವಂಗೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ನಿತ್ಯವೂ ಇಲ್ಲ ಅನಿತ್ಯವೂ ಇಲ್ಲ, ಅದು ತಾ ಮುನ್ನವೇ ಇಲ್ಲ, ಬಚ್ಚ ಬರಿಯ ನಿರಾಳ ತಾನೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ನೀವು ಬಯಲು ನೋಡ ಎನ್ನುತ್ತಾರೆ. ಹೀಗೆ ಗಟ್ಟಿವಾಳಯ್ಯನವರು ಯಾವುದು ಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಪರಾತ್ಪರ ಎಂದು ನಿಜವನರಿದಂತಹ ಶರಣಂಗೆ ಸತ್ಯ ನಿತ್ಯ ಅನಿತ್ಯವೆಲ್ಲವೂ ಇಲ್ಲದಾಗಿ ಬರಿಯ ಅಧ್ಯಾತ್ಮದ ಬೆಳಕು ಮಾತ್ರ ತೋರಬಲ್ಲದು ಎನ್ನುತ್ತಾರೆ. ಹೌದಲ್ಲವೇ? ಆದರೆ ಯಾವ ವ್ಯಕ್ತಿಗೆ ಪರವಸ್ತುವಿನ ಅರಿವೇ ಇಲ್ಲದವರು ಆ ಪರವಸ್ತುವಿನ ಬೆಳಕನ್ನ ಕಾಣಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅದರ ಬಗ್ಗೆ ಒಂದೆರಡು ವಚನಗಳನ್ನು ಮಾತ್ರ ನೋಡೋಣ. ಅವರು ಹೇಳುತ್ತಾರೆ, ನಾನಾ ವೃಕ್ಷಗಳೊಳಗೆ ವಸ್ತು ತಾನೇ, ನಾನಾ ಗಿರಿ ಪರ್ವತಗಳಲ್ಲಿಯೂ ವಸ್ತು ತಾನೇ, ಸಕಲ ಸಮುದ್ರ ಆಕಾಶಾದಿ ಭುವನ ಬ್ರಹ್ಮಾಂಡ ಪಿಂಡಗಳೆಲ್ಲವೂ ತಾನೆಂದರಿಯದೆ, ಇದರಲ್ಲಿ ವಸ್ತು ಉಂಟೆಂಬ ಷಟ್ಸ್ಥಲ ಬ್ರಹ್ಮಿ ನೀ ಕೇಳ, ಲಿಂಗವಾಗಿ ಸಂಗವನರ್ ಅರಸಲುಂಟೆ, ಬೆಳಗೆಂಬ ಸಂದೇಹನ ದ್ವಂದ್ವದ ಪ್ರಸಂಗವೆಲ್ಲಿಯದು ಹೇಳ, ನಿಂದ ನಿಲವೇ ತಾನಾದ ಅಬದ್ಧಗೆ ನಿರಾಳ ಸುರಾಳ ಎಲ್ಲಿಯದು ಹೇಳ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ನಿಲ್ಲು ಮಾಡು. ಇದೊಂದು ವಚನ ಚೆನ್ನಾಗಿರುವ ವಚನವಾದರೂ ಕೂಡ ಅದರ ಆಳಾಗಲಗಳನ್ನು ತಿಳಿಯುವುದು ಬಹಳ ಕಷ್ಟವಾಗುತ್ತದೆ. ಅವರು ಹೇಳುತ್ತಾರೆ, ಅವರ ಚಿಂತನಾ ಲಹರಿ ಬಹಳ ಚೆನ್ನಾಗಿದೆ. ಮರ ಗಿಡಗಳಲ್ಲಿ ಇರುವುದು ಪರಮಾತ್ಮನ ಶಕ್ತಿಯಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾರೆ. ಬೆಟ್ಟ ಗುಡ್ಡ ನದಿ ಸಾಗರಗಳಲ್ಲಿ, ಭೂಮಿ ಆಕಾಶಗಳ ಸೃಷ್ಟಿಯಲ್ಲಿ, ಅಜಾಂಡ ಬ್ರಹ್ಮಾಂಡಗಳೆಲ್ಲದರಲ್ಲಿಯೂ ಭಗವಂತನಿದ್ದಾನೆ. ಈ ಭಗವಂತನಿದ್ದಾನೆ ಎನ್ನುವುದನ್ನು ಷಟ್ಸ್ಥಲ ಬ್ರಹ್ಮಿ ಎಂದು ಕರೆಸಿಕೊಂಡವರು ತಿಳಿಯಬೇಕಲ್ಲವೇ? ತಾನೇ ಲಿಂಗವಾದ ಬಳಿಕ ಮತ್ತೊಂದರ ಸಂಗವನ ಅರಸಲೇಕೆ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದಲ್ಲವೇ? ಬೆಳಗಿನ ಬಗ್ಗೆ ಸಂದೇಹವೇ, ನಿಂದ ನಿಲುವೆ ತಿಳಿಯದವಂಗೆ ಸುರಾಳ ನಿರಾಳವೆಲ್ಲಿಯದು ಎಂದು ಕೇಳುವ ಮೂಲಕ ಯಾವ ವ್ಯಕ್ತಿಗೆ ಭಗವಂತ ಎಲ್ಲದರಲ್ಲಿಯೂ ಇದ್ದಾನೆ ಎಂದು ತಿಳಿಯುವುದಿಲ್ಲವೋ ಅರಿಯುವುದಿಲ್ಲವೋ ಅಲ್ಲಿಯವರೆಗೂ ತನ್ನೊಳಗೆಯೂ ಭಗವಂತನಿದ್ದಾನೆ ಎನ್ನುವುದನ್ನು ತಿಳಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೌದು, ನಿಜ. ಮತ್ತೊಂದು ಹೇಳುತ್ತಾರೆ, ಇರಿವ ಕೈದಿಂಗೆ ದಯಾ ಧರ್ಮದ ಮನೆ ಉಂಟೆ, ಕಾಳೋಗರನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು, ವೇಷಧಾರಿಗಳಲ್ಲಿ ನಿಮ್ಮ ಕೂಟಕ್ಕೆ ಹೊರಗು ಚಿತ್ತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ಎಂದೇ ಬಿಡುತ್ತಾರೆ. ಗಟ್ಟಿವಾಳಯ್ಯನವರು ಅನೇಕ ಉದಾಹರಣೆಗಳ ಮೂಲಕ ವೇಷಧಾರಿಗಳು ಭಗವಂತನನ್ನು ಅರಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಕೊಲ್ಲುವಂತಹ ಕೈಗಳಿಗೆ ಧರ್ಮದ ನೆಲೆ ತಿಳಿಯುತ್ತದೆಯೇ? ಕಾಳ ಸರ್ಪದಲ್ಲಿ ವಿಷವಲ್ಲದೆ ಅದರ ದವಡೆಯಲ್ಲಿ ಅಮೃತವಿದೆಯೇ? ಕಾಮ ಕೋದಾದಿಗಳ ಸಂಘವನ್ನು ಮಾಡಿದವಂಗೆ ಪರಮಾತ್ಮನ ಇರುವಿಕೆ ತಿಳಿಯುವುದೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗೆಯೇ ಮುಂದೆ ಹೋಗಿ ಮತ್ತಷ್ಟು ಉದಾಹರಣೆಗಳ ಮೂಲಕ ಈಗ ಪ್ರಶ್ನಿಸುತ್ತಾರೆ, ರೋಗಿಗೆ ಹಾಲು ಸಿಹಿ ಅಪ್ಪುದೇ, ಗೂಗೆಗೆ ರವಿ ಲೇಸಪ್ಪುದೆ, ಚೋರಂಗೆ ಬೆಳಗು ಗುಣವಪ್ಪುದೇ, ಭವಸಾಗರದ ಸಮಯದಲ್ಲಿದ್ದವರು ನಿರ್ಭಾವವನ ಭಾವವನ್ ಎತ್ತಬಲ್ಲರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ಎಂದೇ. ಹೀಗೆ ಗಟ್ಟಿವಾಳಯ್ಯನವರು ಹೇಗೆ ರೋಗಿಗೆ ಹಾಲು ಕೂಡ ಕಹಿ ಎನಿಸುತ್ತದೋ, ಗೂಗೆಗೆ ಸೂರ್ಯನ ಬೆಳಕು ಬೇಡವೆನಿಸುತ್ತದೋ, ಏಕೆಂದರೆ ಅದು ರಾತ್ರಿಯ ಸಂಚಾರಿ, ಕಳ್ಳಂಗೆ ಹಗಲು ಇಷ್ಟವಿಲ್ಲವೋ ಅವನು ಕೂಡ, ಹಾಗೆಯೇ ಭಾವಸಾಗರದಲ್ಲಿ ಬಿದ್ದಂತಹ ವ್ಯಕ್ತಿಗೆ ನಿರ್ಭಾವವನ್ನೊಳಗೊಂಡ ಪರಮನೆಡೆಗೆ ಸಾಗಲು ಇಷ್ಟಪಡುವುದಿಲ್ಲ. ಹೌದಲ್ಲವೇ? ಹಾಗಾಗಿ ಇಂತಹ ಕಾಮ ಕ್ರೋಧಾದಿಗಳಿಂದ ದೂರ ಹೋಗಲೆಂದೇ ಗುರುವೆಂಬ ಬೆಳಕು ನಮ್ಮ ಮುಂದಿರಿಸಿದ್ದಾರೆ ಎನ್ನುತ್ತಾರೆ. ಸಮಾಜಕ್ಕೆ

ಮನೆ ತಮ್ಮ ಎಲ್ಲ ಜೀವ ಪರ ಎಲ್ಲವನ್ನಂತಹ ಮುಡಿಪಾಗಿಟ್ಟ ಜಂಗಮತ್ವ ಅದು ಶ್ರೇಷ್ಠ ಸ್ಥಾನ ಎನ್ನುತ್ತಾರೆ ಗಟ್ಟಿವಾಳಯ್ಯನವರು. ಅವರು ಹೇಳುತ್ತಾರೆ, ಜಂಗಮವಾಗಿ ಹುಟ್ಟಿದ ಮತ್ತೆ ಹಿಂದಣ ಹೆಜ್ಜೆಯ ಮೆಟ್ಟಲುಂಟೆ. ಜಂಗಮವೆಂಬ ಮಾತಿಂಗೊಳಗಾದಲ್ಲಿ ಮೂರು ಮಲತ್ರಯವ ಹಿಂಗಿರಬೇಕು. ಅನಂಗನ ಬಲೆಗೆ ಎಂದಿಗೂ ಸಿಲುಕದಿರಬೇಕು. ಅದು ನಿಜದ ಸಂಗ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಈ ಗುಣ ಅರಿಗೂ ಇಲ್ಲ ಎಂದೇ ಗಟ್ಟಿವಾಳಯ್ಯನವರು ಹೇಳುತ್ತಾರೆ. ಜಂಗಮತ್ವ ಎನ್ನುವುದು ತೆಗೆದುಕೊಳ್ಳುವುದಲ್ಲ, ಅದೊಂದು ಮಾನಸಿಕ ಸ್ಥಿತಿ, ಅದರೆಡೆಗೆ ಏರಬೇಕು ಎನ್ನುತ್ತಾರೆ. ಜಂಗಮನನ್ನ ಮಾಡುವುದಲ್ಲ ಆಗುವುದು ಎನ್ನುತ್ತಾರೆ. ಹಾಗಾಗಿ ಜಂಗಮತ್ವದ ಸ್ಥಿತಿಗೆ ಹೋದ ಮೇಲೆ ಹಿಂದಣ ಹೆಜ್ಜೆಯ ಮೆಟ್ಟಲುಂಟೆ ಎಂದು ಪ್ರಶ್ನೆ ಮಾಡುತ್ತಾರೆ. ಮತ್ತೆ ವಾಪಸ್ ಹೋಗೋದುಂಟೆ ಅಂತ ಕೇಳ್ತಾರೆ. ಜಂಗಮತ್ವದಲ್ಲಿ ಮಲತ್ರಯಂಗಳಾದಂತಹ ಆಣವ ಮಾಯಾ ಮತ್ತು ಕಾರ್ಮಿಕ ಮಲಂಗಳನ್ನು ಅಳಿದಿರಬೇಕು. ಅನಂಗನ ಬಲೆ ಎಂದರೆ ಹೆಣ್ಣು ವನ್ನು ಮಣ್ಣಿನ ಆಸೆಗೆ ಸಿಲುಕಬಾರದು. ಅದುವೇ ನಿಜದ ಸಂಗ, ಅದೇ ನಿಜ ಜಂಗಮತ್ವದ ಸ್ಥಿತಿ ಎನ್ನುತ್ತಾರೆ. ಏಕೋ ಏನೋ ಗಟ್ಟಿವಾಳಯ್ಯನವರು ಈ ಸ್ಥಿತಿಯ ಗುಣತ್ವ ಅರಿಗೂ ಇಲ್ಲ ಎಂದು ಬಿಡುತ್ತಾರೆ. ಆಶ್ಚರ್ಯವಾಗುತ್ತದೆ. 12ನೇ ಶತಮಾನ ಅದೊಂದು ಅನುಭಾವಿಕ ಶರಣರ ಸಮೂಹವೇ ಇದ್ದಂತಹ ಸಮಾಜ. ಅಂದೇ ಜಂಗಮತ್ವದ ಸ್ಥಿತಿಗೆ ಯಾರೂ ಇಲ್ಲ ಎಂದರೆ ಪ್ರಸ್ತುತ ನಾವು ಏನನ್ನ ಬಯಸಬಹುದು? ಅಂದಿನ ಸಮಾಜದಲ್ಲಿ ಉತ್ತಮದೆಡೆಗೆ ಸಾಗಲು ಉತ್ತಮ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೂ ಹೀಗೇಕೆ? ಅದಕ್ಕೂ ಗಟ್ಟಿವಾಳಯ್ಯನವರು ತಮ್ಮ ವಚನದಲ್ಲಿ ಉತ್ತರ ನೀಡಿದಂತೆ ಕಾಣುತ್ತದೆ. ವಚನ ಹೀಗಿದೆ: ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆದು ಕಷ್ಟಕ್ಕೆ ಕಡಿದಾಡುವ ಭಾಷ್ಯಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಗಟ್ಟಿವಾಳಯ್ಯನವರು ಹೇಳುತ್ತಾರೆ, ಈ ದೇಹದಲ್ಲಿನ ಆಸೆ ಬಯಕೆ ಮೋಹ ಮದ ಮತ್ಸರ ಹೀಗೆ ಬೇಡದ ಗುಣಗಳ ಬಗ್ಗೆ ಗುರು ಉಪದೇಶವ ಮಾಡಿ ತನುವಿನ ಗುಣವನ್ನು ಅಳೆಯುತ್ತಾನೆ, ಮನದ ಗುಣವನ್ನು ಅಳೆಯುತ್ತಾನೆ, ಭಾವದ ಗುಣವನ್ನು ಅಳೆಯುತ್ತಾನೆ, ತನು ಮನ ಭಾವವನ್ನ ಶುದ್ಧಗೊಳಿಸುತ್ತಾನೆ. ಲಿಂಗವನ್ನ ಪೂಜಿಸುತ್ತಾ ಇಷ್ಟದಿಂದ ಪ್ರಾಣಕ್ಕೂ ಪ್ರಾಣದಿಂದ ಭಾವಕ್ಕೂ ಲಿಂಗದ ಶಕ್ತಿಯನ್ನು ಆವಿರ್ಭವಿಸಿದಾಗ ಮನ ತನ್ನ ಚಂಚಲತೆಯನ್ನು ಅಳಿದು ಸ್ಥಿರತ್ವದಡೆಗೆ ಸಾಗುತ್ತದೆ. ಹಾಗೆಯೇ ಜಂಗಮ ಸಮಾಜದ ಪೂಜಕ. ಅವನಿಗೆ ನಮ್ಮಲ್ಲಿನ ದ್ರವ್ಯವನ್ನು ಅರ್ಪಿಸುವುದರಿಂದ ನಾವು ಕೂಡ ಜಂಗಮದ ಮೂಲಕ ಸಮಾಜಕ್ಕೆ ನಮ್ಮನ್ನು ನಾವೇ ಅರ್ಪಿಸಿಕೊಳ್ಳಬಹುದು ಎನ್ನುತ್ತಾರೆ. ಹೀಗೆ ತನು ಮನ ಧನವನ್ನು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ನಮ್ಮನ್ನು ನಾವು ಶ್ರೇಷ್ಠವಾಗಿಸಿಕೊಳ್ಳಬಹುದು. ಆದರೆ ಗಟ್ಟಿವಾಳಯ್ಯನವರು ಹೇಳುತ್ತಾರೆ, ಇದು ತಿಳಿದಿದ್ದರೂ ಸಹ ಅದನ್ನ ಮರೆತು ಒಬ್ಬರಿಗೊಬ್ಬರು ಕಡಿದಾಡುವವರ ಕಂಡು ಬೇಸರವಾಗುತ್ತದೆ ಎನ್ನುತ್ತಾರೆ. ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ, ತಮ್ಮ ಮಲವು ತಾವು ಮುಟ್ಟವು ಅವಜಾತಿಯು, ತ್ರಿವಿಧ ಮಲಕ್ಕೆ ಹೊರಗಾಗಿ ಮತ್ತೆ ಮಲತ್ರಯಕ್ಕೆ ಬೀಳುವ ಮಲಬಾಂಡ ದೇಹಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಒಳ ಹೊರವಿಲ್ಲ ಇಲ್ಲ ಎಂದ. ಗಟ್ಟಿವಾಳಯ್ಯನವರು ನಿಜ ಸತ್ಯವನ್ನು ಹೇಳುತ್ತಾರೆ. ಯಾರೂ ಕೂಡ ತಾವು ಹೊರಗೆ ಹಾಕಿದಂತಹ ತಮ್ಮ ಮಲವನ್ನು ತಾವೇ ಮುಟ್ಟುವುದಿಲ್ಲ. ಆದರೆ ದೇಹದ ಒಳಗೆ ಇರುವಂತಹ ಆಣವ ಮಲ ಮಾಯಾಮಲ ಮತ್ತು ಕಾರ್ಮಿಕ ಮಲ ಎನ್ನುವಂತಹ ಮಲವನ್ನು ಅಂದರೆ ಅಶುದ್ಧಿಯನ್ನು ದೇಹದೊಳಗೆ ತುಂಬಿಕೊಂಡಂತಹ ಮಲಭಾಂಡ ದೇಹಿಗೆ ಏನು ಹೇಳಲಿ? ಅವನಿಗೆ ಭಗವದ್ ಅನುಭೂತಿ ಸಿಗಲು ಅದು ಹೇಗೆ ಸಾಧ್ಯ ಎಂದು ಬಿಡುತ್ತಾರೆ. ಮಲತ್ರಯಂಗಳನ್ನ ಅಳಿಯದೆ ಭಗವದ್ ಅನುಭೂತಿ ಸಿಗುವುದಿಲ್ಲ ಎಂದು ಬಿಡುತ್ತಾರೆ. ಈ ರೀತಿ ಮನುಷ್ಯ ಏಕೆ ಎನ್ನುವುದಕ್ಕೆ ಗಟ್ಟಿವಾಳಯ್ಯನವರು ಒಂದು ಕಾರಣವನ್ನು ಹುಡುಕಿದ ಹಾಗೆ ಕಾಣುತ್ತದೆ. ವಚನ ಸಾಹಿತ್ಯ ಹೀಗಿದೆ, ತನು ತನ್ನ ಕಾಣದು, ಮನ ತನ್ನನ್ನ ತಾನು ಅರಿಯದು, ಏನಯ್ಯ ತನು ಕೆಟ್ಟು ಮನ ನಷ್ಟವಾಯಿತು, ಅನಾಗತವೆಂದೆಡೆ ಅನಾಹತವಾಯಿತು, ಜೀವರಾಶಿಗಳೆಲ್ಲ ನಡೆಗೆಟ್ಟು ಹೋದವು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಲೆ ಎಲೆ ಎಂಬೆನು. ಗಟ್ಟಿವಾಳಯ್ಯನವರು ಬಹಳ ನೇರವಾಗಿ ಮಾತನಾಡದದ್ದನ್ನು ನಾವು ಕಾಣ್ತೇವೆ. ತಾನು ಮಾಡುವುದು ತನಗೆ ಕಾಣದು, ತನ್ನ ಮನಸ್ಸಿನ ವಿಚಿತ್ರವನ್ನು ತನು ಅರಿಯಲಾರದು, ಹಾಗಾಗಿ ತನು ಕೆಟ್ಟು ಮನ ನಷ್ಟವಾಯಿತು ಎನ್ನುತ್ತಾರೆ. ಏನು ಮಾಡಬಾರದು ಎನ್ನುತ್ತೇವೆಯೋ ಅದೇ ಆಗುತ್ತದೆ. ಹಾಗಾಗಿ ಜೀವರಾಶಿಗಳೆಲ್ಲ ನುಡಿಗೆಟ್ಟು ಭಾವಭ್ರಷ್ಟರಾದರು.

0: ಎನ್ನುತ್ತಾರೆ.
1: ಹೌದು, ಯಾರು ತಮ್ಮನ್ನು ತಾವು ಅರಿತು ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳುತ್ತಾರೋ ಅವರ ತನು ಮನಭಾವ ಶುದ್ಧಗೊಂಡು ಭಗವಂತನ ಪಾದಗಳಿಗೆ ಸ್ವೀಕೃತಗೊಳ್ಳುತ್ತಾರೆ ಎನ್ನುತ್ತಾರೆ. ಎಂತಹ ಮಾತು ಗಟ್ಟಿವಾಳೆಯನವರದು. ಅವರ ವಿಚಾರಧಾರೆ ಹೀಗೆ ಹಲವು ಮುಖಗಳಲ್ಲಿ ಸಾಗಿರುವುದನ್ನ ನಾವು ಕಾಣಬಹುದಾಗಿದೆ. ಅವರಲ್ಲಿ ಕವಿರೂಪದ ಪದಗಳ ಚಿಂತನೆಯನ್ನು ಕಾಣಬಹುದು. ಅವುಗಳ ಮೂಲಕ ತಮ್ಮ ವಿಚಾರ ಲಹರಿಯನ್ನು ಅರಿಸುವ ರೀತಿ ಒಂದು ವಿಶಿಷ್ಟವಾಗಿರುವುದನ್ನ ನಾವು ನೋಡಬಹುದಾಗಿದೆ. ಒಂದು ವಚನವನ್ನು ನೋಡೋಣ. ಅವರು ಹೇಳುತ್ತಾರೆ, ನೀರ ಕೊಳಗವ ಮಾಡಿ ನೆಳಲನ್ನ ಅಳೆದೆನೆಂಬ ಗಾವಳಿಯ ನಾನೇನೆಂಬೆನಯ್ಯ. ಮತ್ತೊಮ್ಮೆ, ನೀರ ಕೊಳಗವ ಮಾಡಿ ನೆಳಲನ್ನ ಅಳೆದೆನೆಂಬ ಗಾವಳಿಯ ನಾನು ಏನೆಂಬೆನಯ್ಯ. ಸುಳಿದಳೆಯದ ಬೆಳಗಿನ ಅಳೆಯದ ರಾಶಿಯ ನರೆರು ಅಳೆದರಯ್ಯ, ಅದು ಬಂದು ಆಶ್ರಯವಿಲ್ಲ. ನಿಂದು ನಿರವಯ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಇಲ್ಲಿ ಗಟ್ಟಿವಾಳೆಯನವರು ನೀರ ಕೊಳಗವ ಮಾಡಿ ನೆರಳನ್ನು ಅಳೆದೆನೆಂಬ ಗಾವಳಿಗರ ಅಂದರೆ ಸದ್ದು ಗದ್ದಲ ಮಾಡುವವರ ಬಗ್ಗೆ ನಾನು ಏನು ಹೇಳಲಿ ಎನ್ನುತ್ತಾರೆ. ಅಂದರೆ ವಿಜ್ಞಾನ ಏನೇನೋ ಅಳೆಯುತ್ತಿದೆ, ಬೆಳಕಿನ ದೂರವನ್ನು ಅಳೆಯುತ್ತಿದೆ, ಅದರ ತೀಕ್ಷ್ಣತೆಯನ್ನು ಅಳೆಯುತ್ತಿದ್ದರೆ, ಆದರೆ ಭಗವಂತ ಹೇಗಿದ್ದಾನೆ, ಅವನ ಬೆಳಕು ಎಂತಹದ್ದು ಎನ್ನುವುದನ್ನು ಅಳೆಯಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ. ಅದನ್ನು ಅಳೆಯುವ ಏಕಮಾತ್ರ ವ್ಯಕ್ತಿ ಅವನೇ ತನು ಮನ ಭಾವ ಶುದ್ಧವುಳ್ಳ ಭಕ್ತ ಎಂದು ಹೇಳುತ್ತಾರೆ. ಒಂದೆಡೆ ಲಿಂಗದ ವೈಶಿಷ್ಟ್ಯವನ್ನ ತಮ್ಮದೇ ಆದ ರೀತಿಯಲ್ಲಿ ತಿಳಿಸಿದ್ದಾರೆ. ಇಂತಹ ವಿಚಾರವನ್ನ ತಿಳಿಸಿರುವವರು ಬಹುಶಃ ಗಟ್ಟಿವಾಳೆಯನವರೇ ಅನಿಸುತ್ತದೆ. ವಚನ ಹೀಗಿದೆ, ಸ್ಥಾವರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಶೈವಲಿಂಗ, ಚರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಇಷ್ಟಲಿಂಗ, ಅರಿವಿನ ಮನದ ಕೊನೆಯ ಮನೆಯಲ್ಲಿ ನಿತ್ಯ ನಿವಾಸವಾಗಿ ಪೂಜಿಸಿಕೊಂಬುದು ವೀರಶೈವಲಿಂಗ. ಇಂತಿ ಲಿಂಗತ್ರಯದ ಆಧಾರವನ್ನ ಅರಿಯದೆ ಹೋದರಲ್ಲ ಹೊಲಬುದಪ್ಪಿ ಇನ್ನಾರಿಗೆ ಹೇಳುವೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದು. ಗಟ್ಟಿವಾಳೆಯನವರು ಹೇಳುತ್ತಾರೆ, ಸ್ಥಾವರವಾಗಿ ಅಂದರೆ ಭೂಮಿಯಲ್ಲಿ ಸ್ಥಾಪಿಸಿ ಪೂಜಿಸಿಕೊಳ್ಳುತ್ತದೆ ಶಿವಲಿಂಗ ಎನ್ನುತ್ತಾರೆ. ಹಾಗೆಯೇ ಚರವಾಗಿ ಅಂದರೆ ದೇಹದಲ್ಲಿ ಲಿಂಗವನ್ನ ಕಟ್ಟಿಕೊಂಡು ಎಲ್ಲಿ ಹೋಗುತ್ತೇವೋ ಅಲ್ಲೇ ಕರಸ್ಥಳದಲ್ಲಿಟ್ಟು ಪೂಜಿಸಿಕೊಳ್ಳುತ್ತದೆ ಇಷ್ಟಲಿಂಗ ಎನ್ನುತ್ತಾರೆ. ಹಾಗೆಯೇ ಮನದಲ್ಲೇ ಹೃದಯದ ಬಿಂದುವಿನಲ್ಲೇ ನೆಲೆಸಿ ಪೂಜಿಸಿಕೊಂಬುದು ನೋಡ ವೀರಶೈವಲಿಂಗ ಎನ್ನುತ್ತಾರೆ. ಈ ರೀತಿ ತ್ರಿವಿಧ ಲಿಂಗದ ಭೇದವನ್ನು ಅರಿಯದೆ ಓಡಾಡುವವರ ಬಗ್ಗೆ ನಾನು ಏನು ಹೇಳಲಿ ಎನ್ನುವ ಮೂಲಕ ಲಿಂಗ ಭೇದತ್ರಯವನ್ನು ತಿಳಿಸಿದ್ದಾರೆ. ಹಾಗೆಯೇ ಯೋಗದ ಬಗ್ಗೆಯೂ ಕೂಡ ಗಟ್ಟಿವಾಳೆಯವರು ಮಾತನಾಡಿರುವುದನ್ನು ನಾವು ಕಾಣುತ್ತೇವೆ. ಬಹಳಷ್ಟು ಜನರು ಶರಣರು ಯೋಗದ ಬಗ್ಗೆ ಮಾತನಾಡಿದ್ದಾರೆ. ಗಟ್ಟಿವಾಳೆಯನವರು ಕೂಡ ತಮ್ಮ ವಚನದಲ್ಲಿ ಯೋಗ ಎಂದರೆ ಅದು ಹೇಗಿರಬೇಕು ಎನ್ನುವುದನ್ನು ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಯೋಗದ ಹೊಲಬ ಸಾಧಿಸಬಾರದು, ಯೋಗವೆಂಟರ ಹೊಲಬಲ್ಲ, ಯೋಗ ಒಂಬತ್ತರ ನಿಲುವಲ್ಲ, ಯೋಗ ಆರರ ಪರಿಯಲ್ಲ, ಧರೆಯ ಮೇಲಿನ ಅಗ್ನಿ ಮುಗಿಲ ಮುಟ್ಟಿದಪ್ಪಡೆ ಅದುವೇ ಯೋಗ, ಮನದ ಕಂಗಳ ಬೆಳಗು ಸಸ್ಯ ಮುಟ್ಟದೆನ್ನೆನ್ನದೆ ಘನವ ಮನವನೊಳಕೊಂಡಡದು ಯೋಗ, ವನಿತೆಯರಿರುವರನು ಪತಿಯೊಮ್ಮೆ ಕೂಡಿ ತಳುವಳಿ ಇರದಿಲ್ಲ ಬಲ್ಲಡದು ಯೋಗ, ಘನ ಮಹಿಮ ಪ್ರಭುವಿನ ಸಮರಸ ಯೋಗವ ಕಂಡು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದನು. ಇಲ್ಲಿ ಯೋಗದ ಮಾರ್ಗ ಅದು ಅಷ್ಟು ಸುಲಭವಲ್ಲ, ಅದನ್ನು ಸಾಧಿಸಲು ಬಾರದು ಎನ್ನುತ್ತಾರೆ ಗಟ್ಟಿವಾಳೆಯನವರು. ಯೋಗ ಎನ್ನುವುದು ಕೇವಲ ಎಂಟರ ಮಾರ್ಗವಲ್ಲ, ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಎನ್ನುವ ಅಷ್ಟಾಂಗ ಮಾರ್ಗವಷ್ಟೇ ಅಲ್ಲ. ಹಾಗೆಯೇ ಒಂಬತ್ತರ ಮೇಲೆ ಅಂದರೆ ನವಚಕ್ರಗಳಾದಂತಹ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಬ್ರಹ್ಮರಂಧ್ರ ಶಿಖ ಪಶ್ಚಿಮ ಎನ್ನುವಂತಹ ನವಚಕ್ರದ ಮೇಲೆ ಧ್ಯಾನಿಸಿದರೆ ಸಾಲದು, ಅದು ಅಲ್ಲ ಯೋಗ. ಯೋಗ ಎಂದರೆ ಧರೆಯ ಮೇಲಿನ ಅಗ್ನಿ ಅಂದರೆ ಹಸಿವು ಕಾಮನೆಗಳು ಕೋಪ ತಾಪ ದ್ವೇಷ ಇವುಗಳು ಮುಗಿಲ ಮುಟ್ಟದಿಪ್ಪುದೇ ಅಂದರೆ ತಲೆಗೆ ಮುಟ್ಟದೆ ಶಾಂತವಾಗಿ ಸಮಾಧಾನವಾಗಿ ಇರುವಂತಹ ಸ್ಥಿತಿಯೇ ಯೋಗ ಎನ್ನುತ್ತಾರೆ. ಮನ ಘನಮನವಾಗುವುದೇ ಅಂದರೆ ವಿಶಾಲ ಚಿಂತನೆಯಲ್ಲಿರುವುದೇ ಯೋಗ ಎನ್ನುತ್ತಾರೆ. ಹೆಣ್ಣಿನ ಜೊತೆಗಿದ್ದರೂ ಗಂಡಿನ ಭಾವವಿಲ್ಲದೇ ಇರುವ ಸ್ಥಿತಿಯೇ ಆ ಸ್ಥಿತಿಯನ್ನ ಗಳಿಸುವುದೇ ಯೋಗ ಎನ್ನುತ್ತಾರೆ. ಹೀಗೆ ಗಟ್ಟಿವಾಳೆಯವರು ಯೋಗದ ಬಗ್ಗೆ ಯೋಗದ ನಿಜ ಮಾರ್ಗವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದು. ಇದನ್ನು ನೋಡಿದರೆ ಗಟ್ಟಿವಾಳೆಯವರು ಅದೆಂತಹ ಯೋಗದ ಸ್ಥಿತಿಗೆ

0: ಹೋಗಿರಬಹುದು, ಸನ್ಮಾರ್ಗದ ಕಡೆ ಹೋಗಿರಬಹುದು, ಅದೆಂತಹ ಧ್ಯಾನಸ್ಥ ಸ್ಥಿತಿಗೆ ಹೋಗಿರಬಹುದು ಎನ್ನುವುದನ್ನ ನಾವು ಅರಿಯಬಹುದಾಗಿದೆ. ಹೀಗೆ ಇಂತಹ ಗಟಿವಾಳಯ್ಯನವರ ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ ಈ ದಿನದ ವಿಷಯವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕೇಳುಗರೆ, ಇದುವರೆಗೂ ವಚನವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಲ್ ಪಾಂಡೆಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮಂಗಲ್ ಪಾಂಡೆಯವರು ಜುಲೈ 19, 1827 ಭಾರತದ ಅಕ್ಬರ್ಪುರದಲ್ಲಿ ಜನಿಸಿದರು. ಹಾಗೆ ಏಪ್ರಿಲ್ 8, 1857 ಬರಾಕ್ಪುರದಲ್ಲಿ ನಿಧನರಾದರು. ಒಬ್ಬ ಭಾರತೀಯ ಸೈನಿಕನಾಗಿದ್ದು ಅವರು ಮಾರ್ಚ್ 29, 1857 ಬ್ರಿಟಿಷ್ ಅಧಿಕಾರಿಗಳ ಮೇಲಿನ ದಾಳಿಯು ಭಾರತೀಯ ಅಥವಾ ಸಿಪಾಯಿ ದಂಗೆಯ ಮೊದಲ ಪ್ರಮುಖ ಘಟನೆಯಾಗಿದೆ. ಈ ಲೇಖನದಲ್ಲಿ ನಾವು ಮಂಗಲ್ ಪಾಂಡೆ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ನೋಡಬಹುದು. ಮಂಗಲ್ ಪಾಂಡೆಯರವರು ಉತ್ತರ ಭಾರತದ ಪೂರ್ವ ಉತ್ತರ ದೇಶದ ರಾಜ್ಯವಾಗಿರುವ ಫೈಜಾಬಾದ್ ಬಳಿಯ ಪಟ್ಟಣದಲ್ಲಿ ಜನಿಸಿದರು. ಆದರೂ ಕೆಲವು ಮೂಲಗಳ ಪ್ರಕಾರ ಪಾಂಡೆಯರವರು 1849 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯವನ್ನು ಸೇರಿದರು. ಅವರು ದಾಟಿ ಹೋದ ಬ್ರಿಗೇಡ್ನಿಂದ ನೇಮಕಗೊಂಡ ನಂತರ ಅವರು ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರನ್ನ ಒಳಗೊಂಡ 34ನೇ ಬಂಗಾಳ ಸ್ಥಳೀಯ ಪದಾತಿ ದಳದ 6ನೇ ಕಂಪನಿಯಲ್ಲಿ ಸೈನಿಕನಾಗಿ ಸೇರ್ಪಡೆಯಾದರು. ಪಾಂಡೆ ಮಹತ್ವಾಕಾಂಕ್ಷೆ ಉಳ್ಳವರಾಗಿದ್ದರು ಮತ್ತು ಅವರು ತಮ್ಮ ಸಿಪಾಯಿ ಕೆಲಸವನ್ನ ಹೆಚ್ಚಿನ ವಿಷಯಗಳಿಗೆ ಮೆಟ್ಟಿಲು ಎಂದು ನೋಡಿದರು. ಆದಾಗ್ಯೂ ಪಾಂಡೆಯರವರ ವೃತ್ತಿಪರ ಆಕಾಂಕ್ಷೆಗಳು ಅವರ ಧಾರ್ಮಿಕ ನಂಬಿಕೆಗಳೊಂದಿಗೆ ಘರ್ಷಿಸಿದವು. 1850ರ ದಶಕದ ಮಧ್ಯಭಾಗದಲ್ಲಿ ಅವರು ಬ್ಯಾರಕ್ಪುರ್ನಲ್ಲಿ ಗ್ಯಾರಿಸನ್ನಲ್ಲಿದ್ದಾಗ ಹೊಸ ಎನ್ಫೀಲ್ಡ್ ರೈಫಲ್ ಅನ್ನ ಭಾರತಕ್ಕೆ ಪರಿಚಯಿಸಲಾಯಿತು. ಇದು ಸೈನಿಕರಿಗೆ ಗ್ರೀಸ್ ಮಾಡಿದ ಕಾಂಟ್ರಾಕ್ಟ್ಗಳ ತುದಿಗಳನ್ನ ಕಚ್ಚುವ ಮೂಲಕ ಆಯುಧವನ್ನ ಲೋಡ್ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಬಳಸಿದ ಲೂಬ್ರಿಕಟ್ ಹಸು ಮತ್ತು ಹಂದಿ ಕೊಬ್ಬನ್ನ ಎಂಬ ವದಂತಿ ಹಬ್ಬಿತು. ಇದನ್ನ ಕ್ರಮವಾಗಿ ಹಿಂದೂಗಳು ಮತ್ತು ಮುಸ್ಲಿಮರು ಇಷ್ಟಪಡುತ್ತಿರಲಿಲ್ಲ. ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಅವುಗಳ ಕೊಬ್ಬುಗಳನ್ನ ಹಾಕುತ್ತಿದ್ದರು. ಸಿಪಾಯಿಗಳು ನಂಬುತ್ತಿದ್ದರು. ಮಾರ್ಚ್ 19, 1857 ಘಟನೆಗಳನ್ನ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಪಾಂಡೆ ತನ್ನ ಸಹ ಸಿಪಾಯಿಗಳನ್ನ ತಮ್ಮ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ದಂಗೆ ಏಳುವಂತೆ ಪ್ರಚೋದಿಸಲು ಪ್ರಯತ್ನಿಸಿದರು. ಅವರಲ್ಲಿ ಇಬ್ಬರ ಮೇಲೆ ಹಲ್ಲೆ ಮಾಡಿದರು. ತಡೆದ ನಂತರ ತನ್ನನ್ನ ತಾನೇ ಗುಂಡಿಕ್ಕಿ ಹಾರಿಸಿ

0: ಕಳಚಿಕೊಳ್ಳಲು ಪ್ರಯತ್ನಿಸಿದವು ಮತ್ತು ಅಂತಿಮವಾಗಿ ಜನಪ್ರಿಯ ಒಪ್ಪಂದದ ಪ್ರಕಾರ ಅವರನ್ನ ಬಂಧಿಸಲಾಯಿತು. ಮಂಗಲ್ ಪಾಂಡೆಯನ್ನ ಶೀಘ್ರದಲ್ಲೇ ವಿಚಾರಣೆಗೆ ಒಳಪಡಿಸಿ ಮರಣದಂಡನೆ ವಿಧಿಸಲಾಗುವುದರಿಂದ April 8, 1857 ಗಲ್ಲಿಗೇರಿಸಲಾಯಿತು. ಅವರ ಮರಣ ದಂಡನೆಯನ್ನು ಮೂಲತಃ April 18 ನಿಗದಿಪಡಿಸಲಾಗಿತ್ತು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಯವರೆಗೆ ಕಾಯುತ್ತಿದ್ದರೆ ದೊಡ್ಡ ಪ್ರಮಾಣದ ದಂಗಿ ಸಂಭವಿಸಬಹುದು ಎಂಬ ಭಯದಿಂದ ಅವರನ್ನ ಏಪ್ರಿಲ್ 8ಕ್ಕೆ ಮುಂದೂಡಿದರು. ಆ ತಿಂಗಳ ನಂತರ ಮೀರತ್ನಲ್ಲಿ ಎನ್ಫೀಲ್ಡ್ಗಳ ಬಳಕೆಯು ವಿರೋಧ ದಂಗೆಯನ್ನು ಹುಟ್ಟುಹಾಕಿತು. ಇದು ಮೇ ತಿಂಗಳಲ್ಲಿ ದೊಡ್ಡ ದಂಗೆಯ ಆರಂಭಕ್ಕೆ ಕಾರಣವಾಯಿತು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸ್ವತಂತ್ರ ಹೋರಾಟಗಾರನಾಗಿ ಪಾಂಡೆಯರವರನ್ನ ಭಾರತದಲ್ಲಿ ಸ್ಮರಿಸಲಾಗುತ್ತದೆ. 1984 ಭಾರತ ಸರ್ಕಾರವು ಅವರ ಭಾವಚಿತ್ರವನ್ನ ಹೊಂದಿರುವ ಸ್ಮರಣಾರ್ಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿತು. ಇದರ ಜೊತೆಗೆ ಅವರ ಜೀವನದ ಕುರಿತು ಒಂದು ಚಲನಚಿತ್ರ ಮತ್ತು ರಂಗನಾಟಕವನ್ನ 2005 ಬಿಡುಗಡೆ ಮಾಡಲಾಯಿತು. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಲ್ ಪಾಂಡೆಯರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:00-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಕುರಿತು ವಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯಪೀರವರು.

ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಭಾಷೆಯ ಬೆಡಗು ಬದುಕಿನ ಸೊಬಗು. ಆತ್ಮೀಯ ಕೇಳುಗರೆ, ನನ್ನ ಹೆಸರು ಕೆಂಪಯ್ಯ ಪಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.

ಭಾಷೆಯು ಭಾವನೆಗಳ ಒಂದು ಹುಟ್ಟಿಲು. ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು, ಹೇಗೆ ಹಂಚಿಕೊಳ್ಬೇಕು, ಯಾವ ರೀತಿ ಭಾವನೆಗಳನ್ನು ವಿಸ್ತರಿಸ್ತಾ ಹೇಳ್ತಾ ಹೋದಾಗೆಲ್ಲ ಅದು ಇನ್ನೊಬ್ಬರನ್ನು ಮುಟ್ಟುತ್ತೆ. ಹಾಗಾಗಿ ಭಾಷೆ ಎನ್ನುವುದು ಒಂದು ನಿಜವಾಗಿಯೂ ಕೂಡ ಬೆಡಗು. ಭಾಷೆ ಎನ್ನುವುದು ಬದುಕಿನ ಸೊಬಗು ಆಗಿ ನಿಲ್ಲುತ್ತೆ. ಹಾಗಾಗಿ ಮೊದಮೊದಲು ಮೌಖಿಕ ಸ್ವರೂಪದಲ್ಲಿದ್ದಂಥ ಭಾಷೆಯು ಹೀಗೆ ಅದು ಸೃಜನಾತ್ಮಕ ಚಿಂತನೆಗಳನ್ನು ತುಂಬಿಕೊಳ್ಳುತ್ತೆ, ವೈಚಾರಿಕ ನಿಲುವುಗಳನ್ನು ತುಂಬಿಕೊಳ್ಳುತ್ತೆ, ತಾತ್ವಿಕ ಮತ್ತು ತಾರ್ಕಿಕ ಚರ್ಚೆಗಳನ್ನು ಹೇಗೆ ಭಾಷೆ ಹುಟ್ಟಾಕುತ್ತೆ. ಆ ಭಾಷೆಯು ಅತ್ಯಂತ ಶ್ರೇಷ್ಠ ಭಾಷೆಯಾಗಿ ಜನರಲ್ಲಿ ಹೇಗೆ ಉಳಿಯಲು ಸಾಧ್ಯ ಆಗುತ್ತೆ. ಹಾಗಾಗಿ ಭಾಷೆಗೆ ಮೂಲ ಜನಪದೀಯ ಸಂಸ್ಕೃತಿಯ ಒಂದು ಸೊಬಗು, ಒಂದು ಸಖ್ಯ ಸಿಕ್ಕಾಗ ಅದು ಮತ್ತಷ್ಟು ಗಟ್ಟಿ, ಮತ್ತಷ್ಟು ಚೆಲುವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಾಷೆ ಎಂದಾಗ ಅದು ಪಾಂಡಿತ್ಯದ ಭಾಷೆ, ಗ್ರಂಥ ಭಾಷೆ, ಅಥವಾ ಬದುಕನ್ನು ಅರ್ಥೈಸಿಕೊಳ್ಳಲು ಬೇಕಾದಂಥ ಜೀವಂತಿಕೆಯ ಭಾಷೆಯಾಗಿ ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆ ನಾವು ನೋಡೋದಾದರೆ, ಮಾರುಕಟ್ಟೆಯಲ್ಲಿ ನಿಂತ ಒಬ್ಬ ವ್ಯಾಪಾರಿ ಸಂತೆಯಲ್ಲಿ ಗ್ರಾಹಕರನ್ನು ತನ್ನೆಡೆಗೆ ಸೆಳೆಯಲು ಮಾತನಾಡುವ ಒಬ್ಬ ವ್ಯಾಪಾರಿ ಹೇಗೆ ಆತ ಮಾತನಾಡ್ತಾ ಹೋಗ್ತಾನೆ. ಆತ ತರಗತಿಯಲ್ಲಿ ಇರುವ ಶಿಕ್ಷಕನ ಭಾಷೆಗೂ ಭಾಷಣದಲ್ಲಿ ಹೇಳುವಂಥ ಒಬ್ಬ ಏನು ಭಾಷಣಕಾರನ ಒಂದು ನುಡಿಗಟ್ಟುಗಳಿಗೂ ಆತನಲ್ಲಿರುವಂಥ ಪದ ಪ್ರೌಢಿಮೆಗಳಿಗೂ ಭಿನ್ನವಾಗಿರುತ್ತೆ. ಬಸ್ ನಿಲ್ದಾಣದಲ್ಲಿ, ಆಟೋ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನು ಕರೆಯುವಂಥ ಚಾಲಕನ ಭಾಷೆ, ಸಂತೆಯಲ್ಲಿ ವ್ಯಾಪಾರಸ್ಥರು ಗ್ರಾಹಕರನ್ನು ಕೊಂಡುಕೊಳ್ಳಲು ಅವರು ಬಳಸುವಂಥ ಭಾಷೆ ಇದೆಯಲ್ಲ, ಅದು ಜನಸಾಮಾನ್ಯನೊಬ್ಬನ ಬದುಕಿನ ಭಾಷೆಯಾಗಿ ನಿಲ್ತಾ ಹೋಗುತ್ತೆ, ಬದುಕಿನ ಭಾಷೆಯಾಗಿ ನಿಲ್ತಾ ಹೋಗುತ್ತೆ. ಅಲ್ಲಿ ಗ್ರಂಥ ಭಾಷೆ ಅವಶ್ಯಕತೆ ಇಲ್ಲ, ಅಲ್ಲಿ ಶಾಸ್ತ್ರೀಯ ಭಾಷೆಯ ಅವಶ್ಯಕತೆ ಇಲ್ಲ, ಅಲ್ಲಿ ಪಾಂಡಿತ್ಯದ ಭಾಷೆಯ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವ ಭಾಷೆ ಬೇಕಾಗುತ್ತೆ? ಬಸ್ ಚಾಲಕ ಇಲ್ಲಿಂದ ಬಸ್ಸು ಎಲ್ಲಿಗೆ ಹೊರಡುತ್ತದೆ ಎಂದು ಕೇಳಿದಾಗ, ಮೈಸೂರಿಂದ ಬೆಂಗಳೂರು, ಕುಣಿಗಲಿಂದ ತುಮಕೂರು, ಈ ಥರದ ಒಂದು ಸಾಮಾನ್ಯ ಭಾಷಿಕನಿಗೂ ಅರ್ಥವಾಗುವಂಥ ಒಂದು ಭಾಷೆಯನ್ನು ಪದಪ್ರಯೋಗವನ್ನು ಮಾಡುವಂಥದ್ದು ಇದೆಯಲ್ಲ, ಇದು ಭಾಳ ಬೆಡಗಿನ ಭಾಷೆಯಾಗಿದೆ. 50 ರೂಪಾಯಿಗೆ 5 ಕಿತ್ಲೆ, 50 ರೂಪಾಯಿಗೆ 5, 50 ರೂಪಾಯಿಗೆ 5, 20 ರೂಪಾಯಿ 3 ಕೆಜಿ, 10 ರೂಪಾಯಿಗೆ 4 ಕೆಜಿ, ಈ ಥರದ ಭಾಷೆಯ ಚೌಕಟ್ಟಿದೆಯಲ್ಲ, ಇದು ವ್ಯಾಪಾರಸ್ಥರ ಚೌಕಟ್ಟು. ವ್ಯಾಪಾರಸ್ಥರು ತಮ್ಮ ಗ್ರಾಹಕರನ್ನು ಸೆಳೆಯಲು ಬಳಸುವಂಥ ಒಂದು ಜೀವಂತಿಕೆ ತುಂಬಿದಂಥ ಭಾಷೆ. ಹಾಗಾಗಿ ಎಲ್ಲವೂ ಕನ್ನಡವೇ, ಎಲ್ಲವೂ ಆ ಭಾಷೆಯಾದರೂ ಕೂಡ ಪಂಡಿತನ ಭಾಷೆ, ಗ್ರಂಥ ಭಾಷೆ, ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ಆಯಾ ಪ್ರಾದೇಶಿಕ ಮಿತಿ, ಆಯಾ ಏನು ಸಾಂದರ್ಭಿಕ ಮಿತಿಯನ್ನು

ಹೊಂದಿರ್ತವೆ. ಹಾಗಾಗಿ ಬಸ್ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣದಲ್ಲಿ ಗ್ರಂಥ ಭಾಷೆಯನ್ನು ಹೇಗೆ ಬಳಸ್ಬೋದು, ಹೇಗೆ ಬಳಸ್ತಾರೆ, ಬಸ್ ಚಾಲಕ ಬಳಸುವಂಥ ಭಾಷೆ ಏನು, ಒಬ್ಬ ಸಾಮಾನ್ಯ ಪ್ರಯಾಣಿಕರನ್ನು ಹೇಗೆ ಮುಟ್ಟುತ್ತೆ, ಅಥವಾ ಈಗಾಗಲೇ ರೆಕಾರ್ಡೆಡ್ ಮಾಡಿರುವಂಥ ಭಾಷೆ ಅಂದರೆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವಂಥ ರೈಲು ಇಂದು 4ನೇ ಪ್ಲಾಟ್ಫಾರಂನಲ್ಲಿ ಬಂದು ಸೇರುತ್ತದೆ. ಇದು ಗ್ರಂಥ ಭಾಷೆಯಾಗಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೈಲ್ವೆ ನಿಲ್ದಾಣದ ಮುಂಭಾಗ ಕಡಲೆಕಾಯಿ ವ್ಯಾಪಾರಿ ಒಬ್ಬ, ಚುರುಮುರಿ ವ್ಯಾಪಾರಿ ಒಬ್ಬ 5 ರೂಪಾಯಿ 5 ರೂಪಾಯಿ 5 ರೂಪಾಯಿ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ತಗೊಳ್ಳಿ, ಅವನ ಭಾಷೆಯು ಕೂಡ ಅದೇ. ಆದರೆ ಗ್ರಾಹಕರನ್ನು ಸೆಳೆಯುವಂಥ ಭಾಷೆ ಗ್ರಂಥ ಭಾಷೆ, ಶಾಸ್ತ್ರೀಯ ಭಾಷೆ, ಪಾಂಡಿತ್ಯದ ಭಾಷೆ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಭಾಷೆಯ ಬೆಡಗು, ಭಾಷೆಯ ಚೆಲುವು, ಭಾಷೆಯ ಸೌಂದರ್ಯವನ್ನು ಅವು ಹೆಚ್ಚು ಮಾಡ್ತಾ ಹೋಗುತ್ತೆ. ಹಾಗಾಗಿ ಒಂದು ಭಾಷೆ ತನ್ನ ಸುಂದರವಾದ ಚೌಕಟ್ಟನ್ನು ಹೇಗೆ ಭೌಗೋಳಿಕ ವ್ಯಾಪ್ತಿಯೊಳಗೆ ಹೇಗೆಲ್ಲ ವಿಸ್ತರಿಸಿಕೊಂಡಿದೆ, ಹೇಗೆಲ್ಲ ಜನರ ಒಡನಾಟಗಳನ್ನು ಅದು ತುಂಬಿಕೊಂಡಿದೆ ಎನ್ನುವುದನ್ನು ನಾವು ಕಾಣ್ಬೋದು. ಹಾಗಾಗಿ ಆತ್ಮೀಯರೇ, ಇಂದು ಭಾಷೆಯ ಬೆಡಗು ಬದುಕಿನ ಸೊಬಗು ಎಂಬುವುದನ್ನು ನಾವು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೆ ಒಂದು ಪ್ರಕಟಣೆ. ದಿನಾಂಕ 19/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:00-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಆರಾಧನಾದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಮರಣ ಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ತ್ಯಜಿಸುವನೋ ಅನುಗಾಲವೂ ಚಿಂತಿಸುತ್ತಿರುವ ಅದನ್ನೇ ಅವನು ಹೊಂದುವನು. ಇಲ್ಲಿ ಕೃಷ್ಣ ಪರಮಾತ್ಮ 5ನೇ ಶ್ಲೋಕದ ಮುಂದುವರಿದ ಭಾಗವಾಗಿ ಈ 6ನೇ ಶ್ಲೋಕವನ್ನು ತಿಳಿಸ್ತಾ ಇದ್ದಾನೆ. 5ನೇ ಶ್ಲೋಕದಲ್ಲಿ ಮರಣಕಾಲದಲ್ಲಿ ಯಾರು ನನ್ನನ್ನೇ ಸ್ಮರಣೆ ಮಾಡುತ್ತಾ, ಅಂದರೆ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಮರಣ ಹೊಂದುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ, ನನ್ನ ಬಳಿಯೇ ಬರುತ್ತಾರೆ ಎಂಬ ಅಂಶವನ್ನು ತಿಳಿಸಿದ್ದ. ಅದು ಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡದಲೇ ಬೇರೆ ಏನನ್ನೋ ಸ್ಮರಣೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ಯಾವ ಮರಣ ಕಾಲದ ಸಮಯದಲ್ಲಿ ಯಾವ ವಸ್ತುವನ್ನು, ಯಾವ ಜೀವಿಯನ್ನು ಅಥವಾ ಯಾವುದನ್ನು ನೆನೆಯುತ್ತಾ ಪ್ರಾಣವನ್ನು, ದೇಹವನ್ನು ತ್ಯಜಿಸ್ತಾರೋ ನಂತರ ಮುಂದಿನ ಮರುಜನ್ಮದಲ್ಲಿ ಅವರು ಅದನ್ನೇ, ಅವನನ್ನೇ ಅಥವಾ ಆ ರೂಪವನ್ನೇ ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅಂದರೆ ಭಗವಂತನನ್ನು ನಾವು ನೆನಪಿಸ್ಕೊಳ್ಳಲಿಲ್ಲ, ಅದನ್ನು ಬಿಟ್ಟು ಬೇರೆ ಏನೋ ನೆನಪಿಸ್ಕೊಂಡೆ ಅಂತಂದರೆ ಏನಾಗತ್ತೆ? ಮರಣಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಿರುವನೋ ಅದನ್ನೇ ಅವನು ಹೊಂದುತ್ತಾನೆ. ಅಂದರೆ ಅವನಿಗೆ ಯಾವ ದೇವತೆಯ ಮೇಲೆ ಇಷ್ಟವೋ ಅದನ್ನೇ ಕುರಿತು ಚಿಂತಿಸ್ತಾ ಇದ್ರೆ ಅದನ್ನೇ ಹೊಂದುತ್ತಾನೆ. ಅದ್ರ ಬದಲಿಗೆ ಈ ಪ್ರಪಂಚದ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಅವನ ಆಸೆ ಬಲವಾಗಿದ್ರೆ ಅವನು ಅದೇ ವಾತಾವರಣದಲ್ಲಿ ಹುಟ್ಟುತ್ತಾನೆ. ಅಥವಾ ಹಲವು ವಸ್ತುಗಳ ಮೇಲೆ ಅವನಿಗೆ ಆಸೆ ಇದ್ರೆ ಅದಿನ್ನೂ ಹಿಂಗಿಲ್ಲ ಅಂತಂದ್ರೆ ಅದನ್ನು ಇನ್ನೂ ಅನುಭವಿಸಬೇಕೆಂಬ ಆಸಕ್ತಿ ಬಲವಾಗಿ ಆ ಒಂದು ವಸ್ತುಗಳನ್ನ ಪಡೆಯುವಂತಹ ಸ್ಥಳ ಯಾವುದಿದೆಯೋ ಆ ಅನುಭವಿಸುವಂತಹ ಸ್ಥಳದಲ್ಲಿಯೇ ಅವನು ಹುಟ್ಟುತ್ತಾನೆ. ಅಂದ್ರೆ ಸಾಯುವ ಕಾಲದಲ್ಲಿ ಆ ಸಾಯುವಂತಹ, ಮರಣ ಹೊಂದುವಂತಹ ವ್ಯಕ್ತಿ ತನ್ನ ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರನ್ನ ತುಂಬಾ ಪ್ರೀತಿಸ್ತಾ ಇದ್ದು ಆ ವ್ಯಕ್ತಿಯನ್ನೇ ನೆನಪಿಸಿಕೊಂಡು ಅವನು ಸಾಯುಜ್ಯ ಹೊಂದಿದ್ರೆ ಮುಂದಿನ ಜನುಮದಲ್ಲಿ ಅವನು ಆ ವ್ಯಕ್ತಿಯ ರೂಪದಲ್ಲಿಯೋ ಅಥವಾ ಅವನು ವ್ಯಕ್ತಿಯಿಂದನೋ ಅಥವಾ ವ್ಯಕ್ತಿಗೆ ತುಂಬ ಹತ್ತಿರವಾಗುವಂಥ ಒಂದು ಜಾಗದಲ್ಲಿ ಆತ ಜನ್ಮ ತಾಳ್ತಾನೆ. ಅಥವಾ ಯಾವುದಾದ್ರೂ ಒಂದು ವಸ್ತುವಿಗೆ ಆಸೆ ಪಟ್ಟು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದೆ ಆದರೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಆ ವಸ್ತುವನ್ನು ಪಡೆಯೋದಕ್ಕೆ ಯಾವ ಸ್ಥಳ ಸೂಕ್ತವೋ ಅಲ್ಲಿ ಜನ್ಮ ತಾಳ್ತಾನೆ. ಇನ್ನು ಏನಾದರೂ ತುಂಬ ಆಸೆ ಪಟ್ಟು ಈ ಒಂದು ವಸ್ತುವನ್ನು ನಾನು ಅನುಭವಿಸಲೇಬೇಕು ಅಥವಾ ಈ ಒಂದು ವ್ಯಕ್ತಿಯನ್ನು ನಾನು ಗಳಿಸ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಮುಂದಿನ ಜನ್ಮದಲ್ಲಿ ಅದೇ ವ್ಯಕ್ತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅದೇ ವಸ್ತುವನ್ನು ಸ್ವೀಕರಿಸೋದಕ್ಕೋಸ್ಕರ ಯಾವ ಜಾಗ ಸೂಕ್ತವೋ ಆ ಜಾಗದಲ್ಲಿಯೇ ಆತ ಹುಡ್ತಾನೆ. ಹಾಗಾಗಿ ಈ ಪ್ರಪಂಚದ ವಸ್ತುಗಳ ಮೇಲಿನ ಪ್ರೀತಿ ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಅವನು ಯಾವ ಸ್ಥಳದಲ್ಲಿ, ಯಾವ ಜಾಗದಲ್ಲಿ, ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ದ್ವೇಷ ಬಲವಾಗಿದ್ರೂ ನಾವು ಅದನ್ನು ತೀರಿಸಿಕೊಳ್ಳುವುದಕ್ಕೆ ಆ ಸ್ಥಳದಲ್ಲಿ ಹುಟ್ಟುತ್ತೇವೆ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಏನಾದರೂ ನಮ್ಮಲ್ಲಿ ತುಂಬ ದ್ವೇಷ ಇದ್ದು, ತುಂಬ ಅಸೂಯೆ ಇದ್ದು, ತುಂಬ ರೋಷಾಗ್ನಿ ಇದ್ದು ಆ ರೋಷವನ್ನು, ಆ ದ್ವೇಷವನ್ನು ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಒಂದು ಪ್ರಬಲವಾದಂಥ ಒಂದು ಶಕ್ತಿ ನಮ್ಮೊಳಗೆ ಸಂಚಯ ಆಗಿಬಿಡ್ತು ಅಂತಂದರೆ ಖಂಡಿತವಾಗಿಯೂ ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ, ಸಾಯುಜ್ಯ ಹೊಂದಿರುವಂಥ ವ್ಯಕ್ತಿ ಸಂಕಲ್ಪ ಮಾಡಿಕೊಳ್ತಾನಂತೆ. ಬರೀ ಕೇವಲ ಪ್ರೀತಿಗಾಗಿ ಮಾತ್ರ ಮುಂದಿನ ಜನ್ಮದಲ್ಲಿ ಹುಟ್ಟುವಂಥದ್ದಲ್ಲ, ಹಲವಾರು ಬಾರಿ ದ್ವೇಷಕ್ಕೋಸ್ಕರವೂ ಕೂಡ ಆ ವ್ಯಕ್ತಿ ಜನ್ಮ ತಾಳ್ತಾನೆ. ಹಾಗಾಗಿ ಪ್ರೀತಿ ಹೇಗೆ ನಮ್ಮನ್ನು ಒಂದು ವಸ್ತುವಿಗೆ ಕಟ್ಟಿ ಹಾಕುತ್ತೋ, ದ್ವೇಷವೂ ಕೂಡ ಅದಕ್ಕಿಂತ ಬಲವಾಗಿ ದ್ವೇಷಿಸುವ ವಸ್ತುವಿಗೆ ನಮ್ಮನ್ನು ಕಟ್ಟಿ ಹಾಕುತ್ತೆ.

ಪ್ರೀತಿಯ ಸಂಬಂಧಕ್ಕಿಂತ ದ್ವೇಷದ ಸಂಬಂಧ ಅತಿ ತೀವ್ರವಾಗಿರುತ್ತೆ. ಅದಕ್ಕಾಗಿಯೇ ಜಯ ವಿಜಯರಿಗೆ ದೂರ್ವಾಸರು ಶಾಪ ಕೊಟ್ಟಾಗ, ನೀನು 7 ಜನ್ಮಗಳು ದೇವರ ಮಿತ್ರನಾಗಿ ಹುಟ್ಟುತ್ತೀಯೋ ಅಥವಾ 3 ಜನ್ಮಗಳು ದೇವರ ಶತ್ರುಗಳಾಗಿ ಹುಟ್ಟುತ್ತೀಯೋ ಅಂಥೇಳಿ ಅಂದಾಗ, ಆ ಜಯ ವಿಜಯರು ತುಂಬ ಹತ್ತಿರದ ಹಾದಿಯನ್ನು ಹುಡುಕಿಕೊಂಡ್ರು, ಅದೇ ದ್ವೇಷದ ಮೂಲಕ. ಅವ್ರಿಗೆ ಕೇಳ್ತಾರೆ, ದೂರ್ವಾಸರಿಗೆ ಶಾಪ ಕೊಡ್ತಾ ಇರ್ತಾರೆ ಜಯ ವಿಜಯರಿಗೆ. ಆಗ ಕೇಳ್ತಾರೆ, ಜಯ ವಿಜಯರೇ, ನಾನು ನಿನಗೆ ಶಾಪ ಕೊಟ್ಟಾಯ್ತು, ಆದರೆ ನಿಮ್ಮಲ್ಲಿ 2 ಆಯ್ಕೆ ಇದೆ. ನೀನು 7 ಜನ್ಮಗಳ ಕಾಲ ದೇವರ ಮಿತ್ರನಾಗಿ ಹುಟ್ಟಬಹುದು ಅಥವಾ 3 ಜನ್ಮಗಳ ಕಾಲ ದೇವರ ಶತ್ರುಗಳಾಗಿ ಹುಟ್ಟಬಹುದು, ನಿಮಗೆ ಯಾವ್ದು ಬೇಕು ಆಯ್ಕೆ ಅಂತ ಹೇಳಿ ಕೇಳಿದಾಗ, ಜಯ ವಿಜಯರು ಕೊಂಚ ಹೊತ್ತು ಆಲೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, 7 ಜನ್ಮ ನಾವು ದೇವರ ಮಿತ್ರನಾಗಿನೂ ಹುಟ್ಟಬಹುದು, ಆದರೆ ದೇವರ ಮಿತ್ರನಾಗಿ ಕಾಯ್ತಾ ಕೂತ್ರೆ 7 ಜನ್ಮದವರೆಗೂ ನಾವು ದೇವರ ಹತ್ರ ಹೋಗಕ್ಕೆ ಕಾಯ್ಬೇಕಾಗತ್ತೆ. ಬೇಡ ಬೇಡ, ನಾವು 3ಜನ್ಮ ಅಂದರೆ ರಾಕ್ಷಸನಾದರೂ ಪರವಾಗಿಲ್ಲ, 3ಜನ್ಮದಲ್ಲಿ ಮುಗಿಸ್ಕೊಂಡು ನಾವು ಭಗವಂತನ ಬಳಿಗೆ ಹೋಗಬೇಕು, ಹಾಗಾಗಿ 3ಜನ್ಮ ಅಂದರೆ ಹತ್ತಿರದ ಹಾದಿಯನ್ನು ನನಗೆ ಕೊಟ್ಟುಬಿಡಪ್ಪ ಭಗವಂತ ಅಂತ ಹೇಳಿ ದೂರ್ವಾಸ ಮುನಿಯವರ ಹತ್ರ ಆ ಶಾಪ ತಗೊಳ್ತಾರೆ. ಅದ್ರ ಪರವಾಗಿಯೇ ಹಿರಣ್ಯಕಶಿಪು ಆಗಿ ಪ್ರಹ್ಲಾದನ ಮೂಲಕ ಆತ ಏನು ಮುಕ್ತಿಯನ್ನು ಪಡಿತಾನೆ, ರಾವಣನಾಗಿ ಹೀಗೆ 3 ಜನ್ಮಗಳ ಕಾಲ ರಾಕ್ಷಸರಾಗಿ ಹುಟ್ಟಿ ಅವರು ಭಗವಂತನ ಪಾದಕ್ಕೆ ಸೇರ್ತಾರೆ. ಅದು ದ್ವೇಷದ ಮೂಲಕ ಅವರು 3 ಜನ ಇಬ್ಬರು ಜನ್ಮ ತಾಳಿರುವಂಥದ್ದು. ಹಾಗಾಗಿ ಕೇವಲ ಪ್ರೀತಿಗೋಸ್ಕರ ಮಾತ್ರ ಈ ಪ್ರಪಂಚದಲ್ಲಿ ಜನ್ಮ ತಾಳುವಂಥದ್ದಲ್ಲ, ಕೆಲವಾರು ಮಂದಿ ದ್ವೇಷಕ್ಕೂ ಕೂಡ ಜನ್ಮ ತಾಳ್ತಾರೆ. ಆದ ಕಾರಣವೇ ಮನಸ್ಸನ್ನು ಲೌಕಿಕ ಸಂಬಂಧಗಳಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಸದಾ ಹರಿಯುವಂತೆ ನಾವು ರೂಢಿಸ್ಕೊಂಡಿರಬೇಕು. ಅಂಥ ರೂಢಿಗಳು ಮಾತ್ರ ಈ ಲೌಕಿಕ ಬಂಧನಗಳನ್ನು ಬಿಡಿಸಿ ಭಗವಂತನ ಕಡೆಗೆ ನಾವು ಸದಾ ಜೀವನ್ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸದಾ ನಾವು ಭಗವನ್ ಚಿಂತನೆಯಲ್ಲಿ ಇದ್ದಾಗ, ನಮ್ಮ ಸಾಯುಜ್ಯದ ಸಮಯದಲ್ಲಿಯೂ ಕೂಡ ನಾವು ಭಗವನ್ ಸ್ಮರಣೆಯಲ್ಲಿಯೇ ಮಾಡುತ್ತಾ ಆ ಭಗವಂತನನ್ನೇ ಹೊಂದಬಹುದು. ಈ ಒಂದು ಮಾತಿಗೆ ಮುದ್ದುರಾಮ ಅದೇನು ಹೇಳ್ತಾನೆ ಗಮನಿಸೋಣ ಬನ್ನಿ. ಅದರದರ ಜಾಗದಲ್ಲಿ ಒಂದೊಂದು ಅತಿ ಮಧುರ, ಅದರದರ ಜಾಗದಲ್ಲಿ ಒಂದೊಂದು ಅತಿ ಮಧುರ,

ಒಂದೊಂದು ಜಾಗದಲ್ಲಿ ಒಂದೊಂದು ಅತಿ ಮಧುರವಾಗಿ ಕಾಣುತ್ತೆ. ಅದನ್ನೇ ತಪ್ಪು ನೆಲೆಯಲ್ಲಿ ನಾವು ನೋಡಿದಾಗ ತುಂಬ ವಿಪರೀತವಾಗಿಯೂ ಕೆಲವೊಮ್ಮೆ ಕಾಣುತ್ತೆ. ತಿಪ್ಪೆಯಲ್ಲಿ ಮಾಣಿಕ್ಯ ಹೊಳೆಯುತ್ತಾ ಇದ್ರೆ ಅದು ಬೇರೆಯವರಿಗೆ ವಿಷಮತಿಯಾಗಿಯೇ ಕಾಣುತ್ತೆ. ಹಾಗಾಗಿ ತಿಪ್ಪೆಯಲ್ಲಿ ಮಾಣಿಕ್ಯವೂ ಇರಕೂಡ್ದು, ಹಾಗೆಯೇ ತಪ್ಪು ನೆಲೆಯಲ್ಲಿ ವಿಪರೀತವೂ ಆಗಕೂಡ್ದು. ಹಾಗಾಗಿ ಕಲಬೆರಕೆಯನ್ನು ಮಾಡಿಕೊಳ್ಳದೆ ನಮ್ಮ ಜೀವನದಲ್ಲಿ ಪ್ರೀತಿ, ದ್ವೇಷ, ಸೂಯೆ, ಹೊಟ್ಟೆ ಕಿಚ್ಚು, ಒಂದು ಆತ್ಮೀಯತೆ, ಬಾಂಧವ್ಯ ಇವೆಲ್ಲ ಭಾವಗಳನ್ನು ಕಲಬೆರಕೆ ಮಾಡಿಕೊಳ್ಳದೆ ಒಂದೊಂದು ಭಾವಕ್ಕೆ ಒಂದೊಂದು ಜಾಗವನ್ನು ಕೊಟ್ಟು ಅದರದರ ಜಾಗದಲ್ಲಿ ಅದರದನ್ನು ಒಪ್ಪ ಓರಣವಾಗಿ ಜೋಡಿಸಿ ಸದಾಕಾಲ ಭಗವನ್ ನಾಮಸ್ಮರಣೆಯಲ್ಲಿ ಮಾತ್ರ ನಾವು ಚಿಂತನೆಯನ್ನು ಇರಿಸ್ಕೊಂಡು ಸಾಗಿದ್ದೆ ಆದಲ್ಲಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ. ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯಲಿ ಎಂಬುವುದೇ ಶ್ರೀಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು ಕೂಡ.

ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸ್ವನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಜಾಣ ಸುದ್ದಿಯ

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 18 ಜೂನ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಾಶಕ್ಕೆ ಕೈ ಚಾಚಿದ ರೋಬೋಟ್, ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಹಾಗೂ ಕವಣೆ ಬೀಸುವ ಜೇಡ.
1: ಆಕಾಶಕ್ಕೆ ಕೈ ಚಾಚಿದ ರೋಬೋಟ್. ಬಾಲಹನುಮಂತನ ಕತೆ ಕೇಳಿದ್ದೀರಲ್ಲ? ಆಕಾಶದಲ್ಲಿ ಕೆಂಪಗೆ ಉರಿಯುತ್ತಿದ್ದ ಸೂರ್ಯನನ್ನು ಹಣ್ಣು ಅಂತ ಬಾಲಹನುಮಂತ ಭಾವಿಸಿದನಂತೆ. ಅದನ್ನು ಹಿಡಿದು ತಿಂದೇ ಬಿಡುತ್ತೇನೆ ಅಂತ ಆಕಾಶಕ್ಕೆ ಹಾರಿಬಿಟ್ಟನಂತೆ. ಅವನೇನಾದರೂ ಅದನ್ನು ಹಿಡಿದು ತಿಂದು ಬಿಟ್ಟರೆ ಲೋಕದ ಪಾಡೇನು ಎಂದು ಗಾಬರಿಯಾಗಿ ಬಾಲಹನುಮ ಹಾಗೆ ಮಾಡದಂತೆ ತಡೆದರು ಎನ್ನುತ್ತದೆ ನಮ್ಮ ರಾಮಾಯಣ ಮಹಾಭಾರತದ ಕತೆಗಳು. ಅದು ಕತೆ. ಆದರೆ ಇದೀಗ ಅದೇ ರೀತಿಯಲ್ಲಿ ಆಕಾಶದಲ್ಲಿ ಸುತ್ತುತ್ತಿರುವ ದೊಡ್ಡದೊಂದು ನೌಕೆಯನ್ನು ಹಿಡಿಯಲು ರೋಬೋಟು ಒಂದು ಗಗನಕ್ಕೆ ಹಾರಲಿದೆ. ಇನ್ನೊಂದು ತಿಂಗಳೊಳಗೆ ಅಮೆರಿಕದ ವ್ಯೋಮಯಾನ ಸಂಸ್ಥೆ ನಾಸಾದಿಂದ ಗುತ್ತಿಗೆ ಪಡೆದ ಖಾಸಗಿ ಸಂಸ್ಥೆ ಕೆಟಲಿಸ್ಟ್ ಸ್ಪೇಸ್ ಟೆಕ್ನಾಲಜೀಸ್ ತಯಾರಿಸಿರುವ ಲಿಂಕ್ ಎನ್ನುವ ರೋಬೋಟ್ ನೌಕೆ ಭೂಮಿಯಿಂದ ಮೇಲೆ ಹಾರಿ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಸ್ವಿಫ್ಟ್ ಎನ್ನುವ ಕಬೌತ ವೀಕ್ಷಣಾಲಯವನ್ನು ತಬ್ಬಿ ಹಿಡಿದು 200 ಕಿಲೋಮೀಟರ್ ಎತ್ತರಕ್ಕೆ ದೂಡಲಿದೆ.
2: ಪ್ರಪಂಚದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಸ್ವಯಂಚಾಲಿತ ನೌಕೆಯೊಂದು ಅಂತರಿಕ್ಷದಲ್ಲಿ ಚಲಿಸುತ್ತಿರುವ ಮತ್ತೊಂದು ನೌಕೆಯನ್ನು ಹಿಡಿದು ತಡೆಯಲಿದೆ. ಈ ಕಥೆ ಆರಂಭವಾಗುವುದು 20 ವರ್ಷಗಳ ಹಿಂದೆ. ಸ್ವಿಫ್ಟ್ ಎಂಬ ಹೆಸರಿನ ಅಂತರಿಕ್ಷ ವೀಕ್ಷಣಾಲಯವನ್ನು ನಾಸಾ ಸಂಸ್ಥೆ 2004 ಅಂದರೆ 21ನೇ ಶತಮಾನದ ಆರಂಭದಲ್ಲಿ ಹಾರಬಿಟ್ಟಿತ್ತು.
1: ಇದರಿಂದ ದೊರೆಯುವ ಮಾಹಿತಿ ಖಗೋಳ ವಿಜ್ಞಾನಿಗಳಿಗೆ ಅತ್ಯಂತ ವಿಶಿಷ್ಟವಾದದ್ದು. ವಿಶ್ವದಲ್ಲಿ ದೂರ ದೂರದಲ್ಲಿರುವ ತಾರೆಗಳಿಂದ ಸಿಡಿದು ಹೊಮ್ಮುವ ಎಕ್ಸ್ರೇ, ಗ್ಯಾಮಾರೆ ಹಾಗೂ ಅವಕೆಂಪು ಕಿರಣಗಳಂತಹ ಸಾಧಾರಣ ದೂರದರ್ಶಕಗಳು ಗ್ರಹಿಸಲಾಗದ ಅದೃಶ್ಯ ಬೆಳಕಿನ ಚಿತ್ರಗಳನ್ನು ಈ ದೂರದರ್ಶಕ ಗ್ರಹಿಸುತ್ತದೆ. ಅದರ ಅಧ್ಯಯನದಿಂದ ತಾರೆಗಳ ಹುಟ್ಟು, ಸಾವು, ವಿಶ್ವದ ಬೆಳವಣಿಗೆ, ವಿಕಾಸದ ಬಗ್ಗೆ ಹೊಸ ಅರಿವು ಮೂಡುತ್ತದೆ. ಈ ಉದ್ದೇಶದಿಂದ ಹಾರಬಿಟ್ಟ ಸ್ವಿಫ್ಟ್ ಸಾಕಷ್ಟು ಮಾಹಿತಿಯನ್ನೇನೋ ಕೊಟ್ಟಿತು. ಆದರೆ ಇತ್ತೀಚೆಗೆ ಅದರ ಪಥ ಸ್ವಲ್ಪ ಬದಲಾಗಿತ್ತು. ಸಾಮಾನ್ಯವಾಗಿ ಅದು ಸಾಗಬೇಕಿದ್ದ ಹಾದಿಗಿಂತಲೂ ಇಂಚಿಂಚು ಎನ್ನುವಂತೆ ಕೆಳಗೆ ಸರಿಯುತ್ತಿತ್ತು. ಅರ್ಥಾತ್ ನಿಧಾನವಾಗಿ ಭೂಮಿಯತ್ತ ಕುಸಿಯುತ್ತಿದೆ ಎಂದಷ್ಟೆ. ಸಾಮಾನ್ಯವಾಗಿ ಸ್ವಿಫ್ಟ್ ಪ್ರತಿ ಗಂಟೆಗೆ 27,500 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕು. ಹಾಗೆಯೇ ಒಂದು ನಿಮಿಷದಲ್ಲಿ ಅದು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತನ್ನ ಕ್ಯಾಮೆರಾವನ್ನು ಹೊರಳಿಸಿ ಚಿತ್ರವನ್ನು ತೆಗೆಯುವಷ್ಟು ಚುರುಕಾಗಿದೆ. ಇದೇ ಕಾರಣದಿಂದಲೇ ಈ ವೀಕ್ಷಣಾಲಯಕ್ಕೆ ಸ್ವಿಫ್ಟ್ ಎಂದು ಹೆಸರಿಸಲಾಗಿದೆ. ಸ್ವಿಫ್ಟ್ ಎನ್ನುವ ಹಕ್ಕಿಫ್ಟ್ ಎನ್ನುವ ಹಕ್ಕಿ ನಮ್ಮೂರ ತಾಳೆ ಬಾನಾಡಿಯಂತಹ ಹಕ್ಕಿ. ಹಾರುತ್ತಲೇ ಹೊರಳಿ ತಟಕ್ಕನೆ ಕೀಟಗಳನ್ನು ಬೇಟೆಯಾಡಬಲ್ಲುದು. ಈ ವೀಕ್ಷಣಾಲಯವು 1,000 ಕಿಲೋಮೀಟರ್ ವೇಗದಿಂದ ಚಲಿಸುವಾಗಲೂ ಬದಿಗೆ ಹೊರಳಿ ಚಿತ್ರಗಳನ್ನು ತೆಗೆಯಬಲ್ಲುದಾದ್ದರಿಂದ ಈ ಹೆಸರನ್ನು ಕೊಡಲಾಗಿತ್ತು. ಹಾರಿಬಿಟ್ಟ ದಿನದಿಂದ 2030ನೇ ಇಸವಿಯವರೆಗೂ ಸ್ವಿಫ್ಟ್ ತನ್ನ ಪಥದಲ್ಲಿಯೇ ಮುಂದುವರಿಯುತ್ತದೆ ಎಂದು ಯೋಜಿಸಿದ್ದರು. ಮನುಷ್ಯ ಯೋಜಿಸಿದಂತೆ ಎಲ್ಲವೂ ನಡೆಯುವುದು ಉಂಟೆ? ಸ್ವಿಫ್ಟ್ನ ಕಥೆಯು ಹಾಗೆಯೇ ಆಯಿತು. 2 ವರ್ಷಗಳ ಹಿಂದೆ ಸ್ವಿಫ್ಟ್ನ ಗತಿ ಕಡಿಮೆಯಾಗಿ ಅದರ ಪಥ ಬದಲಾಗಿರುವುದು ಕಂಡಿತು. 600 ಕಿಲೋಮೀಟರ್ನ ಬದಲಿಗೆ ಅದು 370 ಕಿಲೋಮೀಟರ್ನ ಎತ್ತರಕ್ಕೆ ಬಂದು ಸುತ್ತುತ್ತಿರುವುದು ತಿಳಿಯಿತು. ಇದೇ ರೀತಿಯಲ್ಲಿ ಅದನ್ನು ಬಿಟ್ಟರೆ ಇನ್ನೊಂದು ವರ್ಷದಲ್ಲಿ ಭೂಮಿಗೆ ಬಂದು ಬೀಳುವುದು ನಿಶ್ಚಿತ ಎಂದು ಭವಿಷ್ಯ ಹೇಳಿದವರು ಉಂಟು. ಆ ಭವಿಷ್ಯವನ್ನು ಸುಳ್ಳು ಮಾಡುವ ಯತ್ನವೇ ಈ ಲಿಂಕ್ ರೋಬೋಟಿನ ಹಾರಾಟ. ಅಂತರಿಕ್ಷದಲ್ಲಿರುವ ಉಪಗ್ರಹಗಳು ಭೂಮಿಗೆ ಬೀಳುವುದು ಅಪರೂಪವೇನಲ್ಲ. ಸ್ವಿಫ್ಟಿಗಿಂತಲೂ ದೊಡ್ಡದಾದ ವೀಕ್ಷಣಾಲಯಗಳು, ಸ್ಪೇಸ್ ಲ್ಯಾಬ್ಗಳು, ಸ್ಪೇಸ್ ಸ್ಟೇಷನ್ಗಳು ಭೂಮಿಗೆ ಬಿದ್ದಿವೆ. 2019ನೇ ಇಸವಿಯಲ್ಲಿ ಹೀಗೆಯೇ ಒಂದು ಅಂತರಿಕ್ಷ ಪ್ರಯೋಗಾಲಯ ಹೇಳದೇ ಕೇಳದೆ ಭೂಮಿಗೆ ಬಂದು ಬಿದ್ದಿತ್ತಿತ್ತು. ಅದು ಚೀನಾ ಹಾರಿಸಿದ್ದ

0: ಮೊತ್ತ ಮೊದಲ ಅಂತರಿಕ್ಷ ಪ್ರಯೋಗಾಲಯ ಟಿಯಾಂಗಾಂಗ್. ಸಾಮಾನ್ಯವಾಗಿ ತಮ್ಮ ಆಯುಸ್ಸು ಮುಗಿಸಿದ ನೌಕೆಗಳು ಭೂಮಿಗೆ ಬೀಳುವುದನ್ನು ವಿಜ್ಞಾನಿಗಳು ನಿಯಂತ್ರಿಸಲು ಉಪಾಯಗಳನ್ನು ಮಾಡಿರುತ್ತಾರೆ. ಅವೆಲ್ಲವೂ ವಿಫಲವಾದರಷ್ಟೇ ನೌಕೆಗಳು ತಮ್ಮಂತಾವೇ ಭೂಮಿಗೆ ಬೀಳುತ್ತವೆ. ಟಿಯಾಂಗಾಂಗ್ ಅಂತರಿಕ್ಷಕ್ಕೆ ಹಾರಿದ ಒಂದೇ ವರ್ಷದಲ್ಲಿ ಮರಳಿ ಭೂಮಿಗೆ ಕುಸಿದಿತ್ತು. ಪುಣ್ಯಕ್ಕೆ ಅದು ಶಾಂತಸಾಗರದಲ್ಲಿ ಎಲ್ಲೋ ಹೋಗಿಬಿತ್ತು. ಜನವಸತಿ ಇರುವ ಕಡೆ ಅಷ್ಟು ದೊಡ್ಡ ನೌಕೆಗಳು ಬಂದು ಅಪ್ಪಳಿಸಿದರೆ ಆಗುವ ಅಪಾಯ ಉಲ್ಕಾಪಾತದಿಂದ ಆಗುವುದಕ್ಕಿಂತ ಕಡಿಮೆ ಏನಿರುವುದಿಲ್ಲ. ಟಿಯಾಂಗಾಂಗು ಹಿಂದೆ 50 ವರ್ಷಗಳಿಗೆ ಮೊದಲು 1979ರಲ್ಲಿ ನಾಸಾ ಅಂತರಿಕ್ಷದಲ್ಲಿ ಇರಿಸಿದ್ದ ಸ್ಕೈಲ್ಯಾಬ್ ಎನ್ನುವ ನೌಕೆಯು ಇದೇ ರೀತಿ ನಿಯಂತ್ರಣ ತಪ್ಪಿ ಭೂಮಿಗೆ ಮರಳಿತು. ಆಗ ಗಂಟೆಗೊಮ್ಮೆ ಎನ್ನುವಂತೆ ಅದನ್ನು ಗಮನಿಸಿ ವರದಿ ನೀಡುತ್ತಿದ್ದರು. ಅದು ಬಂದು ಬೀಳಬಹುದಾದ ಜಾಗಗಳಲ್ಲಿದ್ದ ಜನರಿಗೆ ಎಚ್ಚರ ನೀಡುತ್ತಿದ್ದರು. ಪುಣ್ಯಕ್ಕೆ ಅದುವೂ ಕೂಡ ಜನವಸತಿ ಇಲ್ಲದ ಮರುಭೂಮಿಯಲ್ಲಿ ಬಿದ್ದು ಬೂದಿಯಾಗಿತ್ತು. ಅಂದಿನಿಂದಲೂ ಅಂತರಿಕ್ಷಕ್ಕೆ ಹಾರಿಬಿಡುವ ಎಲ್ಲ ನೌಕೆಗಳ ಅಂತ್ಯವನ್ನು ಅವು ಹಾರುವ ಮೊದಲೇ ತೀರ್ಮಾನಿಸಲಾಗಿರುತ್ತದೆ. ಹಾಗಿದ್ದು ಸ್ವಿಫ್ಟ್ನ ಯೋಜನೆ ಕೈಕೊಟ್ಟಿತ್ತು. ಇದಕ್ಕೆ ಕಾರಣ ಅಚಾನಕ್ಕಾಗಿ ಆದ ಒಂದು ಸೌರ ವಿದ್ಯಮಾನ. 4 ವರ್ಷಗಳ ಹಿಂದೆ ಸೂರ್ಯನಲ್ಲಿ ಅತೀವ ಚಟುವಟಿಕೆಗಳು ಕಂಡುಬಂದವು. ಸೂರ್ಯನಲ್ಲಿ ಪ್ರತಿ 11 ವರ್ಷಕ್ಕೊಮ್ಮೆ ಈ ರೀತಿಯಲ್ಲಿ ಸೌರಮಾರುತ, ಸೌರಕಲೆ ಮೊದಲಾದ ಚಟುವಟಿಕೆಗಳು ಮೇರುಮಟ್ಟವನ್ನು ಮುಟ್ಟುತ್ತವೆ. ಆದರೆ ಈ ಬಾರಿ ಇದು ತುಸು ಹೆಚ್ಚೇ ತೀವ್ರವಾಗಿತ್ತಿತ್ತು. ಅದರ ಫಲವಾಗಿ ಬೀಸಿದ ಸೌರಮಾರುತ ಭೂಮಿಯ ವಾಯುಮಂಡಲದ ಹೊರಪದರವನ್ನು ಬಿಸಿ ಮಾಡಿ ಉಬ್ಬಿಸಿತ್ತು. ಇದರಿಂದಾಗಿ ಅಂತರಿಕ್ಷದಲ್ಲಿ ಚಲಿಸುತ್ತಿದ್ದ ನೌಕೆಗಳಿಗೆ ಎದುರು ಗಾಳಿ ಬೀಸಿದಂತಾಗಿ ಅವುಗಳ ಗತಿ ನಿಧಾನವಾದುವು. ಗತಿ ನಿಧಾನವಾದ ಕೂಡಲೇ ಅಂತರಿಕ್ಷ ದೀಕ್ಷ ನೌಕೆಗಳ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗುವುದರಿಂದ ಅವು ನಿಧಾನವಾಗಿ ಭೂಮಿಯತ್ತ ಚಲಿಸುತ್ತವೆ. ಸ್ವಿಫ್ಟ್ಗೆ ಆಗಿದ್ದೂ ಇದೆ. ಅದು ಯೋಜಿಸಿದ್ದಕ್ಕಿಂತಲೂ ಹೆಚ್ಚು ಕುಸಿಯಲಾರಂಭಿಸಿತ್ತು. ಫೆಬ್ರವರಿ ತಿಂಗಳಿನಿಂದ ನೌಕೆಯ ಕುಸಿತ ಇನ್ನೂ ಹೆಚ್ಚಾಗದಿರಲಿ ಎಂದು ಅದರ ಎಲ್ಲ ವೈಜ್ಞಾನಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ 4 ತಿಂಗಳಲ್ಲಿಯೇ ಸ್ವಿಫ್ಟ್ ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವ ಅರಿವು ಜಗತ್ತಿನ ಕಬೌತ ವಿಜ್ಞಾನಿಗಳಿಗೆ ಆಗಿದೆಯಂತೆ. ಅದರಿಂದ ದೊರೆಯುತ್ತಿದ್ದ ಅಮೂಲ್ಯ ಮಾಹಿತಿ ಇಲ್ಲದೆಯೇ ಹೊರವಿಶ್ವದಲ್ಲಿನ ಆಗುಹೋಗುಗಳ ಬಗ್ಗೆ ತಿಳಿಯುವುದು ಕಷ್ಟವಾಗಿ. ಹೀಗೆ ಸ್ವಿಫ್ಟ್ ಸಂಗ್ರಹಿಸುವ ಮಾಹಿತಿಯು ಜಗತ್ತಿನ ಬಹುತೇಕ ಕಬೌತ ವಿಜ್ಞಾನದ ಸಂಶೋಧನೆಗಳಿಗೆ ಅಮೂಲ್ಯವಾದ್ದರಿಂದ ಈ ನೌಕೆಯನ್ನು ಇದ್ದಲ್ಲಿಯೇ ಉಳಿಸಿಕೊಳ್ಳುವುದು ಸಾಧ್ಯವೇ ಎಂಬ ಯೋಚನೆ ಹುಟ್ಟಿತು. ನಾಸಾ 1 ವರ್ಷದ ಹಿಂದೆ ಅದಕ್ಕಾಗಿ ಇಂಗ್ಲೆಂಡಿನ ಕೆಟಲಿಸ್ಟ್ ಸಂಸ್ಥೆಗೆ ರೋಬೋ ನೌಕೆಯನ್ನು ತಯಾರಿಸಲು ಗುತ್ತಿಗೆ ನೀಡಿತು. ಕೆಟಲಿಸ್ಟ್ ಸಂಸ್ಥೆ ಕೇವಲ 7 ತಿಂಗಳಲ್ಲಿ ನೌಕೆ ವಿನ್ಯಾಸದಿಂದ ಮೊದಲುಗೊಂಡು ತಯಾರಿ ಅವರೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದೆ. ಇದೀಗ ನೌಕೆ ನಾಸಾದ ಪರೀಕ್ಷಣ ಕೇಂದ್ರದಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ. ಅಂತರಿಕ್ಷಕ್ಕೆ ಹಾರಿದ 1 ವಾರದೊಳಗೆ ಲಿಂಕ್ ನೌಕೆ ಸ್ವಿಫ್ಟ್ ದೂರದರ್ಶಕದ ಬಳಿಗೆ ಸಾರಲಿದೆ. 1-2 ವಾರ ಅದರ ಜೊತೆಗೆ ಭೂಮಿಯನ್ನು ಸುತ್ತಲಿದೆ. ಈ ಅವಧಿಯಲ್ಲಿ ಸ್ವಿಫ್ಟ್ ನೌಕೆಗೆ ಆಗಿರುವ ಹಾನಿ, ಅದನ್ನು ಸರಿಪಡಿಸಲು ಬೇಕಾಗುವ ಸಿದ್ಧತೆ ಮೊದಲಾದವುಗಳ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಭೂಮಿಯಲ್ಲಿರುವ ವಿಜ್ಞಾನಿಗಳಿಗೆ ಒದಗಿಸಲಿದೆ. ಅನಂತರ ನಿಧಾನವಾಗಿ ಅದು ಸ್ವಿಫ್ಟ್ ನೌಕೆಯನ್ನು 3 ಬಾಹುಗಳಿಂದ ಹಿಡಿದುಕೊಳ್ಳಲಿದೆ. ಇದು ಹೇಳಿದಷ್ಟು ಸುಲಭವಲ್ಲ. ಯಾಕೆಂದರೆ ಸ್ವಿಫ್ಟ್ ಆಗಲು ಸಾಕಷ್ಟು ವೇಗದಿಂದ ಭೂಮಿಯ ಪ್ರದಕ್ಷಿಣೆ ಮಾಡುತ್ತಿರುತ್ತದಷ್ಟೆ. ಒಂದಿಷ್ಟು ಆಚೀಚೆ ಆದರೂ 2 ಅಥವಾ 2 ನೌಕೆಗೂ ಅಪಾಯ ಕಟ್ಟಿಟ್ಟದ್ದು. ಹೀಗೆ ಅಡ್ಡಿಗಳನ್ನು ದೂರವಿಟ್ಟು ತಾಳೆಬಾನಾಡಿಯಂತೆಯೇ ಹಾರುತ್ತಿರುವ ಸ್ವಿಫ್ಟ್ ಅನ್ನು ಹಿಡಿದುಕೊಳ್ಳುತ್ತದೆ. ನಂತರ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪವೇ ವೇಗವನ್ನು ಹೆಚ್ಚಿಸಿಕೊಂಡು ಸ್ವಿಫ್ಟ್ ಅನ್ನು ಇನ್ನೂ ಎತ್ತರದ ಪಥಕ್ಕೆ 600 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಬಿಡಲಿದೆ. ಅನಂತರ ನಿಧಾನವಾಗಿ ಬಾಹುಗಳನ್ನು ಬಿಡಿಸಿಕೊಂಡು ದೂರ ಸರಿಯಲಿದೆ. ಇವಿಷ್ಟನ್ನೂ ಮಾಡುವುದಕ್ಕೆ ನಾಸಾ $3 ಕೋಟಿ ತೆಗೆದಿಟ್ಟಿದೆ. ಇದು ಕಡಿಮೆಯೇ. ಯಾಕೆಂದರೆ ಮತ್ತೊಂದು ಸ್ವಿಫ್ಟ್ ನೌಕೆಯನ್ನು ಹೊಸದಾಗಿ ಸಿದ್ಧಪಡಿಸಲು ಇದರ 10 ಪಟ್ಟು ವೆಚ್ಚ ಮಾಡಬೇಕಾದೀತು. ಅದಕ್ಕೆ ಬದಲು ಈ ಯತ್ನ ಸಫಲವಾದಲ್ಲಿ ಕಡಿಮೆ ವೆಚ್ಚದಲ್ಲಿಯೇ ಸ್ವಿಫ್ಟ್ ಅನ್ನು ಉಳಿಸಿಕೊಂಡಂತೆ. ಒಂದು ವೇಳೆ ಈ ಯತ್ನ ವಿಫಲವಾದರೂ ಅದರಿಂದ ಕಲಿತ ಪಾಠಗಳು ವ್ಯರ್ಥವಂತೂ ಆಗುವುದಿಲ್ಲ ಎನ್ನುವುದು ನಾಸಾದ ಯೋಚನೆ.
1: ಮೊಸರಿನಂತಹ ವಿದ್ಯುತ್ ಬ್ಯಾಟರಿ. ಬ್ಯಾಟರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಒಂದಾನೊಂದು ಕಾಲದಲ್ಲಿ ಕೆಲವರಿಗಷ್ಟೇ ಇದರ ಪರಿಚಯವಿರುತ್ತಿತ್ತು. ಆದರೆ ಮೊಬೈಲ್ ಯುಗದಲ್ಲಿ ಬ್ಯಾಟರಿ ಎನ್ನುವ ಸಾಧನದ ಬಗ್ಗೆ ಹಾಗೂ ಅದರಲ್ಲಿ ವಿದ್ಯುತ್ತನ್ನು ಕಾದಿಡುವ ಚಾರ್ಜಿಂಗ್ ಬಗ್ಗೆ ತಿಳಿಯದವರೇ ಇಲ್ಲ. ವಿದ್ಯುತ್ತು ಎಂದರೇನೆಂದು ತಿಳಿಯದವರು ಬ್ಯಾಟರಿಯ ಚಾರ್ಜ್

ಕಡಿಮೆಯಾಗಿದೆ, ಮುಗಿದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನಗಳು ಇವು. ಮೊಸರಿನಂತಹ ಬ್ಯಾಟರಿಯು ಸಾಧ್ಯವಂತೆ, ಅಂದರೆ ಮೊಸರಿನಂತೆಯೇ ಮೃದುವಾದ ವಿದ್ಯುತ್ತನ್ನು ಶೇಖರಿಸಿಟ್ಟುಕೊಳ್ಳುವ ಸಾಧನ ತಯಾರಾಗುತ್ತಿದೆ. ಲೋಹದ ಪ್ರಭಾವವೇ ಹೆಚ್ಚಿರುವ ಬ್ಯಾಟರಿಗಳ ಪ್ರಾಬಲ್ಯವನ್ನು ಕುಗ್ಗಿಸುವ ಇಂತಹ ಸಂಶೋಧನೆಯೊಂದರ ವಿವರಗಳನ್ನು ಸೆಲ್ ಪತ್ರಿಕೆ ಪ್ರಕಟಿಸಿದೆ. ಬೆಳಕಿಗೆ ತೆರೆದಿಟ್ಟಾಗ ಅಥವಾ ವಿದ್ಯುತ್ತನ್ನು ಹರಿಸಿ ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗುವ ದ್ರವವೊಂದನ್ನು ತಯಾರಿಸಲಾಗಿದೆಯಂತೆ. ಅನಂತರ ಬೇಕೆಂದಾಗ ಅದರಿಂದ ವಿದ್ಯುತ್ತನ್ನು ಪಡೆಯಬಹುದು ಎನ್ನುವ ಸ್ವಾರಸ್ಯಕರ ವಿಷಯವನ್ನು ಅಮೆರಿಕೆಯ ನಾರ್ಥ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಸ್ಯಾಮ್ಯುಯಲ್ ಸ್ಟಪ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಬ್ಯಾಟರಿ ಎಂದರೆ ಇನ್ನೇನಲ್ಲ, ವಿದ್ಯುತ್ ಚಾರ್ಜು ಅಥವಾ ವಿದ್ಯುತ್ ಆವೇಶ ಇರುವ ಕಣಗಳನ್ನು ಸಂಗ್ರಹಿಸಿಟ್ಟುಕೊಂಡ ಸಾಧನ. ಸಾಮಾನ್ಯವಾಗಿ ನಾವು ಬಳಸುವ ಎಲ್ಲಾ ಬ್ಯಾಟರಿಗಳಲ್ಲಿಯೂ ವಿದ್ಯುತ್ತನ್ನು ಧನ ಅಥವಾ ಪಾಸಿಟಿವ್ ಮತ್ತು ಋಣ ಅಥವಾ ನೆಗೆಟಿವ್ ಎನ್ನುವ ಎರಡು ಬಗೆಯ ವಿದ್ಯುತ್ ಆವೇಶಗಳನ್ನಾಗಿ ಸಂಗ್ರಹಿಸಲಾಗಿರುತ್ತದೆ. ಋಣ ಆವೇಶ ಇರುವ ಕಣಗಳಲ್ಲಿ ಅಧಿಕವಾಗಿ ಇರುವ ಇಲೆಕ್ಟ್ರಾನು ಧನ ಆವೇಶ ಇರುವ ಕಣಗಳ ಬಳಿಗೆ ಹೋಗದಂತೆ ತಡೆಗಟ್ಟಲಾಗಿರುತ್ತದೆ. ವಿದ್ಯುತ್ ಹರಿಯಬಲ್ಲ ಲೋಹದ ತಂತಿಯಿಂದ ಈ ಎರಡೂ ಧ್ರುವಗಳನ್ನು ಜೋಡಿಸಿ ಇಲೆಕ್ಟ್ರಾನುಗಳಿಗೆ ಹರಿದು ಹೋಗಲು ಹಾದಿ ಮಾಡಿಕೊಟ್ಟಾಗ ವಿದ್ಯುತ್ತು ಹರಿಯುತ್ತದೆ. ಫೋನು, ಬ್ಯಾಟರಿ ದೀಪ, ಹೆಡ್ಫೋನುಗಳು ಕೆಲಸ ಮಾಡುತ್ತವೆ. ಸ್ಕೂಟರು, ಕಾರುಗಳಲ್ಲಿ ಇರುವ ಬ್ಯಾಟರಿಗಳ ಕೆಲಸವೂ ಇದೇ ರೀತಿಯೇ. ಈ ಎಲ್ಲ ಬ್ಯಾಟರಿಗಳಲ್ಲಿಯೂ ಲೋಹದ ವಸ್ತುಗಳದ್ದೇ ಪ್ರಧಾನ ಪಾತ್ರ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಥವಾ ಲೀಥಿಯಂನಂತಹ ಲೋಹಗಳ ಸಂಯುಕ್ತಗಳನ್ನು ಚಾರ್ಜ್ ಹಿಡಿದಿಡಲು ಬಳಸುತ್ತಾರೆ. ವಿದ್ಯುತ್ ಹರಿಸಿದಾಗ ಈ ಲೋಹಗಳ ಸಂಯುಕ್ತಗಳು ಇಲೆಕ್ಟ್ರಾನುಗಳನ್ನು ಹೆಚ್ಚೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. ಬ್ಯಾಟರಿ ಲೋಕದಲ್ಲಿ ಲೋಹಗಳ ಈ ಪ್ರಾಧಾನ್ಯವೇ ಒಂದು ತೊಡಕುವಾಗಿದೆ. ಲೋಹಗಳ ಸರಬರಾಜು ಎಲ್ಲಾ ಕಡೆಯೂ ಒಂದೇ ತರನಾಗಿಲ್ಲ. ಲೀಥಿಯಂನಂತಹ ಕೆಲವು ಲೋಹಗಳಂತೂ ಚೀನಾ, ಆಸ್ಟ್ರೇಲಿಯಾ, ಅಮೆರಿಕಾದಂತಹ ಕೆಲವೇ ರಾಷ್ಟ್ರಗಳಲ್ಲಿ ಹೆಚ್ಚು ದೊರೆಯುವುದರಿಂದ ಬ್ಯಾಟರಿಗಳನ್ನು ಬೇಕೆಂದ ರೀತಿಯಲ್ಲಿ ಬಳಸಲಾಗುತ್ತಿಲ್ಲ. ಲೋಹಗಳೇ ಇಲ್ಲದ ಬ್ಯಾಟರಿಯನ್ನು ತಯಾರಿಸಬಹುದೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಲೀಥಿಯಂ ಮೊದಲಾದ ಲೋಹಗಳಂತೆ ಸಾಮಾನ್ಯ ಸ್ಥಿತಿಯಲ್ಲಿಯೂ, ಅಂದರೆ ಸಾಮಾನ್ಯ ಉಷ್ಣತೆಯಲ್ಲಿಯೂ ಹೆಚ್ಚೆಚ್ಚು ಇಲೆಕ್ಟ್ರಾನುಗಳನ್ನು ಸೇರಿಸಿಟ್ಟುಕೊಳ್ಳಬಲ್ಲ ಅಣುರಚನೆ ಇರುವ ವಸ್ತುಗಳು ಬೇಕು. ಅಂತಹ ರಚನೆ ಸಾಧ್ಯವಾದರೆ ಬಹುಶಃ ಇಲೆಕ್ಟ್ರಾನುಗಳನ್ನು ತನ್ಮೂಲಕ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವಸ್ತುಗಳನ್ನು ಸೃಷ್ಟಿಸಬಹುದು. ಇದು ಸ್ಟಪ್ ತಂಡದ ಯೋಚನೆ. ಈ ಯೋಚನೆಯ ಜಾಡು ಹಿಡಿದು ನಡೆದ ಇವರು ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗಿ, ವಿದ್ಯುತ್ ಖಾಲಿಯಾದಾಗ ಮೊದಲಿನಂತೆ ನೀರಾಗುವ ವಸ್ತುವನ್ನು ಸೃಷ್ಟಿಸಿದ್ದಾರೆ. ಇಲೆಕ್ಟ್ರಾನುಗಳನ್ನು ಕೂಡಿಸಲು ಇದಕ್ಕೆ ವಿದ್ಯುತ್ತೇ ಬೇಕಿಲ್ಲ. ಬಿಸಿಲಿನಲ್ಲಿರುವ ಶಕ್ತಿಯಿಂದಲೇ ಅಧಿಕ ಇಲೆಕ್ಟ್ರಾನುಗಳನ್ನು ಇದು ಹೀರಿಕೊಂಡು ಸಂಗ್ರಹಿಸಬಲ್ಲದು. ಅರ್ಥಾತ್ ಮೃದುವಾದೊಂದು ಸೌರವಿದ್ಯುತ್ ಫಲಕ ಕಂ ಬ್ಯಾಟರಿಯೂ ಆಗಬಹುದು. ಸ್ಟಪ್ ಅವರಿಗೆ ಈ ನಿಟ್ಟಿನಲ್ಲಿ ಪ್ರೇರಣೆಯಾಗಿದ್ದು ಜೀವಕೋಶಗಳ ಹೊದಗೆಯಲ್ಲಿರುವ ಬೃಹತ್ ಪಾಲಿಮರ್ ಅಣುಗಳು. ಪ್ರೋಟೀನ್ನಿಂದ ತಯಾರಾದ ಈ ಅಣುಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಜೀವಕೋಶದಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಇಲ್ಲವೇ ತಮ್ಮಲ್ಲಿದ್ದ ಶಕ್ತಿಯನ್ನು ಬಿಟ್ಟುಕೊಟ್ಟು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತವೆ. ಇದೇ ಕೆಲಸವನ್ನು ಅವು ವಿದ್ಯುತ್ತನ್ನು ಹಿಡಿದಿಟ್ಟುಕೊಂಡು ಮಾಡಿದರೆ ಬ್ಯಾಟರಿಗೆ ತಕ್ಕ ವಸ್ತು ಸಿಕ್ಕಂತೆಯೇ ಸರಿ. ಹೀಗೆ ಇಲೆಕ್ಟ್ರಾನುಗಳು ಕೂಡಿದ ಕೂಡಲೇ ಆಕಾರ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳಬಲ್ಲ ಪಾಲಿಮರ್ಗಳನ್ನು ತಯಾರಿಸಲು ಸ್ಟೆಪ್ ತಂಡ ಹೊರಟು. ಇದಕ್ಕಾಗಿ ಇವರು ಎರಡು ವಿಭಿನ್ನ ಪಾಲಿಮರ್ ಅಣುಗಳನ್ನು ಬೆಸೆದರು. ಅಮೈನೋ ನಾಫ್ಥಲಿನ್ನಿಂದ ತಯಾರಾದ ಒಂದು ಅಣು ಶಕ್ತಿಯನ್ನು ಹೀರಿಕೊಂಡು ಇಲೆಕ್ಟ್ರಾನನ್ನು ಬಿಡುಗಡೆ ಮಾಡಬಲ್ಲದು. ಅದರ ಜೊತೆಗೆ ಇರುವ ಮೀಥೈಲ್ ವಯೋಲಿಜನ್ ಎನ್ನುವ ಅಣುವು ಈ ಇಲೆಕ್ಟ್ರಾನ್ಗಳನ್ನು ಹೀರಿಕೊಳ್ಳಬಲ್ಲದು. ಇವೆರಡೂ ಹೀಗೆ ಶಕ್ತಿಯನ್ನು ಹೀರಿಕೊಂಡು ಬದಲಾದ ಫಲವಾಗಿ ಒಂದಿನ್ನೊಂದಕ್ಕೆ ಇನ್ನಷ್ಟು ಭದ್ರವಾಗಿ ಅಂಟಿಕೊಳ್ಳುತ್ತವೆ. ಅಂಟಿಕೊಂಡು ಅದೇ ಸ್ಥಿತಿಯಲ್ಲಿ ಇರುತ್ತವೆ. ಆದರೆ ಈ ಸ್ಥಿತಿ ಹೀಗೇ ಇರಬೇಕೆಂದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ಮರಳಿ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡಬಹುದು. ಅಂತಹ ಅವಕಾಶ ಒದಗಿಸಿದಾಗ ಇವು ಸಂಗ್ರಹಿಸಿಟ್ಟುಕೊಂಡ ಇಲೆಕ್ಟ್ರಾನನ್ನು ಬಿಟ್ಟುಕೊಟ್ಟು ಮೊದಲಿನ ಸ್ಥಿತಿಗೆ ಮರಳುತ್ತವೆ, ಅಂದರೆ ಬ್ಯಾಟರಿಯಂತೆ ಕೆಲಸ ಮಾಡುತ್ತವೆ ಅಂತ ಅರ್ಥ. ಸ್ಟಪ್ ತಂಡ ತಯಾರಿಸಿರುವ ಇದು ಹಳದಿ ಬಣ್ಣದ ದ್ರವ. ವಿಶೇಷವೆಂದರೆ ಇದಕ್ಕೆ ಶಕ್ತಿ ಇಂಥದ್ದೇ ಮೂಲದಿಂದ ಒದಗಬೇಕು ಎಂದಿಲ್ಲ. ಬೆಳಕು, ವಿದ್ಯುತ್, ಎಕ್ಸ್ರೇ ಅಥವಾ ರಾಸಾಯನಿಕ ಕ್ರಿಯೆ ಯಾವುದಾದರೂ ಆದೀತು. ಬಿಡುಗಡೆಯಾದ ಶಕ್ತಿಯನ್ನು ಹೀರಿಕೊಂಡು ಹಾಲು ಮೊಸರಾದ ಹಾಗೆ ಜೆಲ್ಲಿಯಾಗಿ ಬಿಡುತ್ತದೆ. ಈ ಜೆಲ್ಲಿಯನ್ನು ಹಾಗೆಯೇ ಎತ್ತಿಟ್ಟು ಬೇಕೆಂದಾಗ ಅದಕ್ಕೊಂದಿಷ್ಟು ಗಾಳಿಯನ್ನು, ಆಕ್ಸಿಜನ್ ಅನ್ನು ಅಥವಾ ಇಲೆಕ್ಟ್ರಾನುಗಳನ್ನು ಬೇಡುವ ರಾಸಾಯನಿಕ ಅಣುಗಳ ಜೊತೆಗೆ ತೆರೆದಿಟ್ಟರೆ ಸಾಕು. ತನ್ನಲ್ಲಿರುವ ಇಲೆಕ್ಟ್ರಾನುಗಳನ್ನು ಬಿಟ್ಟುಕೊಟ್ಟು ಮೊದಲಿನಂತೆ ದ್ರವವಾಗುತ್ತವೆ, ಹಾಲಿನಂತೆ ಆಗುತ್ತದೆ. ಮತ್ತೆ ಅವುಗಳನ್ನು ಚಾರ್ಜ್ ಮಾಡಿದರೆ ಜೆಲ್ಲಿಯಾಗುತ್ತದೆ. ಹಾಗಾದರೆ ಇನ್ನು ಮೇಲೆ ನೀರಿನ ಟ್ಯಾಂಕ್ನಂತೆ ಈ ವಸ್ತು ತುಂಬಿದ ಗಾಜಿನ ಟ್ಯಾಂಕನ್ನು ಅಥವಾ ಈ ವಸ್ತು ತುಂಬಿದ ಪಾರದರ್ಶಕ ಟ್ಯೂಬ್ಗಳನ್ನು ಮನೆಯ ಸೂರಿನ ಮೇಲಿಟ್ಟು ಸೌರಶಕ್ತಿಯನ್ನು ತಯಾರಿಸಬಹುದಲ್ಲ ಎಂದು ಖುಷಿಯಾದೀರಾ? ತಾಳಿ, ಆ ದಿನಗಳು ಇನ್ನೂ ಬಂದಿಲ್ಲ. ಏಕೆಂದರೆ ಸದ್ಯಕ್ಕೆ ಸ್ಟಪ್ ಅವರು ಇಂತಹ ವಸ್ತುವಿನ ಸೃಷ್ಟಿ ಸಾಧ್ಯ ಎಂದಷ್ಟೇ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ದ್ರವದೊಳಗೆ ಎಷ್ಟು ವಿದ್ಯುತ್ ತುಂಬಬಹುದು ಎನ್ನುವುದು ಸಿದ್ಧವಾಗಬೇಕು. ದಾಸ್ತಾನಿಟ್ಟ ಶಕ್ತಿಯನ್ನು ನಿಯಂತ್ರಿತವಾಗಿ ಹೇಗೆ ಹೊರತೆಗೆಯುವುದು ಎನ್ನುವುದಕ್ಕೂ ಉಪಾಯ ಹುಡುಕಬೇಕು. ಆಮೇಲಷ್ಟೇ ಇದು ಬ್ಯಾಟರಿಯಾಗಿ ಕೆಲಸ ಮಾಡಬಲ್ಲದು. ಅದೇನೇ ಆಗಲಿ, ಲೋಹವೇ ಇಲ್ಲದ ಬ್ಯಾಟರಿಯ ತಯಾರಿಕೆ ಸಾಧ್ಯ ಎನ್ನುವ ಆಸೆಯನ್ನು ಇದು ಹುಟ್ಟಿಸಿದೆ. ದೇಹದಲ್ಲಿ ಬಳಸುವ ಪೇಸ್ಮೇಕರ್ ಮೊದಲಾದ ಸಾಧನಗಳಿಗೆ ಲೋಹವಿಲ್ಲದ ನಿರಭಯಕಾರಿಯಾದ ವಿದ್ಯುದಾಗಾರವನ್ನು ಈ ಜೆಲ್ಲಿ ಒದಗಿಸಬಹುದು ಎನ್ನುವ ಆಶಯ ಸ್ಟೆಪ್ ಅವರದ್ದು. ಕಾದು ನೋಡೋಣ.

0: ಕವಣೆ ಬೀಸುವ ಜೇಡ. ಜೇಡ ಬಲೆ ಕಟ್ಟುವುದನ್ನು ನೋಡಿದ್ದೇವೆ. ಬಲವಾದ ಹಾಗೂ ಸುಂದರವಾದ ಬಲೆಯನ್ನು ಕಟ್ಟಿ ಬೇಟೆ ಅಲ್ಲಿಗೆ ಬರಲಿ ಎಂದು ಕಾಯ್ದು ಕುಳಿತುಕೊಳ್ಳುತ್ತದೆ. ಕೆಲವು ಜೇಡುಗಳು ಖೆಡ್ಡ ತೋಡುವುದುಂಟು. ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇದೀಗ ಇನ್ನೊಂದು ಸುದ್ದಿ ಬಂದಿದೆ. ಆಸ್ಟ್ರೇಲಿಯಾದ ಒಂದು ಜೇಡ ತನ್ನ ಬೇಟೆಯನ್ನು ಗಾಳ ಹಾಕಿ ಟಟಕ್ಕನೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತದಂತೆ. ಪಾಪ, ಬೇಟೆ ಜೇಡನ ಬಲೆ ಅಪಾಯ ಎಂದು ತಿಳಿದು ಅದನ್ನು ಕತ್ತರಿಸಲು ಹೋಗುತ್ತದಂತೆ. ಅದೇ ಅದಕ್ಕೆ ಮುಳುವಾಗಿ ನೇರವಾಗಿ ಜೇಡನ ಬಳಿಗೆ ಹೋಗಿ ಬೀಳುವಂತಾಗುತ್ತದಂತೆ. ಆಸ್ಟ್ರೇಲಿಯಾದ ಮೆಕ್ವಾಯಿರಿ ವಿಶ್ವವಿದ್ಯಾನಿಲಯದ ಪ್ರಕೃತಿ ವಿಜ್ಞಾನಿ ಅಜಯ್ ನರೇಂದ್ರ ಮತ್ತು ಸಂಗಡಿಗರು ಹೀಗೊಂದು ಜೇಡವನ್ನು ಪತ್ತೆ ಮಾಡಿದ್ದಾರೆ. ಪ್ರೊಪೋಸ್ಥಿರಾ ಕುಲಕ್ಕೆ ಸೇರಿದ ಈ ಜೇಡ ಆಸ್ಟ್ರೇಲಿಯಾದ ಕವಣೆ ಬೀಸಿ ಬೇಟೆಯಾಡುವ ಜೇಡಗಳಲ್ಲಿ ಒಂದು. ಕೀಟಗಳಲ್ಲಿ ಮಿಡತೆಗಳು, ಕೆಲವು ಜಲವಾಸಿ ಕೀಟಗಳು ಹಾಗೂ ಜೇಡುಗಳು ಈ ರೀತಿಯಲ್ಲಿ ಕವಣೆ ಬೀಸಿ ಬೇಟೆಯಾಡುತ್ತವೆ. ಅರ್ಥಾತ್ ಎಲ್ಲಿಯೋ ಒಂದೆಡೆ ಸ್ಪ್ರಿಂಗ್ ಮೇಲೆ ಮುಚ್ಚಳ ಹೊದಿಸಿ ಮುಚ್ಚಳವನ್ನು ಒತ್ತಿದೊಡನೆ ಸಿಡಿದೇಳುವ ಸಾಧನದಂತೆ ಇವು ಬೇಟೆಗಳು ಮುಟ್ಟಿದೊಡನೆ ಸಿಡಿಯುವ ಸಾಧನಗಳನ್ನು ಸೃಷ್ಟಿಸುತ್ತವೆ. ಅಮಾಯಕ ಬೇಟೆಗಳು ಆ ಸಾಧನಗಳನ್ನು ಮುಟ್ಟಿದೊಡನೆ ಅವು ಚಿಮ್ಮಿ ಬೇಟೆಯನ್ನು ಸುಲಭವಾಗಿ ಕೀಟಗಳಿಗೆ ತಲುಪಿಸುತ್ತವೆ. ಪ್ರೊಪೋಸ್ಟಿರಾ ಕೂಡ ಇದೇ ರೀತಿಯ ಸ್ಪ್ರಿಂಗ್ ಸಾಧನವನ್ನು ರೂಪಿಸುತ್ತದಂತೆ. ಆದರೆ ಅಮಾಯಕ ಬೇಟೆಗಳಿಗಾಗಿ ಅಲ್ಲ. ಬೇಟೆಯೇಯಾದರೂ ಉಗ್ರವಾದ ಕೀಟವನ್ನು ಹಿಡಿಯುವುದಕ್ಕಾಗಿ ಈ ವಿಧಾನವನ್ನು ಅದು ರೂಪಿಸಿಕೊಂಡಿದೆ ಎನ್ನುತ್ತಾರೆ ನರೇಂದ್ರ. ಪ್ರೊಪೋಸ್ಟಿರಾ ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಮರಗಳಲ್ಲಿ ವಾಸಿಸುತ್ತದೆ. ಇದರ ಸಮೀಪದಲ್ಲಿಯೇ ಅತಿ ಉಗ್ರವಾದ ಇರುವೆವೊಂದು ವಾಸಿಸುತ್ತದೆ. ಈಕೋಫಿಲಾಸ್ ಮರಾಗ್ಡಿನಾ ಎನ್ನುವ ಈ ಇರುವೆ ಅತಿ ಉಗ್ರವಾದ ಇರುವೆಗಳಲ್ಲಿ ಒಂದು. ಎದುರಾದವರನ್ನು ಕಚ್ಚದೇ ಇರುವುದಿಲ್ಲ. ತಾನಿರುವ ನೆಲೆಯ ಬಳಿ ಯಾವುದೇ ಕೀಟವನ್ನು ಸುಳಿಯಲು ಬಿಡುವುದಿಲ್ಲ. ಜೊತೆಗೆ ಗುಂಪು ಗುಂಪಾಗಿ ಮರದ ಎಲ್ಲೆಡೆ ಆಹಾರಕ್ಕಾಗಿ ಹುಡುಕಾಡುತ್ತಿರುತ್ತವೆ. ಆದರೆ ಇವು ಪ್ರೊಪೋಸ್ಟಿರಾಗೆ ಆಹಾರ. ಪಾಪ, ಪ್ರೊಪೋಸ್ಟಿರಾ ಇಂತಹ ಉಗ್ರ ಬೇಟೆಯನ್ನು ಹಿಡಿಯುವುದಾದರೂ ಹೇಗೆ? ಬಹುಶಃ ಅದಕ್ಕೆ ನಿಸರ್ಗವೇ ಇದಕ್ಕೊಂದು ಉಪಾಯ ಹುಡುಕಿಕೊಟ್ಟಿರಬೇಕು ಎಂದು ನರೇಂದ್ರ ತಂಡ ತರ್ಕಿಸಿದೆ. ಈ ಜೇಡ ಕೇವಲ ಈ ಇರುವೆಗಳನ್ನು ಹಿಡಿಯಲೆಂದೇ ವಿಶೇಷವಾದ ಬಲೆಗಳನ್ನು ಹೆಣೆಯುತ್ತದೆ. ಉಳಿದಂತೆ ಬೇರೆ ಕೀಟಗಳಿಗೆ ಸಾಧಾರಣವಾಗಿ ಕಟ್ಟಿದ ಬಲೆಯನ್ನೇ ಬಳಸುತ್ತದೆ. ಈ ವಿಶೇಷ ಬಲೆ ಒಂದು ಮುಚ್ಚಿದ ಟೋಪಿ ಅಥವಾ ಡೇರೆಯಂತೆ ಎನ್ನಿ. ತಾನು ಬಲೆ ಕಟ್ಟಿರುವೆಡೆ ಸ್ವಲ್ಪ ಕೆಳಭಾಗದಲ್ಲಿ ಇರುವ ಎಲೆಗಳ ಮೇಲೆ ಈ ಗಾಳವನ್ನು ಜೇಡ ಕಟ್ಟುತ್ತದೆ. ಭದ್ರವಾಗಿ ಎಳೆದೆಳೆದು ಕಟ್ಟಿದ ರಬ್ಬರಿನ ಎಳೆಗಳಂತೆ ತನ್ನ ರೇಷ್ಮೆಯ ಎಳೆಗಳನ್ನು ನುಲಿದು ಈ ಡೇರೆಯನ್ನು ನಿರ್ಮಿಸುತ್ತದೆ. ಎಲೆಯನ್ನು ಭದ್ರವಾಗಿ ಹಿಡಿದಿಡುತ್ತದೆ. ಈಗ ಬೇಟೆಯಾಡುವುದು ಸುಲಭ. ಈ ಡೇರೆಯ ಯಾವುದೇ ಎಳೆಯನ್ನು ಕತ್ತರಿಸಿದರೂ ಇಡೀ ಡೇರೆ ಸ್ಪ್ರಿಂಗ್ ಬಿಡಿಸಿದಾಗ ಹಾರುವ ಮುಚ್ಚಳದಂತೆ ಟಟಕ್ಕನೆ ಸಿಡಿಯುತ್ತದೆ. ಸಿಡಿಯುವುದರೊಟ್ಟಿಗೆ ತನ್ನನ್ನು ಕಚ್ಚಿಕೊಂಡಿರುವ ಇರುವೆಯನ್ನು ಕೊಂಡೊಯ್ಯುತ್ತದೆ. ಮೇಲ್ಗಡೆ ಇರುವ ಜೇಡನ ಬಲೆಯಲ್ಲಿ ಸ್ಥಾಪಿಸಿಬಿಡುತ್ತದೆ. ಅಲ್ಲಿಗೆ ಮುಗಿಯಿತಲ್ಲ, ಜೇಡನಿಗೆ ಆಹಾರ ಗ್ಯಾರಂಟಿ. ಆದರೆ ಈ ವಿದ್ಯಮಾನ ಅಷ್ಟು ಸರಳವೇನಲ್ಲ ಎಂದು ನಾಗೇಂದ್ರ ತಂಡದ ಲೆಕ್ಕಾಚಾರ. ಈ ತಂಡ ಈ ಜೇಡನ ಪ್ರತಿ ಚಲನವಲನವನ್ನು ಹೈಸ್ಪೀಡ್ ಕ್ಯಾಮರಾದಿಂದ ವಿಡಿಯೋ ಹಿಡಿದು ಅದು ಬೇಟೆಯಾಡುವ ವಿಧಾನವನ್ನು ಅರಿತು. ಅಷ್ಟೇ ಅಲ್ಲ, ಈ ವಿಡಿಯೋಗಳಿಂದ ಜೇಡ ನುಲಿದೆಳೆದು ಕಟ್ಟಿದ ಆ ಗಾಳದ ಬಲವೆಷ್ಟು ಎಂದು ಲೆಕ್ಕ ಹಾಕಿದೆ. ಅದು ಟಟಕ್ಕನೆ ಸಿಡಿಯುವ ವೇಗವನ್ನು ಲೆಕ್ಕ ಹಾಕಿದೆ. ನಂಬಿದನೆ ನಂಬಿ, ಗಾಳವನ್ನು ಕಚ್ಚಿ ಅದರೊಟ್ಟಿಗೆ ಸಿಡಿದ ಇರುವೆ ಸೆಕೆಂಡಿಗೆ 1 ಕಿಲೋಮೀಟರ್ಗಿಂತಲೂ ವೇಗದಲ್ಲಿ ಹಾರುತ್ತದಂತೆ. ಅಂದರೆ ನಿಮಿಷಕ್ಕೆ 3,500 ಕಿಲೋಮೀಟರ್ ದೂರ ಚಲಿಸುವ ವೇಗ. ಇಷ್ಟು ಕ್ಷಿಪ್ರವಾಗಿ ಹಾರುವುದರಿಂದ ಇರುವೆಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗುವುದಿಲ್ಲ. ಜೊತೆಗೆ ಜೇಡ ತಾನಿರುವ ಜಾಗದಿಂದ 1-2 ಅಡಿ ದೂರ ಇರುವ ಇರುವೆಯನ್ನು ಹೀಗೆ ತನ್ನ ಬಳಿಗೆ ಗಾಳ ಹಾಕಿ ಸೆಳೆಯಬಲ್ಲದು. ಇನ್ನೊಂದು ವಿಶೇಷವೆಂದರೆ ಈ ಖೆಡ್ಡ ಕೇವಲ ಈ ಇರುವೆಗೆ ಮಾತ್ರ. ಈ ಇರುವೆಗಳು ಇಲ್ಲದ ಜಾಗದಲ್ಲಿ ಮನೆ ಇರುವ ಜೇಡುಗಳು ಈ ಬಗೆಯ ಗಾಳವನ್ನು ನಿರ್ಮಿಸುವುದಿಲ್ಲ. ಅಂದರೆ ಕೇವಲ ಈ ಕುಲದ ಇರುವೆಗೆ ಮಾತ್ರವೇ ಜೇಡ ವಿಶೇಷ ಗಾಳವನ್ನು ನಿರ್ಮಿಸುತ್ತದೆ. ಪ್ರಕೃತಿಯಲ್ಲಿ ಇದು ವಿಚಿತ್ರವೆನಿಸುವ ವಿದ್ಯಮಾನ. ಒಂದೇ ಒಂದು ಬೇಟೆಗಾಗಿ ಅಷ್ಟೊಂದು ಶ್ರಮ, ಸಮಯ ಹಾಗೂ ರೇಷ್ಮೆಯನ್ನು ವ್ಯಯ ಮಾಡುವುದು ಉಚಿತವೇ? ಇನ್ನೊಂದು ಪ್ರಶ್ನೆ, ಕೇವಲ ಆ ಇರುವೆ ಇರುವಲ್ಲಿಯಷ್ಟೇ ಏಕೆ? ನರೇಂದ್ರ ಅವರ ಊಹೆ ಹೀಗಿದೆ. ಬಹುಶಃ ಇವೆಂಡು ಜೀವಿಗಳು ಒಂದಿನ್ನೊಂದರ ಜೊತೆಗೆ ವಿಕಾಸವಾಗಿರಬೇಕು. ಇರುವೆಯ ಕಡಿತ ಬಲವಾಗಿದ್ದರಿಂದ ಅದರಿಂದ ದೂರವಿದ್ದೇ ಬೇಟೆಯಾಡುವ ವಿದ್ಯಮಾನವು ಜೇಡದಲ್ಲಿ ಬಲಗೊಂಡಿರಬೇಕು. ಈ ಬಗೆಯ ವಿಕಾಸದಿಂದಾಗಿ ಜೇಡವು ಕೇವಲ ಒಂದು ಇರುವೆಯ ಬೇಟೆಗಾಗಿಯಷ್ಟೇ ವಿಶಿಷ್ಟ ಗಾಳವನ್ನು ತಯಾರಿಸುವಂತಾಗಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ AI ಜೆಮಿನಿ.

0: ಧ್ವನಿಗಳು.
1: ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹಿಡ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ.

0: ಆಯ್ತು, ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:00-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕ. ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಅದಕ್ಕೆ
1: ಎಲ್ಲ ಅಧಿಕ ಪ್ರಸಂಗಿ ಅಧಿಕ ಪ್ರಸಂಗಿ.
0: ನಾರಾಯಣ ನಾರಾಯಣ ನಾರಾಯಣ.
2: ಓಹೋ ನಾರದರು ಇಷ್ಟು ದೂರ ಪ್ರಯಾಣ, ವಿನಾಕಾರಣ ಬರುವವರಲ್ಲ, ಬಂದ ಕಾರಣ?
0: ಕಾರಣವೇನಿಲ್ಲ ಯಮರಾಜ, ನಾನು ಲೋಕಸಂಚಾರದಲ್ಲಿದ್ದೆ, ಮಧ್ಯೆ ನಿಮ್ಮ ದರ್ಶನ ಪಡೆದು ಹೋಗಲು ಬಂದೆ.
2: ಹೌದೇನು, ಹಾಸೀನರಾಗಿ ವಿಶ್ರಮಿಸಿ. ಚಿತ್ರಗುಪ್ತರೆ, ಇಂದಿನ ವಿಚಾರಣೆಯನ್ನು ನಡೆಸೋಣವೇ?
0: ಏನ್ ನಡೆಸೋದು ಪ್ರಭು, ದಿನೇ ದಿನೇ ಈ ಭರತ ಖಂಡದಲ್ಲಿ ದುರ್ಜನರ ಸಂಖ್ಯೆ ಕಡಿಮೆ ಆಗುತ್ತಲೇ ಇದೆ. ಇಂದಿಗೆ ಕೇವಲ 20 ಜನರಿದ್ದಾರೆ.
2: ಹೌದಲ್ಲ ಚಿತ್ರಗುಪ್ತರೆ, ಇಂದಿಗೆ 20, ನಿನ್ನೆ 30, ಅದರ ಹಿಂದಿನ ದಿವಸ 40. ನೋಡಿದಿರಾ, ಭರತಖಂಡದ ಜನರು ನಮ್ಮ ಯಮಪಾಶಕ್ಕೆ ಅಂಜಿ ಸಜ್ಜನರಾಗುತ್ತಿದ್ದಾರೆ.
0: ಓ ಭ್ರಮೆ!
2: ಚಿತ್ರಗುಪ್ತ, ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ.
0: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಕೋಪವೇಕೆ? ಚಿತ್ರಗುಪ್ತರ ಮಾತಿನಲ್ಲಿ ತಪ್ಪೇನಿದೆ? ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ, ವ್ಯಥಾ ಭ್ರಮೆಯಲ್ಲಿ ಮುಳುಗಬೇಡ ಯಮರಾಜ.
2: ಚಿತ್ರಗುಪ್ತ, ನಾರದರೆ, ನೀವು ನಮ್ಮನ್ನು ಅಪಹಾಸ್ಯ ಮಾಡುವಿರಾ?
0: ಅಪಹಾಸ್ಯವಲ್ಲ ಕಾಲರಾಯ, ಸತ್ಯವೇ. ಭೂಲೋಕದಲ್ಲಿದ್ದ ಜ್ಞಾನಯೋಗಿಗಳ ನಡೆ ನುಡಿ ಪ್ರವಚನಗಳ ಪ್ರಭಾವವೇ ಇದಕ್ಕೆಲ್ಲ ಕಾರಣ. ನಿಮಗೆ ನಂಬಿಕೆ ಬರದೆ ಹೋದರೆ ಆ ನಿದರ್ಶನಗಳನ್ನು ನೇರವಾಗಿಯೇ ತೋರಿಸುತ್ತೇನೆ, ನಡೆಯಿರಿ.
2: ಹಾಗಿದ್ದರೆ ನಡೆಯಿರಿ, ನೋಡಿಯೇ ಬಿಡೋಣ.
0: ನಾರಾಯಣ ನಾರಾಯಣ ನಾರಾಯಣ. ಅಲ್ಲಿ ನೋಡಿ ಯಮರಾಜ.
3: ಅಮ್ಮ ತಾಯಿ, ಏನನ ದಾನ ಧರ್ಮ ಮಾಡ್ರಮ್ಮ. ಅಮ್ಮ ತಾಯಿ.
2: ಓಹೋ ದಾನ, ಎಂತ ಮಹತ್ ಕಾರ್ಯ ಮಾಡುತ್ತಿದ್ದಾನೆ ಈತ. ಈತ ನೇರ ಸ್ವರ್ಗವೇ. ಅದೇನದು, ಅಲ್ಲಿ ಯಾರೋ ಏನನ್ನ ಹಿಡಿದು ಯಾವುದಕ್ಕೋ ಹೊಂಚು ಹಾಕುತ್ತಿದ್ದಾರಲ್ಲ.
0: ಪ್ರಚಾರಕ್ಕೆ ಹೊಂಚು ಹಾಕುತ್ತಿದ್ದಾರೆ ಪ್ರಭು.
2: ಪ್ರಚಾರವೇ?
0: ಅದು ಕ್ಯಾಮರಾ ಯಮರಾಜ.
2: ಕ್ಯಾಮರವೇ?
0: ಓಬಿರಾಯನ್ ಕಾಲದ ಯಮ, ಇನ್ನೂ ಅಪ್ಡೇಟೇ ಆಗಿಲ್ಲ.
2: ಚಿತ್ರಗುಪ್ತ,
0: ಅವರು ದಾನದ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿದ್ದಾರೆ.
2: ಎಲ್ಲ ಪಾಪಿ, ಇರಿ ನಾರದರೆ, ಅವನನ್ನು ಹೊಸಕ್ಕೆ ಹಾಕಿ ಬರುತ್ತೇನೆ.
0: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಅದಕ್ಕೆಲ್ಲ ಸಿದ್ಧಯೋಗಿಗಳ ಅನುಯಾಯಿಗಳಿದ್ದಾರೆ.
4: ತಮ್ಮ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ಸ್ತಿದ್ಯಾ? ಒಬ್ಬ ಅಸಹಾಯಕನ ದೌರ್ಬಲ್ಯವನ್ನು ನೀನು ಲಾಭ ಮಾಡ್ಕೊಳ್ಳೋದು ತಪ್ತಾನೆ?
5: ಇದ್ರಲ್ಲಿ ತಪ್ಪೇನೈತಣ್ಣ? ಅವನಿಗೇನು ಬೇಕೋ ಅದನ್ನ ಅವನಿಗೆ ಕೊಟ್ಟೆ, ನನಗೇನು ಬೇಕೋ ಅದನ್ನ ನಾನು ಪಡೆದೆ. ಇದು ಒಂದು ರೀತಿ ಸಮಾಜದಲ್ಲಿ ಸೇವೆ ತಾನೆ?
4: ಸೇವೆ? ಸಮಾಜ ಸೇವೆ? ಸೇವೆ ಅನ್ನೋದು ನಿಷ್ಕಲ್ಮಶವಾಗಿರಬೇಕು, ಜಾತಿ ಭೇದ ಭಾವ ವರ್ಗ ವರ್ಣಗಳ ರಹಿತವಾಗಿರಬೇಕು, ರಾಗಭಾವಗಳ ದ್ವೇಷ ಬಂಧಗಳ ತ್ಯಾಗವಿರಬೇಕು.
2: ಇದೆಲ್ಲ ಅಸಾಧ್ಯ ಬಿಡಿ, ಅದು ಈಗಿನ ಕಾಲದಲ್ಲಿ ಅಂತವ್ರು ಯಾರಿದ್ದಾರೆ?
4: ಇದ್ರಲ್ಲ ನಮ್ಮ ಶಿವಯೋಗಿ, ಜ್ಞಾನಯೋಗಿ, ಕಾಯಕ ಯೋಗಿ ಸಿದ್ದೇಶ್ವರ ಸ್ವಾಮಿಗಳು, ಅವರ ಸರಳ ನಡೆ ನುಡಿ, ಪ್ರಚಾರವಿಲ್ಲದ ಭಕ್ತಯೋಗಿ ಅವರು.
5: ಓಹೋ ಸನ್ಯಾಸಿಗಳು, ಮಾಡಬಹುದು ಬಿಡಿ.
4: ಸನ್ಯಾಸಿ ಆಗುವುದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಮಹಾನ್ ತ್ಯಾಗ ಬೇಕು.
2: ಅಂತ ತ್ಯಾಗ ಏನು ಮಾಡಿದರು?
4: ಸಂತನಾಗುವುದು ಅಂದರೆ ಅಷ್ಟು ಸುಲಭನಾ? ಇಲ್ಲ, ಜ್ಞಾನಯೋಗಿ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಮಗ, 200 ಎಕರೆ ಜಮೀನು, ಒಕ್ಕಲುತನ, ಸಿರಿ ಕುಟುಂಬದ ಸಿರಿತನದ ಸಿದ್ಧಗುಂಡ ಎಲ್ಲವ ತೊರೆದು ಸಿದ್ದೇಶ್ವರನಾಗಿ ಜಗದುದ್ದಾರಕ್ಕೆ ಡೊಂಕೆ ಕಟ್ಟಿ ನಿಲ್ಲಲು ಒಂದು ಸಂಕಲ್ಪ ಬೇಕಲ್ವಾ? ಒಂದ್ ಬಾರಿ ದೇವ್ರ ಜಾತ್ರೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಏರ್ಪಡಿಸಿದ್ದರು.

0: ಧರ್ಮ, ಯಮಧರ್ಮ. ಚಿತ್ರಗುಪ್ತರೆ,
1: ಪ್ರಭು,
0: ಯಾಕೋ ನನ್ನ ಎಡಗಣ್ಣು ಮೂರ್ನಾಲ್ಕು ದಿನಗಳಿಂದ ಒಂದೇ ಸಮನೆ ಬಡಿಯುತ್ತಿದೆಯಲ್ಲ, ಏನು ಕಾರಣವಿರಬಹುದು?
1: ಯಮನಿಗೆ ಯಮಕಂಟಕ.

0: ಮಾನವ ಜನ್ಮ ಪವಿತ್ರವಾದದ್ದು, ಆ ಪಾವಿತ್ರತೆನ ಕಾಪಾಡ್ಕೋಬೇಕು. ವ್ಯಾಮೋಹಕ್ಕೊಳಗಾಗಿ ಗುರುವನ್ನ ಮರಿಬಾರ್ದು. ತಂದೆ ತಾಯಿ ಜನ್ಮ ಕೊಟ್ಟರ್ ನಿಜ, ಆದ್ರೆ ಆ ಜನ್ಮಕ್ ಮೂಲ ಸದ್ಗುರು. ಎಲ್ಲಾ ನಿಂದ ಅನ್ನೋ ಮನೋಭಾವ ಬೆಳೆಸ್ಕೋಬೇಕು.
1: ಶ್ರೀ ಮಲ್ಲಿಕಾರ್ಜುನರ ಪ್ರಭಾವ ಸಿದ್ದೇಶ್ವರರ ಮೇಲೆ ಭಾರೀ ಪ್ರಭಾವ ಬೀರುತ್ತದೆ, ಅದಕ್ಕೆ ನಮ್ಮಿ ಶ್ರೀಗಳು.
2: ಗುರುಗಳೇ.
0: ಏನಪ್ಪ ನಿನ್ನ ಹೆಸರು?
2: ಸಿದ್ದು.
0: ಶುದ್ಧ ಮನಸ್ಸಿನ ಸಿದ್ದು.
2: ಅಪ್ಪಾರ, ನಾನು ನಿಮ್ ಜೊತೆ ಬರ್ತೀನ್ರಿ.
0: ಬಾರಪ್ಪ ಕೂತ್ಕೋ.

0: ಅಪ್ಪಾರ, ನಿಮ್ಮನ್ನ ನೋಡಾಕ ಬಿಜ್ಜರಗಿಂದ ಸಿದ್ದೇಶ್ವರ ತಂದೆ ತಾಯಿ ಬಂದಾರ್ರಿ.
1: ನದಿ ಬಂದು ಸಮುದ್ರ ಸೇರದ, ಮತ್ತದನ್ನ ಎಲ್ಲಿ ಹುಡುಕ್ತಾರಂತವ್ರ?
0: ಅಪ್ಪಾರ, ನೀವೇನ್ ಹೇಳಾಕತ್ತೀರ ತಿಳಿಯವಲ್ದ್ರಿ.
1: ಅವ್ರಿಗೆ ಬರಾಕ್ ಹೇಳೋಪ್ಪ.
0: ಆಯ್ತ್ರಿ ಅಪ್ಪಾರ, ಬರ್ರಿ.
2: ಅಪ್ಪಾರ ಅಪ್ಪಾರ, ನಾನು ನನ್ನ ಮಗನನ್ನು ಭಿಕ್ಷೆ ಬೇಡುವುದಕ್ಕೆ ಬಂದಿದ್ದೀನಿ. ದಯಮಾಡಿ ನನ್ನ ಮಗನನ್ನು ನನ್ನ ಜೊತೆ ಕಲಿಸಿಕೊಡಿ ಅಪ್ಪಾರ, ಕಲಿಸಿಕೊಡಿ.
3: ಅಪ್ಪಾರ, ಆಕೆ ಕಷ್ಟ ನಂಗ ನೋಡಕ್ಕಾಗತ್ತಿಲ್ಲ, ಊರಾಗಿನ ಮಂದಿ ಮಾತಾಡೋದು ಕೇಳಕ್ಕಾಗತ್ತಿಲ್ಲ. ಕಳಿಸ್ಕೊಡ್ರಿ ಅಪ್ಪಾರ, ನಮ್ಮ ಮಗನ ನಮ್ಮ ಜೊತೆ ಕಳಿಸ್ಕೊಡ್ರಿ.
1: ನೂರು ಮಂದಿ ನೂರು ಮಾತಾಡ್ತಾರ, ಆ ಮಂದಿ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಿಂದ ಮಾತಾಡರು, ನಾಳೆ ನಿಮ್ಮಿಂದ ಮಂಡಿ ಊರು ಕೂರ್ತಾರ. ನನಗೂ ನಿಮ್ಮ ಸಂಕಟ ಅರ್ಥಕ್ಕೆತಿ. ನಾನು ಸಮುದ್ರಕ್ಕೆ ಹೆಂಗ್ ಕಟ್ಟಿ ಕಟ್ಲಿ? ಇವನು ಹಂಗ ನೀವು ಕರ್ಕೊಂಡು ಹೋದ್ರೂ ಕಟ್ಟಿ ಕಟ್ಟಕ್ಕಾಗಲ್ಲ, ಯಾಕಂದ್ರ ಅದು ಮತ್ತೊಂದ್ ಕಡೆ ಹರ್ದ ಹರಿತದ. ಇವನು ಸಾಮಾನ್ಯ ಬಾಲಕನಲ್ಲ.
2: ಅಪ್ಪಾರ, ನೀವೇನಂತಿದ್ದೀರೋ ನನಗೆ ತಿಳಿವಲದು. ನನಗೆ ನನ್ನ ಮಗ ಬೇಕಪ್ಪಾರ, ನನಗೆ ನನ್ನ ಮಗ ಬೇಕು.
1: ಅವ್ವ, ನೀನಿವತ್ತು ದೊಡ್ಡ ಮನಸ್ ಮಾಡ. ನಿನ್ನ ಮನಿ ಬೆಳಕು ಜಗತ್ತು ಬೆಳಗಾಕ ಹೊಂಟದ. ತಡಿಬೇಡವ, ಸಮಾಜಕ್ಕಾಗಿ ಒಳ್ಳೆ ತ್ಯಾಗ ಮಾಡ, ಮರಗಾಕ ಹೋಗ್ಬೇಡವ.
2: ಅಪ್ಪಾರ, ಕರಳು ಕತ್ತರಿಸಿ ಸುಮ್ನೆ ಹೋಗು ಅಂದರೆ ಎಲ್ಲಿಗೆ ಹೋಗಲಿ? ನನಗೆ ನನ್ನ ಮಗ ಬೇಕಪ್ಪಾರ. ಸಿದ್ದಯ್ಯ, ಸಿದ್ದಪ್ಪ, ನೀನು ನನ್ನ ಜೊತೆ ಬಂದು ಬಿಡು ಮಗ, ಬಂದು ಬಿಡು, ಬಂದು ಬಿಡು ಮಗ.
3: ಹೇಳು ಹೇಳು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಆ ಭಗವಂತಂದು ಏನಾದ್ರು ಸಂಕಲ್ಪ ಹಂಗ ಆತೈತಿ. ಬಾ, ಸಮಾಧಾನ ಮಾಡ್ಕೋ, ಅಳ್ಬೇಡ.
4: ಅಷ್ಟೆಲ್ಲ ಸಿರಿವಂತಿಕೆಯನ್ನು ತ್ಯಾಗ ಮಾಡಿ ಬಂದ್ರ ನಮ್ಮಿ ಅಪ್ಪರು, ಹಾಗಾದರೆ ಮುಂದೇನಾಯ್ತು?
5: ಮುಂದ ಗುರುವಿನ ಗುಲಾಮಾದ ಶಿಷ್ಯನ್ಗ ಗುರುವ ತಂದೆ ತಾಯಿಯಾಗಿ ಸಾಲಿ ಕಲ್ಸಿದ್ರು,
6: ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ್ರು, ಹಾಗೆ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಅದಲ್ಲದೆ ತಮ್ಮ 19ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ತಮ್ಮ ಗುರುಗಳ ವಚನಗಳನ್ನು ಕ್ರೋಢೀಕರಿಸಿ ಸಿದ್ಧಾಂತ ಶಿಖಮಣಿ ಎಂಬ ಗ್ರಂಥ ರಚಿಸಿದರು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದರು. ತಮ್ಮ ಗುರುಗಳ ಕಾಲದ ನಂತರ ಅವರೇ ಗುರುಗಳಾದರು.
7: ಮುಂದಿನ ಮಠದ ಗುರುಗಳು ಅವರೇ ಎಂದ ಮೇಲೆ ಅವರದು ವೈಭೋಗ ಜೀವನ ತಾನೆ ಬಿಡಿ.
4: ಇಲ್ಲ ಇಲ್ಲ, ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ನನ್ನದು ತನ್ನದು ಎಂಬ ವ್ಯಾಮೋಹ ತೊರೆದ ಮಹಾನ್ ಪುರುಷ. ಅವ್ರ ಬಳಿ ಇದ್ದಿದ್ ಬರೀ ಎರಡೇ ಜೊತೆ ಕೈ ಮಗದ ಬಟ್ಟೆ, ಒಂದ್ ಜೊತೆ ಚಪ್ಪಲಿ, ಕನ್ನಡಕ ಅಷ್ಟೇ ಅವರ ಆಸ್ತಿ. ಒಂದ್ ಬಾರಿ ಶ್ರೀಗಳ ಪ್ರವಚನ ನಡೀತಿತ್ತು,

0: ವಿತ್ ಎ ಸ್ಮೈಲ್, ಎಂಡ್ ಯುವರ್ ಡೇ ವಿತ್ ಎ ಸ್ಮೈಲ್, ಯುವರ್ ಲೈಫ್ ವಿಲ್ ಬಿ ಹೆವನ್.
1: ಅಪ್ಪಾರಿಗಂತ ಹೇಳಿ ಹೊಸ ಅರ್ಬಿ ತಂದಿನಿ, ಕೊಡಕ್ಕಂತ ಬಂದಿದ್ದೆ. ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು ನಂಗೆ, ಸುಮ್ನಿರು.
2: ಏನ್ರಿ ಶಂಕರಪ್ಪ ಈ ಕಡೆ ಬಂದಿರಿ?
1: ಅಪ್ಪಾರ ನೋಡ್ಬೇಕಿತ್ರಿ ಸ್ವಲ್ಪ.
2: ಹೌದನ್ರಿ, ಅಪ್ಪಾರ ಪ್ರವಚನದೊಳಗದರಿ ರೀ, ಕೇಳಿ ಹೇಳ್ತೀನಿ. ಅಪ್ಪಾರ ನಿಮ್ಮ ನೋಡಕ್ಕಂತಂದು ಶಂಕರಪ್ಪರ್ ಬಂದಾರಿ.
3: ಕಳಿಸ್ಕೊಡ್ಪ.
2: ಆತ್ರಿ ಅಪ್ಪಾರ, ಬರ್ರಿ.
1: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು.
4: ಸುಮ್ನಿರು, ನಮಸ್ಕಾರ ಮಾಡು.
2: ನಮಸ್ಕಾರ.
3: ನಮಸ್ಕಾರಪ್ಪ.
4: ಇದನ್ನು ತಗೋರಿ. ನಿಮ್ಮ ಬಲ್ಗೈ ತೋಳು ಹರಿದೈತಲ್ರಿ ಅಪ್ಪಾರ, ನಿಮಗಂತೇಳಿ ಹೊಸ ಅರ್ಬಿ ತಂದಿನಿ ರೀ ನಾನು, ತಗೋರಿ ಇದನ್ನು.
3: ಹೌದಲ್ಲ ಹರಿದಾದ, ಈ ಕಡೆ ನೋಡು ಎಷ್ಟು ಚಂದದ, ಹಿಂದೆ ನೋಡು ಎಷ್ಟು ಮಸ್ತದ, ಮುಂದೆ ನೋಡಪ್ಪ ಎಷ್ಟು ಸೊಗಸದ.

0: ಜಗತ್ನ್ಯಾಗ ಸುಂದರವಾಗಿರೋದು ಬಾಳ ಅದ, ಅದನ್ ನೋಡ್ಬೇಕಪ್ಪ ನಾವ.
1: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡಪ್ಪ, ಚಾಕ್ಲೇಟ್ ಕೊಡು.
2: ಸುಮ್ನಿರು, ಚಾಕ್ಲೇಟ್ ತಿನ್ಬಾರ್ದು, ಸುಮ್ನಿರು.
1: ಚಾಕ್ಲೇಟ್ ಕೊಡು.
0: ಏನಂತಪ್ಪ ಅವಂಗ,
2: ಚಾಕ್ಲೇಟ್ ತಿಂದು ಅಲ್ಲೆಲ್ಲ ಹುಳ ತಿಂದವ್ರಿ ಅಪ್ಪಾರ ಅಂದ್ರು ಚಾಕ್ಲೇಟ ಕೇಳ್ತಿರ್ತಾನ.
0: ಏನಾಗೋದಿಲ್ಲ, ಒಂದು ಕೊಡ್ಪ. ಏನ್ಪ ಅದು?
1: ನಮ್ಮಪ್ಪ ದಿನಾಲು ಇದು ಸೇರ್ತಾರಿ.
0: ಅದ್ರ ಮೇಲೆ ಏನ್ ಬರ್ದದು? ಅದು
1: ಸ್ಮೋಕಿಂಗ್ ಕಾಸಸ್ ಡಿಸೀಸ್.
0: ಹಂಗಂದ್ರೆ ಏನಪ್ಪ?
1: ಧೂಮಪಾನ ಆರೋಗ್ಯಕ್ಕೆ ಹಾನಿಕರ.
0: ಶಂಕರಪ್ಪ ನಿನ್ ಮಗ ಭಾರಿ ಶಾನಾದನಪ್ಪ. ಶಂಕರಪ್ಪ ಚಾಕ್ಲೇಟ್ ಮೇಲೆ ಏನ್ ಬರ್ದದು? ಓದು.
2: ಏನಿಲ್ರಿ ಅಪ್ಪಾರ.
0: ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಅಣ್ಣ ಬಸವಣ್ಣವ್ರು ನೋಡಿ, ಕೇಳಿದೆ ಅಲ್ಪ ನೀ? ಮೊದಲು ನಮ್ಮ ತಪ್ಪನ್ನ ನಾವು ತಿದ್ಕೋಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳ್ಬೇಕು.
2: ತಪ್ಪಾತ್ರಿ ಅಪ್ಪಾರ, ಕ್ಷಮಿಸ್ಬಿಡ್ರಿ ನನ್ನ.
0: ನಿನ್ ಕ್ಷಮಿಸಾಕ ನಾ ಯಾರಪ್ಪ? ನಿನ್ ತಪ್ಪನ್ನ ನೀನ್ ತಿದ್ಕೊಂಡ್ ನಡೆದ್ರ ನಿನ್ಗ ಒಳ್ಳೇದ.
2: ಆತ್ರಿ ಅಪ್ಪಾರ, ಹೋ ಬರ್ತೀವ್ರಿ ನಾವು.
3: ಇಂತ ಸರಳ ವ್ಯಕ್ತಿ ಕೇವಲ ಸಂತ ಮಾತ್ರ ಅಲ್ಲ, ಮಹಾನ್ ಜ್ಞಾನೋಪಸಕ. ಎಷ್ಟೋ ವಿದ್ಯಾ ಕೇಂದ್ರಗಳನ್ನ ಸ್ಥಾಪಿಸಿ ನಡೆಸ್ತವ್ರಿ ಇವರು. ಅದ್ರಲ್ಲಿ ಒಂದ್ರಲ್ಲಿ ಇವ್ರ ಹೆಸರು ಇರ್ಲಿಲ್ಲ ಅಂತೀನಿ, ಒಂದ್ ಬ್ಯಾಂಕ್ ಅಕೌಂಟ್ ಕೂಡ ಇರ್ಲಿಲ್ಲ.
4: ಅದೇ ಇಲ್ರಿ, ಅವ್ರ ಅಂಗಿಗೆ ಕಿಶೆ ಇರ್ಲಿಲ್ಲ ಅಂತೀನಿ.
3: ಅಂತ ನಿಸ್ವಾರ್ಥ ವ್ಯಕ್ತಿ, ಜೊತೆಗೆ ಹಲವು ವಿಶ್ವವಿದ್ಯಾಲಯಗಳಿಂದ ಬಂದಂತ ಡಾಕ್ಟರೇಟ್ ಪದವಿಗಳು, 2018 ಕೇಂದ್ರ ಸರ್ಕಾರದಿಂದ ಬಂದಂತ ಪದ್ಮಶ್ರೀ ಪ್ರಶಸ್ತಿ, ಸರ್ಕಾರ ಮಠ ನಡ್ಸಕನ್ ಕೊಟ್ಟ ಕೋಟ್ಯಾಂತರ ರೂಪಾಯಿ ಹಣನ ಸೌಜನ್ಯದಿಂದ ಹಿಂತಿರುಗಿಸ್ತಂತ ಮಹಾನ್ ವ್ಯಕ್ತಿ, ಜೇಬಿಲ್ಲದ ಯೋಗಿ.
0: ನಾನು ಸಂತ, ಭಕ್ತರಿಗೆ ಜ್ಞಾನ ಭಂಡಾರ ಹಂಚೋದ ನನ್ನ ಕಾಯಕ. ಪದವಿ ಪ್ರಶಸ್ತಿಗಳ ಅವಶ್ಯಕತೆ ನನಗಿಲ್ಲ, ಹಣದ ಅನಿವಾರ್ಯತೆನೂ ಇಲ್ಲ. ಈ ಮಠ ನಡ್ಸಾಕ ಭಕ್ತರದಾರ.
5: ಆಹಾ, ಎಂತ ಮಾತು ಎಂತ ಮಾತು! ಆ ನುಡಿಗಳು ಶಾರದೆಯ ಸಂಗೀತ ಸುದಿಯಂತಿವೆ.
4: ಆಡು ಮುಟ್ಟದ ಸೊಪ್ಪಿಲ್ಲ, ಗುರುಗಳ ಪ್ರವಚನಕ್ಕೊಳಪಡದಿರುವಂತ ಒಂದ್ ವಿಷಯನೂ ಇಲ್ಲ. ಅವ್ರ ಒಂದೊಂದ್ ಮಾತನು ಸೂಜಿಗಳಿನ ಹಂಗ.
3: ಅವ್ರ ಮಾತಿಗೆ ಬರೀ ಮನುಷ್ಯಕ್ಕೆ ಇಡೀ ಪ್ರಕೃತಿನೇ ಸ್ಪಂದಿಸ್ತಿತ್ತು.
6: ಒಂದ ಗಿಡದಾಗ ಒಂದ 10-20 ಪಕ್ಷಿಗಳ ಬಂದ ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ.
7: ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಮನಸ್ಸು ವಿಶಾಲ ಮಾಡದ. ಯಾವ ಶಾಸ್ತ್ರನೇ ಇರ್ಲಿ, ಯಾವ ಧರ್ಮನೇ ಇರ್ಲಿ, ಜಗತ್ನಾಗ ಯಾವ್ದೇ ಧರ್ಮ ಇರ್ಲಿ, ಎಲ್ಲಾ ಧರ್ಮದ ಉದ್ದೇಶ ಏನಪ್ಪ? ಎಲ್ಲ ಶಾಸ್ತ್ರಗಳ ಉದ್ದೇಶ ಏನು? ಯಾರ ಈ ಜಗತ್ತಿಗೆ ಬರಲಿ ಜ್ಞಾನಿಗಳು, ಅವ್ರ ಉದ್ದೇಶ ಏನು? ಮನಸ್ಸ ದೊಡ್ಡದು ಮಾಡೋದು.
5: ಎಂತ ಆದರ್ಶ ಬಾಳಣ್ಣ ಅವರದ್ದು, ಆ ಮಹಾಸಂತರದ್ದು.
3: ಹೌದು, ಅವ್ರದ್ದು ಆದರ್ಶ ಬಾಳು. ನುಡಿದಂತೆ ನಡೆದವರು.
4: ಕಾವಿ ಬಟ್ಟೆ ಧರಿಸ್ತಿರಲ್ಲ, ಬಿಳಿ ಬಟ್ಟೆಯನ್ನ ಧರಿಸಿ ಶುದ್ಧತೆ, ಸರಳತೆ, ಪ್ರಾಮಾಣಿಕತೆಗೆ ಪ್ರತಿಬಿಂಬವಾಗಿತ್ತು ಅವ್ರ ವ್ಯಕ್ತಿತ್ವ.
3: ಇಂದಿಗೆ ಅವರು ಭೌತಿಕವಾಗಿ ಮರೆಯಾಗಿ 3 ಆಯಿತು. ಆ ಸತ್ಯಸಂತನ ಕೊನೆಯ ಸಂದೇಶದಲ್ಲೂ ನುಡಿದಂತೆ ನಡೆದಾಡುವ ದೇವರವರು.
8: ಅಂತಿಮ ಅಭಿವಂದನ ಪತ್ರ. ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ, ಅದರ ಸೌಂದರ್ಯವು ರಾಗದ್ವೇಷ ರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದಂಥ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀ ಸಾಮಾನ್ಯರು. ನಿಸರ್ಗವು ಮೈ ಮನಸ್ಸುಗಳ

0: ಬೆಳಕಿಗೆ ತಂಪನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮನೆಯನ್ನು ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ. ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರಿ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಪು, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯ ಪ್ರಣಮಾಂಜಲಿ.
1: ಎಂತ ಮಹಾಯೋಗಿ ಅಣ್ಣ ಅವರು! ನಂದು ತಪ್ಪಾಯ್ತು ಅಣ್ಣ, ಕ್ಷಮಿಸಿಬಿಡಿ, ಇನ್ನೆಂದೂ ಈ ರೀತಿ ಮಾಡಲ್ಲ. ಅವ್ರು ಹಾಕಿಕೊಟ್ಟ ದಾರಿಲೇ ನಡೀತೀನಿ, ಕ್ಷಮಿಸಿಬಿಡಿ ಅಣ್ಣ.
2: ನಿನ್ನ ಕ್ಷಮಿಸಕ್ ನಾನ್ಯಾರಪ್ಪ? ನಿನ್ ತಪ್ಪನ್ನ ನೀನು ಅರ್ಥಕೋ. ನೀನ್ ಮಾಡೋ ಪ್ರತಿಯೊಂದ್ ಕೆಲ್ಸದಲ್ಲೂ ನಿಸ್ವಾರ್ಥ ಇರ್ಲಿ. ಆ ಕಾಯಕದಲ್ಲಿ ದೇವರಿದ್ದಾನೆ.
3: ಅನ್ನವಾಗಿ ಬರ್ತಾನ ದೇವರು, ನೀರಾಗಿ ಸುರಿತಾನ ದೇವರು, ಬಳೆಯಾಗಿ ಹರಿತಾನ ದೇವರು, ಒಳಗೆ ಜ್ಞಾನದ ಜ್ಯೋತಿಯಾಗಿ ಮೆನಕ್ತಾನ ದೇವರು.
1: ಅಣ್ಣ, ಅಷ್ಟಕ್ಕೂ ನಿಮ್ಮ ಹೆಸರೇನಣ್ಣ?
2: ನನ್ನ ಹೆಸರಾ? ಮೊಹಮ್ಮದ್ ಸಲೀಂ.
4: ಆಹಾ, ಎಂಥ ಯೋಗಿ, ಎಂಥ ಯೋಗಿ! ಇಂಥ ಮಹಾತ್ಮನ ಮಹಿಮೆಯನ್ನು ಅರಿಯದೆ ವ್ಯಥಾ ಭ್ರಮೆಯಲ್ಲಿ ಮುಳುಗಿಬಿಟ್ಟಿದ್ದನಲ್ಲ. ನಾರದರೆ, ನಾ ಶಿವಯೋಗಿಯ ದರ್ಶನ ಪಡೆಯಬೇಕಿತ್ತಲ್ಲ.
5: ಅದಕ್ಕೇನಂತೆ, ಅವರು ಈಗ ಸ್ವರ್ಗವಾಸಿಗಳಾಗಿದ್ದಾರೆ. ನಡೆಯಿರಿ, ಹೋಗೋಣ. ಏನಿದು ಈ ನಿರಾಳ ಮೌನ? ಇದು ನಿಜವಾಗಿಯೂ ಇಂದ್ರನ ಆಸ್ಥಾನವೇ? ನಾದ ಸುರಭಿಯ ಜೀಂಕಾರವಿಲ್ಲ, ನೃತ್ಯರಾಣಿಯರ ವೈಭೋಗವಿಲ್ಲ, ಏನೀ ಆಶ್ಚರ್ಯ? ಓಹೋ, ಇಂದ್ರದೇವ ಧ್ಯಾನ ಸ್ಥಿತಿಯಲ್ಲಿ. ಇಂದ್ರದೇವ, ಇಂದ್ರದೇವ!
2: ಓಹೋ, ನಾರದರು ಪ್ರಣಾಮಗಳು. ಏನು ಯಮರಾಜನ ಜೊತೆಯಲ್ಲಿ ಇಷ್ಟು ದೂರ ಪ್ರಯಾಣ?
5: ಅದಿರಲಿ ಇಂದ್ರದೇವ, ದೇವಕನ್ಯರ ಸಂಭ್ರಮದ ಸಂಗಡವ ಬಿಟ್ಟು ಈ ನಿಶ್ಚಲ ಧ್ಯಾನ ಸ್ಥಿತಿಯಲ್ಲಿ ನೀನು?
2: ಅದೆಲ್ಲ ಆ ಮಹಾಯೋಗಿ, ಜ್ಞಾನಯೋಗಿ, ಸಿದ್ಧಯೋಗಿಗಳ ಪ್ರಭಾವ.
4: ಆಹಾ, ಎಂಥ ಯೋಗಿ! ಇಂದ್ರರೇ, ನಿಮ್ಮ ಅಪ್ಪಣೆ ಇದ್ದರೆ ನಾನು ಆ ಶಿವಯೋಗಿಯನ್ನು ನಮ್ಮ ಲೋಕಕ್ಕೆ ಒಂದೆರಡು ದಿನಗಳ ಕಾಲ ಕರೆದುಕೊಂಡು ಹೋಗಬಹುದೇ?
2: ಅದಕ್ಕೆ ಅಪ್ಪಣೆ ಏಕೆ ಅಮರಾಜ? ಆ ಮಹಾಯೋಗಿಯ ಅವಶ್ಯಕತೆ ಎಲ್ಲರಿಗೂ ಇದೆ. ಧಾರಾಳವಾಗಿ

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕ ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗಿ ನಡೆಸುವುದು ಹಾಗೂ ಸಮಯದ ವೇಳಾಪಟ್ಟಿಯನ್ನು ಹೇಗೆ ಮಾಡುವುದು ಮತ್ತು ಪ್ರಚಲಿತ ಘಟನೆಗಳ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಮತಿ ಕುಮಾರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು

0: ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
0: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
0: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರಿ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿನಿ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಕನಸುಗಳನ್ನು ಸಾಧಿಸಲು ಪರೀಕ್ಷೆಗಳು ಮಾತ್ರ ಸಾಧನವಾಗಿವೆ. ಆದರೆ ಈ ಪರೀಕ್ಷೆಗಳು ಕೇವಲ ಕಾಗದದ ಮೇಲೆ ಬರೆಯುವ ಉತ್ತರಗಳಲ್ಲ. ಈ ಪರೀಕ್ಷೆ ನಮ್ಮ ಧೈರ್ಯ ಮತ್ತು ನಿರಂತರ ಪರಿಶ್ರಮದ ಪರೀಕ್ಷೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ವಿಶೇಷವಾದ ಶಕ್ತಿ ಅಡಗಿರುವುದು ನಿಜ. ಕೆಲವರು ಅದನ್ನು ಬೇಗ ಗುರುತಿಸುತ್ತಾರೆ, ಕೆಲವರು ತಡವಾಗಿ ಗುರುತಿಸುತ್ತಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ವಿಶೇಷವಾದಂತಹ ಶಕ್ತಿ ಇರುವುದು ನಿಜ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಎನ್ನುವುದು ಓದುವುದಷ್ಟೇ ಅಲ್ಲ, ಅದು ನಿಯಮಿತ ಜೀವನ ಶೈಲಿ, ತಾಳ್ಮೆ, ಸಮಯ ನಿರ್ವಹಣೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವುದು. ಯೋಜಿಸಿ, ನೀವು ಪ್ರತಿದಿನ ಓದುವ ಪ್ರತಿಯೊಂದು ಗಂಟೆ ನಿಮ್ಮ ಭವಿಷ್ಯದ ಕಟ್ಟಡಕ್ಕೆ ಇಟ್ಟಿರುವ ಒಂದೊಂದು ಇಟ್ಟಿಗೆ. ನೀವು ಬಿಡದೇ ಕೆಲಸ ಮಾಡಿದರೆ ಆ ಕಟ್ಟಡ ಭವ್ಯವಾಗುತ್ತದೆ. ಆದರೆ ಅಲ್ಪ ತೊಂದರೆಯಿಂದ ಹಿಂಜರಿದರೆ ನಿಮ್ಮ ಕನಸುಗಳ ಅವಧಿ ಮುಗಿಯುತ್ತದೆ. ಪ್ರಯತ್ನಿಸಿ, ತಪ್ಪು ಮಾಡಿ, ಕಲಿಯಿರಿ, ಮತ್ತೆ ಪ್ರಯತ್ನಿಸಿ. ಜಯ ಶೀಘ್ರದಲ್ಲೇ ಸಿಗುವುದಿಲ್ಲ, ಆದರೆ ಅದು ಗ್ಯಾರಂಟಿಯಾಗಿ ಬರುತ್ತದೆ. ಅದು ಛಲ ಬಿಡದೆ ಯಾರು ನಿರಂತರವಾಗಿ ಪ್ರಯತ್ನಿಸುತ್ತಾರೋ ಅವರಿಗೆ ಮಾತ್ರ ಸಿಗುತ್ತದೆ. ನೀವು ಓದುತ್ತಿರುವುದು ನಾಳೆಯ ನಿಮ್ಮ ನವಭಾರತ ನಿರ್ಮಾಣದ ಭಾಗವಾಗಿದೆ. ನಿಮ್ಮ ಕನಸು ಮಾತ್ರವಲ್ಲ, ನಿಮ್ಮ ಮನೆಯವರ ಕನಸು, ಸಮಾಜದ ಆಶಯಗಳು ನಿಮ್ಮ ಮೇಲೆ ನೆಲೆಯಾಗಿವೆ. ವಿಫಲತೆ ನಿಮಗೆ ಸೋಲನ್ನು ತರುವುದೇ ಅಲ್ಲ, ಅದು ನಿಮಗೆ ಗೆಲುವಿನ ಪಾಠವನ್ನು ಕಲಿಸುತ್ತದೆ. ಹೆಮ್ಮೆ ಪಡುವ ದಿನ ಬರುತ್ತದೆ. ಆದ್ದರಿಂದ ಮುನ್ನಡೆಯಿರಿ, ಕಲಿಯಿರಿ, ಜಯಿಸಿರಿ. ಇಂದು ನಾವು ಇಲ್ಲಿ ಒಂದು ಮಹತ್ವದ ವಿಷಯವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಅವುಗಳಿಗೆ ಸಿದ್ಧತೆ ಬಗ್ಗೆ ಮಾತನಾಡಲು ಸೇರಿದ್ದೇವೆ. ಜೀವನದಲ್ಲಿ ಜಯವೆಂಬುದು ನಮ್ಮ ಕನಸುಗಳನ್ನು ನನಸಾಗಿಸಲು ಸ್ಪರ್ಧಾತ್ಮಕ ಪರೀಕ್ಷೆಗಳು ಒಂದು ಮಹತ್ವದ ಮೆಟ್ಟಿಲು. ಆದರೆ ಈ ಮೆಟ್ಟಿಲನ್ನು ಏರುವುದು ಸುಲಭವಲ್ಲ. ಇದು ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ ಮತ್ತು ಅಚಲ ನಂಬಿಕೆ ಬೇಕು. ಯಾವೆಲ್ಲ ಅಂಶಗಳು ಇದರಲ್ಲಿ ಅಡಕವಾಗಿರಬೇಕು ಎಂದು ನೋಡುವುದಾದರೆ, ಮೊದಲನೆಯದಾಗಿ ಗುರಿ ಸ್ಪಷ್ಟವಾಗಿರಲಿ. ಯಾವುದೇ ಪರೀಕ್ಷೆಯಾಗಲಿ, ನೀವು ಗೆಲ್ಲಲು ಮೊದಲು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿರಿಸಿಕೊಳ್ಳಿ. ನಾನು IPS ಆಗಬೇಕು, ನಾನು KAS ಆಗಬೇಕು, ಅಥವಾ ಯಾವುದೇ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡಬೇಕೆಂದು ನಿರ್ವಹಿಸಲು ಮೊದಲು ನೀವು ಏನಾಗಬೇಕೆಂದು ನಿರ್ಧರಿಸಿ. ಆಗ ಮಾತ್ರ ಆ ಹುದ್ದೆಗೆ ನೀವು ಪ್ರಯತ್ನಿಸಲು ಒಂದು ದಿಕ್ಕು ನಿಮ್ಮ ಮುಂದೆ ಕಾಣಿಸುತ್ತದೆ. ವ್ಯವಸ್ಥಿತ ಅಭ್ಯಾಸ ವಿಜಯದ ಸಂಕೇತ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇವಲ ಪ್ರತಿಭೆಯನ್ನು ಅಳೆಯುವುದಿಲ್ಲ, ಅದು ಸಮರ್ಪಕ ಸಿದ್ಧತೆ, ಸಮಯ ನಿರ್ವಹಣೆ, ತಾಳ್ಮೆಯನ್ನು ಅಳೆಯುತ್ತದೆ. ಪ್ರತಿದಿನ ನಿಮಗೆ ಸಿಗುವಂತಹ 6-8 ಗಂಟೆ ಅಥವಾ 5-7 ಗಂಟೆ ಕ್ರಮಬದ್ಧ ಅಭ್ಯಾಸವನ್ನು ಮಾಡಿ, ಪುನರಾವರ್ತನೆ ಮಾಡಿ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಗೆಹರಿಸಿ, ಉತ್ತಮ ಸ್ನೇಹಿತರೊಂದಿಗೆ ಕೂಡಿ ಗುಂಪು ಚರ್ಚೆಯನ್ನು ಮಾಡಿ, ಮತ್ತು ಯಾವುದೇ ವಿಫಲತೆಯ ಬಗ್ಗೆ ಭಯಪಡಬೇಡಿ. ಒಂದು ಪರೀಕ್ಷೆಯಲ್ಲಿ ವಿಫಲರಾದರೆ ಅದು ಜೀವನದ ಅಂತ್ಯವಲ್ಲ. ವಿಫಲತೆ ಎಂಬುದು ಮತ್ತೊಂದು ಪ್ರಯತ್ನದ ಅವಕಾಶ. ಥಾಮಸ್ ಆಲ್ವಾ ಎಡಿಸನ್ ಅವರು ಸುಮಾರು 1000ಕ್ಕಿಂತ ಹೆಚ್ಚು ಬಾರಿ ವಿಫಲರಾದರು, ಆದರೆ ನಂತರ ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದರು. ನೀವು ನಿಮ್ಮ ಕನಸುಗಳಿಗಾಗಿ ಬಿಡದೆ ಹೋರಾಟ ಮಾಡಿ. ಸಕಾರಾತ್ಮಕ ಮನೋಭಾವ. ನಿಮ್ಮ ಮನಸ್ಸು ನಿಮ್ಮ ಅತ್ಯಂತ ಪ್ರಬಲ ಸಾಧನ. ನಾನು ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಮತ್ತು ಧೈರ್ಯ ಇರಲಿ. ಯಾವುದೇ ರೀತಿ ನಕಾರಾತ್ಮಕ ಯೋಚನೆಗಳಿಂದ, ಹಿಂಜರಿಕೆಯಿಂದ ದೂರವಿರಿ. ಯಾವುದೇ ರೀತಿ ವಿಮರ್ಶೆಗಳಿಗೆ ನೀವು ಕಿವಿಕೊಡಬೇಡಿ. ನಿಮ್ಮ ಕೆಲಸ ಓದುವುದು, ನಿಮ್ಮ ನಂಬಿಕೆ ನಿಮ್ಮ ಓದು. ಆರೋಗ್ಯ ಮತ್ತು ಸಮತೋಲನ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಎಂದರೆ ಕೇವಲ ಪುಸ್ತಕಗಳ ಮುಂದೆ ಕುಳಿತಿರುವುದಲ್ಲ. ಸರಿಯಾದ ಆಹಾರ, ವ್ಯಾಯಾಮ, ಸಾಕಷ್ಟು ನಿದ್ರೆ ಇವೆಲ್ಲವೂ ನಿಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ.

ಮನಸ್ಸು ಶಾಂತವಾಗಿರಲಿ. ಧ್ಯಾನ ಅಥವಾ ಯೋಗವನ್ನು ನಿರಂತರವಾಗಿ ಮಾಡಿ. ಈ ಸ್ಪರ್ಧೆ ಎಂಬುದು ಕೇವಲ ನಿಮ್ಮೊಂದಿಗೆ, ಇತರರೊಂದಿಗಲ್ಲ. ಇದನ್ನು ಯಾವಾಗಲೂ ಮನದಟ್ಟು ಮಾಡಿಕೊಳ್ಳಿ. ಇತರರು ಎಷ್ಟು ಓದುತ್ತಾರೆ, ಎಷ್ಟು ಅಭ್ಯಾಸ ಮಾಡಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ರೀತಿ ಗಮನ ಕೊಡಬೇಡಿ. ನಿಮ್ಮ ಸ್ವಂತ ಪ್ರಗತಿಯನ್ನು ನೋಡಿಕೊಳ್ಳಿ. ನೀವು ನಿನ್ನೆಗಿಂತ ಇಂದು ಉತ್ತಮರಾಗಿದ್ದರೆ ಅಷ್ಟೇ ಸಾಕು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಠಿಣವಾದರೂ ಅಸಾಧ್ಯವಲ್ಲ. ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ಪ್ರಯತ್ನಗಳು ದೃಢವಾಗಿರಲಿ, ಯಶಸ್ಸು ಎಂದರೆ ಬೀಳುವುದು ಮತ್ತು ಎದ್ದು ನಿಲ್ಲುವುದರ ನಡುವಿನ ಅಂತರ. ಗೆಲುವು ಎಂದರೆ ಎಂದಿಗೂ ಬೀಳದಿರುವುದಲ್ಲ, ಬೀಳುತ್ತಲೇ ಎದ್ದೇಳುವುದು. ಇದನ್ನು ಪ್ರಸಿದ್ಧ ವ್ಯಕ್ತಿ ನೆಲ್ಸನ್ ಮಂಡೇಲಾರವರು ಹೇಳಿದ್ದಾರೆ. ಧೈರ್ಯವನ್ನು ಇರಿಸಿ, ಕಠಿಣ ಪರಿಶ್ರಮ ಮಾಡಿ, ನಿಮ್ಮ ಗುರಿಯನ್ನು ಸಾಧಿಸಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದಷ್ಟು ಪ್ರೇರಣೆಯ ಮಾತುಗಳಾಗಿರುತ್ತೆ. ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವೆಲ್ಲ ಪುಸ್ತಕಗಳು ಮತ್ತು ನಿಮ್ಮ ತಯಾರಿ ಹೇಗಿರಬೇಕೆಂದು ತಿಳಿಸಿಕೊಡುತ್ತೇನೆ. ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರುವ ಪುಸ್ತಕಗಳು ಕರ್ನಾಟಕ ಸರ್ಕಾರ ನೀಡುವಂತಹ 6ರಿಂದ 12ನೇ ತರಗತಿಯವರೆಗೆ ಇತಿಹಾಸ, ರಾಜ್ಯಶಾಸ್ತ್ರ, ವಿಜ್ಞಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಜೊತೆಗೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಇದನ್ನ ನಿಯಮಿತವಾಗಿ ಪುನರಾವರ್ತನೆಯಿಂದ ಅಭ್ಯಾಸ ಮಾಡಿ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಎಂಬುದು ಪ್ರೌಢಶಾಲೆಯಲ್ಲೇ ಕಲಿತ ಮಾದರಿಯಲ್ಲೇ ಇರುತ್ತದೆ. ಇದರ ಜೊತೆಗೆ ಉತ್ತಮ ಲೇಖಕರ ಪುಸ್ತಕಗಳು ಇತಿಹಾಸ ಆರ್ ಮಂಜುನಾಥ್ ಅಥವಾ ಸದಾಶಿವ, ರಾಜ್ಯಶಾಸ್ತ್ರ ಅಥವಾ ಸಂವಿಧಾನ ಗಂಗಾಧರ್, ಅರ್ಥಶಾಸ್ತ್ರ ಗರಣಿ ಕೃಷ್ಣಮೂರ್ತಿ, ವಿಜ್ಞಾನ ಆರ್ ರವಿ, ಭೂಗೋಳಶಾಸ್ತ್ರ ಕೆಎಂ ಸುರೇಶ್ ಅಥವಾ ರಂಗನಾಥ್, ಮೆಂಟಲ್ ಎಬಿಲಿಟಿ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡು ಬಂದಂತಹ ಪ್ರಶ್ನೆಗಳನ್ನು ನೀವು ದಿನನಿತ್ಯ ಬಗೆಹರಿಸಿಕೊಂಡು ಬಂದರೆ ಮತ್ತು ನಿಮಗೆ ಅದರಲ್ಲಿ ಯಾವುದೇ ರೀತಿ ಗೊಂದಲಗಳಾದಾಗ ಯೂಟ್ಯೂಬ್ನಲ್ಲಿ ಕಾನ್ಸೆಪ್ಟ್ ಆಧಾರಿತವಾಗಿ ತರಗತಿ ಸಿಗುತ್ತವೆ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನಿಮಗೆ ಮೆಂಟಲ್ ಎಬಿಲಿಟಿ ತುಂಬ ಸರಳವಾಗಿ ಕಲಿಯುವಂಥ ವಿಷಯವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯವಾಗುವಂತಹ ಹಲವಾರು ವಿಷಯಗಳನ್ನು ದಿನನಿತ್ಯ ನ್ಯೂಸ್ ಪೇಪರ್ನಲ್ಲಿ ನೀವು ಓದುವುದರ ಮೂಲಕ ಅದನ್ನು ಒಂದು ಕಡೆ ಪಾಯಿಂಟ್ ಔಟ್ ಮಾಡಿ ಬರೆದುಕೊಳ್ಳುವುದರಿಂದ ನಿಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳು ಈ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳ ಮೇಲೆ ಕೇಳುತ್ತಿದ್ದಾರೆ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ವಿವಿಧ ಸಂಸ್ಥೆಗಳು ನಡೆಸುವಂತಹ ಮಾಕ್ ಟೆಸ್ಟ್ಗಳು ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸುವುದರಿಂದ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಸಮಯ ನಿರ್ವಹಣೆ ಮತ್ತು ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸಬೇಕು ಎಂಬ ಒಂದು ಸರಳ ವಿಧಾನ ತಿಳಿಯುತ್ತದೆ. ಪ್ರತಿದಿನ ನಿಮಗೆ ಸಿಗುವಂತಹ 6ರಿಂದ 8 ಸಮಯವನ್ನು ಅಥವಾ ನಿಮಗೆ ಸಾಧ್ಯವಾದಷ್ಟು ಓದಲು ಎಷ್ಟು ಸಮಯ ಸಿಗುತ್ತೆ ಅಷ್ಟು ಸಮಯವನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತೊಡಗಿಸಿಕೊಳ್ಳಿ. ಇದರಿಂದ ನಿಮಗೆ ಇರುವಂತಹ ಏನು ಅಂತರ ಏನಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಿಮೆ ಆಗುತ್ತೆ. ನಿರಂತರ ಅಭ್ಯಾಸ, ಉತ್ತಮ ಸ್ನೇಹಿತರೊಂದಿಗಿನ ಚರ್ಚೆ ಖಂಡಿತ ಗೆಲುವನ್ನು ನೀಡುತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾವ ಇಲಾಖೆಗಳು ನಡೆಸುತ್ತವೆ ಅಂತ ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳನ್ನು ನಡೆಸಿಕೊಡುತ್ತವೆ. ಎಲ್ಲ ಡಿಪಾರ್ಟ್ಮೆಂಟ್, ಎಲ್ಲ ವಿಭಾಗದ ಪ್ರಶ್ನೆಗಳು ಸಂಬಂಧಪಟ್ಟ ಪರೀಕ್ಷೆಗಳಿಗೂ ಕೂಡ ಸಾಮಾನ್ಯ ಜ್ಞಾನ ಎಂಬ ಪ್ರಶ್ನೆ ಪತ್ರಿಕೆ ಕಡ್ಡಾಯವಾಗಿರುತ್ತದೆ. ಈ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ನೀಡಿದಂತಹ ಇತಿಹಾಸ, ರಾಜ್ಯಶಾಸ್ತ್ರ, ವಿಜ್ಞಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಈ ವಿಷಯಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ನೀವು ಎಷ್ಟು ಪುನರಾವರ್ತನೆ ಮಾಡ್ತೀರ ಅಷ್ಟು ನಿಮಗೆ ಆ ಕಾನ್ಸೆಪ್ಟ್ಗಳು ಅರ್ಥ ಆಗಕ್ಕೆ ಹೋಗುತ್ತೆ. ನೀವು ಒಂದಿನ ಓದಿ ಒಂದು ವಾರ ಆ ಸಬ್ಜೆಕ್ಟನ್ನ ನೋಡಿಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ಓದಿದಾಗ ಯಾವುದೇ ರೀತಿ ಓದಿದ್ದೀನಿ ಅನ್ನೋ ಯಾವ ಧೈರ್ಯನೂ ಕೂಡ ನಿಮಗೆ ಬರಲ್ಲ, ಬೇಗ ಮರ್ತೋಗ್ತಾ ಇರುತ್ತೆ. ಇನ್ನೊಂದು, ಯಾವುದೇ ವಿಷಯವನ್ನು ಓದ್ತಾ ಇರಬೇಕಾದ್ರೆ ಅದನ್ನು ಒಂದು ಪುಸ್ತಕದಲ್ಲಿ ನೀವು ನೋಟ್ ಮಾಡ್ಕೊಬೇಕು. ಅದನ್ನು ಪ್ರತಿದಿನ ನೀವು ಬೆಳಗಿಂದ ಸಂಜೆ ತನಕ ಏನು ಓದಿರ್ತೀರಾ

ಅದನ್ನ 1 ಅವರ್ 2 ಗಂಟೆ ಸಮಯ ತಗೊಂಡು ಕೀ ಪಾಯಿಂಟ್ಸ್ ತರ ಏನ್ ಮಾಡಿರ್ತೀರಾ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಸೊ ಈ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ಓದಿರೋಂತ ವಿಚಾರಗಳು ತುಂಬಾ ಸರಳವಾಗಿ ನಿಮ್ಮ ತಲೆಗೆ ಮತ್ತೆ ಹೋಗ್ತವೆ. ಇದರಿಂದ ಯಾವುದೇ ರೀತಿ ಪ್ರಶ್ನೆಗಳು ಬಂದ್ರೂ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾವುದೇ ವಿಷಯದ ಬಗ್ಗೆ ಡೌಟ್ ಬಂದ್ರೂ ಕೂಡ ಯೂಟ್ಯೂಬಲ್ಲಿ ತುಂಬ ಕ್ಲಾಸಸ್ ಇದ್ದಾವೆ. ಆ ಸಬ್ಜೆಕ್ಟ್ನ ಟೈಪ್ ಮಾಡಿ ಅಥವಾ ಆ ಕಾನ್ಸೆಪ್ಟ್ನ ಟೈಪ್ ಮಾಡಿ ನೀವು ಕೇಳಿದರೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಯೂಟ್ಯೂಬಿಂದ ನೀವು ಪಡ್ಕೊಬೋದು. ಯಾವುದೇ ಸಬ್ಜೆಕ್ಟನ್ನು ಕೇವಲ 1 ಸಲ ಅಥವಾ 2 ಸಲ ಅಥವಾ 3 ಸಲ ಓದಿದರೆ ಮಾತ್ರ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ನೀವು ಎಷ್ಟು ಪುನರಾವರ್ತನೆ ಮಾಡ್ತೀರಾ, ರಿವಿಷನ್ ಮಾಡ್ತೀರಾ, ಅಷ್ಟು ನಿಮಗೆ ಆ ಕಾನ್ಸೆಪ್ಟ್ ಹೋಲ್ಡ್ ಸಿಗುತ್ತೆ. ಯಾವಾಗ ಕಾನ್ಸೆಪ್ಟ್ ಹೋಲ್ಡ್ ಸಿಗುತ್ತೆ ಯಾವುದೇ ರೀತಿ ಪರೀಕ್ಷೆಯಲ್ಲಿ ಕೇಳಿದ್ರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇಲ್ಲ ಅಂದರೆ ಒಂದ್ಸಲ ಓದಿದ್ದೀನಿ ಅಂತ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ ತುಂಬ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಗೊಂದಲಕ್ಕೆ ಒಳಗಾಗ್ತೀರಾ. ಮತ್ತು ಸಮಯ ನಿರ್ವಹಣೆ, ಮೇಯ್ನ್ ಆಗಿ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್, 1 ಕ್ವೆಶನ್ಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಟೈಮ್ ಕೊಟ್ಟರೆ ನಾವು ಇರೋವಂಥ 100 ಪ್ರಶ್ನೆಗಳನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು. ಹೇಗೆ ಸಮಯವನ್ನು ನಿರ್ವಹಣೆ ಮಾಡ್ಬೋದು ಅಂತ ಹೇಳಿದ್ರೆ ಮಾಕ್ ಟೆಸ್ಟ್ಗಳು, ಈಗಾಗಲೇ ಸರ್ಕಾರ ಪರೀಕ್ಷೆಗಳಲ್ಲಿ ನೀಡಿರುವಂತಹ 100 ಅಂಕದ ಸಾಮಾನ್ಯ ಪತ್ರಿಕೆಯನ್ನು ನೀವು ತಗೊಂಡು ಅದನ್ನೇ 1.5 ಗಂಟೆ ಸಮಯ ಏನು ಸಿಗುತ್ತೆ ಅದನ್ನು ನೀವು ಅಟೆಂಡ್ ಮಾಡ್ತಾ ಹೋಗಿ, ಟೈಮಿಂಗ್ಸ್ ಇಟ್ಕೊಂಡು ಅಟೆಂಡ್ ಮಾಡಿ, ಎಲ್ಲವನ್ನು 1 ನಿಮಿಷ ತಗೊಂಡು ಸಾಲ್ವ್ ಮಾಡ್ತಿದ್ದೀರಾ ಅಂತ ನೋಡಿ, ಯಾವ ಕಾನ್ಸೆಪ್ಟ್ ಡೌಟ್ ಬರ್ತಿದೆ ಅಂತ ನೋಡಿ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳೋದನ್ನು ಕಲಿಯಿರಿ. ನಿಮಗೆ ನೀವೇ ಯಾವಾಗ ಪ್ರಶ್ನೆ ಮಾಡ್ಕೊತೀರಾ ಅವಾಗ ನೀವೇ ಉತ್ತರ ಕಂಡ್ಕೊತೀರಾ. ಯಾವುದೇ ಪ್ರಶ್ನೆಗಳನ್ನು ಗೊಂದಲಗಳನ್ನು ಬಿಟ್ಟು ಮುಂದೆ ಹೋಗಬೇಡಿ. ಎಷ್ಟೇ ಟೈಮ್ ಆಗಲಿ, 1 ಪ್ರಶ್ನೆ ಅರ್ಥ ಆಗ್ತಿಲ್ಲ, 1 ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಮೂವ್ ಆಗಬೇಡಿ. ಯಾಕಂದರೆ ಎಷ್ಟೋ ಪ್ರಶ್ನೆಗಳು ನಾವು ಓದದೇ ಇರುವ ಪುಸ್ತಕದಿಂದ ಬರಲ್ಲ, ನಾವು ಓದದೇ ಇರುವಂತಹ ಪುಟಗಳಿಂದ ಬಂದಿರುತ್ತೆ. ಇದು ನನ್ನ ವೈಯಕ್ತಿಕ ಅನುಭವ. ಇನ್ನು ನಿರಂತರ ಅಭ್ಯಾಸವನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ನಿಮ್ಮ ಕೆಲಸ ಸರ್ಕಾರಿ ಹುದ್ದೆಯನ್ನು ಪಡೆಯೋದು, ಅದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಆದರೆ ನೀವು ಯಾವುದೇ ಕಾರಣಕ್ಕೂ ಆ ಫೀಲ್ಡಿಂದ ಹೊರಗೆ ಹೋಗೋಂಗಿಲ್ಲ. ನೀವು ಡಿಸೈಡ್ ಮಾಡಿಕೊಂಡೇ ಬರಬೇಕು, ನಾನು ಓದ್ರೆ ಜಾಬ್ ತಗೊಂಡೇ ಹೋಗೋದಂತ. ಆ ಮನಸ್ಥಿತಿ ಇಟ್ಕೊಂಡು ಬಂದು ಓದಿ. ನಾನು ಬೇರೆ ಕೆಲಸ ಮಾಡ್ತೀನಿ, ಇಲ್ಲಿ 1 ಗಂಟೆ ಅಥವಾ 2 ಗಂಟೆ ಸಮಯ ಕೊಟ್ಟು ಓದ್ತೀನಿ, ಇಷ್ಟು ಓದಿದ್ರೆ ನಾನು ಪಾಸ್ ಆಗ್ಬೋದು, ದಯವಿಟ್ಟು ಇಲ್ಲ. ನೀವು ಎಲ್ಲವನ್ನು ತ್ಯಾಗ ಮಾಡಿ ನಾನು ಓದ್ತೀನಿ, ಓದಿ ನಾನು ಕೆಲಸ ತಗೋತೀನಿ ಅನ್ನೋ ದೃಢ ನಿರ್ಧಾರ, ದೃಢ ಸಂಕಲ್ಪ ಇದ್ರೆ ಮಾತ್ರ ಓದೋದಿಕ್ಕಾಗೋದು. ಮತ್ತು ನೀವು ಯಾವ ಥರ ಮೆಂಟಲಿ ಸ್ಟ್ರಾಂಗ್ ಇರಬೇಕಂದ್ರೆ ಯಾವುದೇ ವಿಚಾರಗಳಿಗೂ ಕಿವಿ ಕೊಡಬಾರ್ದು. ಓದಬೇಕು, ಓದು ಓದು ಓದು, ಜೊತೆಗೆ ಹೆಲ್ತ್ ಇಂಪಾರ್ಟೆಂಟ್. ಯಾಕಂದರೆ ಮಾನಸಿಕವಾಗಿ ನೀವೆಷ್ಟು ಶಾಂತವಾಗಿರ್ತೀರಾ, ಎಷ್ಟು ತಾಳ್ಮೆಯಿಂದ ವಹಿಸ್ತೀರಾ, ಅಷ್ಟು ನಿಮಗೆ ಎಕ್ಸಾಮ್ ಹಾಲ್ನಲ್ಲಿ ವರ್ಕ್ ಆಗುತ್ತೆ. ನೀವು ಟೆನ್ಷನ್ ಮಾಡ್ಕೊಂಡು ಓದೋದು, ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲದೆ ಓದೋದು, ಅಥವಾ ಓದ್ತಿರ್ಬೇಕಾದ್ರೆ ತುಂಬ ಡಿಸ್ಟ್ರಾಕ್ಷನ್ಸ್ ಇಟ್ಕೊಂಡು ಓದಿದರೆ ಖಂಡಿತವಾಗ್ಲೂ ಎಕ್ಸಾಮಲ್ಲಿ ತುಂಬ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲವೂ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಯಾವುದನ್ನು ಕೂಡ ಕಾಂಪ್ಲಿಕೇಟ್ ಮಾಡ್ಕೊಳ್ಬಾರ್ದು. ಪ್ರತಿದಿನ 1 ಟೈಮ್ ಟೇಬಲ್ನ ಮೇಂಟೈನ್ ಮಾಡಬೇಕು, ಅಥವಾ 1 ವಾರದ ಟೈಮ್ ಟೇಬಲ್. ಯಾವ ಥರ, ಇವತ್ತು ನಾನು ಇಷ್ಟು ಸಬ್ಜೆಕ್ಟ್ನ ಓದಬೇಕು, ಇಷ್ಟು ಸಬ್ಜೆಕ್ಟಲ್ಲಿ ಎಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಇದನ್ನ ಬಿಟ್ಟು ಬೇರೆ ಯಾವ ಸಬ್ಜೆಕ್ಟನ್ನ ನಾನು ಓದ್ಕೊಂಡೆ. ಮಿನಿಮಮ್ 1 ದಿನದಲ್ಲಿ ಫ್ರೆಷರ್ಸ್ ಆದರೆ 1 ಸಬ್ಜೆಕ್ಟನ್ನ ಬೇಸಿಕ್ಕು, ಏನು 6th ಬುಕ್ಕು ಅಥವಾ 7th ಬುಕ್ಕು ಏನಿದೆ ಅದರಲ್ಲಿ 1 ಬುಕ್ನ ಓದಿದರೆ ಸಾಕು. ಅಥವಾ ಈಗಾಗಲೇ ನಮ್ಗೆ 2-3 ವರ್ಷದ ಅನುಭವ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತ ಹೇಳೋರು, 1 ಈಸಿ ಸಬ್ಜೆಕ್ಟು, ಇನ್ನೊಂದು ಟಫ್ ಸಬ್ಜೆಕ್ಟು, ಮತ್ತೆ ಪ್ರತಿದಿನ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಎಕ್ಸಾಮಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಇವತ್ತು ನಿಂತಿರೋದು ಏನಂದ್ರೆ ಮೆಂಟಲ್ ಎಬಿಲಿಟಿ. ಕೆಲವರು ಎಕ್ಸಾಮಲ್ಲೇ ಮಾಡ್ಕೊತೀನಿ, ನನಗೆ ಚೆನ್ನಾಗಿ ಗೊತ್ತು ಮೆಂಟಲ್ ಎಬಿಲಿಟಿ. ಯುದ್ಧಗಾಲದಲ್ಲಿ ಯಾವತ್ತು ಅಭ್ಯಾಸ ಮಾಡಕ್ ಹೋಗ್ಬಾರ್ದು. ಏನೇ ಆದ್ರೂ ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮಗೆ ಕೊಟ್ಟಿರುವಂಥ ಜಾಗ, ಇದು ನಿಮ್ಮ ಫೀಲ್ಡು, ಇಲ್ಲಿ ಕಲೀರಿ, ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಲ್ಲಿ ಎಕ್ಸಿಕ್ಯೂಟ್ ಮಾಡಿ ಅಷ್ಟೇ. ಇಲ್ಲಿ ನೀವು ಕಲೀಲಿಲ್ಲ ಅಥವಾ ಇಲ್ಲಿ ನಾವು ಮೆಂಟಲ್ ಎಬಿಲಿಟಿ ನನಗೆ ಗೊತ್ತು, ಅಥವಾ ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆದರೆ ನನಗೆ ಸೈನ್ಸ್ ಎಲ್ಲ ಗೊತ್ತು, ಅಥವಾ ನಾನು ಕಾಮರ್ಸ್ ಸ್ಟೂಡೆಂಟ್ ಆದರೆ ನನಗೆ ಮತ್ತೊಂದು ಸಬ್ಜೆಕ್ಟು

ತುಂಬಾ ಎಕನಾಮಿಕ್ಸ್ ಎಲ್ಲ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಈ ತರ ಓವರ್ ಕಾನ್ಫಿಡೆನ್ಸ್ ನ ಬಿಡಬೇಕು. ಪ್ರತಿ ಒಂದು ಸಬ್ಜೆಕ್ಟ್ಗೂ ನೀವು 100% ಕೊಟ್ರೆ ಡೆಫಿನೆಟ್ ಆಗಿ ಆ ಸಬ್ಜೆಕ್ಟ್ ನಿಮಗೆ ರಿಟರ್ನ್ ಕೊಡುತ್ತೆ ಇಷ್ಟೇ. ಹಾಗೆ ಪ್ರತಿದಿನ ಪೇಪರ್ ಅಲ್ಲಿ ಬರುವಂತಹ ಸ್ಪರ್ಧಾತ್ಮಕ ವಿಚಾರಕ್ಕೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿದ್ರು ಕೂಡ ನೀವು ನೋಟ್ಸ್ ಮಾಡಬೇಕು. ಅದನ್ನ ಆಲ್ರೆಡಿ ಹೇಳಿದ್ದೀನಿ, ಪ್ರಚಲಿತ ಘಟನೆಗಳು. ಎಲ್ಲಾ ಸಬ್ಜೆಕ್ಟ್ಗೂ ನಿಮ್ಮದೇ ಆದಂತ ಒಂದು ನೋಟ್ಸ್ ಇರಬೇಕು. ಎಕ್ಸಾಮ್ ಟೈಮ್ ಅಲ್ಲಿ 1 ತಿಂಗಳು ಹಿಂದೇನೆ ನಿಮ್ಮ ನೋಟ್ಸ್ ರೆಡಿ ಇದ್ರೆ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡ್ಕೊಳ್ಳಿ. ಅಂದ್ರೆ 300 ಪುಟದಲ್ಲಿ ಇರುವಂತ ಒಂದು ಪುಸ್ತಕನ, ಆಥರ್ ಬುಕ್ ಆಗ್ಬೋದು ಅಥವಾ ಸ್ಕೂಲ್ ಬುಕ್ ಆಗ್ಬೋದು, ಯಾವುದೇ ಬುಕ್ ಆಗ್ಬೋದು, ಅದನ್ನ ನೀವು ನಿಮ್ಮದೇ ಆದಂತ ಒಂದು 100 ಪೇಜಸ್ ಅಲ್ಲಿ ಬರೆದಿಟ್ಕೊಂಡ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಈಸಿಯಾಗಿ ನೀವು ನೋಟ್ಸ್ ನ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಎಷ್ಟು ನಿಮಿಷಕ್ಕೆ ಓದೋ ಸಮಯದಲ್ಲಿ ಬ್ರೇಕ್ ತಗೋಬೇಕು ಅಂತ, ಈಗ ನಿಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಕೊಡುತ್ತೆ, ನೀವು ಯಾವ ಲೆವೆಲ್ಗೆ ಎಕ್ಸೈಟ್ ಆಗಿ ಓದೋದು ಕುತ್ಕೋಬೇಕಂದ್ರೆ ಎಸ್ ನಾನು ಇವತ್ತು ಇತಿಹಾಸ ಓದ್ತಿದ್ದೀನಿ, ಇದರಲ್ಲಿ ನಾನು ಈ ವಿಚಾರಗಳನ್ನ ತಿಳ್ಕೊಂತೀನಿ, ಈ ವಿಚಾರಗಳನ್ನ ತಿಳ್ಕೊಂಡ್ರೆ ನಾನು ಒಂದಷ್ಟು ಜ್ಞಾನಿ ಆಗ್ತೀನಿ, ಅಂದ್ರೆ ಆ ವಿಚಾರದ ಬಗ್ಗೆ ನನಗೆ ಸಂಪೂರ್ಣವಾದಂತ ಜ್ಞಾನ ಸಿಗುತ್ತೆ. ಈ ತರ ಕುತೂಹಲವನ್ನ ಇಟ್ಕೊಂಡು ಓದ್ಬೇಕು. ಯಾಕಪ್ಪ ಓದ್ಬೇಕು ಅನ್ನೋ ಮನಸ್ಥಿತಿಯಿಂದ ಓದ್ಬಾರ್ದು. ಯಾವಾಗ್ಲೂ ಆಸೆ ಇರಬೇಕು ನಿಮ್ಗೆ, ಎಸ್ ಇದನ್ನ ಓದಿ ಮುಗಿಸಿದೆ, ಇದ್ರಲ್ಲಿ ಇರೋದನ್ನ ನಾನು ತಿಳ್ಕೊಂಡ್ರೆ ನಾನು ನಾಳೆ ಎಕ್ಸಾಮ್ ಪಾಸ್ ಆಗ್ತೀನಿ, ನಾನು ಕೆಲಸ ತಗೊಂತೀನಿ, ಇದರಿಂದ ನಮ್ಮ ಊರಿನವರಿಗೆ, ನನ್ನ ಹೆತ್ತವರಿಗೆ, ಎಲ್ಲರಿಗೂ ಕೂಡ ನಾನು ಒಂದು ಮಾದರಿ ಆಗ್ಬೋದು. ಈ ತರ ಮನೋ ಅಭಿಲಾಷೆ ನಿಮ್ಮಲ್ಲಿರ್ಬೇಕು. ಇಂಥ ಟೈಮ್ ಕುತ್ಕೊಂತಾ ಇದ್ದೀನಿ ಓದೋದಿಕ್ಕೆ, ಎಸ್ 2 ಅವರ್ ನಾನು ಕುತ್ಕೊಂಡಿದ್ದೀನಿ ಓದೋದಿಕ್ಕೆ ಅಂತ ಹೇಳಿದ್ರೆ ಆ 2 ಗಂಟೆ ಸಮಯ ಕಂಪ್ಲೀಟ್ ಆಗಿ ನೀವು ಓದೋದಿಕ್ ಕೊಡ್ಬೇಕು. ಯಾವುದೇ ಡಿಸ್ಟ್ರಾಕ್ಷನ್ ಇಟ್ಕೊಂಬಾರ್ದು, ಯಾವುದೇ ಫೋನ್ ಬಳಸೋದು ಮಧ್ಯ ಮಧ್ಯ ಅಥವಾ ಬೇರೆ ಯಾರೋ ಕರೆದ್ರಂತ ಹೋಗೋದು, ಈ ತರ ಯಾವುದೇ ರೀತಿ ಬ್ರೇಕ್ ತಗೊಳಂಗಿಲ್ಲ. 2 ಅವರ್ ನಾನು ಕೂತಿದ್ದೀನಿ ಅಂದ್ಮೇಲೆ ಕುತ್ಕೋಬೇಕು. ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ನೀವು ನಿಮ್ಮ ಟೈಮ್ ಟೇಬಲ್ ನಲ್ಲಿ ಏನು ಯಾವ ವಿಚಾರವನ್ನು ಯಾವ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದೀರಾ ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು. ಇವತ್ತು ಒಂದಿನ ಬೇರೆ ಕೆಲಸ ಇದೆ ಅಥವಾ ನಾಳೆ ಓದ್ತೀನಿ, ಇವತ್ತು ಏನು ಓದೋದನ್ನ ಸಮಯ ಬಿಟ್ಟಿದ್ದೀನಿ ಅದನ್ನ ನಾಳೆ ಕಂಪ್ಲೀಟ್ ಮಾಡ್ತೀನಿ, ಈ ತರ ಯಾವುದೇ ರೀತಿಯಾದಂತಹ ಮುಂದೂಡಿಕೆನ ಇರಬಾರ್ದು. ಇವತ್ತು ಓದ್ಬೇಕಂದ್ರೆ ಓದ್ಬೇಕು. ಇವತ್ತು ಊಟ ಮಾಡ್ತೀರಾ ಅಲ್ವಾ? ಇವತ್ತು ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಲ್ಲ, ಮಧ್ಯಾಹ್ನ ಊಟ ಸ್ಕಿಪ್ ಮಾಡಲ್ಲ, ರಾತ್ರಿ ಊಟ ಸ್ಕಿಪ್ ಮಾಡಲ್ಲ, ಯಾವ ತರ ಇದು ಮ್ಯಾಂಡೇಟರಿ ಆಗ್ಬಿಟ್ಟಿದೆ. ಸೊ ಅದೇ ತರ ನೀವು ಓದ್ಬೇಕಂದ್ರೆ ಓದ್ಲೇಬೇಕಷ್ಟೆ. ಈ ತರ ಮನಸ್ಥಿತಿನ ಇಟ್ಕೊಂಡು ಈ ಫೀಲ್ಡ್ಗೆ ಬರಬೇಕು. ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ನೀವು ಸರಸ್ವತಿಗೆ ಎಷ್ಟು ಗೌರವವನ್ನ ನೀಡ್ತೀರಾ, ಎಷ್ಟು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಹೋಗ್ತೀರಾ, ಅದೇ ರೀತಿ ನಿಮಗೆ ಆ ಪುಸ್ತಕಗಳು ನಿಮಗೆ ರಿಟರ್ನ್ ಕೊಟ್ಟೇ ಕೊಡ್ತವೆ. ಆದರೆ ಸಮಯ ಬೇಕು. ನೀವು ಫೇಲ್ ಆಗಿದ್ದೀರಾ, ನೀವು ಕಲಿಯಕ್ಕೆ ಇನ್ನೊಂದು ಸ್ವಲ್ಪ ಅವಕಾಶ ಇದೆ ಅಂತ ಅಂದ್ಕೊಂಡು ಪರಿಪೂರ್ಣರಾಗಿ ಕಲಿತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಗೆಲುವನ್ನು ಪಡೆಯಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತಹ ಇನ್ನೊಂದು ಗೊಂದಲದ ವಿಚಾರ ಏನು ಅಂದ್ರೆ, ನಾವು ಲೈಬ್ರರಿನಲ್ಲಿ ಕುತ್ಕೊಂಡು ಓದ್ಬೇಕಾ ಅಥವಾ ಮನೆಯಲ್ಲಿ ಕುತ್ಕೊಂಡು ಓದ್ಬೇಕಾ? ಮತ್ತೆ ಎಷ್ಟೋ ಗೃಹಿಣಿಯರು ಇರ್ತಾರೆ, ಅವ್ರಿಗೆ ಮನೆಯಲ್ಲಿ ಕುತ್ಕೊಂಡು ಓದೋ ಅಷ್ಟು ಅವಕಾಶಗಳಿರಲ್ಲ, ಅಥವಾ ಮನೆಯಿಂದ ಬಂದು ಕೂಡ ಓದ್ತೀನಿ ಅನ್ನೋದಕ್ಕೆ ಅವರಿಗೆ ಅವಕಾಶಗಳು ಕೂಡ ಕಡಿಮೆ ಇರುತ್ತವೆ. ಅಂತವ್ರು ಏನ್ ಮಾಡ್ಬೇಕು, ಎಲ್ಲಿ ಓದ್ಬೇಕು ಅನ್ನೋದು ಒಂದು ಮೇಜರ್ ಕ್ವಶನ್ ಎಲ್ಲರಿಗೂ ಕೂಡ ಮನ್ಸಿಗೆ ಬರುತ್ತೆ. ಎಸ್ ಓದ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಬಟ್ ಎಲ್ಲಿ ಓದೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನನ್ನ ವೈಯಕ್ತಿಕ ಅನುಭವ ಏನಂದ್ರೆ, ನೀವು ಎಲ್ಲಾದ್ರೂ ಓದಿ, ಬಟ್ ಓದ್ಬೇಕಷ್ಟೇ. ಈ ಮನಸ್ಥಿತಿನ ಇಟ್ಕೊಳ್ಳಿ. ನೀವು ಲೈಬ್ರರಿನಲ್ಲಾದ್ರೂ ಕುತ್ಕೊಂಡು ಓದಿ ಅಥವಾ ಮನೆಯಲ್ಲಾದ್ರೂ ಕುತ್ಕೊಂಡು ಓದಿ, ನೀವು ಓದುವಂತಹ ಸ್ಥಳ, ಆ ಪರಿಸರ ಹೆಂಗಿರ್ಬೇಕಂದ್ರೆ, ಎಸ್ ನಾನು ಓದ್ಬೇಕು, ನಾನು ಅಚೀವ್ ಮಾಡಬೇಕು ಅನ್ನೋ ಸಕಾರಾತ್ಮಕವಾದಂತಹ ಭಾವನೆಯೊಂದಿಗೆ ಕೂಡಿರಬೇಕು. ನೀವು ಲೈಬ್ರರಿ ಅಂತ ಹೇಳಿ 10-15 ಕಿಲೋಮೀಟರ್ ಬಸ್ನಲ್ಲಿ ಜರ್ನಿ ಮಾಡಿ ಅಲ್ಲಿ ಕುತ್ಕೊಂಡಾಗ ಓದೋದಕ್ಕಾಗದೆ ಮತ್ತೆ ಸಮಯನ ವ್ಯರ್ಥ ಮಾಡೋದು ಕೂಡ ತಪ್ಪಾಗುತ್ತೆ. ಲೈಬ್ರರಿ ಈಗ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಗ್ರಂಥಾಲಯ ಇದ್ದೇ ಇದೆ. ಸೊ ನಿಮಗೆ ಅದನ್ನ ಬಳಸ್ಕೊಳ್ಳಿ. ಎಷ್ಟೋ ಪುಸ್ತಕಗಳು ಬರುತ್ತೆ, ಎಷ್ಟೋ ಫ್ರೀ ಮ್ಯಾಗ್ಝಿನ್ಸ್ ಬರುತ್ತೆ. ಪ್ರತಿ ತಿಂಗಳು ಮ್ಯಾಗ್ಝಿನ್ಸ್ನ ಓದೋ ಅಥವಾ ತಗೊಳ್ಳೋ ಅಷ್ಟು ಕೇಪಬಿಲಿಟಿ ಎಷ್ಟೋ ಜನಕ್ಕಿರಲ್ಲ. ಅಂಥವ್ರು ಅದನ್ನ ಬಳಸ್ಕೊಳ್ಳಿ. ಸರ್ಕಾರ ನಮಗೆ ನೀಡಿರುವಂತಹ ಸವಲತ್ತುಗಳನ್ನು ನಾವು ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಸ್ಕೋತೀವಿ ಅನ್ನೋದು ಕೂಡ

0: ತುಂಬಾ ಮುಖ್ಯವಾದ ಅಂಶ. ಈಗ ಒಂದು ಊರಲ್ಲಿರುವಂತಹ ಲೈಬ್ರರಿಗಳಿಗೆ ನೀವು ವಿಸಿಟ್ ಮಾಡಿ, ನಿಮ್ಮ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ಪ್ರತಿಯೊಂದು ಊರಲ್ಲೂ ಕೂಡ ಲೈಬ್ರರಿ ಇರುತ್ತೆ, ಅದನ್ನ ಹೋಗಿ ನೋಡಿ. ಅಲ್ಲಿ ಎಷ್ಟೋ ಪೇಪರ್ಗಳು, ಪ್ರತಿನಿತ್ಯ 5-6 ನ್ಯೂಸ್ ಪೇಪರ್ಗಳು ಬರುತ್ತೆ, ಅಲ್ಲೇನೆ ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಕರೆಂಟ್ ಅಫೇರ್ಸ್ ಒಂದು ಸಬ್ಜೆಕ್ಟ್ಗೆ ಉತ್ತರ ಆ ನ್ಯೂಸ್ ಪೇಪರ್ ಇಂದ ಸಿಗುತ್ತೆ. ಮತ್ತೆ ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ ಅನ್ನೋ ಗೃಹಿಣಿಯರು, ಯಾವುದಾದರೂ ಒಂದು ಜಾಗ ಅಲ್ಲಿ ನೀವು ಕೇವಲ ಆ ಜಾಗ ನೋಡಿದ್ರೆ ನಿಮ್ಗೆ ಕೂತ್ಕೊಂಡು ಓದ್ಬೇಕು ಅನ್ನೋ ಮನಸ್ ಬರ್ಬೇಕು, ಆ ತರ ಇರುವಂತಹ ಒಂದು ಜಾಗನ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಮನೆ ತುಂಬಾ ಚಿಕ್ಕದು, ಅಥವಾ ಮಳೆಗಾಲದಲ್ಲಿ ನೀರಿಂದ ಸೋರುತ್ತೆ, ಅಥವಾ ಯಾವುದೇ ರೀತಿ ಅನುಕೂಲ ಇಲ್ಲ, ಪರವಾಗಿಲ್ಲ. ನಿಮಗೆ ಅನುಕೂಲಗಳನ್ನ ಮಾಡಿಕೊಂಡು ಓದಿ ಅಂತ ಹೇಳಲ್ಲ, ಇರೋದ್ರಲ್ಲಿ ನೀವು ಒಂದು ಚಾಪೆ ಮೇಲೆ ಕೂತ್ಕೊಂಡು ಓದ್ಬೇಕು, ಇಷ್ಟು ನನ್ನ ಸಮಯ ಇದೆ, ಈ ಪರಿಸ್ಥಿತಿನ ನಾನು ಬದಲಾಯಿಸ್ಬೇಕು, ಈ ಪರಿಸ್ಥಿತಿ ಬದಲಾಗಬೇಕು, ಅದು ನನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತ ಹೇಳಿ ನೀವು ಓದಕ್ ಸ್ಟಾರ್ಟ್ ಮಾಡಿ. ಮತ್ತೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಈಗ ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಉತ್ತಮವಾದಂತಹ ಒಂದು ಅಂಕಗಳನ್ನ ಗಳಿಸ್ತೀರ, ಅದ್ರದ್ದು ನೆಕ್ಸ್ಟ್ ಯಾವ ಫೀಲ್ಡ್ಗೆ ಹೋಗೋದು, ಬಿ ಕಾಮ್ ಮಾಡೋದ, ಅಥವಾ ಬಿ ಎ ಮಾಡೋದ, ಅಥವಾ ಸೈನ್ಸ್ ತಗೊಳ್ಳೋದ, ಈ ತರ ಎಷ್ಟೋ ಗೊಂದಲಕ್ಕೊಳಗಾಗಿರ್ತೀರ. ಕೆಲವರು 25-27 ಆದ್ಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತಾರೆ. ಸೊ ನೀವು ಡಿಸೈಡ್ ಮಾಡಬೇಕಾಗಿರೋದು, ಒಂದು ಪಿ ಯು ಸಿ ಓದ್ಬೇಕಾದ್ರೆ ಎಸ್ ನಾನು ಡಿಗ್ರಿನೂ ಓದ್ತೀನಿ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನನಗೆ ಸಿಗುವಂತಹ ಎಷ್ಟು ಸಮಯ ಸಿಗುತ್ತೆ, ನನ್ನ ಕಾಲೇಜು ಅಥವಾ ನನ್ನ ಸ್ಕೂಲನ್ನು ಹೊರತುಪಡಿಸಿ ಎಷ್ಟು ಸಮಯ ಸಿಗುತ್ತೆ, ಅದನ್ನು ನಾನು ಯಾವ ರೀತಿ ಬಳಸ್ಕೊತೀನಿ, ಈ ಥರ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಶೀಘ್ರವಾಗಿ ತಯಾರಿನ ನಡೆಸಿ. ಒಂದು ದಿನ ಎಲ್ಲ ಆಗಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗುತ್ತೆ, ಅದು ಕೇವಲ ನಿಮ್ಮ ಕೈಯಲ್ಲಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಎಂಬುದು ಯುದ್ಧವಲ್ಲ, ಅದೊಂದು ಕ್ರಾಂತಿ, ನಿಮ್ಮ ಬದುಕನ್ನು ಬೆಳಗುವಂತಹ ಒಂದು ಕಾಂತಿ. ಸ್ಪರ್ಧಾತ್ಮಕ ಪರೀಕ್ಷೆ ಎಂದರೆ ಅಷ್ಟು ಕಠಿಣವಾಗಿರುತ್ತೆ, ಅಷ್ಟು ಭಯ ಇರುತ್ತೆ, ನಮ್ಮ ಕೈಲಿ ಆಗಲ್ಲ. ಎಷ್ಟೋ ಜನ ಓದ್ತಿದ್ದಾರೆ, ತುಂಬ ವರ್ಷದಿಂದ ಓದ್ತಿದ್ದಾರೆ, ಆದರೆ ಅಲ್ಲಿಂದ ಸಿಕ್ಕಿರುವಂತಹ ರಿಸಲ್ಟ್, ಫಲಿತಾಂಶ ತುಂಬ ಕಡಿಮೆ. ಈ ಮನಸ್ಥಿತಿ ಎಲ್ಲಾನು ಬಿಡಿ, ಫೇಲ್ ಆಗಿದ್ರೆ ತುಂಬ ಕಡಿಮೆ ಅಂಕದಲ್ಲಿ ಫೇಲ್ ಆಗಿರ್ತಾರೆ, ಆದರೆ ಅವರಿಗೆ ಮತ್ತೊಂದು ಅವಕಾಶ ಸಿಕ್ಕಿರುತ್ತೆ. ಅಂತಹ ಎಲ್ಲ ವಿಫಲರಾಗಿರುವಂತಹ ಎಲ್ಲ ವ್ಯಕ್ತಿಗಳನ್ನ ನೋಡಿದ್ರೆ ಇವತ್ತು ಜೀವನದಲ್ಲಿ ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ, ಅಂಥವ್ರನ್ನ ನೀವು ಸ್ಫೂರ್ತಿಯಾಗಿ ತಗೊಳ್ಳಿ. ನೀವು ಯಾರನ್ನೇ ಆದ್ರೂ ಸ್ಫೂರ್ತಿಯಾಗಿ ತಗೋಬೇಕು, ಅದು ನಿಮಗೆ ಒಂದು ಸಕಾರಾತ್ಮಕ ಒಂದು ಮನೋಭಾವವನ್ನ ಬೆಳೆಸುತ್ತೆ. ಅಚೀವ್ ಮಾಡಬೇಕು ಅಷ್ಟೇ, ಸಾಧನೆ ಮಾಡಕ್ ಬಂದಿದ್ದೀನಿ, ಸಾಧನೆ ಮಾಡೇ ಹೋಗ್ತೀನಿ, ಈ ತರ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಳ್ಳಿ. ನಿಮ್ಮ ಮನೆ ಪರಿಸ್ಥಿತಿ ನಿಮಗ್ ಗೊತ್ತಿರುತ್ತೆ, ಕೇವಲ ನೋಡುಗರಿಗೆ ಅದು ಏನೇನೂ ಅಲ್ಲ. ನಿಮ್ಮ ಮನೆ ಪರಿಸ್ಥಿತಿ ಬದಲಾಗಬೇಕು ಅಂದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಗಳಿಸ್ಬೇಕು, ಸರ್ಕಾರಿ ಹುದ್ದೆ ಪಡಿಬೇಕು, ಊರಿಗೆ ಮಾದರಿ ಆಗಲೇಬೇಕು. ಇದನ್ನ ಬರೆದು ಬನ್ನಿ, ನೀವು ಪ್ರತಿದಿನ ಬರೀರಿ, ಎಸ್ ಐ ವಿಲ್ ಬಿಕಮ್ ಗವರ್ನಮೆಂಟ್ ಸರ್ವೆಂಟ್ ಅಂತ ಪ್ರತಿದಿನ ಬರೀರಿ. ನಾನು ಸರ್ಕಾರಿ ಹುದ್ದೆನ ಪಡೆದೇ ಪಡೀತೀನಿ, ನಾನು ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ಮನೆಗೆ, ನನ್ನ ಊರಿಗೆ. ನಿಮ್ಮ ಊರು ಎಷ್ಟೋ ಜನ ಗೊತ್ತಿರಲ್ಲ, ಆ ಊರಿನ ಕೀರ್ತಿ ಪತಾಕೆನ ಆರಿಸಕ್ಕೆ ನೀವು ಬನ್ನಿ. ನೀವು ಬಂದ್ರೆ ಖಂಡಿತ ನಿಮ್ಮಿಂದ ಇಡೀ ಊರಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ನೀವು ದೃಢ ಸಂಕಲ್ಪ ಇಟ್ಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದ್ರೆ ಎಲ್ಲವನ್ನು ಬದಲಾಯಿಸ್ಬೋದು. ಬದಲಾವಣೆಯ ಹರಿಕಾರರು ನೀವೇ ಆಗಿರ್ತೀರ. ಸೊ ಎಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಭಯವನ್ನ ಬಿಟ್ಟು ಅದೊಂದು ಕ್ರಾಂತಿ, ಎಸ್ ಅದು ನನ್ನ ಕೈಲಾಗುತ್ತೆ, ನಾನು ಸಾಧನೆ ಮಾಡ್ತೀನಿ ಅಂತ ಹೇಳಿ ಒಂದು ಮನಸ್ಥಿತಿ ಇಟ್ಕೊಂಡು ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಅಭ್ಯರ್ಥಿ. ನನಗೆ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿರುವಂತಹ ಉತ್ತಮ ಅನುಭವಗಳನ್ನು ನಿಮ್ಮಲ್ಲಿ ನಿಮ್ಮೊಟ್ಟೆಗೆ ಅದನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ

0: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
0: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
0: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ

0: ಇನ್ನು ಮುಂದೆ ನಮ್ಮನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವುದು ಏಕೆ ಮುಖ್ಯ ಎಂಬ ವಿಷಯದ ಕುರಿತು ಮೈಸೂರಿನ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಚ್ಪಿ ದಿನೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ

0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಣದಷ್ಟೇ ಶಿಷ್ಟಾಚಾರವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಉತ್ತಮ ನಡತೆ, ವಿನಯ, ಗೌರವ, ಸಮಯ ಪಾಲನೆ ಮತ್ತು ಜವಾಬ್ದಾರಿಯಂತಹ ಗುಣಗಳು ಮಕ್ಕಳನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ. ಈ ಮೌಲ್ಯಗಳ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತದೆ. ಪೋಷಕರು ಮತ್ತು ಶಿಕ್ಷಕರು ನೀಡುವ ಮಾರ್ಗದರ್ಶನವೇ ಮಕ್ಕಳ ಜೀವನದ ಭದ್ರ ಬುನಾದಿಯಾಗಿರುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಶಿಷ್ಟಾಚಾರ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ದಿನೇಶ್ ಎಚ್ಬಿರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ತೆ ಮೇಡಮ್, ಎಲ್ಲಾ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು.
0: ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್.
1: ನನ್ನ ಹೆಸರು ದಿನೇಶ್. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕಳೆದ 19 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೇನೆ. ನನ್ನ ಬಿಜಿಎಸ್ ಬಿಎಡ್ ಕಾಲೇಜಿನಲ್ಲಿ ಪ್ರಸ್ತುತ ಸೇವೆ ಇಲ್ಲಿ ನಿರತನಾಗಿದ್ದೇನೆ.
0: ಸರ್, ಮೊದಲಿಗೆ ನಾವಿವತ್ತು ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಲ್ಲಿ ಶಿಷ್ಟಾಚಾರ ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವುದು ಏಕೆ ಮುಖ್ಯ ಸರ್?
1: ನಮ್ಮ ಶಿಷ್ಟಾಚಾರ ಅನ್ನುವ ಪದಕ್ಕೆ ಮೊದಲು ನಾನು ವ್ಯಾಖ್ಯಾನ ನೀಡಲು ಬಯಸ್ತೇನೆ. ಶಿಷ್ಟಾಚಾರ ಎನ್ನುವ ಪದ ಸಭ್ಯತೆ ಅಥವಾ ಒಳ್ಳೆಯ ನಡತೆ, ಸುಸಂಸ್ಕೃತ ಎಂಬ ಅರ್ಥವನ್ನು ನೀಡ್ತಾ ಹೋಗುತ್ತೆ. ಪ್ರಸ್ತುತ ದಿನಗಳಲ್ಲಿ ಈ ಸಭ್ಯತೆ ಅಥವಾ ಶಿಷ್ಟಾಚಾರದ ಪ್ರಮಾಣ ಅಥವಾ ಅದರ ಬಳಕೆ ನಶಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನಾವು ವಿದ್ಯೆಗಿಂತ ಹೆಚ್ಚಾಗಿ ಅವರಿಗೆ ವಿನಯತೆಯನ್ನ, ಈ ಸಭ್ಯತೆಯನ್ನ ನಾವು ಬೆಳೆಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಶಿಷ್ಟಾಚಾರ ತುಂಬಾ ಅತ್ಯವಶ್ಯಕವಾಗಿ ಪ್ರಸ್ತುತ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾಗಿ ನಾವು ನೀಡಬೇಕಾಗಿದೆ ಮೇಡಮ್.
0: ಹೌದು ಸರ್. ಸರ್, ಇವಾಗ ಆಲ್ರೆಡಿ ಹೇಳಿದ್ರೆ ಶಿಷ್ಟಾಚಾರ ಅಂತಂದ್ರೇನು ಅಂತ, ಹಾಗೇನೆ ಮಕ್ಕಳಲ್ಲಿ ಅದನ್ನ ಹೇಗೆ ಅರ್ಥ ಮಾಡಿಸಬಹುದು ಸರ್?
1: ಮೇಡಮ್, ಮಕ್ಕಳಿಗೆ ನಾವು ಶಿಷ್ಟಾಚಾರವನ್ನು ಅರ್ಥ ಮಾಡಿಸೋದಕ್ಕೆ ಮೊದಲು ಸಮಾಜದಲ್ಲ ಒಂದು ಸನ್ನಿವೇಶದಲ್ಲಿ ಮಗುವನ್ನ ನಾವು ಬೆಳೆಸುವ ರೀತಿಯ ಮೇಲೆ ಶಿಷ್ಟಾಚಾರದ ಬಳಕೆಯನ್ನ ನಾವು ಕಾಣಬಹುದಾಗಿದೆ. ಸೊ ಹಾಗಾದ್ರೆ ಸಮಾಜದ ನಿಯಮಗಳೇನು, ನೀತಿಗಳೇನು ಅಥವಾ ರೂಢಿಗಳೇನು, ಸಂಪ್ರದಾಯಗಳೇನು, ಇದನ್ನ ಹಿಂದೆಯಿಂದ ಪಾಲಿಸ್ಕೊಂಡು ಮಗು ಅದನ್ನ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಅಲ್ಲಿಂದನೆ ಪ್ರಾರಂಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಶಿಷ್ಟಾಚಾರದ ಬೆಳವಣಿಗೆ ಅಥವಾ ಮೂಲ ಬೇರು ತಾಯಿ ತಂದೆಗಳಿಂದ ಅದು ಪ್ರಾರಂಭ ಆಗುತ್ತೆ.
0: ಹೌದು ಸರ್. ಹಾಗಿದ್ರೆ ಮಕ್ಕಳಲ್ಲಿ ಶಿಷ್ಟಾಚಾರದ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತೆ ಅಂತ ಹೇಳಿದ್ರಿ, ಅದೇ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
1: ಈಗ ನಾ ಆಲ್ರೆಡಿ ಹೇಳಿದಾಗೆ ಮನೆಯಿಂದ ಮಕ್ಕಳಿಗೆ ಶಿಷ್ಟಾಚಾರ ಪ್ರಾರಂಭ ಆಗುತ್ತೆ. ಸೊ ಅದನ್ನ ಶಿಷ್ಟಾಚಾರ ಬೆಳೆಸಬೇಕು ಅಂತ ಹೇಳಿದಾಗ ತಂದೆ ತಾಯಿಗಳ ಪಾತ್ರ ತುಂಬಾ ಹಿರಿದಾದದ್ದು. ಯಾಕೆಂದ್ರೆ ನಾವು ಮನೋವಿಜ್ಞಾನದಲ್ಲಿ ಒಂದು ಕಡೆ ಹೇಳ್ತಾ ಹೋಗ್ತೀವಿ, ಮಕ್ಕಳ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂತ ಅಂಶಗಳಲ್ಲಿ ಶಾಲೆ ಮತ್ತೆ ಕುಟುಂಬ ಎರಡನ್ನು ಕೂಡ ನಾವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕಾಣಲಿಕ್ಕೆ ಇಚ್ಛೆ ಪಡ್ತೀವಿ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕುಟುಂಬದ ಪಾತ್ರ ಅತ್ಯಗಣ್ಯವಾದದ್ದು. ಯಾಕೆಂದ್ರೆ ಈಗ ಆಗ್ಲೇ ಹೇಳಿದಾಗಿನ ಒಂದು ಮೂಲ ಬೇರಿದ್ದಾಗೆ ಆ ಬೇರಿನ ಹೊರರೂಪ ಅಂತರವೇ ಸಸ್ಯ ಮೊಳಕೆ ಒಡೆದು ಅದು ಸಸ್ಯವಾಗಿ ಮರವಾಗಿ ಬೆಳೆಯತಕ್ಕಂಥದ್ದು. ಆದ್ರಿಂದ ಆ ಮನೆಯೇ ಮೊದಲ ಪಾಠಶಾಲೆ ಅಂತಕ್ಕಂಥದ್ರಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬಾ ಹಿರಿದಾದದ್ದು ಈ ಒಂದು ಶಿಷ್ಟಾಚಾರ ಬೆಳವಣಿಗೆಯಲ್ಲಿ. ಅದರಿಂದ ಪೋಷಕರು ಮಾದರಿಯಾಗಿ ಮಕ್ಕಳಿಗೆ ಸೊ ಪ್ರಭಾವಿಸಲ್ಪಡಬೇಕಾಗತ್ತೆ. ಸೊ ಆ ಪೋಷಕರ ಪಾತ್ರ ಮನೆಯಿಂದನೇ ಪ್ರಾರಂಭವಾಗೋದ್ರಿಂದ ಅಥವಾ ಮನೆಯಲ್ಲೇ ಮಗು ಬೆಳೆಯೋದ್ರಿಂದ ಹೆಚ್ಚು ಕಾಲ 6 ವರ್ಷಗಳವರೆಗೆ ಅಲ್ಲಿಂದನೇ ಸೊ ನಾವು ಆ ಮಗುವಿಗೆ ಶಿಷ್ಟಾಚಾರದ ಕ್ರಮಗಳನ್ನ ಅಥವಾ ರೀತಿ ನೀತಿಗಳನ್ನ ಅಥವಾ ಅದರ ಅಳವಡಿಕೆಯನ್ನ ನಾವು ಪ್ರಾರಂಭಿಸಬೇಕಾಗತ್ತೆ ಮೇಡಮ್.
0: ಹೌದು ಸರ್. ಇದುವರೆಗೆ ಶಿಷ್ಟಾಚಾರ ಅಂದ್ರೆ ಮನೆಯಿಂದಲೇ ಹೇಗೆ ಪ್ರಾರಂಭ ಆಗುತ್ತೆ, ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಶಿಷ್ಟಾಚಾರ ಕಲಿಸುವ ಉತ್ತಮ ವಿಧಾನಗಳ ಬಗ್ಗೆ ಹೇಳಿ ಸರ್.
1: ಹೌದು ಮೇಡಮ್. ಈಗ ಪೋಷಕರ ಪಾತ್ರ ಹೇಗೆ ಅಂತ ಹೇಳಿದ್ರೆ, ಪೋಷಕರು ಮೊದಲು ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ಯಾಕಂದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ತನ್ನ ತಂದೆ ತಾಯಿಯೇ ಸೊ ಹೀರೋ ಆಗ್ತಾ ಹೋಗ್ತಾರೆ. ಸೊ ಈ ಸಮಾಜದಲ್ಲಿ ಮಗುವಿಗೆ ತಾಯಿ ಮತ್ತೆ ತಂದೆ ಇಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಸೊ ಅದರಲ್ಲಿ ತಾಯಿ ಪಾತ್ರ ಅತ್ಯಂತ ಹೆಚ್ಚು ಪ್ರಭಾವ ಇರುತ್ತೆ. ಯಾಕಂದ್ರೆ ಮಗುವಿಗೆ ಹೆಚ್ಚು ಕಾಲ ಮನೆಯಲ್ಲಿ ತಂದೆ ಸ್ಥಾನಕ್ಕಿಂತ ತಾಯಿಯ ಸ್ಥಾನ ಅತ್ಯಮೌಲ್ಯವಾದದ್ದು. ಸೊ ಅದರಿಂದ ಆ ತಾಯಿ ತಂದೆ ಇಬ್ರು ಕೂಡ ಮಾದರಿಯಾಗಿ ಅವ್ರು ಬಳಸ್ತಕ್ಕಂಥ ಭಾಷೆ, ಅವ್ರು ಬಳಸ್ತಕ್ಕಂಥ ಪದಗಳು, ಸಭ್ಯ ನುಡಿಗಳು ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಆ ಮಗು ನೋಡ್ತಾ ಇರುತ್ತೆ. ಹೌದಾ, ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯದೆ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ನಾವು ಈ ಕಲಿಕೆಯ ವಿಚಾರದಲ್ಲಿ ಮನೋವಿಜ್ಞಾನದಲ್ಲಿ ನೋಡ್ತಾ ಇದೀವಿ ಶಿಕ್ಷಣ ಕ್ಷೇತ್ರದಲ್ಲಿ. ಆದ್ರಿಂದ ಮಗುವಿಗೆ ಈ ಪದಗಳನ್ನ ನಾವು ಬಳಸಬೇಕಾದಾಗ ಗೌರವಯುತ ಭಾವನೆಯನ್ನ ಮಗುವಿಗೆ ನಾವು ನೋಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಾವು ಸೊ ಯಾರು ಸಿಕ್ತಾಗ ಮಕ್ಕಳಿಗೆ ಶುಭೋದಯ ಅಥವಾ ನಮಸ್ಕಾರ ಈ ಪದಗಳನ್ನ ನಾವು ಬಳಸ್ತಾ ಇದ್ದಾಗ ಮಗು ಅದನ್ನ ನೋಡಿ ಹೊರಗಡೆಯಿಂದ ಅತಿಥಿಗಳು ಮನೆಗೆ ಬಂದಾಗ ಶುಭೋದಯ, ನಮಸ್ಕಾರ, ಬನ್ನಿ ಈ ತರ ಸಂಸ್ಕಾರಯುತ ಪದಗಳನ್ನ ಅಥವಾ ಸಂಸ್ಕಾರಯುತ ವಿನಯಶೀಲ ಅಂಶಗಳನ್ನ ಗೌರವ ಭಾವನೆಯನ್ನ ತಂದೆ ತಾಯಿ ಮನೆಯಲ್ಲಿ ಬಳಸಬೇಕಾಗುತ್ತೆ. ಇದು ಮಗುವಿನ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವಿಸಲ್ಪಟ್ಟು ಮಗು ಶಿಷ್ಟಾಚಾರದ ಪ್ರಾರಂಭವನ್ನು ಅಲ್ಲಿಂದಲೇ ಕೂಡ ಸೊ ಅದು ಆರಂಭಿಸಲ್ಪಡುತ್ತೆ ಮೇಡಮ್.
0: ಹೌದು ಸರ್. ಹೇಗೆ ಪೋಷಕರು ಮಕ್ಕಳಲ್ಲಿ ಶಿಷ್ಟಾಚಾರವನ್ನ ಕಲಿಸಬಹುದು ಅನ್ನೋದ್ರ ಬಗ್ಗೆ ಇವಾಗ ಹೇಳಿದ್ರಿ. ಹಾಗೆ

0: ಮಕ್ಕಳಲ್ಲಿ ಹಿರಿಯರಿಗೆ ಗೌರವ ಕೊಡುವಂತ ಗುಣಗಳನ್ನ ಹೇಗೆ ಬೆಳೆಸಬಹುದು ಸರ್?
1: ಹೌದು ಮೇಡಮ್, ಅತ್ಯಮೂಲ್ಯವಾದ ಪ್ರಶ್ನೆ ಕೇಳಿದ್ರೆ. ಈ ಗೌರವಯುತ ಭಾವನೆ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿದ್ರೆ, ಹೆಚ್ಚಾಗಿ ಇಲ್ಲಿ ನಾವು ಮಕ್ಕಳಲ್ಲಿ ಹಂಚಿಕೊಳ್ಳುವ ಪ್ರವೃತ್ತಿಯನ್ನ ಅಥವಾ ಸಹಕಾರ ಮನೋಭಾವನೆಯನ್ನ ಮತ್ತೆ ಇತರರಿಗೆ ಸಹಾಯ ಮಾಡುವ ಮನೋಭಾವನೆಯನ್ನ ಅಥವಾ ಕರುಣಾ ಭಾವನೆಯನ್ನ ಮಗುವಿನ ಮೇಲೆ ನಾವು ಇದನ್ನೆಲ್ಲವೂ ಕೂಡ ನೈತಿಕ ಮೌಲ್ಯಗಳು ಅಂತ ಕರಿತಾ ಹೋಗ್ತೀವಿ. ನೈತಿಕ ಮೌಲ್ಯಗಳನ್ನ ಮಗುವಿನ ಮನಸ್ಸಿನ ಮೇಲೆ ನಾವು ಪ್ರಭಾವಿಸಲ್ಪಟ್ಟಿದ್ದೆ ಆದ್ರೆ ಆ ಮಗು ಏನ್ ಮಾಡ್ತಾ ಹೋಗ್ತದೆ, ಸಮಾಜದಲ್ಲಿ ಇತರರೊಂದಿಗೆ ಹೇಗ್ ಬೆರೀಬೇಕು, ನಾನು ಹೇಗ್ ಮಾತನಾಡಬೇಕು, ಹೇಗೆ ಸಂಸ್ಕಾರಯುತವಾಗಿ ಇರಬೇಕು, ಇದನ್ನ ಮಗು ಕಲಿತಾ ಹೋಗ್ತದೆ. ಅದರಿಂದ ಏನಾಗ್ತಾ ಹೋಗುತ್ತೆ, ಸೊ ಇದು ಮಗುವಿನ ಮನಸ್ಸಿನ ಮೇಲೆ ನಮ್ಗೆ ತುಂಬಾ ಪ್ರಭಾವಿಸಲ್ಪಟ್ಟು ಸಮಾಜದಲ್ಲಿ ಒಂದು ಸನ್ನಿವೇಶದಲ್ಲಿ ತಾನು ಹೇಗೆ ವರ್ತಿಸ್ಬೇಕು ಅನ್ನೋದೇ ಸೊ ಒಂದು ದೊಡ್ಡ ಇವತ್ತಿನ ಟಾಸ್ಕ್ ಆಗಿದೆ. ಅದ್ರಲ್ಲಿ ಮಗು ಸಕ್ಸಸ್ ಆಗ್ಬೇಕು ಅಂದ್ರೆ ಸೊ ಇಲ್ಲಿಂದ ನಾನು ಪ್ರಾರಂಭವಾಗಿ ಈ ರೀತಿಯಲ್ಲಿ ನಾವು ಶಿಷ್ಟಾಚಾರವನ್ನ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವಿಸುತ್ತೆ, ಅದು ಹಂತವಾಗಿ ನಾವು ಅದನ್ನ ಬೆಳವಣಿಗೆಗೆ ಪ್ರೇರೇಪಿಸಬೇಕಾಗ್ತದೆ ಮೇಡಮ್.
0: ಹಾಗೆಯೇ ಒಳ್ಳೆ ಗುಣಗಳನ್ನ ಹೇಗೆ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಒಳ್ಳೆ ಗುಣಗಳು ಅಂತ ಬರೋದಾದ್ರೆ ಈಗ ಕೆಲವೊಂದು ವಿಷಯಗಳು ಬರುತ್ತೆ ಸರ್, ಈಗ ದಯವಿಟ್ಟು, ಧನ್ಯವಾದ, ಕ್ಷಮಿಸಿ ಎಂಬ ಸಭ್ಯ ಪದಗಳನ್ನ ಬಳಸುವ ಅಭ್ಯಾಸವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು? ಹಾಗಿದ್ರೆ
1: ಹೌದು, ಈಗಾಗ್ಲೇ ನಾವು ಮಾತನಾಡಿದ ಹಾಗೆ ಮನೆಯಲ್ಲಿ ತಂದೆ ತಾಯಿಗಳು ಅಥವಾ ಸಂಸಾರದಲ್ಲಿ ಬರ್ತಕ್ಕಂತ ನೆರೆಹೊರೆಯವರು ಇರ್ಬೋದು, ಸೊ ಇವರುಗಳ ಪಾತ್ರ ತುಂಬಾ ಅತ್ಯಮೂಲ್ಯವಾದದ್ದು. ಈಗ ಇದನ್ನ ನೀವು ಹೇಳಿದ್ರಿ, ಧನ್ಯವಾದಗಳು, ಕ್ಷಮಿಸಿ ಅಥವಾ ಈ ತರ ನುಡಿಗಳನ್ನ ನಾವು ವಿನಯಶೀಲ ನುಡಿಗಳು ಅಂತ ಕರಿತಾ ಹೋಗ್ತೀವಿ. ಈ ವಿನಯಶೀಲ ನುಡಿಗಳನ್ನ ಅದು ಪ್ರಾರಂಭದಲ್ಲಿ ತನ್ನ ತಂದೆ ತಾಯಿಗಳಿಂದ ತನ್ನ ಸಂಸಾರದಲ್ಲಿ ಮಗ್ಗು ಅದನ್ನ ನೋಡ್ತಾ ಇದ್ದಾಗ ತಾನು ಕೂಡ ಅದನ್ನ ಕಲಿಬೇಕು ಆಗ್ತದೆ. ಉದಾಹರಣೆಗೆ ತಂದೆ ತಾಯಿಗಳು ಯಾರು ಅತಿಥಿಗಳು ಮನೆಗೆ ಬಂದಾಗ ಸೊ ಅವ್ರಿಗೆ ನಮಸ್ಕಾರಗಳನ್ನ ಹೇಳಿ ಕುಳ್ಳಿರಿಸಿ ಅವ್ರಿಗೆ ಸೊ ಅತಿಥಿ ಸತ್ಕಾರವನ್ನು ಹೇಗ್ ಮಾಡೋದನ್ನ ನಾವು ಮಗುವಿನಲ್ಲಿ ಕಲಿಸೋದನ್ನ ಸೊ ತಂದೆ ತಾಯಿಗಳು ಮೊದಲು ಪಾಲಿಸಿದ್ರೆ ಆ ಮಗು ತಾನು ಅದನ್ನ ಧನ್ಯವಾದ, ಕ್ಷಮಿಸಿ, ಇತರಿಗೆ ಉಪಕಾರ ಭಾವನೆಯಿಂದ ನೋಡ್ತಕ್ಕಂಥದ್ದು ಆ ಗುಣಗಳನ್ನ ಅದು ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತದೆ. ಸೊ ಅದರಿಂದ ಈ ಪದಗಳನ್ನ ನಾವು ಮನೆಯಲ್ಲಿ ಪ್ರಾರಂಭ ಮಾಡಿದ್ರೆ ಅದು ತದನಂತರ ಶಾಲೆಗೆ ವರ್ಗಾಂತರ ಆಗುತ್ತೆ. ಶಾಲೆಯಲ್ಲಿ ಅದನ್ನ ಮಗು ಸೊ ಅದನ್ನ ಅನುಸರಿಸಿಕೊಂಡು ಹೋಗೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಒಂದು ವಿನಯಶೀಲ ನುಡಿಗಳನ್ನ ನಾವು ಬೆಳೆಸ್ಬೇಕಾಗತ್ತೆ. ಇಲ್ಲಿ ನಾವು ಒಂದ್ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ವಿದ್ಯೆಗಿಂತ ವಿನಯವೇ ಮೇಲು, ಹೌದಾ? ಸೊ ಅದರಿಂದ ವಿದ್ಯೆಯನ್ನ ನಾವು ಪಡ್ಕೊಳ್ಳೋದು ಮುಖ್ಯ ಅಲ್ಲ, ಆ ವಿದ್ಯೆಯನ್ನ ಪಡೆದ್ಕೊಂಡ್ಮೇಲೆ ಅದನ್ನ ಹೇಗೆ ನಾವು ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ವಿನಯಶೀಲ ಗುಣದಿಂದ ನಮಗೆ ಗೊತ್ತಾಗ್ತಾ ಹೋಗ್ತದೆ ಮೇಡಮ್.
0: ಹೌದು ಸರ್, ಇವಾಗ ಹೇಳಿದ್ರಿ ವಿನಯದ ನುಡಿಗಳು ಅಂತ ಹೇಳಿದ್ರಿ, ಈಗ ದಯವಿಟ್ಟು ಅಂತ ಬಳಸೋದಾಗಿರ್ಬೋದು, ಧನ್ಯವಾದ ಅಂತ ಹೇಳೋದಾಗಿರ್ಬೋದು, ಕ್ಷಮಿಸಿ ಅಂತ ಹೇಳೋದಾಗಿರ್ಬೋದು, ಈಗ ವಿದ್ಯೆಗಿಂತ ವಿನಯವೇ ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್.
1: ಹೌದು, ವಿದ್ಯೆಗೆ ವಿನಯವೇ ಭೂಷಣ ಮೇಡಮ್.
0: ಹಾ ಸರ್, ಹೌದು ಸರ್. ಹಾಗೇನೆ ಶಾಲೆಯ ವಾತಾವರಣ ಕೂಡ ಮಕ್ಕಳ ಶಿಷ್ಟಾಚಾರದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ.
1: ಹೌದು ಮೇಡಮ್.
0: ಹಾಗಿದ್ರೆ ಹೇಗೆ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
1: ಖಂಡಿತ ಮೇಡಮ್, ಇದು ಮತ್ತೊಂದು ಉತ್ತಮವಾದಂತ ಪ್ರಶ್ನೆ ಜನಧ್ವನಿ ಕೇಳುಗರಿಗೆ. ಈಗ ನಾವು ಈಗಾಗ್ಲೇ ಮಗುವಿನ ಮನಸ್ಸಿನ ಮೇಲೆ ಅಥವಾ ಕಲಿಕೆಯ ಮೇಲೆ ಎರಡು ಅಂಶಗಳು ಪ್ರಭಾವಿಸಲ್ಪಡುತ್ತೆ ಅಂತ ಹೇಳಿದ್ದೀನಿ, ಒಂದು ಶಾಲೆ ಮತ್ತೊಂದು ಕುಟುಂಬ ಅಂತಕ್ಕಂಥದ್ದು. ಈಗ ಕುಟುಂಬದಲ್ಲಿ ತಂದೆ ತಾಯಿಗಳ ಪಾತ್ರ ಹಿರಿದಾದದ್ದು, ಅದನ್ನ ಈಗಾಗಲೇ ಮಗು 6 ವರ್ಷ ಅಥವಾ 5 ವರ್ಷ ತುಂಬಿದ ಮೇಲೆ, ಈಗ ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ 5 ವರ್ಷಗಳ ಕಾಲದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದೆ. ಹಾಗಾದ್ರೆ 2.5 ವರ್ಷ 3 ವರ್ಷಕ್ಕೆ ಮಗುವನ್ನ ನಾವು ಪ್ರಿಕೆಜಿ ಅಥವಾ ಶಾಲೆಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಶಾಲೆಯಲ್ಲಿ ತುಂಬಾ ಹೆಚ್ಚಿನ ಪ್ರಭಾವ ಬೀರುತ್ತೆ ಮಗುವಿಗೆ, ಯಾಕಂದ್ರೆ ಆ ಶಾಲೆಯಲ್ಲಿ ಬರ್ತಕ್ಕಂಥ ಶಿಕ್ಷಕ ವರ್ಗ ಇರ್ಬೋದು, ಸಹಪಾಠಿಗಳಿರ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಸಮುದಾಯದ ಅಂದ್ರೆ ಜನಸಮೂಹ ಇರ್ಬೋದು ಶಾಲೆಯಲ್ಲಿ, ಇದು ಮಗುವಿನ ಮೇಲೆ ತುಂಬಾ ಪ್ರಭಾವ ಇರುತ್ತೆ. ಅದರಲ್ಲಿ ಹೇಗ್ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಮೊದಲು ಗುರು ಹಿರಿಯರಿಗೆ ಗೌರವ ಭಾವನೆ ಕೊಡ್ತಕ್ಕಂಥ ಪ್ರವೃತ್ತಿನ ಕಲಿಸ್ಬೇಕು. ಈಗ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತ ಏನೋ ಪ್ರೇಯರ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ, ಆ ಗುರು ಹಿರಿಯರಿಗೆ ನಾವು ಪ್ರಾರ್ಥನೆ ಸಲ್ಲಿಸೋದ್ರ ಮುಖಾಂತರ ಮಕ್ಕಳಲ್ಲಿ ಗೌರವ ಭಾವನೆಯನ್ನ ಮೂಡಿಸ್ಬೇಕು. ಈಗ ನಮ್ಮ ಮಕ್ಕಳಿಗಳೇನ್ ಬಂದಿದೆ, ಆ ಒಂದು ಶ್ಲೋಕವನ್ನ ಬೇರೆ ತರ ಹೇಳ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಸೊ ಗುರುವೇನ್ ಮಹಾ ಅಂತಕ್ಕಂತ ಪದವನ್ನ ನಾವು ಇಂದಿನ ಪ್ರಸ್ತುತ ಜನದಲ್ಲಿ ಅದನ್ನ ಸೊ ಒಂದು ತೆಗಳಿಕೆಯಾಗಿ ಮಕ್ಕಳುಗಳು ಬಳಸ್ತಾ ಇದ್ದಾರೆ. ಸೊ ಅಂದ್ರೆ ಈ ಒಂದು ಸಂಪ್ರದಾಯವನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತೊಂದು ರೀತಿಯಲ್ಲಿ ಮಕ್ಕಳಲ್ಲಿ ಸಮಯ ಪ್ರಜ್ಞೆ ಭಾವನೆಯನ್ನ ನಾವು ಬೆಳೆಸಬೇಕಾಗ್ತದೆ ಮೇಡಮ್. ಅವರ ತಮ್ಮ ಸ್ವಯಂ ಶಿಸ್ತಿನ ಮೂಲಕ ಬೆಳಗ್ಗೆ ಎದ್ದ ತಕ್ಷಣ ಅವರು ಪ್ರಾರ್ಥನೆಯನ್ನು ಮಾಡಿ ಅಥವಾ ದಿನಚರಿಯನ್ನ ಮುಗಿಸ್ಕೊಂಡು ತದನಂತರ ದೇವರ ಕಾರ್ಯಗಳನ್ನ ಅಥವಾ ಎಷ್ಟೋ ಮಕ್ಕಳುಗಳಿಗೆ ಈ ಒಂದು ಪ್ರವೃತ್ತಿ ಇಲ್ಲ. ಈಗ ಏನ್ ಮಾಡ್ತಾ ಇದ್ರೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಬ್ಯಾಗ್ ತಗೊಂಡು ಶಾಲೆಗೆ ಹೋಗ್ತಾ ಹೋಗ್ತವೆ, ಅದಲ್ಲ ಮಕ್ಕಳಿಗೆ ಎದ್ದ ತಕ್ಷಣ ದಿನಚರಿಯನ್ನ ತಂದೆ ತಾಯಿಗಳು ಮೊದಲು ಅದನ್ನು ಮಾಡಿದ್ರೆ ಮಗು ಕೂಡ ಅದನ್ನ ಅನುಸರಿಸ್ತಾ ಹೋಗ್ತದೆ. ಸೊ ಅದರಿಂದ ಶಾಲೆಗೆ ಹೋಗ್ಬೇಕಾದಾಗ ಪೂಜೆ ಪುರಸ್ಕಾರಗಳನ್ನ ಮಾಡಿ ಸೊ ದೇವರಿಗೆ ನಮಸ್ಕಾರವನ್ನು ಮಾಡಿ ತಂದೆ ತಾಯಿಗಳಿಗೆ ಆಶೀರ್ವಾದವನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಎಷ್ಟೋ ಮಕ್ಕಳುಗಳು ತಂದೆ ತಾಯಿಯ ಕಾಲುಗಳಿಗೆ ನಮಸ್ಕಾರನೇ ಮಾಡಲ್ಲ ಅಥವಾ ಅವರಿಗೆ ಒಂದು ಶುಭಾಶಯನ ಕೋರಲ್ಲ. ಇದು ಎಲ್ಲೋ ಒಂದ್ ಕಡೆ ಶಿಷ್ಟಾಚಾರದ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಅದರಿಂದ ಮಕ್ಕಳಿಗೆ ಈ ಒಂದು ಸ್ವಯಂ ಶಿಸ್ತನ ನಾವು ಶಾಲೆಗಳಲ್ಲಿ ಗುರು ಇರೋರು ಅಥವಾ ಶಿಕ್ಷಕರು ಹೇಳ್ಕೊಡ್ಬೇಕಾಗುತ್ತೆ. ಮತ್ತೆ ತರಗತಿ ಒಳಗಡೆ ಪ್ರವೇಶ ಮಾಡಬೇಕಾದಾಗ ಮಗುವಿಗೆ ಈಗ ಅನುಮತಿ

0: ಪಡ್ಕೊಂಡು ಬರ್ತಕ್ಕಂಥದ್ದು. ಯಾರಿದ್ದಾಗ ಅವ್ನ ಎಕ್ಸ್ಕ್ಯೂಸ್ ಮೀ ಅಥವಾ ಮ್ಯಾ ಕಮೀನ್ ಅಂತಕ್ಕಂಥ ಪದವನ್ನ ಬಳಸಿ ಮಗು ತರಗತಿ ಒಳಗಡೆ ಪ್ರವೇಶ ಮಾಡತಕ್ಕಂಥದ್ದು, ಅಥವಾ ಮಗು ಸಹಕಾರ ಭಾವನೆ, ತನ್ನ ಸ್ನೇಹಿತರೊಂದಿಗೆ ಊಟ ಉಪಚಾರಗಳನ್ನ ಮಾಡಬೇಕಾದಾಗ ಯಾವ್ದೋ ಮಗು ಉಪಹಾರವನ್ನ ತಂದಿರಲ್ಲ, ಅದನ್ನ ಹಂಚಿಕೊಂಡು ತಿನ್ನುವ ಪ್ರವೃತ್ತಿನ ಮಗುವಿನಲ್ಲಿ ಬೆಳೆಸಬೇಕು. ಅದು ಶಿಕ್ಷಕ ವರ್ಗದವರು ಬಿಡುವಿನ ವೇಳೆಯಲ್ಲಿ ಅಥವಾ ಉಪಹಾರದ ವೇಳೆಯಲ್ಲಿ ಅದನ್ನ ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ಯಾವ್ದೋ ಮಗು ದೂರ ಕೂತಿದಾಗ ಆ ಮಗುವನ್ನ ಆ ಗುಂಪಿನೊಂದಿಗೆ ಸೇರ್ಪಡೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಇತರ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕ ವರ್ಗದವರು ಬೆಳೆಸಬೇಕಾಗ್ತದೆ.
1: ಈಗಿನ ಕಾಲದಲ್ಲಿ ನೋಡ್ತಾ ಬಂದ್ರೆ ಸರ್, ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಬಳಸೋದು ಹೆಚ್ಚಾಗ್ತಾ ಇದೆ, ಮಕ್ಕಳು ಯೂಸ್ ಮಾಡ್ತಾ ಬರ್ತಾ ಇದಾರೆ, ಹಾಗೆ ಅವರುಗಳು ಕೂಡ ಅಕೌಂಟ್ಗಳನ್ನ ಇಟ್ಕೊಳ್ತಾ ಬರ್ತಾ ಇದಾರೆ ಸರ್. ಹಾಗೇನೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಶಿಷ್ಟಾಚಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ಹೌದು ಮೇಡಮ್, ಇದು ಅತ್ಯುತ್ತಮವಾದ ಪ್ರಶ್ನೆ. ಪ್ರಸ್ತುತ ಜಗತ್ತಿಗೆ ಇದು ತುಂಬಾ ಉತ್ತಮವಾದಂತ ಮಾಹಿತಿ ಕೊಡ್ಲೇಬೇಕು. ಯಾಕಂದ್ರೆ ಇತ್ತೀಚಿನ ಜಗತ್ತಿನಲ್ಲಿ ಮೊಬೈಲ್ ಬಳಕೆ, ನೀವ್ ಹೇಳದಂಗೆ ಎಲ್ಲಾ ಮಕ್ಕಳು ತಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಇನ್ಸ್ಟಾ, ಫೇಸ್ಬುಕ್, ವಾಟ್ಸ್ಆಪ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ಚಾಟು, ವಿಡಿಯೋ ಗೇಮ್ಗಳು ಈ ತರ ಪ್ರವೃತ್ತಿಗಳನ್ನ ತೊಡಗಿಸ್ಕೊಳ್ತಾ ಇದಾರೆ. ಈಗ ಮೊನ್ನೆ ಮೇಡಮ್, ನಮ್ಮ ಒಬ್ಬ ಅತಿಥಿ ಅಥವಾ ಸಹಾಯಕ ಪ್ರಾಧ್ಯಾಪಕ ಆದಂತಹ ಶ್ರೀಯುತ ಹೇಮಚಂದ್ರ ಸರ್ ಅವರು ಒಂದು ಆರ್ಟಿಕಲ್ ಕೂಡ ಮಾಡಿ ಒಂದು ಉಪನ್ಯಾಸವನ್ನು ಕೂಡ ಇದ್ರ ಬಗ್ಗೆ ಸೊ ಕೊಟ್ಟಿದ್ರು. ಅವರ ಒಂದು ಸ್ಟೇಟ್ಮೆಂಟ್ ನೋಡಿದಾಗ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಮೊಬೈಲ್ ಬಳಕೆ ಎರಡು ರೀತಿಲೂ ಇದೆ. ಸೊ ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಸೊ ಉಪಕಾರವೂ ಇದೆ, ಸೊ ಅನುಪಯುಕ್ತವೂ ಕೂಡ ಇದೆ. ಸೊ ಇದರಿಂದ ಯಾವ ತರ ಬಳಸ್ಬೇಕು ಅನ್ನೋದನ್ನ ಪೋಷಕ ಮತ್ತು ಶಿಕ್ಷಕ ವರ್ಗದವರು ಮಕ್ಕಳುಗಳಿಗೆ ಸೊ ಅದನ್ನ ಕಲಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದ್ ವಸ್ತು ಅಂತ ಹೇಳದ್ಮೇಲೆ ಅಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ ಇರುತ್ತೆ. ಈಗ ಅತಿಯಾದ ಮೊಬೈಲ್ ಬಳಕೆ ಇದೆಯಲ್ಲ, ಅದು ಗೀಳು ಅಥವಾ ಒಂದು ಫೋಬಿಯಾ ಪ್ಯಾಟರ್ನ್ ಗೆ ಮಕ್ಕಳಿಗೆ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಈ ಮೊಬೈಲ್ ಬಳಕೆಯಿಂದ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನಷ್ಟೇ ಪಡ್ಕೊಂಡು ಶಿಷ್ಟಾಚಾರ ಬೆಳವಣಿಗೆಗೆ ಇದನ್ನ ಪೂರಕ ಮಾಡ್ಕೊಳ್ಬೇಕು ನಾವು, ಇಲ್ಲಾಂದ್ರೆ ಏನಾಗ್ತಾ ಹೋಗುತ್ತೆ, ಇದು ಮಕ್ಕಳ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಮನಸ್ಥಿತಿಗೆ ತುಂಬಾ ಪ್ರಭಾವ ಬೀರಿ ಎಷ್ಟೋ ಮಕ್ಕಳುಗಳು ಮನಸ್ಥಿತಿಗಳು ಹಾಳಾಗಿ ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾ ಇದಾರೆ. ಸೊ ಇದನ್ನ ನಾವು ಮೊಬೈಲ್ ಬಳಕೆಯ ಬಗ್ಗೆ ತಿಳಿ ಹೇಳಿ ಶಿಕ್ಷಕ ವರ್ಗದವರು ಮತ್ತೆ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಗಮನವಿಟ್ಟು ಸೊ ನೋಡ್ಬೇಕಾಗತ್ತೆ. ಮೊಬೈಲ್ ಬಳಸದಾಗ ಏನ್ ಮಾಡ್ತಾ ಇದೆ ಮಗು, ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಿದ್ದೆ ಆದ್ರೆ ಮಗುವಿಗೆ ಮೊಬೈಲ್ ಬಳಕೆ ಅಂತಕ್ಕಂಥದ್ದು ಆ ಪರಿಣಾಮಕಾರಿ ಆಗೋದಿಲ್ಲ, ಅದು ಉಪಯುಕ್ತ ಆಗ್ತದೆ ಮೇಡಮ್.
1: ಹೌದು ಸರ್, ಆದ್ರೆ ತಂದೆ ತಾಯಿನೇ ಮೊಬೈಲ್ ಯೂಸ್ ಮಾಡ್ತಾ ಇದಾರೆ ಸರ್ ಮಕ್ಕಳಿಗಿಂತ, ಅದನ್ನ ನೋಡಿ ಕಲಿಯೋದೇ ಹೆಚ್ಚು ಮಕ್ಕಳು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್.
0: ಖಂಡಿತ, ನಾನು ಆಗ್ಲೇ ಹೇಳಿದಾಗೆ ಈ ತಂದೆ ತಾಯಿಗಳು ಮಾದರಿಯಾಗಿರ್ಬೇಕು ಅಂತ ಹೇಳಿದೆ. ಈ ತಂದೆ ತಾಯಿಗಳು ಮಕ್ಕಳ ಮುಂದೆ, ನಾವು ಪುಸ್ತಕ ಹಿಡಿದ್ರೆ ಮಗು ಪುಸ್ತಕ ಹಿಡಿಯುತ್ತೆ, ನಾವು ಮೊಬೈಲ್ ಹಿಡಿದ್ರೆ ಮಗು ಮೊಬೈಲ್ ಹಿಡಿಯುತ್ತೆ. ಆದ್ರಿಂದ ಸೊ ಯಥಾರಾಜ ತಥಾಪ್ರಜೆ ಅನ್ನೋ ಹಾಗೆ ತಂದೆ ತಾಯಿಗಳು ಹೇಗಿರ್ತಾರೆ ಮಕ್ಕಳು ಕೂಡ ಹಾಗೆ ಇರ್ತಾ ಹೋಗ್ತಾರೆ. ಸೊ ಇದು ಪ್ರಭಾವಿಸಲ್ಪಡುತ್ತೆ ಖಂಡಿತ. ಪೋಷಕರು ಟಿವಿಯನ್ನ ಹಾಕೊಂಡ್ರೆ ಮಗು ಟಿವಿ ನೋಡೋದಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಅದೇ ತರ ಪೋಷಕರು ಮನೆಯಲ್ಲಿ ನ್ಯೂಸ್ ಪೇಪರ್ ಓದೋದು, ಮ್ಯಾಗಝಿನ್ಸ್ ಓದೋದು, ಒಂದು ಇತರ ಸಾಹಿತ್ಯ ಚರಿತ್ರೆಯನ್ನ ಓದ್ತಕ್ಕಂತ ಪ್ರವೃತ್ತಿ ಬೆಳೆಸ್ಕೊಂಡಿದ್ರೆ ಆದ್ರೆ ಮಗು ಕೂಡ ಸೊ ನನ್ನ ತಂದೆ ತಾಯಿಗಳನ್ನ ನೋಡಿ ಕಲಿತಾ ಹೋಗುತ್ತೆ. ಅದನ್ನ ಶಿಕ್ಷಕ ವರ್ಗದವರು ಕೂಡ ಸೊ ಶಾಲೆಗಳಲ್ಲಿ ಅದನ್ನ ಗಮನಿಸಿ ಅದಕ್ಕೆ ಗ್ರಂಥಾಲಯಕ್ಕೆ ಭೇಟಿ ಮಾಡ್ತಕ್ಕಂಥದ್ದು, ದಿನಪತ್ರಿಕೆಗಳನ್ನ ಓದುವ ಅಭ್ಯಾಸ ಮಾಡ್ತಕ್ಕಂಥದ್ದು, ಸಾಹಿತ್ಯ ಅಭಿರುಚಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಕ್ಕಳಲ್ಲಿ ಹೆಚ್ಚು ಬೆಳವಣಿಗೆ ಮಾಡ್ತಕ್ಕಂಥ ಕೆಲಸನ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಈ ಮೊಬೈಲ್ ಅನ್ನ ತಂದೆ ತಾಯಿಗಳು ಹೆಚ್ಚಾಗಿ ಬಳಸೋದ್ರಿಂದ ಮಗು ಕೂಡ ಅದನ್ನ ಅನುಸರಣೆ ಮಾಡುತ್ತೆ. ಮತ್ತೊಂದೀಗ ಹೊಸ ಏನು ಅಂತ ಹೇಳಿದ್ರೆ, ತಂದೆ ತಾಯಿಗಳು ಹೆಚ್ಚಾಗಿ ಊಟ ಮಾಡಿಸ್ಬೇಕು ಅಂದಾಗ ಮಕ್ಕಳುಗಳಿಗೆ ಎಸ್ಪೆಷಲಿ ಪ್ರೀ ನರ್ಸರಿ ಮಕ್ಕಳುಗಳಿಗೆ ಆಗೆಲ್ಲ ಚಂದ ಮಾಮ ಅಥವಾ ತಾತ ಅಜ್ಜಿ ಕಥೆನ ಹೇಳಿದ್ರ ಮುಖಾಂತರ ಮಕ್ಕಳಿಗೆ ಊಟವನ್ನು ಉಣಬಡಿಸ್ತಿದ್ರು. ಈ ಮಗುವಿನ ಕೈಲಿ ಮೊಬೈಲ್ ಅನ್ನ ಕೊಟ್ಬಿಟ್ಟು ಮಗು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಸಾಕು, ನಾವು ಊಟ ಮಾಡಿಸ್ಬಿಟ್ಟು ಮಗುಗೆ ಎದ್ದೋಗೋಣ ಅಂತಕ್ಕಂಥ ಪ್ರವೃತ್ತಿ ಇವರೇ ಪೋಷಕರೇ ಮಕ್ಕಳ ಕೈಯಲ್ಲಿ ಮೊಬೈಲ್ ಅನ್ನ ಕೊಟ್ಟು ಸೊ ಮಗುವಿನ ಅನ್ನ ಒಂದು ಕಡೆ ಎಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್.
1: ಹೌದು ಸರ್. ಸರ್, ಹಾಗೇನೆ ಈಗ ಮಕ್ಕಳಲ್ಲಿ ಸ್ನೇಹಿತರೊಂದಿಗೆ ಅಥವಾ ಸಮಾಜದಲ್ಲಿ ಮಕ್ಕಳ ವರ್ತನೆ ಹೇಗಿರ್ಬೇಕು ಅಂತ ಹೇಳ್ತೀರಾ ಸರ್?
0: ಹೌದು, ಮಕ್ಕಳ ವರ್ತನೆ ಈಗ ಶಾಲೆಗಳಲ್ಲಿ ಹೆಚ್ಚಾಗಿ ಪ್ರಭಾವ ಬೀರ್ತಕ್ಕಂಥದ್ದು ಶಾಲೆಯಲ್ಲಿ ಪಿಯರ್ ಗ್ರೂಪ್ಸ್ ಅಥವಾ ಸಹಸಂಗಡಿಗರು ಅಂತ ಹೇಳ್ತಾ ಹೋಗ್ತೀವಿ. ಹಿಂದೆ ಎಲ್ಲ ನಮ್ಮ ತಾತ ಅಜ್ಜಿ ಅಥವಾ ಅಪ್ಪಂದಿರು ಅಮ್ಮಂದಿರು ಹೇಳ್ತಕ್ಕಂಥದ್ದು ಹೊರಗಡೆ ಹೋದಾಗ ಒಳ್ಳೆಯವರ ಸ್ನೇಹ ಮಾಡಿ ಸಹವಾಸವನ್ನು ಮಾಡಿ ಅಂತಕ್ಕಂಥದ್ದು. ಯಾಕಂದ್ರೆ ತಂದೆ ತಾಯಿಗಳು ಎಷ್ಟು ಮುಖ್ಯನೋ ಸ್ನೇಹಿತರು ಕೂಡ ನಾವು ಅಷ್ಟೇ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅದನ್ನ ನಾವು ಸೈಕಾಲಜಿ ಟೀಚ್ ಮಾಡುವ ಸಂದರ್ಭದಲ್ಲಿ ಮಕ್ಕಳುಗಳು ಅದನ್ನೇ ಹೇಳ್ತಕ್ಕಂಥದ್ದು. ಸೊ ಅವರ ಒಂದು ವರ್ತನೆ ಮೇಲೆ ಅಥವಾ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಸೊ ಅವರ ಸಹಸಂಗಡಿಗರು. ಅದರಿಂದ ಒಳ್ಳೆಯವರ ಸಹವಾಸ ಮಾಡಿದ್ರೆ ಮಗು ಸೊ ಒಳ್ಳೆಯತನವನ್ನ ಕಲಿತ್ಕೊಳ್ತಾ ಹೋಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟ ಚಾಳಿಗಳನ್ನ ಕಲಿತ್ಕೊಳ್ಳುತ್ತೆ. ಆದ್ರಿಂದ ಈ ಪಿಯರ್ ಗ್ರೂಪ್ಸ್ ಅಂತಕ್ಕಂಥದ್ದು ಸಹಸಂಗಡಿಗರು ಅಂತಕ್ಕಂಥದ್ದು ಮಗುವಿನ ವ್ಯಕ್ತಿತ್ವದ ಮೇಲೆ ಅಥವಾ ಶಿಷ್ಟಾಚಾರದ ಮೇಲೆ ಅತಿ ಅಮೂಲ್ಯವಾಗಿ ಅಥವಾ ಪರಿಣಾಮಕಾರಿಯಾಗಿ ಪ್ರಭಾವಿಸಲ್ಪಡುತ್ತೆ ಮೇಡಮ್.
1: ಹೌದು ಸರ್. ಸರ್, ಹಾಗಾದ್ರೆ ಈಗ ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ಒಪ್ಕೊಳ್ಳೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಪ್ಪು ಮಾಡಿದಾಗ ಅದನ್ನ ಒಪ್ಕೊಂಡು ಕ್ಷಮೆ ಕೇಳುವಂತ ಗುಣವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಸರ್?
0: ಎಸ್, ಖಂಡಿತ, ಉತ್ತಮವಾದ ಪ್ರಶ್ನೆ. ಪ್ರಸ್ತುತ ನಾವು ಜನಸಮೂಹದಲ್ಲಿ ಈ ಕ್ಷಮಾಪಣ ಗುಣವನ್ನ

0: ನಾವು ಸೊ ನಿರೀಕ್ಷೆನು ಕೂಡ ಮಾಡಕ್ಕಾಗಲ್ಲ. ಸೊ ಏನ್ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ಸೊ ನಾ ಯಾರು ಮಾಡದೇ ಇಲ್ವಾ ಸಮಾಜದಲ್ಲಿ, ನಾವು ಮಾತ್ರ ಮಾಡ್ತೀವ, ನಾವ್ಯಾಕೆ ಸಾರಿ ಕೇಳ್ಬೇಕು ಅಥವಾ ಕ್ಷಮಾಪಣೆ ಕೇಳ್ಬೇಕು ಅಂತಕ್ಕಂಥದ್ದು. ಈಗಾಗ್ಲೇ ಹೇಳಿದಾಗ ನಾವು ಇದನ್ನ ಪೋಷಕರ ಪಾತ್ರದಲ್ಲಿ ನಾನು ಅದನ್ನ ಹೇಳಿದೆ, ಪೋಷಕರು ಮಾದರಿಯಾಗಿರ್ಬೇಕು. ಅವ್ರೇನಾದ್ರು ತಪ್ಪು ಮಾಡಿದಾಗ ಮಕ್ಕಳ ಮುಂದೆನೆ ಅವರು ಕ್ಷಮಾಪಣೆ ಗುಣವನ್ನು ಅವರೇ ಕೇಳ್ತಕ್ಕಂಥದ್ದು. ಪೋಷಕರು ಮಗುವಿಗೆ ಏನಾರು ತಪ್ಪು ನುಡಿಗಳನ್ನ ಆಡಿದಾಗ ಅಥವಾ ಮಿಸ್ಟೇಕ್ ಮಾಡಿದಾಗ ಮಗುವಿನ ಮುಂದೆ ಆ ಕ್ಷಮಾಪಣೆ ಗುಣವನ್ನ ಅವರು ಕೇಳಿದಾಗ, ಮಗು ಕೂಡ ನನ್ನ ತಂದೆ ತಾಯಿನೇ ನನ್ನ ಕ್ಷಮಾಪಣೆ ಗುಣ ಕೇಳ್ತಾರೆ ಅಂದಾಗ, ಸೊ ನಾನು ತಪ್ಪು ಮಾಡಿದಾಗ ಬೇರೆಯವ್ರ ಮುಂದೆ ಕ್ಷಮಾಪಣೆಯನ್ನ ಕೇಳ್ತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದಾಗ, ಶಾಲೆಯಲ್ಲೂ ಅಷ್ಟೇ ಶಿಕ್ಷಕರ ಮುಂದೆ ಅಥವಾ ಗುರು ಹಿರಿಯರ ಮುಂದೆ ಮಗು ಈ ಒಂದು ಕ್ಷಮಾಪಣೆ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಗುಣವನ್ನ ತನ್ನ ತಂದೆ ತಾಯಿಯಿಂದ ಕಲ್ತ್ಕೊಂಡು ಬಂದಿರ್ತದೆ ಹೋಗ್ತದೆ, ಅದು ಶಾಲೆಯಲ್ಲಿ ಪ್ರತಿರಿಕ್ತವಾಗಿ ಸದ ಪ್ರಭಾವಕ್ಕೆ ಒಳಗಾಗ್ತಾ ಹೋಗ್ತದೆ.
1: ಹೌದು ಸರ್. ಹಾಗೇನೆ ಇವಾಗ ಶಿಷ್ಟಾಚಾರ ಮತ್ತೆ ಉತ್ತಮ ವ್ಯಕ್ತಿತ್ವದ ನಡುವೆ ಇರುವ ಸಂಬಂಧ ಅಂದ್ರೆ ಏನು ಸರ್?
0: ಹೌದು, ಉತ್ತಮವಾದ ಪ್ರಶ್ನೆ ಮೇಡಮ್. ನಾವು ಶಿಷ್ಟಾಚಾರ ಅಂತಕ್ಕಂಥದ್ದು ಸಭ್ಯತೆಯನ್ನ ಅರ್ಥವನ್ನ ಹೊಂದಿದ್ರೆ, ವ್ಯಕ್ತಿತ್ವ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಒಟ್ಟು ಗುಣಗಳ ಮೊತ್ತ ಅಂತ ನಾವು ಕರೆಯಲ್ಪಡ್ತಾ ಹೋಗ್ತೀವಿ. ಹಾಗಾದ್ರೆ ಶಿಷ್ಟಾಚಾರ ಅಂತಕ್ಕಂಥದ್ದು ವ್ಯಕ್ತಿತ್ವದ ಒಂದು ಆಂಶಿಕ ಭಾಗ ಆಗ್ತಾ ಹೋಗುತ್ತೆ. ನನ್ನ ವ್ಯಕ್ತಿತ್ವ ನನ್ನ ಶಿಷ್ಟಾಚಾರವನ್ನ ಅವಲಂಬಿಸಿರ್ತಾ ಹೋಗ್ತದೆ. ಇಂದು ಶಿಷ್ಟಾಚಾರನ ನನ್ನನ್ನು ಹೆಚ್ಚಾಗಿ ನಡವಳಿಕೆ ಮುಖಾಂತರ ಅದನ್ನ ಪ್ರತಿರಿಕ್ತ ಪಡಿಸ್ತಾ ಹೋದ್ರೆ, ವ್ಯಕ್ತಿತ್ವವು ಕೂಡ ತನ್ನ ವರ್ತನೆ ಮುಖಾಂತರ ಪ್ರತಿರಿಕ್ತ ಹೋಗ್ತಾ ಹೋಗುತ್ತೆ. ಹಾಗಾದ್ರೆ ವ್ಯಕ್ತಿತ್ವದ ಒಂದು ಭಾಗ ಶಿಷ್ಟಾಚಾರ. ಶಿಷ್ಟಾಚಾರವನ್ನು ಹೆಚ್ಚು ಮೈಗೂಡಿಸ್ಕೊಂಡಷ್ಟು ನಮ್ಗೆ ವ್ಯಕ್ತಿತ್ವ ಹಿಮ್ಮಡಿ ಆಗ್ತಾ ಹೋಗುತ್ತೆ, ಅದು ಗೌರವಿತ ಭಾವನೆ ಮೂಡೋದಕ್ಕೆ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಶಿಷ್ಟಾಚಾರ ಮತ್ತು ವ್ಯಕ್ತಿತ್ವ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಿದ್ರು ಕೂಡ ನಾವು ತಪ್ಪಾಗ್ಲಿ ಹೊರತು, ಯಾಕೆಂತೇಳಿದ್ರೆ ಶಿಷ್ಟಾಚಾರ ವ್ಯಕ್ತಿತ್ವನ ಬೆಳೆಸಲಿಕ್ಕೆ ಒಂದು ಸಹಕಾರವನ್ನು ಅಥವಾ ಪೂರಕತೆಯ ಭಾವನೆಯನ್ನು ಹೊಂದಿರತಕ್ಕಂತ ಅಂಶಗಳು ಎರಡು ಕೂಡ ಅತ್ಯವಶ್ಯಕವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಅತಿ ಮುಖ್ಯವಾಗಿ ನಾವು ಅದನ್ನ ಕಾಪಾಡಿಕೊಂಡು ಅಥವಾ ಬೆಳೆಸಬೇಕಾಗ್ತದೆ ಮೇಡಮ್.
1: ಹೌದು ಸರ್. ಸರ್, ಹಾಗೇನೆ ಈಗ ಕತೆಗಳಾಗಿರ್ಬೋದು, ಮಹನೀಯರ ಜೀವನ ಚರಿತ್ರೆಗಳಾಗಿರ್ಬೋದು ಮತ್ತೆ ಪುರಾಣಗಳಾಗಿರ್ಬೋದು ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸಲು ಹೇಗೆ ಸಹಾಯ ಮಾಡುತ್ತೆ ಇವೆಲ್ಲ?
0: ಖಂಡಿತ. ಪ್ರಸ್ತುತ ದಿನಗಳಲ್ಲಿ ಮಕ್ಕಳಿಗೆ ನಾವು ಭಗವದ್ಗೀತೆಯನ್ನ, ಉಪನಿಷತ್ಗಳನ್ನ, ವೇದಗಳನ್ನ ಅಥವಾ ರಾಮಾಯಣವನ್ನ ಅಥವಾ ಅದರ ಕಥೆಗಳನ್ನ ಅಥವಾ ದಾರ್ಶನಿಕರ ಅಥವಾ ಸಾಹಿತ್ಯ ಚಿಂತಕರ ನಾವು ಕಿರುನೋಟಗಳನ್ನ ನಾವು ಮಕ್ಕಳುಗಳಿಗೆ ಹೇಳ್ತಾ ಹೋಗ್ಬೇಕು. ಈಗ ಬಿಡುವಿನ ವೇಳೆ ತಂದೆ ತಾಯಿಗಳು ಊಟ ಮಾಡ್ಬೇಕಾದಾಗ, ಊಟ ಆದ ನಂತರ ಹಿಂದೆಲ್ಲ ನಾವು ಬೇಸಿಗೆ ಕಾಲದಲ್ಲಿ ಊಟ ಆದ ನಂತರ ತಿಂಗಳ ಮಾಮನ ಹೊರಗಡೆ ಬೆಳಕಿನಲ್ಲಿ ಕೂತ್ಕೊಂಡು ಅಜ್ಜ ಅಜ್ಜಿಂದರ ಜೊತೆ ಅಥವಾ ನೆರೆಯವರ ಜೊತೆ ಚಾಪೆಯನ್ನ ಹಾಸ್ಕೊಂಡು ಕೂತ್ಕೊಂಡು ಕತೆ ಕವನಗಳನ್ನ, ಹರಟೆಗಳನ್ನ ಸೊ ಈ ತರ ಮಾಡ್ತಿದ್ವಿ. ಈ ಕಾಲಘಟ್ಟದಲ್ಲಿ ಅದನ್ನ ನಾವು ಕನಸು ಕೂಡ ಕಾಣಕ್ಕಾಗಲ್ಲ ಅಂತ ಹೇಳಿದ್ರೆ, ಅದೆಲ್ಲವೂ ಕೂಡ ಕಣ್ಮರೆಯಾಗಿದೆ ಸಾಂಪ್ರದಾಯಿಕ ಪದ್ಧತಿಗಳು. ಸೊ ಅದನ್ನ ಮಕ್ಕಳ ಮುಂದೆ ನಾವು ಈ ರಾಮಾಯಣ ಕಥೆಗಳನ್ನ ಅಥವಾ ನಿದರ್ಶನಗಳನ್ನ ಅಥವಾ ಮಹಾನ್ ವ್ಯಕ್ತಿಗಳಾದಂತ ಗಾಂಧೀಜಿ ಇರ್ಬೋದು ಅಥವಾ ಅಂಬೇಡ್ಕರ್ ಇರ್ಬೋದು, ಕುವೆಂಪುರವ್ರು ಇರ್ಬೋದು, ಇವರ ಒಂದಷ್ಟು ಸೊ ತಾತ್ಪರ್ಯಗಳನ್ನ ಮಕ್ಕಳ ಮುಂದೆ ಪೋಷಕ ವರ್ಗದವರು ಅಥವಾ ಶಿಕ್ಷಕ ವರ್ಗದವರು ಮಾತನಾಡಿದಾಗ ಮಗುವಿನ ಮೇಲೆ ಅದು ತುಂಬಾ ಪ್ರಭಾವಕ್ಕೆ ಒಳಪಟ್ಟು ಸೊ ಅವರ ಸಾಧನೆಗಳ ಅಲ್ಪ ಅಂಶಗಳನ್ನ ಮಗು ಅಳವಡಿಕೆ ಮಾಡಿಕೊಂಡು ತನ್ನ ಶಿಷ್ಟಾಚಾರವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಅದರಿಂದ ಪೋಷಕ ಮತ್ತೆ ಶಿಕ್ಷಕ ವರ್ಗ ಇಬ್ಬರೂ ಕೂಡ ಈ ತರ ಒಂದು ಸೊ ಕಥೆಗಳ ಮುಖಾಂತರ ಮಕ್ಕಳುಗಳಿಗೆ ನೀತಿ ಕಥೆಗಳ ಮುಖಾಂತರ ನೈತಿಕತೆಯನ್ನ, ಧಾರ್ಮಿಕ ಭಾವನೆಯನ್ನ ಅಥವಾ ಆ ಸಮ್ಯಗಾತ್ಮಕ ಕೌಶಲವನ್ನ ಬೆಳೆಸೋದಕ್ಕೆ ತುಂಬಾ ರೀತಿಯಾದಂತ ಉಪಯೋಗ ಆಗ್ತದೆ ಮೇಡಮ್.
1: ಹೌದು ಸರ್. ಸರ್, ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್?
0: ಖಂಡಿತ ಮೇಡಮ್. ಈಗ ಶಾಲೆಗೆ ಬಂದ ತಕ್ಷಣ ಮಗು ಶಿಕ್ಷಕರ ವರ್ಗದವರು ತುಂಬಾ, ಯಾಕಂದ್ರೆ ಸೊ ಕೊಠಾರಿಯವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಭಾರತದ ಭವಿಷ್ಯ ನಾಲ್ಕು ಗೋಡೆ ಮಧ್ಯೆ ಅವಲಂಬಿಸಿದೆ ಅಥವಾ ನಿರ್ಮಿಸ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಪೋಷಕರು ಎಷ್ಟೇ ಪ್ರಮಾಣದಲ್ಲಿ ಇದ್ರು ಕೂಡ ಆ ಮಗು ಸರಿಸುಮಾರು 9 ಅಥವಾ 10 ಗಂಟೆಗೆ ಶಾಲೆ ಪ್ರಾರಂಭ ಆದ್ರೆ 4-5 ಗಂಟೆವರೆಗೂ ಕೂಡ ಶಾಲೆಯಲ್ಲಿ ಇರ್ತಾ ಹೋಗುತ್ತೆ. ಶಿಕ್ಷಕರು ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿ ಮಗುವಿನ ಮೇಲೆ ಪ್ರಭಾವಿಸಲ್ಪಡ್ತಾ ಹೋಗ್ತಾರೆ. ಶಿಷ್ಟಾಚಾರದ ಬಗ್ಗೆ ಶಿಕ್ಷಕರು ಯಾವ ತರ ಕ್ರಮವನ್ನ ವಹಿಸಬೇಕು ಅಥವಾ ಬೆಳೆಸುವ ಕ್ರಮಗಳು ಯಾವ್ದು ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊದಲನೇದಾಗಿ ಸಹಕಾರ ಭಾವನೆಯನ್ನ ನಾವು ಮೂಡಿಸ್ಬೇಕು. ಮಕ್ಕಳಿಗೆ ಕೋಆಪರೇಷನ್ ಮೈಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಗುಂಪು ಚಟುವಟಿಕೆಗಳನ್ನ ಕೊಡೋದು ಅಥವಾ ಆಟೋಟ ವಿಧಾನಗಳ ಮುಖಾಂತರ ಮಕ್ಕಳಲ್ಲಿ ಸೊ ಗುಂಪು ಕ್ರೀಡೆಗಳ ಮುಖಾಂತರ ಬೆಳೆಸ್ತಕ್ಕಂಥದ್ದು, ಮತ್ತೆ ವೈಯಕ್ತಿಕ ಶಿಸ್ತಿನ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಸೆಲ್ಫ್ ಡಿಸಿಪ್ಲಿನ್. ಈಗ ಮಗು ಶಾಲೆಗೆ ಬರಬೇಕಾದಾಗ ಯಾವ ತರ ಬರುತ್ತೆ, ಶಾಲೆಗಳಿಂದ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಎಷ್ಟು ಮಕ್ಕಳುಗಳು ಬ್ಯಾಗ್ ಅನ್ನ ತೆಗೆದಿಟ್ಬಿಟ್ರೆ ಬೆಳಿಗ್ಗೆ ತಗೊಂಡು ಅದೇ ಬ್ಯಾಗ್ ಅನ್ನ ತಗೊಂಡ್ ಬರ್ತಾ ಹೋಗ್ತದೆ, ಅವಾಗ ಪೋಷಕರು ಕೂಡ ಗಮನಿಸ್ಕೋಬೇಕು ಮನೆಯಲ್ಲಿ. ಈ ಕಡೆ ಶಾಲೆಗೆ ಬಂದಾಗ ಶಿಕ್ಷಕರು ಕೂಡ ಹಿಂದಿನ ದಿನ ಏನ್ ಹೋಮ್ ವರ್ಕ್ ಮಾಡಿದ್ರು, ಅವರು ಡಿಸಿಪ್ಲಿನ್ ಆಗಿದಾರ ಮಕ್ಕಳುಗಳಿಗೆ. ಈಗ ಕೆಲವು ಮಕ್ಕಳುಗಳು ನೋಡಿರ್ಬೋದು, ಈ ಶಾಲೆಯಿಂದ ಬಂದ ತಕ್ಷಣ ಮನೆಗೆ ಯಾವ್ದೋ ಯೂನಿಫಾರ್ಮ್ ಗಳಿರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಎಲ್ಲ ಒಂದ್ ಕಡೆ ಬೀಸಾಕಿ ಬೀಸಾಡಿ ಅವ್ರ ಆಟೋಟಗಳಲ್ಲೇ ತೊಡಗಿಸ್ಕೊಂಡು ಪುನಃ ಬೆಳಿಗ್ಗೆ ಬಂದು ಅದೇ ತರ ಸೊ ಆಗ್ತಾ ಹೋಗುತ್ತೆ. ಕೆಲವು ಮಕ್ಕಳುಗಳಾಗಲ್ಲ ಈ ಸಭ್ಯತಾ ಗುಣಗಳನ್ನ, ಅಂದ್ರೆ ತನ್ನ ಯೂನಿಫಾರ್ಮ್ ಅನ್ನ ಒಂದ್ ಕಡೆ ಸೊ ನೀಟ್ ಆಗಿ ಮಡಚಿ ಇಟ್ಕೋಂತದ್ದು, ಮತ್ತೆ ಕೈಕಾಲ್ ಮುಖ ತೊಳೆದುಕೊಂಡು ಸೊ ಸ್ನಾಕ್ಸ್ ಅನ್ನ ತೆಗೆದುಕೊಂಡು ಪ್ರೇಯರ್ ಅನ್ನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಸೊ ಹೋಮ್ವರ್ಕ್ ಅನ್ನ ಮಾಡ್ತಕ್ಕಂಥ ಅಭ್ಯಾಸವನ್ನ ಕೆಲವು ಪೇರೆಂಟ್ಸ್ ಗಳಿಗೆ ಕೂಡ ಕಲಿಸ್ತಾ ಹೋಗ್ತಾರೆ. ಸೊ ಇದಾರೆ ಮಕ್ಕಳುಗಳು ಆ ತರದವು ಕೂಡ ನಾವು ನೋಡಿದೀವಿ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಕರು ಶಾಲೆಯಲ್ಲಿ ಈ ತರ ವೈಯಕ್ತಿಕ ಶಿಸ್ತಿನ ಬಗ್ಗೆ ಹೆಚ್ಚು ಗಮನ ವಹಿಸಿ ಅವರಿಗೆ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡ್ತಕ್ಕಂಥದ್ದು, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋ ಅಭ್ಯಾಸನ

0: ಹಾಕ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಏನ್ ಹೇಳಿದಂಗೆ ಕ್ಷಮಾಪಣ ಗುಣವನ್ನ ಬೆಳೆಸ್ತಕ್ಕಂಥದ್ದು, ಮತ್ತೆ ಗೌರವಯುತವಾಗಿ ಇತರನ್ನ ಎರಡು ಕೈಯನ್ನ ಜೋಡಿಸಿ ನಮಸ್ಕಾರ ಮಾಡ್ತಕ್ಕಂತ, ಈಗೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಈ ತರ ಹೇಳ್ತಾ ಹೋಗ್ತೇವೆ ಕನ್ನಡದಲ್ಲಿ, ನಮಸ್ಕಾರ, ಶುಭೋದಯ, ಹೌದಾ, ಶುಭ ಮಧ್ಯಾಹ್ನ, ಶುಭ ಸಂಜೆ, ಈ ತರ ಪದಗಳನ್ನ ಹೆಚ್ಚು ಶಿಕ್ಷಕರು ಬಳಸೋದ್ರ ಮುಖಾಂತರ ಮಕ್ಕಳಲ್ಲಿ ಹಿಂದೆಯಿಂದ ನಡೆದುಕೊಂಡು ಬಂದಂತ ವೇದಗಳ ಕಾಲದಲ್ಲಿ ಏನ್ ಗುರು ಶಿಷ್ಯರ ಸಂಬಂಧ ಇತ್ತು ಅದು ಪುನಃ ಮರುಕಳಿಸುವಂತೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ. ಆದ್ರಿಂದ ಶಿಕ್ಷಕರು ಈ ಮಗುವಿನ ಮೇಲೆ ಹೆಚ್ಚು ಶಿಷ್ಟಾಚಾರ ಬೆಳೆಸುವ ಕ್ರಮಗಳ ಬಗ್ಗೆ ಗಮನ ಹರಿಸಬೇಕಾಗ್ತದೆ.
1: ಹೌದು ಸರ್, ಇದೊಂದು ವಿಷಯದ ಮೂಲಕ ಅಂದ್ರೆ ಶಿಕ್ಷಕರಿಗೆ ಒಂದು ಒಳ್ಳೆ ಸಲಹೆ ನೀಡಿದ್ರಿ. ಹಾಗೆಯೇ ಶಿಷ್ಟಾಚಾರ ಹೊಂದಿರುವಂತ ಮಕ್ಕಳು ಸಮಾಜಕ್ಕೆ ಹೇಗೆ ಮಾದರಿಯಾಗುತ್ತೆ ಸರ್?
0: ಖಂಡಿತ ಮೇಡಮ್, ಇವಾಗ ನಾವು ಒಂದಷ್ಟು ಇನ್ಸ್ಪಿರೇಷನ್ಸ್ ನ ಮಗು ತಗೊಳ್ತಾ ಹೋಗ್ತದೆ. ಕೆಲವು ಮಕ್ಕಳುಗಳಿಗೆ ಈಗ ನಾವು ಪ್ರಶಸ್ತಿಗಳನ್ನ ಕೊಡೋದ್ರ ಮುಖಾಂತರ, ಬಹುಮಾನವನ್ನ ಕೊಡೋದ್ರ ಮುಖಾಂತರ, ಅಥವಾ ಒಗೊಳ್ಳೋದ್ರ ಮುಖಾಂತರ ಇತರ ಮಕ್ಕಳುಗಳಿಗೆ ಅದು ಪ್ರೇರಪಣೆ ಆಗುತ್ತೆ. ಈಗ ಒಂದು ತರಗತಿ ಅಂದ ಮೇಲೆ 40 ವಿದ್ಯಾರ್ಥಿಗಳಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳು ಇರ್ತಾ ಹೋಗ್ತಾರೆ. ಈ ಮಗು ಯಾವ್ದೋ ಒಂದು ರೀತಿಯಲ್ಲಿ, ಈಗ ನನ್ನೆ ಯಾವ್ದೋ ನಾನು ಶಾಲೆಗೆ ಹೋದಾಗ ಮಾನಸ ಗಂಗೋತ್ರಿ ಶಾಲೆಯಲ್ಲಿ ಒಂದ್ ಮಗು 10th 10th ತರಗತಿ ಮಗು, ನಾವು ಅಬ್ಸರ್ವೇಷನ್ಗೆ ಹೋಗ್ತಾ ಇರ್ತೀವಿ ಪ್ರತಿ ವರ್ಷ. ಅಲ್ಲಿ ಹೋದಾಗ ಮಗು ಎರಡು ಕೈ ಜೋಡಿಸಿ ನಮಸ್ಕಾರ ಸರ್, ಧನ್ಯವಾದಗಳು ಅನ್ನೋ ಪ್ರವೃತ್ತಿನಲ್ಲಿ ಮಗು ನಮಸ್ಕಾರನ ಹೇಳ್ತು, ನನ್ಗೆ ತುಂಬಾ ಖುಷಿ ಆಯ್ತು. ಈ ತರ ಮಕ್ಕಳುಗಳು ಬೆರಳೆಣಿಕೆ ಎಷ್ಟು. ಸೊ ಈ ತರ ಮಕ್ಕಳನ್ನ ಗಮನಿಸಿದಾಗ ಇದು, ಸೊ ಆ ಶಾಲೆಯಲ್ಲಿ ಯಾವ್ದೋ ಶಿಕ್ಷಕರನ್ನ ಅಥವಾ ಯಾವ್ದೊಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿನ ನೋಡಿ, ಸೊ ಇನ್ನೊಬ್ಬ ವಿದ್ಯಾರ್ಥಿ ಇವನ್ನ ನಾನು ಪಾಲನೆ ಮಾಡ್ಬೇಕು, ಇವನಲ್ಲಿ ಒಳ್ಳೆ ಗುಣ ಇದೆ ಅಂತಕ್ಕಂಥದನ್ನ ಇವನ್ನ ಕಲ್ತ್ಕೊಳ್ಬೇಕು ಅನ್ನೋದು ಭಾವನೆಯಲ್ಲಿ ಮಗು ಕೂಡ ಬೆಳೀತಾ ಹೋಗುತ್ತೆ. ಆದ್ರಿಂದ ವಿದ್ಯಾರ್ಥಿಗಳು ಸೊ ವಿನಯಶೀಲತೆಯನ್ನ, ಈ ಸಭ್ಯತೆಯನ್ನ ಅಥವಾ ಈ ಒಂದು ಗುರು ಪರಂಪರೆಯನ್ನ ಅಥವಾ ಸಂಪ್ರದಾಯವನ್ನ ಅಳವಡಿಸ್ಕೊಂಡ್ ಬಂದಿದ್ದಾರೆ, ಅದು ಮತ್ತೊಬ್ಬ ವಿದ್ಯಾರ್ಥಿಗೆ ಪ್ರೇರೇಪಣೆ ಆಗುತ್ತಾ ಹೋಗುತ್ತೆ. ಇದನ್ನು ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಆ ತರ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಬೇಕಾಗ್ತದೆ. ಸೊ ಅವಾಗ ಇತರ ವಿದ್ಯಾರ್ಥಿಗಳು ಅವ್ರನ್ನ ಅನುಸರಿಸುವಂತೆ ಮಾಡುವ ಕೆಲಸ ಶಿಕ್ಷಕ ವರ್ಗದವ್ರದ್ದು ಅಥವಾ ಮನೆಯಲ್ಲಿ ಪೋಷಕರದ್ದು ಕೂಡ ಆಗಿರ್ತದೆ. ಈಗ ನೈಬರ್ಸ್ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ನಾವು ಕಂಪ್ಯಾರಿಸನ್ ಮಾಡಿ ಮಕ್ಕಳಿಗೆ ಬೈತಾ ಹೋಗ್ತೀವಿ, ಅದ್ ಮಾಡಬಾರ್ದು, ತುಂಬಾ ತಪ್ಪೋದು. ಪ್ರತಿಯೊಂದು ಮಗು ಕೂಡ ವಿಶೇಷವಾದ ಸಾಮರ್ಥ್ಯನ ಹೊಂದಿರುತ್ತೆ, ಅದು ಸರಿನೋ ತಪ್ಪೋ ಅಂತಕ್ಕಂಥದ್ದನ್ನ ತಿದ್ದಿ ನಾವು ಬಿಡಿಸಿ ಮಕ್ಕಳಿಗೆ ಸೊ ತಿಳಿ ಹೇಳ್ಬೇಕು. ಬರೀ ಅಂಕಗಳಿಗೆ ಮಾತ್ರ ಹೋಲಿಕೆ ಮಾಡ್ತಕ್ಕಂಥದ್ದಲ್ಲ, ಆತರ ಸೊ ಹೋಲಿಕೆ ಮಾಡಬಾರ್ದು ಮಕ್ಕಳಲ್ಲಿ. ಸೊ ಈ ಮಗುನಲ್ಲಿ ಯಾವ್ದೋ ಒಂದ್ ಅಂಶ ಕಡಿಮೆ ಇರುತ್ತೆ, ಆ ಮಗುನಲ್ಲಿ ಒಂದ್ ಯಾವ್ದೋ ಒಂದ್ ಅಂಶ ಜಾಸ್ತಿ ಇರುತ್ತೆ, ಅದು ಬೌದ್ಧಿಕತೆಯಲ್ಲಿ ಉನ್ನತ ಇರ್ಬೋದು, ಸಾಮಾಜಿಕವಾಗಿ ಈ ಕೌಶಲ ಈ ಮಕ್ಕಳುಗಳಲ್ಲಿ ಇರ್ಬೋದು. ಸೊ ಎಲ್ಲಾ ರಂಗದಲ್ಲೂ ಕೂಡ ಎಲ್ಲಾ ಮಗುನು ಕೂಡ ಒಂದೇ ರೀತಿ ಇರೋದಿಲ್ಲ, ಅದನ್ನ ನಾವು ಗಮನಿಸಿ ಸೊ ಈ ಶಿಷ್ಟಾಚಾರ ಬೆಳವಣಿಗೆಗೆ ಮಕ್ಕಳಲ್ಲಿ ಪ್ರೇರೇಪಿಸಬೇಕಾಗುತ್ತೆ.
1: ಸರ್, ಹಾಗೇನೆ ಇಂದಿನ ಪೋಷಕರು ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸೋದಕ್ಕೆ ಗಮನಿಸಬಹುದಾದ ಪ್ರಮುಖ ಅಂಶಗಳು ಅಂತಂದ್ರೆ ಯಾವ್ದು ಸರ್?
0: ಪೋಷಕರು ಮೊದಲನೇದಾಗಿ ಹೇಳಿದಾಗೆ ಗೌರವಯುತ ಭಾವನೆಯನ್ನ ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗ್ತದೆ. ಉತ್ತಮ ಭಾಷೆಯನ್ನು ನಾವು ಮನೆಯಲ್ಲಿ ಬೆಳೆಸಬೇಕಾಗ್ತದೆ. ಮತ್ತೆ ಸಭ್ಯ ಪದಗಳನ್ನ ನಾವು ಹೆಚ್ಚಾಗಿ ಪೋಷಕರು ಮನೆಯಲ್ಲಿ ಬೆಳೆಸಬೇಕಾಗತ್ತೆ. ಮಗುವಿನಿಗೆ ಅತಿಥಿ ಸತ್ಕಾರ ಭಾವನೆಯನ್ನ ನಾವು ಬೆಳೆಸಬೇಕಾಗ್ತದೆ. ಅಂದ್ರೆ ಉದಾಹರಣೆಗೆ ನಮಸ್ಕಾರ, ಈಗ ಬಂದಂತ ಅತಿಥಿಗಳನ್ನ ಒಳಗೆ ಬನ್ನಿ, ಕುಳಿತುಕೊಳ್ಳಿ, ಸೊ ಇವಾಗ ಬಂದ್ರ ಅಪ್ಪ ಇಲ್ಲದ್ರು ಕೂಡ ಅಪ್ಪ ಹೊರಗಡೆ ಹೋಗಿದ್ದಾರೆ ಬರ್ತಾರೆ. ಈ ಸಭ್ಯತೆ, ಈಗ ಎಷ್ಟು ಮಕ್ಕಳುಗಳು ಯಾರು ಅತಿಥಿಗಳು ಬಂದ್ರೆ ಮೊಬೈಲ್ ಇಟ್ಕೊಂಡು ಟಿವಿ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ, ಯಾರೇ ಬಂದ್ರು ಗೆಸ್ಟ್ ಅವ್ರಿಗೆ ಎದ್ ನಿಂತ್ಕೊಂಡು ಗೌರವ ಕೊಡೋ ಭಾವನೆ ಇರಲ್ಲ, ಅದು ಹಿರಿಯರು ಬಂದ್ರೆ ಕಾಲ್ ಸರ್ಸ್ಕೊಂಡು ಕೂತ್ಕೊಳ್ತಕ್ಕಂತ ಒಂದು ವಿನಯಶೀಲತೆ ಇರೋದಿಲ್ಲ. ಸೊ ಈ ಒಂದು ಸಂಸ್ಕಾರವನ್ನ ಅಥವಾ ಈ ಒಂದು ಶಿಷ್ಟಾಚಾರವನ್ನ ನಾವು ಕಾಣ್ತಾ ಇದೀವಿ. ಸೊ ಯಾಕಂದ್ರೆ ಈ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ರೀತಿ ನೀತಿಗಳು ಕಣ್ಮರೆ ಆಗ್ಬಿಟ್ಟಿದೆ. ಆದ್ರಿಂದ ಪೋಷಕರು ಮಕ್ಕಳಿಗೆ ಅತಿಥಿಗೆ ಸಂಸ್ಕಾರ ಭಾವನೆಯನ್ನ ಮಗುವಿನಲ್ಲಿ ಬೆಳೆಸಬೇಕು. ಮತ್ತೆ ಇತರರಿಗೆ ಶುಭ ಕೋರ್ತಕ್ಕಂಥದ್ದು, ಯಾರು ಎದುರಿಗೆ ಬಂದಾಗ ಅವ್ರಿಗೆ ಶುಭಾಶಯ ಕೋರ್ತಕ್ಕಂಥ, ನೀವು ಆಲ್ರೆಡಿ ಹೇಳಿದೆ ನಮಸ್ಕಾರ, ಶುಭೋದಯ, ಸಮಿಷಿ, ಈ ಒಂದು ಗುಣವನ್ನ ಮಗುವಿನಲ್ಲಿ ಪದಗಳನ್ನು ಹೆಚ್ಚಾಗಿ ಬೆಳೆಸೋದು. ಮತ್ತೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಮಗು ಕಳೆಯುವಂತೆ ಮಾಡೋದು. ಈಗ ಟಿವಿ ಮೊಬೈಲ್ ಅನ್ನು ಹೊರತುಪಡಿಸಿದ್ರೆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಏನ್ ಮಾಡ್ತಾ ಹೋಗ್ತಾರೆ, ಟಿವಿನ ಹಾಕೊಳ್ತಕ್ಕಂಥದ್ದು, ರೇಡಿಯೋ ಕೇಳ್ತಕ್ಕಂಥದ್ದು, ಅಥವಾ ಹೆಡ್ ಫೋನ್ ಹಾಕೊಂಡು ಊಟ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಸೊ ಅದನ್ನ ಹೋಗಲಾಡಿಸಿ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಟ್ಟಿಗೆ, ಸೊ ಅವರು ಸುತ್ತಲೂ ಕೂತ್ಕೊಂಡು ಮಧ್ಯದಲ್ಲಿ ಸೊ ಊಟವನ್ನು ಇಟ್ಕೊಂಡು ಮಾತನಾಡ್ತಾ ಅವರ ಸಮಯವನ್ನ ಕಳೀತಾ ಕೆಲವೊಂದು ಉತ್ತಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ತಂದೆ ತಾಯಿ ಮಕ್ಕಳುಗಳಿಗೆ ನೀತಿ ಕಥೆಗಳನ್ನ ಹೇಳ್ತಾ ಊಟ ಮಾಡ್ತಾ ಹೋದಾಗ ಮಕ್ಕಳಲ್ಲಿ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಈ ಒಂದು ಊಟದ ಉಪಚಾರ ಅಥವಾ ಊಟದ ಮೇಲಿನ ಶಿಷ್ಟಾಚಾರ ಮಗುವಿಗೆ ಬೆಳೆಯುತ್ತೆ. ಮತ್ತೆ ದೇವತಾ ಸಂಸ್ಕಾರವನ್ನು ಕೂಡ ಮಗುವಿನಲ್ಲಿ ಬೆಳೆಸಬೇಕು. ಯಾಕಂದ್ರೆ ಬೆಳೆ ಬೆಳಿಗ್ಗೆ ಇದ್ದಾಗ ನಾನು ಅಲ್ಲೇ ಹೇಳಿದೆ, ಮಗು ತನ್ನ ದಿನಚರಿಯನ್ನ ಮುಗಿಸಿದ ನಂತರ ಯೂನಿಫಾರ್ಮ್ ಅನ್ನ ತೊಟ್ಟ ಮೇಲೆ ದೇವರ ಮನೆಗೆ ಹೋಗಿ ನಮಸ್ಕಾರವನ್ನು ಮಾಡಿ ತನ್ನ ತಂದೆ ತಾಯಿಗಳ ಕಾಲಿಗೆ ನಮಸ್ಕಾರವನ್ನು ಮಾಡಿ ಶಾಲೆಗೆ ಹೊರಡಬೇಕು. ಈ ಪ್ರವೃತ್ತಿನ ಮಕ್ಕಳಲ್ಲಿ ಪೋಷಕರನ್ನು ಕಲಿಸಬೇಕಾಗ್ತದೆ. ಇದರಿಂದ ಏನಾಗುತ್ತೆ, ಮಗುವಿಗೆ ಸೊ ಒಂದು ಶಿಷ್ಟಾಚಾರದ ಬೆಳವಣಿಗೆಗೆ ಸಹಾಯ ಆಗ್ತದೆ.
1: ಹೌದು ಸರ್, ಪೋಷಕರಿಗೆ ಒಂದೊಳ್ಳೆ ಸಲಹೆ ಸಂದೇಶವನ್ನ ನೀಡಿದ್ರಿ ಸರ್. ಸರ್, ಇದುವರೆಗೂ ನಮ್ ಜೊತೆ ಇದ್ದು ಮಕ್ಕಳಲ್ಲಿ ಶಿಷ್ಟಾಚಾರ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮ್ಗೆ.
0: ಧನ್ಯವಾದಗಳು ಮೇಡಮ್, ಎಲ್ಲಾ ಜನಧ್ವನಿ ಕೇಳುಗರಿಗೆ ನನ್ನ ಧನ್ಯವಾದಗಳು.
1: ಮನೆ ಮತ್ತು ಶಾಲೆ ಎರಡೂ ಸೇರಿ ಮಕ್ಕಳಲ್ಲಿ ಉತ್ತಮ ನಡತೆ, ಗೌರವ, ವಿನಯ ಮತ್ತು ಜವಾಬ್ದಾರಿಯಂತಹ ಮೌಲ್ಯಗಳನ್ನು ಬೆಳೆಸಿದರೆ ಅವರು ಸಮಾಜಕ್ಕೆ ಆದರ್ಶಪ್ರಾಯ ನಾಗರಿಕರನ್ನಾಗಿ ಬೆಳೆಯುತ್ತಾರೆ.

0: ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು.
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
4: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು 1 ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
4: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713711.
2: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್

ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಲ್ ಪಾಂಡೆಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮಂಗಲ್ ಪಾಂಡೆಯರವರು ಜುಲೈ 19, 1827 ಭಾರತದ ಅಕ್ಬರ್ಪುರದಲ್ಲಿ ಜನಿಸಿದರು. ಹಾಗೆ ಏಪ್ರಿಲ್ 8, 1857 ಬರಾಕ್ಪುರದಲ್ಲಿ ನಿಧನರಾದರು. ಒಬ್ಬ ಭಾರತೀಯ ಸೈನಿಕನಾಗಿದ್ದು ಅವರು ಮಾರ್ಚ್ 29, 1857 ಬ್ರಿಟಿಷ್ ಅಧಿಕಾರಿಗಳ ಮೇಲಿನ ದಾಳಿಯು ಭಾರತೀಯ ಅಥವಾ ಸಿಪಾಯಿ ದಂಗೆಯ ಮೊದಲ ಪ್ರಮುಖ ಘಟನೆಯಾಗಿದೆ. ಈ ಲೇಖನದಲ್ಲಿ ನಾವು ಮಂಗಲ್ ಪಾಂಡೆ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ನೋಡಬಹುದು. ಮಂಗಲ್ ಪಾಂಡೆಯರವರು ಉತ್ತರ ಭಾರತದ ಪೂರ್ವ ಉತ್ತರ ದೇಶದ ರಾಜ್ಯವಾಗಿರುವ ಫೈಜಾಬಾದ್ ಬಳಿಯ ಪಟ್ಟಣದಲ್ಲಿ ಜನಿಸಿದರು. ಆದರೂ ಕೆಲವು ಮೂಲಗಳ ಪ್ರಕಾರ ಪಾಂಡೆಯರವರು 1849 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯವನ್ನ ಸೇರಿದರು. ಅವರು ದಾಟಿ ಹೋದ ಬ್ರಿಗೇಡ್ನಿಂದ ನೇಮಕಗೊಂಡ ನಂತರ ಅವರು ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರನ್ನ ಒಳಗೊಂಡ 34ನೇ ಬಂಗಾಳ ಸ್ಥಳೀಯ ಪದಾತಿ ದಳದ 6ನೇ ಕಂಪನಿಯಲ್ಲಿ ಸೈನಿಕನಾಗಿ ಸೇರ್ಪಡೆಯಾದರು. ಪಾಂಡೆ ಮಹತ್ವಾಕಾಂಕ್ಷಿ ಉಳ್ಳವರಾಗಿದ್ದರು ಮತ್ತು ಅವರು ತಮ್ಮ ಸಿಪಾಯಿ ಕೆಲಸವನ್ನ ಹೆಚ್ಚಿನ ವಿಷಯಗಳಿಗೆ ಮೆಟ್ಟಿಲು ಎಂದು ನೋಡಿದರು. ಆದಾಗ್ಯೂ ಪಾಂಡೆಯರವರ ವೃತ್ತಿಪರ ಆಕಾಂಕ್ಷೆಗಳು ಅವರ ಧಾರ್ಮಿಕ ನಂಬಿಕೆಗಳೊಂದಿಗೆ ಘರ್ಷಿಸಿದವು. 1850ರ ದಶಕದ ಮಧ್ಯಭಾಗದಲ್ಲಿ ಅವರು ಬ್ಯಾರಕ್ಪುರ್ನಲ್ಲಿ ಗ್ಯಾರಿಸನ್ನಲ್ಲಿದ್ದಾಗ ಹೊಸ ಎನ್ಫೀಲ್ಡ್ ರೈಫಲ್ ಅನ್ನ ಭಾರತಕ್ಕೆ ಪರಿಚಯಿಸಲಾಯಿತು. ಇದು ಸೈನಿಕರಿಗೆ ಗ್ರೀಸ್ ಮಾಡಿದ ಕಾಂಟ್ರಾಕ್ಟ್ಗಳ ತುದಿಗಳನ್ನ ಕಚ್ಚುವ ಮೂಲಕ ಆಯುಧವನ್ನ ಲೋಡ್ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಬಳಸಿದ ಲೂಬ್ರಿಕಟ್ ಹಸು ಮತ್ತು ಹಂದಿ ಕೊಬ್ಬನ್ನ ಎಂಬ ವದಂತಿ ಹಬ್ಬಿತು. ಇದನ್ನ ಕ್ರಮವಾಗಿ ಹಿಂದೂಗಳು ಮತ್ತು ಮುಸ್ಲಿಮರು ಇಷ್ಟಪಡುತ್ತಿರಲಿಲ್ಲ. ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಅವುಗಳ ಕೊಬ್ಬುಗಳನ್ನ ಹಾಕುತ್ತಿದ್ದರು. ಸಿಪಾಯಿಗಳು ನಂಬುತ್ತಿದ್ದರು. ಮಾರ್ಚ್ 19, 1857 ಘಟನೆಗಳನ್ನ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಪಾಂಡೆ ತನ್ನ ಸಹ ಸಿಪಾಯಿಗಳನ್ನ ತಮ್ಮ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ದಂಗೆ ಏಳುವಂತೆ ಪ್ರಚೋದಿಸಲು ಪ್ರಯತ್ನಿಸಿದರು. ಅವರಲ್ಲಿ ಇಬ್ಬರ ಮೇಲೆ ಹಲ್ಲೆ ಮಾಡಿದರು. ತಡೆದ ನಂತರ ತನ್ನನ್ನ ತಾನೇ ಗುಂಡಿಕ್ಕಿ ಹಾರಿಸಿಕೊಳ್ಳಲು

0: ಅಂತಿಮವಾಗಿ ಜನಪ್ರಿಯ ಒಪ್ಪಂದದ ಪ್ರಕಾರ ಅವರನ್ನ ಬಂಧಿಸಲಾಯಿತು. ಮಂಗಲ್ ಪಾಂಡೆನ ಶೀಘ್ರದಲ್ಲೇ ವಿಚಾರಣೆಗೆ ಒಳಪಡಿಸಿ ಮರಣದಂಡನೆ ವಿಧಿಸಲಾಗುವುದರಿಂದ April 8, 1857 ಗಲ್ಲಿಗೇರಿಸಲಾಯಿತು. ಅವರ ಮರಣ ದಂಡನೆಯನ್ನು ಮೂಲತಃ April 18 ನಿಗದಿಪಡಿಸಲಾಗಿತ್ತು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಯವರೆಗೆ ಕಾಯುತ್ತಿದ್ದರೆ ದೊಡ್ಡ ಪ್ರಮಾಣದ ದಂಗಿ ಸಂಭವಿಸಬಹುದು ಎಂಬ ಭಯದಿಂದ ಅವರನ್ನ ಏಪ್ರಿಲ್ 8ಕ್ಕೆ ಮುಂದೂಡಿದರು. ಆ ತಿಂಗಳ ನಂತರ ಮೀರತ್ನಲ್ಲಿ ಎನ್ಫೀಲ್ಡ್ಗಳ ಬಳಕೆಯು ವಿರೋಧ ದಂಗಿಯನ್ನು ಹುಟ್ಟುಹಾಕಿತು. ಇದು ಮೇ ತಿಂಗಳಲ್ಲಿ ದೊಡ್ಡ ದಂಗಿಯ ಆರಂಭಕ್ಕೆ ಕಾರಣವಾಯಿತು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸ್ವತಂತ್ರ ಹೋರಾಟಗಾರನಾಗಿ ಪಾಂಡೆಯರವರನ್ನ ಭಾರತದಲ್ಲಿ ಸ್ಮರಿಸಲಾಗುತ್ತದೆ. 1984 ಭಾರತ ಸರ್ಕಾರವು ಅವರ ಭಾವಚಿತ್ರವನ್ನ ಹೊಂದಿರುವ ಸ್ಮರಣಾರ್ಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿತು. ಇದರ ಜೊತೆಗೆ ಅವರ ಜೀವನದ ಕುರಿತು ಒಂದು ಚಲನಚಿತ್ರ ಮತ್ತು ರಂಗನಾಟಕವನ್ನ 2005 ಬಿಡುಗಡೆ ಮಾಡಲಾಯಿತು. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಲ್ ಪಾಂಡೆಯರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು 1 ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನ ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739 0311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739 0311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಬಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 25 ರೂಪಾಯಿ, ಪೆನ್ಸಿಲ್ ಬೀನ್ಸ್ 45 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 75 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 14 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲ್ಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಲ್ ಪಾಂಡೆಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮಂಗಲ್ ಪಾಂಡೆಯರವರು 19 ಜುಲೈ 1827 ಭಾರತದ ಅಕ್ಬರ್

0: ದಲ್ಲಿ ಜನಿಸಿದರು. ಹಾಗೆ ಏಪ್ರಿಲ್ 8, 1857 ಬಾರಾಕ್ಪುರದಲ್ಲಿ ನಿಧನರಾದರು. ಒಬ್ಬ ಭಾರತೀಯ ಸೈನಿಕನಾಗಿದ್ದು ಅವರು ಮಾರ್ಚ್ 29, 1857 ಬ್ರಿಟಿಷ್ ಅಧಿಕಾರಿಗಳ ಮೇಲಿನ ದಾಳಿಯು ಭಾರತೀಯ ಅಥವಾ ಸಿಪಾಯಿ ದಂಗೆಯ ಮೊದಲ ಪ್ರಮುಖ ಘಟನೆಯಾಗಿದೆ. ಈ ಲೇಖನದಲ್ಲಿ ನಾವು ಮಂಗಲ್ ಪಾಂಡೆ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ನೋಡಬಹುದು. ಮಂಗಲ್ ಪಾಂಡೆಯರವರು ಉತ್ತರ ಭಾರತದ ಪೂರ್ವ ಉತ್ತರ ದೇಶದ ರಾಜ್ಯವಾಗಿರುವ ಫೈಜಾಬಾದ್ ಬಳಿಯ ಪಟ್ಟಣದಲ್ಲಿ ಜನಿಸಿದರು. ಆದರೂ ಕೆಲವು ಮೂಲಗಳ ಪ್ರಕಾರ ಪಾಂಡೆಯರವರು 1849 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯವನ್ನು ಸೇರಿದರು. ಅವರು ದಾಟಿ ಹೋದ ಬ್ರಿಗೇಡ್ನಿಂದ ನೇಮಕಗೊಂಡ ನಂತರ ಅವರು ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರನ್ನು ಒಳಗೊಂಡ 34ನೇ ಬಂಗಾಳ ಸ್ಥಳೀಯ ಪದಾತಿ ದಳದ 6ನೇ ಕಂಪನಿಯಲ್ಲಿ ಸೈನಿಕನಾಗಿ ಸೇರ್ಪಡೆಯಾದರು. ಪಾಂಡೆ ಮಹತ್ವಾಕಾಂಕ್ಷೆ ಉಳ್ಳವರಾಗಿದ್ದರು ಮತ್ತು ಅವರು ತಮ್ಮ ಸಿಪಾಯಿ ಕೆಲಸವನ್ನು ಹೆಚ್ಚಿನ ವಿಷಯಗಳಿಗೆ ಮೆಟ್ಟಿಲು ಎಂದು ನೋಡಿದರು. ಆದಾಗ್ಯೂ ಪಾಂಡೆಯರವರ ವೃತ್ತಿಪರ ಆಕಾಂಕ್ಷೆಗಳು ಅವರ ಧಾರ್ಮಿಕ ನಂಬಿಕೆಗಳೊಂದಿಗೆ ಘರ್ಷಿಸಿದವು. 1850ರ ದಶಕದ ಮಧ್ಯಭಾಗದಲ್ಲಿ ಅವರು ಬ್ಯಾರಕ್ಪುರ್ನಲ್ಲಿ ಗ್ಯಾರಿಸನ್ನಲ್ಲಿದ್ದಾಗ ಹೊಸ ಎನ್ಫೀಲ್ಡ್ ರೈಫಲ್ ಅನ್ನ ಭಾರತಕ್ಕೆ ಪರಿಚಯಿಸಲಾಯಿತು. ಇದು ಸೈನಿಕರಿಗೆ ಗ್ರೀಸ್ ಮಾಡಿದ ಕಾಂಟ್ರಾಕ್ಟ್ಗಳ ತುದಿಗಳನ್ನು ಕಚ್ಚುವ ಮೂಲಕ ಆಯುಧವನ್ನು ಲೋಡ್ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಬಳಸಿದ ಲೂಬ್ರಿಕಟ್ ಹಸು ಮತ್ತು ಹಂದಿ ಕೊಬ್ಬನ್ನ ಎಂಬ ವದಂತಿ ಹಬ್ಬಿತು. ಇದನ್ನು ಕ್ರಮವಾಗಿ ಹಿಂದೂಗಳು ಮತ್ತು ಮುಸ್ಲಿಮರು ಇಷ್ಟಪಡುತ್ತಿರಲಿಲ್ಲ. ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಅವುಗಳ ಕೊಬ್ಬುಗಳನ್ನು ಹಾಕುತ್ತಿದ್ದರು. ಸಿಪಾಯಿಗಳು ನಂಬುತ್ತಿದ್ದರು. ಮಾರ್ಚ್ 19, 1857 ಘಟನೆಗಳನ್ನು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಪಾಂಡೆ ತನ್ನ ಸಹ ಸಿಪಾಯಿಗಳನ್ನು ತಮ್ಮ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ದಂಗೆ ಏಳುವಂತೆ ಪ್ರಚೋದಿಸಲು ಪ್ರಯತ್ನಿಸಿದರು. ಅವರಲ್ಲಿ ಇಬ್ಬರ ಮೇಲೆ ಹಲ್ಲೆ ಮಾಡಿದರು. ತಡೆದ ನಂತರ ತನ್ನನ್ನು ತಾನೇ ಗುಂಡಿಕ್ಕಿ ಹಾರಿಸಿಕೊಳ್ಳಲು ಪ್ರಯತ್ನಿಸಿದರು ಮತ್ತು ಅಂತಿಮವಾಗಿ ಜನಪ್ರಿಯ ಒಪ್ಪಂದದ ಪ್ರಕಾರ ಅವರನ್ನು ಬಂಧಿಸಲಾಯಿತು. ಮಂಗಲ್ ಪಾಂಡೆಯನ್ನ ಶೀಘ್ರದಲ್ಲೇ ವಿಚಾರಣೆಗೆ ಒಳಪಡಿಸಿ ಮರಣದಂಡನೆ ವಿಧಿಸಲಾಗುವುದರಿಂದ ಏಪ್ರಿಲ್ 8, 1857 ಗಲ್ಲಿಗೇರಿಸಲಾಯಿತು. ಅವರ ಮರಣ ದಂಡನೆಯನ್ನು ಮೂಲತಃ ಏಪ್ರಿಲ್ 18 ನಿಗದಿಪಡಿಸಲಾಗಿತ್ತು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಯವರೆಗೆ ಕಾಯುತ್ತಿದ್ದರೆ ದೊಡ್ಡ ಪ್ರಮಾಣದ ದಂಗೆ ಸಂಭವಿಸಬಹುದು ಎಂಬ ಭಯದಿಂದ ಅವರನ್ನ ಏಪ್ರಿಲ್ 8ಕ್ಕೆ ಮುಂದೂಡಿದರು. ಆ ತಿಂಗಳ ನಂತರ ಮೀರತ್ನಲ್ಲಿ ಎನ್ಫೀಲ್ಡ್ಗಳ ಬಳಕೆಯು ವಿರೋಧ ದಂಗೆಯನ್ನು ಹುಟ್ಟುಹಾಕಿತು. ಇದು ಮೇ ತಿಂಗಳಲ್ಲಿ ದೊಡ್ಡ ದಂಗೆಯ ಆರಂಭಕ್ಕೆ ಕಾರಣವಾಯಿತು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸ್ವತಂತ್ರ ಹೋರಾಟಗಾರನಾಗಿ ಪಾಂಡೆಯರವರನ್ನ ಭಾರತದಲ್ಲಿ ಸ್ಮರಿಸಲಾಗುತ್ತದೆ. 1984 ಭಾರತ ಸರ್ಕಾರವು ಅವರ ಭಾವಚಿತ್ರವನ್ನ ಹೊಂದಿರುವ ಸ್ಮರಣಾರ್ಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿತು. ಇದರ ಜೊತೆಗೆ ಅವರ ಜೀವನದ ಕುರಿತು ಒಂದು ಚಲನಚಿತ್ರ ಮತ್ತು ರಂಗನಾಟಕವನ್ನ 2005 ಬಿಡುಗಡೆ ಮಾಡಲಾಯಿತು. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಲ್ ಪಾಂಡೆಯರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 79 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಜ್ವಾಲಮಾಲಾಕುಲ
5: ಜ್ವಾಲಮಾಲಾಕುಲ
4: ಜಗದ್ರೂಪ ತಾಂಡವದಿ
5: ಜಗದ್ರೂಪ ತಾಂಡವದಿ
4: ಲೀಲೆಯಿಂ ಜೀವತೆಯನ್
5: ಲೀಲೆಯಿಂ ಜೀವತೆಯಂ
4: ಆಂತು ಪರಬೊಮ್ಮಂ
5: ಆಂತು ಪರಬೊಮ್ಮಂ
4: ತಾಳ ಲಯ ಮೇಳ.

0: ದಿನ್
1: ತಾಳಲಯ ಮೇಳದಿನ್
0: ಒಮ್ಮೆ
1: ಒಮ್ಮೆ
0: ರಭಸದಿನ್ ಒಮ್ಮೆ
1: ರಭಸದಿನ್ ಒಮ್ಮೆ
0: ಲೋಲನಾಗಿರ್ಪನೆಲೋ ಮಂಕುತಿಮ್ಮ
1: ಲೋಲನಾಗಿರ್ಪನೆಲೋ ಮಂಕುತಿಮ್ಮ.
0: ನಮಗೆ ಪ್ರಪಂಚದಲ್ಲಿ ಸಾಧಾರಣವಾಗಿ ನೋಡಿದಾಗ ಎದ್ದು ಕಾಣುವಂಥದ್ದು ಯಾವುದು ಒಂದು ರೀತಿಯಲ್ಲಿ ಪ್ರಖರವಾಗಿ ಗೋಚರವಾಗುತ್ತೋ, ಯಾವುದು ವಿಭಿನ್ನವಾಗಿ ಗೋಚರವಾಗುತ್ತೋ, ಯಾವುದು ಭಾವನೆಗಳನ್ನು ಬಲವಾಗಿ ಸ್ಫುರಿಸುತ್ತೋ ಅದು ನಮ್ಮ ಕಣ್ಣಿಗೆ ಮೊದಲು ಕಾಣಿಸುತ್ತೆ. ಸೊ ಈಗ ಉದಾಹರಣೆಗೆ ಎಲ್ಲ ಚೆನ್ನಾಗಿದ್ದಾಗ ಸಡನ್ನಾಗಿ ಅಲ್ಲೆಲ್ಲ ಒಂದು ಶಬ್ದ ಆಯಿತು ಅಂದರೆ ಆ ಶಬ್ದದ ಬಗ್ಗೆ ನಮ್ಮ ಗಮನ ಹೋಗುತ್ತೆ. ಸೊ ಹಾಗೆ ಪ್ರಪಂಚದಲ್ಲಿ ನಾವು ವಿಶೇಷ ಅಂತ ಅಂದ್ಕೊಳ್ಳೋವಂಥದ್ದು ಯಾವುದು ಬಹಳ ಘೋರ ಭೀಕರ ಅಥವಾ ಅತ್ಯಂತ ಸುಂದರ ಅಂತ ಅನಿಸುತ್ತೋ ಅವುಗಳ ಕಡೆ ನಮ್ಮ ಗಮನ ಹೋಗ್ತಾ ಇರುತ್ತೆ. ಸೊ ಈ ಜಗತ್ ರೂಪ, ಆ ಜಗತ್ತಿನ ರೂಪದಲ್ಲಿ ಜ್ವಾಲ ಮಾಲಾಕುಲ ಅಂದರೆ ಬೆಂಕಿಯ ಜ್ವಾಲೆಯ ಉಂಡೆಗಳು, ದೊಡ್ಡ ಉಂಡೆಗಳು ಒಂದು ಮಾಲೆಯಾಗಿರೋ ರೀತಿಯಲ್ಲಿ ಅನೇಕ ಕಾಣಿಸ್ತಾ ಇವೆ ಅಂತ ನಾವು ಅಂದ್ಕೊಂಡು ಒಂದು ರೀತಿಯಲ್ಲಿ ಪ್ರತಿಬಿಂಬ ಮಾಡ್ತೀವಿ. ಜ್ವಾಲಮಾಲಾ ಕುಲಂ ಭಾತಿ ಅಂಥೇಳಿ ಒಂದು ನಮ್ಮ ಇದರಲ್ಲಿ ಉಪನಿಷತ್ತಿನಲ್ಲೂ ಕೂಡ ಅದೊಂದು ಇದು ಬರ್ತದೆ, ಪ್ರಪಂಚದ ವರ್ಣನೆ. ನಾರಾಯಣನ ಒಂದು ವರ್ಣನೆಯನ್ನು ಮಾಡುವಾಗ ಜ್ವಾಲಮಾಲಾ ಕುಲಂ ಭಾತಿ ವಿಶ್ವಸ್ಯಾಯತನ ಮಹತ್, ಇಡೀ ವಿಶ್ವವೇ ಆ ಭಗವಂತನ ಮನೆ, ಜ್ವಾಲಮಾಲಾ ಕುಲಂ ಭಾತಿ ಅದು ಆ ರೀತಿ ಕಾಣಿಸ್ತಾ ಇದೆ ಹಾಗೆ ಅಂತ. ಸೊ ಈ ಜಗದ್ ರೂಪ ತಾಂಡವ ಅದು ನೃತ್ಯ ಒಂದು ರೀತಿಯಲ್ಲಿ ಲೀಲೆ, ಅದು ಪರಬೊಮ್ಮ ಜೀವಿತೆಯನ್ನ ಆಂತು ತಾನು ಜೀವಿಯಾಗಿ ಇದನ್ನೆಲ್ಲ ನಡೆಸ್ತಾ ಇದ್ದಾನೆ ಅಂತ. ಹೇಗೆ ನಡೆಸ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಮತ್ತೆ ಬಹಳ ಸುಂದರವಾದಂಥ ಒಂದು ದ್ವಂದ್ವ ರೀತಿಯನ್ನು ನಮ್ಮ ಕಣ್ಣೆದುರಿಗೆ ಕಟ್ಟೋ ರೀತಿಯಲ್ಲಿ ಡಿ ವಿ ಜಿಯವರು ತಿಳಿಸ್ತಾರೆ. ಭಗವಂತನ ಮ್ಯಾನಿಫೆಸ್ಟೇಷನ್ಸ್ ಅವನ ಪ್ರಕಟೀಕೃತವಾದಂತಹ ರೂಪ ಅದು ಹೇಗೆ ಬರುತ್ತೆ, ತಾಳ ಲಯ ಮೇಳದ ರೀತಿಯಲ್ಲಿ ಒಮ್ಮೆ. ಈಗ ನಾವು ಬಹಳ ಸುಶ್ರಾವ್ಯವಾದಂತಹ ಒಂದು ಸಂಗೀತ ಕಚೇರಿಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಬಹಳ ಮಧುರವಾದಂಥ ಧ್ವನಿ ಇರೋವಂಥ ಒಬ್ಬ ಗಾಯಕ ಗಾಯಕಿ ಹಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತೆ ವೈಲಿನ್ ವಾದನ ಇದೆ, ಅದಕ್ಕೆ ತಕ್ಕಂತೆ ಯಾರೋ ಮೃದಂಗ ನುಡಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಸೇರಿಕೊಂಡಾಗ ನಮ್ಮನ್ನು ಅದು ಯಾವುದೋ ಒಂದು ಬೇರೆ ಭಾವನಾ ಲೋಕಕ್ಕೇ ಆ ಸಂಗೀತ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಅಬ್ಬಾ ಎಂಥ ಸುಂದರವಾಗಿದೆ, ಎಷ್ಟು ಸುಶ್ರಾವ್ಯವಾಗಿದೆಯಪ್ಪ, ಎಷ್ಟು ಸುಮಧುರವಾಗಿದೆಯಪ್ಪ ಅಂಥೇಳಿ ಆ ಸೌಂದರ್ಯದಲ್ಲಿ ನಾವು ನಮ್ಮನ್ನೇ ಮರೆಯುವಂಥ ಒಂದು ಹಂತಕ್ಕೆ ತಲುಪಿಬಿಡ್ತೀವಿ. ಆ ರೀತಿಯ ಸೌಂದರ್ಯವನ್ನು ಎತ್ತಿ ಹಿಡಿದು ಎಲ್ಲ ಕಡೆ ಪ್ರಕಟ ಮಾಡುವಂಥ ರೀತಿಯಲ್ಲಿ ಒಮ್ಮೊಮ್ಮೆ ಭಗವಂತ ಕಾಣಿಸ್ಕೊಳ್ತಾನಂತೆ. ಕೆಲವೊಮ್ಮೆ ರಭಸದಿಂದ ಕಾಣಿಸ್ಕೊಳ್ತಾನೆ, ಎಲ್ಲ ಒಂದು ಜೋರು ಪ್ರವಾಹ ಬಂತು, ಇರೋದನ್ನೆಲ್ಲ ಕೊಚ್ಕೊಂಡು ಹೊರಟೋಯ್ತು. ಆ ಥರದ ರಭಸದಿಂದ ಕಾಣಿಸ್ಕೊಳ್ಳೋದು ಯಾರು, ಭಗವಂತನ ಪ್ರತಿರೂಪವೇ. ಆದರೆ ಅದು ಈ ರೀತಿ ನಮಗೆ ಕಾಣಿಸ್ಕೊಳ್ತದೆ. ಸೊ ಅದರಲ್ಲಿ ತಾನು ಮುಳುಗೋಗಿದ್ದಾನೆ ಅಂತ. ಇದು ನಾವು ನಮ್ಮಲ್ಲೆಲ್ಲ ಕ್ರಿಕೆಟ್ ಬಹಳ ಎಲ್ರಿಗೂ ಆಸಕ್ತಿ ಇರೋವಂಥ ಕ್ರೀಡೆ. ಮೊದಲಿನ ಕಾಲದಲ್ಲಿ ಟೆಸ್ಟ್ ಮ್ಯಾಚ್ ಅಂತ ಆಗ್ತಿತ್ತು, 5 ದಿನ ಟೆಸ್ಟ್ ಮ್ಯಾಚು, ಅದೇ ಪ್ಲೇಯರ್ಸು, ಅದೇ ಬ್ಯಾಟ್ಸ್ಮೆನ್ನು, ಅದೇ ಬೌಲರ್ಸು, ದಿನಾ ನೋಡ್ತಾ ಇರೋವಂಥದ್ದು, ಅದು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ 50 ಓವರ್ ಒನ್ ಡೇ ಮ್ಯಾಚ್ ಬಂತು. ಇವಾಗ 2020 ಬಂದಿದೆ. ಸೊ 20 ಓವರ್ ಒಬ್ಬ ಒಂದೊಂದು ಟೀಮ್ಗೆ 3 ಗಂಟೆ ಕಾಲದಲ್ಲಿ ಮ್ಯಾಚೇ ಮುಗ್ದೋಯ್ತು. ಈ ಮೂರರ ಒಂದು ನಾವು ವ್ಯತ್ಯಾಸಗಳನ್ನು ನಾವು ನೋಡಿದಾಗ ಬಹಳ ಸ್ವಾರಸ್ಯಕರ ಅಂತ ಅನಿಸುತ್ತೆ. 2020 ಆಡೋವಂಥ ವ್ಯಕ್ತಿಗೆ ಬೇಕಾಗುವಂಥ ಕೌಶಲ್ಯವೇ ಬೇರೆ. ಈಗ ಎಲ್ರಿಗೂ ಬಹಳ ಜನಪ್ರಿಯವಾಗಿರುವಂಥ ಹೆಸರು ಅಂತಂದರೆ ವೈಭವ್ ಸೂರ್ಯವಂಶಿ. ಕೇವಲ 15 ವರ್ಷದಲ್ಲಿ ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ತಿದ್ದಾನೆ ತನ್ನ ಕ್ರಿಕೆಟ್ ಕೌಶಲ್ಯದಿಂದ. ಅವನು ಹಾಕಿದ ಬಾಲೆಲ್ಲ 6, ಅಬ್ಬಬ್ಬ ಇಲ್ಲಪ್ಪ 6 ಹೋಗಲಿಲ್ಲ ಅಂದರೆ 4. ಸೊ ಹೀಗೆ ಆಡೋವಂಥ ರಭಸ ನಮಗೊಂದು ರೀತಿಯಲ್ಲಿ ಬೇರೆ ಅಂತ ಕಾಣಿಸುತ್ತೆ. ಆದರೆ ಈ ಕ್ರಿಕೆಟ್ ಆಟ ಬರೀ ಅಷ್ಟೇ ಅಲ್ಲ, ಕ್ರಿಕೆಟ್ ಆಟದ ಬೇರೆ ರೂಪದಲ್ಲಿ ಹಾಕಿದಂಥ ಚೆಂಡಿಗೆ ಡಿಫೆನ್ಸ್ ಆಡೋದು ಕೂಡ ಒಂದು ವಿಧಾನ ಇದೆ. ಸೊ ಯಾವ ಬಾಲಿಗೆ ಡಿಫೆನ್ಸ್ ಆಡಬೇಕು, ಯಾವ ಬಾಲನ್ನು ಸಿಕ್ಸರ್ ಹೊಡಿಬೇಕು ಅನ್ನೋಂಥ ಒಂದು ಪ್ರಜ್ಞೆ, ಒಂದು ವಿವೇಕ ಬ್ಯಾಟ್ಸ್ಮನ್ಗೆ ಇರಬೇಕು. ಸೊ ಆಗ ಏನಾಯಿತು, ಆ ಬ್ಯಾಟ್ಸ್ಮನ್ ಬರ್ತಾ ಇರೋವಂಥ ಬೌಲಿಂಗಿಗೆ ತಕ್ಕಂತೆ ರಭಸದಿಂದ ನಾನು ಹೊಡಿತೀನೋ ಅಥವಾ ನಿಧಾನಗತಿಯಲ್ಲಿ ಅದನ್ನು ಹೊಡಿತೀನೋ ಅನ್ನೋದನ್ನು ತೀರ್ಮಾನ ಮಾಡಿ ಬ್ಯಾಟಿಂಗ್ ಆಡ್ತಾನೆ. ಸೊ ಹಾಗೆ ಅದನ್ನೇ ನಾವು ಈ ಜೀವನಕ್ಕೆ ಹೋಲಿಸೋದಾದರೆ ಭಗವಂತ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದಾನೆ ಅಂದ್ಕೊಳ್ಳೋಣ. ಆ ಮ್ಯಾಚಲ್ಲಿ ಯಾವುದೋ ಲೂಸ್ ಬಾಲ್ ಏನೋ

0: ಹಾಕ್ ಕೊಟ್ರು ಅಂತಂದ್ರೆ, ಫುಲ್ ಟಾಸ್ ಕೊಟ್ರು ಅಂದ್ರೆ ಅದನ್ನ ಸಿಕ್ಸರ್ ಹೊಡಿತಾ ಇದ್ದಾನೆ. ಇಲ್ಲಪ್ಪ ಚೆನ್ನಾಗಿರೋ ಬಾಲ್ ಬಂತು ಅಂದ್ರೆ ಅದಕ್ಕೆ ಗೌರವಯುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಸೊ ಒಟ್ಟಲ್ಲಿ ಆ ಆಟದಲ್ಲಿ ತನ್ಮಯನಾದಾಗ ಮಾತ್ರ ಈ ಬಾಲ್ಗೆ ಹೇಗೆ ಆಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಹಾಗೆ ಸಂಪೂರ್ಣವಾಗಿ ಅದರಲ್ಲಿ ಮಗ್ನನಾಗಿ ಯಾವುದು ಹೇಗಾಗಬೇಕೋ ಅದೇ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟೀಕರಣಗೊಳಿಸ್ಕೊಳ್ತಾ ಇದ್ದಾನೆ. ಅದನ್ನು ನಾವು ಹೊರಗಡೆಯಿಂದ ನೋಡಿದಾಗ ನಮಗನ್ಸುತ್ತೆ, ಓ ಇದೆಲ್ಲೋ ತುಂಬ ರಭಸದಿಂದ ಬಂದ್ಬಿಡ್ತಪ್ಪ, ಇದರಲ್ಲಿ ಹೆಚ್ಚು ಏಟಾಗ್ತಾ ಇದೆ, ನನಗೆ ನೋವಾಗ್ತಾ ಇದೆ ಅಂತ. ಇನ್ನೊಂದು ಥರ ನೋಡಿದಾಗ ಓ ಇದು ತುಂಬ ಚೆನ್ನಾಗಿದೆಯಪ್ಪ, ಇದು ನನಗೆ ಇಷ್ಟ ಆಯಿತು ಅಂತ. ಸೊ ಹೊರಗಿನಿಂದ ನಾವು ನೋಡುವಾಗ ಈ ವ್ಯತ್ಯಾಸಗಳು ನಮಗೆ ಕಾಣಿಸುತ್ತೆ. ಆದರೆ ಭಗವಂತನಿಗೆ ಎರಡೂ ಒಂದೇ. ಯಾಕೆ, ಭಗವಂತನ ಉದ್ದೇಶ ನನ್ನನ್ನು ಸಂತೋಷ ಪಡಿಸಬೇಕು ಅಂತ ಅಲ್ಲ, ವ್ಯವಸ್ಥೆಯಲ್ಲಿ ಸರಿಯಾಗಿರಬೇಕು ಅನ್ನುವಂಥದ್ದಾಗಿರುತ್ತೆ. ಹಾಗೆ ಒಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಬೌಲಿಂಗ್ ಹೇಗಾಗ್ತಾ ಇದೆಯೋ ಅದಕ್ಕೆ ತಕ್ಕಂತೆ ನಾನು ಬ್ಯಾಟಿಂಗ್ ಮಾಡಬೇಕು ಅಂತ ಇರುತ್ತೆ ಹೊರತು ಬರೀ ಪ್ರೇಕ್ಷಕರು ವಿ ವಾಂಟ್ ಸಿಕ್ಸರ್ ಅನ್ನ ಮಾತ್ರಕ್ಕೆ ಬೀಸಬೇಕು ಅನ್ನುವಂಥದ್ದಲ್ಲ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಅಳವಡಿಸ್ಕೊಳ್ಳೋವಂಥದ್ದು ಮುಖ್ಯ ಅನಿಸುತ್ತೆ. ನಮ್ಮ ಜೀವನ ಕೂಡ ಕೆಲವು ಸರ್ತಿ ಆ ಸುಶ್ರಾವ್ಯವಾದ ಸುಮಧುರ ಸಂಗೀತ ಕಚೇರಿಯ ಥರ ಮುಂದಕ್ಕೆ ಹೋಗ್ತಾ ಇರುತ್ತೆ, ಕೆಲವು ಸರ್ತಿ ಹಾಗೆ ಆಗಲ್ಲ. ಸೊ ಹಾಗೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ದೇವರ ಮೇಲೆ ಎಲ್ಲಿಲ್ಲದ ಕೋಪ, ನಮಗೇನೋ ಮೋಸ ಮಾಡಿಬಿಟ್ಟ, ದೇವರೇ ಮೋಸ ಮಾಡಿಬಿಟ್ಟ ಅಂತ. ಸುಶ್ರಾವ್ಯವಾದಂಥ ಸಂಗೀತದ ಸಂದರ್ಭದಲ್ಲಿದ್ದಾಗ ದೇವರನ್ನ ನಾವು ನೆನಪಿಸ್ಕೊಳ್ಳಲ್ಲ, ಯಾಕೆ ನಾನೇ ಮಾಡಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆ ಥರದ ವ್ಯತ್ಯಾಸಗಳು ಸಹಜವಾಗಿ ಪ್ರಕೃತಿಯಲ್ಲಿ ಪ್ರಕಟವಾಗ್ತಾನೇ ಇರುತ್ತೆ. ಆ ಪ್ರಕಟವಾಗೋದೇನೆ ಪ್ರಕೃತಿಯ ಒಂದು ನಿಯಮ ಅನ್ನೋದನ್ನು ನಾವು ನೆನ್ಪಿಟ್ಕೊಂಡು ಅದನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಾವು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 25 ರೂಪಾಯಿ, ಪೆನ್ಸಿಲ್ ಬೀನ್ಸ್ 45 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 75 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 14 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 19ನೇ ತಾರೀಕಿನ ಭಾನುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಸೂಕ್ಷ್ಮ ಕಲ್ಮಶ, ಮಾಲಿನ್ಯದ ಪಾಶ, ಸ್ವಾಮಿ ಮಲೆ ಆದಿ ಮಾನವರ ನೆಲೆಪತ್ರ, ಸರ್ಕಾರಿ ಆಸ್ಪತ್ರೆಯಲ್ಲಿ ಜಂಕ್ ಫುಡ್ ಬಂದ್, ಆನೆ ಮುಟ್ಟಂಗಿಲ್ಲ ಸೆಲ್ಫಿ ತೆಗೆಯುವಂಗಿಲ್ಲ, ಸಹಾಯಧನ ಬಿಡುಗಡೆಗೆ ಒತ್ತಾಯ, ಭಾರತೀಯ ಭಾಷೆಗಳಿಗೆ ಧ್ವನಿಯಾಗಲಿದೆ ಹೈಫನ್, ನೀಟ್ ರಾಜ್ಯ ಕೋಟಾದ ಸೀಟುಗಳಿಗೆ ಅರ್ಜಿ, ಅಪರೂಪದ 8 ಅಡಿ ಉದ್ದದ ಡಾಲ್ಫಿನ್ ಕಳೆಬರ ಪತ್ತೆ, ವಿಕ್ರಮ್ 1 ಕಕ್ಷೆಗೆ ಇತಿಹಾಸ ಬರೆದ ಸ್ಕೈರೋಟ್, ಮಿಥ್ಯ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ, ಬ್ಯಾಂಕುಗಳ ಎನ್ಪಿಎ ಇಳಿಕೆ, ರೋಹಿತ್ ಮೇಲೆ ಕಣ್ಣು, ಸರಣಿ ಗೆಲುವಿನ ಚಿತ್ತ, ಕಾಮನ್ವೆಲ್ತ್ ಕೂಟ ಧ್ವಜಧಾರಿಯಾಗಿ ಮೀರಾಬಾಯಿ ಬೆರ್ಗುನ್ಹಾನ್, ಪ್ರಶಸ್ತಿ ಸುತ್ತಿಗೆ ಪಿವಿ ಸಿಂಧು ಲಗ್ಗೆ, ಕಿರೀಟಕ್ಕೆ ಸ್ಪಿನ್ ಅರ್ಜೆಂಟೀನಾ ಸೆನಸು, ಸರ್ ಗ್ಯಾರಿ ಬ್ಯಾಟಿಂಗ್ ಪಾಠದ ಆ ನೆನಪು. ಪ್ರಮುಖಾಂಶಗಳ ವಿವರಣೆ. ಸೂಕ್ಷ್ಮ ಕಲ್ಮಶ, ಮಾಲಿನ್ಯದ ಪಾಶ. ಬೆಂಗಳೂರು ಮೊದಲೆಲ್ಲ 5 ಕಿಲೋಮೀಟರ್ ಸುಲಭವಾಗಿ ನಡೆಯುತ್ತಿದೆ, ಈಗ 3 ಕಿಲೋಮೀಟರ್ ಕ್ರಮಿಸಿದರೂ ಏಡ್ಸ್ ಶುರುವಾಗುತ್ತಿದೆ ಎಂದು ಹೇಳಿಕೊಂಡು ಬರುವ ರೋಗಿಗಳ ಸಂಖ್ಯೆ ಅಧಿಕವಾಗಿದೆ. ನಗರ ಪ್ರದೇಶಗಳಲ್ಲಿ ಗಾಳಿಯಲ್ಲಿ ತೇಲುವ ಕಣಗಳ ಪ್ರಮಾಣ ಏರಿಕೆಯಾಗಿ ಉಸಿರಾಟದ ಸಮಸ್ಯೆ ಹೆಚ್ಚಾಗುತ್ತಿದೆ. ಇದನ್ನು ನಿರ್ಲಕ್ಷಿಸಿದರೆ ಶ್ವಾಸಕೋಶ ಮಾತ್ರವಲ್ಲ ಕಣ್ಣು, ಮೆದುಳು, ಹೃದಯಾಘಾತ ಸಹಿತ ಬಹು ಅಂಗಾಂಗಗಳ ಸಮಸ್ಯೆಗೂ ದಾರಿಯಾಗಬಹುದು. ಸ್ವಾಮಿ ಮಲೈ ಆದಿಮಾನವನ ನೆಲೆ ಪತ್ತೆ. ಬಳ್ಳಾರಿ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲುಗಳ ಅರಣ್ಯದ ನವಲೋಟಿ ಸಮೀಪದ ದೇವದಾರಿ ಗುಹೆಗಳಲ್ಲಿ ಕೆಲ ತಿಂಗಳ ಹಿಂದೆ ಪತ್ತೆಯಾಗಿದ್ದ ಆದಿಮಾನವನ ವಾಸಸ್ಥಳ, ಸೂಕ್ಷ್ಮ ಶಿಲಾ ಆಯುಧಗಳು 10,000 ವರ್ಷಗಳಿಗಿಂತ ಹಳೆಯವು ಎಂಬುದು ಕಾರ್ಬನ್ ಡೇಟಿಂಗ್ನಿಂದ ಸಾಬೀತಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಜಂಕ್ ಫುಡ್ ಬಂದ್. ಮಂಗಳೂರು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಕ್ಯಾಂಟೀನ್ಗಳಲ್ಲಿ ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಮಾತ್ರ ಕನಿಷ್ಠ ದರದಲ್ಲಿ ಮಾರಾಟ ಮಾಡಬೇಕು. ಯಾವುದೇ ರೀತಿಯ ಜಂಕ್ ಫುಡ್ಗಳನ್ನು ಮಾರಾಟ ಮಾಡುವಂತಿಲ್ಲ. ರಾಜ್ಯಾದ್ಯಂತ ಈ ನಿಯಮ ಜಾರಿಗೆ ತರಲು ಯೋಚಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಆನೆ ಮುಟ್ಟಂಗಿಲ್ಲ ಸೆಲ್ಫಿ ತೆಗೆಯುವಂಗಿಲ್ಲ. ಮಡಿಕೇರಿ ಎರಡು ಸಾಕಾನೆಗಳ ನಡುವಿನ ಸಂಘರ್ಷದಲ್ಲಿ ಸಿಲುಕಿ ಪ್ರವಾಸಿ ಮಹಿಳೆ ಮೃತಪಟ್ಟ ಬಳಿಕ ಬಂದ್ ಆಗಿದ್ದ ಇಲ್ಲಿನ ದುಬಾರಿ ಆನೆ ಸಾಕಾನೆ ಶಿಬಿರವನ್ನು ಪ್ರವಾಸಿಗರಿಗೆ ಮತ್ತೆ ತೆರೆಯಲು ಅರಣ್ಯ ಇಲಾಖೆ ಸಿದ್ಧತೆ ನಡೆಸಿದೆ. ಆನೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವುದು, ಆನೆಗೆ ಸ್ನಾನ ಮಾಡಿಸುವುದನ್ನು ಹಾಗೂ ಮುಟ್ಟುವುದಕ್ಕೆ ಅವಕಾಶ ನೀಡದಿರಲು ನಿರ್ಧರಿಸಲಾಗಿದೆ. ಇನ್ನು ಮುಂದೆ ಶಿಬಿರಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಹಾಗೂ ಅವರಲ್ಲಿ ಅಲ್ಲಿ ಕಳೆಯುವ ಸಮಯಕ್ಕೆ ಮಿತಿ ನಿಗದಿಪಡಿಸಿ ಪ್ರವಾಸಿ ಗೈಡ್ಗಳೊಂದಿಗೆ ಮಾತ್ರವೇ ಶಿಬಿರ ವೀಕ್ಷಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಸಹಾಯಧನ ಬಿಡುಗಡೆಗೆ ಒತ್ತಾಯ. ಹೆಚ್ಡಿಕೋಟೆ ವಿವಿಧ ಯೋಜನೆಗಳ ಸಹಾಯಧನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ವೃದ್ಧರು, ವಿಧವೆಯರು ಹಾಗೂ ಅಂಗವಿಕಲರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಶನಿವಾರ ಪ್ರತಿಭಟನೆ ನಡೆಸಿದರು. ವಚನ ಸಾಹಿತ್ಯದಿಂದ ಹೊಸ ಬೆಳಕು. ಸರಗೂರು ವಚನ ಸಾಹಿತ್ಯ ಮನದ ಮಲಿನವನ್ನು ತೊಳೆದು ಬದುಕಿಗೆ ಹೊಸ ಬೆಳಕು ನೀಡುತ್ತದೆ ಎಂಬುದು ಶರಣು ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕಿ ಸುಧಾ ಮೃತ್ಯುಂಜಯಪ್ಪರವರು ಹೇಳಿದ್ದಾರೆ. ಭಾರತೀಯ ಭಾಷೆಗಳಿಗೆ ಧ್ವನಿಯಾಗಲಿದೆ ಹೈಫನ್. ಬೆಂಗಳೂರು ಭಾರತೀಯ ಭಾಷೆಗಳ ಸಾಹಿತ್ಯವನ್ನು ಇಂಗ್ಲಿಷ್ಗೆ ಅನುವಾದಿಸಿ ಪ್ರಪಂಚದಾದ್ಯಂತ ಓದುಗರಿಗೆ ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ಹೈಫನ್ ಶೀರ್ಷಿಕೆಯಡಿ ಸಾಹಿತ್ಯ ವೇದಿಕೆಯೊಂದನ್ನು ಜೀವ ತಿಳಿದಿದೆ. ಈ ವೇದಿಕೆಯು ಕಥೆಗಾರರ ವಿವೇಕ ಶಾನಭಾಗ ಅವರು ಪ್ರಾರಂಭಿಸಿರುವ ಬಹುವಚನ ಟ್ರಸ್ಟ್ನ ಭಾಗವಾಗಿದೆ. ಇದು ಸಾಹಿತ್ಯ ಪತ್ರಿಕೆ, ಪ್ರಕಾಶಮಾನ ಸಂಸ್ಥೆ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಒಳಗೊಂಡಿರುತ್ತದೆ. ನೀಟ್ ರಾಜ್ಯಕೂಟದ ಸೀಟುಗಳಿಗೆ ಅರ್ಜಿ. ಬೆಂಗಳೂರು ವೈದ್ಯಕೀಯ ಕೋರ್ಸುಗಳ ಪ್ರವೇಶಕ್ಕೆ ನೀಟ್ ಬರೆದು ಅರ್ಹರಾಗಿರುವ ಹಾಗೂ ಇದುವರೆಗೂ ಸಿಇಟಿ ಕೌನ್ಸಿಲಿಂಗ್ಗೆ ಅರ್ಜಿ ಸಲ್ಲಿಸದೇ ಇರುವ ಅಭ್ಯರ್ಥಿಗಳಿಗೆ ಜುಲೈ 24ರ ಒಳಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಲಿಂಕ್ ಬಿಡುಗಡೆ ಮಾಡಿದೆ. ಸಿಇಟಿಗೆ ಅರ್ಜಿ ಸಲ್ಲಿಸಿ ನೀಟ್ನಲ್ಲಿ ಅರ್ಹರಾಗಿರುವ ಅಭ್ಯರ್ಥಿಗಳಿಗೆ ನೀಟ್ ರೋಲ್ ನಂಬರ್ನ್ನು ಸಿಇಟಿ ಅರ್ಜಿ ಜೊತೆ ಜೋಡಿಸಲು ಸದ್ಯದಲ್ಲೇ ಲಿಂಕ್ ಬಿಡುಗಡೆ ಮಾಡಲಾಗುವುದು. ಆದರೆ ಇದುವರೆಗೂ ಅರ್ಜಿಯನ್ನು ಸಲ್ಲಿಸದವರು ಹೊಸದಾಗಿ ಅರ್ಜಿ ಸಲ್ಲಿಸಬಹುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನರವರು ತಿಳಿಸಿದ್ದಾರೆ. ಅಪರೂಪದ 8 ಅಡಿ ಉದ್ದದ ಡಾಲ್ಫಿನ್ ಕಳೆಬರ ಪತ್ತೆ.

ಅಂಕೋಲ ತಾಲೂಕಿನ ಬೆಲ್ವಾರ ಕಡಲ ತೀರದಲ್ಲಿ ಶನಿವಾರ 8 ಅಡಿ ಉದ್ದದ ಅಪರೂಪದ ಡಾಲ್ಫಿನ್ ಕಳೇಬರ ಪತ್ತೆಯಾಗಿದೆ. ವಿಷಯ ತಿಳಿದಂತೆ ಸ್ಥಳೀಯರು ಹಾಗೂ ಮೀನುಗಾರರು ಕಡಲ ತೀರಕ್ಕೆ ಬಂದು ಡಾಲ್ಫಿನ್ ಅನ್ನು ವೀಕ್ಷಿಸಿದರು. ವಿಕ್ರಮ್ 1 ಕಕ್ಷೆಗೆ ಇತಿಹಾಸ ಬರೆದ ಸ್ಕೈರೂಟ್. ಹೈದರಾಬಾದ್ ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ದೇಶದ ಮೊದಲ ರಾಕೆಟ್ ಬೆಂಬಲ ರಾಕೆಟ್ ಎಂಬ ಹೆಗ್ಗಳಿಕೆಯು ವಿಕ್ರಮ್ 1 ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಶನಿವಾರ ಯಶಸ್ವಿಯಾಗಿ ಉಡಾವಣೆ

750 ಶ್ರೇಣಿಯ ಟೂರ್ನಿಯದಲ್ಲಿ 3 ವರ್ಷಗಳಲ್ಲಿ ಫೈನಲ್ ತಲುಪಿದರು. ಫೈನಲ್ ತಲುಪಿದ್ದು ಇದೇ ಮೊದಲು. ಕಿರೀಟಕ್ಕೆ ಸ್ಪೇನ್ ಅರ್ಜೆಂಟೀನಾ ಸೆಣಸು. ಈಸ್ಟ್ ರುದರ್ಫೋರ್ಡ್ ಯುರೋಪಿನ ಚಾಂಪಿಯನ್, ಸ್ಪೇಸ್ ಮತ್ತು ದಕ್ಷಿಣ ಅಮೆರಿಕದ ಚಾಂಪಿಯನ್ ಅರ್ಜೆಂಟೀನಾ ತಂಡಗಳು ಈ ವರ್ಷದ ಆರಂಭದಲ್ಲಿ ಕತಾರ್ನಲ್ಲಿ ಎದುರಾಗಬೇಕಿತ್ತು. ಆದರೆ ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಇದು ಸಾಧ್ಯವಾಗಲಿಲ್ಲ. ಈಗ ವಿಶ್ವ ಫುಟ್ಬಾಲ್ನ ಮಹೋನ್ನತ ವೇದಿಕೆಯಲ್ಲಿ ಭಾನುವಾರ ನಡೆಯಲಿರುವ ಅಂತಿಮ ಪಂದ್ಯದಲ್ಲಿ ಇವೆರಡೂ ತಂಡಗಳು ಮುಖಾಮುಖಿಯಾಗಲಿವೆ. ಇಲ್ಲಿ ವಿಶ್ವಕಪ್ ಪ್ರಶಸ್ತಿ ಜೊತೆಗೆ ಪ್ರತಿಷ್ಠೆಯೂ ಪಣಕ್ಕಿದೆ. ಸರ್ ಗ್ಯಾರಿ ಬ್ಯಾಟಿಂಗ್ ಪಾಠದ ಆ ನೆನಪು. ಕ್ರಿಕೆಟ್ ದಿಗ್ಗಜ ಸರ್ ಗ್ಯಾರ್ ಫೀಲ್ಡ್ ಸೋಬರ್ಸ್ ರವರು ಶುಕ್ರವಾರ ನಿಧನರಾದ ಸುದ್ದಿ ತಿಳಿದಾಗ ಅತೀವ ಬೇಸರವಾಯಿತು. ಗಾಳಿಯ ಗುಣಮಟ್ಟ ಕುಸಿತ, ಫೈನಲ್ಗೆ ಆತಂಕ. ನ್ಯೂಯಾರ್ಕ್ ಗಾಳಿಗಿಚ್ಚಿನ ಪರಿಣಾಮ ಅಮೆರಿಕ ಈಶಾನ್ಯ ಭಾಗದಲ್ಲಿ ದಟ್ಟ ಹೊಂಚು ಆವರಿಸಿದ್ದು ನ್ಯೂಜೆರ್ಸಿಯಲ್ಲಿ ಭಾನುವಾರ ನಡೆಯಲಿರುವ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಸಿದ್ಧತೆಗೆ ತೊಡಕಾಗಿ ಪರಿಣಮಿಸಿದೆ. ಗಾಳಿಯ ಗುಣಮಟ್ಟ ಅಪಾಯಕಾರಿ ಮಟ್ಟದಲ್ಲಿ ಕುಸಿದಿದೆ. ಅಮೆರಿಕ ಕೆನಡಾ ಗಡಿಯುದ್ದಕ್ಕೂ ದಟ್ಟ ಹೊಂಚು ವ್ಯಾಪಿಸಿದೆ. ಗಾಳಿಯ ಗುಣಮಟ್ಟ ಕುಸಿದ ಕಾರಣ ನ್ಯೂಯಾರ್ಕ್, ವಾಷಿಂಗ್ಟನ್ ಮತ್ತು ಅಮೆರಿಕದ ಮಿಡ್ ವೆಸ್ಟ್ ಪ್ರದೇಶದ ನಿವಾಸಿಗಳಿಗೆ ಮನೆಯೊಳಗೆ ಉಳಿದುಕೊಳ್ಳುವಂತೆ ಸೂಚಿಸಲಾಗಿದೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:00-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಇಪ್ಪತ್ತೈದು ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 75 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 14 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ.

0: ನೇಪಾಳ ಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಆಗದೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಅಮ್ಮ.
1: ನನ್ನ ಹೆಸರು ಪಾರ್ವತಮ್ಮ, ನಮ್ಮೂರ ಹೆಸರು ಆಗತ್ತೂರು. ನನ್ನ ಹೆಸರು ಪ್ರಸಿದ್ಧ ನಾಯಕ.
0: ಮನೇಲಿ ಯಾರ್ಯಾರು ಇದೀರಿ ಅಮ್ಮ ನೀವು?
1: ಹಾಗೆಲ್ಲ ಇದ್ದೋ ಎಲ್ಲ ಹೇಳ್ದಲ್ಲ, ಅಷ್ಟೇ ಕೂಡ ಕುಟುಂಬ ಆಯ್ತು. ಎಲ್ಲ ಡಿವೈಡ್ ಆದ್ಮೇಲೆ ಇವಾಗ ನಾಲ್ಕು ಸೀಟು, ಮಗ, ಸೊಸೆ, ಇಬ್ಬರು ಮಕ್ಕಳು. ಇಬ್ರು ಓದಕ್ ಹೋಗೋರು ಯಾರು ಮಕ್ಕಳು ಹತ್ರದಲ್ಲಿಲ್ಲ.
0: ಅಂದ್ರೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ವಾಸವಾಗಿ ಇದ್ಕೊಂಡು ಈಗ ಜೀವನವನ್ನ ಮಾಡ್ತಾ ಇದ್ರಿ. ಈಗ ನಮ್ಮ ಜನಧ್ವನಿ ಒಂದು ಸಮುದಾಯ ಬಾಣಿಲಿಕ್ಕೆ ಅಂದ್ರೆ ಯಾವಾಗ ಪರಿಚಯ ಆಯ್ತು ಅಮ್ಮ ನಿಮ್ಗೆ?
1: ಯಾವಾಗ ಅಂತಂತಂದ್ರೆ ಇವಾಗಲ್ಲ, ನಮ್ಮ ತಂದೆ ಮನೆಯಲ್ಲಿ ಇರುವಾಗ್ಲೂ, ಇವ್ನು ಕೂಡ ಅಲ್ಲೂ ಅವಾಗ್ಲೂ ನಮ್ಮ ತಾಯಿ ತಂದೆನು ಅದನ್ನೇ ಟಿವಿ ಇದ್ರು ಕೂಡ ಇಟ್ಕೊಂಡವ್ರೆ. ಹಂಗಾಗಿ ಅದನ್ನೇ ನಾವು ತರ್ಸ್ಕೊಂಡು ಇವಾಗ ಮನೇಲಿ ಮಡಿಕೊಂಡು ಆ ರೇಡಿಯೋನೇ ನಾನು ಕೇಳೋದು. ಇವಾಗ ಕೇಳ್ತೀನಿ ಅಂತ ಏನು ಇಲ್ಲ, ಅವಾಗ್ಲಿಂದಾನು ಐತೆ.
0: ಅಂದ್ರೆ ಸುಮಾರು ವರ್ಷಗಳಿಂದ ಕೇಳ್ತಾ ಬರ್ತಾ ಇದ್ದೀನಿ.
1: ಸರ್ವಿಸ್ ಅಲ್ಲಿ ಎಷ್ಟು ವರ್ಷ ಆಗೈತೋ ಅಷ್ಟು ವರ್ಷದಿಂದಾನು ರೇಡಿಯೋ ಟಿವಿ ಬಂದೈತೆ. ಇವಾಗಂದು ಎಷ್ಟೆಲ್ಲ ನೋಡ್ತೀವಲ್ಲ ಅದೆಲ್ಲ ಐತೆ ಅಂತ ಏನು ಬಿಟ್ಟಿಲ್ಲ ನಾವು. ಏನಾಯ್ತು ಅವಾಗಿಂದ ಏನ್ ಅಳವಡಿಸ್ಕೊಂಡ್ ಬಂದಿದ್ದೋ ಅದೇ.
0: ಯಾವಾಗೆಲ್ಲ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ?
1: ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದಾಗ್ಲೆ, ನಮ್ ಕೆಲ್ಸ ಪೂರ್ತಿ ಆಗೋರ್ ಗಂಟೆ 10-12 ಗಂಟೆ ಗಂಟಾನು ಇರುತ್ತೆ. ಯಾವಾಗ ಊಟ ಟೈಮ್ಗಾಗಿ ಸಾಕಾದ್ಮೇಲೆ ಅವಾಗ ಆಫ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸಲ ಕೆಲಸ ಮಾಡಿ 2 ಗಂಟೆ ಸ್ಟಾರ್ಟ್ ಮಾಡ್ಕೊಳ್ಳೋದು.
0: ಅಂದ್ರೆ ಒಂದು ಪ್ರಾರಂಭದ ಹಾಡಿನಿಂದ ಹಿಡಿದು ಒಂದು ಮಧ್ಯಾಹ್ನದ ನಿಮ್ಮ ಕೆಲಸದ ಮುಗಿಯೋರು ಕೂಡ ನೀವು ನಮ್ಮ ಜನಧ್ವನಿಯನ್ನ ಆಲಿಸ್ತಾ ಬರ್ತಾ ಇದ್ರಿ. ಸುಮಾರು ಎಷ್ಟು ವರ್ಷಗಳಿಂದ ನೀವು ಆಲಿಸ್ತಾ ಬರ್ತಾ ಇದ್ರಿ? ಇತ್ತೀಚೆಗೆ
1: ಒಂದು 10 ವರ್ಷದಿಂದ
0: 10 ವರ್ಷದಿಂದ ಆಲಿಸ್ತಾ ಬರ್ತಾ ಇದ್ರಿ.

0: ಯಾವ ಕಾರ್ಯಕ್ರಮ ಅತಿ ಹೆಚ್ಚು ಇಷ್ಟಪಡ್ತೀರಮ್ಮ?
1: ಎಲ್ಲ ಕಾರ್ಯಕ್ರಮನೂ ಕೇಳ್ತೀವಿ. ಫಸ್ಟ್ ಯಾವ್ದಾಗ್ತೀವೋ ಅದನ್ನೆಲ್ಲ ಕೇಳ್ತೀವಿ, ಹಾಡುಗಳು ಕೇಳ್ತೀವಿ, ನ್ಯೂಸ್ ಕೇಳ್ತೀವಿ, ಎಲ್ಲಾನು ಕೇಳ್ತಿದ್ವಿ.
0: ಈ ನಿಟ್ಟಲ್ಲಿ ಸರ್ಗೂರಲ್ಲೇ ಜನಧ್ವನಿ ಇರೋದು ಈ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ?
1: ತುಂಬಾ ಸಂತೋಷ ಆಯ್ತು ಕೇಳಿ.
0: ಯಾಕೆ
1: ಯಾಕೆ ಅಂತಂದ್ರೆ ಹತ್ರದಲ್ಲಿ ಜನಧ್ವನಿ ಹಿಂಗೆ ಅಂತ ನಮ್ಮ ಮೊಮ್ಮಗನು ಬಂದು ಮಾತಾಡೋನಲ್ಲ ಇಲ್ಲಿದೆ ಪ್ರಮೋದ್ ಅಂತ, ಹಂಗಾಗಿ ಇಷ್ಟ ಆಯ್ತು, ಸಂತೋಷ ಆಯ್ತು. ಎಲ್ಲ ಏನೋ ನಮ್ಮ ಹುಡುಗರು ಅವರಲ್ಲ ಅಂತ.
0: ಜನಧ್ವನಿಲಿ ಅತಿ ಹೆಚ್ಚು ಜನಗಳು ಭಾಗವಹಿಸಿ ಈಗ ಒಂದು ಗಿರಿಜನ ಕೂಡ ಭಾಗವಹಿಸ್ತಾರೆ. ಈ ನಿಟ್ಟಿನಲ್ಲಿ ಅವರ ಧ್ವನಿಯನ್ನ ಕೇಳಿದಾಗ, ಅವರ ಆಚಾರ ವಿಚಾರವನ್ನ ಕೇಳಿದಾಗ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ?
1: ಖುಷಿ ಅನ್ಸುತ್ತೆ, ಕಂಠ ಸುಖ ಎಲ್ಲ ಕೇಳ್ದಂಗ ಆಯ್ತಲ್ಲ. ಏನೋ ಯಾರು ಕೇಳಿಲ್ಲ ಅನ್ನೋದು ಮನಸ್ಸಿಗೆ ಇಲ್ಲ ಇವತ್ತೆ. ಆಗ ಒಬ್ರು ಎಲ್ಲ ಇದನ್ನ ಕೂತು ಎಲ್ಲ ಮಾತಾಡಿ ಏನೋ ಕಷ್ಟ ಸುಖ ಎಲ್ಲ ಕೇಳಿ ಎಲ್ಲ ಮಾತಾಡೋದು ಕೇಳಿ ನಮಗೂ ಸಂತೋಷ ಆಯ್ತು.
0: ಅಂದ್ರೆ ಜನಧ್ವನಿಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನ ಒಂದು ಅಳಲನ್ನ ಹೇಳ್ಕೊಂಡಾಗ ಆ ಒಂದು ಜನರಿಗೆ ಪರಿಣಾಮಕಾರಿ
1: ಕೇಳ್ತಾನೆ ಇದನ್ನೇ ರೇಡಿಯೋ ನ್ಯೂಸ್ ಇದು ಜನಧ್ವನಿ ಮಾತಾಡೋದು ವಿಷಯ ಎಲ್ಲ ಕೇಳಿ ಅವನು ಅದೆಲ್ಲ ಕೇಳಿ.

0: ಅಯ್ಯೋ ಅಂತ ಕೇಳಂತವ್ರು ಯಾರು ಅಷ್ಟಿಲ್ಲ ಬಿಡಿ.
1: ಹೌದು, ಯಾಕಂತ
0: ಗಮನ ಅವ್ರಿಗಿಲ್ಲ, ಇದನ್ನ ಕೇಳ್ಬೇಕು.
1: ನಿಮ್ಗೆ ಯಾಕೆ ಆಸಕ್ತಿ ಬಂತು ರೇಡಿಯೋ ಕೇಳ್ಬೇಕು ಅಂತ?
0: ಅದು ಹುಟ್ಟಿನಿಂದಾನು ಬಂದೈತಲ್ಲ, ಆಗ್ಲಿಂದಾನು ಕೇಳ್ ಬಂದಿದೀವಿ ನಾವು, ಕೇಳ್ಬೇಕು ಅನ್ಸುತ್ತೆ. ಎಲ್ಲಾ ಒಂದು ವಿಷಯನು ಗೊತ್ತಾಯ್ತದಲ್ಲ, ಹಂಗಾಗಿ ನಾವು ಕೇಳಕ್ ಇಷ್ಟ ಪಡ್ತೀವಿ. ಇಲ್ಲಿ ಅಷ್ಟು ಕೇಳಲ್ಲ ಬಿಡಿ, ಯಾರು ಕೇಳಿ ಗಿಳಿ ಅಂತ ಅದನ್ನ ಕೂತು ಆಲ್ಸಷ್ಟು ಅಷ್ಟು ಇದಿಲ್ಲ ಅವ್ರಿಗೆ. ಕೆಲ್ಸ ಅವ್ರ ಮನೆ ಆ ಕತೆ ಈಗೆಲ್ಲ ಕೇಳ್ಕೊಂಡ್ರೆ ನಮ್ಗೆ

0: ಈ ನಿಟ್ಟಿನಲ್ಲಿ ಅಮ್ಮ ಈಗ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಒಂದು ವಿಶೇಷ ಚೇತನರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇವೆ. ಇನ್ಯಾವುದರ ರೀತಿಯ ಕಾರ್ಯಕ್ರಮಗಳು ನಿಮ್ಗೆ ಬರಬೇಕು ಅಂತ ಅನ್ಸುತ್ತೆ?
1: ಯಾವ ರೀತಿಯ ಬಂದ್ರು ನಾವು ಕೇಳ್ತೀವಿ ಸಂತೋಷದಿಂದ, ಇದೇ ಬರಬೇಕು ಅನ್ನೋದು ಅಷ್ಟು
0: ಅಲ್ಲ, ನಿಮ್ಮ ಒಂದು ಅನುಭವಕ್ಕೆ ಮೇರೆಗೆ
1: ಹಂಗೇನಿಲ್ಲ, ಆ ತರ ಏನಿಲ್ಲ, ಏನ್ ಬರುತ್ತೋ ಅನ್ನೋದನ್ನ ಕಾಯ್ತೀವಿ.
0: ಹೊಸ ವಿಷಯಗಳು
1: ಬರೋದನ್ನ ಇಂಥದ್ ಬರ್ಬೇಕು ಅಂತ ಅದು ನಮ್ ಕೈಲಿಲ್ಲ ಅನ್ನೋದು ಅನ್ಸುತ್ತೆ ನನಗೆ. ಏನ್ ಬರುತ್ತೋ ಹೊಸ ಹೊಸ ವಿಷಯಗಳನ್ನ ಕೇಳ್ಬೋದು ಅನ್ನೋ ಇದಕ್ಕೆ ನಾವು ಹಾಕೊಂಡು ಕೇಳ್ತೀವಿ ಹೊರ್ತು ಇಂಥದೇ ಬರ್ಬೇಕು ಅನ್ನೋದು ಅಷ್ಟು ನನ್ಗೆ ಇದಿಲ್ಲ.
0: ಅಂದ್ರೆ ಹೊಸ ಹೊಸ ವಿಷಯಗಳು ಆಲಿಸೋಕೆ ತುಂಬಾ ಆಸಕ್ತಿಕರವಾಗಿದ್ರೆ ಎಲ್ಲಾ ವಿಷಯಗಳನ್ನು ಕೇಳಲು ನೀವು ಬಯಸ್ತೀರಿ. ಈ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ರೇಡಿಯೋ ಒಂದು ಕೇಂದ್ರಕ್ಕೆ ಬಂದು ಒಂದು ಫೋನ್ ಮುಖಾಂತರ ಎಲ್ಲಾ ಜನಗಳ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಮ್ಮ ನೀವು?
1: ಅದರ ಬಗ್ಗೆ ಏನು ಹೇಳೋದೇನು ಇಲ್ಲ,

0: ಆಗಿರ್ಬೋದು, ಸುತ್ತಮುತ್ತಲ ವಿಚಾರಗಳಾಗಿರ್ಬೋದು, ಸಾಮಾಜಿಕ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ. ತಯಾಗಿ ನಡ್ಸ್ಕೊಡ್ತೀವಿ ನಾವು.
1: ನೀವು ಚೆನ್ನಾಗಿ ನಡೆಸ್ತೀರಾ,
2: ಚೆನ್ನಾಗಿದೆ, ವಾಯ್ಸು ಚೆನ್ನಾಗಿದೆ, ಮಾಹಿತಿನು ಚೆನ್ನಾಗೈತೆ ಅಲ್ಲ, ಹಂಗಾಗಿ ನನಗೂ ಖುಷಿ ಆಯ್ತು. ಅಂದ್ರೆ
0: ಹೇಗನ್ನಿಸ್ತು ಮಾತಾಡಿ?
2: ಖುಷಿ ಬದಲಾವಣೆ ಏನಸೋ ನಮ್ಗೆ ಇಷ್ಟ ಆಯ್ತು. ಅಂದ್ರೆ ನಮ್ಮ ವಾಯ್ಸು ನಿಮ್ಮ ವಾಯ್ಸ್ಗೂ ಡಿಫ್ರೆನ್ಸ್ ಬರ್ತದಲ್ವಾ, ವ್ಯತ್ಯಾಸ ಇನ್ನೇನು ಇಲ್ಲ.

0: ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀನ, ಆರು ಮೂವತ್ ನಿಮಿಷ ಬೇಕು ಅಂತ ಆಫ್ ಮಾಡ್ತೀನಿ. ಆರು ಮೂವತ್ತು ಸ್ಟಾರ್ಟ್ ಮಾಡಿದ್ರೆ ಅದ್ರ ಪಾಡ್ಗಾದಿ ಇರೋಳು ನಾನು ಒಬ್ಳೆ, ಏನ್ ಮಾಡೋದು ಇವಾಗ, ಅದ್ರ ಜೊತೆಲಿ ನಾನು ಇಬ್ರಿದ್ದೀವಿ ಅನ್ನಂಗೆ ಹಾಕೋದು.
1: ಮನೇಲಿ ಕೇಳ್ತಾ ಇದ್ರೆ ಅಂದ್ರೆ ಏನೋಂತರ ಖುಷಿ ಅಲ್ವಾ?
0: ಖುಷಿ, ಮನ್ಸು ಬೇಜಾರು ಇರಲ್ಲ, ನಮ್ಮ ಪಾಠಕ್ಕೆ ನಮ್ಗೆ ಕೆಲಸ ಮಾಡ್ತಾ ಇರ್ಬೋದು, ಎಲ್ಲ ವಿಷಯನೂ ಅದ್ರೊಳಗೆ ಗೊತ್ತಾಯ್ತದಲ್ವಾ.
1: ಅತಿ ಹೆಚ್ಚು ಯಾವ್ದಾದ್ರು ಕಾರ್ಯಕ್ರಮ ಕೇಳೋದಿದೆಯಾ ನೀವು?
0: ಅತಿ ಹೆಚ್ಚು ಯಾವುದು ಇಲ್ಲಮ್ಮ, ರೇಡಿಯೋನೊಳಗೆ ಏನ್ ಬರುತ್ತೋ ಅದನ್ನೇ ಕೇಳೋದು, ಭಾವಗೀತೆಗಳು ಕೇಳ್ತೀನಿ, ಅದ್ರೊಳಗೆ ಏನ್ ಕೊಡ್ತಾರೋ ಅದನ್ನೆಲ್ಲ ಕೇಳ್ತೀನಿ, ಮಾತ್ರ ಯಾವುದು ಬಿಡೋಲ್ಲ. ಒಂದಾದ್ಮೇಲೆ ಅವನು ಯಾವಾಗ ಚಾರ್ಜ್ ಕಮ್ಮಿ ಆಯ್ತದೆ ಅವಾಗ್ಲೆ ಚಾರ್ಜ್ ಹಾಕೋದು, ಅಲ್ಲಿವರೆಗೂ ಅಂತ ಕೇಳ್ತಾನೆ ಇರ್ತೀನಿ.
1: ಒಟ್ಟಿನಲ್ಲಿ ತಿಳ್ಕೊಂಡು ಈ ತರಗೂ ಹೇಳ್ತಿರ ವಿಷಯ
0: ಎಲ್ಲ ಬೈಯೋರು, ಪೇಪರ್ ಹಾಕಸ್ಕತ್ಯ, ಆ ರೇಡಿಯೋ ಮಡಿಕತ್ಯ, ಟಿವಿ ನೋ ಮಡಿಕತ್ಯ ಅಂತ. ಅದ್ರೊಳಗ್ ಬರೋದು ಇದ್ರೊಳಗೆ ಇರುತ್ತೆ, ಇದ್ರೊಳಗೆ ಬರೋದು ಇವಾಗ 24 ಟೈಮು ಟಿವಿ ಮುಂದೆ ಕುತ್ಕೊಂಡು ನಾವು ನ್ಯೂಸು ಅದು ಇದು ಎಲ್ಲ ನೋಡಕ್ಕೆ, ಒಂದು ಲೋಟಕ್ಕೆ ಹಾಕಿ ಕುಟ್ಕೊಂಡು ಏನಾಯ್ತೋ ಪೇಪರ್ ಪೇಪರ್ಷ್ಟು ಓದ್ಬಿಟ್ಟು ಆಮೇಲೆ ರೇಡಿಯೋ ಹಾಕತೀವಿ ಹಂಗೆ.
1: ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಈ ನಿಟ್ಟಿನಲ್ಲಿ?
0: ಎಲ್ಲ ನೀವು ಕೇಳಿದ್ರಲ್ಲ ಹಂಗೇನೆ, ಜನ ಎಲ್ಲ ಕೇಳಿ, ಎಲ್ಲ ನಾಲ್ಕು ಜನಕ್ಕೆ ತಿಳುವಳಿಕೆ ಗೊತ್ತಾಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ.

ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ಜನಧ್ವನಿ ಪರಿಶುದ್ಧ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 25 ರೂಪಾಯಿ, ಪೆನ್ಸಿಲ್ ಬೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 69 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 75 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 14 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ

0: ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು

ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿ ಗೆಳತಿ ಸರಕೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಮಂಗಳ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮಂಗಳ ಗ್ರಹವು ಸೂರ್ಯನಿಂದ ನಾಲ್ಕನೆಯ ಗ್ರಹವಾಗಿ ಸುಮಾರು 238 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು ಭೂಮಿಯಷ್ಟೇ ಗಾತ್ರದ ಮಂಗಳ ಗ್ರಹದ ವ್ಯಾಸವು 6,742 ಕಿಲೋಮೀಟರ್ ದೂರಗಳಿದ್ದು ಅದು ಸೌರವ್ಯೂಹದಲ್ಲಿನ ಎರಡನೆಯ ಅತಿ ಚಿಕ್ಕ ಗ್ರಹವಾಗಿದೆ. ಒಂದು ಮಂಗಳ ವರ್ಷ ಅಂದರೆ ಅದು ಸೂರ್ಯನ ಸುತ್ತಲೂ ಒಮ್ಮೆ ಪರಿಭ್ರಮಿಸಲು ತೆಗೆದುಕೊಳ್ಳುವ ಸಮಯ 687 ಭೂದಿನಗಳು. ಆದರೆ ತನ್ನ ಅಕ್ಷದ ಸುತ್ತ ಭ್ರಮಿಸಲು ಅದಕ್ಕೆ 24 ಗಂಟೆ 37 ನಿಮಿಷಗಳು ಸಾಕು. ಅಂದರೆ ಅದು ಮಂಗಳ ದಿನ ಸುಮಾರು ಭೂ ದಿನದಷ್ಟೇ ಇರುತ್ತದೆ ಎನ್ನಬಹುದು. ಭೂಮಿಯಂತೆ ಇಲ್ಲೂ ಕೂಡ ಋತುಗಳಿರುತ್ತವೆ. 95.9% ಕಾರ್ಬನ್ ಡೈಆಕ್ಸೈಡ್ ಮತ್ತು 2.7% ನೈಟ್ರೋಜನ್ ಇರುವ ಅತ್ಯಂತ ವಿರಳವಾದ ವಾತಾವರಣದಿಂದಾಗಿ ಮಂಗಳ ಗ್ರಹವು ಸೂರ್ಯನ ಶಾಖವನ್ನು ಹಿಡಿಯಲಾರದು. ಆದ್ದರಿಂದಾಗಿಯೇ ಮಂಗಳ ಗ್ರಹದಲ್ಲಿ ಬೇಸಿಗೆಯಲ್ಲಿನ ಉಷ್ಣತೆ 20°C ಇದ್ದರೆ ಚಳಿಗಾಲದಲ್ಲಿ ಅದರ ಉಷ್ಣತೆ 100°C ಇರುತ್ತದೆ. ಸೌರವ್ಯೂಹದಲ್ಲಿನ ಅತಿ ಎತ್ತರದ ಪರ್ವತವಿರುವ ಮಂಗಳ ಗ್ರಹದಲ್ಲಿ ಸೌರವ್ಯೂಹದಲ್ಲಿ ಅತಿ ಧೂಳಿನ ಬೃಹತ್ ಬಿರುಗಾಳಿಗಳು ಸಂಭವಿಸುತ್ತವೆ. ಮಂಗಳ ಗ್ರಹದಲ್ಲಿನ ಸೂರ್ಯನ ಗಾತ್ರ ಭೂಮಿಯ ಮೇಲೆ ಕಾಣುವುದರ ಅರ್ಧದಷ್ಟಿರುತ್ತದೆ ಎಂಬುದು ಸೂಚಕದ ಸಂಗತಿಯಾಗಿದೆ. ಅದರ ಮೇಲ್ಮೈ ಕಣಿವೆಗಳು, ಅಗ್ನಿ ಪರ್ವತಗಳು, ಒಣಗಿದ ಸರೋವರದ ಹಾಸುಗಳು, ಹಳ್ಳಗಳಿಂದ ಕೂಡಿದ ಬಂಡೆಗಳಿಂದ ಆವೃತವಾಗಿದೆ. ಭೂಮಿಯಂತೆ ಮಂಗಳ ಗ್ರಹದಲ್ಲೂ ಮೋಡಗಳು ಹಾಗೂ ಧೂಳು ಕಣಗಳು ಕಂಡುಬರುತ್ತವೆ. ಕೆಲ ವೇಳೆ ಗಾಳಿಯಿಂದಾಗಿ ಕೆಂಪು ಧೂಳು ಬಿರುಗಾಳಿಯೊಂದಿಗೆ ಸೇರುತ್ತದೆ. ಕಬ್ಬಿಣದ ಡಯಾಕ್ಸೈಡ್ನಿಂದ ಪೂರಿತವಾದ ಮಣ್ಣು, ಶಿಲೆಗಳು ಹಾಗೂ ಧೂಳಿನಿಂದ ಕೂಡಿದ ಮಂಗಳ ಗ್ರಹವು ಇದೇ ಕಾರಣದಿಂದಾಗಿಯೇ ಕೆಂಪು ಬಣ್ಣದ ಛಾಯೆ ಹೊಂದಿದೆ. ಆದ್ದರಿಂದಲೇ ಇದನ್ನು ಕೆಂಪು ಗ್ರಹ ಎಂದು ಗುರುತಿಸುತ್ತಾರೆ. ಮಂಗಳ ಗ್ರಹದ ಸುತ್ತಲೂ ಸುತ್ತುವ ಡೈಮೋಸ್ ಹಾಗೂ ಫೋಬೋಸ್ ಎಂಬ ಉಪಗ್ರಹಗಳಿವೆ. ಅವು ಮಂಗಳ ಗ್ರಹದ ಕ್ಷುದ್ರ ಗ್ರಹಗಳಿರಬಹುದು ಎನ್ನುತ್ತಾರೆ. ಮಂಗಳ ಗ್ರಹದ ಸುತ್ತ ಯಾವುದೇ ಉಂಗುರ ರಚನೆಗಳು ಕಂಡುಬರುವುದಿಲ್ಲ. ಗಟ್ಟಿಯಾದ ಶಿಲೆಗಳಿಂದ ಕೂಡಿದ ಮಂಗಳ ಗ್ರಹದ ಮೇಲ್ಮೈ ಲಕ್ಷಣಗಳು ಅಲ್ಲಿನ ಜ್ವಾಲಾಮುಖಿಗಳು, ಆಘಾತಗಳು, ಬಿರುಗಾಳಿಗಳು, ರಾಸಾಯನಿಕ ಕ್ರಿಯೆಗಳು ಇತ್ಯಾದಿಗಳಿಂದ ಬದಲಾಗಿದೆ. ಬೋರಿಯಾಸಿಸ್ ಬೋಗುಣೆ ಎನ್ನುವ ಮಂಗಳ ಗ್ರಹದ ಅಳ್ಳ ಸುಮಾರು 8,480 ಕಿಲೋಮೀಟರ್ ಉದ್ದವಿದ್ದು ಈ ಗ್ರಹದ 40% ಮೇಲ್ಮೈಯನ್ನು ಆಕ್ರಮಿಸಿದೆ. ಮ್ಯಾರಿನರಸಿ ಎಂಬ ಕಣಿವೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಕಣಿವೆಯಾಗಿದೆ. ಸಾವಿರಾರು ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಚಾಚಿರುವ ಈ ಕಣಿವೆಯ ಆಳ 6.4 ಕಿಲೋಮೀಟರ್. ಒಲಿಂಪಸ್ ಮಾಸ್ ಎನ್ನುವುದು ಸೌರವ್ಯೂಹದ ಅತಿ ದೊಡ್ಡ ಜ್ವಾಲಾಮುಖಿಯಾಗಿದ್ದು ಎವರೆಸ್ಟ್ ಪರ್ವತದ 3 ಪಟ್ಟು ಹೆಚ್ಚು ಎತ್ತರವಾಗಿದೆ. ಮಂಗಳ ಗ್ರಹದಲ್ಲಿ ಬಿಲಿಯನ್ ಗಟ್ಟಲೆ ವರ್ಷಗಳಷ್ಟು ಹಿಂದೆ ನೀರಿನ ಮೂಲಗಳು ಇರಬಹುದು. ಅಲ್ಲಿನ ಪುರಾತನ ನದಿ ಕಣಿವೆಗಳ ಜಾಲ, ಒಣಗಿದ ಕೊಳಗಳ ತೀರಗಳು, ನದಿ ಮುಖಜ ಭೂಮಿ, ಅಲ್ಲದೆ ಅಲ್ಲಿನ ಮೇಲ್ಮೈ ಮೇಲೆ ಕಂಡುಬರುವ ಶಿಲೆಗಳು ಹಾಗೂ ಖನಿಜಗಳು ರೂಪುಗೊಳ್ಳಬೇಕಾದರೆ ಮಂಗಳ ಗ್ರಹದ ಮೇಲೆ ನೀರು ಇದ್ದಿರಲೇಬೇಕು. ಈಗ ಮಂಗಳ ಗ್ರಹದ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ನೀರು ಕಂಡುಬರುತ್ತದೆ. ಮಂಗಳ ಗ್ರಹ ಅತ್ಯಂತ ಕುತೂಹಲ ಕೆರಳಿಸುವ ಗ್ರಹವಾಗಿದೆ. 20ನೆಯ ಶತಮಾನದ ಅರ್ಧದಲ್ಲಿ ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ಅನೇಕ ರಾಷ್ಟ್ರಗಳು ಬಾಹ್ಯಾಕಾಶ ನೌಕೆಗಳನ್ನು ಮಂಗಳ ಗ್ರಹದತ್ತ ಉಡಾವಣೆ ಮಾಡಿ, ಆದರೆ ಅವುಗಳಲ್ಲಿ ನಾಸಾ, ಇಸ್ರೋ, ಸೋವಿಯತ್ ಯೂನಿಯನ್ ಸ್ಪೇಸ್ ಪ್ರೋಗ್ರಾಂ ಹಾಗೂ ದಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳು ಯಶಸ್ವಿಯಾಗಿ ಮಂಗಳ ಗ್ರಹ ತಲುಪಿ ಅವುಗಳಿಂದ ಅತ್ಯುತ್ತಮ ಮಾಹಿತಿ ಕೂಡ ಲಭ್ಯವಾಗಿವೆ. ಆದರೆ ಮಂಗಳ ಗ್ರಹದಲ್ಲಿ ಬಹಳ ಹಿಂದೆ ಅಪಾರವಾದ ನೀರಿನ ಮೂಲಗಳು ಲಭ್ಯವಿದ್ದು ಆಗ ಜೀವ ವೈವಿಧ್ಯತೆಯು ಕೂಡ ಇದ್ದವೇನು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಆದರೆ ಈಗ ಮಾತ್ರ ಮಂಗಳ ಗ್ರಹದ ವಾತಾವರಣವಾಗಲಿ ಅದರ ಮೇಲ್ಮೈ ರಚನೆಯಾಗಲಿ ಜೀವಿಗಳ ಅಸ್ತಿತ್ವಕ್ಕೆ ಅನುಕೂಲಕರವಲ್ಲ.
2013 ನವೆಂಬರ್ 5ರಂದು ಭಾರತದ ಹೆಮ್ಮೆಯ

0: ಇಸ್ರೋ ಸಂಸ್ಥೆ ಯಶಸ್ವಿಯಾಗಿ ಉಡಾವಣೆ ಮಾಡಿದ ಬಾಹ್ಯಾಕಾಶ ಸಂಶೋಧಕ ಮಂಗಳಯಾನ ಭಾರತದ ಬಾಹ್ಯಾಕಾಶ ಯೋಜನೆಗಳಲ್ಲಿ ಮಹತ್ತರವಾದುದು. 2014 ಮಂಗಳಯಾನ ಬಾಹ್ಯಾಕಾಶ ಸಂಶೋಧಕವನ್ನು ಯಶಸ್ವಿಯಾಗಿ ಮಂಗಳ ಗ್ರಹದ ಸುತ್ತ ಪಥದಲ್ಲಿರಿಸಿದ ನಂತರ ಈ ಬಾಹ್ಯಾಕಾಶ ಸಂಶೋಧಕ ಭಾರತದ ಮೊಟ್ಟಮೊದಲ ಅಂತರಗ್ರಹ ಬಾಹ್ಯಾಕಾಶ ಯೋಜನೆಯಾಗಿದ್ದು ಹೆಮ್ಮೆಯ ಸಾಧನೆಯಾಗಿದೆ. ಮೊದಲ ಯತ್ನದಲ್ಲಿ ಯಶಸ್ಸು ಗಳಿಸಿದ ಹಿರಿಯ ಗರಿಮೆ ಕೂಡ ಇದಾಗಿದೆ. ಈ ಯೋಜನೆ ಭಾರತದ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಕಿರೀಟ ಪ್ರಾಯವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಇಸ್ರೋ ಸಂಸ್ಥೆ ಹಾಗೂ ಭಾರತಕ್ಕೆ ವಿಶಿಷ್ಟ ಸ್ಥಾನ ದೊರಕಿದೆ. 2014 ಸತತವಾಗಿ ಮಂಗಳ ಗ್ರಹದ ಸುತ್ತ ಸುತ್ತುತ್ತಿರುವ ಮಂಗಳಯಾನ ನೌಕೆ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತವಾದದ್ದು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಯಶಸ್ವಿಯಾಗಿ ನಿರ್ಮಿಸಿದ ಇದುವರೆಗೂ ಮಂಗಳ ಗ್ರಹದ ನೂರಾರು ವಿಶಿಷ್ಟ ಚಿತ್ರಗಳನ್ನು ಮಾಹಿತಿಯನ್ನು ನೀಡುತ್ತಿದೆ. ಈ ಯೋಜನೆ ಏಷ್ಯಾದಲ್ಲಿ ಮಂಗಳ ಗ್ರಹದತ್ತ ಹಾರಿದ ಮೊಟ್ಟ ಮೊದಲ ಸಾಧನೆ ಎಂಬ ಗರಿಮೆಗೆ ಒಳಗಾಯಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311.
2: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
3: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
4: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
3: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
4: ಆಯ್ತು ಸರ್, ಧನ್ಯವಾದಗಳು.
5: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂಥ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
0: ನಮ್ಮ ಜನಧ್ವನಿಯಿಂದ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನೀವು ಬರೆದಿರುವುದಕ್ಕೂ ವಾಸ್ತವದ ಬದುಕಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬರೆದಂತೆ ಬದುಕಲು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ಪತ್ರಿಕೆಯಲ್ಲಿ ಲೇಖನ ಪ್ರಕಟವಾದ ನಂತರ ಅನಿಸಿಕೆಗಳನ್ನು ಕೆಲವರು ಕರೆ ಮಾಡಿ ಹಂಚಿಕೊಳ್ಳುವುದು ರೂಢಿ. ಆದರೆ ಇದೊಂದು ಮಾತನ್ನು ಓದುಗರೊಬ್ಬರು ಹೇಳಿದಾಗ ತಕ್ಷಣಕ್ಕೆ ನಿರುತ್ತನಾದೆ. ನಿಜ, ಬರೆದಂತೆ ಬದುಕಲು ಸಾಧ್ಯವಾಗದಿರಬಹುದು. ಅಥವಾ ಬರೆದಂತೆ ನಾವು ಆಲೋಚಿಸಿದಂತೆ ಎಲ್ಲವೂ ಒಳ್ಳೆಯದೇ ನಡೆಯಬೇಕೆಂದುಕೊಳ್ಳುವುದು ಕೂಡ ಭ್ರಮೆಯಾಗಿ ಕಾಣಲಬಹುದು ಹಾಗೂ ಕಾಡಲಬಹುದು. ಲೋಕಭಿನ್ನ ರುಚಿ ಅಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಅಭಿರುಚಿ ಬೇರೆ ಬೇರೆಯಾಗಿರುತ್ತದೆ. ಒಬ್ಬರಂತೆ ಮತ್ತೊಬ್ಬರು ಇರಲು ಹೇಗೆ ಸಾಧ್ಯವಿಲ್ಲವೋ, ಹಾಗೆಯೇ ಒಬ್ಬರಂತೆ ಮತ್ತೊಬ್ಬರು ಕೂಡ ಆಲೋಚನೆ ಮಾಡಲು ಸಾಧ್ಯವಿಲ್ಲ. ಆಸಕ್ತಿ, ಹವ್ಯಾಸ, ಮನಸ್ಥಿತಿ, ಜೀವನವನ್ನು ಕಾಣುವ ಮನೋಭಾವ ಬದಲಾದಂತೆ ಗೋಚರಿಸುವ ವಿಚಾರಗಳು ಬದಲಾಗುತ್ತವೆ. ಆದರ್ಶಗಳು ಬದುಕಿಗೆ ದಿಕ್ಕು ತೋರಿಸುತ್ತವೆ. ಬದುಕು ಮಾತ್ರ ಯಾವಾಗಲೂ ಆದರ್ಶದಂತೆ ನಡೆಯುವುದಿಲ್ಲ. ಆದರೂ ಆದರ್ಶ ಬಿಟ್ಟು ಬಿಡದೆ

ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸುತ್ತವೆ. ಕೆಸರಿನಲ್ಲಿಯೇ ಜನಿಸಿದರೂ ಕೂಡ ಕೆಸರನ್ನು ತನ್ನ ಮೈಗೆ ಅಂಟಿಕೊಳ್ಳದೆ ಹರಳುವ ಕಮಲದ ಹಾಗೆ, ಸುತ್ತಲು ಮುಳ್ಳಿದ್ದರೂ ನಗುವ ಗುಲಾಬಿಯಂತೆ, ಮತ್ಸರದ ಗುಣವುಳ್ಳವರ ನಡುವೆಯೇ ಇದ್ದರೂ ಅವರಂತೆ ನಾವಾಗದೆ ತಮ್ಮತನವ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಇದನ್ನು ಹೇಳುವಾಗ ಇತ್ತೀಚೆಗೆ ಎಲ್ಲ ಓದಿದ ಮಾತೊಂದು ನೆನಪಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಡಿವಿಜಿಯವರು ಆ ಪ್ರಾಮಾಣಿಕರ ನಡುವಿದ್ದರು. ಎಂದಿಗೂ ತಮ್ಮ ತನವನ್ನು ಬಿಡದೆ, ವ್ಯಾಮೋಹಗಳಿಗೆ ಒಳಗಾಗದೆ ಇದ್ದುದರಿಂದ ಇಂದಿಗೂ ಅವರನ್ನು ನೆನಪಿಸಿಕೊಳ್ಳಲಾಗುತ್ತದೆ ಎಂಬ ಮಾತು ಸತ್ಯವೆನಿಸುತ್ತದೆ. ನಿಜ ಎಲ್ಲ ಸರಿ ಇಲ್ಲವೆಂದು ಟೀಕಿಸುವುದು, ಪ್ರತಿಯೊಂದರಲ್ಲಿಯೂ ಕೊಂಕು ಹುಡುಕುವುದು, ತಾನೊಬ್ಬನೇ ಶ್ರೇಷ್ಠ, ಉಳಿದವರು ಕನಿಷ್ಠರು ಎಂಬ ಇತ್ಯಾದಿ ಧೋರಣೆಗಳನ್ನು ಬದಿಗುತ್ತಿ ಇರುವ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ಸಾಧ್ಯವಾದಷ್ಟು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಸಾಗಿದಾಗ ಮಾತ್ರ ಕೆಟ್ಟದರ ನಡುವೆ ಕಳೆದು ಹೋಗಿರುವ, ಕಣ್ಮರೆಯಾಗುತ್ತಿರುವ ಒಳಿತನ್ನು ಸ್ವಲ್ಪ ಮಟ್ಟಿಗಾದರೂ ಉಳಿಸಿಕೊಳ್ಳಲು ಸಾಧ್ಯ. ಪ್ರಪಂಚ ಬದಲಿಸುವನೆಂಬ ಭ್ರಮಗಿಂತ ನನ್ನಲ್ಲಿರುವ ಹೊರೆ ಕೋರೆಗಳ ತಿದ್ದಿ ಬಾಳುವನೆಂಬ ಆಶಾವಾದಿತನ ನಮಗಿದ್ದರೆ ಸಾಕು. ಎಲ್ಲರನ್ನು ಮೆಚ್ಚಿಸಿ ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಯೇ ಅನಿರೀಕ್ಷಿತ ಘಟನೆಗಳು ಸಂಭವಿಸಿದಾಗ, ಜೀವನವೆಂಬ ಸಾಗರದಲ್ಲಿ ಅಡೆತಡೆಗಳು ಬಂದಾಗ ಅವುಗಳನ್ನು ಎದುರಿಸಿ ಬಾಳುವ ಹೊಂದಾಣಿಕೆಯ ಮನೋಭಾವ ಅಗತ್ಯ. ಮಾನವ ಸಂಘಜೀವಿ, ಆತ ಏಕಾಂಗಿಯಾಗಿ ಬಾಳುವುದು ಕಷ್ಟ. ಹಾಗಾಗಿ ಎಲ್ಲರೊಂದಿಗೆ ಬೆರೆತು ಅವರವರ ಮನೋಭಾವಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಬೇಕಾಗುತ್ತದೆ. ಮೂಲ ಗುಣಗಳನ್ನು ಬದಲಿಸಿಕೊಳ್ಳಲಾಗದವರ ಜೊತೆಯಲ್ಲಿಯೇ ನಡೆಯಬೇಕಾದ ಅನಿವಾರ್ಯತೆ ಇರುತ್ತದೆ. ಕೋಪ ಬೇಸರ ಮಾಡಿಕೊಂಡರೆ, ಎಲ್ಲರಲ್ಲೂ ಇರುವ ಲೋಪಗಳನ್ನೇ ಹುಡುಕ ಹೊರಟರೆ ಬದುಕು ಅಳಿತಪ್ಪಿದ ರೈಲಿನಂತಾಗುತ್ತದೆ. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ ಎಂಬ ಮಾತಿನಂತೆ ಹೊಂದಾಣಿಕೆಯೊಂದಿಗೆ ಬದುಕಬೇಕಾಗುತ್ತದೆ. ನಮ್ಮಲ್ಲಿ ಕಾಣೆಯಾಗುತ್ತಿರುವ ಕ್ಷಣ ಮಾತ್ರವು ಉಳಿಯದಿರುವ ತಾಳ್ಮೆ ಎಂಬ ಆಯುಧವನ್ನು ಕೈಗೆತ್ತಿಕೊಳ್ಳಬೇಕು. ತಾಳ್ಮೆ ಇದ್ದವನಿಗೆ ಸಿಗುವ ಅವಕಾಶಗಳು, ಮನ್ನಣೆಗಳು ಆತುರಗಾರನಿಗೆ ಸಿಗಲಾರವು. ಹಣ್ಣಿರುವ ಮರಕ್ಕೆ ಕಲ್ಲಿನ ಏಟುಗಳು ಹೆಚ್ಚಾಗಿ ಬೀಳುವಂತೆ, ಒಳ್ಳೆಯ ತನಕ್ಕೆ ಕೆಲವೊಮ್ಮೆ ಅನಗತ್ಯವಾಗಿ ಅಪವಾದಗಳು ಸಂಕಷ್ಟಗಳು ಎದುರಾಗುತ್ತವೆ. ಅಂತಹ ಪರಿಸ್ಥಿತಿಗಳು ಎದುರಾದಾಗ ತಾಳ್ಮೆ ವಹಿಸಿಕೊಂಡು ಬಾಳುವುದು ಅತಿ ಪ್ರಮುಖವಾಗಿರುತ್ತದೆ. ತಾಳ್ಮೆ ನೀಡುವ ಫಲಿತಾಂಶ ಪ್ರತಿಫಲ ಅಗಾಧವಾಗಿರುತ್ತದೆ. ಚಿನ್ನವನ್ನೇ ಉಜ್ಜಿ ತೀಡಿ ಬೆಂಕಿಯಲ್ಲಿ ಕಾಯಿಸಿ ನೀರಿನಲ್ಲಿ ಅದ್ದಿ ಪರಿಶೀಲಿಸುವಂತೆ, ಒಳ್ಳೆಯ ತನಕ್ಕೆ ಸಾಲು ಸಾಲು ಪರೀಕ್ಷೆಗಳು, ಅಸಾಧ್ಯ ಸನ್ನಿವೇಶಗಳು, ಅನಗತ್ಯ ತೊಂದರೆಗಳು ಎದುರಾಗುತ್ತವೆ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ನಡೆದುಕೊಂಡರೆ ಬದುಕು ಹಸನವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸೆಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಯಾನೋಸ್ಕಾ ಡಾವುಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮೇನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ

0: ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜೈಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ.

ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026 ಅಂತಿಮ ಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟ್ರಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
1: ಸಂಘ

0: ನಮಸ್ತೆ ಮ್ಯಾಮ್,
1: ನಿಮ್ದು ಪರಿಚಯ ಮಾಡ್ಕೊಡಿ ಮ್ಯಾಮ್.
0: ನನ್ನ ಹೆಸರು ದಿವ್ಯಾ ಲೋಕೇಶ್ ಅಂತ, ನಾ ಕಾರ್ಕಳದಿಂದ ಬಂದಿದ್ದೀನಿ. ಕಲಿಯೋಕ್ಕೋಸ್ಕರನೇ ಇಲ್ಲಿ ಬಂದಿರೋದು. ಅಂದರೆ ಉಡುಪಿ ಮ್ಯಾಮ್, ಉಡುಪಿ ಮಂಗಳೂರು. ಅಲ್ಲಿ
1: ಅಲ್ಲಿಂದ ಹುಣಸೂರಿಗೆ ಈ ಒಂದು ಟ್ರೈನಿಂಗ್ಗೋಸ್ಕರನೇ ಬಂದಿರೋದು ಅಂದರೆ ಹೇಗೆ ಮ್ಯಾಮ್, ಹೇಗೆ ಗೊತ್ತಾಯ್ತು?
0: ಅಂದರೆ ನನ್ನ ತಂಗಿ ಕಲಿತಿದ್ಲು ಮ್ಯಾಮ್, ಅವಳಿಗೆ ಸ್ವಲ್ಪ ಬೆನಿಫಿಟ್ ಸಿಗ್ತಲ್ಲ, ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕಲಿದ್ರೆ ಒಳ್ಳೇದು ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ.
1: ಅವ್ರು
0: ಇಲ್ಲೇ ಕಲ್ತಿದ್ದಾರೆ, ಬ್ಯೂಟಿಷಿಯನ್ ಕಲ್ತಿದ್ದಾರೆ. ಪಾರ್ಲರ್ ಅಂದ್ರೆ ಮನೇಲೆ ಮಾಡ್ತಾ ಇದ್ದಾರೆ ಅವರು, ಇನ್ನು ಪಾರ್ಲರ್ ಇಟ್ಟಿಲ್ಲ. ನಾನು ಒಂದು ಕಲ್ತ್ಕೊಂಡು ಹೋಗಿ ಅಲ್ಲಿ ಪಾರ್ಲರ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತ ಕಲಿಯಕ್ಕೆ ಬಂದೆ.
1: ಓಕೆ, ಅಂದ್ರೆ ಕಾರ್ಕಳದಿಂದ ಇದನ್ನು ಕಲಿಯೋದಕ್ಕೋಸ್ಕರನೇ 3 ತಿಂಗಳ ಮಟ್ಟಿಗೆ ಇಲ್ಲಿ
0: ಸೆಟಲ್
1: ಆಗಿರುವಂತದ್ದು. ಇವಾಗ ಬಂದು ಎಷ್ಟು ದಿನ ಆಯ್ತು?
0: ನಾವು ಬಂದು 2 ತಿಂಗಳಾಯ್ತು.
1: ಕುಟುಂಬದಲ್ಲಿ ಯಾರ್ಯಾರು ಇದ್ದೀವಿ?
0: ಅತ್ತೆ, ಮಗ ಮತ್ತೆ ಯಜಮಾನರಿದ್ದಾರೆ.
1: ಓಕೆ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆಯಾ?
0: ಹಾಂ, ಅಂದರೆ ಅತ್ತೆದು ಸ್ವಲ್ಪ ಪ್ರಾಬ್ಲಮ್ ಇದೆ.

0: ಮನೇಲಿ ಕೂರೋಕ್ಕಿಂತ ಈ ಥರ ಕ್ಲಾಸಿಗೆಲ್ಲ ಬಂದು ಕಲಿಯರಿ, ಫ್ರೀ ಎಲ್ಲ ಕಡೆ ಫ್ರೀ ಎಜುಕೇಷನ್ಸ್ ಎಲ್ಲ ಚೆನ್ನಾಗಿದೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕಲಿತು ಒಂದು ಸಪೋರ್ಟ್ ಆಗಿರಿ, ಇನ್ನೊಬ್ರಿಗೆ ಮಾದರಿ ಆಗಿರಿ ಅಂತ ಹೇಳಕ್ಕೆ ಇಷ್ಟ.
1: ಏನು ಸವಾಲು ಎದುರಿಸಿದಿರಿ ಮೇಡಮ್ ಈ ಒಂದು ತರಬೇತಿಯಲ್ಲಿ?
0: ಅಂದರೆ ತಂಗಿ ಮನೇಲಿ ಮೂರು ತಿಂಗಳು ಇರೋಕ್ಕೂ ನನಗೂ ಒಂಥರ ಆಗುತ್ತೆ, ಆದರೂ ಪರವಾಗಿಲ್ಲ ಅಂತ ಇದ್ದೀನಿ. ಅಂದರೆ ಯಜಮಾನ್ ಮಗ ಅಳ್ತಾ ಇದ್ದಾನೆ, ಮಗನಿಗೆ ಬಿಟ್ಟು ಇಷ್ಟು ದಿವಸ ಇರಬೇಕಲ್ಲ ಅನ್ನೋ ಬೇಜಾರಿದೆ, ಅದೆಲ್ಲ ಇದು ಮಾಡ್ಕೊಂಡಿದ್ದೀನಿ ಅಷ್ಟ.
1: ಸಾಕಷ್ಟು ಸವಾಲುಗಳ ಮಧ್ಯೆ
0: ಸಣ್ಣ ಮಗ, ಇನ್ನೂ ಸಣ್ಣವನಲ್ವಾ, ಅವನಿಗೆಲ್ಲ ಸ್ವಲ್ಪ ಸಮಾಧಾನ ಮಾಡಿ, ಯಜಮಾನ್ರು ಮನೆ ಹತ್ರ ಎಲ್ಲ ಸಮಾಧಾನ ಮಾಡಿ, ನಾನು ಕಲಿತೆ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸಿಂದ ಬಂದಿದ್ದೀನಿ. ಅಂದರೆ ನನಗಿದು ಚಾಲೆಂಜ್ ಥರನೇ ಬಂದಿದೆ, ಯಾಕಂದರೆ ಅವರೆಲ್ಲ ಬೇಡ ಅಂತ ಹೇಳಿದ್ರು, ನಾನು ಅವರಿಗೆ ಎದುರು ಹಾಕೊಂಡು ಬಂದಿದ್ದೆ ಅಂದರೆ ನಾನು ಕಲ್ತ್ಕೊಂಡೆ ಹೋಗಬೇಕು, ಹಾಗೆ ಚಾಲೆಂಜ್ ಇದೆ.
1: ಓಕೆ, ಅಂದರೆ ಈಗ ಎಸ್ ವಿ ವೈ ಎಂ ವಿ ಆರ್ ಎಲ್ ಸಿ ಸೆಂಟರು ಬರೀ ಕೆಂಚನಹಳ್ಳಿ, ಚಳ್ಳಿಕೋಟೆ, ಸರ್ಗೂರು ಭಾಗ ಮಾತ್ರ ಸೀಮಿತ ಆಗಿರುತ್ತೆ. ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಅಲ್ಲಿಂದ ಇಲ್ಲಿಗೆ ಬಂದು ಕಲಿತಾ ಇದ್ದೀರಿ. ಸೊ ಇದು ಸಬ್ ಬ್ರಾಂಚನ್ನು ಓಪನ್ ಮಾಡಿ ಒಂದು ತರಬೇತಿಗಳನ್ನ ಕೊಡ್ತಾ ಇರೋದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್? ಈಗ ನೀವು ದೂರದಿಂದ ಬಂದು ಕಲಿತಾ ಇದ್ದೀರಿ ಅಂತಂದ್ರೆ ಇಲ್ಲಿರೋರು ಕೆಲವರು ಯೋಗ ಪಡ್ಕೊಳ್ಳಲ್ಲ,
0: ಅಂದರೆ ನಮಗೆ ಅನುಕೂಲ ಬಂದಾಗ ನಾವು ಬೆನಿಫಿಟ್ ಆಗಿ ತೊಗೊಂಡಿರ್ಬೇಕು. ಈಗ ಊರಿಂದ ಊರು ಬಿಟ್ಟು ಊರಿಗೆ ಬಂದ್ವಿ, ಅದೇ ನಮ್ಮ ಊರಲ್ಲಿ ಇದ್ದಿದ್ರೆ ನಾವು ಅಲ್ಲಿ ತುಂಬ ಜನ ಈ ಥರನೇ ಹೆಣ್ಮಕ್ಳಿದ್ದಾರೆ, ಕಲಿಬೇಕು ಅನ್ನೋ ಪ್ರಾಬ್ಲಮ್ಸಲ್ಲೂ ಇದ್ದಾರೆ, ಅಲ್ಲೂ ಮಾಡಿದರೆ ಒಳ್ಳೆಯದು, ಇಲ್ಲಿನವರು ಇದರಿಂದ ಉಪಯೋಗ ತೊಗೊಂಡು ಮಾಡಿದರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಅಷ್ಟು ಹೇಳ್ಬೋದು.
1: ಬಹಳ ಸಂತೋಷ ಮೇಡಮ್, ಇಷ್ಟು ನಮ್ಮ ಜೊತೆ ಇದ್ದು ನಿಮ್ಮ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.
1: ಮೇಡಮ್ ನಮಸ್ತೆ.
2: ನಮಸ್ತೆ.
1: ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ
2: ಮೇಡಮ್. ನನ್ನದು ಹೆಸರು ರಮ್ಯ ಸ್ವಾಮಿ ಅಂತ. ಎಜುಕೇಷನ್ ಎಲ್ಲ ಕಮ್ಮಿ ಆಗಿ ನಾನು ಹೋಮ್ ನರ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಪ್ರಾಬ್ಲಮ್, ಮನೇಲಿ ಪ್ರಾಬ್ಲಮ್, ತುಂಬ ಪ್ರಾಬ್ಲಮ್ ಇತ್ತು. ನಾನು ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ, ನನ್ನ ತಾಯಿ ಮಾತ್ರ ಇದ್ದರು. ಅದಕ್ಕಾಗಿ ಗೋಣಿಕಪ್ಪ ಬಿದ್ದೆ. ಗೋಣಿಕಪ್ಪ ಬಿದ್ದಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕೆ ಕಷ್ಟ ಕೊಟ್ಟಾದಮೇಲೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೊಂದು ನನಗೆ ಏನು ಆಟ ಇತ್ತು ಅಂತಂದರೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಇಲ್ಲಿದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ನನ್ನ ತಾಯಿ ಸಪೋರ್ಟ್ ತಗೊಂಡು ನನ್ನ ತಾಯಿ ಜೊತೆ ನನ್ನ ಗೋಣಿಕಪ್ಪ ಇದ್ದೀನಿ ಮೇಡಮ್. ಒಬ್ಬ ನನ್ನ ಮಗ ಫಸ್ಟ್ ಪಿ ಯು ಸಿ ಓದ್ತಿದ್ದಾನೆ, ಒಬ್ಬ ಎಸ್ ಎಲ್ ಸಿ ಓದ್ತಿದ್ದಾನೆ. ಆದರೂ ನಾನು ಇಲ್ಲಿ ಬರೋಕ್ಕೆ ಕಷ್ಟ ಆಗ್ಬೋದು, ಜನ ನೋಡ್ರೆ ಏನಾದರೂ ಹೇಳ್ಬೋದು, ಏ ಎಜುಕೇಷನ್ ಇಲ್ಲ ಇವಳಿಗೆ, ಏನಿಲ್ಲ, ಏನು ಕೊಯ್ತಿದ್ದಾಳೆ ಅಂತ ಏನಾದರೂ ಕಿಂಡಲ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಗೋಣಿಕಪ್ಪೆಯಿಂದ ಫೋನನ್ನು ಮಾಡ್ತಿದ್ದೀನಿ. ಆದರೂ ನನಗೆ ಇವಾಗ ನನ್ನ ತಾಯಿ ಇದ್ದಾರೆ, ಸಪೋರ್ಟ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ನಿನ್ನ ಕಲಿಲೇಬೇಕು, ನಮ್ಮ ಗಂಡನೂ ಸ್ವಲ್ಪ ಸಪೋರ್ಟಾಗಿದ್ದಾರೆ, ನಿನ್ನ ಕಲಿಲೇಬೇಕು, ಇಲ್ಲ ನನಗೆ ಆಗಲ್ಲ, ಓದಿಲ್ಲ, ಬರೋ ಗೊತ್ತಿಲ್ಲ, ಏನಾದರೂ ಹೇಳ್ಬೋದೇನೋ, ಹೋಗಲ್ಲ ನಂದು, ಇಲ್ಲ ನೀನು ಹೋಗಲೇಬೇಕು, ನೀನು ಚಾಲೆಂಜಾಗಿ ನಿಲ್ಲಲೇಬೇಕು, ನೀನು ಬ್ಯೂಟಿಷನ್ ಆಗಲೇಬೇಕು ಅನ್ನೋ ಹಠ ನಮ್ಮ ತಾಯಿಗೆ ಜಾಸ್ತಿ. ಅದರಿಂದ ನಾನಿದ್ದೀನಿ, ನೀನು ಮಾಡೇ ಮಾಡು ಅಂತ ಹೇಳಿ ನಮ್ಮ ತಾಯಿ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಮೇಡಮ್. ಅದಕ್ಕಾಗಿ ನಾನು ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿಗೆ ಬಂದೆ, ನಾನು ಕಲಿತಿದ್ದೀನಿ.
1: ಓಕೆ, ನಿಮ್ಮ ಊರು ಬಂದು
2: ಬನ್ನಿಕುಪ್ಪೆ.
1: ಬನ್ನಿಕುಪ್ಪೆಯಿಂದ ನೀವು ಗೋಣಿಗಳ ಒಂದು ಎಜುಕೇಷನ್ಗೋಸ್ಕರ
2: ಗೋಣಿಕುಪ್ಪ ಇದ್ದೀನಿ.
1: ಈಗ ಇಲ್ಲಿಂದ ಹುಣಸೂರಿಗೆ ಗೋಣಿಕುಪ್ಪ ಎಷ್ಟು ಕಿಲೋಮೀಟರ್ ಆಗುತ್ತೆ?
2: ಆಗುತ್ತೆ ಮೇಡಮ್, ಅಲ್ಲಿಂದ 50-45 ಕಿಲೋಮೀಟರ್ ಇದೆ.
1: 50 ಕಿಲೋಮೀಟರ್ ದೂರ. ಈಗ 50 ಕಿಲೋಮೀಟರ್ ದೂರದಿಂದ ನೀವು ಈಗ ಪ್ರತಿದಿನ ಇಲ್ಲಿ
2: ಪ್ರತಿದಿನ
1: ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋತಾ ಇದ್ದೀವಿ. ಹೇಗೆ ಗೊತ್ತಾಯ್ತು ಇಲ್ಲೊಂದು ತರಬೇತಿ ಕೊಡ್ತಾ ಇದಾರೆ ಅಂತ?
2: ನಾನು ಕಲಿಲೇಬೇಕು ಅಂತಂದ್ಬಿಟ್ಟು ಅಮೌಂಟ್ ಕಟ್ಟಿ ಕೋಟೆಗೆ ಒಂದು 3 ದಿನ ಅಪ್ ಆ್ಯಂಡ್ ಡೌನ್ ಮಾಡಿದೆ. ನಮ್ಮ ಯಜಮಾನ್ರು ಅಮೌಂಟ್ ಕಟ್ಟಿದ್ರು, ಕೋಟೆಗೆ ಅಪ್ ಆ್ಯಂಡ್ ಡೌನ್ ಮಾಡಿದೆ. ಅಲ್ಲಿ ನನಗೇನು ಅಡ್ಜಸ್ಟ್ ಆಗಲಿಲ್ಲ, ನಮ್ಮ ಫ್ಯಾಮಿಲಿ ಮನೆ ನೆಂಟ್ರಿಗೆ ಹಬ್ಬಕ್ಕೆ ಹೋಗಿದ್ದೆ ಈ ಕಡೆ ಸೈಡು. ಅಲ್ಲೊಬ್ರು ಇಲ್ಲಿ ಕಲ್ತಿರೋರು ನಮ್ಮ ಜೊತೆ ಆಟೋದಲ್ಲೇ ಬಂದರು. ಆಟೋದಲ್ಲಿ ಬಂದಾಗ ಅವ್ರು ಹೇಳಿದ್ರು ಎಲ್ಲಿ ಹೋಗ್ತಿದ್ದೀರಾ, ಯಾವ್ರವರು ಸ್ವಲ್ಪ ಸೀಟ್ ಕೊಡಿ ಅಂತ ಕೇಳಿದ್ರು. ಸೀಟ್ ಕೊಡಿ ಅಂತ ಹೇಳಿ ಕೊಟ್ಟೆ. ಎಲ್ಲಿಗೆ ಹೋಗ್ತಿರೋದು ನೀವು ಅಂತ ಕೇಳಿದ್ರು. ನನ್ನ ತಾಯಿ ನಾನು ಕೂತಿರ್ಬೇಕಾರೆ, ಈಗ ನಾನು ಬ್ಯೂಟಿಷನ್ ಕಲಿಯೋಕ್ಕೋಸ್ಕರ ಕೋಟೆಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ನೀವೇ ಕೋಟೆಗೆ ಹೋಗ್ತಿದ್ದೀರಾ ಅದನ್ನು ಕಲಿಯೋಕ್ಕೆ, ಇಲ್ಲೇ ಇದೆಯಲ್ಲ, ನಾವೆಲ್ಲ ಇಲ್ಲೇ ಕಲ್ತಿರೋದು. ನಾನು ಬ್ಯೂಟಿಷನ್ ಕಲ್ತು ಮತ್ತು ಟೈಲರಿಂಗು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಲ್ಲಿ, ನೀವು ಅಲ್ಲಿಗಂಟ ಹೋಗಲೇಬೇಡಿ, ಬನ್ನಿ, ನಾನು ಕರ್ಕೊಂಡೋಗ್ಬೇಕಾದ್ರೆ ಸೇರಿಸ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರು ಅವ್ರ ಹತ್ರ ನಂಬರ್ ತಗೊಂಡು ಅವ್ರು ನನ್ನ ನಂಬರ್ ತಗೊಂಡ್ರು. ಆವತ್ತಿನ ದಿನ ನಾನು ಕೋಟೆಗೆ ಹೋದೆ. ಕೋಟೆಗೆ ಹೋಗಿ ಹೋಟೆಲ್ 2 ದಿನ ಆಗಿತ್ತು ಇವ್ರು ಸಿಗುವಾಗ, ಅವತ್ತೊಂದು ದಿನ ಸೇರಿ 3 ದಿನ ಹೋಗಿ ಆಯಿತು. ಹೋಗಿ ಆದಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದೆ, ಅವರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಅವ್ರನ್ನ ಕೈ ಸಿಕ್ಕಿದ್ರಲ್ಲ ಅವರು, ಬನ್ನಿ ನಾನು ಕರ್ಕೊಂಡೋಗ್ತೀನಿ ಅಂತಂದ್ರು. ಪಲ್ಯ ಮೇಡಮ್ ಜೊತೆ ಮಾತಾಡಿದ್ರಂತೆ, ಬೇಡ ಬೇಡ ನಮ್ಮದು ಇದಾಗಿದೆಲ್ಲ, ಚೆನ್ನಾಗಿ ಕಲಿಸ್ಕೊಟ್ಟು ಬರೋಕ್ಕೆ ಕೇಳಿಬೇಕಂದ್ರೆ ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಬರೋಕ್ಕೆ ಹೇಳಿ ಅಂತ ಪಲ್ಯ ಮೇಡಮ್ ಹೇಳಿದ್ರಂತೆ. ಆವಾಗ ನಾನು ಅವ್ರನ್ನ ಕರ್ಕೊಂಡು ಕಾಂಟ್ಯಾಕ್ಟ್ ಇದ್ದೆ, ಮೇಡಮ್ ಹತ್ರ ಬಂದೆ. ಮೇಡಮ್ ಹತ್ರ ಬಂದಾಗ, ಸರಿ ನೀವು ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಚೆನ್ನಾಗಿ ಎಜುಕೇಷನ್ ಕೊಡ್ತೀವಿ, ನೀವು ನನಗೆ ಹೇಳ್ದಿರೋದು ನನಗೆ ಓದೋಕ್ಕೆಲ್ಲ ಬರೋದಿಲ್ಲ ಮೇಡಮ್ ಅಂತ. ನಿಮಗೆ ತಲೆಯಲ್ಲಿ ಅರ್ಥ ಆದರೆ ಸಾಕು, ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಯ್ತೀನಿ ಅನ್ನೋ ಶಕ್ತಿ ನಿಮಗಿದ್ರೆ ನೀವು ಮಾಡಿ ಅಂತ ಹೇಳುವಾಗ, ನಾನು ಮಾಡ್ತೀನಿ ಅನ್ನೋ ಧೈರ್ಯದಿಂದ ನಾನು ಇಲ್ಲಿ ಸೇರ್ಕೊಂಡು
1: ಶಿಕ್ಷಣ ಪಡ್ಕೊಂಡಿದ್ದೀನಿ.
2: ಎಜುಕೇಷನ್ ನಾನು ಓದೇ ಇಲ್ಲ ಮೇಡಮ್, ಓದೇ 3-4 ಕ್ಲಾಸ್ ಗಂಟ ಓದಿದೆ ಅಷ್ಟೇ, ನನಗೆ ಆದರೂ ನನ್ನ ತಲೆಯಲ್ಲಿ ಏನೂ ಓಡಲ್ಲ.

0: ಏನು ನೋಡ್ತೀನಿ, ಕಣ್ಣಲ್ಲಿ ನೋಡಿದ್ನ ಕೈಯಲ್ಲಿ ಮಾಡ್ತೀನಿ. ಇದ್ರ ಹೋಮ್ ನರ್ಸಿಂಗ್ ಹೋಯ್ತಿದ್ನಲ್ಲ ಅಲ್ಲೂ ಅಷ್ಟೇ, ಪ್ರತಿಯೊಂದು ಶುಗರ್ ಬಿ ಪಿ ಪ್ರತಿಯೊಂದು ಚೆಕ್ ಮಾಡ್ತಿದ್ದೆ. ಪೇಷೆಂಟ್ಗೆ ಮೆಡಿಸಿನ್ ಯಾವ ಟೈಮಿಗೆ ಕೊಡಬೇಕು, ಯಾವ ಟೈಮ್ಗೆ ಇದು ಮಾಡಬೇಕು, ಅವ್ರನ್ನ ಯಾವ ಥರ ನೋಡಬೇಕು ಅನ್ನೋ ಥರ ಎಲ್ಲ ಗೊತ್ತಾಗಿತ್ತು. ಹಂಗೆ ಇದರಲ್ಲೂ ನನಗೆ ಮಾಡ್ಬೋದು ಅಲ್ಲೇ ಇಷ್ಟು ಮಾಡೋದಂತೆ ಪೇಷೆಂಟ್ ನೋಡಬೇಕಾದ್ರೆ, ಒಂಚೂರು ಹೆಚ್ಚು ಕಮ್ಮಿ ಇದ್ರೆ ಪ್ರಾಬ್ಲಮ್ ಅವ್ರು ನಮ್ಮ ತಲೆ ಮೇಲೆ ಬರೋಂಥ ಇದರಲ್ಲೇ ನಾನು ಮಾಡಿದ್ದೀನಿ, ಇದ್ರಲ್ಲಿ ನಾನು ಮಾಡೋಕ್ಕಾಗಲ್ವ, ಮಾಡೋಣ ಅಂತ ಅಂದ್ಬಿಟ್ಟು ಧೈರ್ಯದಿಂದ ಇಲ್ಲಿ ಬಂದು ನಾನು ಮಾಡ್ತಿದ್ದೀನಿ ಮೇಡಮ್.
1: ಅಂದರೆ ಈಗ ಅಲ್ಲಿ ಕೆಲಸನ ಏನಕ್ಕೆ ಬಿಟ್ರಿ ಹೋಮ್ ನರ್ಸ್ ಆಗಿ ಕೆಲಸ?
0: ಮೇಡಮ್ ಅದು ಹೋಮ್ ನರ್ಸ್ ಆಗಿ ನಾನು ಹೊರಗಡೆ ಮಾಡ್ತಿದ್ದೀನಿ. ಈಗ ಮಗ ಫಸ್ಟ್ ಪಿ ಯು ಸಿ ಇವನು ಎಸ್ ಎಲ್ ಸಿ ಓದ್ತಿದ್ದಾನೆ, ಈ ಕಡೆ ಮುಂದೆ ಮುಗಿತಿದ್ದಂಗಲೇ ಕ್ಲಾಸ್ ಈ ಕಡೆ ಸೆಟ್ಲ್ ಮಾಡ್ಕೊಳ್ವ. ಯಾವಾಗಲೂ ನನಗೆ ಅದೇನು ಶಾಶ್ವತ ಏನಲ್ವಲ್ಲ, ಯಾವಾಗಲೂ ಆಲ್ಟಾಗೂ ಉಳ್ಕೋಬೇಕು, ಅಪ್ ಆ್ಯಂಡ್ ಡೌನು ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನೈಟ್ ಹೋಗಲೇಬೇಕು, ಬೇರೆಯವ್ರ ಮನೇಲಿ ಮಾಡ್ತೀನಿ ಅಂದರೆ ನಾವು ಅಲ್ಲೇ ಉಳ್ಕೋಬೇಕು, ಮಕ್ಕಳನ್ನ ನೋಡೋಕ್ಕಾಗಲ್ಲ. ತಿಂಗಳಿಗೆ 2 ದಿನ 3 ದಿನ ರಜೆ ಇರುತ್ತೆ, ತುಂಬ ಹಿಂಸೆ ಆಯ್ತಿದ್ದು. ಆದ್ದರಿಂದ ನಾನು ಇದನ್ನು ಕಲಿತ್ರೆ ನಾನೇ ಓನಾಗಿ ನಂದು ಸ್ವಂತ ಅಂತ ಇರುತ್ತಲ್ವ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ
1: ಈಗಲೂ ಕೆಲಸ ಮಾಡ್ತಾ ಇದ್ದೀನಿ.
0: ಇಲ್ಲೇ ಬಿಟ್ಬಿಟ್ಟೆ ಮೇಡಮ್, 1 ತಿಂಗಳಾಗಿ ಬಿಟ್ಟೆ. ಇದೇ ಮಾಡಲೇಬೇಕು ಅನ್ನೋ ಆಟದಿಂದನೇ ಅಮೌಂಟ್ ಕಟ್ಟಿದ್ದು ಬೇರೆ ಕಡೆ.
1: ಓಕೆ, ಅಲ್ಲಿ ಬಿಟ್ಟು ಇಲ್ಲಿ ನೀವು ಜಾಯ್ನ್ ಆಗಿದ್ದೀರಿ?
0: ಜಾಯ್ನ್ ಆಗಿದ್ದೀನಿ.
1: ತರಬೇತಿಯನ್ನು
0: ಪಡ್ಕೊಳ್ತಿದ್ದೀನಿ.
1: ಈಗ ಬಂದು ಎಷ್ಟು ದಿನ ಆಯಿತು?
0: ಈಗ 2 ತಿಂಗಳಾಯ್ತು ಮೇಡಮ್.
1: 2 ತಿಂಗಳು? 2 ತಿಂಗಳಿಂದ ಏನೇನಲ್ಲ?
0: 2 ತಿಂಗಳಿಂದ ಐಬ್ರೋ, ಪೆಡಿಕೇರ್, ಮಿನಿಕೇರು, ವ್ಯಾಕ್ಸಿನ್, ಫೇಷಿಯಲ್ಲು, ಕಟ್ಟಿಂಗು, ಏರ್ ಕಟ್ಟಿಂಗು ಎಲ್ಲ ಕಲ್ತಿದ್ದೀನಿ ಮೇಡಮ್.
1: ಸೊ 3 ತಿಂಗಳು ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್
0: ಆಗಬೇಕು ಅನ್ನೋ ಆಸೆ ಇದೆ ಮೇಡಮ್.
1: ನೆಕ್ಸ್ಟ್ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಗುರಿ ಉದ್ದೇಶನ ತಿಳಿಸೋದಾದ್ರೆ ಅದೇ, ನಮ್ಮ ನನಗೂ ಮಕ್ಕಳ ಈಗ ಸ್ವಂತ ಓನ ಅಂಗಡಿ ಇಡಲೇಬೇಕು ಅನ್ನೋ ನನ್ನ ತಲೆಯಲ್ಲಿ ಇಡ್ಬಿಟ್ಟಿದೆ. ಈಗ 15 ವಾರದಿಂದ ಜಾಸ್ತಿ ನನ್ನ ತಲೆಗೆ ಆಗ್ಬಿಟ್ಟಿದೆ, ಇಷ್ಟು ದಿನ ಗೊತ್ತಿರಲಿಲ್ಲ. ಈಗ ನನ್ನ ಇದರಲ್ಲಿ ನಾನು ಮಾಡ್ತೀನಿ ಅನ್ನೋ ಶಕ್ತಿ ನನ್ನ ತಲೆಯಲ್ಲಿ ಬಂದುಬಿಟ್ಟಿದೆ ನನ್ನ ತಲೆಯಲ್ಲಿ. ಅದರಿಂದ ನೀವು ಮನೇಲಿ ಕೂತ್ಕೊಂಡ್ರೆ ಓ ನಾನು ಮರ್ತೋಗ್ಬಿಡ್ತೀನೇನೋ, ನಾನು ಮರ್ತೋಗ್ಬಿಡ್ತೀನೇನೋ, ಇಲ್ಲ ನೀವು ಮಾಡ್ಕೊಳ್ಳೇಬೇಕು ಅಂತ ಅಪ್ಪ ನಮ್ಮಮ್ಮನ್ನ ಮತ್ತು ನಮ್ಮ ಅಪ್ಪ ಇಲ್ಲ ನಮ್ಮಮ್ಮನ್ನ ನಮ್ಮ ಯಜಮಾನ ತುಂಬ ನಾನು ಇದು ಮಾಡ್ತಿದ್ದೀನಿ, ಮಾಡಲೇಬೇಕು, ನಾನು ಮಾಡಲ್ಲ ಅಂತ ಹೇಳಿದ್ರು ನೀವು ಕಳಿಸಿದ್ದೀರಾ. ಇವಾಗ ನನಗೆ ಅರ್ಜೆಂಟು ನಾನು ಅಲ್ಲಿ ಕೆಲಸ ಬಿಡ್ತಿದ್ದಂಗೆ ನನಗೆ ಯಾವುದೋ ಒಂದು ಅಂಗಡಿ ಸಾಪ್ ಹುಡುಕಿ ಸ್ವಂತ ನನಗೆ ಹೆಲ್ಪ್ ಮಾಡಲೇಬೇಕು ನೀವು, ಇಲ್ಲ ನಾನು ಕಲ್ತಿದ್ದು ವೇಸ್ಟ್ ಆಗುತ್ತೆ, ಮಾಡಲೇಬೇಕು ಅಂತ ಇದ್ದೀನಿ. ಮಾಡಬೇಕು ಅಂದರೆ ನನ್ನದು ನನ್ನ ಸ್ವಂತ ಅಂತ ಇದ್ದಾಗ ನನ್ನ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಎಜುಕೇಷನ್ ಕೊಡಿಸ್ಬೋದು ಅನ್ನೋ ಆಸೆ ನನಗಿದೆ.
1: ಅಂದರೆ ಒಟ್ಟಾರೆ ನೀವು ಈಗ ಸ್ವಂತ ಒಂದು
0: ಪಾರ್ಲರ್ ಇಡಬೇಕು,
1: ಪಾರ್ಲರ್ ಇಟ್ಟು ಬಿಸ್ನೆಸ್ನ ಆರಂಭ ಮಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಗುರಿ ಉದ್ದೇಶನ ಇಟ್ಕೊಂಡು
0: ಮೇಡಮ್.
1: ಈಗ ಎಸ್ ವಿ ವೈ ಎಂ ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರ್ತಾನೆ, ಗ್ರಾಮೀಣ ಜೀವನ ತರಕ್ಕಿಲ್ಲ. ಸೊ ಒಂಚೂರು ತನಕ ಬಂದು ಒಂದು ಬ್ರಾಂಚನ್ನು ಆರಂಭ ಮಾಡಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನಾ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ರೆ ಇದ್ರ ಬಗ್ಗೆ
0: ಅದನ್ನು ಮೇಡಮ್ ನಮಗೂ ಏನು ಆಸೆ ಅಂದ್ರೆ ನಾವು ಕಲ್ತಂಗೆ ನಮ್ಮ ಅಕ್ಕಪಕ್ಕದವರು ಸ್ವಲ್ಪ ಏನು ಮಾಡದೆ ಮನೇಲಿ ಇರೋಂಥವ್ರಿಗೆ ಸುಮ್ಮನೆ ಯಾಕೆ ಕೂತ್ಕೋತೀರಾ, ಬನ್ನಿ ಮಾಡಿ, ನಾನು ಮಾಡಿವಾಗ ಇಷ್ಟು ಬರ್ತಾ ಇದ್ದೀನಿ ಮುಂದಕ್ಕೆ, ನೀವು ಅದೇ ಥರ ಆಗ್ಬೋದೇನೋ, ಸುಮ್ಮನೆ ಮನೇಲಿ ಕೂತ್ಕೊಂಡು ವೇಸ್ಟಾಗಿ ಅವರಿರೋ ಸುದ್ದಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮದೇ ಒಂದಂಥ ಕೆಲಸ ಇರೋದು ಪಡ್ಕೊಂಡ್ರೆ ಆ ಕಡೆ ಫೋಕಸ್ ಮಾಡ್ಬೋದು ನಾವು, ಈ ಕಡೆ ಯಾವುದೂ ಇರಲ್ಲ. ನಮ್ಮ ಮಕ್ಕಳು ನಮ್ಮ ಗಂಡ ಅಂತ ಇರ್ಬೋದು, ಬನ್ನಿ ನೀವು ಸೇರಿ ಒಳ್ಳೆ ಎಜುಕೇಷನ್ ಇದೆ, ಟೈಲರಿಂಗ್ ಇದೆ, ಬ್ಯೂಟಿಷಿಯನ್ ಇದೆ, ಮಾಡಿ. ಅದ್ರ ಕಡೆಯಿಂದನೂ ಸಪೋರ್ಟ್ ತುಂಬ ಸಪೋರ್ಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
0: ತುಂಬ ಚೆನ್ನಾಗಿದೆ. ಯಾರು ನನಗೆ ಮೇಡಮ್, ನನಗೆ ತುಂಬ ಚೆನ್ನಾಗಿದೆ. ನಮ್ಮ ಹಸ್ಬೆಂಡು ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರಸ್ಟ್ ಏನು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಗೋಣಿಕೊಪ್ಪ ಹೋಗಿದ್ದು. ಮಕ್ಕಳನ್ನ ಅರ್ಧದ್ರಲ್ಲಿ ಬಿಡಬಾರ್ದು ಅಂದ್ಬಿಟ್ಟು ನಮ್ಮಮ್ಮ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ನಮ್ಮಅಮ್ಮ ಇದ್ದಾರೆ. ನಮ್ಮಮ್ಮಗೆ ನಾನು ಒಬ್ಬಳೆ ಮಗಳು, ಅದರಿಂದ ನಮ್ಮಮ್ಮನೇ ತುಂಬ ನಂಗೆ ಸಪೋರ್ಟ್ ಮಾಡ್ತಿರೋದು, ಮಕ್ಕಳಿಗೆ ಆಗಲಿ ನನಗೆ ಆಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮೇಡಮ್ ಏನು ಮಾಡ್ತೀನಿ ಅಂತಂದ್ರೆ ಅವ್ರು ಹೆಲ್ಪ್ ಮಾಡ್ತೀನಿ ಅನ್ನೋ ಶಕ್ತಿ ಅವ್ರಿಗಿದೆ.
1: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
0: ಸವಾಲುಗಳು ಅಂತಂದರೆ ಮೇಡಮ್, ನನಗೆ ಊರಲ್ಲಿ ನನ್ನ ಸಂಬಂಧಪಟ್ಟಂತರ ಅದೇ ಫ್ಯಾಮಿಲಿ ಗಂಡನ ಕಡೆ ಫ್ಯಾಮಿಲಿ ಇರ್ತಾರಲ್ಲ, ಅವರು ಇವ್ರಿಗೂ ಏನು ಆಗಬಾರ್ದು, ನಮಗಿಂತ ಮೇಲೆ ಬರಬಾರ್ದು. ಅವರು ಟೈಲರಿಂಗ್ ಮಾಡ್ತಿದ್ದಾರೆ ಅವರು, ಆದರೆ ಅವ್ರು ನನಗಿಂತ ಮೇಲೆ ಬರಬಾರ್ದು. ಇವತ್ತು ಹೆಂಗಿದ್ದಾರೆ ಹೊರಗಡೆ ಆಚೆ, ಅದೇ ಥರ ಆಚೆನೇ ಇರಬೇಕು ಅವಳು ಅನ್ನೋ ಇದರಲ್ಲಿ ಅವರಿದ್ದಾರೆ. ನಾನು ಇಲ್ಲ, ನನ್ನಂತೆ ನಾನು ಪಡ್ಕೊಂಡು ನನ್ನ ಮಕ್ಕಳನ್ನ ಓದಿಸ್ಕೊಂಡು ನಾನು ಊರಲ್ಲೇ ಚಾಲೆಂಜ್ ಆಗಿ ಇರಲೇಬೇಕು ಅಂತ ಚಾಲೆಂಜ್ ಮಾಡಿ ನಾನು ಇವಾಗ ನನ್ನ ತಲೆಯಲ್ಲೆಲ್ಲ ಇಟ್ಕೊಂಡು ಜಮೀನು ಮಾಡ್ತಿರ್ಲಿಲ್ಲ, 17 ವರ್ಷ ಆಗಿತ್ತು ಜಮೀನು ಮಾಡ್ತಿರ್ಲಿಲ್ಲ, ಮನೇಲಿ ಮೈದಾವರೇ ಮಾಡ್ತಿದ್ರು, ನನಗೆ ಏನು ಕೊಡ್ತಿರ್ಲಿಲ್ಲ. ಈ ವರ್ಷ ನಾನು ಚಾಲೆಂಜಾಗಿ ತಗೊಂಡು ನನ್ನ ಗಂಡನ ಸೈಡಲ್ಲಿಟ್ಟು ನಾನು ಹೋಗಿ ಧೈರ್ಯದಲ್ಲಿ ಮಾತಾಡಿ ನೀವು 1 ವರ್ಷ ಮಾಡಿದ್ದೀರಲ್ಲ ಅದೆಲ್ಲ ತಗೊಂಡು ನಾನು ಮಾಡಿಕೊಂಡು 3 ವರ್ಷ ನಾನು ಮಾಡ್ತೀನಿ, ನೀವು 17 ವರ್ಷ ಮಾಡಿದ್ರೆ ನೀವು ಮಾಡಬೇಡಿ, ನಾನು ಮಾಡ್ಕೋತೀನಿ ಅನ್ನೋ ಚಾಲೆಂಜಲ್ಲಿ ಆರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದೀನಿ ಮೇಡಮ್. ಮನೆ ಕೀಳಿಸಿದ್ದೀನಿ ಮನೇನ, ಈಗ 1-2 ತಿಂಗಳಿಂದ ಈಚೆಗೆ ಮನೆನೂ ಕೀಳಿಸಿ ಬೇರೆಯವ್ರ ಮನೆ ಹತ್ರ ಬಾಡಿಗೆ ಮಾಡಿ ಇಟ್ಕೊಂಡು ಚಾಲೆಂಜ್ ಆಗಿ ನಿಂತಿದ್ದೀನಿ ಮೇಡಮ್. ಅವ್ರ ಮುಂದೆ ಅವರು ಅನ್ಕೊಂಡಿದಾರಂತೆ, ಎಷ್ಟೋ ಜನ ಹೇಳಿದ್ರು ಅವಳು ಬರಲ್ಲ ಈ ಕಡೆ ಅನ್ಕೊಂಡಿದ್ದು, ಆದರೂ ಗಂಡನ್ನ ಸರಿ ಮಾಡಿ ಈ ಕಡೆ ಬರೋಷ್ಟು ಇದ್ರಲ್ಲಿ ಇದ್ದಾಳೆ ಅಂತಂದರೆ ಅವಳನ್ನ ಬಿಟ್ಕೊಡ್ಬಾರ್ದು ಅಂತ ಇದ್ದಾರೆ. ಆದರೆ ಮೇಡಮ್ ನಾನು ಬಿಟ್ಕೊಡಲ್ಲ, ನಾನು ಚಾಲೆಂಜ್ ಆಗಿ ನಾನು ಬದುಕೇ ಬದುಕ್ತೀನಿ ಮೇಡಮ್, ನನಗೊಂದಿದ ಒಳ್ಳೇದೊಂದು ಆದರೆ ಅಷ್ಟೇ.
1: ಅಂದರೆ ಸಾಕಷ್ಟು
0: ಸವಾಲುಗಳು
1: ಪಡ್ಕೊಬೇಕು ಅನ್ಕೊಂಡಿದ್ದೆ,
0: ಅಲ್ಲೇ ಆರಂಭ ಮಾಡಬೇಕು ಅನ್ನೋ
1: ಆಸಕ್ತಿ ಇದೆ. ಕೊನೆಯದಾಗಿ

0: ಮಹಾರ್ಜನ ಧ್ವನಿ ಕೇಳುಗರಿಗೆ ಅಥವಾ ಮಹಿಳೆಯರಿಗೆ ನಿಮ್ಮ ಕಿವಿ ಮತ್ತು ಸಂದೇಶನ ತಿಳಿಸೋದತ್ರ ಮೇಡಮ್?
1: ಅದೇ ಮೇಡಮ್, ಇದೇ ವಿಷಯ ಹೇಳ್ತೀನಿ ಅವ್ರಿಗೆ. ಚೆನ್ನಾಗಿ ಇದೆ, ಎಜುಕೇಷನ್ ಕೊಡ್ತಾರೆ, ಬಂದು ಸೇರಿ ಮಾಡಿ ಅಂತ ಹೇಳ್ತೀನಿ.
0: ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವ ಜೊತೆಗೆ ವೈಯಕ್ತಿಕ ಜೀವನದ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.
1: ಸರಿ ಮೇಡಮ್, ನಾನು ಯಾರ ಜೊತೆ ಹಂಚ್ಕೊಂಡಿರ್ಲಿಲ್ಲ, ಅದನ್ನ ನಿಮ್ಮ ಜೊತೆ ಹಂಚ್ಕೊಂಡೆ ಮೇಡಮ್.
0: ಧನ್ಯವಾದ.
1: ಸರಿ ಮೇಡಮ್.
0: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು?
2: ನನ್ನ ಹೆಸರು ಚಂದ್ರಿಕಾ ಅಂತ. ನಾನು ಮೂರು ಹುಣ್ಸರು. ನಾನು ಓದಿರೋದು ಸೆಕೆಂಡ್ ಇಯರ್ ಡಿಗ್ರಿ ಓದಿದ್ದೀನಿ, ಫೈನಲ್ ಇಯರ್ ಮಾಡಿಲ್ಲ. ನನ್ನ ಮನೇಲಿ ನಾಲ್ಕು ಜನ ಇದ್ದಾರೆ, ನಾ ಅಪ್ಪ ಅಮ್ಮ ನನ್ನ ತಮ್ಮ ನಾನು.
0: ಓಕೆ, ಯಾಕೆ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ?
2: ಅದು ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಂಪ್ಲೀಟ್ ಆಗಲಿಲ್ಲ.
0: ಮನೇಲೇ
2: ಇದ್ದೆ ಮ್ಯಾಮ್.
0: ಮನೇಲೇ ಇದ್ದೆ. ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತೀವಿ
2: ಅಂತ ಅಂದರೆ, ಅದು ನಮ್ಮ ಬ್ಯೂಟಿಷಿಯನ್ ತರಬೇತಿಯಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಮದುವೆ ಆಗ ಹುಡುಗ ಫಿಕ್ಸ್ ಆಗಿದೆ, ಅವರು ಗದ್ದಲಿರೋದು. ಪಲ್ಲವಿ ಮ್ಯಾಮ್ ಅವ್ರಿಗೆ ಪರಿಚಯ ಇದೆ, ಅವರು ನನಗೆ ಇನ್ಫಾರ್ಮ್ ಮಾಡಿದ್ರು ಹಿಂಗೆ ಬ್ಯೂಟಿಷಿಯನ್ ಕ್ಲಾಸ್ ಮಾಡ್ತಾರೆ ಅಂತ. ಅದರಿಂದ ನನಗೆ ಇನ್ನೇನು ಗೊತ್ತಾಯಿತು ಮ್ಯಾಮ್.
0: ಡಿಗ್ರಿ ಇನ್ಕಂಪ್ಲೀಟ್ ಆಯಿತು, ಮನೆಯಲ್ಲೇ ಇದ್ದರೆ, ಸೊ ಮದುವೆ ಫಿಕ್ಸ್ ಆಗಿದೆ, ಮದುವೆ ಆಗೋ ಹುಡುಗ ನಿಮ್ಮನ್ನು ಇಲ್ಲಿ ಜಾಯ್ನ್ ಮಾಡಿಸಿದ್ದಾರೆ.
2: ಹೌದು.
0: ಸೊ ಎರಡೂವರೆ ತಿಂಗಳಾಯಿತು ಬಂದು ಜಾಯ್ನ್.
2: ಹೌದು.
0: ಏನೆಲ್ಲ ಕಲ್ತಿದ್ದೀರಿ
2: ಮ್ಯಾಮ್? ಮೆಹೆಂದಿ, ಮತ್ತು ಐಬ್ರೋ ಮಾಡೋದು, ಬ್ಲೀಚು, ಡಿಟೈನು, ಫೇಷಿಯಲ್ಲು, ಆಮೇಲೆ ಮೆಡಿಕೇರ್ ಪೆಡಿಕ್ಯೂರು, ಹೇರ್ ಸ್ಟೈಲು ಎಲ್ಲ ಕಲ್ತಿದ್ದೆ.
0: ಆಸಕ್ತಿ ಇತ್ತ ಮೇಡಮ್ ಬ್ಯೂಟಿಷಿಯನ್?
2: ಹೌದು ಮ್ಯಾಮ್, ನನಗೆ ಆವಾಗಲಿಂದ ಬ್ಯೂಟಿಷಿಯನ್ ಮಾಡಬೇಕು ಅಂತ ಆಸಕ್ತಿ ಆವಾಗಲಿಂದ ಇತ್ತು. ಅದಕ್ಕೆ ಇಂಟ್ರೆಸ್ಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಸೇರ್ಕೊಂಡು ಮಾಡ್ತೀವಿ.
0: ಅಂದರೆ ಅವ್ರ ಜೊತೆಗೆ ನೀವು ಹಂಚ್ಕೊಂಡ್ರ ಹಿಂಗಿದೆ ನನ್ನ ಇಂಟ್ರೆಸ್ಟ್? ಅವರಿಗೆ
2: ಇಲ್ಲ, ನನಗೆ ಇಂಟ್ರೆಸ್ಟ್ ಇತ್ತು ಆವಾಗಲಿಂದ, ನಾನು ಹೇಳ್ಕೊಂಡಿದ್ದೆ ಅವರಿಗೆ. ಅದಕ್ಕೇ ಹಿಂಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ದಲ್ಲ, ಹಿಂಗಿದೆ ಹೋಗಿ ಮಾಡು ಅಂತ ಅವರು ಹೇಳಿದರು.
0: ಸೊ ಇಲ್ಲಿ ಅನುಕೂಲಗಳ ಬಗ್ಗೆ ನೀವು ಹೇಳ್ಕೊಳ್ಳೋದತ್ರ ಮೇಡಮ್, ಏನೆಲ್ಲ ಸೇಫ್ಟಿ ಇದೆ ಮಕ್ಕಳಿಗೆ
2: ಮ್ಯಾಮ್? ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತು ನಮ್ಗೆ ಅರ್ಥ ಆಗಲಿಲ್ಲ ಪುನಃ ಕೇಳಿದ್ರು ನಮಗೆ ಪದೇ ಪದೇ ಹೇಳ್ಕೊಡ್ತಿರ್ತಾರೆ. ನಾವು ಹೇಳ್ಕೊಡಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿ ತರಬೇತಿ ಪಡ್ಕೊಂಡು ಮುಂದೆ ಪಾರ್ಲರ್ ಮಾಡ್ಬೋದು.
0: ಮಾಡಬೇಕು ಅಂತ?
2: ಮಾಡಬೇಕು.
0: ಕುಟುಂಬದ ಸಹಕಾರ ಹೇಗಿದೆ ಇದಕ್ಕೆ?
2: ಚೆನ್ನಾಗಿದೆ ಮ್ಯಾಮ್, ಅವರು ಸಹಕಾರ ಮಾಡ್ತಾರೆ, ಹುಡುಗನ ಮನೆಯಲ್ಲಿ ಸಹಕಾರ ಮಾಡ್ತಾರೆ.
0: ಈಗ ವಿಎಲ್ಎಸ್ ಸೆಂಟ್ರಲ್ಲಿ ಬಂದು ಟ್ರೈನಿಂಗ್ನ ಕೊಡ್ತಾ ಇದ್ದೆ, ಅಷ್ಟು ಅನುಕೂಲ ಆಗ್ತಾ ಇದೆ?
2: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಮುಂದೆ ಏನಾದರೂ ಪಾರ್ಲರ್ ಇಟ್ಟು ಬೇರೆ ಕೈ ಕೆಳಗಡೆ ನಾವು ಇರಬಾರ್ದು, ನಮ್ಮದೇ ಸ್ವಂತ ಮಾಡ್ಕೊಂಡು ಹೋಗ್ಬೋದು ಅಂತ ಇದೆ.
0: ಉತ್ತಮ ಬ್ಯೂಟಿಷಿಯನ್ ಆಗಿ ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ಬರ್ತೀನಿ, ಹೊರ ಹೋಗ್ತೀನಿ ಅಂತ ಅನ್ಸುತ್ತೆ?
2: ಅನ್ಸುತ್ತೆ ಮ್ಯಾಮ್.
0: ಸೊ ನಿಮ್ಮ ಥರನೇ ಹಲವಾರು ಯುವತಿಯರು, ಯುವಕರು ಅಥವಾ ಮಹಿಳೆಯರು ಈ ಥರ ಒಂದು ಸೆಂಟ್ರಲ್ಲಿ ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗ ಮಾಡಿ ಅಥವಾ ಆರ್ಥಿಕವಾಗಿ ಸಬಲರ ಆಗಬೇಕು ಅಂತ ಇರುವಂಥ ಮಹಿಳೆಯರಿಗೆ ಆಗಲಿ ಯುವತಿಯರಿಗೆ ಆಗಲಿ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸಿ.
2: ಎಜುಕೇಷನ್ ಬಿಟ್ಟು ಮನೇಲಿರೋರಿಗೆ ಬಂದು ಕೋರ್ಸ್ ಕಲಿತು ಮುಂದೆ ಅವ್ರದ್ದೇ ಆದ ಮಡ್ಕಿ, ಅವ್ರದ್ದೇ ಆದಂಥ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತೀನಿ.
0: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
3: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು ಮ್ಯಾಮ್?
3: ನನ್ನ ಹೆಸರು ಸುಮಾ ಅಂತ. ನಾನು ಎಮ್ ಎ ಕೊಪ್ಪಳಿಂದ ನಮ್ಮ ತಾಯಿ ಮನೆಯಿಂದ ಬರ್ತಿದ್ದೀನಿ. ನಾನು ಮದುವೆ ಆಗಿದ್ದು ಖೇರ್ ನಗರಕ್ಕೆ ಚೀರ್ನಳ್ಳಿ ಅಂತ. ಅವರು ನಮ್ಮ ಹಸ್ಬೆಂಡ್ ತೀರೋದ್ರು ಅಂದ್ಬಿಟ್ಟು ಅಲ್ಲಿ ಯಾರೂ ನೋಡ್ಕೊಳ್ತಿರ್ಲಿಲ್ಲ ನನ್ನ. ನಮ್ಮ ಅಪ್ಪನ ಮನೆ, ನಮ್ಮಮ್ಮ ನಾನು ಚೆನ್ನಾಗಿ ನೋಡ್ಕೊತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಬಂದರು. ಫಸ್ಟೆಲ್ಲ ನಮ್ಮ ಯಜಮಾನರು ಸ್ವಲ್ಪ ಹಿಂಸೆ ಕೊಡ್ತಿದ್ರು, ಹಾಗಾಗಿ ಅವ್ರು ತಿರೋದ್ರು ಅಂದ್ಬಿಟ್ಟು ನನ್ನ ಮಗಳು ಚೆನ್ನಾಗಿ ಇಲ್ಲೇ ನೋಡ್ಕೊತೀನಿ ಅಂತ ಕರ್ಕೊಬಂದು ಲೇರಿಸ್ಕೊಂಡ್ರು. ನನಗೆ ಮೂರು ಜನ ಹೆಣ್ಮಕ್ಳು, ಹಾಗಾಗಿ ನಾನು ಮನೇಲಿ ಕುತ್ಕೊಂಡು ಏನೋ ವೇಸ್ಟ್ ಅಂದ್ಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ. ಯಾಕೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ಮನೇಲಿದ್ದೆ. ಆವಾಗ ಪಲ್ಲವಿ ಮಾಮು ಮತ್ತು ಸರ್ ರವಿ ಸರ್ ಮನೆ ಹತ್ರ ಬಂದು ಹೀಗೆ ಸಂಸ್ಥೆ ಐತೆ, ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಂತ ಅಂದ್ಬಿಟ್ಟು ಪಾಂಪ್ಲೆಟ್ಸ್ ಕೊಟ್ಬಿಟ್ಟು ಹೋಗಿದ್ರು. ಆಗ ನನ್ನಲ್ಲಿ ಓನಾಗಿ ಏನಾದ್ರು ಮಾಡ್ಬೋದಲ್ಲ, ಸುಮ್ಮನೆ ಮನೇಲಿ ವೇಸ್ಟ್ ಕೂತ್ಕೊಳ್ಳೋದು, ಸ್ವಲ್ಪ ಮನೆ ಮಕ್ಳಿಗೆ ಈಗ ದುಡ್ಡು ಕಾಸು ಯಾರೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆದರೂ ಅಪ್ಪ ಅಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ನನ್ನದೇ ಆದಂಥ ಖರ್ಚಿರಲಿ, ನನಗೂ ಇರುತ್ತಲ್ವ ಅಂದ್ಬಿಟ್ಟು ನಾನು ಕಲ್ತ್ಕೊಂಡೆ, ಯಾತಕ್ಕಾರಿ ಯೂಸ್ ಆಯ್ತದಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ಸೇರಿಕೊಂಡೆ ಮ್ಯಾಮ್.
0: ಮನೆಯವ್ರಿಗೆ ಏನಾಯಿತು ಮೇಡಮ್ ತಿಳಿಸಿ?
3: ಮ್ಯಾಮ್ ಅವರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಿದ್ರು, ಅವರೇ ಒಂದು ಸ್ವಲ್ಪ ಏನೋ ಮೈಂಡ್ ಸೆಟ್ ಅಪ್ಸೆಟ್ ಆಗಿ ನೆಣ ಕೊಡ್ಸತ್ತವ್ರು.
0: ಈಗ ಮಕ್ಳು ಏನು ಮಾಡ್ತಾ
3: ಇದ್ದಾರೆ? ಮ್ಯಾಮ್ ಎಜುಕೇಷನ್ ಮಾಡ್ತಾವ್ರೆ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ, ಓದ್ತಾವ್ರೆ. ಎರಡೂವರೆ ತಿಂಗಳಾಯ್ತು. ಹೌದು ಮ್ಯಾಮ್, ಯಾರೋ ಚಾಲೆಂಜ್ ಹಾಕವ್ರೆ, ಆ ಚಾಲೆಂಜ್ ನಾನು ತಗೊಂಡು ನಾನು ಕಲ್ತ್ಕೊಂಡು ನಾನು ಓನಾಗಿ ಅಂಗಡಿ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಪಾರ್ಲರು ಹೆಲ್ಪ್ ಮಾಡೋರು ಅವರೇ, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಹೆಲ್ಪ್ ಮಾಡ್ತೀನಿ ಅಂತ ಅಂದರೆ. ನಾನು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ನನಗೆ ಎಲ್ತು ಪ್ರಾಬ್ಲಮ್ ಇತ್ತು, ಗಾರ್ಮೆಂಟ್ಸ್ ಕೊತ್ತಿದ್ದಲ್ಲ ಅಂದ್ಬಿಟ್ಟು ಮನೇಲಿ

0: ಹೇಳಿದ್ನಲ್ಲ ಅಂದ್ಬಿಟ್ಟು ಇದಾದರೂ ಮಾಡು ಚಾಲೆಂಜಾಗಿ ತಗೊಂಡು ಅಂತ ಹೇಳಿದ್ದಾರೆ. ನಾನು ಚಾಲೆಂಜಾಗಿ ತಗೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಕಲಿತೆ ಕಲಿಬೇಕು, ಚಾಲೆಂಜ್ ಮಾಡೋರೆ ಯಾರೋ ಒಬ್ರು, ಆ ಚಾಲೆಂಜ್ನ ತಗೋಬೇಕು, ನಾನು ಮಾಡಲೇಬೇಕು ಅಂತ ಅನ್ಕೊಂಡು ಜೊತೆಯಲ್ಲಿದ್ದ ಸ್ನೇಹಿತರೆ ಹತ್ರ ಹೇಳಿದ್ರೆ ನೀನು ಕಲ್ತಂಗೆ ಆಗ್ತಾ ಗಾರ್ಮೆಂಟ್ಸ್ನೇ ಬಿಟ್ಬಿಟ್ಟೆ ನಿನ್ಗೆ ಆಗುತ್ತಂತ ಚಾಲೆಂಜ್ ಮಾಡೋರೆ, ಆ ಚಾಲೆಂಜಾಗಿ ನಾನು ತಗೋಬೇಕು, ನಾನು ಪಾರ್ಲರ್ ಇಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕಲಿಬೇಕು, ಎಷ್ಟೇ ಕಷ್ಟ ಆದ್ರೂ ಕಲಿಬೇಕು ಅನ್ನೋ ಆಸಕ್ತಿ ಐತೆ ನನ್ನ.
1: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ್ಮೇಲೆ ಮುಂದೆ ಒಂದು ಸ್ವಂತ ಪಾರ್ಲರ್ ಮಾಡೋ ಉದ್ದೇಶನ ಜೀವನದಲ್ಲಿ ಏನು ಗುರಿ ಉದ್ದೇಶನ ಇಟ್ಕೊಂಡಿದ್ದೀನಿ?
0: ನನ್ನ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ನನಗೆ ಅಂತ ಕಷ್ಟಗಳು ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಆ ಥರ ಇಟ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಮ್ಯಾಮ್ ಒಬ್ರು 6th ಮತ್ತೆ ಒಬ್ರು 4th, ಅದು LKG.
1: ಸೊ ಒಂದು ಬಿಸ್ನೆಸ್ನ ಆರಂಭ ಮಾಡಿ ಅದರಲ್ಲಿ ಆರ್ಥಿಕವಾಗಿ ಸಬಲರಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಅವ್ರನ್ನ ಉತ್ತಮ ಜೀವನ ಮಾಡಬೇಕು ಅನ್ನೋದು ನಿಮ್ಮ ಒಂದು ಗುರಿ ಉದ್ದೇಶ. ಅಂದ್ರೆ ಈಗ ಒಂದು ತರಬೇತಿಗೆ ಬರ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಕುಟುಂಬದ ಸಹಕಾರ ಇದೆ?
0: ಐತೆ ಮ್ಯಾಮ್, ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ತಂಗಿರೆಲ್ಲ ಸಪೋರ್ಟ್ ಅವ್ರೆ.
1: ನೆಕ್ಸ್ಟ್ ನೀವು ಬಿಸ್ನೆಸ್ ಆರಂಭ ಮಾಡ್ತೀನಿ ಅಂತ
0: ಸಹಕಾರ ಮಾಡ್ತೀವಿ.
1: ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಮೇಡಮ್ ಜೀವನದಲ್ಲಿ ಇದುವರೆಗೂ?
0: ಮ್ಯಾಮ್, ನನ್ನ ಗಂಡನ ಮನೆಯೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಇವತ್ತಿನವರೆಗೂ ನಮ್ಮ ಅಪ್ಪ ನಮ್ಮ ಅಮ್ಮ ಇರೋದಕ್ಕೆ ನನ್ನ ಚೆನ್ನಾಗಿ ನೋಡ್ಕೊಂಡವ್ರೆ. ಆ ಕಷ್ಟಗಳನ್ನ ಎದುರಿಸ್ಕೊಂಡು ಈಗ ನಾನು ಪಾರ್ಲರ್ ಇಟ್ಕೊಂಡು ನನ್ನದೇ ಆದಂಥ ಒಂದು ಬಿಸ್ನೆಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಆಸಕ್ತಿ ಐತೆ ಅಷ್ಟೇ. ನಿಜವಾಗ್ಲೂ ತುಂಬಾ ಹೆಲ್ಪ್
1: ಆಗುತ್ತೆ.
0: ಈ ತರ ಮುಂಚೆನೆ ಇದ್ರೆ ನಾನು ಇಲ್ಲೇ ಬಂದು ಸೇರ್ಕೊತಿದ್ದೆ, ಗಾರ್ಮೆಂಟ್ಸ್ ಹೋಗ್ತಿರ್ಲಿಲ್ಲ, ನನಗೆ ಗೊತ್ತಾಗಿರ್ಲಿಲ್ಲ ಇಲ್ಲೇ ಇದ್ದು. ಇವಾಗ ಗೊತ್ತಾಗಿ ತುಂಬಾ ಖುಷಿ ಆಯ್ತು ಆಯ್ತಾ ಮ್ಯಾಮ್, ನಾ ಮುಂಚೆನೆ ಬಂದು ಸೇರ್ಕೊಳ್ಳಿ ಗೊತ್ತಾಗಿದ್ದೀರಿ. ಇವಾಗ ಬಂದು ಮನೆ ಹತ್ರ ಬಂದು ಇವ್ರು ತಿಳಿಸ್ಕೊಟ್ಟಿರೋದಕ್ಕೆ ಬಂದಿದ್ದೀನಿ. ಮನೇಲಿ ಕುತ್ಕೊಂಡು ಏನು ಹೆಲ್ಪ್, ಮನೇಲಿ ವೇಸ್ಟ್ ಆಗೋದ್ ಬದಲು ಇಲ್ಲಿ ಬಂದು ಕಲಿತು ಒಂದು ಪಾರ್ಲರ್ ಇಡಬೇಕು ಅನ್ನೋದೊಂದು ಖುಷಿ ಆಗೈತೆ ಮ್ಯಾಮ್ ನನಗೆ. ನಾನು ಹೇಳ್ತಿರೋದು ನನ್ನಂಥ ಹೆಣ್ಮಕ್ಳು ಎಷ್ಟೇ ಕಷ್ಟದಲ್ಲಿದ್ದರು ಮನೇಲಿರ್ತಾರೆ, ಅವ್ರಿಗೆ ಆದಂಥ ಒಂದು ಖರ್ಚು ವೆಚ್ಚಗಳು ಇದ್ದೇ ಇರ್ತದೆ ಮ್ಯಾಮ್. ಏನೇ ಮನೆಯವರು ಕೊಟ್ಟರು ನಮ್ಮದೇ ಆದಂಥ ಒಂದು ಖರ್ಚು ವೆಚ್ಚಗಳಿದ್ರು ವೇಷ ಅದನ್ನ ನಾವೇ ಈಗ ಪಾರ್ಲರ್ ಇಟ್ಕೊಂಡು ನಮ್ಮ ದುಡ್ಡಲ್ಲಿ ಏನಾದ್ರು ತೊಗೋಬೇಕು ಅಂದರೆ ಎಷ್ಟು ಖುಷಿಯಾಗಿರ್ತದೆ. ಅದೇ ಥರ ಅವರು ಈ ಥರ ಸಂಸ್ಥೆಗೆ ಬಂದು ಕಲ್ತ್ಕೊಂಡು ಅವರು ಒಂದು ಪಾರ್ಲರ್ ಇಟ್ಕೊಂಡು ದುಡ್ಡನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ ಮ್ಯಾಮ್.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರು ಮ್ಯಾಮ್, ಬಹಳ ಸಂತೋಷ ಶ್ರೋತೃ ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯೂಟಿಷಿಯನ್ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದಿಂದ
0: ಥ್ಯಾಂಕ್ ಯು ಮ್ಯಾಮ್.
1: ಮೇಡಮ್ ನಮಸ್ತೆ.
2: ನಮಸ್ಕಾರ
1: ಮೇಡಮ್, ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ.
2: ನನ್ನ ಹೆಸರು ಸಂಗೀತ ಅಂತ, ಪಿರಿಯಾಪಟ್ಟಣ ತಾಲೂಕು ಮೆಳ್ಳಹಳ್ಳಿಯಿಂದ ಬರ್ತಾ ಇದ್ದೀನಿ. ನಮ್ಮ ಮನೆಯವರ ಹೆಸರು ಗಣೇಶ್ ಅಂತೇಳಿ, ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ 10th ಓದ್ತಾ ಇದ್ದಾನೆ, ಒಬ್ಬರು 6th ಓದ್ತಾ ಇದ್ದಾನೆ, ಇಲ್ಲಿ ಪಿರಿಯಾಪಟ್ಟಣದಲ್ಲೇ ಓದ್ತಾ ಇದ್ದಾರೆ ಮೇಡಮ್. ಮನೇಲೆ ಹೌಸ್ ವೈಫ್ ಮೇಡಮ್, ಮನೇಲಿ ಒಂದು ಹಸು ಕರು ನೋಡಿಕೊಂಡು, ಚಿಕ್ಕದೊಂದು ಅಂಗಡಿ ಐತೆ ಮನೆ ಹತ್ರ, ಅದು ನೋಡಿಕೊಂಡು ಮನೆ ಹತ್ರನೇ ಇದ್ದೆ.
1: ಬ್ಯೂಟಿಷಿಯನ್ ತರಬೇತಿ ಎಲ್ಲ ಪಡಿಬೇಕು ಅಂತ ಯಾಕೆ ಅನ್ನಿಸ್ತು?
2: ಯಾಕೆ ಅನ್ನಿಸ್ತು ನನಗೆ, ಮನೇಲಿದ್ದ ಏನಾರ ನಾನು ಮಾಡಬೇಕು, ಏನಾರ ನಾನು ಸ್ವಯೋದ್ಯೋಗ ಅಂತ ಮಾಡಬೇಕು, ನನ್ನ ಕೈಲಿ ಏನಾದ್ರು ಆಗಿದ್ದನ್ನ ಮಾಡ್ಕೊಂಡು ಹೋಗ್ಬೇಕು ಅಂಗಡಿ ಜೊತೆಗೆ ಅಂತ ನನ್ನ ಮನಸ್ಸಲ್ಲಿತ್ತು. ಏನು ಮಾಡೋದು ಏನು ಮಾಡೋದು ಅಂತ ಟೈಲರಿಂಗ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಟೈಲರಿಂಗ್ ಮಾಡೋಕ್ಕೆ ಸ್ವಲ್ಪ ನನಗೆ ಕಾಲುಗಳೆಲ್ಲ ನೋವು ಮೇಡಮ್, ಅದು ಪೆಟ್ಟಲು ಇದನ್ನ ಮಾಡಬೇಕಲ್ಲ ನೋಡ್ಕೊಂಡು ಇನ್ನು ಬೇರೆ ಯಾವ್ದು ಮಾಡೋದು ನೋಡೋದು ನೋಡೋ ಅಂತ ಇದ್ದಾಗ ಇಲ್ಲೊಬ್ಬರು ಸರ್ ಬಂದಿದ್ರು, ಆ ಕಡೆ ಹಿಂಗೆಲ್ಲ ಮಾಡ್ಬೋದು ಮೇಡಮ್ ನೋಡಿ ಬಂದು ಸೇರ್ಕೊಳ್ಳಿ ಮನೆ ಹತ್ರನೇ ಇದ್ದಿರಲ್ಲ ಅಂತ ಹೇಳಿ ಸ್ವಲ್ಪ ಎಲ್ಲದ್ರ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಇಲ್ಲಿಗೆ ಬಂದಮೇಲೆ ನಮ್ಮ ಮನೆಯವ್ರೇ ಮಾಡು ಏನಿಲ್ಲ ಮನೇಲಿ ಇದೆಯೆಲ್ಲ ಮಾಡ್ಬೋದು ಕಲ್ತ್ಕೋಬೋದು, ಇದು ಸ್ವಲ್ಪ ಮುಂದೆ ಸಿಟಿ ಥರ ಏನಾರು ಇದ್ದಾರೆ ನಮಗೂ ಅನುಕೂಲ ಆಯ್ತದೆ ಅಂಗಡಿ ಜೊತೆ ಮಾಡ್ಕೊಳ್ಳೋಕ್ಕೆ, ಹಿಂಗೆ ಒಂದು ಕೆಲಸ ಆದಂಗೆ ಆಯ್ತದೆ, ಒಬ್ಬರ ಕೈಲಿ ಮನೇಲಿ ಮೇಂಟೈನ್ ಮಾಡೋದು ಕಷ್ಟ ಐತೆ, ಮಕ್ಕಳು ಎಜುಕೇಷನ್ ಕೊಟ್ಕೊಂಡು ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ಸರಿ ಆಯ್ತದೆ ಅಂತ ಎಲ್ಲ ಇದನ್ನು ಮಾಡಾದ್ಮೇಲೆ ಇಲ್ಲಿಗೆ ಬಂದಮೇಲೆ ಸರ್ಗಳೆಲ್ಲ ಸ್ವಲ್ಪ ಮೇಡಮ್ ಎಲ್ಲ ಸಪೋರ್ಟಿವ್ ಮಾಡಿ ಮಾಡ್ಬೋದು ಸಂಗೀತ ನೀವು ಅಂತೆಲ್ಲ ಹೇಳಿದ್ಮೇಲೆ ನಾನು ನನ್ನ ಕೈಲಾಗಿ ಸ್ವಲ್ಪ ಸಹಾಯ ಆದರೆ ಅವ್ರಿಗೆ ಹೆಲ್ಪ್ ಆಯ್ತದೆ ಅಂತೇಳಿ ಅವ್ರ ಸಪೋರ್ಟ್ ಚೆನ್ನಾಗೈತೆ ಮೇಡಮ್ ಮನೇಲಿ, ಹೋಗಿ ಇಷ್ಟೊತ್ತಿಗೆ ಹೋಗಿ ಬರೋದು ಎಲ್ಲ ಕೆಲಸಗಳನ್ನ ಅವರೇ ಮಾಡ್ಕೋತಾರೆ, ನಾನು ಇಲ್ಲಿಗೆ ಬಂದರೆ ಎಲ್ಲನೂ ಮಾಡ್ಕೋತಾರೆ ಹೆಲ್ಪ್ ಮಾಡ್ತಾರೆ, ಅದ್ರ ತಕ್ಕನಾಗಿ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನೊಂದು ಈಗ ಆಲ್ಮೋಸ್ಟ್ ಎಲ್ಲ ನಾವು ಸುಮಾರಾಗಿ ಎಲ್ಲ ಕಲ್ತಿದ್ದೀನಿ, ಇನ್ನೊಂದು ಸ್ವಲ್ಪ ಮೇಕಪ್ ಮತ್ತು ಸೀರೆ ಡ್ರಾಪಿಂಗ್ ಎಲ್ಲ ಇನ್ನು ಇದು ಮಾಡಿಕೊಂಡ್ರೆ ಮಾಡ್ಬೋದು ಅಂತ ಅನಿಸೈತೆ. ಹೌದು,
1: ಏನೇನೆಲ್ಲ ಕಲ್ತಿದ್ದೀನಿ?
2: ಐಬ್ರೋ, ಮೆಹಂದಿ. ನಾನೊಂದು ವಾರ ಲೇಟಾಗಿ ಬಂದೆ ಮೇಡಮ್, ನಮ್ಗೆ ಸ್ವಲ್ಪ ಮನೇಲಿ ಇದಾಗಿತ್ತು, ಅಷ್ಟೊತ್ತಿಗೆ ಮೆಹಂದಿ ಕ್ಲಾಸ್ ಸ್ವಲ್ಪ ಆಗೋಯ್ತು.

0: ಇತ್ತು. ಅಂದ್ರೂ ಪರವಾಗಿಲ್ಲ, ಮನೆಗೆ ಹೋಗಿ ಹೋಗಿ ಅದನ್ನ ಇಲ್ಲಿ ಏನು ಮಾಡಿಸಿರೋದೆಲ್ಲ ನಾನು ನೋಡ್ಸಿಲ್ಲ ತಗೊಂಡೋಗಿ ಕಲಿತಾ ಇದ್ದೀನಿ. ಈಗ ಇವರು ಡಿಟ್ಯಾನು ಫೇಶಿಯಲು ಬ್ಲೀಚು ಏರು ಕಟ್ಟು ಇದೆಲ್ಲ ಹೇಳ್ಕೊಟ್ಟಿದ್ರೆ ನಾನು ಮಾಡ್ತೀನಿ, ಇದನ್ನೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ, ಚಿಕ್ಕದಾಗಿ ಚಿಕ್ಕವಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಂಗೆ ಪಕ್ಕದಲ್ಲೇ ಎರಡೂ ಆಯ್ತದಲ್ಲ ಅಂತೇಳಿ ಮಾಡ್ಕೊಳ್ಳೋಣ ಅಂತ.
1: ಅಂದರೆ ಈಗ 3 ತಿಂಗಳ ತರಬೇತಿ ಮುಗಿದ್ಮೇಲೆ ಪಾರ್ಲರ್ ಸ್ವಲ್ಪ
0: ಅದೇ ಅಂಗಡಿ ಪಕ್ಕ ಒಂದು ಚೇರ್ ಎಲ್ಲ ಇಟ್ಕೊಂಡು ಯಾ ನಮ್ಮ ಇದಕ್ಕೆ ತಕ್ಕನಾಗೆ ಮಾಡ್ಕೊಳ್ಳೋಣ, ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
1: ನಿಮ್ಮ ಊರಿಗೆ ಎಷ್ಟು?
0: ಅಷ್ಟಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಏನಾದ್ರೂ ಮುಂದಕ್ಕೆ ಇಂಪ್ರೂವ್ ಆಯ್ತಾ ಎಲ್ಲ ಇದಾದರೆ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳೋಣ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿ?
0: ಹೌದು, ಕುಟುಂಬ ಅಂದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದು, ಮಕ್ಕಳು ಸಾಕೊಂಡಿಲ್ಲಿ, ನಮ್ಮ ಅಪ್ಪ ಅಮ್ಮ ಮನೆ ಸ್ವಲ್ಪ ದೂರ ಇರೋದು, ನಮ್ಮ ಅತ್ತೆಮಾವ ಇಲ್ಲಿದ್ದಾವೆ ಸನ್ವರ್ಸ್ ಅಂತೇಳಿರೋದು ಮೇಡಮ್. ಅವ್ರ ಸಪೋರ್ಟಿವ್ ಚೆನ್ನಾಗೈತೆ, ಮಾಡು ಈಗ ಎಲ್ಲನೂ ಮಾಡ್ತಾರೆ. ಈಗ ಎಲ್ಲ ಒಂದೇ ಸರಿ ಈಗಿನ ಹೆಲ್ತಿನ ಪರಿಸ್ಥಿತಿ ನೋಡೋರು, ನಾವು ಚೆನ್ನಾಗಿರ್ತೀವಿ ಮುಂದಕ್ಕೆ ಇನ್ನು ಅಂತ ಹೇಳೋಕ್ಕಾಗಲ್ಲ. ಏನಾರು ಕೈ ಕೆಲಸಗಳು ಅಂತ ಒಂದು ಏನಾರು ಕಲಿತಿರ್ಬೇಕು ಮಾಡು ಅಂತ ಅವರೇ ಸಪೋರ್ಟಿವ್ ಆಗಿ ನಿಂತು ಎಲ್ಲನೂ ಹೇಳಿ ಇದನ್ನ ಮಾಡಿಕೊಟ್ಟೆ.
1: ಅಂದರೆ ಈಗ ವಿಆರ್ ಎಲ್ ಸಿ ಸೆಂಟರ್ ಅಲ್ಲಿಗೆ ಅಷ್ಟೇ ಸೀಮಿತ ಆಗಿರೋದು, ಎಲ್ಲಿ ತನಕ ಬಂದು ಈ ಒಂದು ತರಬೇತಿಯನ್ನು ಕೊಡ್ತಾ ಇರೋದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
0: ಆಯ್ತಾಯ್ತೆ ಮೇಡಮ್, ಇಲ್ಲಿ ನಮಗೆ ಒಟ್ಟಿನಲ್ಲಿ ದೂರನೇ ಆಯ್ತದೆ. ನಾವು ಕೇಳಿದ್ವಿ ನಮ್ಮ ಕಡೆನೂ ಬಂದು ಮಾಡಿಕೊಡಿ, ನಮ್ಮಂಥ ಮಗ ಇದಕ್ಕೆ ಎಲ್ಲ ಸ್ವಲ್ಪ ಹೆಲ್ಪ್ ಆಯ್ತದೆ ಅಂತೇಳಿ, ಇವರು ಇಲ್ಲಿ ನಡೆಸ್ತಾ ಇದೀವಲ್ಲ ನೋಡೋಣ ಮೇಡಮ್ ಮುಂದೆ ಅಂತಂದ್ರೆ ಅಷ್ಟೊತ್ತು ನಮ್ಗೆ ಏಜ್ ಆಗೋಯ್ತದಲ್ಲ, ನಾವು ಸೇರ್ಕೊಳ್ಳೋಂಗಿರಕ್ಲ. ಹಂಗಾಗಿ ನಾನು ಬಂದ್ಬಿಡೋಣ, ತಲೆಗೆ ಬರೋಕ್ಕೆ ಓಕೆ ಹಿಂಸೆ ಮೇಡಮ್. ತುಂಬ ಕಷ್ಟದಲ್ಲಿ ಬರ್ತಾ ಇದ್ದೀವಿ ಅಲ್ಲಿಂದನೂ. ಎದ್ದೆ ಬೆಳಿಗ್ಗೆ 3:30 to 4 ಗಂಟೆಗೆ ಎದ್ದೇಳಲೇಬೇಕು, ಹಸುಗಳೈತೆ, ಹಾಲು ಕರೆದು ತೊಪ್ಪೆ ಎಲ್ಲ ತೆಗೆದು ಮಕ್ಕಳಿಗೆ ತಿಂಡಿ ರೆಡಿ ಮಾಡಿ ಮನೆಯವ್ರಿಗೆ ತಿಂಡಿ ರೆಡಿ ಮಾಡಿ ಇಟ್ಟು ಇನ್ನು ನಾನೆಲ್ಲ ನಿಲ್ಗೆ ಇಟ್ಕೊಂಡು ಬರೋ ಅಷ್ಟೊಳಗೆ 10 ಗಂಟೆ ಆಗೋಯ್ತದೆ ಮೇಡಮ್. ಬರೋ ಅಷ್ಟೊಳಗೆ ಸಿಕ್ಕ ತುಂಬ ಕಷ್ಟದಿಂದ ಬರ್ತಾ ಇರೋದು ಇಲ್ಲಿ ತುಂಬ ದೂರ. ನಮ್ಮ ಕಡೆಗೆ ಆಗ್ಬಿಟ್ರೆ ಇನ್ನೂ ಹೆಲ್ಪ್ ಆಯ್ತದೆ, ನಮ್ಮಂಥ ಹೆಣ್ಮಕ್ಳಿಗೆಲ್ಲ ತುಂಬ ಏನೋ ಇದಾದಂಗೆ ನಾವು ಅದಕ್ಕೆ ಹೇಳಿದ್ವಿ ಮಾಡ್ಕೊಡಿ ಮೇಡಮ್ ನಮ್ಮ ಕಡೆನೂ, ಅದಂಗೆ ನೀವು ಇಲ್ಲಿ ಎಲ್ಲಿ ಕೇಳ್ಬೇಕಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ನೋಡಿ ಮಾಡಿಕೊಡಿ ಅಂತ ನೋಡೋಣ ಮುಂದೆ ಮಾತಾಡೋಣ ಅಂತ ಹೇಳಿದಾರೆ ಸರ್. ಈಗ ನಾವಾದರೂ ಈಗ 1 ವರ್ಷ 2 ವರ್ಷ ಕಳೆದ್ಮೇಲೆ ಮಾಡೋಕ್ಕಾಗಲ್ಲ, ಏಜ್ ಆಗದೆ ಅಂತಾರೆ. ಇನ್ನು ನಮ್ಮಂಥವ್ರು ಮನೇಲಿ ಇರ್ತಾರಲ್ಲ ಅಂಥವ್ರಿಗೆ ಒಂದು ಏನೋ ಹೆಲ್ಪ್ ಆದಂಗೆ ಆಯ್ತದೆ ಅಂತ ಹೇಳಿದೆ.
1: ಅಂದರೆ ಹುಣಸೂರಲ್ಲಿ ಇವಾಗ ಪ್ರಸ್ತುತ ಏನು ನಡೀತಾ ಇದೆ, ಪಿರಿಯಾಪಟ್ಟಣ ಸೈಡ್ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಈ ರೀತಿಯ ತರಬೇತಿಗಳನ್ನ ಕೊಟ್ಟರೆ ಅಲ್ಲಿಯ ಸ್ಥಳೀಯ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸೊ ಇದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ ಈ ಒಂದು ತರಬೇತಿ?
0: ಈಗ ಅದೇನೇ ನಾನು ಈಗ ಕಲ್ತು ನಾನು ಎಷ್ಟು ಕಾನ್ಫಿಡೆಂಟಾಗಿ ಮಾಡ್ತೀನಿ ಅನ್ನೋದು ನನ್ನ ಮೇಲೆ ಇರೋದು ಮೇಡಮ್. ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಒಂದು ಚಾಲೆಂಜಾಗಿ ತೊಗೊಂಡು ಮಾಡ್ತೀನಿ ಮೇಡಮ್. ಇಷ್ಟು ಕಷ್ಟದ ಮಧ್ಯೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
1: ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಏನಾದರೂ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಥವಾ ಸ್ವಉದ್ಯೋಗ
0: ಮಾಡಬೇಕು ಅಂತ ನನಗೆ
1: ಒಂದು
0: ಯಾರು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಅಡುಗೆ ಮಾಡಿ ಪಾತ್ರೆ ತೊಳ್ಕೊಂಡು ಮನೇಲಿ ಮಕ್ಳು ಬಟ್ಟೆ ತೊಳ್ಕೊಂಡೆ ಅಂತ ಅಲ್ಲ, ಅದನ್ನು ಒಂದು ಇದ್ರ ಜೊತೆಗೆ ಊಟದ ಜೊತೆ ಉಪ್ಪಿನಕಾಯಿ ಅನ್ನಂಗೆ ನಮ್ಮ ಖರ್ಚಿಗೆ ನಮ್ಮ ವೆಚ್ಚಕ್ಕೆ ಬೇಕಾಗಿರೋಂಥ ದುಡ್ಡನ್ನ ನಾವು ಸ್ವಂತವಾಗಿ ಸಂಪಾದನೆ ಮಾಡ್ಕೋಬೇಕು. ಯಾರನ್ನೂ ಕೇಳಬಾರ್ದು, ಗಂಡ ಇರಲಿ ಇಲ್ಲದೆ ಹೋಗಲಿ ಅಂಥವ್ರಿಗಾದ್ರೂ ಹೇಳೋದಷ್ಟೇ ಮೇಡಮ್. ನಮ್ಮ ಸ್ವಂತಕ್ಕೆ ಎಷ್ಟು ಬೇಕು, ಈಗ ಅವ್ರು ಲೆಕ್ಕ ಹಾಕ್ಕೊಡ್ತಾರೆ ಇನ್ನು ಇಷ್ಟು ಖರ್ಚು ಮಾಡು ಬಿಡು ಅಂತವ. ಈಗ ನಾವು ಹೋಗಿ ಒಂದು ಏನಾರ ನಮ್ಗೆ ಇಷ್ಟ ಆಗಿದ್ದು ತಗೋಬೇಕು, ನಮ್ಗೆ ಇಷ್ಟ ಆಗಿದ್ದು ನಮ್ಮ ಮಕ್ಳು ಕೊಡಿಸ್ಬೇಕು ಅಂದಾಗ ಇಷ್ಟು ಕೊಡಿ ಅಂತ ಕೇಳಬೇಕು ಅನ್ನೋಂಗೆ ಇರೋಕ್ಕಿಲ್ಲ. ನಾವು ಸ್ವಂತ ಸಂಪಾದನೆ ಮಾಡಿ ನಮ್ಮ ಕೈಲಾದಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಂಗೆ ಇರಬೇಕು ಮೇಡಮ್. ಅದು ನನ್ನ ಒಂದು ಇದು, ನಮ್ಗೆ ಸ್ವಂತಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಗೆ ಈಗ ಒಬ್ರಿಗೆ ಇಷ್ಟ, ನಮ್ಮವ್ರಿಗೊಂದು ಸಣ್ಣ ಪುಟ್ಟಾಗಿ ನಮ್ಮ ತಂದೆ ತಾಯಿನೇ. ಈಗ ನನ್ನ ಗಂಡನ ಕೇಳಿ ಅವ್ರಿಗೆ ತಗೊಂಡು ಕೊಡೋದ್ರಿಂದ ನಾನು ಸಂಪಾದನೆ ಮಾಡಿದ್ದು ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೋದು ಅಂತ ನೋಡ್ಕೊಳ್ಳೋಕ್ಕೆ ಒಂದು ನಮ್ಮದೇ ಆದಂಥ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೋಬೇಕು ಅನ್ನೋದು ನನಗೆ.
1: ಪ್ರತಿಯೊಬ್ಬ
0: ಮಹಿಳೆಯರಿಗೂ ನಾನು ಹೇಳೋದು ಅಷ್ಟೇ ಮೇಡಮ್, ಮಾಡಿ ಆದಷ್ಟು ಟೈಮ್ ವೇಸ್ಟ್ ಮಾಡ್ಬೋದು. ಆಗಿದ್ದು ಎಷ್ಟು ಕೆಲಸ ಆಯ್ತದೆ, ಎಷ್ಟು ನಿಮಗೆ ಒಂದು ಹೊಸ ಹೊಸ ಕಲಿತು ಎಲ್ಲನೂ ಮಾಡ್ಬೋದು ಅನ್ನೋಂಥದ್ದನ್ನ ಮಾಡಿ. ಅದಕ್ಕೆ ನಮ್ಮ ಏಜು ಮತ್ತು ನಮ್ಮ ಇದು ಅದು ಮೊದಲೇ ಕಡ್ಡಿ ಪಟ್ಕೊಳ್ದಂಗೆ ಎಲ್ಲಕ್ಕೂ ಧೈರ್ಯವಾಗಿ ನಿಂತು ಮಾಡಿ ಅಂತ ಹೇಳ್ತೀನಿ ಮೇಡಮ್. ನಾನೇ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡೆ ಬರ್ತಾರೆ. ನಾನೇನು ಎಲ್ಲ ಈಗ ಹೇಳ್ತಾರಂತ ಅಯ್ಯೋ ಎಲ್ಗೋಯ್ತಾರೆ ಎಲ್ಲಿ ಬರ್ತಾರೆ ಏನು, ಇವೆಲ್ಲ ಅಕ್ಕಪಕ್ಕದಲ್ಲಿ ಸಮಸ್ಯೆಗಳು ಎದುರಿಸ್ಕೊಂಡೆ ಬರ್ತಾ ಇರೋದಂಗೆ ನಾನು. ಹಂಗಾಗಿ ಯಾವ್ದಕ್ಕೆ ಹೆದರ್ಕೋಬೇಡಿ, ಎಲ್ಲಕ್ಕೂ ಇಲ್ಲಿಗೆ ಬಂದರೂ ಸಪೋರ್ಟಿಗೆ ಚೆನ್ನಾಗೈತೆ ಮೇಡಮ್. ಎಲ್ಲ ವ್ಯವಸ್ಥೆಗಳು ಚೆನ್ನಾಗೈತೆ, ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಮತ್ತು ಎಲ್ಲ ಸೌಕರ್ಯಗಳು ಚೆನ್ನಾಗೈತೆ. ಮತ್ತು ನಾವು ಹೋಗೋ ಗಂಟನು ಎಲ್ಲ ಇದನ್ನು ಅವರು ಎಲ್ಲ ಮೊಬೈಲ್ ತವಿಂದನೂ ಇದ್ದೀವಿ, ಹೊರಗಡೆ ಹೊತ್ಕೊಂಡು ಹೋಗಂಗಿಲ್ಲ, ನೀವು ಕಲಿಯೋಕ್ಕೆ ಬಂದಿದ್ದೀರಿ ಕಲಿಬೇಕು ಇಲ್ಲಿ ಅಂತೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಬಂದರೆ ನಮ್ಮ ಸೇಫ್ಟಿ ಚೆನ್ನಾಗೈತೆ ಒಟ್ಟಿನಲ್ಲಿ ಮೇಡಮ್. ಮನೆಯವ್ರಿಗೆ ಯಾರಿಗೂ ಅಯ್ಯೋ ಅವ್ರು ಹೋದ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನಂಗೆ ಇರೋಕ್ಕಿಲ್ಲ. ಎಲ್ಲ ಮೇಡಮ್ ಸರ್ಗಳೆಲ್ಲ ಎಲ್ಲರೂ ಕರೆಕ್ಟಾಗಿ ಈಗ ಮಕ್ಕಳನ್ನ ಯಾವ ಥರ ಸ್ಕೂಲಿಗೆ ಬಂದಾಗ ಅವರು ನಮ್ಮನ್ನ ಇದನ್ನ ಮಾಡಿ ಕಳಿಸ್ತಾರೆ, ಅದೇ ಥರ ಚಿಕ್ಕವರು ದೊಡ್ಡವ್ರು ಅಲ್ದಂಗೆ ಎಲ್ಲನೂ ಹೇಳ್ತಾರೆ. ಒಂದು ಸ್ವಲ್ಪ ತಪ್ಪು ಮಾಡ್ತಾರೆ, ಇಲ್ಲ ಹಿಂಗೆ ಮಾಡೋಂಗಿಲ್ಲ ಇಲ್ಲಿ ನೀವು ಈ ಥರನೇ ಇರಬೇಕು ಅಂತ ಹೇಳ್ತಾರೆ. ಕಲಿಬೇಕು ಅಂತ ಬಂದಿದ್ದೀರಿ, ಕಲಿಯೋಕ್ಕೆ ಮಾತ್ರ ಇಲ್ಲಿ ನೀವು ಕಲ್ತ್ಬಿಟ್ಟು ಅಂತ ಎಲ್ಲ ರೀತಿಲಿ ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಕಲಿಬೋದಾ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಗೆ ಬಂದಮೇಲೆ ಅವ್ರು ಹೇಳ್ಕೊಡೋ ರೀತಿ ನೀತಿ ಎಲ್ಲ ಇಷ್ಟ ಆಗಿ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ನಾನು
1: ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಉತ್ತಮ ವೇದಿಕೆ ಅಂತ?
0: ಹೌದು ಮೇಡಮ್,
1: ಬಹಳ ಸಂತೋಷ ನಮ್ಮ ಜೊತೆ ಇದ್ದು ಸರಿ ವೈಯಕ್ತಿಕ ಜೀವನದ ಜೊತೆಗೆ ತರಬೇತಿ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ.
0: ಧನ್ಯವಾದಗಳು. ಥ್ಯಾಂಕ್ಸ್.

0: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
1: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು. ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ.

0: 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ್ ಭಟ್ ನಿರ್ದೇಶನದ ಮಿಥ್ಯಾ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ಧವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026ರ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲಾ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದೊಳಗಿನ ಕ್ರೀಡಾಪಟುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೆ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
4: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕಾ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ 67%ರಷ್ಟು ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ 100%ರಷ್ಟು ಪೂರ್ಣಗೊಂಡಿದೆ. ಜೂನ್ 16ಕ್ಕೆ ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17ರ ಸಂಜೆಯ ವೇಳೆಗೆ 100%ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಮ್ಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ಹೋಮ್ಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ.

0: ರಾಜ್ಯದ ಎಲ್ಲಾ ಹೋಂಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು
3: ಸರ್. ಮೊದಲಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಪ್ರಮುಖ ಉದ್ದೇಶ ಮತ್ತು ಈ ಒಂದು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
4: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4)ರಡಿಯಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಈ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ.
3: ಸರ್, ನಮ್ಮ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಯಾವ ಯಾವ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನು ನೀಡ್ತಾ ಇದೆ ಸರ್?
4: ನಾವು ಮೈಸೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಸತಿ ನಿಲಯಗಳು, ಒಟ್ಟು ನಮ್ಮಲ್ಲಿ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ 67 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಹಾಗೂ 41 ಪ್ರೀ ಮೆಟ್ರಿಕ್ ವಸತಿ ನಿಲಯಗಳಿದ್ದಾವೆ. ಸೊ ಇದರದ್ದು ಒಟ್ಟು ನಾವು 10,570 ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಸಮುದಾಯ ಭವನ ಕಾರ್ಯಕ್ರಮಗಳು, ಹಿಂದುಳಿದ ವರ್ಗಗಳ ಸಮುದಾಯದವರು ಅವರಿಗೆ ಅವರ ಸಮುದಾಯದ ಕಾರ್ಯಚಟುವಟಿಕೆ ಸಲುವಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಸಲುವಾಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ನಮ್ಮ ಇಲಾಖೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಿಂಧುತ್ವ ಕೊಡ್ತೀವಿ. ಯಾರು ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಅವರು ನಮ್ಮ ಇಲಾಖೆ ವತಿಯಿಂದ ಸಿಂಧುತ್ವವನ್ನು ಪಡೆದುಕೊಳ್ಳುತ್ತಾರೆ.
3: ಸರ್, ಈಗ ತಾವು ವಸತಿ ನಿಲಯಗಳ ಬಗ್ಗೆ ತಾವು ಮಾತನಾಡ್ತಾರೆ. ಈಗ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರಮುಖವಾಗಿ ವಸತಿ ನಿಲಯಗಳು ಅಂತ ಬಂದಾಗ ಯಾರು ಈ ಒಂದು ವಸತಿ ನಿಲಯದ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಸರ್?
4: ಸರ್, ನಮ್ಮ ವಸತಿ ನಿಲಯದಲ್ಲಿ ಟೋಟಲ್ ನಮ್ಮಲ್ಲಿ 100%ಕ್ಕೆ 75% ಹಿಂದುಳಿದ ವರ್ಗ, 25% SC/ST, 21% SC ಜನ

0: ಎಸ್ ಸಿ ಜನಾಂಗ, 4% ಎಸ್ ಟಿ ಜನಾಂಗ. ಈ ಏನ್ 75% ಕ್ಯಾಟಗರಿ 1 ಅವರು 15%, 2A 35%, 2B 9%, 3A 9%, 3B 12%. ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸು, ಅವರಿಗೆ ಮೀಸಲಿಟ್ಟಂತ ವಸತಿ ನಿಲಯದಲ್ಲಿ ನಮ್ಮ ಸ್ಥಾನಗಳು.
1: ಓಕೆ, ಹೇಗೆ ಸರ್ ಈಗ ತಾವು ಹೇಳಿದ್ರಿ, ಈಗ 75% ಅಷ್ಟು ಹಿಂದುಳಿದ ವರ್ಗಗಳು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ, ಆದ್ರೆ ಹೇಗೆ ಯಾವ ತರ ಅವರು ಪಡೆದುಕೊಳ್ಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ,
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ದೀರಾ?
2: ಜವರಜಂತ್ ಮಾತಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್, ಇದು ಕೋಲ್ಡ್ ಅಲ್ಲಿ ಬಿಸಿ ಮಾಸ್ಟರ್ ಇದ್ದಾರೆ ಸರ್, ಬಿಸಿ ಮಾಸ್ಟರ್ ಹೆಣ್ಮ ಕ್ಲಾಸ್, ಅದನ್ನ ಸರಿಪಡಿಸ್ಬಿಡ್ತೀರಿ. ಈಗ ಮಕ್ಕಳಿಗೆ ಅದು ಯಾರು ರೂಮ್ ಅಲ್ಲಿ ಬಾಡಿಗೆ ಇಟ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಕ್ಕಿಲ್ಲ, ನೀರು ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಹೊರಗಡೆ ಇದೆ, ಸ್ನಾನ ಮನೆ ಹೊರಗಡೆ ಇದೆ. ಯಾಕಂದ್ರೆ ಈಗ ಆದರ್ಶ ಸ್ಕೂಲಿನ ಭಾಗ ಒಂದು ಇದೆ, ನಿಂದ ಹಾಸ್ಟೆಲ್ ಸರ್, ಬಿಸಿ ಮಕ್ಕಳು, ಅದು ದುರಸ್ತಿ ಆಗಿದೆ ಸರ್. ಈಗ ಸಾಮಾನ್ಯ ಹೆಣ್ಮಕ್ಳಿಗೆ ಹಾಸ್ಟ್ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಪಾಪ ಎಷ್ಟೋ ಹೆಣ್ಮಕ್ಳು ಓದ್ಸಕ್ಕೆ ಕಷ್ಟ ಆಗ್ತದೆ ಸರ್. ಹೌದ್ ಸರ್, ಇದೊಂದು ಸರಿಪಡಿಸ್ಕೊಡಿ. ಮತ್ತೆ ಇನ್ನೊಂದು ಸರ್, ನೀವು ವಿಸಿಟ್ ಮಾಡಿ ಸರ್, ತಾಲೂಕು ಅಧಿಕಾರಿಗಳಿಗೆ ಮೆಸೇಜ್ ಕೊಡೋದಕ್ಕೆ ಸ್ವಲ್ಪ ವಿಸಿಟ್ ಮಾಡಿದ್ರೆ ಅನಿಸ್ತಾ ಸರ್.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಸರ್ ದೇವರಾಜ್ ಅವರೇ. ದೇವರಾಜ್ ಸರ್ ನಮಸ್ತೆ ಸರ್.
2: ಆಮೇಲೆ ಸರ್, ಇದು ಜೊತೆಗೆ ಆ ಸಿಸಿ ಕ್ಯಾಮ್ರಾ ನೀವೇ ನೋಡೋ ಸರ್, ಏನಾದ್ರು ಮಾಡಕ್ಕಾಗತ್ತೆ ಸರ್?
1: ಓಕೆ ದೇವರಾಜ್ ಅವರೇ ಕೇಳಿಸ್ಕೊಳ್ಳಿ, ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹಾ
0: ದೇವರಾಜ್ ಸರ್ ಅವರೇ ನಮಸ್ತೆ. ಈಗ ನಮ್ಮಲ್ಲಿ ಇಚ್ಚಿಡಿಕೋಟೆಯಲ್ಲಿ ಬಾಲಕಿಯರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ, ಅದು ಬಾಡಿಗೆ ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇದೀವಿ. ಆದರ್ಶ ಏನ್ ಸ್ಕೂಲ್ ಇದೆ, ಅದರ ಡಿಗ್ರಿ ಕಾಲೇಜ್ ಪಕ್ಕಕ್ಕೆ ನಮಗೆ ಸರ್ಕಾರದ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗು ನಮಗೆ ಸರ್ಕಾರದಿಂದ ಹಸ್ತಾಂತರ ಮಾಡಿದ್ದಾರೆ, ಅದರದ್ದು ದುರಸ್ತಿ ಕಾಮಗಾರಿ ನಡೀತಾ ಇದೆ ಸರ್. ಅಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬಾಯ್ಸ್ ಅಥವಾ ಗರ್ಲ್ಸ್ಗೆ ಯಾವ ಮಕ್ಕಳಿಗೆ ಅದು ಸೂಕ್ತವಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿ ಅಲ್ಲಿ ಮತ್ತೆ ಅಲ್ಲಿರುವಂತಹ ನಾವು ಮಕ್ಕಳದ ಒಪಿನಿಯನ್ ಅನ್ನು ತಗೊಂಡು ನಾವು ಅಲ್ಲಿ ಆ ಮಕ್ಕಳಿಗೆಲ್ಲ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್, ತೊಂದರೆ ಆಗ್ಲಾರ್ದಂಗೆ.
2: ಸರ್ ಏನಾಗಿದೆ ಗೊತ್ತಾ ಸರ್, ಮನೆಗೆ ಹೆಣ್ಮಕ್ಳು ಶೌಚಾಲಯ ಹೊರಗಡೆ ಇದೆ ಸರ್ ಒಂದು, ಯಾಕಂದ್ರೆ ಮಹಿಳೆ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾರೆ. ಒಂದು ಎರಡನೇ ಸರ್, ಸ್ನಾನದ ಮನೆನೇ ಇಲ್ಲ ಸರ್ ಅಲ್ಲಿ, ನೀರಿನ ವ್ಯವಸ್ಥೆ ಇಲ್ಲ
0: ಸರ್. ಮೆಟ್ರಿಕ್ ಸರ್ ಸರ್ ಸರ್ ಮೆಟ್ರಿಕ್ ನಂತರದ ನಮ್ಮ ವಸತಿ ನಿಲಯದಲ್ಲಿ ಏನ್ ತಾವ್ ಬಾಲಕಿಯರ ಬಾಡಿಗೆ ಕಟ್ಟಡ ಹೇಳ್ತಾ ಇದ್ರಿ, ಅಲ್ಲಿ ನಮ್ದು ಶೌಚಾಲಯಗಳು ಮತ್ತೆ ಸ್ನಾನದ ಮನೆಗಳು ನಾನು ವಿಸಿಟ್ ಮಾಡಿದೀನಿ ಸರ್, ಆ ರೀತಿ ಯಾವುದು ಹೊರಗಡೆ ಇಲ್ಲ. ಯಾಕಂದ್ರೆ ನಾವು ಸೂಕ್ತವಾದ ಭದ್ರತೆ ನಾವು ಕೊಡ್ಲೇಬೇಕಾಗುತ್ತೆ ಸರ್.
2: ಇದೆ ಸರ್, ಯಾಕಂದ್ರೆ ಎರಡು ಹೊರಗಡೆಯಿಂದ ಮಕ್ಕಳು ಸ್ನಾನನೇ ಮಾಡ್ತಿಲ್ಲ ಸರ್, ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು.
0: ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಬಾಡಿಗೆ ಕಟ್ಟಡ ತಗೊಳಕ್ ಬರೋದೇ ಇಲ್ಲ ಸರ್. ಸೊ ಅದನ್ನ ನಾವು ನಾನೇ ಪರಿಶೀಲನೆ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ನಾನು ಇವತ್ತು ಇಲ್ಲೇ ಇದ್ದೀನಿ, ನಾನು ನನ್ನ ಜೊತೆನೆ ಕರ್ಕೊಂಡು ಹೋಗಿ ತಮಗೆ ತೋರಿಸ್ತೀನಿ ಸರ್.
2: ಹೌದು, ಹೋಗಿ ಸರ್, ಅಲ್ಲ ಹೋಗಿ ನೋಡ್ಕೊಂಡು ನೀವು ಬನ್ನಿ ಸರ್, ಯಾಕಂದ್ರೆ ಮಕ್ಕಳಿಗೆ ಸ್ನಾನ ವ್ಯವಸ್ಥೆ
0: ಸರ್. ಸ್ನಾನದ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ವಸತಿ ನಿಲಯನ್ನು ಸ್ಟಾರ್ಟ್ ಮಾಡಕ್ಕೆ ಬರೋದಿಲ್ಲ. ಎಸ್ ಎಸ್ ಸರ್.
1: ಓಕೆ, ವಿಸಿಟ್ ಮಾಡ್ತಾರೆ ದೇವರಾಜರ ಸರ್, ಇವತ್ತು ಇಲ್ಲೇ ಬಂದಿದ್ದಾರೆ, ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ನೋಡ್ತಾರೆ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ನಾವು ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಹೇಗೆ ಸರ್ ಯಾವ ತರ ಅವರು ದಾಖಲಾತಿಗಳನ್ನ ಪಡೆದುಕೊಳ್ಬೇಕು, ಅದು ಮೆರಿಟ್ ಆಧಾರದ ಮೇಲೆ ಇರಬೇಕು, ಅಥವಾ ಯಾವ ತರ ಅಪ್ಲಿಕೇಶನ್ ಅವರು ಹಾಕ್ಬೇಕು, ಅಥವಾ ಆನ್ಲೈನ್ ವ್ಯವಸ್ಥೆನ, ಅಥವಾ ಹೇಗೆ ಸರ್?
0: ಸರ್ ನಮ್ಗೆ ಯಾವುದೇ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯಕ್ಕೆ ಸೇರ್ಕೊಳ್ಬೇಕು ಅಂತಂದ್ರೆ SHP ಅಂತಿದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹಂತ ಹಂತವಾಗಿ. ಈಗ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರದ PUC ವಿದ್ಯಾರ್ಥಿಗಳಿಗೋಸ್ಕರ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಈ ತಿಂಗಳ 25ರಿಂದ ಅರ್ಜಿಯನ್ನು ನಾವು ಆಹ್ವಾನ ಆಗಿದೆ. ಸೊ ಅಂತಂದ್ರೆ ಅದು ಹಂತ ಹಂತವಾಗಿ ಡಿಗ್ರಿಗೆ, ಆ ಡಿಗ್ರಿದನ್ನ ಅದಕ್ಕೊಂದು ಸಮಯ ನಿಗದಿಪಡಿಸ್ತಾರೆ ಕೇಂದ್ರ ಕಚೇರಿಯಿಂದ, ಅದು SHP ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಆ ಅರ್ಜಿ ಆಹ್ವಾನ ಮಾಡಿದ್ದು ಒಂದು ತಿಂಗಳು ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಕಾಲಾವಕಾಶದಲ್ಲಿ ಅವರು ಅರ್ಜಿ ಹಾಕೊಳ್ಬೇಕು ಸರ್. ಇಲ್ಲಿ ಮೆಟ್ರಿಕ್ ಪೂರ್ವಕ್ಕೆ ನಮಗೆ ಆಯಾ ಏನ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆಯಾ ತಾಲೂಕಿನ ಏನು ಪ್ರತಿನಿಧಿಸುವಂತಹ ಶಾಸಕರು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಅನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ, ಅದಕ್ಕೆ ಅಧ್ಯಕ್ಷರು ಆಯಾ ತಾಲೂಕಿನ MLA ಅವರಾಗಿರ್ತಾರೆ. ಅದೇ ರೀತಿ ಮೆಟ್ರಿಕ್ ನಂತರ ಅದು ಏನ್ PUC ಡಿಗ್ರಿ ಎಲ್ಲ, ಅದಕ್ಕೂ ಸೆಲೆಕ್ಷನ್ ಪ್ರೊಸೆಸ್ಗೆ ಅದಕ್ಕೂ ಒಂದು ಕಮಿಟಿ ಇದೆ. ಅತಿ ಹೆಚ್ಚು ಪ್ರತಿನಿಧಿಸುವ ಶಾಸಕರು

0: ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ನಮ್ಮ ಹಾಸ್ಟೆಲ್ಗಳ ಏನು ಎಲ್ಲಿ ನಾವು ಹಾಸ್ಟೆಲ್ಗಳಿದಾವೆ ಆ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು ಪ್ರತಿ ಯಾರು ಶಾಸಕರು ಇರ್ತಾರೆ ಅವರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಉಳಿದವರೆಲ್ಲ ಸದಸ್ಯರು ಇರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಅಲ್ಲೂ ಮೆರಿಟ್ ಬೇಸ್ಡ್ ಮೇಲೆ ನಾವು ಆನ್ಲೈನ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಷನ್ ಅಂದ್ರೆ ನಮಗೆ ಮೆಟ್ರಿಕ್ ನಂತರದಲ್ಲಿ ನಮಗೆ ಯಾವ ರೀತಿ ಆದೇಶ ಇದೆ ಅಂತಂದ್ರೆ ಜಿಲ್ಲೆಯವರಿಗೆ, ಜಿಲ್ಲೆಯಿಂದ ನಮಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯವರಿಗೆ 50%, ಉಳಿದವರಿಗೆ ಹೊರ ಜಿಲ್ಲೆಯವರಿಗೆ 50%, ಈ ರೀತಿ ಮೀಸಲಾತಿಯನ್ನು ಕೊಟ್ಟರು.
1: ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಹಾಸ್ಟೆಲ್ಗೆ ನಾವು ದಾಖಲಾತಿ ಅಥವಾ ಪ್ರವೇಶಾತಿಯನ್ನು ಪಡಿಬೇಕು ಅಂತಂದ್ರೆ ಹೇಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಯಾವ ತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ನಲ್ಲಿ ಇರತಕ್ಕಂಥ ಒಂದು ಮಕ್ಕಳಿಗೆ ಆ ಹಾಸ್ಟೆಲ್ನಲ್ಲಿ ಏನೇನು ಒಂದು ವ್ಯವಸ್ಥೆಗಳ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಸರ್?
0: ಸರ್, ಅವರಿಗೆ ನಾವು ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟದ ವ್ಯವಸ್ಥೆ ಜೊತೆಗೆ ನಾವು ಮನೆಯಲ್ಲಿ ಯಾವ್ಯಾವ ವ್ಯವಸ್ಥೆ ನಾವು ನಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಆ ಎಲ್ಲ ವ್ಯವಸ್ಥೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರಿಗೆ ಸುಚಿ ಕಿಟ್ ಕೊಡ್ತೀವಿ. ಪ್ರತಿ ತಿಂಗಳು ಸುಚಿ ಕಿಟ್ ಅಂತಂದ್ರೆ ಅವರಿಗೆ ಆ ಸುಚಿ ಕಿಟ್ಟಲ್ಲಿ ಬ್ರಷ್ಷು, ಪೇಸ್ಟು, ಸೋಪು, ಬಟ್ಟೆ ಸೋಪು, ಮತ್ತೆ ತಲೆ ಎಣ್ಣೆ ಇದೆಲ್ಲ ಕೊಡ್ತೀವಿ. ಮತ್ತೆ ಮಹಿಳೆಯರಿಗೆ ಮೈಸೂರು ಟಾಲ್ಕಮ್ ಪೌಡ್ರು ಅದ್ರ ಜೊತೆ ಇರುತ್ತೆ. ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಗ್ರಂಥಾಲಯದಲ್ಲಿ ಎಲ್ಲಾ ಕೋರ್ಸಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇರ್ತವೆ. ಅದೇ ರೀತಿ ಅವ್ರಿಗೆ ಬೇಕಾದಂತ ಕಾಂಪಿಟೇಟಿವ್ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇರುತ್ತೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ನಾವು ವಸತಿ ನಿಲಯಗಳಲ್ಲಿ ಮಾಡ್ತಿರ್ತೀವಿ.
1: ಓಕೆ, ಸೊ ಈ ಒಂದು ವಸತಿ ನಿಲಯಗಳ ಒಂದು ಮೇಲ್ವಿಚಾರಣೆನ ಯಾರು ನೋಡ್ತಾ ಇರ್ತಾರೆ ಅಂದ್ರೆ ಹಾಸ್ಟೆಲಲ್ಲಿ ಅಲ್ಲಿ ಹೇಗೆ ಒಂದು ವ್ಯವಸ್ಥೆಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ಮಹಿಳೆ ಹುಡುಗಿಯರು ಮತ್ತೆ ಹುಡುಗರಿಗೆ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ ಅಥವಾ ಅದರ ನಿರ್ವಹಣೆ ಹೇಗಿರುತ್ತೆ ಸರ್?
0: ಸರ್, ನಮ್ಮಲ್ಲಿ ಬಾಲಕ ಮತ್ತು ಬಾಲಕಿಯರಿಗಂತ ಪ್ರತ್ಯೇಕವಾಗಿ ಸರ್. ಬಾಲಕಿಯರಿಗೆ ಅಲ್ಲಿ ಅಡಿಗೆ ಮಾಡುವವರಿಂದ ಎಲ್ಲಾ ಸ್ಟಾಫ್ಗಳು ಮಹಿಳೆಯರೇ ಆಗಿರುತ್ತಾರೆ. ಮತ್ತೆ ಅಲ್ಲಿರುವಂತಹ ಏನು ಆ ವಸತಿ ನಿಲಯ ನೋಡ್ಕೊಳ್ಳುವಂತಹ ನಿಲಯ ಪಾಲಕರು, ವಾರ್ಡನ್ ಯಾರಿರ್ತಾರೆ ಅವರು ಮಹಿಳೆಯರಾಗಿರುತ್ತಾರೆ. ಅವರು ಆ ಪೂರ್ತಿ ಆ ವಸತಿ ನಿಲಯದ ಎಲ್ಲಾ ಜವಾಬ್ದಾರಿ ಅವರೇ ಆಗಿರುತ್ತಾರೆ. ಏನು ವಸತಿ ನಿಲಯದಲ್ಲಿ ಮಕ್ಕಳ ಅವರ ಶಿಕ್ಷಣ ಆಗ್ಲಿ, ಅವರಿಗೆ ಭದ್ರತೆ ಆಗ್ಲಿ, ಎಲ್ಲಾ ರೀತಿ ವ್ಯವಸ್ಥೆಯನ್ನು ನಿಲಯ ಪಾಲಕರು ಕರ್ತವ್ಯ ಆಗಿರುತ್ತೆ. ಅದ್ರದ್ದು ಮೇಲ್ವಿಚಾರಣೆ ಮಾಡೋದು ಅಂತಂದು ತಾಲೂಕು ಕಲ್ಯಾಣಾಧಿಕಾರಿಗಳು ಅಂತ ಇರ್ತಾರೆ. ಪ್ರತಿ ತಾಲೂಕಿಗೆ ಒಬ್ರು ಕಲ್ಯಾಣಾಧಿಕಾರಿ ಇರ್ತಾರೆ. ಅವ್ರ ಮೇಲ್ಗಡೆ ಮತ್ತೆ ಜಿಲ್ಲಾ ಅಧಿಕಾರಿಗಳು ತಪಾಸಣೆಗೆ ಹೋಗ್ತಾರೆ, ಅವರು ಮೇಲ್ವಿಚಾರಣೆ ಮಾಡ್ತಾರೆ.
1: ಓಕೆ ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
1: ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಹಲೋ,
1: ಹಾ ಹೇಳಿ ಹೇಳಿ ನಾಗರಾಜ್ ಅವ್ರೆ. ಹಾ,
2: ಈ ಸ್ಪೆಷಲ್ ಕ್ಲಾಸ್ ಏನಾದ್ರು ಉಂಟಾ ನಿಮ್ಮಲ್ಲಿ? SSLC ಮತ್ತೆ PUC ಮಕ್ಕಳಿಗೆ ವಿಶೇಷವಾಗಿ ತರಗತಿ ತರಗತಿರ ಹಾಸ್ಟೆಲ್ಗಳಲ್ಲಿ?
1: ಹಾಸ್ಟೆಲ್ಗಳಲ್ಲಿ ಓಕೆ
0: ಸರ್. SSLC ಮಕ್ಕಳಿಗೆ ಅರೆಕಾಲಿಕ ಬೋಧನೆ ಅಂತಂತೀವಿ ನಾವು, ಹಾಸ್ಟೆಲ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ ಸರ್.
2: ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನಾದ್ರು ವಿಶೇಷ ಪ್ರೋತ್ಸಾಹ ಧನ ಏನಾದ್ರು ಕೊಡ್ತೀರಾ ಅಂತ?
0: ಸರ್, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಇಲಾಖೆಯಿಂದ ಡಿ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ರು ಸರ್. ಹೋದ ವರ್ಷ ಮತ್ತೆ ಈ ವರ್ಷದಿಂದ ಕಾರ್ಯಕ್ರಮ ಇನ್ನೂ ಅದ್ರದ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಅದ್ರ ಹಿಂದೆ ಎಲ್ಲ ನಮ್ಗೆ 2015-16 ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ರು. ಮತ್ತೆ ನಮ್ಮ ವಸತಿ ನಿಲಯದಲ್ಲಿ ಏನು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೂ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ಸರ್.
2: ಈ ಸಾರಿ ಯಾವ ರೀತಿ ಬಂದಿದೆ ರಿಸಲ್ಟ್ ನಿಮ್ಮ ಹಾಸ್ಟೆಲ್ಗಳಲ್ಲಿ?
0: ಸರ್, ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಏನ್ ನಮ್ಮಲ್ಲಿ ಏನ್ 41 ಹಾಸ್ಟೆಲ್ ಇದೆ, ಇಡೀ ನಮ್ದು ಎಲ್ಲಾ 41 100% ನಮ್ದು ರಿಸಲ್ಟ್ ಇದೆ ಸರ್.
1: ಧನ್ಯವಾದಗಳು. ನಾಗರಾಜ್ರೆ, ಬೇರೆ ಪ್ರಶ್ನೆ ಇದೆಯಾ?
2: ಇಲ್ಲ ಸರ್.
1: ಓಕೆ ಓಕೆ, ಧನ್ಯವಾದಗಳು. ಸರ್, ಈಗ ತಾವು ತಮ್ಮ ಒಂದು ವಸತಿ ನಿಲಯಗಳ ಒಂದು ನಿರ್ವಹಣೆ ಇರ್ಬೋದು, ಅಲ್ಲಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಗಳ ಬಗ್ಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅದೇ ರೀತಿ ಸರ್, ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನಗಳು ಅಥವಾ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ತಿಳಿಸ್ಬೋದಾ ಸರ್, ಯಾವ್ಯಾವ ಒಂದು ಮೂಲಗಳಿಂದ ಒಂದು ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ?
0: ಸರ್, ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸರ್, 1-10 ತರಗತಿವರೆಗೂ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಸರ್. ಅದಕ್ಕೆ ಒಂದು ಪೋರ್ಟಲ್ ಇದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಆ ಮೂಲಕ ಮಕ್ಕಳು ಅವರು ಅಪ್ಲೈ ಮಾಡಿಕೊಂಡಿದ್ರೆ ಎಲ್ಲಾ ಆನ್ಲೈನ್ ಸರ್. ಇದು ನಮಗೆ DBT ಮೂಲಕ, ಯಾವುದು ಮ್ಯಾನ್ಯುವಲ್ ಇಲ್ಲ. ಪ್ರತಿ ಒಂದು ಅವರು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಪ್ರೊಸೆಸ್ ಎಲ್ಲಾನು ಆನ್ಲೈನ್. ನಮ್ಮ ಮೂಲಕ ಓನ್ಲಿ ಅವರ ಏನು ಆಧಾರ್ ಜೋಡಣೆ ಆಗಿರುವಂತ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸರ್, ಅದಕ್ಕೆ

0: ಡಿಬಿಟಿ ಮೂಲಕ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಮೆಟ್ರಿಕ್ ಪೂರ್ವ. ಮೆಟ್ರಿಕ್ ನಂತರದ್ದು, ಮೆಟ್ರಿಕ್ ನಂತರದಲ್ಲಿ ನಮಗೆ ಸ್ಕಾಲರ್ಶಿಪ್ ಏನು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಅಂತ ಈ ರೀತಿ ಇದೆ. ಅದೇ ರೀತಿ ನಮಗೆ ಶುಲ್ಕ ವಿನಾಯಿತಿ ಅಂತ ಕೊಡ್ತೀವಿ ಸರ್. ಶುಲ್ಕ ವಿನಾಯಿತಿ ಅಂತಂದ್ರೆ ಏನ್ ನಮ್ಮ ಅವರು ಕಲಿತಕ್ಕಂಥ ಕಾಲೇಜಲ್ಲಿ ಏನ್ ಶುಲ್ಕವನ್ನ ಭರಿಸಿರ್ತಾರೆ, ಅದರಲ್ಲಿ ಶುಲ್ಕದಲ್ಲಿ ನಮಗೆ 5 ವಿಧದ ಯಾವ್ಯಾವ ಶುಲ್ಕವನ್ನ ನಾವು ಸರ್ಕಾರದಿಂದ ಭರಿಸುತ್ತೆ ಅಂತ ಅದು ಆ ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ ಸರ್. ಎಷ್ಟು ಅಮೌಂಟು ಯಾವ ಕೋರ್ಸ್ಗೆ ಎಷ್ಟೆಷ್ಟು ಶುಲ್ಕ ಇದೆ ಅಂತ ಅದನ್ನ ಪೂರ್ತಿ ನಮ್ಮ ಇಲಾಖೆ ರಿಇಂಬರ್ಸ್ಮೆಂಟ್ ಮಾಡುತ್ತೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ.
1: ಅಂದ್ರೆ ಅವರು ಎಷ್ಟು ಶುಲ್ಕವನ್ನ ಕಟ್ಟುತ್ತಾರೆ ಅಷ್ಟನ್ನು ಕೂಡ
0: ಅದರಲ್ಲಿ ಸರ್ ನಮಗೆ ಪರೀಕ್ಷಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕ್ರೀಡಾ ಶುಲ್ಕ, ಈ ರೀತಿಯ ನಮ್ದು 4-5 ಶುಲ್ಕಗಳಿದಾವೆ. ಆ ಶುಲ್ಕಗಳನ್ನ ಯೂನಿವರ್ಸಿಟಿನಿಂದ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನ ನಾವು ಸರ್ಕಾರದ ಮೂಲಕ ಅವರಿಗೂ ನೇರ ವರ್ಗಾವಣೆ ಮೂಲಕ ಡಿಬಿಟಿ ಮೂಲಕನೇ ನಾವು ರಿಇಂಬರ್ಸ್ಮೆಂಟ್ ಮಾಡ್ತೀವಿ. ಇಲ್ಲೂ ಯಾವುದು ಮ್ಯಾನ್ಯುವಲ್ ಇಲ್ಲ.
1: ಓಕೆ ಸರ್, ಈ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಈ ತರ ಒಂದು ಯೋಜನೆಗಳು ಅದ್ರ ಸಾಮಾನ್ಯವಾಗಿ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಈ ಒಂದು ಗ್ರಾಮೀಣ ಮಕ್ಕಳಿಗೆ ನಿಖರವಾಗಿ ತಲುಪ್ತಾ ಇದೆಯಾ ಅಥವಾ ಇಲಾಖೆ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹೇಗೆ ಸರ್?
0: ಸರ್ ಆಕ್ಚುಲಿ ನಮ್ಮ ಇಲಾಖೆಯಲ್ಲಿ ವಸತಿ ನಿಲಯಗಳ ಸೌಲಭ್ಯ ಇರುವುದೇ ಗ್ರಾಮೀಣ ಮಕ್ಕಳಿಗೋಸ್ಕರ. ಯಾಕೆ ಅಂತಂದ್ರೆ ನಮಗೆ ಕನಿಷ್ಠ 5 ಕಿಲೋಮೀಟರ್ ದೂರದಿಂದ ನಮ್ಮ ವಸತಿ ನಿಲಯ ಬರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ವಸತಿ ನಿಲಯನ ಕೊಡ್ತೀವಿ. ಆದ್ರೆ ಅದೇ ಟೌನ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ನಾವು ಅಷ್ಟೊಂದು ಕೊಡೋದು. ಸೊ ಅತಿ ಹೆಚ್ಚಾಗಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅವರಿಗೆ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಇಲಾಖೆಯ ಕಾನ್ಸೆಪ್ಟ್ ಇದೆ ಸರ್.
1: ಸರ್, ಈಗ ಇದ್ರ ಜೊತೆಗೆ ತಾವೇ ಹೇಳ್ತಾ ಇದ್ರಿ ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ ತಾವು ಹೇಗೆ ತಮ್ಮ ಒಂದು ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಒಂದು ಊಟದ ಮೆನು ಇದೇ ತರ ಕೊಡಬೇಕು ಅಂತಕ್ಕಂತ ಒಂದು ನಿಯಮಾವಳಿ ಏನಾದರೂ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಸರ್, ಇಲಾಖೆಯಲ್ಲಿ ನಮಗೆ ಈಗ ನಮ್ಮ ಏನ್ ನಮ್ಮ ಕರ್ನಾಟಕದಲ್ಲಿ ಡಿವಿಜನ್ ವೈಸ್ ಮೈಸೂರು ಡಿವಿಜನ್ಗೆ ಒಂದು ಸಪರೇಟ್ ಮೆನು ಚಾರ್ಟ್ ಅಂತ ಇರುತ್ತೆ ಸರ್. ಆ ಮೆನು ಚಾರ್ಟ್ ಪ್ರಕಾರನೇ ನಾವು ಅವರಿಗೆ ಊಟ ಅನ್ನ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಏನ್ ಟಿಫಿನ್ ವ್ಯವಸ್ಥೆ ಇರುತ್ತೆ ಅದೇ ಮೆನು ಚಾರ್ಟ್ ಪ್ರಕಾರನೇ ಕೊಡ್ಬೇಕು, ಏನು ವೇರಿಯೇಷನ್ ಇರೋದಿಲ್ಲ. ಮಧ್ಯಾಹ್ನ ಊಟ ಮೆನು ಚಾರ್ಟ್ ಪ್ರಕಾರ, ರಾತ್ರಿ ಊಟನು ಮೆನು ಚಾರ್ಟ್ ಪ್ರಕಾರ, ಬಾಳೆಹಣ್ಣು ಮೊಟ್ಟೆ ಮತ್ತೆ ಚಿಕನ್ ಇದು ಯಾವ್ದು ಎಲ್ಲಾನು ನಾವು ಮೆನು ಚಾರ್ಟ್ ಪ್ರಕಾರನೇ ಕೊಡೋ ವ್ಯವಸ್ಥೆ ಮಾಡ್ತೀವಿ.
1: ಸರ್, ಅದರ ಜೊತೆಗೆ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ವೇತನ ಹೇಳಿದ್ರಿ, ಹಾಸ್ಟೆಲ್ ವ್ಯವಸ್ಥೆ ಹೇಳಿದ್ರಿ, ಮತ್ತೆ ಪ್ರಮುಖವಾಗಿ ತಮ್ಮ ಒಂದು ಇಲಾಖೆಯಲ್ಲಿ ಯಾರು ಹೆಚ್ಚಿನ ಒಂದು ಮೀಸಲಾತಿಯನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅದೇ ರೀತಿ ಈಗ ಯುವಕರಿಗೆ ಒಂದು ಕೌಶಲಭ್ಯ ತರಬೇತಿಗಳಿರ್ಬೋದು ಅಥವಾ ಈ ತರ ಒಂದು ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೇನಾದ್ರ ಬಗ್ಗೆ ಮಾತಾಡೋಣ ಸರ್? ಒಂದು ಕರೆ ಇದೆ ಮತ್ತೊಂದು. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್, ನನ್ನ ಹೆಸರು ದೊಡ್ಡಸಿದ್ನಾಯ್ಕ ಸಮಾಜ ಸೇವಕ.
1: ಹಾ ದೊಡ್ಡಸಿದ್ನಾಯ್ಕ ಹೇಳಿ, ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಜನರ ಬಡತನದಿಂದ ಮೇಲೆತ್ತುವುದಕ್ಕೋಸ್ಕರ ಸಬ್ಸಿಡಿ ಸಾಲ ಸೌಲಭ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆದ್ರೆ ಅದನ್ನ ಆ ಪ್ರಗತಿ ಮಾಡಲಿಕ್ಕೆ ಈ ರಾಜಕಾರಣಿಗಳ ಬೆರಿ ಬಟ್ಟೆ ಅವರು ರೆಕಮೆಂಡ್ ಮಾಡ್ತಾರ, ಯಾರು ಬೆಳೆ ಬಟ್ಟೆ ಇಟ್ಕೊಂಡು ಬೈಕಲ್ ತಿರ್ತಾರ ಅವ್ರಿಗೆ ಅವ್ರ ಹೆಸರನ್ನ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಆ ಬಡತನ ರೇಖೆಯಲ್ಲಿರೋರಿಗೆ ಆ ಒಂದು ಕಾರ್ಯಕ್ರಮ ನೀಡುವುದರಿಂದ ನಮ್ಮ ಭಾರತ ದೇಶದ ಬಡತನವನ್ನ ಅಡಿಸ್ಲಿಕ್ಕೆ ಅದು ಮೂಲ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಸರ್ ನಮಸ್ತೆ ಸರ್, ಇದು ಏನು ಆರ್ಥಿಕ ಸೌಲಭ್ಯ, ಇದಕ್ಕೆ ಆದಂತೆ ಪ್ರತ್ಯೇಕವಾದ ನಿಗಮ ಇದೆ ಸರ್, ಡಿ ದೇವರಾಜ್ ಅರಸು ನಿಗಮ ಅವರು, ಅವರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಸರ್.
1: ಓಕೆ, ದೊಡ್ಡಸಿದ್ನಾಯ್ಕರಿಗೆ ತಾವು ಕೇಳಿದಂತಹ ಪ್ರಶ್ನೆ ಇದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ, ಬಟ್ ಇವತ್ತು ಸರ್ ಮಾತನಾಡ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಮತ್ತೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ತುಂಬಾ ಪ್ರಶ್ನೆ ಇದೆಯಾ?
2: ಅಲ್ಲಲ್ಲ, ಈಗ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಡತನ ರೇಖೆಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯ ಇದೆಯಲ್ಲ ಸರ್.
1: ಅದೇ, ಅದು ದೇವರಾಜ ಅರಸು ನಿಗಮ ಅವ್ರಿಗೆ ಸಂಬಂಧಪಟ್ಟಂತೆ ಬರುತ್ತಂತೆ. ಇದು ಬಂದು ಇವತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಸಮುದಾಯ ಭವನಗಳ ನಿರ್ಮಾಣ, ಮತ್ತೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಮತ್ತೆ ಯುವಕರಿಗೆ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿಗಳು, ಈ ತರ ಸಂಬಂಧಪಟ್ಟಂತೆ ಇದೆ. ಸೊ ಅದ್ರ ಬಗ್ಗೆ ತಾವೇನಾದ್ರು ಇದ್ರೆ ಕೇಳ್ಬೋದು.
2: ಸರ್ ಈಗ ಸರ್ ಈಗ

0: ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇರೋದ್ರಿಂದ, ಈ ಹಾಸ್ಟೆಲ್ ವಿಧಾನಗಳು ಇವೆಲ್ಲ ನಡೀತಾ ಇರೋದ್ರಿಂದ ನಮ್ದು ಪ್ರಶ್ನೆ ಏನಿಲ್ಲ. ಆ ಸಮ ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಕೊಡ್ತಕ್ಕಂತ ಸೌಲಭ್ಯ ಸಬ್ಸಿಡಿಗಳನ್ನ ಬಡ ಜನತೆಗೆ ನೀಡುವುದರ ಮುಖಾಂತರ ಆರ್ಥಿಕ ಪ್ರಗತಿ ಮಾಡಕ್ಕೆ ನನ್ನ ಪ್ರಶ್ನೆ ಇತ್ತು, ಬಿಡಿ ಸರ್ ಆ ಪ್ರಶ್ನೆ ಬಗ್ಗೆ.
1: ಓಕೆ ಓಕೆ, ಧನ್ಯವಾದಗಳು. ಸರ್, ಈಗ ಯುವಕರಿಗೆ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಸರ್?
2: ಸರ್, ನಮ್ಮಲ್ಲಿ ಈಗ ನಮ್ಮ ಇಲಾಖೆಯಿಂದ ಇನ್ನು ಪದವಿ ಮುಗಿದಂಥ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತಂತೆ ಅದು ನೀಡಲಾಗ್ತಾ ಇದೆ ಸರ್. ಅದನ್ನು ಈಗ ನಮ್ಮಲ್ಲಿ ಒಂದು ಎಕ್ಸಾಮ್ ಮೂಲಕ ಎಕ್ಸಾಮ್ ನಡೆಸಿಬಿಟ್ಟು ಅರ್ಹ ವಿದ್ಯಾರ್ಥಿಗಳನ್ನು ಇಲಾಖೆ ವತಿಯಿಂದ ಬೆಂಗಳೂರು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರಿಗೆ ದಾಖಲಾತಿಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ IAS ಕೋಚಿಂಗ್ ಸೆಂಟರ್ ಅಂತಂತೆ ನಮ್ಮ ಇಲಾಖೆಯಿಂದ ಬೆಂಗಳೂರಲ್ಲಿ ತೆರೆಯಲಾಗಿದೆ. ಕೆಂಗೇರಿಯಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ. ಅದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅವರು ನಡೆಸಿಕೊಡ್ತಾ ಇದ್ದಾರೆ.
1: ಸೊ ನಿಮ್ಮ ಇಲಾಖೆ ವಂತೆಯಿಂದನೇ ಕೂಡ ನಡೆಸ್ತಾ ಇದೆ? ಹೇಗೆ ಸರ್ ಅದನ್ನ ಅಲ್ಲಿ ಉಚಿತವಾಗಿ ಕೂಡ ಮಾಡಲಾಗ್ತದೆ?
2: ಇಲ್ಲ ಸರ್, ಅಲ್ಲಿ ಊಟ ಮತ್ತು ವಸತಿ ಎರಡು ಉಚಿತ ಸರ್. ಊಟ ವಸತಿ ಮತ್ತು ಏನ್ ಕೋಚಿಂಗ್ ಇದೆ ಎಲ್ಲನೂ ಉಚಿತ, ಇಲಾಖೆನೇ ಎಲ್ಲ ನೋಡ್ಕೊಳ್ಳುತ್ತೆ.
1: ಓಕೆ, ಅದನ್ನ ಒಂದು ದಾಖಲಾತಿ ಅಥವಾ ಅಲ್ಲಿಗೆ ಒಂದು ಸೇರ್ಬೇಕು ಅಂದ್ರೆ ಏನ್ ಪ್ರಕ್ರಿಯೆ ಹೇಗೆ ಸರ್?
2: ಸರ್, ಅವರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ, KA ಮೂಲಕ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಮೆರಿಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವರಿಗೆ ಕೋಚಿಂಗ್ ಅನ್ನ ಕಳಿಸ್ಕೊಡ್ತಾರೆ.
1: ಸರ್, ಹಾಗೇನೆ ಈಗ ತಾವು ಹೇಳಿದ್ರೆ ಯುವಕರಿಗೆ ಏನು ಒಂದು ಕೌಶಲ್ಯ ತರಬೇತಿಗಳು ಇರ್ಬೋದು ಮತ್ತೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಏನಾದ್ರು ವಿಶೇಷ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಅಥವಾ ಹೇಗೆ ಸರ್?
2: ಸರ್, ಮಹಿಳೆಯರಿಗೆ ಅಂತಂದ್ರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ವಸತಿ ನಿಲಯಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು 33% ನಾವು ಮಹಿಳೆಯರಿಗೆ ಮೀಸಲಾಗಿರ್ತಾ ಇದ್ದೀವಿ. ಮಹಿಳೆಯರ ಉನ್ನತೀಕರಣಕ್ಕೋಸ್ಕರನೇ ಇಲಾಖೆಯಲ್ಲಿ ನಮ್ಮ ಈಗೇನಿದೆ ಅವರಿಗೆ ಶಿಕ್ಷಣ ಮತ್ತು ಏನು ಪ್ರೋತ್ಸಾಹಕ್ಕಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ ಸರ್.
1: ಸರ್, ಈ ಒಂದು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್? ಈಗ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಇಲಾಖೆ ಯೋಜನೆಗಳು ಸಿಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಅಂದರೆ ಕೆಲವು ವಂಚಿತರಾಗ್ಬೋದು ಇಲಾಖೆಯಿಂದ ಏನೇನು ಯೋಜನೆಗಳಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಹೇಗೆ ಸರ್?
2: ಎಸ್ ಸರ್, ನಮ್ಮ ಇಲಾಖೆಯ ಮಾಹಿತಿಯನ್ನು ನಾವು ಎಲ್ಲ ನಮ್ಮ ಈ ಮುದ್ರಣ ಮೂಲಕ ನಮ್ಮ ಪ್ರತಿಯೊಂದು ತಾಲೂಕಿನಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ವಸತಿ ನಿಲಯಕ್ಕೆ ಸಂಬಂಧಪಟ್ಟಿದ್ದು ಆಯಾ ವಸತಿ ನಿಲಯಗಳಿಗೆ ಎಲ್ಲ ಪ್ರಿನ್ಸಿಪಲ್ರು ಮತ್ತು ಎಲ್ಲ ಶಾಲಾ ಏನ್ ಇನ್ಸ್ಟಿಟ್ಯೂಟ್ಸ್ ಸರ್ಕಾರಿ ಶಾಲೆ ಎಲ್ಲ ಕಡೆನೂ ನಮ್ಮ ವಾರ್ಡನ್ಸ್ ಮತ್ತೆ ಅಡಿಗೆಯವರು ಹೋಗಿ ನಮ್ಮ ಇಲಾಖೆ ವಸತಿ ನಿಲಯ ಮತ್ತೆ ಅದರ ಉಪಯೋಗದ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವ್ರು ಕೊಡ್ತಾರೆ. ಆ ಮಕ್ಕಳು ನಮಗೆ ಯಾವ ಮಕ್ಕಳು ವಂಚಿತರಾಗಬಾರ್ದು ಅಂತ ಹೇಳಿ ಆ ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ಏನಿದ್ರು ಅವ್ರು ನಮ್ಮ ಹಾಸ್ಟೆಲ್ಗಳಿಗೆಲ್ಲ ದಾಖಲಾತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಸಮುದಾಯ ಭವನ ಕಾರ್ಯಕ್ರಮ ಇದೆ, ಅದರದ್ದು ಕೂಡ ನಮಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾಮ ಸಭೆಗಳಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಲ್ಲಿ ಜನ.
1: ಸರ್, ಈಗ ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳಿದ್ರಿ, ಹೇಗೆ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಯಾವ ತರ ತಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗ್ತಾ ಇದೆ, ಯಾವ ಯಾವ ವರ್ಗದವರಿಗೆ ಈ ತರ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್?
2: ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗದವರಿಗೆ ಮಾತ್ರ ಇದೆ ಸರ್. ಅದರಲ್ಲಿ ನಮಗೆ ಒಂದಿಷ್ಟು ಅರ್ಹತೆಗಳ ಒಂದು ಸಮುದಾಯ ಭವನ ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಒಂದು ಸಂಘ ಅಥವಾ ಸಂಸ್ಥೆ ಆಗಿರಬೇಕು ಸರ್. ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಒಂದೇ ಕುಟುಂಬದವರಾಗಿರಬಾರ್ದು, ಆ ಎಲ್ಲ ಸಮುದಾಯದವರು ಇರಬೇಕು. ಅದೇ ರೀತಿಯಾಗಿ ಅದು 2 ವರ್ಷ ಅಡಿಟ್ ಆಗಿರ್ಬೇಕು ಆ ಸಂಸ್ಥೆದು. ಮತ್ತೆ ಅವರಿಗೆ ಒಂದು ನಿವೇಶನ ಇರಬೇಕು ಅಥವಾ ಆ ನಿವೇಶನ ಸ್ವಂತ ಇಲ್ಲ ಅಂತಂದ್ರೆ ಒಂದು 30 ವರ್ಷಗಾದಂತ ಒಂದು ಲೀಸ್ ಆದರೂ ಅವ್ರಿಗೆ ಪಡ್ಕೊಂಡಿರ್ಬೇಕು. ಮತ್ತೆ ಅವರು 25% ಏನು ನಮ್ಮ ಹತ್ರ ಸಹಾಯಧನ ಪಡೆಯುವಂತ ಸಮುದಾಯ ಏನು ಸಂಘ ಸಂಸ್ಥೆಯವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಭರಿಸುವಂತ ಸಶಕ್ತರಾಗಿರಬೇಕು. ಅವರೆಲ್ಲರೂ ನಮ್ಮ ಇಲಾಖೆಗೆ ನಾವು ಮ್ಯಾನ್ಯುವಲ್ ಅಲ್ಲಿ ಅರ್ಹರು ಯಾರಿದ್ರೆ ಅವರು ಬಂದ್ರೆ ಅವರಿಗೆ ಮಾಹಿತಿ ಕೊಡ್ತೀವಿ.

0: ಅವರಿಂದ ನಾವು ದಾಖಲಾತಿಗಳನ್ನು ತೆಗೆದುಕೊಂಡು ನಾವೇ ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ನಾವು ಕೇಂದ್ರ ಕಚೇರಿ ಆಯುಕ್ತರ ಕಚೇರಿ ಕಳಿಸ್ತೀವಿ. ಅಲ್ಲಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರಕ್ಕೆ
1: ಕೊಡ್ತಾರೆ. ಎಷ್ಟು ಅನುದಾನವನ್ನ ನೀಡಲಾಗ್ತಾ ಇದೆ ಸರ್?
0: ಸರ್, ನಮ್ಮಲ್ಲಿ ನಮ್ಮ ಇಲಾಖೆಗೆ ಗ್ರಾಮ ಮಟ್ಟದಲ್ಲಿ 10 ಲಕ್ಷ, ತಾಲೂಕು ಮಟ್ಟದಲ್ಲಿ 25 ಲಕ್ಷ, ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ 50 ಲಕ್ಷ ಅಂತ ಈ ರೀತಿ ಫಿಕ್ಸ್ ಮಾಡಿದ್ದಾರೆ.
1: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸವಾಲುಗಳು ಆಗ್ತಾ ಇದೆಯಾ, ಅಥವಾ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸರ್?
0: ಸರ್, ನಮಗೆ ಸವಾಲು ಅಂತಿಲ್ಲ, ನಮಗೆ ಗ್ರಾಮೀಣ ಭಾಗದ ನಮ್ಮಲ್ಲಿ ಮಕ್ಕಳು ಯಥೇಚ್ಛವಾಗಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗುತ್ತೆ ಅವರಿಗೆ.
1: ಹೌದು,
0: ಅವರಿಗೆ ಅದೇ ನಮಗೆ ಇನ್ನೂ ಹಾಸ್ಟೆಲ್ಗಳನ್ನು ಮೈಸೂರು ಜಿಲ್ಲೆಗೆ ನಾವು ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರೆಲ್ಲರೂ ನಮಗೆ ಈ ವರ್ಷ, ಹೋದ ವರ್ಷ 2, ಅದರ ಹಿಂದಿನ ವರ್ಷ 14 ಹೊಸ ಹಾಸ್ಟೆಲ್ಗಳು, ಟೋಟಲ್ 16 ಹೊಸ ಹಾಸ್ಟೆಲ್ಗಳು ನಮ್ಮನ್ನು ಕೊಟ್ಟಿದ್ದಾರೆ. ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವಾಗ್ತಾ ಇದೆ.
1: ಸರಿ, ತಮ್ಮ ಒಂದು ಇಲಾಖೆಯನ್ನು ಸಾರ್ವಜನಿಕರು ಸಂಪರ್ಕ ಮಾಡಬೇಕು, ತಮ್ಮ ಇಲಾಖೆ ಬಗ್ಗೆ ಯೋಜನೆಗಳನ್ನ ತಿಳಿದುಕೊಳ್ಬೇಕು ಅಂದ್ರೆ ಹೇಗೆ, ಯಾವ ತರ ಸಂಪರ್ಕವನ್ನು ಮಾಡಬಹುದು ಸರ್?
0: ಸರ್, ನಮ್ಮ ಇಲಾಖೆಯದ್ದು ನಮ್ದು ದೂರವಾಣಿ ಸಂಖ್ಯೆ ಇದೆ ಸರ್, ನಮ್ಮ ಇಲಾಖೆದು, ಅದಕ್ಕೂ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಇದೆ, ಮತ್ತೆ ನಮ್ಮ ಮೇಲ್ ಇದೆ, ಯಾರಾದರೂ ಮೇಲ್ ಹಾಕಿ ಮಾಡಬಹುದು, ಅದ್ರ ಮೇಲ್ ಮಾಡಬಹುದು, ಅಥವಾ ನೇರವಾಗಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು.
1: ಸರ್, ಇದರ ಜೊತೆಗೆ ಈಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನಾದ್ರು ದೂರುಗಳು, ಸಮಸ್ಯೆಗಳು ಅಂತ ಬಂದಾಗ ಆ ಒಂದು ವ್ಯವಸ್ಥೆಗಳನ್ನ ಅಥವಾ ದೂರುಗಳನ್ನ ಸರಿಪಡಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಇಲಾಖೆ ವ್ಯವಸ್ಥೆಗಳನ್ನ ಕೈಗೊಂಡಿದೆ ಅಥವಾ ಹೇಗೆ ಸರ್?
0: ಹೌದು ಸರ್, ಪ್ರತಿ ಒಂದು ದೂರಿಗೆ ನಾವು ಒಂದು ಎನ್ಕ್ವೈರಿಯನ್ನ ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನ ಆ ದೂರನ್ನ ಸಮಂಜಸವಾದ ದೂರನ್ನ ಪಡೆದುಕೊಂಡು ಅದಕ್ಕೆ ಆದಂತ ಒಂದು ನಾವು ಎನ್ಕ್ವೈರಿಯನ್ನ ಇದು ಮಾಡ್ತೀವಿ ಸರ್.
1: ಸರ್, ಈಗ ಒಂದ್ ವೇಳೆಗೆ ಇಲಾಖೆಯಿಂದ ಏನಾದ್ರು ಬೇರೆ ಬೇರೆ ತರ ದುರುಪಯೋಗಗಳು ಆಗ್ತಕ್ಕಂಥದ್ದು, ಈ ತರದ ಏನಾದ್ರು ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಇಲಾಖೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಸರ್, ಇಲಾಖೆ ಈ ರೀತಿ ದುರುಪಯೋಗ ಆಗಬಾರದಂತೆ ಎಲ್ಲವನ್ನು ಆನ್ಲೈನ್ ಇತ್ತು, ಸ್ಕಾಲರ್ಶಿಪ್ ಆನ್ಲೈನ್ ಬಂದಿದೆ ಸರ್. ಮತ್ತೆ ನಮ್ಗೆ ಯಾವುದೇ ರೀತಿ ದೂರ ಆಗಬಾರ್ದಂತ ಸಕಾಲ ಸೇವೆ ಇದೆ, ಎಲ್ಲವನ್ನು ಆನ್ಲೈನ್ ಅಲ್ಲಿ ಸೇವೆ.
1: ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಅಂದ್ರೂ ಕೂಡ ಆನ್ಲೈನ್ ವ್ಯವಸ್ಥೆ
0: ಮೂಲಕ
1: ತೆಗೆದುಕೊಳ್ಬೇಕಾಗುತ್ತೆ. ಸರ್, ಇದ್ರ ಜೊತೆಗೆ ಈಗ ಸರ್ ಈ ಒಂದು ತಮ್ಮ ಒಂದು ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ತಮ್ಮ ಒಂದು ಇಲಾಖೆಯ ಯೋಜನೆಗಳನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಂದಾಗ ತಾವು ಏನ್ ಅಂದ್ರೆ ಈಗ ಯಾವ ತರ ಒಂದು ಯೋಜನೆಗಳನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ಅವರುಗಳಿಗೆ ಒಂದು ಮಾಹಿತಿಯನ್ನ ತಲುಪಿಸ್ತೀರಿ ಸರ್?
0: ಸರ್, ಜನಗಳಿಗೆ ಯಥೇಚ್ಛವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿದ್ದ ಒಂದು ವಸತಿ ಸೌಲಭ್ಯ, ಅದೇ ರೀತಿ ವಿದ್ಯಾರ್ಥಿ ವೇತನ. ಇದನ್ನ ನಮ್ಮ ಸ್ಕೂಲು ಮತ್ತೆ ಕಾಲೇಜುಗಳಲ್ಲಿ ನಾವು ಯಥೇಚ್ಛವಾಗಿ ಪ್ರಚಾರ ಕೊಡ್ತಾ
1: ಇದ್ದೀವಿ.
0: ಸೊ ಮಕ್ಕಳನ್ನ ನಮಗೆ ಬಳಸ್ಕೊಳ್ಳಿ ಅಂತಂತೆ, ಎಲ್ಲಾ ಮಕ್ಕಳು ನಮಗೆ ಸ್ಕಾಲರ್ಶಿಪ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆಗೂ ನಮಗೆ ಎಷ್ಟು ನಮ್ಮ ಶಾಂಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕಿಂತಲೂ ಸುಮಾರು ಹೆಚ್ಚುವರಿ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದೆ. ಪ್ರಚಾರವನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
1: ಸರ್, ಈಗ ನಮ್ಮ ಒಂದು HD ಕೋಟೆನಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸರ್?
0: ಸೊ ನಮ್ಮಲ್ಲಿ 7 ವಸತಿ ನಿಲಯಗಳು, ನಮ್ಮ HD ಕೋಟೆ ಮತ್ತೆ ಸರ್ಗೂರು, 2 ಏನು ಅವಳಿ ತಾಲೂಕ ಇದೆ ಸರ್, ಈ 2 ತಾಲೂಕದಲ್ಲಿ 7 ವಸತಿ ನಿಲಯ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ.
1: ಅದು ಟೌನ್ ಅಲ್ಲೇ ಇದೆ ಅಥವಾ ಹಳ್ಳಿ?
0: ಸರ್, ನಮ್ಮಲ್ಲಿ ಒಂದು ಮನುಗ್ನಳ್ಳಿ ಒಂದಿದೆ ಸರ್, ಮಾದಾಪುರದಲ್ಲಿ ಒಂದಿದೆ, ಮುಳ್ಳೂರಲ್ಲಿ ಒಂದಿದೆ, ಮತ್ತೆ ಸರ್ಗೂರಲ್ಲಿ ಒಂದಿದೆ. ಅದೇ ರೀತಿಯಾಗಿ HD ಕೋಟೆ ಟೌನ್ ಅಲ್ಲಿ ಅಲ್ಲಿ 2 ಬಾಲಕಿಯರದಿದೆ, 1 ಬಾಲಕರ್, 2 ಬಾಲಕರದಿದೆ. ಸರ್,
1: ಸರ್, ಈಗ ವಸತಿ ನಿಲಯಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ನಮ್ಮಲ್ಲಿ ತುಂಬಾ ವ್ಯವಸ್ಥೆಗಳೆಲ್ಲ ಇದೆ, ನಾವು ಮಕ್ಕಳನ್ನ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಷ್ಟು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅಂತಕ್ಕಂತ ಒಂದು ಸುತ್ತಲೇ ಏನಾದ್ರು ಇದೆಯಾ, ಅಥವಾ ಅಡಿಷನಲ್ ಆಗಿ ಸ್ವಲ್ಪ ವರ್ಷ ವರ್ಷ ಜಾಸ್ತಿ ಆಗುವ ಸಾಧ್ಯತೆ ಆ ತರದ ಇದ್ರು ಕೂಡ ಅವಕಾಶ ಸಿಗಬಹುದು ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಅದಕ್ಕೆ ಆದಂತ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಇರುತ್ತೆ ಸರ್. ಹೆಚ್ಚುವರಿ ಏನಾದರೂ ಡಿಮ್ಯಾಂಡ್ ಬಂತು ಅಂತಂದ್ರೆ ಆ ಅರ್ಜಿಗಳನ್ನ ನಾವು ಪಡೆದುಕೊಂಡು ಯಾವ ವಸತಿ ನಿಲಯದಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ತೀವಿ. ಆ ಶಿಫ್ಟ್ ಅನ್ನ ನಮಗೆ ಮಾನ್ಯ ಆಯುಕ್ತರು ನಮಗೆ ಪರ್ಮಿಷನ್ ಕೊಡ್ತಾರೆ, ಎಷ್ಟು ಮಕ್ಕಳು ನಾವು ಈ ಹಾಸ್ಟೆಲ್ಗೆ ತಗೊಳ್ಬೇಕು, ಎಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ

0: ಆ ಡಿಮ್ಯಾಂಡ್ ಕಡಿಮೆ ಇದ್ದಲ್ಲಿಂದ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಆ ಹಾಸ್ಟೆಲ್ನಲ್ಲಿ ಅವಕಾಶ
1: ಕೊಡ್ತೀವಿ. ಅಂದ್ರೆ ಆ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ
0: ಇಲ್ಲ ಸರ್, ಅಲ್ಲಿ ಕಡಿಮೆ ಆಗಿರುತ್ತಲ್ಲ. ಈ ಹಾಸ್ಟೆಲ್ನಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಇಲ್ಲ ಅವಕಾಶ
1: ಇರುತ್ತೆ. ಸರ್, ಈಗ ತಾವು ಉಚಿತ ಕೋಚಿಂಗ್ ಸಂಬಂಧಪಟ್ಟಂತೆಲ್ಲ ಹೇಳಿದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಠ್ಯ ಪುಸ್ತಕಗಳಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳು ಅಥವಾ ವ್ಯವಸ್ಥೆಗಳನ್ನ ಕೂಡ ಇಲಾಖೆಯಿಂದ ನೀಡಲಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಈಗ ಕೆಂಗೇರಿಯಲ್ಲಿ ಏನು IAS ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಳಿಸಿ ಕೊಡ್ತಾರ. ಅಲ್ಲಿ ಗ್ರಂಥಾಲಯ ವ್ಯವಸ್ಥೆನೂ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸರ್.
1: ಅಂದ್ರೆ ಅವರು ಹಾಸ್ಟೆಲ್ ಅಲ್ಲಿ ಸೆಂಟ್ರಲ್ಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ
0: ಅಲ್ಲಿ ಅವರು ಉಪಯೋಗ ಕೊಡ್ಬೋದು.
1: ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಾವು ವಸತಿ ನಿಲಯಗಳಲ್ಲೂ ಕೂಡ ಗ್ರಂಥಾಲಯಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರಿ. ಸೊ ಆ ಒಂದು ಗ್ರಂಥಾಲಯಗಳನ್ನ ಅಲ್ಲಿರ್ತಕ್ಕಂಥ ಒಂದು ಹಾಸ್ಟೆಲ್ ವಾರ್ಡನ್ನೇ ನಿರ್ವಹಣೆ ಮಾಡ್ತಾರೆ ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಬೇರೆ ಸಿಬ್ಬಂದಿಗಳೇನಾದ್ರೂ ನಿರ್ವಹಣೆ ಮಾಡ್ತಾರಾ ಹೇಗೆ ಸರ್?
0: ಸರಿ ಇಲ್ಲ, ಅದಕ್ಕೆ ನಮ್ಮ ಹಾಸ್ಟೆಲ್ ನಿಲಯ ಪಾಲಕರೇ ನಿರ್ವಹಣೆ ಮಾಡ್ತಾರೆ.
1: ಸರಿ, ಈಗ ತಾವು ಈ ಒಂದು ಪ್ರೀ ಮತ್ತು ಪೋಸ್ಟ್ ಮೆಟ್ರಿಕ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿ ವೇತನ ಅಂದ್ರೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಪ್ರೀ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಸರ್?
0: ಸರ್, ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಮಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಗ್ರೂಪ್ ಎಗೆ 3,500, ಗ್ರೂಪ್ ಬಿ 3,350, ಗ್ರೂಪ್ ಸಿ 2,100, ಗ್ರೂಪ್ ಡಿ 1,600. ಗ್ರೂಪ್ ಎ ಅಂತಂದ್ರೆ ನಮಗೆ PG ಎಲ್ಲ ಕೋರ್ಸ್ ಬರುತ್ತೆ. ಗ್ರೂಪ್ ಬಿ ಅಲ್ಲಿ ಸರ್ ನಮಗೆ ಪದವಿ ಎಲ್ಲ ಬರುತ್ತೆ. ಗ್ರೂಪ್ ಸಿ ಡಿಪ್ಲೊಮಾ ಈ ರೀತಿ ಹಂತ ಹಂತವಾಗಿ ನಮಗೆ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರುತ್ತೆ. ಅದಕ್ಕೆ ಆದಂತೆ ಸ್ಕಾಲರ್ಶಿಪ್ ಅನ್ನ ನಿಗದಿಪಡಿಸಿರ್ತಾರೆ.
1: ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಜೊತೆ ಕೂಡ ವಿದ್ಯಾರ್ಥಿ ವೇತನ ಕೂಡ ಪಡೆದುಕೊಳ್ಬಹುದು?
0: ಇಲ್ಲ ಸರ್, ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಅವಕಾಶ ಪಡೆದವರಿಗೆ ವಿದ್ಯಾರ್ಥಿ ವೇತನ
1: ಬರೋದಿಲ್ಲ. ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದೇ ಬೇರೆ ವಿದ್ಯಾ ಅಂದ್ರೆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬಹುದು, ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್, ಹಾಗೇನೆ ಈಗ ಈ ಒಂದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಏನಾದರೂ ಅವರುಗಳಿಗೆ ಅವಕಾಶ ಇದೆಯಾ ಅಥವಾ ಹೇಗೆ ಸರ್?
0: ನಿರುದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಡಿ ದೇವರಾಜ ಅರಸು ನಿಗಮ ಅಲ್ಲಿ ಆರ್ಥಿಕವಾದಂತಹ ಸೌಕರ್ಯಗಳನ್ನ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೊಳ್ಳುತ್ತೆ ಸರ್.
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ. ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮುದಾಯ ಭವನಗಳ ನಿರ್ವಹಣೆ ಇರಬಹುದು ಮತ್ತೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರಬಹುದು ಮತ್ತೆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರಬಹುದು. ಈಗ ಜೊತೆಗೆ ತಾವು ಮಹಿಳೆಯರು ಕೂಡ ತಮ್ಮ ಅಂದ್ರೆ ಎಲ್ಲ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಮಹಿಳೆಯರೇ ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಬೇರೆ ಏನಾದ್ರೂ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಈಗ ನಿರ್ವಹಣೆ ಅಂದ್ರೆ ಬೇರೆ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬೇರೆ ಬೇರೆ ತರದಲ್ಲಿ ಏನಾದ್ರೂ ಅವ್ರಿಗೆ ಆರ್ಥಿಕ ನೆರವು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಅಂದ್ರೆ ಇದೆಯಾ ಅಥವಾ ಹೇಗೆ ಸರ್?
0: ಇದೆ, ಅದಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್. ಅದರ ಮೂಲಕವಾಗಿ ಮಹಿಳೆಯರಿಗೆ ಸಣ್ಣ ಉದ್ಯಮ ಮತ್ತೆ ಅವ್ರದೇ ಆದಂತಹ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮೂಲಕ ಸಾಲ ಸೌಲಭ್ಯ, ನೇರ ಸಾಲ ಎಲ್ಲವನ್ನು ನೀಡಲಾಗುತ್ತದೆ ಸರ್.
1: ಓಕೆ, ಈಗ ವಿದ್ಯಾರ್ಥಿ ವೇತನಗಳ ಅಂದ್ರೆ ವಿದ್ಯಾರ್ಥಿ ನಿಲಯಗಳನ್ನ ಹುಡುಗರದ್ದು ಮತ್ತು ಹುಡುಗಿರದ್ದು ಎರಡರಲ್ಲೂ ಕೂಡ ಮಹಿಳೆಯರೇ ಕೂಡ ಕಾರ್ಯನಿರ್ವಹಿಸ್ತಾರ ಅಥವಾ ಪುರುಷರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಅವಸ್ಥೆ ಇದೆ?
0: ನಮ್ಮಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪುರುಷರ ಪ್ರವೇಶ ಇಲ್ಲ ಸರ್. ಎಲ್ಲಾ ಕರ್ತವ್ಯ ನಿರ್ವಹಿಸುವರು ಮಹಿಳೆಯರು. ಬಾಲಕರ ಮೆಟ್ರಿಕ್ ಪೂರ್ವದಲ್ಲಿ ಅಲ್ಲಿ ಹೆಣ್ಮಕ್ಕಳು ಅಂತಂದ್ರೆ ಅಡಿಗೆಯವರಾಗಿ ನಿಲಯ ಪಾಲಕರು ಕರ್ತವ್ಯ ನಿರ್ವಹಿಸ್ತಾರೆ. ಮೆಟ್ರಿಕ್ ನಂತರದ ಬಾಲಕರಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿಗಾಗಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆ ಹೆಣ್ಮಕ್ಕಳು ನಾವು ತೊಳ್ತೀವಿ, ಅಲ್ಲಿ ಅಂತ ಏನು ನಿರ್ಬಂಧ ಇಲ್ಲ.
1: ಓಕೆ, ಅಂದ್ರೆ ಅವ್ರಗಳಿಗೆ ಮಕ್ಕಳಿಗೆ ಈ ಒಂದು ರಜದ ಅವಧಿಯಲ್ಲೂ ಕೂಡ ತಮ್ಮ ವಸತಿ ನಿಲಯಗಳಲ್ಲಿ ಅವಕಾಶ ಇರುತ್ತೆ ಅಥವಾ ಶಾಲೆ ಪ್ರಾರಂಭ ಆದಾಗ ಮಾತ್ರ ಅವ್ರಗಳಿಗೆ ಅವಕಾಶ ಇರುತ್ತೆ ಹೇಗೆ ಸರ್?
0: ಸರ್, ಶಾಲಾ ಮತ್ತು ಕಾಲೇಜು ಪ್ರಾರಂಭ ಆದಾಗ ನಾವು ಅವಕಾಶವನ್ನು ಕೊಡ್ತೀವಿ. ಶಾಲೆ ಜೊತೆನೆ ನಮ್ಮ ಹಾಸ್ಟೆಲ್ಗಳು ಇರುತ್ತೆ ಸರ್. ಅಲ್ಲಿ ಶಿಕ್ಷಣ, ನಮ್ಮಲ್ಲಿ ವಸತಿ. ನಮ್ಮಲ್ಲಿ ವಸತಿ ಜೊತೆ ಮತ್ತೆ ಅವ್ರಿಗೆ ಗ್ರಂಥಾಲಯ ಮತ್ತೆ ಶಿಕ್ಷಣ, ವೃತ್ತಿ ಮಾರ್ಗ ಈ ರೀತಿ ಎಲ್ಲ ನಾವು ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ.
1: ಅಂದ್ರೆ ಈಗ ನಿಮ್ದು ಜೂನ್ಗೆ ಶಾಲೆ ಪ್ರಾರಂಭ ಆಗುತ್ತಂದ್ರೆ ಆ ಒಂದು ಸಂದರ್ಭದಲ್ಲೇ ಕೂಡ ನಿಮ್ಮ ವಸತಿ ನಿಲಯಗಳ ಒಂದು ಪ್ರವೇಶಾತಿಗಳು ಕೂಡ ಶುರುವಾಗುತ್ತೆ.
0: ಜೂನ್ 1ಕ್ಕೆ ನಮ್ಮ ಶಾಲಾ ಪ್ರಾರಂಭೋತ್ಸವ ಆಗಿದ್ರೆ ನಾವು ಜೂನ್ 27ರಿಂದ ನಾವೆಲ್ಲ ಸ್ವಚ್ಛತೆ ಎಲ್ಲ ಆಗಿ ಮಕ್ಕಳಿಗೆ 28ಕ್ಕೆ ನಾವು ರೆಡಿ ವೆಲ್ಕಮ್ ಮಾಡ್ಕೊಳ್ತೀವಿ.
1: ಸರ್, ಸಾಕಷ್ಟು ಮಾಹಿತಿಯನ್ನು

0: ಕೂಡ ತಿಳಿಸ್ತೀರಿ. ಇದ್ರ ಜೊತೆಗೆ ಸರ್, ಈಗ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಒಂದು ಇಲಾಖೆಯಿಂದ ಸಿಗ್ತಕ್ಕಂಥ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಏನಾದರೂ ತಾವು ಮಾಹಿತಿಯನ್ನು ತಿಳಿಸ್ಬೋದು? ಏನೇನು ಯೋಜನೆಗಳಿದೆ, ಇದನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಸಮುದಾಯದ ಜನಗಳು ಅಂತ ತಾವು ಏನಾದರೂ ತಿಳಿಸ್ಬೋದು ಸರ್?
1: ಸರ್, ಹಿಂದುಳಿದ ವರ್ಗಗಳ ನಮ್ಮ ಇಲಾಖೆ ಮತ್ತು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆ ಇದು ನಮಗೆ ವಸತಿ ಮತ್ತು ವಿದ್ಯಾರ್ಥಿ ವೇತನ ಹಾಗೆ ಸಮುದಾಯ ಭವನ ಕಾರ್ಯಕ್ರಮ ಮತ್ತೆ ವಕೀಲರಿಗೆ ಏನು ನಮ್ಮ ಕಾನೂನು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ನಾವು ಏನು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಟೈಫಂಡ್ ಕೊಡ್ತೀವಿ. 4 ವರ್ಷ ಪ್ರತಿ ವರ್ಷ 4,000 ಒಂದು ಜಿಲ್ಲೆಯಿಂದ ನಾವು 10 ಮಕ್ಕಳಿಗೆ ಕೊಡ್ತೀವಿ. ಅಲ್ಲಿ ಮಹಿಳೆಯರಿಗೆ 33% ನಾವು ರಿಸರ್ವೇಶನ್ ಕೊಡ್ತೀವಿ, ಅದು ಕಾನೂನು ಪದವೀಧರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ PhD ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೂ 3 ವರ್ಷ ಅಂದ್ರೆ ಅವರ ಕೋರ್ಸು ಯಾವ ಕೋರ್ಸ್ ಮುಗಿಯುವವರೆಗೂ ಅಥವಾ ಗರಿಷ್ಠ 3 ವರ್ಷ ಪ್ರತಿ ತಿಂಗಳು ಅವರಿಗೂ 10,000 ನಾವು ಸ್ಟೈಪೆಂಡ್ ಅನ್ನ ಕೊಡ್ತೀವಿ. ಮತ್ತೆ ವಿದೇಶಿ ವ್ಯಾಸಂಗ ಆ ಸ್ಕೀಮು ನಮ್ಮಲ್ಲಿ ಇದೆ ಸರ್, ಅದು 2 ವರ್ಷ ಆಯ್ತು, ಅದು ನಡೀತಾ ಈ ವರ್ಷ ಹೋದ ವರ್ಷ ಇನ್ನು ನೋಟಿಫಿಕೇಶನ್ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ, ಇನ್ನೂ ಆಗಿಲ್ಲ. ಆ ಕೋರ್ಸ್ ಆ ಸ್ಕೀಮು ನಮ್ಮಲ್ಲಿ ವಿದೇಶಿ ವ್ಯಾಸಂಗ ಗ್ರಾಮೀಣ ಭಾಗದಾಗ್ಲಿ ಎಲ್ಲಾ ನಮ್ಮ ಹಿಂದುಳಿದ ವರ್ಗಗಳ ಏನ್ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ PG ಮತ್ತೆ PhD ಅನ್ನು ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಿಂದ ಅವಕಾಶ ಇದೆ.
0: ಅಂದ್ರೆ ಈಗ ತಾವು ಹೇಳಿದಂಗೆ PhD ಮತ್ತೆ ಕಾನೂನು ಪದವಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಥವಾ ವರ್ಷಕ್ಕೆ ಮಾತ್ರ?
1: ಪ್ರತಿ ತಿಂಗಳು ಅಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿ ಮೂಲಕ ನಾವು ಅವರಿಗೆ ನಾವು ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿಕೊಂಡು ಆ ಅರ್ಜಿಯನ್ನು ನಾವು ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಕೊಡ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ, ಅವರ ಮೂಲಕ ನಾವು ಕಾನೂನು ಪದವೀಧರು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಸೀನಿಯರ್ಸ್ ಹತ್ರ ಅವರನ್ನು ನಾವು ಆ ಕಮಿಟಿ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. 1 ವರ್ಷಕ್ಕೆ ನಾವು 1 ಜಿಲ್ಲೆಯಿಂದ 10 ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ತೀವಿ, ಅದರಲ್ಲಿ 33% ಹೆಣ್ಮಕ್ಕಳು.
0: ಅಂದ್ರೆ 10 ಮಕ್ಕಳು ಆಯ್ಕೆ ಆಗೋದ್ರಲ್ಲಿ 33%
1: ಮಹಿಳೆಯರು
0: ಇರ್ತಾರೆ. ಅಂದ್ರೆ ಜಿಲ್ಲೆಗೆ 10 ಮಕ್ಕಳು ಮಾತ್ರ ಆಯ್ಕೆ ಮಾಡ್ತಾರೆ. ಹೇಗೆ ಸರ್, ಯಾವ ತರ ಆಯ್ಕೆ ಪ್ರಕ್ರಿಯೆ ಮಾಡ್ತೀರಾ?
1: ಅದಕ್ಕೊಂದು ಕಮಿಟಿ ಇದೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು, ಮತ್ತೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಮತ್ತೆ ಲೀಗಲ್ ನ್ಯಾಯಾಧೀಶರು, ಇದಕ್ಕೆ ಈ ಕಮಿಟಿ ಮೂಲಕ ನಾವು ಸದಸ್ಯ ಕಾರ್ಯದರ್ಶಿ ಇರ್ತವೆ, ಅಲ್ಲಿ ಅವರಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು.
0: ಓಕೆ, ಸೊ ಒಂದು ಒಂದು ಸರಿ ಆಯ್ಕೆ ಆದಂತಹ ವ್ಯಕ್ತಿ 3 ವರ್ಷದ ತನಕ ಅಥವಾ 4 ವರ್ಷದ ತನಕ ಪಡಿಬಹುದು. ಅವ್ರದ್ದು ಪ್ರತಿ ವರ್ಷ ಕೂಡ ಇರುತ್ತೆ?
1: ಹೌದು ಸರ್, ಅವರು ಪ್ರಾಕ್ಟೀಸ್ ಮಾಡ್ತಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವು ಅಟೆಂಡೆನ್ಸ್ ಅನ್ನ ನಮ್ಮ ಇಲಾಖೆಗೆ ಸಲ್ಲಿಸಿದ್ರೆ ನಾವು ಅಟೆಂಡೆನ್ಸ್ ಮೂಲಕ ಅದನ್ನ ತೆಗೆದುಕೊಂಡು ಅವರಿಗೆ ನಾವು ಪೇಮೆಂಟ್ ಅನ್ನ ಮಾಡೋ ವ್ಯವಸ್ಥೆ ಮಾಡ್ತೀವಿ.
0: ಓಕೆ, ಅಂದ್ರೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಬರೀ ಜಿಲ್ಲೆಯಿಂದ 10 ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ತಕ್ಕ ಆಯ್ಕೆ ಮಾಡ್ತಕ್ಕಂತ ವ್ಯವಸ್ಥೆ ಇದೆ, ಸಾಕಷ್ಟು ಅರ್ಜಿಗಳು ಬರುತ್ತೆ. ಈಗ ಈ ವರ್ಷ ಹಾಕಿದಂತಹ ಅರ್ಜಿನ ಮತ್ತೆ ಈಗ ಅವ್ರು ಆಗ್ಲಿಲ್ಲ ಈ ವರ್ಷ ಅಂದಾಗ ಮುಂದಿನ ವರ್ಷನೂ ಕೂಡ ಅವ್ರು ಅಪ್ಲೈ ಮಾಡಬಹುದು ಅಥವಾ ಆ ವರ್ಷಕ್ಕೆ ಮಾತ್ರ ಸೀಮಿತನೇ? ಹೇಗೆ ಸರ್?
1: ಸರ್, ನಮಗೆ ಅವರಿಗೆ ವಯಸ್ಸಿನ ಒಂದು ಇದು ಇದೆ, 38 ವರ್ಷದ ಒಳಗಡೆ ಹಾಕ್ತಾ ಇರಬಹುದು ಸರ್, ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಬಹುದು.
0: ಸೊ 38 ವರ್ಷದ ತನಕ ಕೂಡ ಅವ್ರಿಗೆ ಅವಕಾಶ ಇದೆ?
1: ಎಸ್ ಸರ್.
0: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ, ಅದ್ರಲ್ಲಿ ಪ್ರಮುಖವಾಗಿ ವಸತಿ ನಿಲಯ ಮತ್ತೆ ಒಂದು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಇಲಾಖೆ ಕುರಿತು ಏನಾದ್ರೂ ಸಂದೇಶ ನೀಡುತ್ತಿದ್ರೆ ಏನ್ ಹೇಳಕ್ಕೆ ಬಯಸ್ತೀರಾ ಸರ್?
1: ಸರ್, ನಮ್ಮ ಇಲಾಖೆ ಶಿಕ್ಷಣಕ್ಕಾಗಿ ಮೀಸಲಾಗಿರುವಂತಹ ಇಲಾಖೆ, ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕಾಗಿರೋ ಸಲುವಾಗಿ ನಮ್ಮ ಈ ಇಲಾಖೆಯ ಮುಖ್ಯ ಉದ್ದೇಶ ಸರ್, ವಸತಿ ಇಲಾಖೆಯ ಮುಖ್ಯ ಉದ್ದೇಶ ಇದು. ಇದನ್ನ ನಾವು ಎಲ್ಲಾ ನಮ್ಮ ಜನರಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತೇವೆ.
0: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಪ್ರಮುಖವಾಗಿ ಏನೇನು ಯೋಜನೆಗಳಿದೆ, ಅದನ್ನು ಹೇಗೆ ಪಡೆದುಕೊಳ್ಬೇಕು, ಪ್ರಮುಖವಾಗಿ ತಮ್ಮ ಒಂದು ವಸತಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತದೆ ವಸತಿ ನಿಲಯಗಳು, ಆ ಒಂದು ವಸತಿ ನಿಲಯಗಳ ಒಂದು ಸೌಲಭ್ಯವನ್ನ ಮಕ್ಕಳು ಹೇಗೆ ಪಡೆದುಕೊಳ್ಬೇಕು, ಮತ್ತೆ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ತಾವಿಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ

0: ತಮಗೆ ತುಂಬುರುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು ಸರ್. ತಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೇಳಿದ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ ವಾಟ್ಸಪ್ ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನು ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತಿನ್ನಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ.

ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 78 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಳ್ಳುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಎತ್ತಣಿನೋ ದೃಕ್ಪರಿಧಿಯ
1: ಆಚೆಯಿಂದಲ್ ಅನಂತ
4: ಸತ್ವ ತೆರೆ ತೆರೆಯಾಗಿ
1: ಬೀಸಿ ಗೂಢದಲ್ಲಿ
4: ಬಿತ್ತರಿಸುತ್ತಿಹುದು ಹೊಸತನವನ್ ಎಡೆಬಿಡದೆ ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ. ಪ್ರಪಂಚ ಅಥವಾ ವಿಶ್ವ ಸೃಷ್ಟಿ ನಮಗೆ ಹೇಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ಈಗ ನೋಡ್ತಾ ಬರ್ತಾ ಇದ್ದೀವಿ. ಮೊದಲು ಯಾವಾಗ ಅನ್ನೋದನ್ನ ನೋಡಿದ್ವಿ, ಆಮೇಲೆ ಯಾವಾಗ ಮೊದಲು ಬಂತು ಅನ್ನೋದನ್ನ ನಾವು ನೋಡಿದ್ವಿ. ಈಗ ಮೊದಲು ಬಂದಂಥ ವಸ್ತು ದಿನ ಕಳೆದಂತೆ ನಮಗೆ ತಿಳಿದಂತೆ ಹಳೇದಾಗುತ್ತೆ. ಸೊ ಹಾಗಾದರೆ ಸೃಷ್ಟಿಯಲ್ಲಿ ಆ ಥರದ ಹಳೆತನ ಬಂದುಬಿಟ್ಟಿದೆಯಾ? ಹಳೇದಾಯಿತು ಅಂದರೆ ಹಳಿಸ್ತು ಅಂತ ನಾವು ಅಂದ್ಕೋತೀವಿ. ಸೊ ಹಾಗೆ ಸೃಷ್ಟಿಯಲ್ಲಿ ಏನಾದರೂ ವಯಸ್ಸಾಗ್ತಾ ಆಗ್ತಾ ದಿನ ಕಳೀತಾ ಕೆಟ್ಟ ಹೋಗುವಂಥದ್ದು ಇರುತ್ತಾ ಅಂತ ಪ್ರಶ್ನೆ ಬರುತ್ತೆ. ಸೊ ನಮಗೆ ಚಿರಯೌವನ ಬೇಕು ಎಲ್ರಿಗೂ, ನಾವು ಯಾವಾಗಲೂ ಚಿಕ್ಕವರಾಗೇ ಇರಬೇಕು. ಚಿಕ್ಕವರು ಅಂದರೆ ಏನು, ಭಾಳ ಮಕ್ಕಳ ಥರ ಅಲ್ಲ, ಆದರೆ ಯೌವನದಲ್ಲಿ ಎಲ್ಲವನ್ನು ಅನುಭವಿಸಿ ಎಲ್ಲವನ್ನು ಸಂತೋಷವಾಗಿ ಸುಖವಾಗಿ ಜೀರ್ಣಿಸ್ಕೊಂಡು ಸುಖವಾಗಿ ಅನುಭವಿಸುವಂಥ ಸ್ಥಿತಿಯೇ ನಮಗೆ ಮುಂದುವರಿಬೇಕು, ನಮ್ಗೆ ಅದೇ ಥರ ಇರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ದಿನ ಕಳೀತಾ ತಾಕತ್ತೆಲ್ಲ ಹೋಗುತ್ತೆ, ಕೂದಲು ಬೆಳಗಾಯಿತು, ಹಲ್ಲು ಉದುರೋಯ್ತು, ವಯಸ್ಸಾಗೋಯ್ತು ಅಂತ ನಾವು ಬೇಸರ ಪಟ್ಕೊಳ್ತೀವಿ. ಹಾಗೆ ಸೃಷ್ಟಿಯಲ್ಲಿ ವಯಸ್ಸಾಗೋಗುವಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾವು ಕಳೆದ ಸಂದರ್ಭದಲ್ಲಿ ನೋಡಿದ್ವಿ ಸೃಷ್ಟಿಯ ಕಾಲಗಣನೆ ಹೇಗೆಲ್ಲ ಇದೆ ಅಂತ. ನಾವು ಅಂದ್ಕೊಳ್ಳೋಂಥ ವರ್ಷಗಳು, ನಾವು ಅಂದ್ಕೊಳ್ಳೋಂಥ ಶತಮಾನಗಳು, ಸಹಸ್ರಮಾನಗಳು ಅದಕ್ಕೆ ಲೆಕ್ಕವೇ ಇಲ್ಲ. ಆದರೂ ಕೂಡ ಪ್ರಪಂಚದಲ್ಲಿ ನಾವು ನೋಡೋಂಥ ಇನ್ನೊಂದು ವಿಸ್ಮಯ ಅಂತಂದರೆ ಇದು ಚಿರ ಪುರಾತನವಾದರೂ ಕೂಡ ನಿತ್ಯ ನೂತನ. ಇದು ಒಂದು ರೀತಿಯಲ್ಲಿ ದ್ವಂದ್ವ ಇದೆ ಅಂತಲೂ ಹೇಳ್ತಾ ಇದ್ದೀವಿ, ಇಲ್ಲ ಅಂತಲೂ ಹೇಳ್ತಾ ಇದ್ದೀವಿ. ಅದು ಹೇಗೆ? ಈ ಪ್ರಶ್ನೆ ಇಲ್ಲಿ ನಮಗೆಲ್ರಿಗೂ ಕಾಡ್ತಾ ಇರುತ್ತೆ. ಅದನ್ನು DVJ ಅವರು ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ತೋರಿಸ್ಕೊಡ್ತಾರೆ. ಅನಂತ ಅನ್ನೋದರ ಪರಿಕಲ್ಪನೆಯನ್ನು DVJ ಅವರು ಹಿಂದಿನ ಮುಕ್ತಕಗಳಲ್ಲಿ ಮಾಡಿದರು. ಬಯಲಿನ ಆಚೆ

0: ಒಂದು ಅನಂತ ಇದೆ, ಮನಸ್ಸಿನ ಒಳಗಡೆ ಒಂದು ಅನಂತ ಇದೆ ಅಂತ ಹೇಳ್ತಾ, ಆ ಅನಂತ ಹೊರಗಡೆ ಇರೋ ಅನಂತಕ್ಕೂ ಒಳಗಡೆ ಇರೋ ಅನಂತಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ಅಂತಹ ಅನಂತ ಯಾವ ಒಂದು ಯಾವುದರ ಒಂದು ಎಲ್ಲೆಗಳು ನಮಗೆ ಕಾಣಿಸೋದೇ ಇಲ್ಲವೋ ಅಂತಹ ಅನಂತದಿಂದ ಶಕ್ತಿಯ ಅಲೆಗಳು ಬಂದು ಪಸರಿಸ್ತಾ ಇವೆಯಂತೆ. ಸೊ ಹೀಗೆ ದೃಕ್ ಪರಿಧಿ, ದೃಕ್ ಅಂದರೆ ನೋಡುವಂಥದ್ದು, ನಮ್ಮ ಕಣ್ಣಿಗೆ ಕಾಣಿಸಲಾರದಂತಹ ದೂರದಿಂದ ಅಥವಾ ಸೂಕ್ಷ್ಮವಾದಂತಹ ಅಲೆಗಳು ಶಕ್ತಿಯನ್ನು ತೆಕ್ಕೊಳ್ತಾ ಹೊಸತನವನ್ನು ತೆಕ್ಕೊಳ್ತಾ ಬರ್ತಾ ಇವೆ. ಇಲ್ಲಿ ದೃಕ್ ಅನ್ನುವಂಥದ್ದು ಬರೀ ದೃಷ್ಟಿ ಅಂತ ಮಾತ್ರವೇ ಅಲ್ಲ, ಅದು ಎಲ್ಲ ರೀತಿಯ ಸಂವೇದನೆಗಳು, ಎಲ್ಲ ರೀತಿಯ ಇಂದ್ರಿಯ ಗೋಚರವಾದಂತಹ ನಮ್ಮ ಸೆನ್ಸ್ ಆರ್ಗನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ನಾವು ತಗೊಳ್ಳೋದು. ಕಿವಿಗೆ ಕೇಳಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ ಇತ್ಯಾದಿ. ಸೊ ಹಾಗೆ ನಮ್ಮ ಕಣ್ಣಿಗೆ ಕಿವಿಗಳಿಗೆ ಗೋಚರವಾಗದಂತಹ ಒಂದು ಮೂಲದಿಂದ, ಅನಂತವಾದಂತಹ ಮೂಲದಿಂದ ಅಲೆಗಳು ಬರ್ತಾ ಇವೆ. ಆ ಅಲೆಗಳು ಯಾಕೆ ಬರ್ತಾ ಇವೆ ಅಂದರೆ ಈಗಷ್ಟೇ ನಾವು ನೋಡಿದ್ವಿ ಪ್ರಪಂಚನ ಆಕುಂಚನ, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್. ಸೊ ಹೀಗೆ ದೊಡ್ಡದಾಗತ್ತೆ ಚಿಕ್ಕದಾಗತ್ತೆ ಅಂತ ಇರುವಾಗ ಅಲೆಗಳು ಬರ್ತಾ ಇರ್ತವೆ. ಸೊ ಅಲೆಗಳು ಬರ್ತಾ ಇವೆ, ಆ ಅಲೆಗಳು ಏನನ್ನು ತಗೊಂಬರ್ತಾ ಇವೆ ಅಂದರೆ ಸತ್ವವನ್ನು ತಗೊಂಬರ್ತಾ ಇವೆ. ಸತ್ವ, ಆ ಸತ್ವ ಏನನ್ನು ನಮಗೆ ಕೊಡ್ತಾ ಇದೆ, ಏನನ್ನು ಬಿತ್ತರಿಸ್ತಾ ಇದೆ ಅಂತಂದರೆ ಹೊಸತನವನ್ನು ನಮಗೆ ತಂದುಕೊಡ್ತಾ ಇದೆಯಂತೆ. ನಾವು ಕುವೆಂಪು ಅವರ ಪ್ರಸಿದ್ಧವಾದಂಥ ಒಂದು ಹಾಡನ್ನು ಸಿನಿಮಾದಲ್ಲಿ ಅಳವಡಿಸಿದಂಥ ಒಂದು ಹಾಡನ್ನು ಕೇಳಿರ್ತೀವಿ, ತೆರೆದಿದೆ ಮನೆ ಓ ಬಾ ಅತಿಥಿ. ಇಲ್ಲಿ ಎಷ್ಟೋ ದಿನ ನನಗೂ ಒಂದು ಸಂಶಯ ಆಯಿತು, ಅತಿಥಿನ ಕರೀತಾ ಇದ್ದಾರಲ್ಲ ಅದು ಯಾರಪ್ಪ ಅತಿಥಿ ಅಂತ. ಅಲ್ಲಿ ಅತಿಥಿ ಅನ್ನೋದು ಈ ಹೊಸತನ, ಅಲ್ಲಿ ಹೇಳ್ತಾರೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನ್ನು ತಾ ಅತಿಥಿ. ಸೊ ಆ ಹೊಸತನ ನಮಗೆಲ್ಲರಿಗೂ ಬೇಕು, ಎಲ್ರಿಗೂ ಬೇಕು. ಮತ್ತು ಪ್ರಪಂಚದಲ್ಲಿ ಆ ಹೊಸತನದ ಅಲೆಗಳು ನಿರಂತರವಾಗಿ ಬರ್ತಾನೆ ಇರುತ್ತಂತೆ, ಎಡೆ ಬಿಡದೆ ಬರ್ತಾನೆ ಇರುತ್ತೆ, ಹೊಸದು ಆಗ್ತಾನೇ ಇರುತ್ತೆ, ಹಳೆಯದ್ರ ಮೇಲೆ ಹೊಸದು ಆಟೋಮ್ಯಾಟಿಕ್ಕಾಗಿ ಕೂತ್ಕೊಳ್ತಾ ಬರುತ್ತೆ. ಸೊ ಹಾಗಾಗಿ ಯಾವುದು ಚಿರಪುರಾತನವಾಗಿತ್ತೋ ಅದು ನಾಳೆಗೆ ನಿತ್ಯ ನೂತನವಾಗುತ್ತೆ. ನಾವು ಯಾವುದು ನಾಳೆಗೆ ವಯಸ್ಸಾಗ್ಬಿಡುತ್ತಪ್ಪ ಅಂತ ಅನ್ಕೋತೀವೋ ನಾಳೆ ಆಗೋ ಹೊತ್ತಿಗೆ ಏನೋ ಹೊಸದಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಹಳೆತನವನ್ನು ಮರೆತು ಹೊಸತನವನ್ನು ತನ್ನದ ಆಗಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಅದನ್ನು ನಾವು ಒಂದು ಜೀವಿಗೆ ನಾವೊಂದು ಹೋಲಿಕೆಯನ್ನು ಮಾಡಿಕೊಂಡ್ರೆ, ಈಗ ನಮ್ಮ ಶರೀರವನ್ನೇ ನಾವು ತಗೊಂಡ್ರೆ, ನಮ್ಮ ಶರೀರದಲ್ಲಿರುವಂಥ ಜೀವಕೋಶಗಳು ಪ್ರತಿ ಕೆಲವು ದಿನಗಳಲ್ಲಿ ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಸಂಪೂರ್ಣವಾಗಿ ಮಾರ್ಪಾಡಾಗ್ಬಿಡ್ತವೆ. ಈಗ ಉದಾಹರಣೆಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇವ್ರದ್ದು ರಕ್ತಪುಷ್ಟಿ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಆ ರಕ್ತಪುಷ್ಟಿ ನೋಡಿದಾಗ ಹಿಮೋಗ್ಲೋಬಿನ್ ಅಂತ, ಅದರ ಅದು ಯಾವುದರಲ್ಲಿರುತ್ತೆ, ಕೆಂಪು ರಕ್ತ ಕಣ. ಈ ಕೆಂಪು ರಕ್ತ ಕಣದ ಒಂದು ಕಲ್ಪನೆ ಎಲ್ರಿಗೂ ಇದೆ. ನಮ್ಮ ಶರೀರದಲ್ಲಿ ಕೆಂಪು ರಕ್ತ ಕಣಗಳು 120 ದಿನ ಸಂಚಾರದಲ್ಲಿ ಇರ್ತವೆ. 120 ದಿನ ಆದಮೇಲೆ ಈ ಕೆಂಪು ರಕ್ತ ಕಣ ಹೊರಟೋಯ್ತು. ಹಾಗಾದರೆ ಕೆಂಪು ರಕ್ತ ಕಣಗಳಿಲ್ವಾ ಅಂತಂದರೆ ಒಂದು ಹೋಗ್ತಾ ಇದ್ದಂಗೆ ಒಂದು 10 ಬರ್ತಾ ಇರ್ತವೆ. ಸೊ 120 ದಿನ ಆಗೋ ಹೊತ್ತಿಗೆ ನಮ್ಮ ರಕ್ತ ಸಂಪೂರ್ಣ ಹೊಸದಾಯಿತು. ಆದರೆ ನಾವು ಹೊಸದು ಅಂತ ಅನ್ಕೋತೀವ, ಇಲ್ಲ ಅದು ನಮ್ಮದೇ ರಕ್ತ. ಸೊ ನಮ್ಮ ರಕ್ತದಲ್ಲಿ ಆ ಹೊಸತನ ಪ್ರಕೃತಿ ಸಹಜವಾಗಿ ಬರ್ತಾ ಇರುತ್ತೆ. ಇದೇ ರೀತಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ತನ್ನ ಆ ಶರೀರದಲ್ಲಿ ಹೊಸತನ ಹಳೆಯದನ್ನು ರೀಪ್ಲೇಸ್ ಮಾಡ್ತಾ ಬರ್ತಾ ಇರುತ್ತೆ. ಸರಿ, ಜೀವ ಹೊರಟೋಯ್ತು ಅಂತಂದಮೇಲೆ ಅದೆಲ್ಲ ಹೊರಟೋಯ್ತಾ ಅಂತಂದರೆ ತಿರ್ಗಾ ನಾವು ಆಗಲೇ ನೋಡಿದ್ವಿ ಪಂಚಭೂತಗಳಲ್ಲಿ ಅದು ಲೀನವಾಯಿತು, ಅದು ಹೊಸ ರೂಪ ಪಡೀತು. ಯಾವುದು ಒಂದು ಸ್ಥೂಲವಾದಂಥ ಶರೀರವಾಗಿತ್ತೋ ಅದು ಮಣ್ಣಿನಲ್ಲಿ ಕರಗಿತು, ಮಣ್ಣಿನ ರಸವಾಗಿ ಮಣ್ಣಿನಲ್ಲಿ ಸೇರಿಕೊಳ್ತು, ಅದು ಪುನಃ ಗಿಡ ಮರಗಳಲ್ಲಿ ಸೇರುತ್ತೆ, ಗಿಡದಲ್ಲಿ ಒಂದು ಹೂವಾಗುತ್ತೆ. ಸೊ ಹೀಗೆ ಹೊಸತನ ಬರ್ತಾನೇ ಇರುತ್ತೆ ಅನ್ನೋದನ್ನು ನಾವು ಜೀವದ ರೂಪದಲ್ಲಿ ನಾವು ನೋಡ್ಬೋದು. ಜಡದಲ್ಲೂ ಅಷ್ಟೇ, ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆ ಇದೆ, ಯು ಕ್ಯಾನ್ ನೆವರ್ ಬೇತ್ ಇನ್ ದ ಸೇಮ್ ರಿವರ್ ಟ್ವೈಸ್ ಅಂತ. ಅಂದರೆ ಒಂದು ಹರಿತಾ ಇರುವಂಥ ನದಿಯಲ್ಲಿ ನಾವು ಎರಡು ಸರ್ತಿ ಒಂದೇ ನದಿಯಲ್ಲಿ ಸ್ನಾನ ಮಾಡೋಕ್ಕಾಗಲ್ವಂತೆ. ಅರೆ, ಇದು ಹೇಗೆ ಸಾಧ್ಯ, ನಾವು ನಿತ್ಯ ನಮ್ಮ ಕಬಿನಿಲಿ ಕಾವೇರಿಲಿ ಸ್ನಾನ ಮಾಡ್ತೀವಲ್ಲ ಅಂತಂದರೆ, ನಾವು ಸ್ನಾನ ಮಾಡೋಕ್ಕೆ ಹೋಗುವಂಥ ಜಾಗ ಒಂದೇ ಇರ್ಬೋದು, ಆದರೆ ಅಲ್ಲಿ ಹರಿತಾ ಇರುವಂಥ ನದಿ ಅದೇ ಅಲ್ಲ. ಯಾಕೆ, ನಾವು ಯಾವ ನೀರಿನಲ್ಲಿ ನೆನ್ನೆ ಮುಳುಗಿದ್ವೋ ನಾವು ಮುಳುಗಿ ಹೇಳೋ ಹೊತ್ತಿಗೆ ಆ ನೀರು ಹೊರಟೋಗಿತ್ತು, ಹೊಸ ನೀರು ಬಂದ್ಬಿಟ್ಟಿತ್ತು. ಸೊ ಹಾಗೆ ಜೀವನವನ್ನು ಅದು ಒಂದು ರೀತಿಯಲ್ಲಿ ಪ್ರತಿಬಿಂಬಿಸುತ್ತೆ. ನಿತ್ಯ ನೂತನವಾಗಿ ಹರಿತಾ ಇರುವಂಥ ಜೀವನದಿ ಇದು.
1: ಇದಕ್ಕೆ ಬೇಕಾಗುವಂತ ಸತ್ವ ಜಗತ್ತಿನಲ್ಲಿ ನಿತ್ಯ

ನಿತ್ಯ ಸಿಗ್ತಾ ಇದೆ, ಅದು ಯಾವುದೋ ಒಂದು ಅನಂತವಾದಂತಹ ಮೂಲದಿಂದ ಎಡೆ ಬಿಡದೆ, ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಬರ್ತೀನಪ್ಪ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಅದು ಎಡೆ ಬಿಡದೆ ಅದು ನಮಗೆ ಆ ಒಂದು ಚೈತನ್ಯದ ಅಲೆ ನಮಗೆ ಸಿಗ್ತಾನೆ ಇದೆ. ಆ ಅಲೆಯನ್ನು ನಾವು ಪಡ್ಕೊಂಡ್ರೆ ಹೊರಗಿನ ಅನಂತದಿಂದ ಬರ್ತಾ ಇರುವಂಥ ಆ ಚೈತನ್ಯ ನಮ್ಮ ಒಳಗೆ ಸೇರಿ ನಮಗೆ

0: ಅನ್ನದಿಂದ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಚೈತನ್ಯ ಪೂರ್ಣವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಾವು ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 78 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆರೋಗ್ಯವೇ ಮಹಾಭಾಗ್ಯ. ಈ ಗಾದೆ ಮಾತು ಮಾನವನ ಜೀವನದ ಅತ್ಯಂತ ಶ್ರೇಷ್ಠ ಸತ್ಯವನ್ನು ಪ್ರತಿಪಾದಿಸುತ್ತದೆ. ಹಣ, ಆಸ್ತಿ, ಅಧಿಕಾರ, ವಿದ್ಯೆ, ಖ್ಯಾತಿ ಎಲ್ಲವನ್ನು ಗಳಿಸಿದರೂ ಆರೋಗ್ಯ ಇಲ್ಲದಿದ್ದರೆ ಅವುಗಳ ಸಾರ್ಥಕತೆ ಕ್ಷೀಣಿಸುತ್ತದೆ. ಆರೋಗ್ಯವಂತ ವ್ಯಕ್ತಿಯೇ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ತನ್ನ ಕನಸುಗಳನ್ನು ನನಸಾಗಿಸಬಲ್ಲನು. ಆದ್ದರಿಂದಲೇ ಆರೋಗ್ಯವನ್ನು ಎಲ್ಲ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಎಂದು ಪರಿಗಣಿಸಲಾಗಿದೆ. ಇಂದಿನ ಯಾಂತ್ರಿಕ ಮತ್ತು ಧಾವಂತ ಬದುಕಿನಲ್ಲಿ ಅನಾರೋಗ್ಯ, ಕರ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಯ ಕೊರತೆ, ಮಾನಸಿಕ ಒತ್ತಡ ಹಾಗೂ ಪರಿಸರ ಮಾಲಿನ್ಯದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ, ಯೋಗ, ಸಮರ್ಪಕ ನಿದ್ರೆ ಮತ್ತು ಸಕಾರಾತ್ಮಕ ಮನೋಭಾವದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯತೆಯಾಗಬೇಕಿದೆ. ಆರೋಗ್ಯವಂತ ಸಮಾಜವೇ ಸುಭದ್ರ ರಾಷ್ಟ್ರದ ಅಡಿಪಾಯವಾಗಿರುವುದರಿಂದ ಆರೋಗ್ಯದ ಮಹತ್ವವನ್ನು ಅರಿತು ಅದನ್ನು ಜೀವನದ ಮಹತ್ವವನ್ನಾಗಿಸಿಕೊಳ್ಳುವುದು ಅನಗತ್ಯವಾಗಿದೆ. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯ. ಆರೋಗ್ಯ ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಮಾಡಬಹುದು, ಯಾವುದೇ ಸಾಧನೆಗಳನ್ನಾದರೂ ಮಾಡಬಹುದು. ಹಣ, ಆಸ್ತಿ, ಅಧಿಕಾರ, ಸಂಪತ್ತುಗಳಿಂದ ಬಹು ಮುಖ್ಯವಾದುದು ಉತ್ತಮ ಆರೋಗ್ಯ. ಹಾಗಾಗಿಯೇ ಆರೋಗ್ಯವೇ ಮಹಾಭಾಗ್ಯ ಎನ್ನಲಾಗುತ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಮನುಷ್ಯರ ಬದಲಾದ ಜೀವನ ಶೈಲಿಯಿಂದಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳುಂಟಾಗಿ ಆರೋಗ್ಯವನ್ನು ಹದಗೆಡಿಸಿಕೊಂಡು ನರಳುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ನಿಯಮಿತ ಆಹಾರ ಸೇವನೆ, ವ್ಯಾಯಾಮ ಮೊದಲಾದವುಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಹಿಂದಿನ ಕಾಲದಲ್ಲಿ ಚೆನ್ನಾಗಿ ತಿಂದು ಮೈಕೈಗೆ ಕೆಲಸ ಕೊಟ್ಟು ದೇಹವನ್ನು ಸದೃಢವಾಗಿಟ್ಟುಕೊಂಡು 80-90-100 ವರ್ಷಗಳವರೆಗೆ ಯಾವುದೇ ಗಂಭೀರವಾದ ಕಾಯಿಲೆಗಳಿಗೆ ತುತ್ತಾಗದೆ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಈಗ ಒತ್ತಡದ ಬದುಕಿನಿಂದಾಗಿ ಆರೋಗ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬೇಡವಾದ ಆಹಾರವನ್ನು ಸೇವಿಸುತ್ತಾ ಅನಾರೋಗ್ಯಕ್ಕೆ ಒಳಗಾಗಿ ಅತಿ ಸಣ್ಣ ವಯಸ್ಸಿನಲ್ಲಿ ಗಂಭೀರ ಕಾಯಿಲೆಗಳಿಗೆ ತುತ್ತಾಗುತ್ತಿರುವುದನ್ನು ನಿಜಕ್ಕೂ ವಿಷಾದನೀಯ. ಆರೋಗ್ಯ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿದ್ದು ಅದನ್ನು ಚೆನ್ನಾಗಿ ನೋಡಿಕೊಂಡರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿಕೊಳ್ಳಬಹುದು. ದೈಹಿಕ ಆರೋಗ್ಯ.

ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಂಡರೆ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು, ಕೆಲಸಗಳನ್ನು ಆಯಾಸವಿಲ್ಲದಂತೆ ನಿರ್ವಹಿಸಬಹುದು. ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾದ ಅಂಶವಾಗಿದ್ದು ಆರೋಗ್ಯದ ಹಿತದೃಷ್ಟಿಯಿಂದ ಸದೃಢವಾಗಿರಲು ಸಹಾಯಕವಾಗಿರುತ್ತದೆ. ಮಾನಸಿಕ ಆರೋಗ್ಯ. ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ಪ್ರಸ್ತುತ ದಿನಗಳಲ್ಲಿ ಇದರ ಅಗತ್ಯ ಹೆಚ್ಚಾಗಿದೆ. ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡು ಆಲೋಚನೆಗಳಲ್ಲಿ ಸ್ಪಷ್ಟತೆ ಹೊಂದಿ ಭಾವನೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಮಾನಸಿಕ ಆರೋಗ್ಯವು ಚೆನ್ನಾಗಿ ಇರಲೇಬೇಕು. ರೋಗ ನಿರೋಧಕ ಶಕ್ತಿ. ಯಾವುದೇ ಕಾಯಿಲೆಗಳು ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ರೋಗ ನಿರೋಧಕಗಳಿಗಿರುತ್ತವೆ. ಈ ರೋಗ ನಿರೋಧಕ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಇವುಗಳಿಂದ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿದೆ. ಉತ್ತಮ ಆರೋಗ್ಯಕ್ಕೆ ಅನುಸರಿಸಬೇಕಾದ ನಿಯಮಗಳು. ಉತ್ತಮವಾದ ಆರೋಗ್ಯ ಎಲ್ಲರ ಕನಸಾಗಿದ್ದು ಅದು ಪ್ರಯತ್ನವಿಲ್ಲದೆ ಸುಖ ಸುಮ್ಮನೆ ಬರುವುದಿಲ್ಲ. ಅದಕ್ಕೆ ದೇಹವನ್ನು ದಂಡಿಸುವ ಪೌಷ್ಟಿಕ ಆಹಾರ ಸೇವನೆ ಮಾಡಲೇಬೇಕಾಗಿರುತ್ತದೆ. ಕೇವಲ ಬಾಯಿಗೆ ರುಚಿಯಾಗಿರುವುದನ್ನು ಸೇವಿಸುವುದನ್ನು ಸಾಧ್ಯವಾದಷ್ಟು ಬಿಟ್ಟು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವುದನ್ನು ಸೇವಿಸುವುದನ್ನು ರೂಢಿಸಿಕೊಳ್ಳಬೇಕಿದೆ. ಸಮತೋಲನ ಆಹಾರದ ಸೇವನೆ ಇಂದಿನ ಆಧುನಿಕ ಯುಗದಲ್ಲಿ ಮನೆಯ ಆಹಾರಕ್ಕಿಂತ ಬೀದಿ ಬದಿಯಲ್ಲಿ ಹಾಗೂ ಹೋಟೆಲ್ಗಳಲ್ಲಿ ಸಿಗುವ ಆಹಾರವನ್ನು ಸೇವಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣಗಳು ಏನೇ ಇದ್ದರೂ ಮನೆಯಲ್ಲಿ ಊಟ ಮಾಡುವುದನ್ನು, ದೇಹಕ್ಕೆ ಉಪಯುಕ್ತವಾದ ಪೌಷ್ಟಿಕವಾದ ಆಹಾರವನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಶುದ್ಧವಾದ ಹಣ್ಣು ತರಕಾರಿಗಳನ್ನು ತಿನ್ನುವ ಮೂಲಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕು. ರಾಗಿ ಮುದ್ದೆ ಕಾಳುಗಳು ಹಣ್ಣುಗಳ ಸೇವನೆಯಿಂದ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳು ದೊರಕುತ್ತವೆ. ಇವುಗಳನ್ನು ಕಡೆಗಣಿಸಿ ಫಿಜ್ಜಾ, ಬರ್ಗರ್, ನೂಡಲ್ಸ್ ಮೊದಲಾದ ಜಂಕ್ ಫುಡ್ಗಳ ಸೇವನೆ ಅತಿಯಾದರೆ ಹಣ ಕೊಟ್ಟು ಆರೋಗ್ಯವನ್ನು ಹದಗಡಿಸಿಕೊಂಡು ಕಾಯಿಲೆಗಳನ್ನು ತಾವಾಗಿಯೇ ಕರೆದಂತಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಹೆಚ್ಚಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಶ್ರೀಯುತ ರಮೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತರ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಏರ್ಪಡಿಸಿದ್ದ ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶಿವತ ರಮೇಶ್ ಅವರು. ಬನ್ನಿ ಆಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರಮೇಶ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
2: ರಮೇಶ್ ಅಂತ ಹೊಸೂರು ಗ್ರಾಮ ಎಚ್ಡಿಕೋಟೆ ತಾಲೂಕು.
1: ಮೊದಲಿಗೆ ಬಹಳ ಸಂತೋಷ ರಮೇಶ್ ಅವರೇ, ನೀವು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತವನ್ನ ಸೇವನೆ ಮಾಡಿದ್ರೆ ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತೀವಿ, ಜೊತೆಗೆ ಈ ಕುಡಿತವನ್ನು ಬಿಟ್ಟರೆ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಕೂಡ ನಾವು ನಡೆಸಿಕೊಂಡು ಹೋಗಬಹುದು ಎಂಬ ಈ ಎರಡು ವಿಚಾರಗಳ ಬಗ್ಗೆ, ಇದಕ್ಕಿಂತ ಹೆಚ್ಚಾಗಿ ಎಷ್ಟೋ ಕುಟುಂಬಗಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಸಂಸಾರವನ್ನೇ ಹಾಳು ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಅಂತ ಕುಟುಂಬಗಳಿಗೆ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಡಲು ಈ ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಪ್ರಸ್ತುತ ಜೀವನ ಹೇಗೆ ನಡ್ಕೊಂಡು ಹೋಗ್ತಿದೆ ರಮೇಶ್ ಅವರೇ, ಹೇಗಿದೆ ಜೀವನ?
2: ಚೆನ್ನಾಗಿದೆ ಸರ್, ಇವಾಗ ಏನ್ ತೊಂದ್ರೆ ಇಲ್ಲ. ಇವಾಗ ನಡ್ಕೊಂಡು ಹೋಗಕ್ಕೆ ಕೂಲಿ ಮಾಡೋದಕ್ಕೆ ಯಾವ ಕಡೆ ಹೋಗಿದ್ರು ಯಾರು ನಮ್ಗೆ ಏನು ಅಂತ ಹೇಳ್ತಾ ಇಲ್ಲ. ಇವಾಗ ಫಸ್ಟ್ ಎಲ್ಲ ಅಂತ್ಕೊಂತಿದ್ರು ಬೀದಿ ಬೀದಿಗಳೆಲ್ಲ ಕುಡ್ಕೊಂಡು ತಿರುಗುತ್ತಾರೆ, ಎಲ್ಲ ಮನೇಲಿ ಏನು ಚೆಲು ಗಿಲು ಏನು ನಡೆಸಲ್ವಾ, ಸಾಮಾನ್ಯ ಏನು ಇಲ್ವ, ಹಂಗೆ ಹಿಂಗಂತ ಜಗಳ ಮಾಡ್ತಾ ಇದ್ರು.
3: ಇವಾಗ ಯಾರು ಹೇಳ್ತಾ ಇಲ್ಲ. ಈಗ ನನ್ನ ನೂರಕ್ಕೆ ಜನಗಳಿಗೆಲ್ಲ ಬಾರಿ ಇಷ್ಟ ಆಗಿದೆ. ಹೆಂಗೆ ಆದ್ರೂ ಜೀವನಗಳೆಲ್ಲ ಎಣ್ಣೆಲ್ಲ ಬಿಟ್ಟು ಚೆನ್ನಾಗಿ ಅವನೇ, ಆಮೇಲೆ ತೊಂದ್ರೆ ಏನು ಇಲ್ಲ ಮನೇಲಿ, ಅಷ್ಟು ತೊಂದ್ರೆ ಜಗಳ ಪಗಳ ಏನು ಇಲ್ಲ ಅಂತ ಹಂಗೆಲ್ಲ ಮಾಡ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಸುಗದಲ್ಲೇ ಬಾಳ್ತಾ ಇವೆ. ಎಣ್ಣೆ ಇದ್ದಾಗ ಬಾರಿ ಬೀದಿಗಳಿಗೆಲ್ಲ ನಮ್ಮ ಮೇಲೆ ಬಾರಿ ಜನಗಳು ನಿಷ್ಠುರ ಆಗಿತ್ತು. ಅದೆಲ್ಲ ಬಿಟ್ಟು ಬಿಟ್ಟು ಇವಾಗ ನಿಮ್ಮ ಹತ್ರ ಬಂದು ಎಚ್ಡಿಕೋಟೆ ತಾಲೂಕಲ್ಲಿ ಅಲ್ಲಿ ಬಂದಾಗ ಆಮೇಲೆ ಅವರೆಲ್ಲ ನಮ್ಮನ್ನ ಬೈದು ಹಂಗಾರು ಹೋಗಿ ಬದುಕು ಅಂತ ರೂಟ್ ಹುಡುಕಿ ನಮ್ಗೆ ಹೇಳೋ ಸಕ್ಷಣದಲ್ಲಿ ನಾವು ಅಲ್ಲಿ ಬಂದೋ. ಇವಾಗ ಅವರಿಂದ ನಮ್ಗೆ ಮುಂದುವರೆದು ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ ಬಾರಿ ಬೇಡ್ಕೊತಾ ಇದ್ದೀನಿ. ಇನ್ನೂ ಮುಂದ್ಗಡೆ ಹೋಗಿ ಇನ್ನೇನಾದ್ರು ಮಕ್ಳು ಗಿಕ್ಕಳೆಲ್ಲ ಮದುವೆ ಗಿದ್ದು ಎಲ್ಲ ಮಾಡಿಸಿ ಅವರು ಬಾಳಾಟ ಬಾಳಲಿ ಅಂತ ನನ್ನ ಪ್ರಯತ್ನದಿಂದ ನಾವು ಈಗ ಮುಂದರಿತಾ ಇದ್ದೀನಿ. ಇವಾಗ ಎಣ್ಣೆ ಗಿಣ್ಣೆ ಯಾವುದೇ ಜನಗಳು ಬಂದಿದ್ರು ನನಗೆ ಎಣ್ಣೆ ಬೇಡ ಅಂತ ಅನಿಸ್ತದೆ. ಮನೇಲಿ ಒಂದೇ ಬಾಳಿ ಬದುಕಬೇಕು, ನೆಮ್ಮದಿಯಾಗಿ ಸುಖವಾಗಿ ಇರಬೇಕು ಅಂತ ಒಂದು ಆಸೆ ಪಡ್ತಾ ಇದ್ದೀನಿ. ಆಮೇಲೆ ಮುಂದ್ಗಡೆ ಕೆಲಸ ಮಾಡಿ ಬರೋ ಟೈಮಲ್ಲೆಲ್ಲ ಆಮೇಲೆ ಏನು ಇಲ್ಲ ದುಡ್ಡು, 500 ರೂಪಾಯಿ ಸಿಕ್ಕಿದ್ರೆ 500 ರೂಪಾಯಿ ಆವತ್ತು ತೀರೋಗೋದು. ಮನೇಲಿ ಬಂದಿದ್ರೆ ಜಗಳ, ಹೆಂಡತಿ ಮೇಲೆ ಜಗಳ, ಮಕ್ಳ ಮೇಲೆ ಎಲ್ಲ ಹಿಂಗೆಲ್ಲ ಜಗಳ ಮಾಡಿಗೆ ಇವೆಲ್ಲ ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದೀನಿ. ಇರ್ಲಿ ಕಷ್ಟಪಟ್ಟು ಇವಾಗ ಒಳ್ಳೆ ಸುಖ ದೇವ್ರ ಮುಂದುವರಿಸಿ ಇದೆಲ್ಲ ಚೆನ್ನಾಗಿರ್ಬೇಕಂತ ನಾನು ಆತ್ಮವಾದಲ್ಲಿ ಒಳ್ಳೆ ಚೆನ್ನಾಗಿ ಬದುಕಬೇಕಂತ ಆಸೆ ಪಡ್ತಾ ಇದ್ದೀನಿ.
1: ಅದೇ ಒಟ್ಟಾರೆ ಹೇಳೋದಾದ್ರೆ ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಪ್ರಸ್ತುತ ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ?
2: ಯಾವ ಸರ್, ಅಲ್ಲಿ ಇವಾಗ ಒಂದು 2 ತಿಂಗಳು ಆಗಿದೆ, 2 ತಿಂಗಳ ಹಿಂದೆ ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ. ಫುಡ್ ಗಿಡ್ಡ ಎಲ್ಲ ಚೆನ್ನಾಗಿ ಮನೇಲಿ ಮಾಡ್ಕೊಡ್ತಾರೆ, ಅದು ನಾನು ಅಲ್ಲಿ ಇಲ್ಲೆಲ್ಲ ಕೆಲಸ ಮಾಡ್ತೇನೆ. ಮನೆ ಹತ್ರ

0: ಬಂದಾಗ ಸ್ನಾನ ಗಿನ ಎಲ್ಲ ಮಾಡಿ ಅಚ್ಚಿದಾಗ ಮನೇಲಿ ಇರ್ತೇನೆ. ಆಮೇಲೆ ಬಾರ್ ಹತ್ರ ಹೋದ್ರು ಕೂಡ ನನಗೆ ಏನು ಇಲ್ಲ, ನನಗೆ ಒಂದು ಆ ಬಾರ್ ಹತ್ರ ಹೋಗಿ ನನ್ಗೆ ಇಷ್ಟ ಇಲ್ಲ. ಆದ್ರೆ ಜನಗಳಂತ ಒಯ್ತಾ ಇನಿ, ಅವ್ರು ಏನಾದ್ರು ಕೊಟ್ಟಿದ್ರು ಅದನ್ನ ಬಿಕ್ರಿ ಮಾಡಬೇಕಾದ್ರು ಬಿಡಿ ಬಿಕ್ಕಿ ಪೊಟ್ಟಲ್ಲಿ ತೆಗಿತೀನಿ. ಆಮೇಲೆ ಆ ಕಡೆ ಮನೆ ಸಾಮಾನುಗಳೆಲ್ಲ ತಕೊಂಡ್ಬರ್ತೀನಿ. ಆಮೇಲೆ ಎಂಟಿ ಮಕ್ಕಳೆಲ್ಲ ಅವರು ಚೆನ್ನಾಗವ್ರೆ. ಮೊದ್ಲೆಲ್ಲ ದನ ಕರುವೇನೋ ನೋಡ್ತಿದ್ದಿಲ್ಲ, ಆಡುವೇನೋ ನೋಡ್ತಾ ಇದ್ದಿಲ್ಲ, ಬರೀ ಎಣ್ಣೆ ಕುಡ್ಕೊಂಡು ಹಿಂಗ್ ತಿರ್ಗೋದು. ಸಾಯಂಕಾಲ ಆಯ್ತು ಅಂದ್ರೆ ಬಿದ್ದ ಮನೆ ಕೂಡ ಬೆಳಿಗ್ಗೆ ಆಗ ಸ್ವಲ್ಪ ಮನೇಲಿ ಸ್ವಲ್ಪ ಕಿರಿಕಿರಿ ಹಂಗೆಲ್ಲ ಮಾಡ್ತಿದ್ದೆ. ಇವಾಗೆಲ್ಲ ಬಿಟ್ಟು ಬಿಟ್ಟು ಈಗ ಒಳ್ಳೆ ಚೆನ್ನಾಗಿದ್ದೀನಿ. ಇನ್ನೂ ಮುಂದುವರಿಬೇಕಂತ ಆಸೆ ಪಡ್ತಾ ಇದ್ದೀನಿ. ಇನ್ನೂ ಮುಂದೆ ಬಾಳಾಡದಲ್ಲೇ ಇನ್ನೂ ಒಂದು 16 ವರ್ಷ ಜೀವನಗಳಲ್ಲ ಬದುಕಲೇಬೇಕಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ.
1: ಅದೇ ತಾವು ಈ ಕುಡಿತವನ್ನು ಬಿಟ್ಟದ್ರಿಂದ ಕೆಲವು ಮನೆಯ ಜವಾಬ್ದಾರಿಗಳನ್ನು ತಗೊಂಡು ಮನೆಯ ಒಂದು ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ?
0: ಹೌದು ಸರ್. ಇವಾಗೆಲ್ಲ ಮನೆಗಿನೆ ಎಲ್ಲ ಗ್ಲಾವ್ ಎಲ್ಲ ಮುಗಿಸ್ಬಿಟ್ಟು ಕಕ್ಕೋಸಂದು ಕೂಡಿ ಏನು ಆಯ್ತಾ ಇದ್ದೆ. ಈ ಎಣ್ಣೆ ಬಿಟ್ಟಮೇಲೆ ಎಲ್ಲರೂ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಅದ್ಮೇಲೆ ಅಂಗಡಿ ಗಿಂಗಡಿ ಎಲ್ಲ ಕೃಷಿ ಮಾಡಿದ್ದೀನಿ. ಯಾವ್ದಾದ್ರು ಒಂದು ವ್ಯಾಪಾರಕ್ಕೆ ತೊಡಬೇಕಂತ ಒಂದು ಆಸೆ ಇದೆ.
1: ಹಾಗೇನೆ ಸುಮಾರು 7 ವರ್ಷಗಳಿಂದ ಕುಡಿತಾ ಇದ್ರಿ, ಇದಕ್ಕೆ ಏನ್ ಕಾರಣ ಇತ್ತು ರಮೇಶ್ ಅವರಾಗಿದ್ರೆ?
0: ಅದು ಕುಡ್ತದ್ರಿಂದ ಸರ್ ಒಂದು ಯಾವ್ದಾವ್ದು ಹಂಗೆ ಟೆನ್ಷನ್ ಆಗಿ ಹಿಂಗ್ ಕುಡಿತಾ ಇದ್ದು. ಮತ್ತೆ ಜೊತೆಗಳು ಜನಗಳು ಇದ್ರು, ಜನಗಳಿಂದ ನಾವು ಈ ತರ ಸಂಘಗಳು ಅವ್ರ ಜೊತೆ ಸೇರ್ಕೊಂಡು ಅವನು 100 ರೂಪಾಯಿ ಮುಡ್ಕೊಂಡು ನಾವು 500 ರೂಪಾಯಿ ಹಿಂಗ್ ಮುಡಿಕೊಂಡು ನಮ್ ಬಾಳಾಟಿಕೆ ಹೋಸ್ಕರ ಎಣ್ಣೆ ಕುಡಿದು ಭಾರಿ ಕಷ್ಟಪಟ್ಟು ಆಮೇಲೆ ಜನಗಳೇ ನಮ್ಗೆ ಉದ್ಗಾರ ಇಲ್ಲ. ಅದ್ಮೇಲೆ ನಮ್ಮೇಲೆ ಒತ್ತಿದ್ದೆ ಅವರು ಜೊತೆ ಸೇರ್ಕೊಂಡು ನೀ ಒಂದ್ 2 ವರೆ ಅಂತ ಹೇಳಿದ್ರು ನಮ್ಗೆ ಕುಡಿಸಿದ್ರೆ ನಾವು 4-5 ಹಿಂಗೆಲ್ಲ ಕುಡಿದು ಮತ್ತೆ ಮನೆಯನ್ನು ಕಾಣಕ್ಕಿಲ್ಲ, ಹೆಂಡತಿ ಮಕ್ಕಳನ್ನು ನೋಡಕ್ಕಿಲ್ಲ. ಆಮೇಲೆ 3 ದಿವಸ ಆದ್ರೂ ಸ್ನಾನ ಇಲ್ಲ. ಇನ್ನು ಹಿಂಗೇನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಬೆಳಗ್ಗೆ ಸಾಯಂಕಾಲ ಎದ್ದಲ್ಲೇನು ಎಣ್ಣೆ ಇಟ್ಟು ಹಂಗೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದು. ಈಗ ಎಲ್ಲ ನೋಡ್ದು ಆಮೇಲೆ ಕರ್ಕೊಂಡು ಈ ಸಂಘದವ್ರು ಅವರೇ ಅವ್ರು ದಯವಿಟ್ಟು ನೀವು ಹೋಗಿ ಒಳ್ಳೇದಾಯ್ತು ನಿಮ್ಗೆ ಚೆನ್ನಾಗಿರ್ತವ್ರಿ ಹೋಗಿ ಅಂತ ಅವರೇ ಹೇಳಿದ್ದು. ಆಮೇಲೆ ಗಣೇಶ ನಮ್ಮನ್ನ ಕರ್ಕೊಂಡು ಹೋಗಿ ಸಭೆ ಮುಂದೆ ನೆನೆಸಿ ತೋರಿಸ್ತಾ ಹಿಂಗೆಲ್ಲ ಇದ್ದರೆ ನಿಮ್ಗೆ 16 ವರ್ಷ ಬಾಳಾಡಿದಲ್ಲಿ ಪೈನ ಬದುಕಬಹುದು ಅಥವಾ ನೆಮ್ಮದಿಯಾಗಿ ಬದುಕಬಹುದು, ಅದಕ್ಕೇನು ತೊಂದರೆ ಏನಿಲ್ಲ. ಅದಕ್ಕೆ ಕಷ್ಟಪಟ್ಟು ಇಲ್ಲಿ ಈ ತರ ದುಡ್ದು ಈ ತರ ದುಡ್ಡು ಚಲು ಮಾಡ್ಕೊಂಡು ಬೀದ್ ಬೀದಿಗಳಿಗೆಲ್ಲ ನಾಯ್ಕಂತ ತಿರೋದ್ರಗಿಂತ ಹಂಗೆ ನಿಮ್ ಜೊತೆಲಿ ಬಂದ ಕೂಡ ನೀವು ನೆಮ್ಮದಿಯಾಗಿ ನಾನು ತೋರಿಸ್ಕೊಡ್ತೀನಿ ಅಂತ ಅವ್ರು ಬಂದು ತೋರಿಸ್ಕೊಟ್ಟಿದ್ರೆ ಇವತ್ತು ನಾವು ಒಳ್ಳೆ ನೆಮ್ಮದಿಯಾಗಿ ಬರ್ತೇವೆ. ನಮ್ಗೇನು ಇವಾಗ ಏನು ಅಷ್ಟು ಕಷ್ಟನೇನೇನು ಇಲ್ಲ. ಆ ಎಣ್ಣೆ ಬಿಟ್ಟ ಮೇಲೆ ನನ್ಗೆ ಸಾಕೋ ಸಾಕು ಅಂತಾಯ್ತು. ಆ ದೇವ್ರಿಗೆ ಶಿವನೇ ನಾನು ಕೈ ಮುಗಿದೀನಿ, ಬಾಳಾಡದಲ್ಲಿ ನನಗೆ ಇನ್ನೊಂದು 10 ವರ್ಷ ಆದ್ರೂ ಬಾಳಿ ಬದುಕಬೇಕಂತ ನನ್ನ ಆಸೆ ಇದೆ. ಇನ್ನು ಅದ್ಮೇಲೆ ನಮ್ಗೇನು ಎಣ್ಣೆ ಗೆಣ್ಣೆ ಏನು ಬೇಡ.
1: ಅದೇ ತಾವ್ ಹೇಳ್ತಿದ್ರಿ ನಾ ಈ ಕುಡಿದಕ್ಕೆ ಏನ್ ಕಾರಣ ಇತ್ತು ಅಂದ್ರೆ ಕೆಲವರು ನಮ್ಮೂರಲ್ಲಿ ಜನಗಳು ಕುಡಿತಾ ಇದ್ರು, ಅವರು ಸ್ವಲ್ಪ ಎಣ್ಣೆ ತಗೋ ಕುಡಿ ಏನು ಆಗಲ್ಲಂತ ನನಗೆ ಎಣ್ಣೆ ಕೊಟ್ಟಿದ್ರು, ಅದರಿಂದ ನಾ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಇವಾಗ ಯಾವ್ದಕ್ಕೊಂದ್ಸತಿ ಈ ರೀತಿ ಎಣ್ಣವನ್ನ ಕುಡಿದೆ ಕೊಡ್ತಾ ಇದ್ರೆ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳು ಉಂಟಾಗಬಹುದು? ಯಾವ್ದಕ್ಕೊಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಬೇಡವಂತ ಅನಿಸ್ತಿರ್ಲಿಲ್ವಾ ಅವಾಗ? ಹೇಗೆ ರಮೇಶ್ ಅವರು ನಿಮ್ಗೆ
0: ಅನ್ಸಿತ್ತು ಸರ್? ಅಲ್ಲೇ ಚೆನ್ನಾಗಿ ಕುಡಿದ್ಬಿಟ್ಟು ಮಾರ್ಲಾ ದಿವಸ ಕೈ ಕಾಲೆಲ್ಲ ಉರಿ ಕಣ್ಣುರಿ ತಲೆ ಊರಿ ಹಿಂಗೆಲ್ಲ ಬಂದಿದ್ರು ಕುಡಿ ಪುನಾನುವೆ ಸತ್ರ ಸಾಯ್ಲೇಬೇಕು ಅಂದ್ಬಿಟ್ಟು ಪುನಾನು ಎಣ್ಣೆನೆ ಕುಡಿತಾ ಇದ್ದು. ಅದನ್ನೆಲ್ಲ ಹೋಗಿ ಹಾಸ್ಪಿಟಲ್ ತೋರಿಸಿದ್ರಪ್ಪ ಒಂದು 10-20 ದಿವಸ ಬಿಟ್ಬಿಡು, ನಿನ್ಗೆ ಭಯಂಕರ ತೊಂದರೆ ಇದೆ, ಬರೀ ಎಣ್ಣೆ ಹಾಕ್ಬಿಟ್ಟು ಫುಡ್ ಹೊಟ್ಟೆಲ್ಲಿ ಏನು ಇಲ್ಲ ಅಂತ ಡಾಕ್ಟ್ರು ಕುಡಿ ಹೇಳ್ತಾ ಇದ್ರು. ಅದನ್ನು ಕುಡಿ ಒಂದು 4 ದಿವಸ ಬಿಟ್ಬಿಟ್ಟು ಅನ್ನ 4 ದಿವಸದಲ್ಲೇ ನಾವು 4-5 ಜನ ಸೇರ್ಕೊಂಡಿದ್ರೆ ಅವ್ರ ಹಾಫ್ ಬಾಟ್ಲು ಮತ್ತೆ 1 ಲೀಟರ್ ಎಲ್ಲ ಇಸಿ ಕುಡಿಯೋ ತೆಗಿ ಅಂತ ಹೇಳ್ತಾ ಇದ್ರು. ಇನ್ನು ಅವಾಗೆಲ್ಲ ಇವರೆಲ್ಲ ಕುಡಿತಾ ಇದ್ರೆ ನನಗೂ ನಾಟಿ ಇರ್ತಾ ಇದ್ರು, ನಾನು ಒಂದು ಕುಡಿದ್ಬಿಟ್ಟಿದ್ದೆ. ಅವಾಗ ಹೊಟ್ಟೆ ನೋವು ಬರೋದು ಕೈಕಾಲು ಬರೋದು ಹಿಂಗೆಲ್ಲ ಇದ್ರೆ ಹೆಂಡತಿ ಕುಡಿ ಆಡೋದು ನೀನ್ ಕುಡಿದಾಗೆ ಡೈರಿ ಕುಡಿದಾಗತಾನೆ ಈ ತರ ಸಪೋಗ ಬರ್ತಾ ಇರೋದು. ನೀನು ಹಾಸ್ಪಿಟ್ಲ್ ಹೋಗಿ ತೋರ್ಸು ತಗೋ ಒಂದು 500 ರೂಪಾಯಿ ತಗೊಂಡು ಹೋಗಿ ತೋರ್ಸ್ಬಿಟ್ಟು ಬಾ ಅಂತ ಹೇಳಿದ್ರು. ಅಲ್ಲಿ ಆಸ್ಪತ್ರೆಗೇನು ಹೋಯ್ತಾ ಇಲ್ಲ, 500 ರೂಪಾಯಿ ತಗೊಂಡು ಬಾರ ಅಲ್ಲಿ ಚೆನ್ನಾಗಿ ಕುಡಿದು ಬಿಟ್ಟು ಸಾಯಂಕಾಲ 6 ಗಂಟೆ 7 ಗಂಟೆ ಮನೆಗೆ ಬರೋದು. ಹಂಗೆಲ್ಲ ಮಾಡಿ ಬರ್ತಾ ಇರೋ ಟೈಮ್ ಅಲ್ಲಿ ಪುನಾನು ಮಾರ್ಲಿನ ಕಾಸಿಲ್ಲ. ಆವಾಗ ಮನೇಲಿ ಇರೋದು ಭತ್ತ ಸ್ವಲ್ಪ ರಾಗಿ ಹಂಗೆಲ್ಲ ತಗೊಂಡು ಮಾರ್ಬಿಡ್ತಿದ್ದೆ. ಇನ್ನು ಹೆಂಡತಿ ಇನ್ನೇನ್ ಮಾಡ್ತಾಳೆ, ಇನ್ನು ಹೆಂಗಾದ್ರು ನೀವು ಹಾಳಾದ್ರೆ ಏನೋ ಬಾಳಾದ್ರೆ ಏನೋ ಕುಡಿದು ಏನಾದ್ರು ಮಾಡುವ, ನನಗೇನು ಇಲ್ಲ, ನನಗೆ ಚೆಲುವಿರೋದು ಕುಡಿಯ ತಗೊಂಡು ಮಾರ್ತಾ ಇಲ್ಲ. ನಿನ್ಗೆ ಏನಾದ್ರು ದರಿದ್ರು ಅಲ್ವಾ, ಇದೆಲ್ಲ ಕಷ್ಟಪಟ್ಟು ಅಧ್ವಾನ ಮಾಡಿ ಮನೇಲಿ ಮಡಿಕೊಂಡು ಅಂತ ಗೋ ಅಂತ ಗೋಳಾಡಿದ್ರೆ ನಮ್ಗೆ ಅದೇನು ತೋಂತಾ ಇಲ್ಲ, ನಮ್ಗೆ ಕುಡಿಬೇಕಷ್ಟೇ. ಆವಾಗ ಬೆಳಿಗ್ಗೆ ಎದ್ದಲ್ಲ ಆಗ ಕಣ್ಣೀರ್ ಹಾಕೊಂಡು ಗೋಳಾಡಿಸ್ಲಿ ಆಗ ಒಂದು ಯೋಚನೆ ಇರ್ತದೆ. ಶೇ ನನ್ನ ಹೆಂಡತಿ ಮಾತು ನಾನು ಕೇಳ್ದೋದ್ಮೇಲೆ ನಾನು ಯಾಕೆ ಬದುಕೋದು ಅಂತ ಹಂಗ ಹೋಗಿ ಬೀದಿಗಳೆಲ್ಲ ಹೋಗಿ ಸಿಟಿಗೆ ಹೋಗೋ ಟೈಮಲ್ಲಿ ಅಲ್ಲಿ ಜನಗಳು ಸಿಕ್ಕೇ ಸಿಗ್ತಾರೆ. ಆವಾಗ ಬರೋ ನೀನು ಒಂದು ಹಾಕುವತ್ತಾಗಿ ಏನು ಮಾಡೋಕ್ಕಾಗಿಲ್ಲ, ಕಾಸು ಬೀಸಲ್ಲ ನಿನ್ನೆ ರಾತ್ರಿ ಮುಗಿಸ್ಕೊಂಡೆ, ಒಂದು ನೈಟಿ ಹಾಕ್ಬಿಡು ಅಂತ ಅವ್ರ ಜೊತೆ ಸೇರಿದ್ರೆ ಇನ್ನ ಸಾಯಂಕಾಲ ಬೇರೆ ಬರೀ ಎಣ್ಣೆನೆ ಹಿಂಗೆಲ್ಲ ಆಗ್ಬಿಟ್ಟು ಭಾರಿ ಬೇಜಾರಾಯ್ತು. ಏನೋ ನಿಮ್ಮ ಹತ್ರ ಬಂದದ್ಗ ಭಾರಿ ಪುಣ್ಯ ಪಡ್ದೀನಿ, ಆ ದೇವ್ರೆ ನನ್ಗೆ ಸಾಕ್ಷಿ ಆಗ್ಬೇಕು ಶಿವನೇ. ಮನೆ ದೇವ್ರನ್ನ ನೆನ್ಸ್ಕೋತೇನೆ.

0: ಅವ್ರನ್ನ ನೆನ್ಸ್ಕೊಂಡು ಆಗಿ ಇವಾಗೆಲ್ಲ ನೋಡೋಸಲ್ಲ ಭಯಂಕರ ಕಣ್ಣೀರು, ಇವಳೆ ತಾನಾಗಿನೆಲ್ಲ ಮಾಡಿ ಅಂತಾನೆ ನೀವು ಕರ್ತ ಜಾಗಕ್ಕೆ ಬನ್ನಿ ಅಂತ ಹೇಳಿದ್ರಲ್ಲ, ಆಗ ನಾನು ಬಂದಿದ್ದು ಇಷ್ಟು ನೆಮ್ಮದಿ ಆಗಿದೆ ನಮ್ಮ ಎಣ್ಣೆ ಬಿಟ್ಟದ ಮೇಲೆ ನನ್ಗೊಂದು ಕರ್ತವ್ಯದಲ್ಲಿ ಒಳ್ಳೇದಾಗು ಅಂತ ಕಾಣ್ತದೆ ಸರ್. ಅದಕ್ಕೆ ಒಳ್ಳೇದಾಯ್ತೀರಿ ಇನ್ನೂ ಅನುಭವದಲ್ಲಿ ನಾನು ಜನ್ಮದಲ್ಲಿ ನೀನು ಇನ್ನಾರು ಹತ್ತಾರು ಜನರು ಜೊತೆಲ್ಲ ಸೇರಿ ಅವ್ರಿಗೂ ಒಂದು ಬುದ್ಧಿವಂತನೂ ಆಗಿ ಅವ್ರಿಗೂ ಒಂದು ಕಥೆಗಳು ಹೇಳ್ತೀನಿ ನೋಡಪ್ಪ, ನಾ ಅವರಿಂದ ನಾ ಬದುಕರಿ, ನನ್ನಿಂದ ನೀವು ಸ್ವಲ್ಪ ಬುದಿಕೊಳ್ಳಿ ಮುಂದ್ಗಡೆ, ಹಾಗೆ ಎಲ್ಲ ಶರಾಬ್ ಎಣ್ಣೆ ಹೊಡೆಯೋದೆಲ್ಲ ನನ್ನ ಜೊತೆಲಿ ಬಂದು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರು ಜನಗಳು ನನ್ನ ಮಾತು ಕೇಳೋದೂ ಇಲ್ಲ, ಅವರು ಸಾಯಂಕಾಲ ಇನ್ನು ಸುಮ್ಮನೆ ಹೇಳೋದು ಹಂಗೆ ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಒಂದೆರಡು ತಿಂಗಳ ಬಿಟ್ಟದ ಮೇಲೆ ಆಗ ಊರ್ ಜನಗಳಿಗೆ ವಿಷಯ ಗೊತ್ತಾಯಿತು. ಚೆನ್ನಾಗಿ ಅವನೇ ಸ್ವಲ್ಪ ತಡಿ ಗಿಡಿ ಎಲ್ಲ ಬಂದವನೆ, ಅವೆಲ್ಲ ಪುಟ್ಟು ಗಿಟ್ಟ ಎಲ್ಲ ತಿಂತಾನೆ, ಈಗ ಎಣ್ಣೆಲ್ಲ ಬಿಟ್ಟ ಮೇಲೆ ಇವಾಗ ಊರ್ ಕಟ್ಟೋದೆಲ್ಲ ನನ್ನ ಮೇಲೆ ಭಾರಿ ಇಷ್ಟ ಪಡ್ತಾರೆ ಸರ್. ಅಲ್ಲಿ ಇನ್ನು ಮುಂದೆ ಏನಾದ್ರೂ ವ್ಯಾಪಾರ ಗ್ಯಾಪಾರ ಮಾಡ್ಕೊಂಡು ಜೀವನ ಮಾಡು, ಇನ್ನು ಯಾಕೆಲ್ಲ ಎಷ್ಟೆಲ್ಲ ಈ ಭಾರತದಲ್ಲಿ ಏನು ಇರ್ತಿದ್ದಿಲ್ಲ, ಒಣಗಿ ಸಹಾಯಕ ಆಗ್ಬಿಟ್ಟಿದೆ, ಇವಾಗೆಲ್ಲ ನೆಮ್ಮದಿ ಆಗೋ ಭಾರತದಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ನಮ್ ಚಿಕ್ಕವಾಗ ನಮ್ ತಾಯಿ ಇದ್ರೆಲ್ಲ ಇವಾಗ ಬಂದು ಎಲ್ಲ ಹೇಳ್ತಾ ಇದ್ರು, ಇನ್ ಮೊದಲು ಈ ತರ ಎಣ್ಣೆ ಕೊಡುವ ಬೀದಿ ಬೀದಿಗಳೆಲ್ಲ ಉಚ್ಚಿನಾಯಾಗಿ ತೀರುತ್ತದಲ್ಲ, ಇವಾಗ ಎಲ್ಲ ಕುಡ್ತಾ ನಿಲ್ಸಿದ್ಮೇಲೆ ಚೆನ್ನಾಗಿದೆ.
1: ಅದೇ ತಾವ್ ಹೇಳ್ತಿದ್ರೆ ಕುಡಿತವನು ಬಿಟ್ಟ ನಂತರ ಇವಾಗ ನಿಮ್ಮೂರ ಗ್ರಾಮಸ್ಥರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಗೌರವ ಕೊಟ್ಟು ಮಾತಾಡ್ತೀರ ಅಂತ ಹೇಳ್ತಾ
0: ಇದೀರಾ.
1: ಕುಡಿಯುವ ಸಂದರ್ಭದಲ್ಲಿ ತಮಗೆ ವೈಯಕ್ತಿಕವಾಗಿ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳು ಉಂಟಾಗ್ತಿದ್ದ ರಮೇಶ್ ಅವರೇ?
0: ಬೆಳಗ್ಗೆ ಎದ್ದಲ್ಲ ನಂಗೆ ಎಣ್ಣೆ ಇಲ್ದ ಕಂಡು ಅಮ್ಮನ್ನ ಫುಡ್ಡೇನೆ ಬೇಡ, ಫುಡ್ ಒಂದು ಗಂಟೆ ಟೈಮು ಬೇಡ, ನಾಲ್ಕು ಗಂಟೆ ಟಿವಿ ಬೇಡ, ಆರು ಗಂಟೆ ಟೈಮಲ್ಲಿ ನನಗೆ ಎಣ್ಣೆ ಬೇಕು. ಎಣ್ಣೆ ಕುಡಿದು ಒಳ್ಳೆ ಕೂಸ ಆಯ್ತು ಅಂತ ಅಂದ್ಮೇಲೆ ಮನೇಲಿ ಕಿರಿಕಿರಿ ಅಂತ ಜಗಳ, ಆಮೇಲೆ ಮಗನ ಹತ್ರನೂ ಅದು ಕಾಸು ಕೊಡೋ ಏನೋ ನಿನ್ನ ತಂದು ಮಡಗಿಲ್ಲ ಅಂತ ಅವನು ಕುಡಿ ಬೈದು ಬಿಡ್ತಿದ್ದೆ. ಆಗೆಲ್ಲ ಅಪ್ಪ ಕುಡಿದು ಹಿಂಗೆ ಪರದಾಡ್ತಾನೆ, ಕೊಡ ತಗೊಂಡ ತೈವತ್ತ ಹೋಗ್ಲೇ ತೆಗಿ ಅಂತ ಅಲ್ಲಿ ಕೊಡ್ತಿದ್ದ. ಇವಾಗ ಅವನೇ ನನಗೆ ಹೇಳ್ತಾನೆ ನೀನೆ ಒಳ್ಳೆ ಚೆನ್ನಾಗಿದ್ದೆಲ್ಲ, ಇನ್ನೇನ ನಿನಗೆ ಮನೆಗೆ ಇನ್ನೇನು ಕೆಲಸ ಮಾಡ್ಕೊಂಡು ಮನೇಲೇ ಇರೋ, ಅದೇ ನೀನು ತೊಂದರೆ ಇಲ್ಲ, ನೀನು ಎಣ್ಣೆಗೆ ನೀನು ಹಾಕ್ಬೇಡ ಅಂತ, ನೀನು ಇಷ್ಟು ಮೆಟ್ಲೆಲ್ಲ ನನ್ನ ನೋಡೋಕೆ ಚೆನ್ನಾಗಿದೀಯ ಅಂತ ಮಗನೇ ಹೇಳ್ತಾನೆ. ಹಂಗೆಲ್ಲ ಮೆಂಬರ್ಗಳು ನನ್ನ ಕಂಡೆಲ್ಲ ಭಾರಿ ಇಷ್ಟಪಡ್ತಾರೆ, ಈ ಊರ್ ಮೆಂಬರ್ಗಳೆಲ್ಲ ಹಿಂಗೆಲ್ಲ ಇದ್ದಿದ್ದೇನೆ. ಆ ನಾ ಊರ್ ಮೆಂಬರ್ಗಳ ಇದ್ದು ಬಿಟ್ಬಿಡೋದು ನಿನ್ಗೆ, ಏನ್ ಬೇಕಾದ್ರೆ ಸಹಾಯ ಮಾಡ್ತಾನೆ ಪಂಚಾಯತಿ ಕಡೆಯಿಂದ, ಅದಕ್ಕೂ ನಿನ್ಗೆ ಏನಾದ್ರು ಹೆಲ್ಪ್ ಮಾಡ್ತೀನಿ. ಹಂಗ ಸಾರ್ ಜನನ್ನ ಕರ್ಕೊಂಡು ಹೋಗಿ ಅಲ್ಲಿ ತಗೊಂಡು ತೋರಿಸು ಚಡಿಕೋಟೆ ತಾಲೂಕಲ್ಲಿ ನೆಮ್ಮದಿಯಾಗಿ ಬದುಕಾದ್ರು ಇನ್ನು ಐದಾರು ಜನರು ಅವರೇ, ಅವರು ಇವಾಗ ಪ್ರತಿನಿ ಪ್ರತಿನ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡ್ಬಿಟ್ಟ ಕರ್ಕೊಂಡು ಹೋಗಕ್ಕೆ ನಮ್ಗೆ ಲಾಭ ಇಲ್ಲ. ಅದಕ್ಕೆ ಕಣ್ಣು ಮುಂದೆ ಹೇಳ್ಬಿಡ್ತೀನಿ, ನನ್ನ ತಡಿ ಹಿಂಗೆಲ್ಲ ಫುಡ್ ಗಿಡ್ಡೆಲ್ಲ ತಿಂದು ಎಣ್ಣೆ ಬಿಟ್ಟದ ಮೇಲೆ ನಾನು ಚೆನ್ನಾಗಿ ಆಗಿದ್ದೀನಿ, ಅದೇ ತರ ನೀವು ಆಗಿ ಅಂತ ಹೇಳ್ತೀನಿ ಸರ್. ಅಲ್ಲಿ
1: ಹಾಗೇನೆ ಇವಾಗ ಹೆಚ್ಚು ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಗ್ರಾಮಸ್ಥರಾಗಿರ್ಬೋದು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅವಾಗ ಭಯಂಕರ ನನ್ನ ನೋಡೋದ್ರಲ್ಲ ಏನೂ ಇಲ್ಲ, ಇವನ್ನೆಲ್ಲ ಬುಲೋಪರ ಹಿಂಗೆ ಅಣ್ಣೆ ಗಿಣ್ಣೆ ಎಲ್ಲ ಕುಡ್ದ ಏನ್ ಪರದಾಡ್ಕೊಂಡೋಯ್ತಾನೆ, ಹೆಂಡತಿ ಮಕ್ಕಳು ನೋಡಲ್ಲ ಅಥವಾ ದನಕರು ನೋಡಲ್ಲ ಏನು ನೋಡ್ತಾ ಇಲ್ಲ. ಬೆಳಗ್ಗೆ ಸಾಯಂಕಾಲ ಇದ್ರೆ ಸಾಯಂಕಾಲ ಬೇರೆ ಕುಡ್ದು ಎಂಟು ಗಂಟೆ ರಾತ್ರಿಯಿಂದ ಮನೆಗೆ ಬಂದು ಅದು ಬೇರೆ ಮನೇಲಿ ಪರದಾಟ, ಬೆಳಗ್ಗೆ ಎದ್ದೇ ದುಡ್ಕೊಡು ಅಂತ ಕೇಳ್ತಾರೆ. ಇದು ಎಲ್ಲಿಂದ ಮಾಡ್ಕೊಂಡ್ಬರ್ತಾರೆ ತಾಯಿ ಮಗನು ಸೇರಿ, ಇವ್ರಿಗೆಲ್ಲ 100 ರೂಪಾಯಿ ಡೈಲಿ ಕೊಡ್ಬೇಕಂದ್ರೆ ಎಲ್ಲಿಂದ ಕುರ್ಮಾನ ಬರ್ತದೆ ಅಂತ ಎಲ್ಲ ಊರ್ ಕಟ್ಟಿನವ್ರು ಹೇಳ್ತಾ ಇದ್ರು. ಇವಾಗ ಊರ್ ಕಟ್ಟಿನವ್ರೆಲ್ಲ ಈಗ ನನ್ನ ಕಂಡು ಹೋಗ್ಬಿಟ್ಟು ಅಷ್ಟು ಆಗಿದ್ದವ ಇವತ್ತು ಸೇತುವಾಗಿ ನಡೀತಾ ಇದ್ದಲ್ಲ, ಎಲ್ಲಿಂದ ನಿಮ್ಗೆ ಬರ್ಮಾನ ಬರ್ತದ, ಹೆಂಗ್ ನೀವು ಜೀವನದಲ್ಲ ಮುಂದುವರಿತಾ ಇದೆ ಅಂತ ಅವರೇ ಹೇಳ್ತಾವ್ರೆ. ಆಗ ನಾನು ಹೇಳೋದು ಅಲ್ಲಿಂದ ನಮ್ಗೆ ದೇವ್ರು ಕೊಟ್ಟ ವರ ಹಿಂಗೆ ಈ ತರ ಮಾಡಿದ್ದಾರೆ, ನನ್ನ ಶರಾಬ್ ಹೋಗಿ ನನ್ನ ಸ್ವಂತದೆಲ್ಲ ನನ್ನ ನೀವೆಲ್ಲ ನಿಮ್ ನಾಚಿಗೋಸ್ಕರ ನಿಮ್ನೆಲ್ಲ ವೈದ್ಯ ಮಾಡಿ ನಮ್ನೆಲ್ಲ ಈ ತರ ಮಾಡಿರೋದಕ್ಕ ನಾವು ಇನ್ನು ಮುಂದೆ ನಿಲ್ಬೇಕಂತ ಹೇಳಿದ್ರೆ ಎಣ್ಣೆ ನಿಲ್ಸ್ಬಿಟ್ಟಿದ್ದೀರಿ, ನಾನಾದ್ರೂ ಇನ್ನೊಂದು 10 ವರ್ಷ ಚೆನ್ನಾಗಿರ್ತೀನಿ ಅಂತ ಊರ್ ಕಟ್ಟಿಗೆ ಹೇಳಿದ್ರೆ ಅವ್ರಿಗೆ ಇಷ್ಟ ಮಾದರಿ ಒಪ್ಕೊಂಡ್ರು ಸರ್. ಅಲ್ಲಿ ಅವ್ರು ಎಲ್ಲ ಹೋದ್ರು ನನ್ಗೆ ಒಂದು ನಂಬಿಕೆ, ಅಲ್ಲೇ ಯಾಕೆ ಬಂದ್ರು ಇವಾಗ ಕೂಗ್ತಾರೆ ಎಲ್ಗೋಗಿದ್ದೆ ಏನ್ ಕತಿಯನ ನೀನ್ ಚೆನ್ನಾಗಿದೆಲ್ಲ ಎಲ್ಲಿಂದ ನೀವ್ ಎಣ್ಣೆ ಬಿಟ್ಟಿದ್ರು ಅಂತ. ನಾನೇ ಅಲ್ಲಿ ಅಚ್ಚಿಡಿಕೋಟೆ ತಾಲೂಕಿನಿಂದ ಅವ್ರು ಕರ್ಕೊಂಡು ಹೋಗಿದ್ರು, ಹಾಗೆ ಅದ್ರ ದಿನ ಅಲ್ಲಿ ಇದ್ದೆ ಕ್ಯಾಂಪು, ಅಲ್ಲಿಂದ ಬಿಟ್ಟ ಮೇಲೆ ಮನೆಗೆ ಬಂದು ಒಂದು 10 ದಿವಸ ಊರಲ್ಲಿ ಇದ್ದೆ, ಊರಲ್ಲಿ ಇದ್ದು ಬಿಟ್ಟು ಆಮೇಲೆ ಊರಿಂದ ಬಿಟ್ಟು ಹೋದೆ ಒಂದು 10 ದಿವಸ ಕೇರಳಕ್ಕೆ ಹೊಂಟೋಗ್ಬಿಟ್ಟಿದ್ದೆ ಕೆಲ್ಸಕ್ಕೆ. ಇವಾಗೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳೋದ್ಲೆ ಊರ್ ನುಡಿ ಈ ತರ ಇದ್ರೆ 6 ವರ್ಷ ಬದುಕಬೋದಪ್ಪ, ಇಲ್ಲೆಲ್ಲ ಎಣ್ಣೆ ಕುಡ್ಕೊಂಡು ಪರದಾಡ್ಕೊಂಡು ಬೀದಿಗಳೆಲ್ಲ ಹೋದ್ರೆ ಬೀದಿ ನಾಯಿ ತೀರ ಹೋದ್ರೆ ಜನ ಏನು ಒಪ್ತಾ ಇಲ್ಲ ಹಂಗೆಲ್ಲ ಹೇಳ್ತಾ ಇದ್ರು. ಇವಾಗೆಲ್ಲ ಚೆನ್ನಾಗಿರೋದಕ್ಕೆ ಏನು ತೊಂದರೆ ಇಲ್ಲ, ಹಂಗೆಲ್ಲ ಬರೋದ್ರಲ್ಲಿ ಮೆಂಬರ್ಗಳು ಮತ್ತೆ ಪೊಲೀಸ್ನವರು ಕೂಡ ಬಾವಲಿಯ ಟೇಷನ್ಲ್ಲೇ ಪೊಲೀಸ್ನವರು ಇದ್ರು. ಆಗ ನನ್ಗೆ ಹೇಳಿದ್ರು ಏನು ಇಷ್ಟು ಪ್ಯಾಂಟ್ ಗಿಂಟೆಲ್ಲ ಹಾಕ್ಬಿಟ್ಟು ಎಲ್ಲಿಗೆ ಹೋಯ್ತಾ ಇದೆಯಾ, ಎಲ್ಲಿ ಕೆಲ್ಸಕ್ಕೆ ಹೋಗಿದ್ಯಾ ಅಂತ ಕೇಳಿದ್ರು. ಅದನ್ನ ಆವಾಗ ನಾನು ಹೇಳಿದೆ ಕೊಯ್ಕೊಡ್ಗೆ ಹೋಗಿದೆ ಸಹ ಕೆಲ್ಸಕ್ಕೆ, ಈಗ ಎಣ್ಣೆ ಗಿಂಡೆಲ್ಲ ನಿಲ್ಸ್ಬಿಟ್ಟಿದ್ಯಾ ಅಂತ ಹೇಳಿದ್ರು. ಸಂಘದವ್ರು ನಾನು ಕರ್ಕೊಂಡು ಹೋಗಿದ್ರು ಸರ್ ಅಲ್ಲಿ, ಆಗೆಲ್ಲ ಕರ್ಕೊಂಡೋಗಿ ನಾವು 11 ದಿವಸ ಕ್ಯಾಂಪಲ್ಲಿ ಇದ್ದೆ, ಕ್ಯಾಂಪಿಂದ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅವ್ರಿಗೆ.
2: ಇನ್ಯಾರು ಚೆನ್ನಾಗಿರಪ್ಪ, ಇದು ಯಾಕ ನಮ್ಮ ಹತ್ರ ಎಲ್ಲ 50 100 ಎಲ್ಲ ಕೇಳ್ತಾ ಇದ್ದೆ, ಹಿಂಗೆಲ್ಲ ಆಗಿರೋ ಮನುಷ್ಯ ಈಗ ಚೆನ್ನಾಗಿ ಆಗ್ಬಿಟ್ಟಿದೆ.

0: ಇಲ್ಲ ಅಂತ. ನೀವು ನಮ್ಮನ್ನೆಲ್ಲ ಕಂಡಿಲ್ಲ ಇವಾಗ ಅವ್ರಿಗೆ ಇಷ್ಟಪಡ್ತಾರೆ, ನಮ್ಮ ಕಲರ್ ಚೇಂಜ್ ಆಯ್ತಲ್ಲ ಸರ್ ಅಲ್ಲಿ. ಅವಾಗೆಲ್ಲ ಏನೋ ಮೂರು ದಿವಸ ನಾಲ್ಕು ದಿವಸ ಬಟ್ಟೆ ಹಾಕ್ಬಿಟ್ಟಿದ್ರೆ ಒಂದು ಬಟ್ಟೆನೂ ಒಗೆತಾ ಇಲ್ಲ, ಆಮೇಲೆ ನೀವು ಸ್ನಾನನೂ ಮಾಡ್ತಾ ಇಲ್ಲ, ಅದೇ ಬಟ್ಟೆಲಿ ಮನೆ ಕೊಡೋದು, ಅದೇ ಬಟ್ಟೆಲಿ ಊಟ ಮಾಡೋದ, ಊಟ ಮಾಡಿದ್ರೆ ಮಾಡಿದ್ರು ಮಾಡಿದ್ರೆ ಇಲ್ಲೋದ್ರೆ ಇಲ್ಲ, ಬೆಳಿಗ್ಗೆ ಎದ್ದಾಗ್ಲೇ ನಮ್ಗೆ ಎಣ್ಣೆ ಬೇಕು. ಹಂಗೆಲ್ಲ ಇದ್ದಮ್ಮ ಇವಾಗ ಚೆನ್ನಾಗಾಗಿರೋದಕ್ಕೆ ಜನಗಳು ಇನ್ನೂ ಒಂದು ಹತ್ತು ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ನಂಗೆಲ್ಲ ಆಗಸಲ್ಲಿ ಇನ್ನು ಅದಕ್ಕೂ ಮುಂದುವರಿಬೇಕಂತ ಹೇಳಿದ್ರೆ ತುಂಬಾ ಟಾನ್ಸ್ ಆಗಿ ಮುಂದುವರಿಲೇಬೇಕು. ಇನ್ನೊಂದು ಹತ್ತು 20 ವರ್ಷ ಹೆಂಗಾದ್ರೂ ನನ್ನ ಜೀವನದಲ್ಲಿ ಹೆಂಗಾದ್ರೂ ಕೂಲಿ ಮಾಡಿ ಆದ್ರೂ ಮಕ್ಕಳು ಸಾಕಿ ಇವಾಗ ನನ್ನ ಜೀವನನ ಮುಂದೆ ಹರಿಸಿಕೊಂಡು ನಾವು ನಡೆಸಲಾ ಇರಬೇಕು.
1: ಹಂಗೇನೆ ಕುಡಿಯಂತ ಸಂದರ್ಭದಲ್ಲಿ ತಾವುಗಳು ಹೊರಗಡೆ ಹೋಗಿ ಕೂಲಿ ಮಾಡ್ಕೊಂಡು ಬಂದು ಮನೆ ನಿರ್ವಹಣೆಗಂತ ಹಣವನ್ನ ಏನಾದ್ರು ಕೊಡ್ತಾ ಇದ್ರ ರಮೇಶ್ ಅವರೇ?
0: ಸರ್ ಮೊದ್ಲು ಏನು ಕೊಡ್ತಾ ಇಲ್ಲ ಸರ್, 500,000 ಎಲ್ಲ ಕೈಲ ಸಿಕ್ಕಿದ್ರೆ ಆವತ್ತೇ ಆವತ್ತು ಚೆಲು ತಿರ್ದುಬಿಟ್ಟು ಪುನಃ ಹೆಂಡತಿನ ಹೋಗಿರ್ತಿದ್ದೆ, ಕೊಡೋ 100 ರೂಪಾಯಿ ಕಾಲ್ ಕೊಟ್ಟಿದ್ನಿ ನಿಮ್ದಮ್ಮಯ್ಯ ಹಂಗೆಲ್ಲ ಆಗಿ, ಮತ್ತೆ ಸ್ವಲ್ಪ ಕೋಪಗೆ ದಿನಸಿಗಳೆಲ್ಲ ಹತ್ಕೊಂಡು ಹೋಗ್ಬಿಟ್ಟಿದ್ದೆ, ಅದೆಲ್ಲ ಮಾರಿ ಕುಡಿದು ಹಂಗ ಬಂದಿದ್ರು ಕೂಡಿ ಅವ್ಳು ಮಾತಾಡ್ತಾ ಇಲ್ಲ, ಅದ್ರೂ ಕೂಡಿ ಅವಳ ಏನಾದ್ರು ಒಂದು ಮಾತಾಡ್ತಿದ್ರೆ ಏನ್ ಮಾಡಿದ್ರು ಮಾಡು ಅಂತ ನನ್ಗೇನು ಇಲ್ಲ, ಜಮೀನು ಇದೆ ಅದು ಬೇಕಾದ್ರೆ ಬೋಗಿ ಇಟ್ಬಿಟ್ಟು ಕುಡಿ, ಏನ್ ತೊಂದ್ರೆ ಇಲ್ಲ, ಬಸ್ಸಿ ನನ್ನೇ ಇಟ್ಕೊಂಡು ಹೊಡೆಬೇಡ ಅಷ್ಟೇ ಅಂತ ಹಂಗೆಲ್ಲ ಹೇಳ್ತಿದ್ದ. ಹಂಗು ಇಟ್ಕೊಂಡು ಹೊಡೆದ್ಬಿಟ್ಟಿದ್ದೆ ಸರ್ ಅವ್ಳಿಗೆ, ಹೊಡೆದು ಬೇಕಷ್ಟೆಲ್ಲ ಅನುಭೋಗ ಪಟ್ಬಿಟ್ಟಿದ್ದೀನಿ. ಇವಾಗೆಲ್ಲ ಕೊಟ್ಟಿ ಸಾಕಾಗಿ ಆಮೇಲೆ ನೆಮ್ಮದಿಯಾಗಿ ಅವಳೇನೆ ಕುಡಿ ಹೇಳಲಿಲ್ಲ ನನಗೆ, ಇವಾಗ ಎಣ್ಣೆ ಬಿಡಕ್ ಹೋಗು ಅಲ್ವಾ ಯಾವ್ದಾರು ಮಾಡು ನಿನ್ಗೆ ಅಂತ ಹಂಗೆ ಹೇಳ್ತಾ ಇದ್ದ. ಆವಾಗ ಎಲ್ಲ ಊರ್ಜನೆ ಎಲ್ಲ ನಾಟ್ಯ ಮಾಡಕ್ ಹೋದ್ರೆ ನಾನೇ ಹೆಂಗ್ ಬದುಕೋದು, ನನ್ ಜೀವ ಹೆಂಗ್ ಆಯ್ತದೆ, ಇದೆಲ್ಲ ಎಣ್ಣೆ ಕುಡಿದು ನನಗೆ ಭಾರಿ ಕಷ್ಟಗಳು ಬರ್ತಾವೆ ಅಂದ್ರೆ ನಾನು ಅನ್ಭೋಗದೆಲ್ಲ ಭಾರಿ ಯೋಚನೆ ಮಾಡ್ಕೊಂಡು ಹಿಂಗ್ ಕೂತಿದ್ದೆ. ಆಮೇಲೆ ಗಣೇಶ ಅಂತ ಒಬ್ರು ಎಲ್ಲರೂ ವರ್ಷದಲ್ಲೆಲ್ಲ ನಿಲ್ಸ್ಕೊಂಡು ಬಂದಿದ್ರು ಎಣ್ಣೆ ಗಿಣ್ಣೆ ಎಲ್ಲ, ಅವಾಗ ಅವ್ರನ್ನ ಕೇಳಿದೆ ಎಣ್ಣೆ ಹಾಕ್ಬಿಟ್ಟು ನನ್ನ ತಗೊಂಡೋಗಿ ನೀವೆಲ್ಲ ಕರ್ಕೊಂಡೋಯ್ತಲ್ಲ ಅದಕ್ಕೆ ನನ್ಗೆ ಅಲ್ಲಿ ಸ್ವಲ್ಪ ಸಪೋರ್ಟ್ ಮಾಡು, ನಾನು ಅದು ತೀರಾ ನಡಿಯಕ್ಕಾಯ್ತಾ ಇಲ್ಲ, ಆಮೇಲೆ ನನಗೆ ಏನೋ ಕೈಕಾಲೆಲ್ಲ ನಾವು ಮತ್ತೆ ಕೈಕಾಲು ಹೊಟ್ಟೆಲ್ಲ ನಾವು ಕಣ್ಣೆಲ್ಲ ಉರಿ ಲಿಂಗಿಕ ಸ್ಥಳ ಎಲ್ಲ ಉರಿತದೆ ಅದಕ್ಕೆ ತಗೊಂಡು ತೋರಿಸು ಅಂತ ಹೇಳಿದಾಗ ಅವ ನನ್ಗೆ ಅವತ್ತು ಸಾಯಂಕಾಲ ಬಂದು ನಿನ್ ಭೇಟಿ ಆಗುವಂತ ಮನೇಲಿ ಅಂತ ಹೇಳ್ದ. ಅವತ್ತು ಬೆಳಿಗ್ಗೆನೆ ಅಲ್ಲಿಗೆ ನಾ ಆಫೀಸ್ಗೆ ಬಂದಿದ್ದು ಕೋಟೆ ತಾಲೂಕಲ್ಲಿ. ಇನ್ನು ಅವನು ಕೂಡ ಇಲ್ದಾಗಿ ನಾನು ಯಾವ್ದಾರು ಒಂದು ಸೈಡ್ಲಲ್ಲಿ ಏನಾದರೂ ಆಗ್ಬಿಟ್ಟಿದ್ದೆ. ಇನ್ನು ಅವ್ನ ಕೈ ಮುಗಿಬೇಕು, ಅವ್ನ್ ಕರ್ಕೊಂಡಾಗ ನನ್ಗೆ ತುಂಬಾ ಒಳ್ಳೇದು ಮಾಡುದಲ್ಲ, ಅದಕ್ಕೆ ಅಷ್ಟಗಿಂತ ಒಳ್ಳೆ ಚೆನ್ನಾಗಿ ಆಗ್ಲೇಬೇಕು.
1: ಹಾಗಿದ್ರೆ ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರು ರಮೇಶ್ ಅವ್ರು ಯಾವಾಗಿದ್ರೆ?
0: ಮೊದ್ಲು ಒಂದ 800-1,100 ರೂಪಾಯಿ ಕೆಲಸ ಮಾಡ್ತಾ ಇದ್ದೆ ಸರ್. ಕೆಲಸ ಮಾಡಿ ಕೇರಳದಿಂದ ನಾವು ಕರ್ನಾಟಕ ಬಂದು 1,800-1,900 ಹಂಗೆಲ್ಲ ಕೆಲಸ ಗೊತ್ತಾಯ್ತು. ಆವಾಗ ಬಂದೆಲ್ಲ ಬಾರಲ್ಲಿ ಬಂದು ಹೇಳಿದ್ರೆ ತೀಪಟೆ ಅಂತ 90 ಹೊಡೆದು ಊಟ ಹಂಗೆ ಕೂತಿದ್ರು ಸಾಕಾದ್ರೆ ಜನಗಳೆಲ್ಲ ನಮ್ ಜೊತೆ ಇದೆ. ಹಂಗೆಲ್ಲ ಸಾಯಂಕಾಲ ಆಗೋದ್ರೊಳಗೆ ಮನೆಗೆ ಬರೋಷ್ಟು 1 ರೂಪಾಯಿ ಏನು ಇಲ್ಲ.
1: ಅಂದ್ರೆ ಸಂಪಾದನೆ ಮಾಡಿದ ದುಡ್ಡೆಲ್ಲ ಸಂಪೂರ್ಣವಾಗಿ ಕುಡಿದಕ್ಕೆ ಬಳಸ್ಕೊಬಿಡ್ತೀರಿ?
0: ಎಲ್ಲ ಬಳಸ್ಬಿಟ್ಟೆ ಸರ್, ಏನು ಇಲ್ಲ, ನಂದು ಒಂದು ಸುಮಾರು ಚಿನ್ನ ಮಾಲೆ ಎಲ್ಲ ಇತ್ತು, ಅಂಗೂ ಹಡ ಎಲ್ಲ ಗಿರಿವಿ ಮಡಿಬಿಟ್ಟೆ, ಅದೆಲ್ಲ ಮಡಿಗೆ ಕುಡಿದು ಮಾಡಿ ಸಾಕಾಗಿ ಆಮೇಲೆ ಲಾಸ್ಟ್ಗೆ ಆಯ್ತಾ ಇಲ್ಲ ಇದ್ಲೆಲ್ಲ ಮಾಡಿ ನನಗೇನೆ ಆಮೇಲೆ ಮನ ಎಲ್ಲ ದಪ್ಪ ಅದ, ಆಮೇಲೆ ಅವನು ಸ್ವಲ್ಪ ಕೆಲಸ ಕೆಲಸ ಎಲ್ಲ ಸಿಕ್ತು. ಆವಾಗ ನಮ್ಗೆ ಯೋಚನೆ ಬಂತು ಇದೆಲ್ಲ ದುಡ್ಡೆಲ್ಲ ಸಂಪಾದನೆ ಮಾಡಿದ್ರೆ ಕಳ್ದೋಯ್ತಲ್ಲ, ನೀವು ಏನ ನಮ್ ತಪ್ಪ ಇರೋದು, ಏನ್ ಬಾಳಕದಲ್ಲಿ ಜನರ ಮುಂದೆ ನಾವು ಹೆಂಗ್ ತಲೆ ತಕೊಂಡು ನಡಿಯೋ, ಹಂಗೆಲ್ಲ ಅನುಭವದಲ್ಲೇ ಭಾರಿ ತೊಂದ್ರೆ ಕಷ್ಟ ಇತ್ತು. ಹಂಗೆಲ್ಲ ಇರೋಷ್ಟರಲ್ಲಿ ಆಮೇಲೆ ನಾನು ಇವಾಗ ಕುರ್ತಾ ಅಂತ ಫಸ್ಟ್ ಇದ್ದಾಗ 1,000 ಖಾಲಿ, ಬೆಳಿಗ್ಗೆ ಎದ್ದಿರಲ್ಲ ಸರ್ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ 290 ಬೇಕು, ಅದು ಕೆಲಸ ಇಲ್ದವ್ರು ಚಿಂತೆ ಇಲ್ಲ. ಹಂಗೆ ಒಂದ್ ಸುಮಾರು ಸತಿ ಕೆಲಸ ಅಂತ ವಾಪಸ್ ಬಂದ್ಬಿಟ್ಟಿದೀನಿ, ಎಣ್ಣೆ ಪೂಸ ಆದ್ಮೇಲೆ ಏನ್ ಕೆಲಸ ನಡೀತಾ ಇಲ್ಲಲ್ಲ. ಇನ್ನು ಆಮೇಲೆ ಅವರೇ ದೋಣಿಗೆ ದುಡ್ಡು ಕೊಟ್ಟು ಬಸ್ಗೆ ದುಡ್ಡು ಕೊಡ್ಬಿಟ್ಟು ನೀನು ಹೊಂಟೋಗ್ಬಿಡು, ಇನ್ನೇನು ಮಾಡಕ್ ಆಯ್ತಾ ಇಲ್ಲ, ಇಲ್ಲಿಂದ ಕೆಲಸ ನಿಂಕೆಲ್ಲ ಆಯ್ತಾ ಇಲ್ಲ ಅಂತ ಹಂಗೆಲ್ಲ ಸುಮಾರು ಸತಿ ಬಂದ್ಬಿಟ್ಟಿದ್ದೀನಿ ವಾಪಸಿ. ಇನ್ನು ಅಲ್ಲಿಂದ ಬಂದ್ಮೇಲೆ ಬೆಳಗ್ಗೆ ಹಿಡಿದು ನನ್ನ ಸಾಯಂಕಾಲ 8 ಗಂಟೆ 8 ಈ ಎಣ್ಣೆ ಬಿಡ್ತಾ ಇಲ್ಲ. ಅಲ್ಲಿಂದ ಬಂದ ಜನಗಳ ಹತ್ರ ಗೋಗಾರಿ ಸರ್ ಅಲ್ಲಿ 100 ಕೊಡಿ 100 ಕೊಡಿ, ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅಂತ. ಆ ನಾಳಿದ್ದೇನು ಕೊಡಕ ಕೆಪಾಸಿಟಿ ಬೇಡ ಸರ್, ಇಲ್ಲಿ ಎಣ್ಣೆ ಕುಡಿದು ಪೂಸ ಆಯ್ತಿದ್ದೀನಿ 500 ರೂಪಾಯಿ ಇದ್ದಿದ್ಮೇಲೆ ಒಂದು 10-15 ದಿವಸ ಕಳಿಬೇಕು ಅವ್ರು ದುಡ್ಡು ಕೊಡ್ಬೇಕಾದ್ರೆ. ಹಂಗಿರವ ಹಿಂಗ ಒಳ್ಳೆ ಚೆನ್ನಾಗಾಗ್ಬಿಟ್ಟಿದಲ್ಲ ಅಂತ ಅವ್ರೇ ಹೇಳ್ತಾರೆ. ಇವಾಗ ಹಂಗೆಲ್ಲ ಒಳ್ಳೇದಾಗು ಇನ್ನು ಮುಂದ್ಗಡೆ ಹರ್ಕೊಂಡೋಗಿ ಇನ್ನು ಬುಟ್ಟದ ಸರ ಎಣ್ಣೆನ ಇನ್ನು ಮುಂದರ್ಸಿ ನೀನು ಆಗ್ಬೇಡ ನೀನು ಅದೇ ತರ ನೀನು ಬುಟ್ಟದಾಗ ಇನ್ನೂ ಒಂದು 10 ಜನ ಸೇರಿ ಅವ್ರನ್ನ ಕರ್ಕೊಂಡಾಗ ಅವ್ರನ್ನ ಒಳ್ಳೇದು ಮಾಡಿಸು ಅಂತ ಹೇಳ್ತಾರೆ.
1: ಹಾಗಿದ್ರೆ ಕುಡಿಯುವಾಗ ತಮ್ಮ ಮನಸ್ಸು ಹತೋಟಿಲಿ ಇರ್ತೈತ ಅವಾಗ ರಮೇಶ್ ಅವ್ರು ಹೇಗೆ?
0: ಇಲ್ಲ ಸರ್ ಅದೇನು ಇಲ್ಲ, ಅದೇನು ಎಣ್ಣೆ ಗಿಣ್ಣ ಕುಡಿದ್ಬಿಟ್ಟು ಯಾರ ಹತ್ರ ಗಲಾಟಿ ಗಿಲಾಟಿ ಏನು ಇಲ್ಲ, ಹಿಂಗೆ ಪರದಾಡ್ಕೊಂಡು ಸ್ವಲ್ಪ ಬೀದಿಗಳು ತಪ್ಪ ಹಂಗೆ ಹಿಂಗೆಲ್ಲ ಹೇಳ್ಬಿಡ್ತಿದ್ದೆ ಅವ್ರ ಹತ್ರ. ಅವ್ನ ಅಕ್ಕಪಕ್ಕದೆಲ್ಲ ಅವನ್ನೆಲ್ಲ ಎಣ್ಣೆ ಕುಡ್ಕೊಂಡು ಹೋಗಿ ಮನೆ ಸೇರೋಗೆ ಹೊತ್ತು ಮುಂಚೆ ಏನು ನಾನಿಗಿನ ಏನಾದ್ರು ಇದೆ ಏನಾರು ಆನೆ ಗಲಾಟಿ ಆಗಸಲ್ಲಿ ಏನಾರು ಹೊಡೆದ್ಬಿಡು ಬಿಡೋದು ಹತ್ತು ಮುಂಚೆ ಹೋಗಿ ಮನೆ ಸೇರ್ಬಿಡು ಅಂತ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಇನ್ನು ಯಾರ ಹತ್ರ ಆಗಿ ಹಂಗೆ ಹಿಂಗೆ ಎಲ್ಲ ಗಲಾಟಿ ಗಲಾಟಿ ಏನು ಮಾಡೋದಿಲ್ಲ. ಆಗಲೂ ಸರ್ ಇಷ್ಟಪಟ್ಟಿದ್ರು, ನೀ ಎಣ್ಣೆಗೆಣ್ಣೆಲ್ಲ ಬಿಡ್ಬಿಡ್ರಿ ನೀ ಮುಂದೆ ಇರ್ತಾ ಚೆನ್ನಾಗಿರು ಅಂದ್ರೂ.

0: ನೀವು ಊರ ಅವ್ರ ಮಾತು ಕೇಳ್ಕೊಂಡು ಅವ್ರಿ ಇವ್ರದ್ದೆಲ್ಲ ನೈಟಿ ಎಲ್ಲ ಸಿಗ್ತದೆ ಅಂದ್ಬಿಟ್ಟು ನಿನ್ನ 190 ಇಂದ 1090 ನಿನ್ ಕೈಯಿಂದ ಚೆಲುವು, ಆಮೇಲೆ ಕಾಸ್ಟ್ ಚೆಲು, ಆಮೇಲೆ ಮನೇಲಿ ಬಾರಿ ಜಗಳ ಮಾಡುತ್ತೆ, ಅದೆಲ್ಲ ಯಾಕೆ ಸಿಗ್ಬೇಕು ಅಂತ ದೊಡ್ಡ ದೊಡ್ಡವರೇ ಹೇಳ್ತಾ ಇದ್ರು. ಅಂದ್ರು ಸರ್ ಹಂಗೆಲ್ಲ ಬಿಡ್ತಾ ಇಲ್ಲ, ಬೆಳಿಗ್ಗೆ ಎದ್ದಕ್ಲೇ ಒಂದ್ 90 ಬೇಕು, ಒಂದು 12 ಗಂಟೆಗೆ ಆಗೊಂದ್ 2, 4 ಗಂಟೆಗೆ ಒಂದು 3-4 ಆಗಿಸ್ಲೇ ಒಳ್ಳೆ ಫುಲ್ ಪೂಸ್ ಆಗದ. ಆಗ ಕಣ್ ಕಾಣ್ತಾ ಇಲ್ಲ, ಆಗ ಊಟನೂ ಇಲ್ಲ, ಏನೂ ಇಲ್ಲ, ಏನಲ್ಲೋ ಒಂದು ಪರದಾಟ. ಬೀದಿ ಜನರೆಲ್ಲ ಹುಡ್ಕ ಬರ್ತಾವನೆ, ಅಲ್ಲಿ ಏನೆಲ್ಲೋ ಪರದಾಡ್ಕೊಂಡ್ ಬರ್ತಾವನೆ, ಇನ್ನು ಹೋದ್ರೆ ಹೋಗ್ಕೊಳ್ಳಿ ಅಂತ ಅವ್ರೆ ಕದ್ದು ಅಂತಬಿಡವ್ರು. ಮನೆ ಸೇರ್ಕೊಳ್ಳಿ, ಏನ್ ಮಾಡಕ್ಕಾಯ್ತಾ ಇಲ್ಲ ಅಂತ.
1: ಹಾಗೇನೆ ಈ ಕುಡಿತನ ಬಿಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದೀರಾ, ಕುಟುಂಬದವರ ಸಹಕಾರ ಹೇಗಿದೆ ರಮೇಶ್ ಅವ್ರ ಇವಾಗ?
0: ಚೆನ್ನಾಗವ್ರೆ ಸರ್, ಮಕ್ಕಳು ಚೆನ್ನಾಗದೆ, ಕುಟುಂಬ ಇವಾಗ ಅವ್ರಿಗೆ ನೆಮ್ಮದಿ. ಇವಾಗ ಯಾರು ಕೇಳ್ತಿದ್ರು 2 ತಿಂಗಳ ನಿನ್ ಗಂಡ ಎಣ್ಣೆ ಗಿಣ್ಣೆ ಎಲ್ಲ ನೆನ್ಸ್ಬಿಡು, ಈಗ ಚೆನ್ನಾಗಿ ಅವನಿಯ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗವ್ರೆ, ಅದೆಲ್ಲ ಸ್ವಲ್ಪ ತಡಿ ಗಿಡಿ ಎಲ್ಲ ಬಂದರೆ ಪುಟ್ ಗಿಡ್ಡ ಎಲ್ಲ ಕೊಡ್ತೀನಿ, ಈಗ ಮನೇಲಿ ಏನು ತೊಂದ್ರೆ ಏನು ಮಾಡ್ತಾ ಇಲ್ಲ. ಈಗ ಅವ್ರಿಗೇನೆ ಬೀದಿಗಳಲ್ಲಿ ಹೋಗೋಷ್ಟ್ರಲ್ಲಿ ನಾಚಿಕೆನೆ, ಅವರೇ ಹಿಂಗೆ ಹೇಳ್ತಾರಲ್ಲ ಇನ್ನ ಸ್ವಲ್ಪ ದಪ್ಪ ಗಿಪ್ಪ ಆಗ್ಬಿಟ್ಟ, ಆಗ ಚೇಂಜ್ ಆಗ್ಬಿಟ್ಟವನೆ ಹಂಗೆಲ್ಲ ಹೇಳ್ತಾರಲ್ಲ ಅಂತ ಹೆಂಡತಿನೂ ಕುಡಿ ಈಗ ನನಗೆ ಹೇಳ್ತಾವಳೆ. ಇನ್ನು ಅವರು ನಾನು ಹಿಂಗೆಲ್ಲ ಆಗಸದಲ್ಲಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ತಾನೆ ಈ ಥರ ಆಗಿರೋದು ಒಳ್ಳೇದಾಗಿರ್ತೀನಿ ಅಂತ ಹೇಳಿದಾಗ ನೀವು ಚೆನ್ನಾಗಿವ್ರಿ ಅಂತ ಜನನೇ ಹಂಗೆ ಹೇಳ್ತಾರೆ ಅಂತ ಹೇಳ್ತಾವಳೆ.
1: ಹಾಗೇನೆ ತಾವು ಸ್ವಾಮಿ ವಿವೇಕಾನಂದ ಯೂತ್ ಕಮಿಟಿಯಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ತ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತವನ್ನು ಬಿಡ್ತೀರಾ. ಇಲ್ಲಿ ಮಧ್ಯವರ್ತ ಶಿಬಿರ ಕ್ಯಾಂಪ್ ಮಾಡ್ತಿದ್ರ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ರಮೇಶ್ ಅವರೇ?
0: ಕ್ಯಾಂಪ್ ನಮ್ದು ಏನು ಗೊತ್ತಾಯ್ತಾ ಇಲ್ಲ ಸರ್, ಹಿಂಗೆಲ್ಲ ಕುಡಿದು ಮಾಡಿ ಎಲ್ಲಾನು ಸೈಡ್ ಆಗಸದಲ್ಲೇ ಆಮೇಲೆ ವಿವೇಚನೆ ಬಂತು. ಇನ್ನು ಇದೆಲ್ಲ ಎಂಟಿನ ಕುಡಿ ಇಟ್ಕೊಂಡು ಹೊಡೆದ ಮೇಲೆ ಇನ್ನು ನನ್ನ ಜೀವನದಲ್ಲಿ ಯಾಕಾದ್ರೂ ಬದುಕಲೇಬೇಕು, ನನ್ಗೆ ಯಾರು ನೋಡ್ತಾ ಇಲ್ಲ, ಯಾವ ಕಡೆ ನಾನು ಯಾವ ಕಡೆ ಆದ್ರೂ ಹೋಗಿ ನಿಲ್ಸ್ಬೇಕು ಅಂತ ಒಂದು ಆಸೆ ಪಟ್ಟಿದೆ ಸರ್. ಅಲ್ಲಿ ಅಲ್ಲಿಗೆ ಸಾಯಂಕಾಲ ಎದ್ದು ಬಿಟ್ಟು ಎಣ್ಣೆ ಹಾಕಿದ್ರು ಕುಡಿ ಬಂದು 3-4 ದಿವಸ ನಾನು ಎಣ್ಣೆನೇ ಹಾಕ್ತಾ ಇದ್ದಲ್ಲ. ಆವಾಗ ಗಣೇಶನಿಂದ ಕೇಳ್ದೆ ನಾನು, ನನ್ ಸ್ವಂತವಾಗಿ ನಾನು ನಿಲ್ಸ್ಬೇಕು, ಎಲ್ಲಿಯರ ಇದು ಯಾವ ಕಡೆನು ನನ್ನ ತಗೊಂಡೋಗಿ ಒಳ್ಳೇದು ಮಾಡ್ತೆ ಅಂತ ಅನ್ಕೇಳ. ಬೆಳಿಗ್ಗೆ ಹೇಳ್ದಾಗ ಇವಾಗ ಎಣ್ಣೆ ಹೊರಗಿದೆ, ಎಣ್ಣೆ ಹೊರಗಿದ್ರೆ ಇವನು ನನ್ನ ಜೊತೆ ಮಾತಾಡೋದಿಲ್ಲ, ನೀನ್ ಕೆಲಸ ಮಾಡೋ, ನಾಳೆ ಸಾಯಂಕಾಲ ನನ್ನ ಎಣ್ಣೆ ಕುಡಿದೆ ಕಂಡು ಸ್ನಾನ ಎಲ್ಲ ಮಾಡಿ ಹೊಸ ಪಟ್ಟೆ ಎಲ್ಲ ಹಾಕಂಬ, ಅವಾಗ ನಿನ್ಗೆ ಹೇಳ್ತೀನಿ ಕಥೆಗಳು ಅಂತ ಹೇಳ್ತಾ. ಆವಾಗ ಅವ್ನ್ ಮಾತು ಕೇಳ್ದೆ, ಎಚ್ ಡಿ ಕೋಟೆಯಲ್ಲಿ ಕರ್ಕೊಂಡೋಯ್ತೀನಿ, ಅಲ್ಲೋಗಿ ಒಂದು 12 ದಿನ ಕ್ಯಾಂಪ್ ಇದೆ, ಕ್ಯಾಂಪ್ ಅಲ್ಲಿ ಹೋಗ್ಬಿಟ್ಟು ಫುಡ್ ಗಿಡ್ಡೆಲ್ಲ ಚೆನ್ನಾಗಿ ಸಿಗ್ತದೆ, ಆಮೇಲೆ ಗುಳಿಗೆ ಗಿಡ ಮಾತ್ರ ಗಿಡ್ಡೆಲ್ಲ ಚೆನ್ನಾಗಿ ಸಿಗ್ತದೆ, ಹಾಗೆಲ್ಲ ನೀನ್ ಚೆನ್ನಾಗಿ ಆಯ್ತೆ ಅಂತ ಹೇಳ್ಬಿಟ್ಟು ಆವತ್ತು ಸಾಯಂಕಾಲ 200 ರೂಪಾಯಿ ಕೊಟ್ಟೆ. ಆವತ್ತು ಸಾಯಂಕಾಲನೇ ಎಣ್ಣೆ ಹಾಕ್ಬಿಟ್ಟೆ. ಬೆಳಿಗ್ಗೆ ಎದ್ದಿಟ್ಲೆ ನೋಡ್ತೀನಿ ಕೈಕಾಲೆಲ್ಲ ನಡುತ್ತದೆ, ಆವಾಗ ಫೋನ್ ಮಾಡ್ದ. ಫೋನ್ ಮಾಡೋ ಟೈಮಲ್ಲಿ ನೀನು ನಿನ್ನೆ ದಿವಸ 200 ರೂಪಾಯಿ ಇಸ್ಕೊಂಡ ಬಾರಲ್ಲಿಯೇ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆಲ್ಲ, ಇವತ್ತು ನಿನ್ನ ಕರ್ಕೊಂಡು ಹೋಗ್ಬೇಕು ಏನ್ ಮಾಡ್ತೀಯ ಅಂತ. ಅವಾಗ ನನ್ನ ಹೆಂಡತಿ ಹೇಳ್ದ, ಅವ್ನ್ ಕರ್ಕೊಂಡು ಹೋಗ್ಬಿಡ, 200 ರೂಪಾಯಿ 500 ಆದ್ರೂ ಚೆಲುವ ಹಾಕೊಳ್ಳೆ, ಕರ್ಕೊಂಡು ಹೋಗಿ ಅವನು ಮುಂದೆ ತಗೊಂಡು ಬಿಡ್ಬಿಡು ಅಂತ ಹೇಳಿದ್ರು. ಆವಾಗ ಬೆಳಿಗ್ಗೆ ಎಣ್ಣೆ ಬೇಕಂತ ಕೇಳ್ದ, ಅಂದ್ರು ಸರ್ ಕೈಕಾಲೆಲ್ಲ ನಡಗದು, ಅಂದ್ರು ತಲೆ ಎಲ್ಲ ಒಂಥರ ತಿರ್ಗದು, ಅಂದ್ರು ಅವ್ನ್ ಕಾಲ್ ಕಟ್ಬಿಟ್ಟೆ, ಏನು ಆಯ್ತಾ ಇಲ್ಲ ನನ್ಗೆ, ಹಂಗಾರು ನೀ ಬೆಳಿಗ್ಗೆ ಏನಾದ್ರು ಈಸ್ಕೊಡು ಅಂತ ಹೇಳ್ದೆ. ಆವಾಗ ಅಂದ್ರೆ ನೀನೆ ಹೋಗಿ 100 ರೂಪಾಯಿ ಕೊಟ್ಟ, ಆ 100 ರೂಪಾಯಿಲಿ ಹೋಗ್ಬಿಟ್ಟು 140 ರೂಪಾಯಿ 70 ರೂಪಾಯಿ 190 ಇಲ್ಲಿ. ಆಗ ಅವ್ರಿಗೆ ಹೇಳ್ದೆ ಒಂದ್ 40 ರೂಪಾಯಿ ಸಾಲ ಮಾಡ್ತೀನಿ, ಸಾಯಂಕಾಲ ಕೊಡ್ತೀನಿ ಅಂತ. ಆ ಬೆಳಿಗ್ಗೆ ಹೊರದು ಊಟ ಮನೆ ಹತ್ರ ಕೂತಿದ್ದೆ, ನನ್ನ ಹೆಂಡತಿ ಅಲ್ದ 500 ರೂಪಾಯಿ ಆದ್ರೂ ಕೊಡ್ತೀನಿ ಹೋಗಿ, ನೀ ಯಾವ್ದಾರು ಅಚ್ಚುಕಟ್ಟಾಗು, ನೀ ಹಾಳಾಗೋದ್ರೆ ನನ್ನ ಕುಟುಂಬನೇ ಹಾಳಾಗೋಯ್ತದೆ, ಇನ್ನು ಮುಂದರಿಯಕ ಯಾರು ನಮ್ಗೆ ಕೆಪಾಸಿಟಿ ಇಲ್ಲ, ನಿನ್ನಿಂದ ತಾನೇ ನಾ ಈ ತರ ಬರೋದ ಕಾರಣ, ಈಗೆಲ್ಲ ನಿನ್ ಕೈಯಲ್ಲಿ ಏಟು ಪಾಠ ಎಲ್ಲ ತಿಂದು ಇಷ್ಟು ಅನುಭವದಲ್ಲಿ ನಾ ಈ ತರ ಮಾಡಿದ್ನಲ್ಲ, ನೀನ್ ಯಾಕಾದ್ರೂ ಈ ಎಣ್ಣೆ ನಿಲ್ಸುಗಳು ಹೋಗು ಅಂತ ಹೇಳಿ ನಿಮ್ ಕಾಲ್ ಬೇಕಾದ್ರೆ ಕಡ್ತೀನಿ ಅಂತ ಹೇಳ್ಬಿಟ್ಟ. ನಾನು ಅವ್ರ ಮಾತು ಕೇಳ್ಕೊಂಡು ಸ್ನಾನ ಎಲ್ಲ ಮಾಡಿ ಬಟ್ಟೆ ಎಲ್ಲ ಹಾಕಿದೆ, ಬಟ್ಟೆ ಹಾಕ್ಬಿಟ್ಟು ನೆಟ್ಟಿಗೆ ನಿಮ್ಮ ಅಲ್ಲಿ ಆಫೀಸ್ಗೆ ಬಂದು ಆಳ್ತಾರೆ. ಆವಾಗ ಈ ಬೆಳಿಗ್ಗೆ ಎದ್ದಿಟ್ಲೇ ಈ ಸೀರೆಗಳನ್ನೆಲ್ಲ ಅಲ್ಲಿ ಚೆನ್ನಾಗಿ ಸಿಕ್ತು. ಆವಾಗ ಅಲ್ಲಿ ಒಂದು ಇದೆಲ್ಲ ನೋಡೋಷ್ಟ್ರಲ್ಲಿ ನನಗೆ ಇನ್ನೂ ಒಂದು 10 ದಿವಸ ಇರ್ಬೇಕು ಕ್ಯಾಂಪ್ ಅಲ್ಲಿ ಅಂತ ಆಸೆ ಪಟ್ಟಿದೆ.
1: ಅಂದ್ರೆ ಯಾವ ರೀತಿ ನೋಡ್ಕೊಂಡು ಹೋಗ್ತಾ ಇದ್ರು ನಿಮ್ಮ ಕ್ಯಾಂಪ್ ಅಲ್ಲಿ ಹಾಕಿದ್ರೆ?
0: ಚೆನ್ನಾಗಿ ನೋಡ್ಕೋತಿದ್ರು ಸರ್, ಅಲ್ಲಿ ಚೆನ್ನಾಗಿ ನೋಡ್ಕೋತಿದ್ರು, ಪಾಠಗಳೆಲ್ಲ ಚೆನ್ನಾಗಿ ಹೇಳ್ತಿದ್ರು, ಬೆಳಿಗ್ಗೆ ಸೇವೆ ಎಂಬ ಇದನ್ನೆಲ್ಲ ಮಾಡಿ ಅಂತ ಹಂಗೆ 5 ಗಂಟೆ 5 ವರೆಗೆ ಎಲ್ಲ ಎದ್ದೆ ನಾವೇ ಎದ್ದು ಬಿಡ್ತಿದ್ರು ಸರ್. ಅಲ್ಲಿ ಒಂದ್ 4 ದಿವಸ ನಮ್ಗೆ ಕಷ್ಟ ಇತ್ತು, ಇದು ಹೆಂಗ್ ಬಂದ ಏನ್ ಕತ್ತೀಯ ಅಂತ ನಮ್ಗೆ ಭಯ ಆಗಿತ್ತು. ಆಮೇಲೆ 4 ದಿನ ಬಿಟ್ಟ ಮೇಲೆ ಆಮೇಲೆ ನಂಬ್ರಿ ಅವಳು, ನಾವು ಸ್ನಾನ ಆಮೇಲೆ ಊಟ 3 ಹೊತ್ತು ಹಿಂಗೆಲ್ಲ ಫುಡ್ ಎಲ್ಲ ಸಿಕ್ಕಿಸಿದ್ಲೆ ನನ್ಗೆ, ಹಾಗೆ ಒಂದು 10 ದಿವಸ ಬರೋದ್ರಲ್ಲಿ ನನಗೆ ಎಣ್ಣೆನೇ ಬೇರೆ ಅನಿಸ್ತಾ ಇತ್ತು. ಇನ್ನೊಂದು 10 ದಿವಸ ಕ್ಯಾಂಪ್ ತೀರ್ಸ್ಬಿಟ್ಟು ಹೋಗಿ ಮನೇಲಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಇರೋದ ಅಂತ ಅಷ್ಟು ಪ್ರಯತ್ನ ಇತ್ತು ನನ್ನ ಹತ್ರ.
1: ಹಾಗೇನೆ ತಾವುಗಳು ಮೊದಲ ಬಾರಿಗೆ ಕ್ಯಾಂಪ್ ಹೋಗ್ತೀರಾ, ಆ ಕ್ಯಾಂಪ್ ಹೋದಾಗ ಅದೊಂದು ಹೊಸ ಜಾಗ ಅನಿಸ್ತದೆ ನಿಮ್ಗೆ, ಹಾಗೇನೆ ಹೊಸ ಜನಗಳ ಪರಿಚಯ ಕೂಡ ಆಗ್ತದೆ, ಅವಾಗ ಹೇಗನಿಸ್ತೈತಿ ನಿಮ್ಗೆ ಆ ವಾತಾವರಣ ಕ್ಯಾಂಪ್ ಅಲ್ಲಿ?
0: ಅವಾಗ ನಮ್ಗೆ ಬೆಳಿಗ್ಗೆ ಎದ್ದಿರ್ಲಿಲ್ಲ ನಮ್ಗೆ

0: ಒಂಥರ ಅನ್ಸ್ತಾ ಇತ್ತು, ಇದು ಯಾಕೆ ಬಂದು ಸೇರ್ಕೊಂಡು, ಇದು ಏನ್ ಕಥೆಯ ಎಂತ ಅಂತ. ಜಲ್ದಿ ಇವತ್ತು ಎರಡು ದಿವಸ ಕಳಿಸ್ಬಿಟ್ಟು ನಮ್ನ ಬಿಟ್ಬಿಟ್ರ, ಜಲ್ದಿ ಮನೆಗೆ ಹೊಂಟೋಗ್ಬಿಡೋದು, ಅದು ಇವಾಗ ಬಿಟ್ಬಿಡ್ತಾರ ಅಂತ ಜ್ಞಾನ ಮಡಗಿದೆ. ಅವಾಗ ಒಂದು ಮೂರು ದಿವಸ ಕಳ್ದಾಗ ನಮ್ಗೆ ಒಂಥರ ತೋರ್ತು, ಕುಂದಿದ್ದೆಲ್ಲ ಬಂದು ಆಮೇಲೆ ಹೀಗೆ ಮಾತ್ರ ಹೀಗೆ ಆಕೆಗೋಸ್ಕರ ಹಿಂಗೆ ಕೊಡ್ತಾರ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಒಂದ್ ನಾಲ್ಕು ದಿವಸ ಕಳೆದ ಮೇಲೆ ಸ್ನಾನ ಗಿನೆಲ್ಲ ಮಾಡೋದ್ರೆ ಈ ಎಂಟೆ ಮೊಂಕೆಲ್ಲ ತೀರೈಸ್ತಾರ ಅಲ್ಲಿ. ಅವಾಗ ಡಾಕ್ಟರ್ ಬಂದ್ರಲ್ಲ, ಅವಾಗ ಸಾಯಂಕಾಲ ಆಗಿಸ್ಲೆ ಡಾಕ್ಟರ್ ಬರೋದ್ಲಿ ಎಲ್ಲ ಚೆಕಿಂಗ್ ಮಾಡಿಸ್ಲೆ, ಏನ್ ಕಾಯಿಲ್ಲ ಏನ, ನೀವೆಲ್ಲ ಎಣ್ಣೆ ಎಂದು ಈ ತರ ಆಗಿರೋದು ಅಂತ. ಅವಸರ್ ಎಣ್ಣೆ ಎಂದು ಈ ತರ ಆಗಿದೆ, ಬೆಳಗ್ಗೆ ಊಟ ಇಲ್ಲ, ಸಾಯಂಕಾಲ ಊಟ ಇಲ್ಲ, ಆಮೇಲೆ ಕೆಲಸ ಮಾಡ್ತೀವಿ, ಅಡುಗೆ ಏನು ಮನೆಗೆ ಒಂದು ಸೌಲಭ್ಯ ಒಂದು ಇಲ್ಲ, ಸಾಮಾನುಗಳು ತಗೊಂಡು ಹೋಯ್ತಾ ಇಲ್ಲ, ಅವ್ರ ಜೀವನಗಳು ಹೆಂಗಿತ್ತು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಅಂತ ಅನ್ಕೊಂಡಿರೋ. ಇವಾಗ ಅಲ್ಲಿಂದ ಹತ್ತು ದಿವಸ ಕ್ಯಾಂಪ್ ಬಿಟ್ಟು ಮನೆಗೆ ಬಂದಾಗ ಇವಾಗೆಲ್ಲ ತಿಳಿತು.
1: ಅಂದ್ರೆ ಹೇಳ್ಬೇಕಂದ್ರೆ ಒಟ್ಟಾರೆಯಾಗಿ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಕಮಿಟಿಯಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರ ನಿಮ್ಮೊಂದು ಮರುಜನ್ಮ ಕೂಡ ನೀಡಿದೆ ಅಂತ ಹೇಳ್ಬೋದು.
0: ಹೌದು ಸರ್, ಮರುಜನ್ಮ ಕೊಟ್ಟಿದೆ. ಏನೋ ಇನ್ನು ಇನ್ನೊಂದ್ಸರಿ ಬದುಕಿ ಅಂತ ಬಾಳಾಟದಲ್ಲಿ ಚೆನ್ನಾಗಿ ಬದುಕಿ ಅಂತ ಕೊಟ್ಟಿದ್ದಾರೆ. ಇನ್ನು ನಮ್ಮಿಂದ ಹಾಳು ಮಾಡ್ಕೊಂಡ್ರೆ ಇನ್ನು ನಮ್ಮ ಕೈಯಿಂದೇ ಹೋಗೋದು.
1: ಇನ್ನು ಬಹಳ ಸಂತೋಷ ರಮೇಶ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವ ಎಷ್ಟೋ ಕುಟುಂಬಗಳಿಗೆ, ಇದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟೋ ಚಿಕ್ಕ ಮಕ್ಕಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋ ಜೊತೆಗೆ ತಮ್ಮ ಒಂದು ಅಮೂಲ್ಯವಾದ ಜೀವನವನ್ನು ಕೂಡ ಹಾಳು ಮಾಡ್ಕೊಳ್ತಿದ್ದಾರೆ. ಅಂತ ಯುವಕರ ಕುರಿತು ಕೊನೆಯದಾಗಿ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ?
0: ಸರ್, ಅಲ್ಲಿ ನೋಡಿಸಲ್ಲ ಚಿಕ್ಕ ಮಕ್ಕಳೆಲ್ಲ ಕುಡಿಯೋಸಲ್ಲ ನನ್ಗೆ ಬೇಜಾರು. ಈ ಚಿಕ್ಕ ಮಕ್ಕಳು ಈ ಪ್ರಾಯದಲ್ಲಿ ಇಷ್ಟು ಅನುಭವದಲ್ಲಿ ಇಷ್ಟು ಕುಡಿತಾ ಇದ್ದಾರಲ್ಲ, ಅದಕ್ಕೆ ಅವ್ರಿಗೆ ಹೇಳದೆ ಈ ತರದೆಲ್ಲ ನೀವು ಈ ತರ ಕುಡಿತಾ ಇದ್ದಾರೆ. ನಾನೇ ಸ್ವಲ್ಪ ಕಾಲದಲ್ಲಿ ಹಿಂಗೆಲ್ಲ ಕುಡಿದು ಈ ತರ ಮಾಡಿರೋದಕ್ಕ ನಾನು ಒಂದ್ ಎರಡು ತಿಂಗಳ ನಿಲ್ಸಿರೋದಕ್ಕೆ ಚೆನ್ನಾಗಿ ಅದೇ ತರ ನೀವು ಚೆನ್ನಾಗಾಗಿ ಅಂತ ಹೇಳ್ತಾ ಇದ್ದೀನಿ ಸರ್. ಅಂದ್ರು ಅವ್ರು ಕೇಳ್ತಾ ಇಲ್ಲ, ಅಂದ್ರು ನೀವು ಬನ್ನಿ ಇಲ್ಲಿ ಒಂದು ಮಾತಾಡಿ ಅವ್ರಿಗೆ ಅಂತ ಒಬ್ರು ಸಿಗ್ತಾ ಇಲ್ಲ. ಇವಾಗ ಇನ್ ಸಾಯಂಕಾಲ ಆಯ್ತು ಅಂದ್ರೆ ಬಂದ್ಬಿಟ್ರು ಅವರೆಲ್ಲ ಎಣ್ಣೆ ಗಿಡ್ಡೆಲ್ಲ ಹೊಡೆದು ಆಮೇಲೆ ಒಂದು ಬೆಳಿಗ್ಗೆ ಹತ್ತು 9 ಗಂಟೆಗೆಲ್ಲ ಕಾಡ ಹತ್ತು ಬಿಡ್ತಾರೆ. ಹಂಗೆಲ್ಲ ಬುದ್ಧಿ ಹೇಳ್ತಾ ಇದೀನಿ, ಅಂದ್ರು ಒಂದ್ 4-5 ಆಳವ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಇವಾಗ ಹಂಗೆ ಬತ್ತೀನಿ ಬತ್ತೀನಿ ಅಂತ ಹೇಳ್ತಾರೆ ಸರ್. ಇಲ್ಲಿ ನಾನೆಲ್ಲ ಹಿಂಗ್ ಚೆನ್ನಾಗಿ ಅದೇ ತರ ನೀವು ಚೆನ್ನಾಗಿ ಆಗಿ ಅಂತ ಹೇಳಿದ್ರು ಇಲ್ಲಿ ಜನಗಳು ಬಿಡ್ತಾ ಇಲ್ಲ. ಇನ್ನೇನ್ ಅಲ್ಲಿ ಹೋಯ್ತು 10-12 ದಿವಸ ಕ್ಯಾಂಪ್ಗೆ ಯಾತಕ್ಕೋಸ್ಕರ ಹೋಯ್ತೆ, ಇಲ್ಲೇ ನಿಲ್ಸೋಕಾಗಲ್ಲ ಅಂತ. ಹಂಗ್ ನಿಲ್ಸೋದು ಇಲ್ಲ, ಇವರು ಪಾರ್ಕ್ ಬಂದ ತಕ್ಷಣ ಅವ್ರಿಗೆ ಜ್ಞಾನ ಬರ್ತಾ ಇದ್ರು, ಒಂದೆರಡು ಕುಡ್ದು ಬಿಟ್ಟು ಮನೆಗೆ ಹೋಗಿ ಸೇರೋ ಅಂತ. ಅದ್ ಮನೆಗೆ ಸೇರೋದು ಇಲ್ಲ, ಅವರು 1,000 ರೂಪಾಯಿ ತೀರಿಸ್ಕೊಂಡು ಏನು ಪರದ ಆಡ್ಕೊಂಡು ಹೋಯ್ತವ್ರೆ. ಆಗ ನಾನೆಲ್ಲ ಯೋಚನೆ ಮಾಡೋದು, ನಾನು ನಿಂತಿರೋ ಆಗಿದ್ರೆ ಆಗ್ಬಿಟ್ಟಿದ್ನಲ್ಲ, ಈಗ ನಾ ಚೆನ್ನಾಗಿರೋದಕ್ಕೆ ನಿಮ್ಗೆ ಹೇಳೋದು ಅನ್ಭುಗದಲ್ಲಿ ನೀವು ಚೆನ್ನಾಗಿ ಆಗಿ ಅಂತ ಹೇಳೋ ಟೈಮಲ್ಲಿ ಅವರು ಕೇಳ್ತಾರೆ. ಒಂದೊಂದು ಟೈಮ್ ಬೆಳಿಗ್ಗೆ ಮಾತ್ರ ಒಳ್ಳೆ ತುಂಬಾ ಟ್ಯಾಂಕ್ ಮಾಡ್ತಾರೆ, ಸೈಕಲ್ ಬರೋಷ್ಟು ನಾನು ಮಾತಾಡ್ತು ಕೇಳೋದು ಇಲ್ಲ ಅವರು. ಹಾಗೆ ನಾನು ತಿಳ್ಕೊಳ್ಳೋದೇನು, ನಾನು ಹಿಂಗ ಆಗಿದ್ನಲ್ಲ ಇನ್ನು ನನ್ನ ಅನುಭವದಲ್ಲಿ ನಾನು ನನ್ನ ಜೀವ ಇದಾಗಿದ್ದು ನಾನು ಎಣ್ಣೆನೇ ಬೇಡ ಅನ್ಸ್ತದೆ ಇವಾಗ.
1: ಬಹಳ ಸಂತೋಷ ರಮೇಶ್ ಅವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಕಮಿಟಿಯಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ತನ ಶಿಬಿರದಲ್ಲಿ ತಾವು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ತರ ನಿಮ್ಮೊಂದು ಜೀವನ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ, ಹಾಗೇನೆ ಇಷ್ಟೊತ್ತು ಹೇಳಿತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಮದ್ಯಪಾನವನ್ನು ಸೇವಿಸತಕ್ಕಂಥ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ರಮೇಶ್ ಅವರೇ, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ರಮೇಶ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಶ್ರೀಯುತ ರಮೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು, ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ

0: ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಭೂಮಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ನಿಮ್ಮೆಲ್ಲರ ಆವಾಸ ಸ್ಥಾನವಾದ ಮಿಲಿಯನ್ ಗಟ್ಟಲೆ ಚಿತ್ರ ವಿಚಿತ್ರ ಜೀವ ವೈದ್ಯಗಳ ಆವಾಸ ಸ್ಥಾನವಾದ ವಿಶಿಷ್ಟ ಹಾಗೂ ಏಕೈಕ ಗ್ರಹವೆಂದರೆ ಅದು ಭೂಗ್ರಹ. ಭೂಮಿಯು ಸೂರ್ಯನಿಂದ 3ನೇ ಸ್ಥಾನದಲ್ಲಿ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. 5ನೆಯ ಅತಿ ದೊಡ್ಡ ಗ್ರಹವೆಂಬ ಹೆಗ್ಗಳಿಕೆಗೆ ಪಡೆದಿರುವ ಭೂಮಿಯು ಮೇಲ್ಮೈನ ಮೇಲೆ ಇಡೀ ಸೌರವ್ಯೂಹದಲ್ಲಿ ನೀರು ದ್ರವದ ರೂಪದಲ್ಲಿರುವುದು ಇದೊಂದೇ ಗ್ರಹದಲ್ಲಿ. ಶುಕ್ರ ಗ್ರಹಗಿಂತ ತುಸು ದೊಡ್ಡದಾದ ಭೂಮಿಯು ಸೂರ್ಯನಿಗೆ ಹತ್ತಿರವಾದ ಮತ್ತು ಶಿಲೆಗಳು ಲೋಹಗಳು ಘನವಸ್ತುಗಳಿಂದ ಕೂಡಿದ 4 ಗ್ರಹಗಳಾದ ಬುಧ ಶುಕ್ರ ಭೂಮಿ ಹಾಗೂ ಮಂಗಳ ಗ್ರಹಗಳಲ್ಲಿನ ಅತಿ ದೊಡ್ಡದೆಂಬ ಹೆಗ್ಗಳಿಕೆಗೆ ಸಹ ಭೂಮಿಯಾಗಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಸೌರವ್ಯೂಹ ಪ್ರಸ್ತುತ ಸ್ವರೂಪಕ್ಕೆ ಬರುವಾಗ ಸುತ್ತುತ್ತಿದ್ದ ಅನಿಲ ಮೋಡಗಳು ಹಾಗೂ ಧೂಳಿನ ಕಣಗಳು ಗುರುತ್ವ ಬಲ ಸೆಳೆದುಕೊಂಡು ಒಂದುಗೂಡಿಸಿದಾಗ ಬಹುಶಃ ಭೂಮಿಯು ರಚನೆಗೊಂಡಿದೆ ಎನ್ನಬಹುದು. ಭೂಮಿಯ ರಚನೆಯಲ್ಲಿ ಕೇಂದ್ರದ ತಿರುಳು ಶಿಲಾವೃತ ಹೊದಿಕೆ ಮತ್ತು ಘನರೂಪದ ಮೇಲ್ಪದರಗಳಿವೆ. ಸೂರ್ಯನ ಸುತ್ತ ಒಮ್ಮೆ ಪರಿಭ್ರಮಿಸಲು ತೆಗೆದುಕೊಳ್ಳುವ ಸುಮಾರು 355 ದಿನಗಳು ಇದನ್ನೇ ಒಂದು ಭೂವರ್ಷ ಎನ್ನಬಹುದು. ಹಾಗೂ ತನ್ನ ಅಕ್ಷದ ಸುತ್ತ ತಿರುಗಲು 24 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತದೆ. ಭೂಮಿಯ ಕ್ರಿಯಾಶೀಲ ಪರ್ವತಗಳು ಕಣಿವೆಗಳು ಬಯಲು ಪ್ರದೇಶಗಳು ಬಹುಪಾಲು ನೀರು ಅಂದರೆ ದ್ರವ ರೂಪದಲ್ಲಿ ಹಾಗೂ ಶಿಲೆಗಳಿಂದ ಕೂಡಿದ ಘನ ಮೇಲ್ಮೈಯುಳ್ಳ ಗ್ರಹವಾಗಿದೆ. ವಿಶೇಷವೆಂದರೆ ಭೂಮಿಯು ಸುಮಾರು 70% ಸಾಗರಗಳಿಂದ ಕೂಡಿದ ನೀರಿನಿಂದ ಆವೃತವಾಗಿದೆ. ಭೂಮಿಯ ಮೇಲಿನ ಬಹುಪಾಲು ಜ್ವಾಲಾಮುಖಿಗಳು ಸಾಗರದ ಗರ್ಭದಲ್ಲಿ ಅಡಗಿವೆ ಎನ್ನಲಾಗಿದೆ. ಇವುಗಳಲ್ಲಿ ಹವಾಯಿ ದ್ವೀಪದ ಮೌನಿಕೆಯ ಎಂಬ ಜ್ವಾಲಾಮುಖಿಯ ಬುಡದಿಂದ ತುದಿಯವರೆಗೆ ಇರುವ ಎತ್ತರ ಎವರೆಸ್ಟ್ ಪರ್ವತಕ್ಕಿಂತ ಎತ್ತರವಾಗಿದ್ದು ಅದು ಬಹುಪಾಲು ರಚನೆ ಸಾಗರದಲ್ಲಿ ಮುಳುಗಿದೆ. ಭೂಮಿಯ ಅತಿ ಉದ್ದವಾದ ಪರ್ವತ ಶ್ರೇಣಿ ಕೂಡ ಆರ್ಕಾಟಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳಲ್ಲಿ ಅಡಗಿದೆ. ಇದು ಆಂಡೀಸ್ ರಾಕಿ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳ ಒಟ್ಟು ಉದ್ದಕ್ಕಿಂತ ಹೆಚ್ಚು ಎನ್ನಲಾಗಿದೆ. ಸಾಗರ ಗರ್ಭವು ಅಪರಿಮಿತ ಜೀವ ವೈವಿಧ್ಯತೆಗಳ ಸಸ್ಯ ಸಂಕುಲಗಳಿಂದ ಕೂಡಿ ಸಂಪದ್ಭರಿತವಾದ ಆಗರ ಕೂಡ ಎನ್ನಬಹುದು. ಭೂಮಿಯ ಬಹಳ ವಿಶಿಷ್ಟ ಗುಣವೆಂದರೆ ಅದು ಸುತ್ತುವರೆದಿರುವ ಹಿತವಾದ ವಾತಾವರಣ. ಈ ವಾತಾವರಣದಲ್ಲಿ 78% ಸಾರಜನಕ ಹಾಗೂ 21% ಆಮ್ಲಜನಕವಿದ್ದು ಮಾನವನಿಗಷ್ಟೇ ಅಲ್ಲ ಅದರ ಎಲ್ಲ ಜೀವ ವೈವಿಧ್ಯತೆಯು ನೆಮ್ಮದಿಯಾಗಿ ಜೀವಿಸುವಂತಹ ಜೀವ ಸಂಕುಲಕ್ಕೆ ಉಸಿರಾಡಲು ಅತ್ಯುತ್ತಮ ಪರಿಸರವನ್ನು ಒದಗಿಸಿದೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಇದೇ ವಾತಾವರಣ ಭೂಮಿಯನ್ನ ಸೂರ್ಯನಿಂದ ಬರುವ ಹಾನಿಕಾರಕ ಎಕ್ಸ್ ಕಿರಣಗಳನ್ನ ಹಾಗೂ ಅತಿ ನೇರಳ ಕಿರಣಗಳಂತಹ ಕೆಲವು ಹಾನಿಕಾರಕ ವಿಕಿರಣಗಳಿಂದ ಭೂಮಿಯನ್ನ ಅದರ ಮೇಲೆ ಸಕಲ ಜೀವ ಸಂಕುಲವನ್ನ ರಕ್ಷಿಸುತ್ತದೆ. ವಾತಾವರಣವು ಭೂಮಿಯನ್ನ ಅನೇಕ ರೀತಿಯ ಉಲ್ಕಾಪಾತಗಳಿಂದ ರಕ್ಷಿಸುತ್ತದೆ. ಇವುಗಳಲ್ಲಿ ಬಹುಪಾಲು ಭೂಮಿಯನ್ನ ತಲುಪುವ ಮುನ್ನ ವಾತಾವರಣದಲ್ಲಿನ ಘರ್ಷಣೆಯಿಂದಾಗಿ ವಿಭಜನೆಯಾಗಿ ಭೂಮಿಯ ಮೇಲೆ ತಲುಪುವ ಮುನ್ನವೇ ನಾಶ ಹೊಂದುತ್ತದೆ. ಇಂತಹ ಸುಂದರ ಸುರಕ್ಷಿತ ವಾತಾವರಣದ ಬಗ್ಗೆ ತೀವ್ರ ಕಾಳಜಿ ವಹಿಸಿ ಮಾನವ ಅನಿಯಂತ್ರಿತ ಹಾನಿಕಾರಕ ಕೈಗಾರಿಕಾ ಚಟುವಟಿಕೆಗಳು ಹಾಗೂ ಇತರೆ ಕಾರಣಗಳ ಫಲವಾಗಿ ಇದನ್ನು ಹಾಳು ಮಾಡುವುದು ಅನೇಕ ರೀತಿಯ

0: ದೂಷಿತಗಳಿಂದ ಕಾಪಾಡುವುದು ಹೇಗೆ ಹಾಗೂ ಅತ್ಯಂತ ಜವಾಬ್ದಾರಿಯುತ ಹಾಗೂ ಆದ್ಯ ಕರ್ತವ್ಯವಾಗಿದೆ. ಭೂಮಿಯ ಹೆಚ್ಚು ಭಾಗ ನೀಲಿ ಬಣ್ಣದಾಗಿಲ್ಲ, ಆದರೆ ಭೂಮಿಯ ಮೇಲೆ ನೀರು, ಹವಗೆಂಪು, ನೇರಳೆ ಕಿರಣ, ಅತಿನೇರಳೆ ಹಾಗೂ ಕೆಂಪು ಬಣ್ಣವನ್ನ ಹೀರಿಕೊಂಡು ನೀಲಿ ಬಣ್ಣವನ್ನ ಪ್ರತಿಫಲಿಸುವುದರ ಪರಿಣಾಮವಾಗಿ ಶೇಕಡ 70% ಭೂಮಿಯ ಬಾಹ್ಯಾಕಾಶದಿಂದ ನೀಲಿ ಬಣ್ಣದಾಗಿ ಕಾಣಿಸುತ್ತದೆ. ಚಂದ್ರ ಭೂಮಿಯ ಏಕೈಕ ಆಕರ್ಷಕ ಉಪಗ್ರಹ. ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದ ಚಂದ್ರ ಗ್ರಹದಲ್ಲಿ ಕಾಣಿಸುವ ಅತ್ಯಂತ ಪ್ರಕಾಶಮಾನವಾದ ಆಕಾಶಕಾಯ. ಸುಮಾರು 384,000 ಕಿಲೋಮೀಟರ್ ದೂರದಲ್ಲಿರುವ ಭೂಮಿಯ ಸುತ್ತ ಸುಮಾರು 27 ದಿನಗಳಿಗೊಮ್ಮೆ ಸುತ್ತುತ್ತದೆ. ಜೊತೆಗೆ ತನ್ನ ಅಕ್ಷದ ಸುತ್ತಲೂ ಚಂದ್ರ 27 ದಿನಗಳಿಗೊಮ್ಮೆ ತಿರುಗುವುದರಿಂದ ಭೂಮಿಯಿಂದ ನಮಗೆ ಚಂದ್ರ ಮತ್ತು ಗೋಳಾರ್ಧ ಭಾಗ ಮಾತ್ರ ಕಾಣಿಸುತ್ತದೆ. ಉಳಿದರ್ದ ಭಾಗ ನಿಗೂಢವಾಗಿಯೇ ಉಳಿದಿದೆ. ಭೂಮಿಯ ಸುತ್ತ ಯಾವುದೇ ರೀತಿ ಉಂಗುರ ವ್ಯವಸ್ಥೆ ಇಲ್ಲ. ಭೂಮಿಯ ತ್ವರಿತ ಗತಿಯ ಭ್ರಮಣ ಚಲನೆಯಿಂದಾಗಿ ಉಂಟಾಗುವ ಭೂಕೇಂದ್ರದಲ್ಲಿನ ದ್ರವರೂಪದ ಕಬ್ಬಿಣ, ನಿಕಲ್ ಲೋಹಗಳಿಂದ ತಿರುಗುವ ಚಲನೆಯು ಭೂಮಿಯ ಸುತ್ತ ಕಾಂತಗೋಳವನ್ನು ಸೃಷ್ಟಿಸಿದೆ. ಸಾವಿರಾರು ಕಿಲೋಮೀಟರ್ ದೂರ ಪ್ರಭಾವವುಳ್ಳ ಈ ಕಾಂತಗೋಳವು ಭೂಮಿಯನ್ನು ಸೂರ್ಯನ ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸುತ್ತದೆ ಹಾಗೂ ನಮ್ಮ ವಾತಾವರಣವನ್ನು ವಿದ್ಯುತ್ ಕಣಗಳಿಂದ ಪೂರಿತವಾದ ಸೌರ ಮಂಡಲಗಳಿಂದ ಶಿಥಿಲವಾಗುವುದನ್ನು ತಡೆಯುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಭೂಮಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
0: ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ.

0: ಕೇಳಿ ಜನಧ್ವನಿಯ ಕಳಕಳಿ.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದೊಂದು ಮಾರ್ಮಿಕವಾದಂತ ಝೆನ್ ಕತೆ. ಒಂದು ದೊಡ್ಡ ಬೌದ್ಧ ದೇವಾಲಯ, ಆ ದೇವಾಲಯದ ಹಿಂದೆ ಒಂದು ದೊಡ್ಡ ತೋಟ. ಅಲ್ಲಿ ಅನೇಕ ಹಣ್ಣಿನ ಗಿಡ ಹಾಕಿದ್ದಾರೆ, ಬಳ್ಳಿಗಳನ್ನು ಬೆಳೆಸಿದ್ದಾರೆ, ಹೂವು ತರಕಾರಿ ಎಲ್ಲ ಬೆಳೀತಾರೆ. ದೇವಸ್ಥಾನಕ್ಕೆ ಬೇಕಲ್ಲ ಅದಕ್ಕೆ ಔಷಧಿ ಗುಣವುಳ್ಳ ಸಸ್ಯಗಳ ಭಾಗ ಒಂದು ಬೇರೆ ಕಡೆ ಇದೆ. ದೇವಾಲಯಕ್ಕೆಲ್ಲೆಲ್ಲ ಆರಿಸ್ಕೊಂಡು ಶಿಷ್ಯರು ತಂದು ಹೂವು ಹಣ್ಣು ತಗೊಂಡ್ಬರ್ತಾ ಇದ್ರು. ಹಾಗೆ ದೇವಸ್ಥಾನ ನೋಡೋಕೆ ಬಂದಂತ ಭಕ್ತರು ಕೂಡ ತೋಟದಲ್ಲಿ ಸುತ್ತಾಡಿ ಮರಗಳ ಕೆಳಗೆ ಕುಳಿತು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿ ತಗೋತಾ ಇದ್ರು. ಈ ದೇವಸ್ಥಾನದ ಹಿಂದಿನ ಗೋಡೆಗೆ ಒಂದು ಸೋರೆಕಾಯಿ ಬಳ್ಳಿ ಹಬ್ಕೊಂಡಿದೆ. ಅದು ಎರಡು ಭಾಗ ಆಗಿ ಎಡಕ್ಕೆ ಬಲಕ್ಕೆ ಹರಡ್ಕೊಂಡು ಗೋಡೆಯನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟೆ. ಅಲ್ಲಲ್ಲಿ ಸೋರೆಕಾಯಿ ಆಗಿದ್ದವಲ್ಲ, ದೊಡ್ಡ ದೊಡ್ಡ ಸೋರೆಕಾಯಿ ನೇತು ಬಿದ್ದಿದ್ದಾವೆ, ಅಲಂಕಾರದಂಗೆ ಕಾಣಿಸ್ತಾ ಇತ್ತು ಗೋಡೆಗೆಲ್ಲ. ಒಂದು ದಿನ ಯಾಕೋ ಏನೋ ಈ ಎಡಭಾಗದ ಸೋರೆಕಾಯಿಗಳಿಗೂ ಬಲಭಾಗದ ಸೋರೆಕಾಯಿಗಳಿಗೂ ಯಾವುದೋ ಕಾರಣಕ್ಕೆ ಜಗಳ ಹುಟ್ಕೊಂಡ್ಬಿಡ್ತು. ಮೊದಲು ಪಿಸ ಪಿಸ ಗುಸ ಗುಸ ಅಂತ ಜಗಳ ಶುರು ಆದದ್ದು ಮುಂದೆ ಭಾರಿ ಜಗಳಕ್ಕೆ ತಿರುಗಿಬಿಡ್ತದೆ. ಸಾಯಂಕಾಲ ಧ್ಯಾನದ ಸಮಯ ಅದು ದೇವಸ್ಥಾನದಲ್ಲಿ. ಈ ಸೋರೆಕಾಯಿಗಳ ಜಗಳಾಟ ಆ ಝೆನ್ ಗುರುವಿನ ಧ್ಯಾನ ಕೆಡಿಸ್ಬಿಡ್ತು. ಆತ ಎದ್ದ ದೇವಸ್ಥಾನ ಹಿಂದೆ ಬಂದು ನೋಡ್ತಾನೆ, ಈ ಸೋರೆಕಾಯಿಗಳು ಜೋರಾಗಿ ಜಗಳಾಡ್ತಾ ಇದ್ದಾವೆ. ಆಗ ಒಂದು ಜೋರ ಧ್ವನಿಯಲ್ಲಿ ಕೂಗಿದ, ಏ ಸೋರೆಕಾಯಿಗಳೇ ನಿಲ್ಲಿಸಿ ಧ್ಯಾನ, ಏನ್ ಜಗಳಾಡ್ತೀರಿ, ಧ್ಯಾನ ಸಮಯ ಗೊತ್ತಿಲ್ಲ ನಿಮಗೆ, ಶಾಂತವಾಗಿರ್ಬೇಕಲ್ವಾ. ಆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಗುರು ಮತ್ತೆ ಹೇಳ್ದ, ನೀವು ಧ್ಯಾನ ಮಾಡಿ ನೋಡೋಣ, ನಿಮ್ಗೆ ಕಲಿಸಿದ್ದೇನಲ್ಲ ನಾನು, ನೀವೆಲ್ಲ ನನ್ನ ಹಾಗೆ ಕಾಲು ಬಡಿಸ್ಕೊಂಡು ಕೂತ್ಕೊಳ್ಳಿಸಿದ, ನಿಮ್ಮ ಬೆನ್ನು ಕತ್ತು ತಲೆ ನೇರವಾಗಿರಲಿ, ಸೋರೆಕಾಯಿಗಳು ಗುರು ಹೇಳ್ದಂಗೆ ಕೂತ್ಕೊಂಡು, ಈಗ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಈಗ ನಿಧಾನವಾಗಿ ನಿಮ್ಮ ಕೈಗಳು ನಮ್ಮ ತಲೆ ಮೇಲೆ ಎತ್ಕೊಂಡು ತಲೆ ಮೇಲೆ ಮುಟ್ಕೊಳ್ಳಿ ನೋಡೋಣ ಅಂದು. ಎರಡು ಕೈ ಹೋಗಿ ಮೇಲೆ ತಗೊಂಡಾಗ ತಲೆ ಮುಟ್ಕೊಂಡು, ಒಂದು ಕಾಯಿ ತಲೆ ಮೇಲೆ ಇಟ್ಕೊಂಡಾಗ ಏನೋ ಒಂದು ಕಡ್ಡಿ ತರ ಸಿಕ್ತು ಕೈಗೆ, ಅದೇನದು ಅಂತ ಕಡ್ಡಿ ಎಳ್ಕೊಂಡು ಹಿಂಗೆ ಹೋಯ್ತು ಮುಂದೆ. ಅದು ಇನ್ನೊಂದು ಸೋರೆಕಾಯಿ ಮುಟ್ಟಿತ್ತು. ಆ ಇನ್ನೊಂದು ಸೋರೆಕಾಯಿ ತನ್ನ ತಲೆಯಿಂದ ಹೊರಟು ಕಡ್ಡಿನ ಅನುಸರಿಸಿದಾಗ ಮತ್ತೊಂದು ತಲೆ ಮುಟ್ತು. ಆಗ ಅವಕ್ಕೆ ಅರ್ಥ ಆಯ್ತು, ಅಯ್ಯೋ ನಾವು ಒಂದೇ ಗಿಡದ ಕಾಯಿಗಳು, ಆ ಕಡೆ ಕಡೆ ಹರ್ಕೊಂಡಿದ್ದೀವಿ ಅಷ್ಟೇನೆ, ಒಂದೇ ಗಿಡದ ಕಾಯಿಗಳಲ್ವಾ ನಾವು ಅಂತ ಜಗಳ ಬಿಟ್ಟು ಜೋವಾರ ನಗೋಕ್ ಶುರು ಮಾಡುದು ಅಂತೆ. ಅವುಗಳ ನಗು ನೋಡಿ ಗುರು ಹೇಳ್ದ, ಅಲ್ಲಯ್ಯ ಯಾರ ಜೊತೆ ಜಗಳಾಡ್ತಾ ಇದ್ದೀರಿ ನೀವು, ಇವೆಲ್ಲ ಒಂದೇ ಅಲ್ವಾ, ಇದನ್ನ ಹಿಡ್ಕೊಂಡು ಮುಂದೆ ಚೆನ್ನಾಗಿ ಬಾಳಿ ನೀವು ಅಂತ ಹೇಳಿದ್ರಂತೆ. ಮುಂದೆ ಸೋರೆಕಾಯಿಗಳು ಜಗಳಾಡ್ಲಿಲ್ಲ ಅನ್ನೋ ಕಥೆ ಇದು. ನನಗೆ ಆಶ್ಚರ್ಯ ಆಗೋದು ಸ್ನೇಹಿತರೆ, ಸೋರೆಕಾಯಿಗಳಿಗೆ ತಿಳಿದದ್ದು ನಮಗೆ ತಿಳಿತಾ ಇಲ್ಲ. ಇನ್ನು ನಾವೇ ನಿರ್ಮಿಸಿಕೊಂಡಂತಹ ಜಾತಿ ಒಳಜಾತಿ ಪಂಥ ಇವೆಲ್ಲ ನಿಜವಾದ ಧರ್ಮದ ತಿಳುವಳಿಕೆ ಇಲ್ಲದ ಗಡಿಗಳು. ಲಿಂಗಭೇದಗಳು ರಾಷ್ಟ್ರಭೇದಗಳು ಇವೆಲ್ಲವುಗಳ ನಡುವೆ ನಾವು ಮೂಲತಃ ಮನುಷ್ಯರು ಎಂಬುದನ್ನು ಮರೆತು ಬಿಟ್ಟಿದ್ದೀವಲ್ಲ. ಆ ಸೋರೆಕಾಯಿಗಳು ಹುಡುಕಿದು ತಮ್ಮೆಲ್ಲ ದಂಟು ಎಲ್ಲದಕ್ಕೂ ಒಂದೇ ಆಗಿರೋದ್ರಿಂದ ನಾವು ಒಂದೇ ಗಿಡದ ಬಳ್ಳಿಗಳು ಅಂತ ಅವು ಜಗಳ ನಿಲ್ಲಿಸ್ಬಿಟ್ಟುವಂತೆ. ಆದರೆ ನಾವು ಜಗಳ ಹೆಚ್ಚು ಮಾಡ್ಕೋತಾ ಇದ್ದೀವಲ್ಲ, ಯಾವುದೋ ಜಾತಿ ಯಾವ ಒಳಪಂಗಡ ಅದು ಇದು ಜಗಳಾಡ್ತೀವಲ್ಲ. ಅದಕ್ಕೆ ಕವಿವಾಣಿ ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತದೆ, ನೀ ಏನಾದರೂ ಆಗು ಮೊದಲು.

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು.

0: ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ನಮ್ಮಮ್ಮ ಸಾರದೆ ಉಮಾ ಮಹೇಶ್ವರಿ ನಿಮ್ಮ

ಕೇಳಮ್ಮಯ್ಯ ನಮ್ಮಮ್ಮ ಸಾರದೆ ಉಮ್ಮ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ ಅಮ್ಮ ಅಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಮ್ಮಲನಲ್ಲ ರಾಶಿ ವಿದ್ಯೆ

ರಮ್ಮ ದೇಸಗಿ ಜನರ ಸಲಗುವನ ರಮ್ಮ ಕಾಗಿ ನೆಲೆಯಾದಿ ಕೇಶವ ದಾಸ ಕಣೆ ಕೇಳಮ್ಮ ನಮ್ಮಮ್ಮ ಸಾರದೆ ಹುಮ್ಮ ಮಹೇಶ್ವರಿ.

ದಿಟ್ಟ ಚಂದನ ದಿಟ್ಟತ ಗಣನಾಥನೇ ದಿಟ್ಟಿತ ಗಣನಾಥನೇ ಶಿವನ ಪಟದ ರಾಣಿ ಪಾರ್ವತಿ ಕುಮಾರನೇ ಶಿವನ

0: ಹೋಮ ಮಹೇಶ್ವರಿ ನಿನ್ನೊಳಗಿ ಹನಾರಮ್ಮ ಅಮ್ಮ ಅಮ್ಮ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂದರೆ ಯಾರು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿ ಎಸ್ ರವರು.

ಎಲ್ರಿಗೂ ಮಕ್ಕಳ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಲ್ಲಿ ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದಾರೆ. ಡಾಕ್ಟರ್ನೇ ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ ಪ್ರಾಬ್ಲಿ ಮೊದಲನೇ ಬಾರಿಗೆ ಅಂತ ಅನ್ಸತ್ತೆ. ಇರ್ಲಿ, ನಾನೊಂದು ಪ್ರಯತ್ನ ಪಡ್ತೀನಿ ಇವತ್ತು ಆ ಒಂದು ವಿಚಾರವಾಗಿ ಆನ್ಸರ್ ಮಾಡೋದಕ್ಕೆ. ಇಲ್ಲಿರೋ ಮಕ್ಕಳು ಕೆಲವರು ಕೈ ಎತ್ತಿದ್ದೀರಾ, ಆದ್ರೆ ನಾನು ಈಗ ಕೇಳ್ತಾ ಇರೋದ್ದು ನಿಮ್ಗೆ ಈ ಕೈ ಎತ್ತೋದು ಈ ಇದರಲ್ಲಿ ವೆಬ್ ಏನು ಝೂಮ್ ಅಲ್ಲಿ ಗೊತ್ತಿದೆ ಅಂತಂದ್ರೆ, ಎಷ್ಟು ಜನ ಇತ್ತೀಚೆಗೆ ನೀವು ವೈದ್ಯರನ್ನ ಅಥವಾ ಡಾಕ್ಟರ್ನ ಭೇಟಿ ಮಾಡಿದ್ರಿ ಅನ್ನೋದನ್ನ ನೀವು ಹೇಳ್ಬೋದಾ? ವೈದ್ಯರನ್ನ ಭೇಟಿ ಮಾಡಿದ್ರೆ ಹೇಗ್ ಗೊತ್ತಾಯ್ತು ನಿಮ್ಗೆ ಅವರೇ ಡಾಕ್ಟ್ರು ಅಂತ ಅನ್ನೋ ಪ್ರಶ್ನೆ ಬರತ್ತಲ್ವ. ಈಗ ಡಾಕ್ಟರ್ ಅಂದ್ರೆ ಯಾರು ಅಂತ ನನ್ನ ಪ್ರಶ್ನೆ ಕೇಳ್ಬಿಟ್ಟು ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ರಿ ಅಲ್ವಾ? ಹೆಂಗ್ ಗೊತ್ತಾಯ್ತು ಡಾಕ್ಟ್ರು ಅಂತಂದ್ರೆ, ಪ್ರಾಯಶಃ ನಿಮ್ಮ ಅಪ್ಪನೋ ಅಮ್ಮನೋ ನಿಮ್ಮ ಮನೆಯಲ್ಲಿರೋ ಯಾರೋ ಹಿರಿಯರು ಡಾಕ್ಟ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತಾರೆ ಅಲ್ವಾ? ಆ ಡಾಕ್ಟ್ರು ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ನನ್ನ ಪ್ರಶ್ನೆ. ಈಗ ಹೇಗ್ ಗೊತ್ತಾಗಿರ್ಬೋದು? ಸಾಮಾನ್ಯವಾಗಿ ಡಾಕ್ಟ್ರು ಅಂತ ಯಾರೋ ಹೇಳಿರ್ಬೋದು, ನೋಡು ಇಲ್ಲಿ ಈ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋಗಿ ತೋರಿಸು ಅಂತ ಹೇಳಿರ್ಬೋದು. ಅಥವಾ ಅವ್ರದ್ದು ಬೋರ್ಡನ್ನ ಆಸ್ಪತ್ರೆ ಮುಂದೋ ಅವ್ರದ್ದು ಕ್ಲಿನಿಕ್ ಮುಂದೋ ಡಾಕ್ಟರ್ ಕುಮಾರ್ ಅಥವಾ ಡಾಕ್ಟರ್ ಐಶ್ವರ್ಯನೋ ಡಾಕ್ಟರ್ ಭಾನುವೈನೋ ಈ ತರ ಒಂದು ಬೋರ್ಡ್ ಹಾಕೊಂಡಿರ್ಬೋದು. ಅವರು ಅದನ್ನ ನೋಡ್ಬಿಟ್ಟು ಓ ಇವ್ರ ಹತ್ರ ಹೋಗಿ ತೋರಿಸಿದ್ರೆ ನನಗೆ ಹುಷಾರಿಗೆ ಆಗೋದಕ್ಕೆ ಅವಕಾಶ ಆಗತ್ತೆ ಅಂತ ಹೋಗಿ ತೋರಿಸಿರ್ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸಿರ್ಬೋದು. ನೀವು ಪ್ರಶ್ನೆ ಡಾಕ್ಟ್ರು ಅಂತ ಯಾರು ಅಂತ ಅನ್ನೋಂತ ಪ್ರಶ್ನೆ ಬಂದಾಗ ನನಗೂ ಯೋಚನೆ ಬಂತು, ಅರೇ ಅರೇ ಇದು ಯಾರಪ್ಪ ಡಾಕ್ಟ್ರು, ನನ್ನನ್ನು ಯಾಕೆ ಎಲ್ರು ಡಾಕ್ಟ್ರು ಅಂತ ಕರೀತಾರೆ ಅಂತ. ಯಾವಾಗ ಗೊತ್ತಾ ನಾನು ಡಾಕ್ಟ್ರು ಅಂತ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ದು, ನಾನು MBBS ಅನ್ನೋ ಶಿಕ್ಷಣವನ್ನ ಪಡೆದು 5.5 ವರ್ಷ ಏನು ಒಂದು ಶಿಕ್ಷಣವನ್ನ ಪಡೆದು ಅದರಲ್ಲಿ ಆ 5.5 ವರ್ಷದಲ್ಲಿ 1 ವರ್ಷ ಇಂಟರ್ನ್ಶಿಪ್ ಅಂತ, ಅಂದ್ರೆ ಇನ್ನೊಬ್ಬ ವೈದ್ಯರ ಕೆಳಗೆ ಒಂದು ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಜೊತೆನಲ್ಲಿ ಕೆಲಸ ಮಾಡಿದ ಮೇಲೆ ಅದಕ್ಕೆ ನಾನು ಒಂದು ಏನೋ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ ಅದಕ್ಕೊಂದು ಸರ್ಕಾರದ ಒಂದು ಸಂಸ್ಥೆ ಇದೆ, ಅವ್ರಿಗೆ ನಾನು ಇಲ್ಲ ಈ ತರ ಎಕ್ಸಾಮ್ ಎಲ್ಲ ಪಾಸ್ ಆಗಿದ್ದೀನಿ ಅಂತ ಹೇಳ್ಕೊಂಡ ಮೇಲೆ ನನಗೆ ಮೊದಲೇ ಬಾರಿಗೆ 2006 ನನ್ನ ಹೆಸರು ಮುಂದೆ ಡಾಕ್ಟರ್ ಅಂತ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ನಂತರ ಎಲ್ರು ನನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಒಂದು ತಮಾಷೆ ಹೇಳ್ತೀನಿ, ನನ್ನ ಜೊತೆ ನಂತರದಲ್ಲೇ ಸುಮಾರು ಜನ ನನ್ನ ಸ್ನೇಹಿತೆಯರು ಕೂಡ ಇದೇ ತರ ಡಾಕ್ಟರ್ ಆದ್ರು. ಅವ್ರುಗಳೆಲ್ಲರೂ ಕೂಡ ಈ ತರ ಆಸ್ಪತ್ರೆನಲ್ಲಿ ಪೇಷಂಟ್ಗಳನ್ನ ನೋಡೋದಕ್ಕೆ ಬಂದಾಗ, ಮಕ್ಕಳನ್ನ ನೋಡೋದಕ್ಕೆ ಬಂದಾಗ, ಅವರೆಲ್ಲರೂ ಪೇಷಂಟ್ ಕಡೆಯವರು ನನ್ನ ಸ್ನೇಹಿತೆಯರಿಗೆ ಏನ್ ಹೇಳ್ತಿದ್ರು ಗೊತ್ತಾ, ನನ್ನನ್ನ ಡಾಕ್ಟ್ರೇ ಅಂತ ಕರೆದ್ರೆ ನನ್ನ ಸ್ನೇಹಿತೆಯರನ್ನ ನನ್ನ ಜೊತೆ ಓದಿದಂತಹ ನನ್ನ ಸಹಪಾಠಿ ಏನಿದ್ರು ಅವ್ರುಗಳನ್ನ ಏ ಅಂತ ಕರಿತಿದ್ರು. ಅವ್ರುಗಳಿಗೆ ಬಹಳ ಕೋಪ ಬರೋದು, ಇದೇನಪ್ಪ ಈ ಡಾಕ್ಟ್ರು ಅಂತ ನನ್ನನ್ನ ಕರೆದು ಬಿಟ್ಟು. ಅವರು ಕೂಡ ನಂತರದಲ್ಲೇ MBBS ಪಾಸ್ ಆಗಿದ್ದಾರೆ, ಅವರು ನಂತರದಲ್ಲೇ ಏನೋ 5.5 ವರ್ಷ ಓದಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಅವ್ರ ಹೆಸರು ಮುಂದೇನು ಡಾಕ್ಟ್ರು ಅಂತ ಹಾಕೊಂಡಿದ್ದಾರೆ. ಆದ್ರೆ ಈ ಜನ ನೋಡಿದ್ರೆ ಅವರನ್ನ ಸಿಸ್ಟ್ರೇ ಅಂತ ಕರೀತಾರೆ, ನಮ್ಮನ್ನ ನೋಡಿದ್ರೆ ಡಾಕ್ಟ್ರೇ ಅಂತ ಕರೀತಾರೆ. ಇದು ಬಹಳ ಅನ್ಯಾಯ, ಇದು ಬಹಳ ಮೋಸ ಅಂತ ಅನ್ಕೊಂಡು ಕೋಪ ಮಾಡ್ಕೊಂಡ್ರು. ನನಗೂ ನಗು ಬಂತು, ಆದ್ರೆ ನಗು ಆಗಿಲ್ಲ, ಯಾಕಂದ್ರೆ ಸಹಪಾಠಿಗಳು ಬೇಜಾರು ಮಾಡ್ಕೊಂಡಾಗ ನಾವು ನಗಕ್ಕಾಗತ್ತಾ ಇಲ್ಲ. ಆದ್ರೆ ಯಾಕೆ ಹಾಗಂದ್ರು ಅನ್ನೋ ಪ್ರಶ್ನೆನೂ ಕೂಡ ಬಂತು. ಸಾಮಾನ್ಯವಾಗಿ

ನೋಡಿರ್ಬೋದು ಸಮಾಜದಲ್ಲಿ ಒಂದು ನಂಬಿಕೆ ಇತ್ತು, ಡಾಕ್ಟ್ರು ಅಂತಂದ್ರೆ ಕೇವಲ ಗಂಡಸರು ಮಾತ್ರ ಮಾಡಬಹುದಾದಂತಹ ಕೆಲಸ ಅನ್ನುವಂತ ಒಂದು ಕಾಲದಲ್ಲಿ ಆ ನಂಬಿಕೆ ಇತ್ತು. ಆದ್ರೆ ಹಲವಾರು ಜನ ಆ ಒಂದು ನಂಬಿಕೆಯನ್ನ ಸುಳ್ಳಾಗಿಸಿ ಮಹಿಳೆಯರು ಕೂಡ ವೈದ್ಯರಾಗ್ಬೋದು ಅಂತ ಈಗ ಗೊತ್ತಿರುವಂತ ವಿಚಾರ. ನೀವು ಹಲವಾರು ಜನ ಮಹಿಳೆಯರು ವೈದ್ಯರಾಗಿರೋದು ನೋಡ್ಬೋದು. ಆದ್ರೆ ಆಗಿನ ಕಾಲದಲ್ಲಿ ಪ್ರಾಯಶ ಒಂದು ಜನರ ಮನಸ್ಥಿತಿನಲ್ಲಿ ವೈದ್ಯರು ಅಂತಂದ್ರೆ ಬರೀ ಗಂಡಸರು ಮಾತ್ರ ವೈದ್ಯರು ಅನ್ನುವಂಥದ್ದು ಒಂದು ಮನಸ್ಥಿತಿನಲ್ಲಿ ಇದ್ದಿರ್ಬೋದು. ಇದು ಸಮಾಜದಲ್ಲಿ ಇರುವಂತಹ ಒಂದು ಏನೋ ವಿಚಿತ್ರವಾದ ದೃಷ್ಟಿಕೋನ. ಮಕ್ಕಳನ್ನ ನಾವು ಸಣ್ಣದ್ರಿಂದ ನಾವು ಅನ್ಕೊಂಡಾಗ ಬೆಳೆಸುವಾಗ ನಮ್ಮ ಮನಸ್ಸಿನಲ್ಲಿ ಗಂಡು ಮಾಡುವಂತಹ ಪಾತ್ರ ಇದೆ, ಹೆಣ್ಣು ಮಕ್ಕಳು ಮಾಡುವಂತ ಪಾತ್ರ ಇದೆ, ಇಷ್ಟು ಮಾತ್ರ ಹೆಣ್ಣು ಮಕ್ಕಳು ಮಾಡ್ಬೇಕು, ಇಷ್ಟು ಮಾತ್ರ ಗಂಡು ಮಕ್ಕಳು ಮಾಡ್ಬೇಕು ಅಥವಾ ಗಂಡಸರು ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತೀವಲ್ಲ, ಅದೇ ತರದಲ್ಲಿ ಡಾಕ್ಟ್ರು ಅಂದ್ರೆ ಅವ್ರು ಗಂಡಸರೇ ಆಗಿರ್ಬೇಕು. ಹಿಂಸರಾಗಿದ್ದವ್ರು ಏನಾದ್ರು ಇದ್ರೆ ಅವರೆಲ್ಲ ಸಿಸ್ಟರು ಅಂದ್ರೆ ನರ್ಸ್ಗಳು ಮಾತ್ರ ಆಗಿರ್ಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಇದ್ದಿದ್ರಿಂದ ನನ್ನ ಫ್ರೆಂಡ್ಸ್ ಅನ್ನ ಅವ್ರು ಡಾಕ್ಟ್ರೇ ಆಗಿದ್ರು ಕೂಡ ಸಿಸ್ಟ್ರೇ ಸಿಸ್ಟ್ರೇ ಅಂತ ಕರೆಯೋದು ಒಂದು ವಾಡಿಕೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ಡಾಕ್ಟ್ರು ಅಂದ್ರೆ ಕೇವಲ ಗಂಡಸರ ಆಗಿರ್ಬೇಕು ಅಂತ ಇಲ್ಲ ಅಂತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಸೊ ಹೆಣ್ಣು ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು, ಗಂಡು ಮಕ್ಕಳು ಕೂಡ ಡಾಕ್ಟರ್ ಆಗಿರ್ಬೋದು. ಸೊ ಒಂದು ವಿಚಾರ ಅಂತೂ ನಮಗ್ ಗೊತ್ತಾಯ್ತು, ಡಾಕ್ಟ್ರು ಅಂದ್ರೆ ಅದು ಹೆಣ್ಣು ಗಂಡು ಅನ್ನೋ ಆಧಾರದ ಮೇಲೆ ಅಲ್ಲ ಅನ್ನುವಂಥದ್ದು ಗೊತ್ತಾಯ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಡಾಕ್ಟ್ರು ಅಂದ್ರೆ ಯಾರು ಅನ್ನುವಂಥದ್ದು ಅಲ್ವಾ. ನಾನು ಸಾಮಾನ್ಯವಾಗಿ ಯಾರೋ ಹೊಸದಾಗಿ ನನಗೆ ಡಾಕ್ಟರ್ ಆಗಿ ನಾ ಹೇಳಿದಾಗೆ ನನಗೆ ಈ ಫಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದ್ದು 2006 ಅಂದ್ರೆ ಈಗ ಈ ವರ್ಷಕ್ಕೆ ಸುಮಾರು 20 ಹಿಂದೆ ನನಗೆ ಡಾಕ್ಟ್ರು ಅನ್ನೋ ಸರ್ಟಿಫಿಕೇಟ್ ಸಿಕ್ತು. ಹಾಗಾಗಿ ಅದಾದ ನಂತರ ಹಲವಾರು ಜನ ಮಕ್ಕಳು ಕೂಡ ಹಲವಾರು ಜನ ನಂತರದಲ್ಲಿ ಹೊಸದಾಗಿ ಡಾಕ್ಟರ್ ಆಗುವಂತ ಅವ್ರ ಜೊತೆ ಸಂವಹನ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಗ್ತಾ ಇರತ್ತೆ. ಆಗಾಗ ಈ ಜೂನಿಯರ್ ಆಗಿ ಬರ್ತಾರಲ್ಲ ಸಣ್ಣ, ಈಗ ಹೊಸದಾಗಿ ಈಗಷ್ಟೇ ಡಾಕ್ಟರ್ ಕೋರ್ಸ್ ಅನ್ನು ಮುಗಿಸಿದವರು ಅವ್ರುಗಳಿಗೆ ನಾವೊಂದು ಟ್ರೈನಿಂಗ್ ಕೊಡುವಂತದ್ದು ಅವಕಾಶ ಸಿಗತ್ತೆ. ಸಾಮಾನ್ಯವಾಗಿ ಅವ್ರನ್ನ ಕೇಳಿದಾಗ ನೀವು ಯಾಕಪ್ಪ ಈ ಡಾಕ್ಟರ್ ಆದ್ರಿ ಅಂತ ಕೇಳಿದಾಗ ಅವರು ಸಾಮಾನ್ಯವಾಗಿ ಹೇಳೋ ಉತ್ತರ, ನನಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಅದಕ್ಕೋಸ್ಕರ ಡಾಕ್ಟರ್ ಆದೆ, ಸರ್ವಿಸ್ ಮಾಡಬೇಕು ಸರ್ ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಕೊಡುವಂತ ಉತ್ತರ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದೀರಾ, ಡಾಕ್ಟರ್ ಆಗೋದ್ರಿಂದ ಸರ್ವಿಸ್ ಮಾಡಬಹುದು ಅಂತ ನಿಮ್ಮಲ್ಲಿ ಎಷ್ಟು ಜನ ತಿಳ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳಿದಾಗೆಲ್ಲ ನೀನ್ ಯಾಕಪ್ಪ ಡಾಕ್ಟರ್ ಆದ್ರೆ, ನೀನ್ ಯಾಕಮ್ಮ ಡಾಕ್ಟರ್ ಆದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಓ ನಾ ಸರ್ವಿಸ್ ಮಾಡಬೇಕು ಅದಕ್ಕೋಸ್ಕರ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಯಾರು ಕೂಡ ದುಡ್ಡು ಮಾಡ್ಬೇಕು ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳಲ್ಲ. ಹೌದಾ? ಆದ್ರೆ ಬೈವಾಗ ನಾವು ಮಾತ್ರ ಅದನ್ನ ಉಪಯೋಗಿಸ್ತೀವಿ. ಯಾವ್ದಾದ್ರು ಡಾಕ್ಟರ್ ನೋಡು ಬರೀ ದುಡ್ಡು ಮಾಡಕ್ಕೆ ಆಸ್ಪತ್ರೆ ಕಟ್ಟಿದ್ದಾರೆ ಈ ಡಾಕ್ಟ್ರು ಅಂತ ಸಾಮಾನ್ಯವಾಗಿ ವಾಡಿಕೆನಲ್ಲಿ ಬೈಯೋದಕ್ಕೆ ಉಪಯೋಗಿಸ್ತೀವಿ. ಯಾಕೆ ಅಂದ್ರೆ ನಮ್ಮ ಮನಸ್ಥಿತಿನಲ್ಲಿ ಸಮಾಜದಲ್ಲಿ ಇರೋಂಥದ್ದು ಅಂದ್ರೆ ಡಾಕ್ಟ್ರು ಅಂತಂದ್ರೆ ಸೇವೆ ಮಾಡೋರು ಅನ್ನುವಂಥದ್ದು. ಏ ಕಾರಣಕ್ಕೆ ಎಷ್ಟೋ ಜನ ಸೇವೆ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಡಾಕ್ಟರ್ ಆಗ್ತಾರೋ ಅಥವಾ ಡಾಕ್ಟರ್ ಆಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ಸೇವೆ ಮಾಡ್ತಾರೋ ಅನ್ನೋದು ಕೂಡ ನನಗೆ ಪ್ರಶ್ನೆನೆ ಯಾವಾಗ್ಲೂ ಕೂಡ. ಸರಿ, ಇದೇ ತರ ನನ್ಗೆ ಇತ್ತೀಚೆಗೆ ಒಬ್ಬ ಕಿರಿಯ ವೈದ್ಯ ಈಗಷ್ಟೇ ಅವರು MBBS ಮುಗಿಸಿ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತ ಹೇಳದ್ನಲ್ಲ ನಮ್ಮ ಕಿರಿಯ ವೈದ್ಯರ ಕೆಳಗೆ ಒಂದಿಷ್ಟು ವರ್ಷ ಒಂದು ವರ್ಷನೋ ಆತರ ಕೆಲಸ ಮಾಡೋದಕ್ಕೊಬ್ರು ನಮ್ಮ ಜೊತೆ ಬಂದು ಜಾಯ್ನ್ ಆಗಿದ್ರು. ನಾನು ಮಾಮೂಲಿ ಎಲ್ರನ್ನೂ ಕೇಳೋ ತರದಲ್ಲಿ ಅವ್ರನ್ನೂ ಕೂಡ ಈ ಪ್ರಶ್ನೆ ಕೇಳಿದೆ, ಏನಕ್ಕೆ ನೀನು ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ಈ ಯುವ ವೈದ್ಯ ಈಗಿನವರೆಲ್ಲ ಬಹಳ ಚುರುಕು ಅಂತಾರಲ್ಲ, ಹಾಗೆ ಬರೀ ನಾನ್ ಚುರುಕು ಅಂತ ಹೇಳಲ್ಲ, ಈಗಿನವರು ಬಹಳ ಪ್ರಾಮಾಣಿಕರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆ ಅಂದ್ರೆ ಈಗಿನ ಜನಾಂಗ ಯುವಜನತೆ ಪ್ರಾಮಾಣಿಕರು ಅನ್ನೋದು ಬಹಳ ಖುಷಿ ಆಯ್ತು ನನಗೆ ತಿಳ್ಕೊಂಡು. ಯಾಕಪ್ಪ ಆ ಮಾತು ಹೇಳ್ತೀನಿ ಅಂದ್ರೆ, ಆ ಯುವ ವೈದ್ಯ
ಅವನು ಡಾಕ್ಟರ್.

ನೀನ್ ಯಾಕಪ್ಪ ಡಾಕ್ಟರ್ ಆದ್ಯ ಅಂದಾಗ, ಬೇರೆಯವ್ರು ಎಲ್ಲರೂ ತರದಲ್ಲೂ ಕೂಡ ನಾನು ಡಾಕ್ಟರ್ ಆಗಿದ್ದು ಸೇವೆ ಮಾಡಕ್ಕೆ ಸಾರ್ ಅಂತ ಹೇಳಲಿಲ್ಲ. ಅವನು ಪ್ರಾಮಾಣಿಕವಾಗಿ ಸತ್ಯವಾಗಿ, ಸಾರ್ ನಾನು ಡಾಕ್ಟರ್ ಆಗ್ಬೇಕು ಅಂತಾನೆ ಇರ್ಲಿಲ್ಲ, ನಾನು MBA ಮಾಡಿಕೊಂಡು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಸಾರ್. ಆದ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ರೈತರು, ಅವ್ರಿಗೆ ನಾ ಡಾಕ್ಟರ್ ಆಗ್ಬೇಕು, ನಾನು ಮತ್ತೆ ನನ್ನ ಅಕ್ಕ ಇಬ್ರು ಡಾಕ್ಟರ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು ಸರ್. ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ನಾನು ಡಾಕ್ಟರ್ ಆದೆ ಸರ್ ಅಂತ ಸತ್ಯನ ಹೇಳ್ದ. ಬಹಳ ಖುಷಿ ಆಯ್ತು, ಇದೇನಪ್ಪ MBA ಮಾಡ್ಬೇಕಾಗಿದ್ದವನು ಡಾಕ್ಟರ್, ನಂಗೆ ಡಾಕ್ಟರ್ ಆಗಕ್ಕೆ ಇಷ್ಟ ಇರ್ಲಿಲ್ಲ, ಅಪ್ಪ ಅಮ್ಮನ ಬಲವಂತಕ್ಕೆ ಡಾಕ್ಟರ್ ಆದೆ ಅಂತ ಹೇಳಿದ್ರು, ಯಾಕಪ್ಪ ಇವರು ಖುಷಿ ಆಯ್ತು ಅಂತ ಅನ್ಸ್ಬೋದಲ್ವಾ ನಿಮ್ಗೆ? ಯಾತಕ್ಕೆ ನನಗೆ ಖುಷಿ ಆಗಿದ್ದು ಅಂದ್ರೆ, ಆ ವ್ಯಕ್ತಿ ಆ ಯುವ ವೈದ್ಯ ಪ್ರಾಮಾಣಿಕವಾಗಿ ನನ್ನ ಮುಂದೆ ಯಾವುದೇ ಹಿಂಜರಿಕೆ ಇಲ್ದೇನೆ ಸತ್ಯವನ್ನ ಹೇಳ್ಕೊಳ್ಳೋದಕ್ಕೆ ಹಿಂಜರಿಲಿಲ್ವಲ್ಲ, ಅದಕ್ಕೆ ನನಗ್ ಬಹಳ ಖುಷಿ ಆಯ್ತು. ಆಗ ನಾನು ಹೇಳ್ದೆ, ನೋಡಪ್ಪ ನೀ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದ್ಯೋ ಇಲ್ವೋ, ನಿಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೆ ಒತ್ತಾಸೆಗೇನೆ ನೀನು ವೈದ್ಯ ವೃತ್ತಿನ ನೀನು ಪರಿಗಣಿಸಿರ್ಬೋದು. ಆದ್ರೆ ಈ ವೈದ್ಯ ವೃತ್ತಿ ನೀನೀಗ ತಗೊಂಡಿದೀಯಲ್ವಾ, ನೀನೇನಾದ್ರೂ ಮುಂದುವರೆಸಿದ್ರೆ ವೈದ್ಯನೇ ಆಗಿ ಮುಂದುವರೆದ್ರೆ ನೀನು ಉತ್ತಮ ವೈದ್ಯನ ಆಗೋದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ ಕಣಪ್ಪ. ಯಾತಕ್ಕೆ ನನಗೆ ಹಾಗನ್ನಿಸ್ತು ಅಂತ ನೀವು ಕೇಳಿದ್ರೆ, ಮುಖ್ಯವಾದ ರೀಸನ್ ಅವನು ಒಂದು ಪ್ರಾಮಾಣಿಕವಾಗಿ ಉತ್ತರ ಕೊಟ್ನಲ್ಲ, ಆ ಪ್ರಾಮಾಣಿಕತೆಯನ್ನ ಬೆರೆದ್ನಲ್ಲ, ಆ ಒಂದು ಕಾರಣಕ್ಕೆ ನನಗನ್ಸಿದ್ದು ಅವನು ಒಳ್ಳೆ ವೈದ್ಯನ ಆಗ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು ಅನ್ನುವಂತ. ಅಂದ್ರೆ ಅರ್ಥ ಏನಪ್ಪ ಮಕ್ಕಳೇ, ಒಬ್ಬ ವೈದ್ಯ ಕೇವಲ ಡಾಕ್ಟ್ರು ಅಂತ ಕರೆಸ್ಕೊಂಡ್ರೆ ಸಾಕಾಗಲ್ಲ, ಪ್ರಾಮಾಣಿಕನಾಗಿದ್ದಾಗ ಮಾತ್ರ ನಿಜವಾದ ವೈದ್ಯನ ಆಗಿರ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ನೀವು ಕೂಡ ಇದನ್ನ ಒಪ್ಪಬಹುದು, ನಾಳೆ ದಿನ ಡಾಕ್ಟರ್ ಹತ್ರ ಹೋಗಿರ್ತೀರ, ಡಾಕ್ಟ್ರು ನಿಮಗೇನ್ ಕಾಯಿಲೆ ಅನ್ನೋದನ್ನ ಸತ್ಯವನ್ನ ಹೇಳದೆ, ಈ ಕಾಯಿಲೆಗೆ ಈ ಮಾತ್ರೆ ತಗೊಂಡ್ರೆ ಸರಿಯಾಗಿ ಗುಣ ಆಗತ್ತೋ ಇಲ್ವೋ ಅನ್ನೋ ಸತ್ಯವನ್ನ ಹೇಳದೆ, ಅಥವಾ ಇದಕ್ಕೆ ಗುಣ ಆಗದೇ ಇರುವಂತ ಕಾಯಿಲೆ ಅನ್ನುವಂತ ಸತ್ಯವನ್ನ ಹೇಳದೇ ಇದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ಚಿಕಿತ್ಸೆ ಕೊಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ವ್ಯವಹರಿಸ್ಲಿಲ್ಲ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ನಿಮ್ಗೆ ಅವ್ರ ಜೊತೆ? ನಿನ್ನ ಫ್ರೆಂಡ್ಸೇ ಆಗ್ಲಿ ಅವರು ಸತ್ಯವನ್ನ ಹೇಳಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿರ್ಲಿಲ್ಲ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನೇ ನಂಬಲ್ಲಲ್ವಾ? ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮೇಲೆ ನಂಬಿಕೆ ಇರಬೇಕು ಅಂದ್ರೆ ಅವರು ಪ್ರಾಮಾಣಿಕರಾಗಿರ್ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ. ಒಬ್ಬ ವೈದ್ಯ ಅಂತ ಕರೆಸ್ಕೋಬೇಕಾದ್ರೆ ಪ್ರಾಮಾಣಿಕತೆ ಅನ್ನುವಂಥದ್ದು ಬಹಳ ಮುಖ್ಯ. ಕೇವಲ ಸೇವೆ ಮಾಡ್ತೀನಿ ಅನ್ನೋ ಮನೋಭಾವ ಇಟ್ಕೊಂಡ್ರೆ ಮಾತ್ರ ಸಾಕಾಗಲ್ಲ, ಆ ಸೇವೆ ಮನೋಭಾವದ ಜೊತೆಗೆ ಪ್ರಾಮಾಣಿಕತೆಯು ಇದ್ದಾಗ ಮಾತ್ರ ಅವ್ರನ್ನ ಒಬ್ಬ ವೈದ್ಯ ಅಥವಾ ಉತ್ತಮ ವೈದ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದು. ಸರಿ, ಹಾಗಾದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಮತ್ತೆ ಹಂಗೆ ಇದೆ ಅಲ್ವಾ? ಒಳ್ಳೆ ವೈದ್ಯ ಯಾರು ಅಂತ ಹೇಳಿದೆ ನಾನು, ಒಳ್ಳೆ ಡಾಕ್ಟರ್ ಯಾರು ಅಂತ ಹೇಳಿದೆ, ಅಂದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ. ಈ ಹುಡುಗ ಏನ ಮಾತಾಡೋಕ್ ಶುರು ಮಾಡಿದೆ ಅವನು, ಆಮೇಲೆ ಏನ್ ಹೇಳ್ದ ಅಂತಂದ್ರೆ, ಸರ್ ನಾನು ಹಾಗಾದ್ರೆ ನೀನು MBA ಮಾಡ್ಬೇಕು ಅಂತಿದ್ಯಲ್ಲ, ಮುಂದೆ ನೀನೇನು ಆಸ್ಪತ್ರೆ ಕಟ್ಬಿಟ್ಟು, ಈಗ ಬಹಳಷ್ಟು ಈ ತರ ಕೋರ್ಸ್ಗಳು ಬಂದಿವೆ, ಡಾಕ್ಟರ್ ಆದವರು ಕೂಡ ಬಿಸ್ನೆಸ್ ಕೋರ್ಸ್ಗಳಿಗೆ ಸೇರ್ಬೋದು MBA ಅನ್ನುವಂಥದ್ದು. ನಿಮ್ಮಲ್ಲಿ ಕೆಲವರು ನಿಮ್ಮ ಅಣ್ಣಂದ್ರುಗಳು ಮನೆಯಲ್ಲಿ ಮಾವಂದ್ರುಗಳು ಚಿಕ್ಕಪ್ಪಂದ್ರುಗಳು ಚಿಕ್ಕಮ್ಮಂದ್ರುಗಳು ಅತ್ತೆಯರು ಯಾರಾದ್ರೂ MBA ಕೋರ್ಸ್ ಇವರಿರ್ಬೋದು, ಅವರೆಲ್ಲ ಕೂಡ ಬಿಸ್ನೆಸ್ ಅಲ್ಲಿ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಕೋರ್ಸ್ ಸೇರ್ಕೊಂಡಿರ್ತಾರೆ ಬಿಸ್ನೆಸ್ ಮಾಡ್ಬೇಕು. ಅವನು ಕೇಳಿದೆ, ನಾಳೆ ದಿನ ಹಾಸ್ಪಿಟಲ್ ಬಿಸ್ನೆಸ್ ಮಾಡೋದಕ್ಕೆ ನೀನು MBA ಮಾಡೋ ಪ್ಲಾನ್ ಏನಾದ್ರು ಮಾಡ್ತಿದ್ಯಾಪ ಅಂತ. ಯಾಕಂದ್ರೆ ಅವನು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಇತ್ತು, ಅಪ್ಪ ಅಮ್ಮನ ಬಲವಂತಕ್ಕೆ ಡಾಕ್ಟ್ರು ಓದೋದಕ್ಕೆ ಶುರು ಮಾಡ್ಕೊಂಡ, ಈಗ ಡಾಕ್ಟ್ರು ಆಗ್ತಾ ಇದ್ದ ನಿನ್ನೇನು. ಆಗ ಅವನು ಮತ್ತಿನ್ನೊಂದು ಉತ್ತರ ಕೊಟ್ಟ, ಇಲ್ಲ ಸರ್ ನಾನೀಗೇನು MBA ಮಾಡ್ಬೇಕು ಅಂತಿಲ್ಲ, ನಂಗೆ ಇಲ್ಲಿವರೆಗೂ ಏನ್ ಕಲ್ತಿದ್ದೀನೋ ಅದು ಬಹಳ ಖುಷಿ ಕೊಟ್ಟಿದೆ, ನನಗೆ ಸಮಾಧಾನನೂ ಕೊಟ್ಟಿದೆ. ಅಪ್ಪ ಅಮ್ಮನ ಬಲವಂತಕ್ಕೆ ನಾ ಸೇರ್ಕೊಂಡಿರ್ಬೋದು, ಆದ್ರೆ ಕಲಿತು ನಾನು ಈಗ ಪೇಷಂಟ್ನ ನೋಡುವಾಗ ನನ್ನ ಇಷ್ಟದಿಂದಲೇ ನೋಡ್ತೀನಿ, ಕಷ್ಟಪಟ್ಟಲ್ಲ, ಅದರಿಂದ ನಾನು ಡಾಕ್ಟರ್ ಅಲ್ಲದೆ ಇರೋದಕ್ಕೆ ಏನು ಯೋಚನೆ ಮಾಡ್ತಿಲ್ಲ ಅಂತ ಅಂದ. ಸೊ ಡಾಕ್ಟರ್ ಆಗಿ ಮುಂದುವರಿತೀನಿ.
ಅಂದ್ರೆ ನಿನ್ನ

0: ಎಂ ಬಿ ಎ ಏನ್ ಕತೆ ಅಂತ ಕೇಳಿದೆ.
1: ಮಾಡ್ತೀಯ ಈಗ ಮತ್ತೆ ಅಂತ. ಇಲ್ಲ ಸರ್, ನಾನು ಹಾಸ್ಪಿಟ್ಲು ನಂದೇ ಕ್ಲಿನಿಕ್ ಹಾಸ್ಪಿಟ್ಲು ಓಪನ್ ಮಾಡ್ಬೋದು ನಿಜ, ಆದ್ರೆ ಈಗ ಎಂ ಬಿ ಎ ಮಾಡ್ಬೇಕು ಅಂತಿಲ್ಲ. ನನಗ್ ಇಂಟ್ರೆಸ್ಟ್ ಇದ್ದಿದ್ದು ನಾನು ಕೃಷಿ ಮಾಡೋದ್ರಲ್ಲಿ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಕೃಷಿಕರು, ರೈತರು. ನಾನು ಅವ್ರ ತದ್ದಲ್ಲೇ ರೈತರಾಗಿರ್ಬೇಕು ಅಂತ ನನಗೆ ಆಸೆ ಇತ್ತು. ಆದ್ರೆ ಅಪ್ಪ ಅಮ್ಮನ ಆಸೆಗೋಸ್ಕರ ಡಾಕ್ಟರ್ ಅದೆ. ಈಗ ರೈತರು ಮಗನಾಗಿ ನಾನು ರೈತ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಬಹಳ ಕಷ್ಟ ಪಡ್ತಾರೆ, ಆದ್ರೆ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ನಾನು ಅದ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದೀನಿ ವಿಚಾರವನ್ನ. ಸೊ ರೈತನಾಗಿ ಯಾವ ತರದಲ್ಲಿ ಒಳ್ಳೆ ತರ ದುಡಿಬಹುದು ಅದನ್ನೂ ಮಾಡ್ತೀನಿ, ಜೊತೆಗೆ ಅದರಿಂದ ಬಂದಂತಹ ಒಂದು ಲಾಭ ಏನಿದೆ ಅದನ್ನೇ ಇಟ್ಕೊಂಡು ಈ ವೈದ್ಯ ವೃತ್ತಿಯಲ್ಲಿ ಬರುವಂತದನ್ನ ಸೇವೆಯಾಗಿ ಪರಿಗಣಿಸ್ತೀನಿ. ಅದನ್ನ ನಾನು ನನ್ನ ಲಾಭಕ್ಕೋಸ್ಕರ ಮಾಡ್ಕೊಳ್ಳೋದಿಲ್ಲ ವೈದ್ಯ ವೃತ್ತಿ. ನನ್ನ ದುಡಿಮೆಗೆ ನಾನು ಬದುಕ್ಬೇಕಲ್ವಾ ಸರ್, ನನ್ನ ದುಡಿಮೆಗೆ ರೈತ ವೃತ್ತಿಯನ್ನೇ ಅವಲಂಬಿಸ್ತೀನಿ ನನ್ನ ಬಿಸ್ನೆಸ್ ಐಡಿಯಾಗಳಿಟ್ಕೊಂಡು. ಆದ್ರೆ ರೋಗಿಗಳ ಶುಶ್ರೂಷೆಗೆ ವೈದ್ಯ ವೃತ್ತಿಯನ್ನ ಮುಂದುವರಿಸ್ತೀನಿ, ಹಾಗೆ ಆಗದೆ ಇರೋರಿಗೆ ನಾನು ಈ ಫೀಸ್ ತಗೊಳ್ದೇನೆ ಈ ರೈತ ವೃತ್ತಿಯಿಂದ ಬಂದಿರುವಂತ ಆದಾಯದ ಆಧಾರದ ಮೇಲೆ ನಾವು ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡ್ತೀನಿ ಅಂತ. ಎಂತ ಉದಾತ್ತ ಮನೋಭಾವ ಅಂತ ಅನಿಸ್ತು. ಅವನು ಎಲ್ರಿಗೂ ಫ್ರೀ ಕೊಡ್ತೀನಿ ಅನ್ನಲಿಲ್ಲ, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ, ಅವ್ರ ಹತ್ರ ದುಡ್ಡು ತಗೊಳ್ದೆ. ಬಟ್ ಅವನು ಬದುಕ್ಬೇಕು, ಬೇರೆ ತರ ಬಿಸ್ನೆಸ್ ಮಾಡಿ ಅದ್ರ ಮೂಲಕ ವೈದ್ಯಕೀಯ ವೃತ್ತಿಯನ್ನ ಮುಂದುವರಿಸ್ತೀನಿ. ಬಹಳ ಖುಷಿ ಆಯ್ತು. ಈ ತರದ ವೈದ್ಯರು ಪ್ರಾಯಶಃ ಇನ್ನಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕೆ ಸಹಾಯ ಆಗತ್ತೆ. ಆದ್ರೂ ಈ ಡಾಕ್ಟರ್ ಯಾರು ಅನ್ನೋ ಪ್ರಶ್ನೆ ಹಂಗೆ ಉಳ್ಕೊತಲ್ವಾ. ಇದೇನೋ ಆ ವ್ಯಕ್ತಿಯ ಒಂದು ಉದಾಹರಣೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಡಾಕ್ಟರ್ ಅನ್ನೋ ಒಂದು ಪದ, ಇಂಗ್ಲಿಷ್ನ ಪದ, ಅದು ಗೊತ್ತಿದೆ ಎಲ್ರಿಗೂ. ಅದು ಕನ್ನಡಕ್ಕಾಗ್ಬಿಟ್ಟಿದೆ ಡಾಕ್ಟ್ರೇ ಅಂತ ಆಗ್ಬಿಟ್ಟಿದೆ. ಆದ್ರೆ ಮೂಲವಾಗಿ ಈ ಪದ ಡಾಕ್ಟರ್ ಅನ್ನುವಂಥದ್ದು ಬಂದಿರುವಂಥದ್ದು ಇಂಗ್ಲಿಷ್ನಿಂದಲ್ಲ, ಅದು ಬೇರೆ ಭಾಷೆಯಿಂದ ಬಂದಿರುವಂಥದ್ದು. ಲ್ಯಾಟಿನ್ ಅನ್ನುವಂಥ ಭಾಷೆ ಕೇಳಿರ್ಬೋದು, ಈಗ ಯಾರು ಹೆಚ್ಚು ಮಾತಾಡೋದಿಲ್ಲ ಆ ಭಾಷೆನ. ಗ್ರೀಕ್ ಮತ್ತು ಲ್ಯಾಟಿನ್ ಅನ್ನುವಂಥದ್ದು ಒಂದು ಹಳೆಯ ಭಾಷೆಗಳು, ಇಂಗ್ಲಿಷ್ಗಿಂತಲೂ ಮುಂಚೆ ಇದ್ದಂಥ ಭಾಷೆಗಳು. ಅಲ್ಲಿ ಲ್ಯಾಟಿನ್ ಭಾಷೆನಲ್ಲಿ ಡೋಸಿಯರ್ ಅನ್ನುವಂಥ ಒಂದು ವರ್ಡ್ ಇದೆ. ಆ ಡೋಸಿಯರ್ ಅನ್ನುವಂಥ ವರ್ಡ್ ಇಂದ ಡಾಕ್ಟರ್ ಅನ್ನುವಂಥ ವರ್ಡ್ ಬಂದಿದೆ ಅಂತ ಹೇಳ್ತಾರೆ. ಇಂಗ್ಲಿಷ್ಗೆ ಅದು ಬರುವಾಗ ಅದು ಡೋಸಿಯರ್ ಹೋಗಿ ಡಾಕ್ಟರ್ ಆಯ್ತು. ಏನಾಗಾದ್ರೆ ಡೋಸಿಯರ್ ಅಂತಂದ್ರೆ ಏನ್ ಇಂಜೆಕ್ಷನ್ ಡೋಸ್ ಕೊಡ್ತೇವಲ್ಲ ಅದ ಅಲ್ಲ. ಡೋಸಿಯರ್ ಅಂತ ಅಂದ್ರೆ ಲ್ಯಾಟಿನ್ ನಲ್ಲಿ ಪಾಠ ಮಾಡೋದು, ತಿಳುವಳಿಕೆ ಕೊಡೋದು, ಟು ಟೀಚ್ ಅಂತ ಅನ್ನುವಂತ ಅರ್ಥ. ಅಂದ್ರೆ ಶಿಕ್ಷಣವನ್ನ ಕೊಡುವಂಥದ್ದು ಡೋಸಿಯರ್ ಅನ್ನುವಂಥ ಪದ. ಅಂದ್ರೆ ಡಾಕ್ಟ್ರು ಅಂತಂದ್ರೆ ಅವರ ಅರ್ಥ ಪಾಠವನ್ನ ಹೇಳಿಕೊಡುವಂಥದ್ದು, ಕೇವಲ ಕಾಯಿಲೆಯನ್ನ ಗುಣ ಮಾಡೋದು ಅಲ್ಲ ಅನ್ನುವಂಥ ಅರ್ಥದಲ್ಲಿ ಬಂದಿದ್ದು. ಅಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಸರಿ ಅಥವಾ ಲ್ಯಾಟಿನ್ ಅಲ್ಲಿ ಸರಿ, ಕನ್ನಡದಲ್ಲಿ ಏನು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು ಅಲ್ವಾ. ಕನ್ನಡದಲ್ಲೂ ಕೂಡ ಡಾಕ್ಟರ್ ಅನ್ನೋದಕ್ಕೆ ಎಲ್ರಿಗೂ ಗೊತ್ತು ವೈದ್ಯರು ಅಂತಾರೆ. ಈ ವೈದ್ಯ ಅನ್ನುವಂಥದ್ದು ಸಂಸ್ಕೃತದ ಮೂಲದಿಂದ ಬಂದಿರುವಂತಹ ವಿದ್ಯೆ ಅನ್ನುವಂಥ ಪದದಿಂದ ಬಂದಿರುವಂಥದ್ದು. ವಿದ್ಯೆಯನ್ನ ಬಲ್ಲವನೇ ವೈದ್ಯ ಅನ್ನುವಂಥದ್ದು. ಅಂದ್ರೆ ಕೇವಲ ಟೀಚ್ ಮಾಡೋದಲ್ಲ, ಹೇಳಿಕೊಡೋದಲ್ಲ, ತಿಳುವಳಿಕೆ ಜ್ಞಾನವನ್ನ ಪಸರಿಸುವಂತವನು ಅವನು ವೈದ್ಯ ಅನ್ನುವಂಥದ್ದು. ವಿದ್ಯೆಯಿಂದ ವೈದ್ಯನಾಗ್ತಾನೆ. ಅಂದ್ರೆ ಕಲಿಯೋದ್ರಿಂದ ಮಾತ್ರ ಅಲ್ಲ, ಕಲಿಸೋದನ್ನು ಕೂಡ ವೈದ್ಯನಾಗ್ತಾನೆ ಅನ್ನೋ. ಹಾಗಾದ್ರೆ ಏನನ್ನ ಕಲಿಸ್ತಾರೆ, ಕಲಿಸೋರೆಲ್ಲರೂ ವೈದ್ಯರೇ ಅನ್ನೋ ಪ್ರಶ್ನೆ ಬರುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಜನ ನೀವು ನಿಜವಾದ ಡಾಕ್ಟ್ರ ಅಂತ ಎಷ್ಟೋ ಪ್ರಶ್ನೆ ಮಾಡ್ತಾರೆ, ಅಥವಾ ಡಿಗ್ರಿ ಡಾಕ್ಟ್ರ. ಎಷ್ಟೋ ಸಲ ಡಾಕ್ಟರೇಟ್ ಅನ್ನೋ ಪದವಿ ಪ್ರದಾನ ಮಾಡ್ತಾರೆ. ಯಾರಿಗೆ? ವಿಜ್ಞಾನಿಗಳಿಗೆ. ಯಾವುದೋ ಒಂದು ಸಂಶೋಧನೆಯಲ್ಲಿ ಹೆಚ್ಚು ಕೆಲಸ ಮಾಡಿ ಆಳವಾದ ಅಧ್ಯಯನ ಮಾಡಿದಂಥವ್ರಿಗೆ ಡಾಕ್ಟರ್ ಅಂತ ಏನೋ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ವಿಜ್ಞಾನ.

ಕ್ಷೇತ್ರದಲ್ಲಿ ಸೈಂಟಿಸ್ಟ್ಗಳಿಗೆ ವಿಜ್ಞಾನಿಗಳಿಗೆ. ಹಾಗಾದ್ರೆ ಅವರು ಡಾಕ್ಟ್ರೇನೆ. ವಿಶಾಲ ಅರ್ಥದಲ್ಲಿ ಡಾಕ್ಟ್ರು ಅಂತಂದ್ರೆ ವಿಜ್ಞಾನವನ್ನ ಅಥವಾ ವಿಶೇಷವಾದ ಜ್ಞಾನವನ್ನ ಪಸರಿಸುವಂತವ್ರು, ಅದರ ಕುರಿತು ಆಳವಾಗಿ ಅಧ್ಯಯನ ಮಾಡಿದಂಥವ್ರು, ಅದರ ಕುರಿತು ಸಂಶೋಧನೆ ಮಾಡಿದವರು, ಎಲ್ಲರನ್ನೂ ಕೂಡ ಒಳಗೊಂಡವರು ವೈದ್ಯರ. ಹಾಗಾದ್ರೆ

ಆಗ್ಬೋದು. ನೀವು ಶರ್ಲಾಕ್ ಹೋಮ್ಸ್ ಅನ್ನುವಂತ ಒಂದು ಪ್ರಸಿದ್ಧ ನಾಟಕಕಾರರ ಕಾದಂಬರಿಕಾರರ ಕಥೆಗಳನ್ನ ಕೇಳಿದ್ರೆ ಅದರಲ್ಲಿ ಡಿಟೆಕ್ಟಿವ್ ಏನಿದೆ, ಶರ್ಲಾಕ್ ಹೋಮ್ಸ್ ಅನ್ನುವಂತ ಡಿಟೆಕ್ಟಿವ್ ಏನಿದ್ದಾರೆ, ಅವರು ಅವರ ಎಲ್ಲ ಏನು ಒಂದು ಗಾರಿಕೆ ಕೆಲಸಕ್ಕೆ ಅವಲಂಬಿತ ಆಗುವಂತದ್ದು ಡಾಕ್ಟರ್ ವ್ಯಾಟ್ಸನ್ ಅನ್ನುವಂತ ವೈದ್ಯರ ಸಹಕಾರದಿಂದ. ಹೇಗೆ ಸಾಧ್ಯ, ಯಾಕಪ್ಪ ಅಂತಂದ್ರೆ ಡಾಕ್ಟ್ರು ಕಾಯಿಲೆಯನ್ನ ಪತ್ತೆ ಮಾಡೋದನ್ನ ಯಾವಾಗ್ಲೂ ಕಂಡುಹಿಡಿತಾ ಇರ್ತಾರಲ್ವ, ನಿನ್ಗೇನ್ ಕಾಯಿಲೆ ಇದೆ, ಏನ್ ಯಾತಕ್ ಕಾಯಿಲೆ, ಈ ಕಾಯಿಲೆ ಬಂತು, ಎಲ್ಲಿಂದ ಬಂತು, ಹೇಗ್ ಬಂತು, ಯಾಕೆ ಬಂತು ಅನ್ನುವಂಥದ್ದು. ಅದಕ್ಕೆ ಅವರು ಡಾಕ್ಟರ್ ವ್ಯಾಟ್ಸನ್ ಈ ತರ ಚೆನ್ನಾಗಿ ಕಂಡುಹಿಡಿತಾನೆ ಅಂತ ಅನ್ನುವಂಥ ಶರ್ಲಾಕ್ ಹೋಮ್ಸ್ ಅನ್ನುವಂಥವ್ರು ಡಾಕ್ಟರ್ ವ್ಯಾಟ್ಸನ್ ಮೇಲೆ ಅವಲಂಬಿತರಾಗಿದ್ದಂಥದ್ದು. ಪತ್ತೆದಾರಿ ಕೆಲಸ ನಾವು ಮಾಡ್ತೀವಿ ನಿಮ್ ದೇಹದೊಳಗೆ, ಆ ಕ್ರಿಮಿ ಇದೆಯಾ, ಈ ಕಾಯಿಲೆ ಇದೆಯಾ, ಇನ್ನೊಂದಿದೆಯಾ ಅಂತ ಟೆಸ್ಟ್ಗಳನ್ನ ಬರಿತೀವಲ್ವಾ, ಹಾಗೆ ಮಾಡಿದಾಗ ಡಿಟೆಕ್ಟಿವ್ ಕೆಲಸನೂ ಮಾಡ್ತೀವಿ. ಜೊತೆಗೆ ಈ ಕಾಯಿಲೆ ಯಾಕೆ ಬಂದಿರ್ಬೋದು ಅನ್ನುವಂಥ ಸಂಶೋಧನೆಯೂ ಕೂಡ ಮಾಡ್ತೀವಿ, ರಿಸರ್ಚ್ ಕೂಡ ಮಾಡ್ತೀವಿ ಸೈಂಟಿಸ್ಟ್ ತರ. ಹಾಗೇನೆ ಕೇವಲ ಅಷ್ಟು ಮಾಡಿದ್ರೆ ಸಾಕ ಇಲ್ಲ, ನಾವಿದನ್ನ ಜನಕ್ಕೆ ತಿಳುವಳಿಕೆನೂ ಕೂಡ ಕೊಡಬೇಕು. ಆಗ್ಲೇ ಹೇಳ್ದಾಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಟೀಚ್ ಮಾಡ್ಬೇಕು 4 ಜನಕ್ಕೆ. ಯಾರಿಗೆ? ಜನಕ್ಕೂ ಹೇಳ್ಬೇಕು, ಹೊಸದಾಗಿ ಬರುವಂತ ಜೂನಿಯರ್ ಡಾಕ್ಟರ್ಗಳಿಗೆ ಅಥವಾ ಯಂಗ್ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಪಾಠನೂ ಕೂಡ ಹೇಳಬೇಕು. ಯಾವ ತರದಲ್ಲಿ ನೋಡಬೇಕು ಪೇಷಂಟ್ನ, ಅಥವಾ ಪೇಷಂಟ್ ಸಮಸ್ಯೆ ಇದ್ದಾಗ ಯಾವ ತರದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋದು ಅಷ್ಟೇನ ಕೆಲಸ. ಅದು ಮಾತ್ರ ಅಲ್ಲ, ಡಾಕ್ಟ್ರು ಇದನ್ನ ನೋಡಪ್ಪ ಇದು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರೆ ಮುಗೀತಾ, ಎಲ್ರಿಗೂ ಅರ್ಥ ಆಗತ್ತಾ? ಪಾಠ ಹೇಳ್ಕೊಡೋದು ಅಂತಂದ್ರೆ ನೋಟ್ಸ್ ಡಿಕ್ಟೇಟ್ ಮಾಡ್ದಂಗೆ ಆಗಲ್ಲ, ಪೇಷಂಟ್ ಗೊತ್ತಾಗತ್ತಾ? ಕನ್ಫ್ಯೂಸ್ ಆಗಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಡಾಕ್ಟರ್ ಬಂದು ಎ ಬಿ ಸಿ ಡಿ ಅಂತ ಬುಲೆಟ್ ಪಾಯಿಂಟ್ ಅಲ್ಲಿ ಹೇಳ್ಕೊಂಡು ಹೋದ್ರೆ. ಯಾಕಂದ್ರೆ ಪೇಷಂಟ್ ಆದಾಗ ನಿಮ್ಗೆ ಎಷ್ಟೊಂದು ಆತಂಕಗಳಿರ್ತವೆ, ಭಯ ಇರ್ತವೆ, ಗಾಬರಿ ಇರ್ತವೆ. ಈಗಲೂ ಕೂಡ ಮಕ್ಕಳೇ ಸಾಮಾನ್ಯವಾಗಿ ಯಾರು ತುಂಬಾ ಗಲಾಟೆ ಮಾಡ್ತಿದ್ರೆ ಈಗಲೂ ಬರ್ತಾರೆ ಅಪ್ಪ ಅಮ್ಮಂದ್ರುಗಳು ಒಂದು ಮಗುನ್ ಕರ್ಕೊಂಡು, ಮಗು ನನ್ ರೂಮಿಗೆ ಬಂದ ತಕ್ಷಣ ಕಿತಾರ ಕಿಚ್ಕೊಳಕ್ ಶುರು ಮಾಡತ್ತೆ ಹೊರಗಡೆ ಹೋಗ್ಬೇಕು ಅಂತ. ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಕಿಚ್ಕೊಳತ್ತೆ ಅಂತ ನನ್ಗೆ ಆಶ್ಚರ್ಯ. ಆಗ್ಲೇ ಅಪ್ಪ ಅಮ್ಮ ಹೇಳ್ತಾರೆ, ಏಯ್ ಅಳಗ್ ನಿಲ್ಸು, ಬಾಯ್ ಮುಚ್ಚು, ಇಲ್ಲ ಅಂದ್ರೆ ನೋಡು ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡ್ಸ್ಬಿಡ್ತೀನಿ. ಮಗು ಅಳ್ತಾ ಇರೋದ್ ಯಾಕೆ? ಹಿಂಗೆ ಹೇಳಿ ಹೇಳಿ ಎದುರಿಸೋದ್ರಿಂದ ಅಪ್ಪ ಅಮ್ಮ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋರು ಅಂತ ನಂತರದಲ್ಲಿ. ಹೌದಾ, ಬರೀ ಇಂಜೆಕ್ಷನ್ ಕೊಡ್ತಾರೆ, ಇಂಜೆಕ್ಷನ್ ಕೊಡೋದ್ ಪಾಪ ನರ್ಸು ಸಿಸ್ಟ್ರು. ಆದ್ರೆ ಡಾಕ್ಟರ್ ರೂಮ್ ಕರ್ಕೊಂಬರುವಾಗೆಲ್ಲ ಹೇಳ್ಕೊಂಬರೋದು, ನೋಡು ನೀನ್ ಹತ್ರೆ ಗಲಾಟೆ ಮಾಡಿದ್ರೆ ಊಟ ಮಾಡ್ಲಿಲ್ಲ ಅಂತಂದ್ರೆ ಇಂಜೆಕ್ಷನ್ ಕೊಡ್ತೀನಿ ಅಂತ. ಇದೇ ತರ ನಂಗೂ ಹೇಳಿಸ್ತಾರೆ, ನೋಡಿ ಡಾಕ್ಟ್ರೆ ನೋಡಿ ಇವ್ರಿಗೆ ಚೆನ್ನಾಗಿ ಬುದ್ಧಿ ಹೇಳಿ, ಬರೀ ಚಾಕ್ಲೇಟ್ ತಿಂತಾಳೆ, ಐಸ್ ಕ್ರೀಮ್ ತಿಂತಾಳೆ, ಅಥವಾ ಬರೀ ಬೇಕರಿ ತಿಂಡಿ ಬೇಕು ಅಂತ ಕೇಳ್ತಾನೆ, ಒಂದ್ ಇಂಜೆಕ್ಷನ್ ಕೊಡಿ ಇವನ್ಗೆ ಕೇಳಿದ್ರೆ ಅಂತ. ಆಗ ನಾನೇನ್ ಹೇಳ್ತೀನಿ ಗೊತ್ತಾ, ಯಾರಮ್ಮ ತೆಕ್ಕೊಡೋದು ಈ ಬೇಕರಿ ತಿಂಡಿ ಎಲ್ಲ? ಅಪ್ಪ ಅಮ್ಮ ತಾನೆ, ನೀವೇ ತಾನೆ, ಅಥವಾ ಮಾವ ತಾನೆ, ಅಥವಾ ಫ್ರೆಂಡ್ಸ್ ತಾನೆ? ಅವ್ನ್ ಕರ್ಕೊಂಬನ್ನಿ, ಇವ್ರು ಕೇಳಿದ್ರು ಅಂತ ತೆಕ್ಕಡ್ಬೇಕಾ? ಫಸ್ಟ್ ಅವ್ರಿಗೆ ಇಂಜೆಕ್ಷನ್ ಕೊಡ್ತೀನಿ. ಸೊ ಏನಪ್ಪ ನಾವು ಮಾಡ್ತಿದೀವಿ ಅಂತಂದ್ರೆ, ಮತ್ತೆ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋರು ಅನ್ಕೋತೀವಿ. ಆದ್ರೆ ಡಾಕ್ಟರ್ ಕೆಲ್ಸ ಬರೀ ಇಂಜೆಕ್ಷನ್ ಕೊಡೋದಲ್ಲ, ಇಂಜೆಕ್ಷನ್ ಗಳು ಯಾವ್ದು ಕೊಡ್ಬೇಕು ಹುಷಾರ್ ತಪ್ಪದ ಕೊಡ್ಬೇಕಾಗತ್ತೆ. ಆದ್ರೆ ಇಂಜೆಕ್ಷನ್ ಕೊಟ್ರೆ ಕಾಯಿಲೆ ಗುಣ ಆಗತ್ತೋ ಇಲ್ಲೋ ಅನ್ನುವಂತ ಒಂದು ಭರವಸೆಯನ್ನ ಕೊಡುವಂತದ್ದು, ಕಾಯಿಲೆಯಿಂದ ಯಾವ ತರ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಒಂದು ಕೌನ್ಸಿಲಿಂಗ್ ಆತ್ಮ ಸಮಾಲೋಚನೆ, ಅವ್ರ ಜೊತೆ ಒಂದು ಸಮಾಲೋಚನೆಯನ್ನ ಮಾಡುವಂತದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಈ ತರ ಮಾಡಿದ್ರೆ ಹೀಗಾಗತ್ತೆ, ಈ ತರ ಮಾಡ್ಲಿಲ್ಲ ಅಂದ್ರೆ ಈ ತರ ಆಗತ್ತೆ ಅನ್ನುವಂತ ಹೇಳುವಂತಹ ಒಂದು ಜವಾಬ್ದಾರಿನೂ ಕೂಡ ವೈದ್ಯರ ಕೇಳುತ್ತೆ. ಅದಲ್ಲದೇನೆ ಇದೆಲ್ಲ ಅನ್ಬೇಕು ಅಂದ್ರೆ ಡಾಕ್ಟ್ರು ಜೀವನ ಪರ್ಯಂತ ಕಲಿತನೇ ಇರಬೇಕು. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿನ್ನೆ ಇದ್ದಂಥದ್ದು ನಾಳೆಗೆ ಬಹಳಷ್ಟು ಬದಲಾವಣೆ ಆಗಿರ್ಬೋದು. ಹಲವಾರು ವರ್ಷಗಳ ಹಿಂದೆ ಟಿ ಬಿ ಅನ್ನೋ ಕಾಯಿಲೆ ಕೇಳಿರ್ಬೋದು, ಕ್ಷಯ, ಅದಕ್ಕೆ ಔಷಧಿನೇ ಇರಲಿಲ್ಲ. ಈಗ ಆ ಕಾಯಿಲೆಗೆ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಮೊದಲು ಕ್ಯಾನ್ಸರ್ಗಳಿಗೆ ಔಷಧಿ ಇರಲಿಲ್ಲ, ಈಗ ಹೊಸದಾಗಿ ಕ್ಯಾನ್ಸರ್ಗಳಿಗೆ ಔಷಧಿ ಕಂಡುಹಿಡಿದಿದ್ದಾರೆ. ಸಕ್ಕರೆ ಕಾಯಿಲೆ ಶುರುವಿನಲ್ಲಿ ಬರೀ ಇಂಜೆಕ್ಷನ್ ತಗೋಬೇಕು ಅಂತ ಅನ್ಸ್ತಿತ್ತು,

ಈಗ ಮಾತ್ರೆಗಳನ್ನ ಕಂಡಿಡಿದಿದ್ದಾರೆ. ಈ ತರ ಕಾಯಿಲೆ ಬಗ್ಗೆ ಹೊಸ ಹೊಸ ವಿಚಾರಗಳು, ಆರೋಗ್ಯ ಬಂದ ಬಗ್ಗೆ ಹೊಸ ಹೊಸ ವಿಚಾರಗಳು ಪ್ರತಿ ದಿನ ಪ್ರತಿ ಕ್ಷಣ ಬರ್ತಾನೆ ಇರತ್ತೆ. ಅದನ್ನ ತಿಳ್ಕೊಳ್ಳಿಲ್ಲ, 60 ವರ್ಷದಿಂದ ಏನ್ ಕೊಟ್ಟಿದ್ನೋ ಅದನ್ನೇ ಇವತ್ತು ಕೊಡ್ತೀನಿ ಅಂತಂದ್ರೆ ಕಾಯಿಲೆ ಗುಣ ಆಗತ್ತಾ? ಇಲ್ಲ. ಹೊಸ ಹೊಸ ಕಾಯಿಲೆಗೆ ಹೊಸ ಹೊಸ ತರದಲ್ಲಿ ಮದ್ದು, ಹೊಸ ಹೊಸ ತರದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಡಾಕ್ಟ್ರು ಸದಾ ಕಾಲದಲ್ಲಿ ಪರಿಣತಿಯನ್ನ ಬಳಸ್ಕೊತಾ ಇರ್ಬೇಕು. ಹಾಗಾದ್ರೆ ಡಾಕ್ಟ್ರು ಅನ್ನುವಂಥದ್ದು ನಾನು ಆಗ್ಲೇ ಹೇಳದಾಗೆ ಒಬ್ಬ ಸೈಂಟಿಸ್ಟು ಆಗಿರ್ಬೇಕು, ಒಬ್ಬ ಟೀಚರು ಆಗಿರ್ಬೇಕು, ಒಬ್ಬ ಡಿಟೆಕ್ಟಿವು ಆಗಿರ್ಬೇಕು, ಒಬ್ಬ ಆಪ್ತ ಸಮಾಲೋಚಕರು ಆಗಿರ್ಬೇಕು, ಕೌನ್ಸಿಲರು ಆಗಿರ್ಬೇಕು, ಯಾಕೆ ಜೀವಮಾನ ಪರ್ಯಂತ ಕಲಿಯುವಂತಹ ವ್ಯಕ್ತಿ ಆಗಿದ್ರೆ ಮಾತ್ರ ಅವನನ್ನ ಡಾಕ್ಟ್ರು ಅಂತ ಕರೆಯೋದಕ್ಕೆ ಸಾಧ್ಯ. ಹಾಗಾದ್ರೆ ಬರೀ ಕಲಿತಾನೆ ಇದ್ರೆ ಯಾವಾಗಪ್ಪ ನೀವು ಪ್ರಾಕ್ಟೀಸು ಅಂತ ಕೇಳೋದು, ಅದಕ್ಕೆ ಡಾಕ್ಟರ್ ಅದನ್ನ ಪ್ರಾಕ್ಟೀಸ್ ಅಂತ ಹೇಳೋದು. ಯಾವತ್ತು ಡಾಕ್ಟರ್ನ ಪ್ರಾಕ್ಟೀಸ್ ಇಲ್ಲದೆ ಡಾಕ್ಟರ್ ಆಗಲ್ಲ. ಏನ್ ಮಾಡ್ತೀರಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾರೆ ಡಾಕ್ಟರ್. ಅಂದ್ರೆ ಪ್ರತಿನಿತ್ಯ ಆ ಒಂದು ಜ್ಞಾನವನ್ನ ಅಳವಡಿಸ್ಕೊಳ್ಲಿಲ್ಲ ಅಂದ್ರೆ ಸೈಕಲ್ ಕಲಿತೆ ಅಂತ ಅಲ್ಲಿಗೆ ಬಿಡೋಂಗಿಲ್ಲ. ಸೈಕಲ್ ದಿನ ಪ್ರಾಕ್ಟೀಸ್ ಮಾಡ್ಬೇಕು, ಆಗ್ಲೇ ಸೈಕಲ್ ಮೇಲೆ ಪರಿಣಿತಿ ಬರುವಂತದ್ದು. ನಾನು ಹಾಡ್ ಕಲಿತೆ ಅಂತ ಹೇಳೋಂಗಿಲ್ಲ ಹೊಸದಾಗಿ. ಹಾಡನ್ನ ದಿನ ಹಾಡಿ ಹಾಡಿ ಹಾಡಿ ಹಾಡಿ ರಾಗಬದ್ಧವಾಗಿ ಬಂದ ಮೇಲೆ ಮಾತ್ರ ಅದು ಸುಶ್ರಾವ್ಯವಾದ ಹಾಡಾಗೋದು, ಪರಿಣಿತಿ ಬರುವಂತದ್ದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಡಾಕ್ಟ್ರು ಜೀವಮಾನ ಪರ್ಯಂತ ಕಲಿತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ಕೌಶಲ್ಯವನ್ನ ಸ್ಕಿಲ್ ಅನ್ನುವಂಥದ್ದು ಏನಿದೆ ಅದನ್ನ ವೃದ್ಧಿ ಮಾಡ್ಕೋತಾ ಇರ್ಬೇಕು. ಒಬ್ಬ ಡಾಕ್ಟರ್ ಆಗಿರ್ಬೇಕಾದ್ರೆ ಕೇವಲ ಜ್ಞಾನ ಮಾತ್ರ ಸಾಕಾಗೋದಿಲ್ಲ, ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಕೆಲಸದ ಡಾಕ್ಟ್ರು ಮಾಡುವಂತಹ ಟ್ರೀಟ್ಮೆಂಟ್ ಅಥವಾ ಡಾಕ್ಟ್ರು ಕಂಡಿಡಿದಂತ ಕಾಯಿಲೆ ತಪ್ಪಾಗೋ ಸಾಧ್ಯತೆಗಳಿರ್ತವೆ, ಅದು ನಮ್ಗೆ ಗೊತ್ತಿರ್ಬೇಕು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಡಾಕ್ಟ್ರು ಸರಿಯಾದ ಕಾಯಿಲೆಯನ್ನೇ ಹಚ್ತಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡಕ್ ಪರ್ಸೆಂಟ್ ಸರಿ ಇರ್ತಾರೆ. ಗ್ಯಾರಂಟಿ ಕೊಡ್ತೀರಾ ಡಾಕ್ಟ್ರೆ ಈ ಕಾಯಿಲೆ ಇದೆ ಅಂತನಾ, ಅಥವಾ ಈ ಕಾಯಿಲೆಗೆ ಈ ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗ್ಬಿಡತ್ತೆ ಅಂತ? ಯಾವ ಡಾಕ್ಟ್ರು ಗ್ಯಾರಂಟಿ ಕೊಡಕ್ಕಾಗಲ್ಲ. ಅಂದ್ರೆ ಈ ಕಾಯಿಲೆ ಅನ್ನುವಂಥದ್ದು ಸತತವಾಗಿ ಬದಲಾಗ್ತಾ ಇರತ್ತೆ, ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಇರೋ ಜ್ಞಾನದಲ್ಲಿ ಇರೋ ಕೌಶಲ್ಯದಲ್ಲಿ ನಾವು ಉತ್ತಮವಾದದ್ದನ್ನ ಆಯ್ಕೆ ಮಾಡಿ ನಾವು ಅದನ್ನ ಯಾವುದೇ ವ್ಯಕ್ತಿನ ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಹಾಗಾಗಿ ಈ ಒಂದು ಮನೋಭಾವ ಏನಿದೆ ಆಗ ಹೇಳದ್ನಲ್ಲ ನಾನು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ, ಇವೆಲ್ಲವೂ ಕೂಡ ಸದಾ ಕಲಿಕೆ, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿನಲ್ಲಿ ಇದ್ದಾಗ ಮಾತ್ರ ಆ ಡಾಕ್ಟ್ರು ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಸಾಧ್ಯ. ಹಾಗೇನೆ ಆ ಡಾಕ್ಟ್ರಿಗೆ ಇದೆಲ್ಲ ಇದ್ದು ಜ್ಞಾನ ಇದೆ, ತುಂಬಾ ಒಳ್ಳೆ ಡಾಕ್ಟ್ರು. ನೀವು ನೋಡಿದ ತಕ್ಷಣ ರೇಗ್ತಾ ಇರ್ತಾನೆ, ಒಂದ್ ತಕ್ಷಣ ಕಣ್ಣು ಮುಚ್ಕೊಂಡು ಕೇಳದೇನೆ ಮಗು ಅಳ್ತಿದೆ ಅಂತ ಬಹಳ ಗೊತ್ತಾಗ್ಬಿಡತ್ತೆ. ನೋಡಿದ ತಕ್ಷಣ ಹತ್ತು ತಕ್ಷಣ ವಾಯ್ಸಲ್ಲೇ ಡಾಕ್ಟರ್ ಕಾಯಿಲೆ ಕಂಡಿಡಿದು ಬಿಡ್ತಾರೆ. ಮಗು ಬಂದ ತಕ್ಷಣ ಇಂಜೆಕ್ಷನ್ ಚುಚ್ಚಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಮಾರನೇ ನಾನು ಹೋಗಲ್ಲ, ಒಲ್ಲೇ ನಾನು ಹೋಗಲ್ಲ ಆ ಡಾಕ್ಟರ್ ಹತ್ರ ಅಂತ ಹೇಳ್ತೀರ. ಸಹಾನುಭೂತಿ ಅಂದ್ರೆ ಕಂಪ್ಯಾಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆ ವ್ಯಕ್ತಿಗೆ ಆಗ್ತಾ ಇರ್ಬೋದಂತಹ ನೋವುಗಳನ್ನ ನಲಿವುಗಳನ್ನ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸಿ ಚಿಕಿತ್ಸೆಯನ್ನ ಕೊಟ್ರೆ ಮಾತ್ರ ಈಗ ಡಾಕ್ಟ್ರು ಅವನ ಎಲ್ಲ ವಿದ್ಯೆ, ಅವನ ಎಲ್ಲ ಬುದ್ಧಿ, ಅವನ ಎಲ್ಲ ಅನುಭವ ಅಥವಾ ಏನು ಕೌಶಲ್ಯ ಸ್ಕಿಲ್ ಅನ್ನುವಂಥದ್ದು ಇವೆಲ್ಲವೂ ಕೂಡ ಸಾರ್ಥಕವಾಗೋದಕ್ಕೆ ಸಾಧ್ಯ. ಕಾಯಿಲೆ ಗುಣ ಆಗೋದ್ರ ಜೊತೆಗೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗೋದಕ್ಕೆ ಸಾಧ್ಯ. ಇದಲ್ಲದೇನೆ ಈ ಡಾಕ್ಟ್ರ್ ಕೆಲಸ ಅನ್ನುವಂಥದ್ದು ಒಂದು ಪ್ರಶ್ನೆ. ಕೇವಲ ಡಾಕ್ಟ್ರ್ ಒಬ್ಬರೇ ಇದ್ರೆ ಎಲ್ಲರೂ ಗುಣ ಆಗ್ಬಿಡ್ತಾರ? ಖಂಡಿತ ಸಾಧ್ಯ ಇಲ್ಲ. ಡಾಕ್ಟ್ರು ಒಂದು ತಂಡದ ಒಂದು ಮುಖ್ಯವಾದ ಒಂದು ಭಾಗ. ಡಾಕ್ಟ್ರ್ ಎಷ್ಟು ಇಂಪಾರ್ಟೆಂಟ್? ಡಾಕ್ಟ್ರ್ ಹೇಳಿದ್ರೆ ಇಂಜೆಕ್ಷನ್ ಕೊಡೋದಕ್ಕೆ ಒಬ್ರು ನರ್ಸ್ ಬೇಕಲ್ವಾ? ಅದು ಮೇಲ್ ನರ್ಸ್ ಆಗಿರ್ಬೋದು, ಫಿಮೇಲ್ ನರ್ಸ್ ಆಗಿರ್ಬೋದು, ಅದು ಸಿಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಅದನ್ನ ಇಂಜೆಕ್ಷನ್ ಕೊಡೋರು ಇಂಪಾರ್ಟೆಂಟ್. ಇಂಜೆಕ್ಷನ್ ಇದೇ ಇಂಜೆಕ್ಷನ್ ಅಂತ ಕೊಡೋದಕ್ಕೆ ಮೆಡಿಕಲ್ ಸ್ಟೋರ್ ಅಲ್ಲಿ ಫಾರ್ಮಸಿಸ್ಟ್ ಇರ್ತಾರಲ್ವಾ, ಔಷಧ ಉಪಚಾರಕರು?
ಅವರು ಸರಿಯಾಗಿ

0: ಔಷಧಿ ಕೊಡ್ಲಿಲ್ಲ ಅಂತಂದ್ರೆ ಸರಿಯಾದ ಇಂಜೆಕ್ಷನ್ ಕೊಡಕ್ಕಾಗತ್ತ? ಇಲ್ಲ, ಅವ್ರು ಸರಿಯಾದ ಇಂಜೆಕ್ಷನ್ ಕೊಡ್ಬೇಕು. ಫಾರ್ಮಸಿಸ್ಟ್ ಆಲ್ಸೋ ಇಂಪಾರ್ಟೆಂಟ್. ಅದೇ ತರದಲ್ಲಿ ಲ್ಯಾಬ್ ಏನೋ ಟೆಸ್ಟ್ ಬರೀತಾರೆ, ಲ್ಯಾಬ್ ಅಲ್ಲಿ ಬ್ಲಡ್ ಡ್ರಾ ಮಾಡೋರು ಟೆಕ್ನಿಷಿಯನ್ ಅಂತ ಕರೀತಾರೆ, ಅವ್ರು ಸರಿಯಾದ ರೀತಿನಲ್ಲಿ ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಕಾಯಿಲೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇಂಪಾರ್ಟೆಂಟು. ಅದೇ ತರದಲ್ಲಿ ಇನ್ಯಾರೋ ಒಬ್ರಿಗೆ ಏನೋ ಮಾನಸಿಕವಾಗಿ ಸಮಸ್ಯೆ ಇರತ್ತೆ, ಅವರಿಗೆ ಸಮಾಧಾನ ಮಾಡೋದಕ್ಕೆ ಡಾಕ್ಟರ್ ಜೊತೆಗೆ ಕೌನ್ಸಿಲರ್ಗಳಿರ್ತಾರೆ ಈ ತರ. ಈ ಅಥವಾ ಇನ್ಯಾರಿಗೋ ಮೂಳೆ ಗೊದ್ದಿರತ್ತೆ, ಮುಳುಕಿರತ್ತೆ, ನೋವಾಗಿರತ್ತೆ, ಅದಕ್ಕೆ ಥೆರಪಿಸ್ಟ್ ಗಳಿರ್ತಾರೆ, ಫಿಸಿಯೋಥೆರಪಿಸ್ಟ್, ಸ್ಪೀಚ್ ಥೆರಪಿಸ್ಟ್ಗಳು ಈ ತರ, ಅಥವಾ ಆಯುರ್ವೇದ ಥೆರಪಿಸ್ಟ್ಗಳು ಈ ತರ ಹಲವಾರು ಥೆರಪಿಸ್ಟ್ಗಳಿರ್ತಾರೆ. ಅವರು ಸರಿಯಾಗಿ ಮಸಾಜ್ ಮಾಡ್ಲಿಲ್ಲ ಅಂತಂದ್ರೆ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಕಾಯಿಲೆ ಗುಣ ಆಗಲ್ಲ. ಯಾವುದೇ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಾದ್ರೆ ಈ ಎಲ್ಲ ಅಂಡವಾಗಿ ಕೆಲಸ ಮಾಡೋದು ಬಹಳ ಮುಖ್ಯ ಆಗತ್ತೆ. ಡಾಕ್ಟ್ರು ಅಂದ್ರೆ ಒಬ್ಬ ತಂಡದ ಸದಸ್ಯ, ಡಾಕ್ಟ್ರು ಅಂದ್ರೆ ಕೇವಲ ತಂಡದ ನಾಯಕ ಅಲ್ಲ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂದರೆ ಯಾರು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿಎಸ್ ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಬ್ರಹ್ಮಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಯಾವುದು ಸರ್ವೋತ್ತಮವೋ ಅವಿನಾಶಿಯೋ ಅದು ಬ್ರಹ್ಮ. ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದೋ ಅದು ಅಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವ್ಯಾಪಾರವೇ ಕರ್ಮ. ಇಂಥ ಒಂದು ಉತ್ತರಾದಾಯಿತ್ವದ ಶ್ಲೋಕವನ್ನ ಕೃಷ್ಣ ಇದೀಗ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾನೆ. ಈ ಹಿಂದೆ 8ನೆಯ ಅಧ್ಯಾಯದಲ್ಲಿ 1ನೆಯ ಮತ್ತು 2ನೆಯ ಶ್ಲೋಕದ ಮೂಲಕ ಅರ್ಜುನ ಪ್ರಶ್ನೆ ಕೇಳಿದ್ದ ಕೃಷ್ಣನಿಗೆ. ಪರಬ್ರಹ್ಮದ ಸ್ವರೂಪ ಏನು, ಅಧ್ಯಾತ್ಮ ಎಂದರೇನು, ಕರ್ಮ ಎಂದರೇನು, ಇನ್ನು ಅಧಿಭೂತ ಅಧಿದೈವ ಹೀಗೆಲ್ಲ ಎಂದರೇನು ಎಂಬ ಪ್ರಶ್ನೆಯನ್ನ ಕೇಳಿರುವಂಥ ಅರ್ಜುನನಿಗೆ ಇದೀಗ ಕೃಷ್ಣ ಉತ್ತರವನ್ನ ಆರಂಭಿಸಿದ್ದಾನೆ. ಆ ಉತ್ತರದ 1ನೆಯ ಶ್ಲೋಕವೇ ಇದು. ಬ್ರಹ್ಮವು ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುವಂಥದ್ದು. ಉಳಿದಿರುವುದೆಲ್ಲವೂ ಕೂಡ ಈ ಬ್ರಹ್ಮದ ಆಧಾರದ ಮೇಲೆಯೇ ಇದೆ. ಈ ಪ್ರಪಂಚದಲ್ಲಿ ಬ್ರಹ್ಮನ ವಿನಃ ಉಳಿದಿರುವುದೆಲ್ಲ ಈ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಕ್ಕಿ ನರಳುತ್ತಿದ್ದಾವೆ. ಬ್ರಹ್ಮ ಮಾತ್ರ ಅದಕ್ಕೆ ಸಿಕ್ಕಿಲ್ಲ. ಅದು ಎಂದಿಗೂ ಎಂದೇ

0: ಎಂದಿಗೂ ಇರುವಂಥದ್ದು. ಆ ಬ್ರಹ್ಮ ಇಲ್ಲದ ಕಾಲವೇ ಇಲ್ಲ, ಅದನ್ನು ಯಾವುದೂ ಕೂಡ ಇಲ್ಲದಂತೆ ಮಾಡಲಾಗುವುದೂ ಇಲ್ಲ. ಆಕಾಶವು ಹೇಗೆ ಏನು ಮಾಡಿದರೂ ಕೂಡ ನಾಶವಾಗುವುದಿಲ್ಲವೋ ಹಾಗೆ ಈ ಬ್ರಹ್ಮ. ಆದರೆ ಆಕಾಶ ಎಂಬುವಂಥದ್ದಿದೆಯಲ್ವಾ, ಅದು ಜಡ, ಜಡ, ಅದು ನಿರ್ಜೀವವಾಗಿರುವಂಥ ಒಂದು ರೂಪ. ಆದರೆ ಬ್ರಹ್ಮ ಅನ್ನೋದಿದೆಯಲ್ವಾ, ಅದು ಚೈತನ್ಯ ಸ್ವರೂಪ. ಅವನು ಸೃಷ್ಟಿಸಿದ ಈ ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿರುವಂಥವನು, ಎಲ್ಲವನ್ನ ಮೀರಿ ನಿಂತಿರುವಂಥವನು. ಅವನ ಅನಂತದಲ್ಲಿ ಯಾವುದೋ ಒಂದು ಅಂಶ ಈ ಪ್ರಪಂಚದ ರೂಪವನ್ನ ತಾಳಿದೆ. ಈ ಪೃಥ್ವಿಯನ್ನೆಲ್ಲ ವ್ಯಾಪಿಸಿರುವ ಸಾಗರದಲ್ಲಿ ಯಾವುದೋ ಸ್ವಲ್ಪ ಭಾಗ ಘನೀಭೂತವಾಗಿ ಒಂದು ನೀರ್ಗಲ್ಲಿನಂತೆ ನೀರಿನ ಮೇಲೆ ತೇಲ್ದುತ್ತಾ ಹೇಗಿರುತ್ತೋ ಹಾಗೆ ಬ್ರಹ್ಮದ ಒಂದೇ ಒಂದು ಸಣ್ಣ ರೂಪ ಈ ಪ್ರಪಂಚವಾಗಿದೆ. ಹಾಗಾಗಿ ಯಾವುದು ಜೀವಿಯಲ್ಲಿ ಸ್ವಭಾವದಂತೆ ಇದೆಯೋ ಅದೇ ಅಧ್ಯಾತ್ಮ. ಪ್ರತಿ ಜೀವರಾಶಿಯಲ್ಲಿಯೂ ಕೂಡ ಅದರ ವ್ಯಕ್ತಿತ್ವದ ಕೇಂದ್ರವೇ ಅದರ ಸ್ವಭಾವವಾಗಿದೆ. ನಾವೆಲ್ಲ ಕೆಲವು ಸ್ವಭಾವದೊಡನೆ ಹುಟ್ಟುತ್ತೇವೆ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳಬಹುದು, ಆದರೆ ಯಾರೂ ಕೂಡ ಇಲ್ಲಿ ಖಾಲಿ ಬರೋದಿಲ್ಲ. ಸ್ವಭಾವದೊಡನೆ ನಾವು ಈ ಪ್ರಪಂಚಕ್ಕೆ ಬರ್ತೇವೆ, ಸ್ವಭಾವಕ್ಕೆ ತಕ್ಕಂತೆ ನಾವು ಇಲ್ಲಿ ಬಾಳಿ ಬದುಕುತ್ತೇವೆ, ಕರ್ಮವನ್ನೂ ಕೂಡ ಅದೇ ರೀತಿ ಮಾಡುತ್ತೇವೆ. ಹೀಗೆ ಮನುಷ್ಯ ಎಂದರೆ ಸ್ವಭಾವದ ಒಂದು ಕಂತೆಯಲ್ಲದೆ ಬೇರಲ್ಲ. ನಮ್ಮ ಇಡೀ ವ್ಯಕ್ತಿತ್ವದ ಒಂದು ಸಾರವೇ ಈ ಸ್ವಭಾವ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪ್ರಭಾವಕ್ಕಿಂತ ಸ್ವಭಾವ ಬೆಳೆಸಿಕೊಳ್ಳುವುದು ಮುಖ್ಯ ಅಂತ. ಅನಂತರ ಕರ್ಮ ಅಂದರೆ ಏನು ಎಂಬುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣವಾಗಿರುವುದೇ ಕರ್ಮ. ಕರ್ಮವನ್ನು ಮಾಡಿ ಸ್ವಭಾವವನ್ನು ಉತ್ಪತ್ತಿ ಮಾಡಿಕೊಳ್ತೇವೆ, ಅನಂತರ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡುತ್ತಾ ಇರುತ್ತೇವೆ. ಈ ಕರ್ಮಕ್ಕೆ ಒಂದು ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಷ್ಟು ಜನ್ಮಗಳ ಹಿಂದೆ ಹೋದರೂ ಕೂಡ ಅದರ ಹಿಂದೆ ಒಂದು ಕರ್ಮ ಇದೆ. ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಸಂಸ್ಕಾರದಂತೆ ನಮ್ಮ ಮನಸ್ಸಿನಲ್ಲಿ ಬೀಜವಾಗುತ್ತೆ. ಆ ಬೀಜ ಎಂದಿಗೂ ನಾಶವಾಗುವುದಿಲ್ಲ, ನಮ್ಮ ಮನಸ್ಸಿನ ಉಗ್ರಾಣದಲ್ಲಿರುತ್ತೆ ಅದು. ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿದರೆ ಪುನಃ ಅದು ಕಾರ್ಯರೂಪದಲ್ಲಿ ವ್ಯಕ್ತವಾಗಿ ಪುನಃ ಬೀಜ ಬಿಟ್ಟು ಸಂಸ್ಕಾರ ರೂಪದಲ್ಲಿ ಸಂಗ್ರಹವಾಗುತ್ತೆ. ನಾವು ನಾಶ ಮಾಡಿದ ಕರ್ಮಗಳ ವಾಸನೆ ಇರುವ ತನಕ ಅದನ್ನು ವೃದ್ಧಿ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಂಡು ಈ ವಾಸನಾಕ್ಷಯಕ್ಕೂ ನಾವು ಕರ್ಮ ಮಾಡಲೇಬೇಕು. ಹಾಗಾಗಿ ಕರ್ಮವಿಲ್ಲದೇ ಇದ್ದರೆ ವಾಸನೆಯೂ ಕೂಡ ಕ್ಷಯಿಸುವುದಿಲ್ಲ. ಒಂದು ದಾರವನ್ನು ನಾವು ಉಂಡೆಯಾಗಿ ಸುತ್ತುವುದು ಕರ್ಮವೇ, ಇದೇ ಪ್ರವೃತ್ತಿ ಕರ್ಮ. ಸುತ್ತಿದ ಉಂಡೆಯನ್ನು ಬಿಡಿಸುವುದು ಅದೂ ಕೂಡ ಕರ್ಮವೇ, ಅದೇ ನಿವೃತ್ತಿ ಕರ್ಮ ಅಂತ ಹೇಳಿ. ಹಾಗಾಗಿ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40% ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರ

0: ಕೇಂದ್ರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು, ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ಧಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು, ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು, ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವ ಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು, ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆಯಾಗಿದ್ದು, ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43% ಮಳೆ ಕೊರತೆಯಾಗಿದ್ದರೆ, ಕರಾವಳಿಯಲ್ಲಿ ಶೇಕಡ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32% ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 TMCಗೆ ಹೋಲಿಸಿದರೆ, ಪ್ರಸ್ತುತ 359.98 TMCಗೆ, ಅಂದರೆ ಶೇಕಡ 40%ಕ್ಕೆ ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು, ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು, ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8,855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು, ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1,280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭಿಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ, 2014 ರಿಂದ 2026 ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ

0: ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7:00 to 9:30 ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2:00 to 4:15 ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 cm ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 29, ಕನಿಷ್ಠ 21°C ತಾಪಮಾನ ಸಂಭವ. ಪ್ರತಿಷ್ಠಿತ 2026 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು 42 ಅರ್ಹ ದಿವ್ಯಾಂಗರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಸೇರಿದಂತೆ ಇನ್ನಿತರ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಯಾರ ಮೇಲೆಯೂ ಅವಲಂಬಿತರಾಗದೆ ಗೌರವಯುತ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಈ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವಾಕರ್ಗಳು ಇನ್ನಿತರ ಸಾಧನ ಸಲಕರಣೆಗಳು ಸಹಕಾರಿಯಾಗಲಿವೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40%ಕ್ಕೆ ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿ ಹಾಗೂ ಶ್ರೀಯುತ ಮಣಿಕಂಠರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ

0: ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ದೇವಿಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿರವರು ಮತ್ತು ಶ್ರೀಯುತ ಮಣಿಕಂಠರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್
1: ನಮಸ್ಕಾರ.
2: ಸರ್ ನಮಸ್ಕಾರ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನಾನು ಮಣಿಕಂಠ, ಗೋಳೂರು, ದೇವಸೇಗೌಡರ ಮಗ ನಾನು. ಆದ್ರೆ ನಾನು ಇವಾಗ 1980 ಜನನಾಗಿರ್ಬೋದು. ಆದ್ರೆ ನಮ್ಮ ತಂದೆ ಅದಕ್ಕಿಂತ ಮುಂಚೆ ಬಂದಿದ್ದಾರೆ, ಅವರು ತಂದೆ ಅದಕ್ಕಿಂತ ಮುಂಚೆನೂ ಬಂದಿದ್ದಾರೆ. 1902 ಬಂತಂತೆ ಲೀಸ್ಟ್ ನಮ್ಮ ಹತ್ರ ಇರೋದು.
3: ನಮ್ಮ ಹೆಸ್ಲು ಬಿ ಸ್ವಾಮಿ ಅಂತೇಳಿ, ಊರು ಗ್ರಾಮ ಗೋಳೂರು, ತಂದೆ ಹೆಸ್ಲು ಬೊಮ್ಮೇಗೌಡ. ಸುಮಾರು ನಾವು ಇಲ್ಲಿಗೆ ಬಂದು ಈ ಊರಿಗೆ ಬಂದು ಸರ್ ಸುಮಾರು ಹೊಚ್ಚು ಒಂದು 200 ಹತ್ರ ಆಗಿದೆ ಇಲ್ಲಿ.
0: ಸರ್, ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
3: ಸರ್, ಅದಕ್ಕೆ ಹಿಂದೆ ಗೋಳೂರು ಎಸ್ಟೇಟ್ ಅಂದ್ರೆ ಮಚ್ಚೂರಿಂದ ಒಂದೇ ಇತ್ತು ಸರ್. ಅದು ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಬಂತೇಳಿ ಪಂಚಾಯತ್ ಮಂಡಳ ಪಂಚಾಯತ್ ಎಲ್ಲ ಹಾಗೆ ಮಾಡಿದ್ರು ಗ್ರಾಮಕ್ಕೆ ಎಸ್ಟೇಟ್ರು ಗೋಳೂರು ಅಂತೇಳಿ. ಗೋಳೂರು, ಒಂದೊಂದು ತೋಟ ಆಡಿ, ಹೊಸೂರು, ಇಂಥ ಎಲ್ಲ ಗ್ರಾಮಕ್ಕೂ ಆಗ ಎಸ್ಟೇಟ್ನ ಬದಲಾಯಿಸ್ತಾರೆ ಸರ್. ಎಲೆಕ್ಷನ್ ಬಂದಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂತ ನೋಡಿ ಆಗ ಬದಲಾಯಿಸಿದೆ ಇದು.
1: ಎಲೆಕ್ಷನ್ ಬಂದಾಗ ಇದೇವರು ಹೇಳಿದರೆ, ಯಾಕಂತಂದ್ರೆ ಮಚ್ಚೂರು 249-250 ಬರುತ್ತೆ ಅಂತೆಲ್ಲ ನೇಮ ಪ್ರಕಾರ ಕೇಳಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಗೋಳೂರೇ. ಅವತ್ತೇನಾಯಿತು, ಸಾಲೆ ಇಲ್ಲದೆ ಕಾರಣಕ್ಕೋಸ್ಕರ ಅಲ್ಲಿ ಇದು ಮಾಡಿದ್ದು. ಅವತ್ತು ಕೂಡ ನಾವು ಇದೇವರು ಸುಮಾರು ಹೋರಾಡಿದ್ದಾರೆ. ನಮ್ಮ ಸಾಲೆ ಕೂಡ ಇಲ್ಲೇ ಇತ್ತು, ಅಂದರೆ ಬೇರೆ ಒಬ್ಬರು ಜಮೀನಲ್ಲಿತ್ತು, ಅವ್ರದ್ವೇ ಏಕಸಲಿನೆ. ಅದಕ್ಕೋಸ್ಕರ ಕಾರಣ ಕಿತ್ತಾಕ್ಬಿಟ್ಟು ಇನ್ನು ಮಚ್ಚೂರಲ್ಲಿ ಒಂದು ಸಾಲೆ ಐತಲ್ಲ ಅಲ್ಲಿ ಕಳಿಸಿದ್ದು. ಗ್ರಾಮದಲ್ಲಿ ನಮಗೆ 68 ಮನೆಗಳು ಇವಾಗ ಐತೆ. ಆದರೆ 68 ಮನೆಗಳು ಶಾಶ್ವತವಾಗಿಲ್ಲ, ಯಾಕಂತೇಳಿದ್ರೆ ಸುಮಾರು ಮನೆಗಳು ತೀರ ಸಡ್ಡು ಇರುತ್ತೆ, ಒಂಥರ ನೋಡೋಕ್ಕೆ ಒಂದು ಮನೆಗೆ ಫ್ಯಾಮಿಲಿ ಹೋಗಿ ನೋಡೋಕ್ಕೆ ಕಷ್ಟ ಇರುತ್ತೆ ನಮ್ಮಲ್ಲಿ. ಅದಕ್ಕೆ ಸರ್ಕಾರಕ್ಕೆ ಇದು ಕೊಟ್ಟರೆ ಸರ್ಕಾರದಲ್ಲಿ ಕಳ್ರಂಥ ಕೆಲಸಗಳು ಇರೋದು ಇವಾಗ ಏನೂ ನಡೀತಾ ಇಲ್ಲ. ಒಂದು ನಾವು ವಿಲೇಜ್ ಆಫೀಸ್ಗೆ ಹೋಗ್ಬೇಕಂದ್ರೆ ನಮ್ಮದು ನಮ್ಮ ಇದರಲ್ಲಿ ಹೇಳ್ಬೇಕಂತೇಳಿದ್ರೆ ನಾಡ ಕಚೇರಿಗೆ ಹೋಗ್ಬೇಕಾದ್ರೂ ಅಷ್ಟೇ, ತಲಕ್ ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಮೇನ್ ಲಂಚನೇ ಅವರು ಕೇಳ್ತಿರೋಕ್ಕಂಥದ್ದು. ಲಂಚಕ್ಕೋಸ್ಕರ ಅವರು ಪ್ರತಿಯೊಂದು ಶಾಶ್ವತವಾಗಿರೋಂಥ ತಂದೆಯ ಒಂದು ಹಕ್ಕು ಕೂಡಿ ಅವ್ರು ಮಾಡಿಸ್ಕೊಂಡಿಲ್ಲ. ನಮ್ಮಲ್ಲಿ ತಂದೆಯ ಸ್ವಂತ ಹಕ್ಕು ಕೂಡಿ ಮಾಡಿಸ್ಕೊಂಡಿಲ್ಲ, ಹಂಗೆ ಪ್ರಾಬ್ಲಮ್ ಆಗಿದೆ.
0: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅವುಗಳ ಒಂದು ಅಂಶಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
3: ಕಾಡಲ್ಲಿ ತೊಂದರೆ ಸರ್ ಅಂದ್ರೆ ನಮ್ಗೆ ಆನೆ ಒಳಗೆ ಅಷ್ಟಿ ಇವಾಗ ಸಣ್ಣ ಪ್ರಾಣಿ ಬಿಡಿ ಅದು ಏನಾದ್ರು ಮಾಡಿ ಓಡಿಸೋದು ಆನೆ ಇದು ಚಿಂತೆ ಇದನ್ನು ಜಾಸ್ತಿ ಅಂಶ. ಆನೆ ಏನಂತಾರೆ ಮನೆ ಏನು ಮಡಗದೇ ಇಲ್ಲ ನೋಡಿ, ಅವೆಲ್ಲ ತಟ್ಟಾಕಿರೋದು ಇಲ್ಲಿಗೆ ಬಂದು ತಟ್ಟಾಗಿರೋದು ಮನೆಯನ್ನೆಲ್ಲ, ಅದು ಭಾಳ ಹಿಂಸೆ. ಇವರು ರೈಲಿಗೆ ಕಂಬಿನ ಏನಾದ್ರು ಹಾಕಿ ನಮ್ಗೆ ರೆಡಿ ಮಾಡ್ಕೊಳ್ಬಿಟ್ರೆ ಸರಿ ಆಯ್ತದೆ. ಅದು ಇನ್ನೊಂದು ಏನಿದ್ರೆ ಇಲ್ಲಿ ನಮ್ಮ ಜಮೀನು ಕೊಟ್ಟಿದ್ದಾರೆ 200 ಮಾಡ್ತವೆ, ಆದರೆ ಇಲ್ಲಿ ಮನೆ ಕಟ್ಟಕ್ಕೆ ಅವಕಾಶ ಬಿಡಲ್ಲ ಅವರು, ಪರ್ಮಿಷನ್ ತಗೊಂಬರಿ ಅಂತ. ನಾವು ಇಲ್ಲಿಂದ ತಗೊಂಬರೋ ಅದು ಓಡ್ತಾ ಇಲ್ಲ. ಈಗ ಒಂದು ಶಾಲೆ ಬಂದಿದೆ, ಶಾಲೆನ ಕಟ್ಟಕ್ಕೆ ಬಿಡಲ್ಲ. ಮಕ್ಕಳು ಓದ್ಬೇಕಾದ್ರೆ ಇಲ್ಲಿಂದ ಸುಮಾರು ಮಚ್ಚೂರಿಗೆ 3 ಹೋಗ್ಬೇಕು. ಆ ಶಾಲೆ ಬಂದು ಅಂಗನವಾಡಿ ಕಟ್ಟಡಕ್ಕೆ ಅದು ಬಿಡ್ತಾ ಇಲ್ಲ. ಬಾತ್ರೂಮ್ ಬಂದಿದೆ ಅದನ್ನೂ ಬಿಡ್ತಾ ಇಲ್ಲ. ಒಂದು ಬೋರ್ ಬಂದಿದೆ, ಸರ್ಕಾರ ಎಲ್ಲ ಕೊಟ್ಟಿದೆ, ಇವ್ರು ಮಾಡಕ್ಕೆ ವಾರಿಸ್ನವ್ರು ಬಿಡ್ತಾ ಇಲ್ಲ. ಇಲ್ಲಿ ಎಲ್ಲ ಸೌಕರ್ಯನೂ ಇದೆ, ಬಿಡ್ತಾ ಇಲ್ಲ. ಜಮೀನು ಕೊಟ್ಟಾರೆ ಅವರೇ, 3 ಜಮೀನು ಕೊಟ್ಟಿದ್ದಾರೆ, ಅಂತರೂ ಕಟ್ಟಾಕ್ ಕೊಡ್ತಾ ಇಲ್ಲ. ಆ ಥರದ ಅವರಿಂದ ನಮ್ಗೆ ಹಿಂಸೆ. ಅಲ್ಲಿ ಏನೇ ಗೊತ್ತಾ, ಸಣ್ಣ ಪಾಂಡ ಸೌದ ಮಾತ್ರ ಕಾಡು ಹೋಗಿ ತಂದ್ಕೊಳಕ್ಕೆ ಅವಕಾಶ ಕೊಡ್ತಾರೆ, ಅದನ್ನು ತಂದ್ಕೊಳ್ಬೋದು. ಅದನ್ನೇನು ತೊಂದಿರಲ್ಲ, ನಮ್ಗೆ ಬಿಡಿ ಅದನ್ನ ಹಕ್ಕಿಲ್ಲ. ಈಗೇನು ಗ್ಯಾಸ್ ಕೊಟ್ಟಿದ್ದಾರೆ, ಅಲ್ಲೇನು ತೊಂದಿರಲ್ಲ. ಅದು ಬಿಟ್ಟು ಒಂದು ರಸ್ತೆ ಬಂತೆ ಅಂದ್ರೆ ಆ ರಸ್ತೆಗೆ ಏನಾದ್ರು ಕೆಲಸ ಸರ್ಕಾರಿ ಕೆಲಸ ಕೊಟ್ಟಿದ್ದೆ. ಈಗ 25 ರೂಪಾಯಿ ಬಿಟ್ಟಿದ್ದಾರೆ, 25 ಬಿಟ್ಟಿರೋದಲ್ಲಿ ಅವ್ರು ಕೆಲಸ ಶುರು ಮಾಡೋಕೆ ಬಂದಾರೆ, ಅವ್ರಿಗೆ ಬಿಡ್ತಾ ಇಲ್ಲ. ಈಗ ಅವರು ಹೋಗಿ ಡಿ ಸಿಂದ ಆರ್ಡ್ರ್ ತಗೊಂಬರೀ ಸರಿ, ರಸ್ತೆಗೆ ಡಿ ಸಿ ಹತ್ರಕ್ಕೆ ಹೋದ್ರೆ ನಮ್ಗೆ ಆರ್ಡ್ರ್ ಕೊಡ್ತಾರ? ಅವ್ರು MLA ಆರ್ಡ್ರ್ ಕೊಡ್ತಾ ಇಲ್ಲ, ನಮ್ಗೆ ಕೊಟ್ಟಾರ? ಆ ಥರ ಸಂಸ್ಥೆ ಆಗಿ ಯಾವ ಕೆಲಸ ಬಂದರೂ ಫಾರೆಸ್ಟ್ ಲೈಕಿಲ್ಲಿ ಒಂದು ಬಿಡ್ತಾ ಇಲ್ಲ. ಅವ್ರದ್ದೇ ದೊಡ್ಡ ಹಿಂಸೆ ಇರೋದಿಲ್ಲ ನಮ್ಗೆ, ಅವ್ರದ್ದೇ ಇಲ್ಲೊಂದಿಷ್ಟೊತ್ತಿಗೆ

0: ಹಿಂಡಿಂಗಲ್ಲ ಕೆಲಸ ಎಲ್ಲ ಬೇಕಾದಷ್ಟು ಕೆಲಸ ಆಗಿರೋದು. ಈಗ ನಿನ್ನೆ ತಾನೆ ಒಂದು 6 ಕೋಟಿ 7 ಕೋಟಿ ರೂಪಾಯಿ ಕೆಲಸನ ಬಿಟ್ಟಾರೆ ಬೈರಂಗಪ್ಪಿಂದ, ಹೊಸೂರಿಂದ ಬೈರಂಗಪ್ಪಿವರೆಗೂ. ಆ ಕೆಲಸ ಈಗ ಅವರು ಈಗ ಸ್ಟೀಯ ಮಾಡಿದ್ದಾರೆ. ಆ ಕೆಲಸ ಮಾಡೋಕ್ಕಾಗಲ್ಲ, ಪರ್ಮಿಷನ್ ತಗೊಂಬರಿ ಅಂತ. ಎಲ್ಲಿಂದ ಕೊಡ್ತಾರೆ ಸರ್ ಪರ್ಮಿಷನ್? ಯಾರು ಕೊಡ್ತಾರೆ? ಮಂತ್ರಿ ಹತ್ರ ಹೋದ್ದ, ಅಲ್ಲಿ MLA ಹತ್ರ ಹೋದ. MLA ಬಂದು ಉದ್ಘಾಟನೆ ಮಾಡಿ ಕೊಟ್ಟಿರೋದು. ಅಲ್ಲಿ DC ಬಂದಿದ್ದಾರೆ, ಎಲ್ಲ ಬಂದಾರೆ. ಅವ್ರು ಬಂದೇವರು ಕೆಲಸನ ಬರ್ತಿಲ್ಲ, ತಡೆ ಹಿಡಿದಾರೆ ಅಂದರೆ. ನಾವು ಇನ್ಯಾರ ಹತ್ರ ಹೋಗಿ ನಾವೇನು ವಿದ್ಯಾಭ್ಯಾಸ ಇಲ್ಲ. ಈಗ ನೀವು ಹೇಳಿದಾಗ ಏನು ಅಲ್ಲಿ ಓಡಾಡಿ ಸ್ವಲ್ಪ ತಿಳ್ಕೊಂಡು ಅಷ್ಟೇ ಅಲ್ಲ, ವಿದ್ಯಾಭ್ಯಾಸ ಒಂದೇ ನಾವು ಇಲ್ಲಿ ಹೋಗೋ, ನೀವು ಹೋಗಿ ಬರೀ ಅಂತಂದ್ರೆ ಆ ಥರದ ಹಿಂಸೆ ಸರ್ ಭಾಳ ಹಿಂಸೆ. ಒಂದು ಗ್ರಾಮ ಪಂಚಾಯತ್ ಮನೆ ಬಂದ್ರೆ ಮನೆ ಕಟ್ಟಾಗಿ ಬಿಡ್ತಾರೆ. ಈ ಪಾಯಿಗೆ ನೋಡಿ ಬೇಸ್ ಮಾಟ ಕಟ್ಟಿದ್ದಾರೆ, ಮನೆ ಕಟ್ಟಾಗಿ ಬಿಡ್ತಾ ಇಲ್ಲ.
1: 6 ವರ್ಷದಿಂದ ಒಂದು ಮನೆಗೆ ನೋಡಿ, ಆ ಶೆಡ್ ನೋಡಿ, ಎಲ್ಲ ಕಟ್ಟಿ ಮಾಡಿದ್ರು ಪಂಚಾಯತಿಲಿ ಏನು ಇದಿಲ್ಲ. ಎಲ್ಲ ತೊಂದರೆ ಈ ಪಂಚಾಯತಿದ್ದಿಂದ ಬರೋದು. ನಿಮ್ರುಗಳೆಲ್ಲ ಅವ್ರವ್ರಿಗೆ ಸರಿ, ನಿಮ್ರುಗಳೇ. ಈ ಬಡವ್ರಿಗೂ ನೋಡ ಪಂಚಾಯತಿಯೇ ಇಲ್ಲ. ಅವರು ದೊಡ್ಡ ಸಾವುಕಾರ್ಗೆ ಅವ್ರು ಒಂದು ಮನೆ ಇದ್ದು 7 ಮನೆ ಕೊಡ್ತಾರೆ. ಬಡವ್ರಿಗೆ ಹಂಗೆ ಅವನು ಅಲ್ಲೇ ಇದ್ದು ಮನೆಗೋಗಲಿ ಅಂತ ಮಾಡ್ತಾರೆ ಅಂತೇ. ಇದು ಇಲ್ಲಿಗಿಂಟ ಏನು ಇನ್ನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಖ್ಯ ರೋಡ್ಗಳಿಗೆ ಪಾಪ ಮಕ್ಕಳು ಹೋಗ್ಕೊಳಕ್ಕೆ ಇದು ಇಲ್ಲ ಅಂತವ್ರು ಪಂಚಾಯತಿದ್ದಿಂದ ಮಾಡ್ತಾರ.
2: ಇವಾಗ ಅನಿಲ್ ಚಿಕ್ಕಮ್ಮದವರು ಬಂದ್ಬಿಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಇದು ಮಾಡ್ತಾ ಹೋದ್ರು. ಆದರೆ ಅವರು ಡಿಪಾರ್ಟ್ಮೆಂಟಲ್ಲಿ ಇರತಕ್ಕಂಥದ್ದು ಅರಣ್ಯ ಮಂತ್ರಿಗಳು, ಅದಕ್ಕೋಸ್ಕರ ಅವರು ಮಾಡ್ತೋದ್ರು. ಏನು ಕಾರಣದಿಂದ ಅರಣ್ಯದವರು ಸ್ಟಾಪ್ ಮಾಡೋದಂತ ಏನು ನ್ಯೂಸ್ ಕೊಟ್ಟಿಲ್ಲ. ಕಾರಣ ಅಂತೇಳಿದ್ರೆ PW ರೋಡದು ಅಲ್ಲಿಂದ ನಮ್ಮ ಬಾವಲಿಂದ ಬರುತ್ತೆ ಸುಮಾರು, ನಮ್ಮ ಕಾಡೊಳಗೇನೆ ಹೋದ್ದು. ಎಷ್ಟು ಬೇಕಷ್ಟು ಜಮೀನು ಬಿಡಿಸ್ಕೊಳ್ಬೋದು. ಇವಾಗೆಲ್ಲ ನಮ್ಮ ತಾತನ ಕಾಲದಂತ ಆಗಿರೋಂಥ ರೋಡ್ಗಳದು, ಆವಾಗಿರೋಂಥ PW ಆ ರೋಡನ್ನೇ ನಿಲ್ಸಿದ್ದಾರೆ ಅಂತೇಳಿದ್ರೆ ಏನು ಕಾರಣಕ್ಕೆ ಅಂತ ಇವತ್ತು ಕೇಳಿಲ್ಲ. ಅದೇನೇ ಮೇಲ್ಗಡೆ ಇರೋಂಥ NHO ಅಂತ ಗೊತ್ತಿಲ್ಲ, PW ಅಂತ ಗೊತ್ತಿಲ್ಲ. ಅದು ಆ ರೋಡನ್ನೇ ತಾರ ಎಳ್ಕುವಾಗ ಅವರೇ ಮಾಡಿಸ್ಬಿಟ್ರಂಥದ್ದು. ತಾರ ಎಳ್ಕುವಾಗಲೂ ಕೂಡ ಬಂದೆ ಎಷ್ಟೋ ನಮ್ಮ ಜನಾಂಗ ಬೇಡ ಜನಾಂಗದವರು ರೂಲ್ಸ್ ಮಾಡೋಕ್ಕೆ ಕರೆದ್ರು ಕೂಡ ಅವ್ರು ಬಂದಿಲ್ಲ. ಲಾಸ್ಟು ಏನೋ ಒಂದು ಗಣರಾಜ್ಯೋತ್ಸವದ ಇಲ್ಲಿ ಕರ್ನಾಟಕದ ನಾವು ಗಣರಾಜ್ಯೋತ್ಸವಕ್ಕೆ ಮಾತ್ರ ಬಂದಿದ್ರು. ಅವ್ರ ಮಿಸ್ಸಸ್ನ ಕಳಿಸಿದ್ರು, ಆದರೂ ಅವ್ರು ಬರ್ಲಿಲ್ಲ.
3: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಪ್ರಸ್ತುತ ದಿನಗಳಲ್ಲಿ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಬೀದಿ ದೀಪಗಳೇನು ಅಷ್ಟು ತೊಂದರೆ ಆಗಿಲ್ಲ. ಯಾಕಂತೇಳಿದ್ರೆ ಒಂದೆರಡು ಲೈನ್ ಹೋಯ್ತಾ ಅವ್ರು ಲೈನ್ ಮೇನ್ ಅವ್ರು ಬಂದಿಲ್ಲ. ನೆನ್ನೆನೋ ಫೋನ್ ಮಾಡಿದ್ದು ಜಯ ಅವ್ರಿಗೆ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ರು. ಅದು ಬಿಟ್ಮೇಲೆ ಬೀದಿ ದೀಪಗಳಿಗೇನು ತೊಂದರೆ ಕೊಟ್ಟಿಲ್ಲ ಪಂಚಾಯತಿಂದ. ಇವಾಗ ಯಾರೇ ಅಧ್ಯಕ್ಷರಾದರೂ ಪರವಾಗಿಲ್ಲ, ನಮ್ಮ ಅಧ್ಯಕ್ಷರಾಗಿರ್ಬೋದು ಅಥವಾ ಎಲ್ಲ ವಿರೋಧ ಪಕ್ಷಗಳಾಗಿರ್ಬೋದು, ಹೆಂಗೆ ಅದು ಬೀದಿ ದೀಪಗಳಲ್ಲಿ ಇದಾಗಿಲ್ಲ, ಅನಾನುಕೂಲ ಅಂತ ಆಗಿಲ್ಲ. ಆದರೆ ರೋಡು ರಸ್ತೆಗಳಲ್ಲಿ ಮೋಸಗಳಾಗಿದೆ. ಇದೇ ನಮ್ಮ ಅನಿಲ್ ಚಿಕ್ಕಮ್ಮದವರು ನಮ್ಮ ಇಲ್ಲೇನೆ ಮುಂದ್ಗಡೆ ನಾನು ತೋರಿಸ್ಬೇಕಾಗುತ್ತೆ, ಅಲ್ಲೇ ಗುದ್ಲಿ ಪೂಜೆ ಮಾಡಿಬಿಟ್ಟು ಇದೇ ಕಾಂಗ್ರೆಟ್ ರೋಡ್ನ ಅವ್ರು ಚೇಂಜ್ ಮಾಡಿಬಿಟ್ರು. ಅವರೇ ಸ್ವಯ ಮಾಡಿದ್ದು, ಇವರೇ ಮತ್ತೆ ಗುದ್ಲಿ ಪೂಜೆಗೆ ಇದು ಮಾಡಿದ್ರು, ತಗೊಂಡು ಆ ರೋಡನ್ನೇ ಚೇಂಜ್ ಮಾಡಿದ್ರು. ನಂತರ ನಮ್ಮ ಯಡಿಯೂರವರು ಮಹಾರಾಜರವರು ಕೂಡ ಬಂದಿದ್ರು, ಅವ್ರು ಕೂಡ ಎಲ್ಲರೂ ಮಾಡಿಸ್ಕೊಡ್ತೀವಿ ಅಂತ. ಅವ್ರದ್ದಲ್ಲಿ ಆಯ್ತಂತ ಗೊತ್ತಿಲ್ಲ. ಆದರೆ ಅನಿಲ್ ಚಿಕ್ಕಮ್ಮದವರವರು ಅವರು ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗುತ್ತೋ ಏನಂತ ನಮ್ಗೆ ಗೊತ್ತಿಲ್ಲ. ಇವತ್ತು ಕೂಡ ನಾವು ಹಳೆ ವನವಾಸಿ ಥರ ಇರ್ತೀವಿ ಅಂತ ನನ್ನ ನಂಬಿಕೆ. ಡ್ರೈನೇಜ್ಗಳಲ್ಲಿ ಹೇಳ್ಬೇಕಂತಂದರೆ ಈ JCBಗಳಲ್ಲಿ ಮಾಡ್ತಾರಲ್ಲ, ಅದು ನನ್ನ ಮಾನಸಿಕತೆಗೆ ಹೇಳ್ತೀನಿ ನಾನು, ಅದು ಸರಿಪಡಲ್ಲ. ನಾನು ಎಷ್ಟೋ ಡ್ರೈನಿಂಗ್ ಇಲ್ಲಿ ನಾನು ಇವಾಗಲ್ಲ, ಒಂದು 2015 ಎಲ್ಲಿ ಮಾಡುತ್ತೆ ಅಲ್ಲಿ ನಾನು ತೊಂದರೆ ಕೊಟ್ಟೆ ಅವ್ರಿಗೆ, ಮಾಡೋರಿಗೆ ನಾನೇ ಅನುಕೂಲಕ್ಕೆ ಹೇಳ್ತೀನಿ, ನಿಲ್ಸ್ಕೊಂಡೇ ಬಂದಿದ್ದೀನಿ. ಕಾರಣ ಅಂತೇಳಿದ್ರೆ ಮಾಡಿದ್ರೆ ಒಳ್ಳೆ ಥರ ಮಾಡಬೇಕು. ಇವ್ರು ಮಾಡ್ತಾ ಇಲ್ಲ, ಸುಮ್ಮನೆ JCB ತಗೊಂಡ್ಬಿಡೋದು, ಒಂದು ತೋಡ್ ಬಿಡೋದು, ಅದು ಒಳ್ಳೆ ತಂದ ಅದಲ್ಲ. ಒಂದು ಜಮೀನಿಗೆ ನೀರು ಹೋಗಬೇಕು, ಇಲ್ಲಿಂದ ತಗೊಂಡು ಜಮೀನಿಗೆ ನೀರು ಬಿಟ್ಬಿಡೋದಲ್ಲ ಮೇನು. ಅದನ್ನು ಹೆಂಗೆ ಒಳಗೆ ಬಿಡಬೇಕು ಅಥವಾ ಒಂದು ಕೆರೆ ಕಟ್ಟೆ ಇರಬೇಕು, ಕೆರೆ ಕಟ್ಟೆಗೆ ಬಿಡ್ತಾ ಇಲ್ಲ ಇವರು. ನಾನು ರೂಲ್ಸ್ ಬರ್ಕರ್ ಕೇಳಿಲ್ಲ, ಅದೊಂದೇ ನಂದು ಮಾಹಿತಿ ಹೇಳ್ಬೇಕಂತಾರೆ. ರೂಲ್ಸಲ್ಲಿ ಬರಬೇಕಾದ್ರೆ ಇವರು ಹಂಗೆ ರೂಲ್ಸ್ ಕೇಳ್ತಾ ಇಲ್ಲ. ಎನ್ನಾರು ಕೆಲಸ ಮಾಡಿಸ್ತಾ ಇದ್ದಾರೆ, ಚರಂಡಿ ಕೆಲಸ ಏನು ಮಾಡ್ತಾ ಇದ್ದಾರೆ ಊರಲ್ಲಿ, ಒಳಗಡೆ ಹೋಗಿ ನೋಡ್ಬೋದು, ಮಣ್ಣು ತುಂಬ್ಕೊಂಬಿಡ್ತೇನೆ. ಅತ್ತಾಗೆ ಸುಖ ಅಲ್ಲಿಗೆ ಹೋಗ್ತಾರೆ, ಅವರು ಏನು ಇದೈತೆ ಚರ್ಚಿಟ್ಲೆ ಅಮೌಂಟ್ ಹಾಕ್ಸ್ಕೋತಾರೆ, ಮಾಡ್ತಾರೆ ಹೋಯ್ತಾರೆ. ಮಣ್ಣು ಅಂತ ಏಮು ತಯಿಸಲ್ಲ ಅವರು, ಹಂಗೇನೆ ಅವರಿದ್ದಾರೆ.
1: ನೀರು ಹೋಗೋಗೆ ಇಲ್ಲ, ಹಂಗೆ ಇಲ್ಲಿ ಕಾಡು ಮಳೆ ಹೊಡೆದು ಈಗ ನೋಡಿ ಮಳೆ ಇಲ್ಲ, ಅರ್ಧಕ್ಕೆ ಅರ್ಧಕ್ಕೆ ಮಾಡಿ ಬಿಟ್ಟಾರೆ. ಒಂದು ಮಳೆ ಹೊಡೆದಿದ್ರೆ ಆ ನೀರಿಗಲ್ಲೇ ಅಲ್ಲಿಯೇ ಒಳಗಡೆ ಹೋಗೋದೇ ಇಲ್ಲ. ಈಗ ನೋಡಿ ಊರ ಮುಂದಾರ ಚಾನಲ್ಲು, ಊರ ಮುಂದಾರ ಚಾನಲ್ಲು ಇಷ್ಟು ವರ್ಷ ಪಂಚಾಯತಿಲ್ಲ ತೋರ್ತಿದ್ರು,

0: ನೀರು ಬಂದ್ರೆ ಮನೆಗೆ ಉಕ್ತದ ನೋಡಿ, ಮುಂದುಗಡೆ ಎಲ್ಲ ಇದೆ ಮಾಡಿ ಕಾಡು ಕಟ್ಟಿ ಎಲ್ಲ ಕೂತಿರೋದೆ. ಅವ್ರು ಯಾರು ಊರವ್ರು ಮಾಡೋದಲ್ಲ, ಪಂಚಾಯತ್ ಊರೇ ಮಾಡಬೇಕು.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಅದರ ಬಗ್ಗೆ ತಿಳಿಸೋದಾದ್ರೆ?
2: ನಮ್ಮೂರಲ್ಲಿ ಸ್ವತಃ ಏನು ಇದಿರುತ್ತೆ ನಮ್ಮಲ್ಲಿ ಸಿಕ್ಕದಂಥದ್ದು, ಅದು ಅವ್ರವ್ರ ಜಮೀನಲ್ಲಿ ಹಾಕೊಳ್ತಾರೆ. ಅದು ಬಿಟ್ಟು ಪಂಚಾಯತಿನ ಏನು ಬಂದು ತಗೊಂಡೋಯ್ತಾ ಇಲ್ಲ. ಪಂಚಾಯತಿಲಿ ಬಾಕ್ಸ್ ಕೊಡಬೇಕಂತ ನಿಯಮಿತ ಕಲ್ಸರಿ ಗಾಡಿ ಕೂಡ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವ್ರದ್ದು, ಅದು ಕೂಡ ನಮ್ಮೂರು ಬಂದಿಲ್ಲ. ಮತ್ತೆ ನೀರಾವರಿಗೆ ಇದೇ ಪೈಪ್ ಕೊಟ್ಟಿದ್ದು ಕೂಡ ಪೈಪ್ ಕೂಡಿ ಬಂದಿಲ್ಲ. ಅದು ವಿಚಾರದಲ್ಲಿ ಮಳೆಯಕ್ಕಾದ್ರೆ ನಾವು ವಾಟರ್ ಮ್ಯಾನ್ ಅವ್ರಿಗೆ ಕೇಳಬೇಕು ಅದು ಏನಾಯ್ತು ಅಂತ. ಅದು ಪಂಚಾಯತಿ ಅಧ್ಯಕ್ಷರು ಕೆಲ ಮಾಡ್ತಾರೆ ಅಂತ ಹೇಳಿದ್ರೆ ಕಳಿಸ್ರಿ, ಸರಿ ಆಗಲಿಲ್ಲ. ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಮತ್ತೆ ಇಂಜಿನಿಯರ್ ಬಂದೊಂದು ಸರಿ ಈ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ ಮಾಡಿದಾಗ ಅವರು ಹಂಗೇನೆ ಆಗಿಲ್ಲ. ಸ್ವತಃ ನಮ್ಮ ಇಲ್ಲಿ ಎಷ್ಟೋ ಜನ ಇರ್ಬೇಕಾದ್ರೆ ಸ್ವತಃ ಕಾಸು ಹಾಕೊಂಡು ಏನು ನಮ್ಮ ಹಳೆ ಇದು ಇತ್ತಲ್ಲ ನೀರಾವರಿ, ಕುಡಿಯೋ ನೀರಲ್ಲಿ ಹಾಕಿ ಕುಡಿ ನೀರಲ್ಲಿ ನಾವೇ ಮನೆ ಮನೆಗೆ ಅಳಿಸ್ಕೊಂಡಿರೋಕ್ಕಂಥದ್ದು. ಕಳೆದು ಒಂದು ಇದರಲ್ಲಿ ಪುರುಷೋತ್ತಮರು ಒಂದು ಮಾತು ಹೇಳಿದರು, ನಾನೇ ಅಳಿಸ್ಕೊಟ್ಟಿದ್ದು ಅಂತ. ಆ ವಿಷಯ ಅದು ನಾವೇ ಸ್ವತಃ ಅಮೌಂಟ್ ಹಾಕೊಂಡು ಅಳಿಸ್ಕೊಂಡಿರೋಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅದರ ಒಂದು ಮಾಹಿತಿಯನ್ನು ತಿಳಿಸೋದಾದರೆ?
2: ಸರ್, ಗ್ರಾಮದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ತೊಂದರೆ ಐತೆ ಮಕ್ಕಳಿಗೆ. ಇವಾಗ ನಮ್ಮ ಊರಲ್ಲಿ ಶಾಲೆ ಇಲ್ದಕ್ಕಂಥ ಕಾರಣದಿಂದ ಮಚ್ಚೂರಿಗೆ ಹೋಗ್ಬೇಕು. ಮಚ್ಚೂರಲ್ಲಿ ಹೋದರೆ ಒಂದು 5ನೇ ತರಗತಿ ಓದ್ತವೆ, 8ನೇ ತರಗತಿ. ಯಾಕೆ ಇಲ್ಲಿಂದ ಹೋಗ್ಬೇಕು ಅಂದ್ಬಿಟ್ಟು ನಾವು ಬೇರೆ ಬೇರೆ ಕಡೆಲ್ಲ ಸೇರ್ಸಕ್ಕಾಗ್ಬಿಟ್ಟು ನಮ್ಮ ಮಕ್ಕಳು ನಾವು ಸ್ವಯಂ ಹಿಂಸೆಯಿಂದ ಹೊರಗಡೆನೇ ಬಿಡ್ತಾರದು. ಇಲ್ಲೇನು ತೊಂದರೆಯಿಂದ ಬಿಟ್ಟಿತಾ ಇಲ್ಲ ಊಟ ತಿಂಡಿ ಅಂತೆಲ್ಲ, ಶಿಕ್ಷಣದಲ್ಲಿ ನಮ್ಗೆ ಯಾಕೆಂದ್ರೆ ತೊಂದರೆ ಅಂತ ಹೇಳಿದ್ರೆ ಇಲ್ಲಿಂದ ಮಚ್ಚೂರಿಗೆ ಹೋಗ್ಬೇಕು. ಬಟ್ ಮತ್ತೆ ಅಂಗನವಾಡಿ ಕಲಿಸ್ಬೇಕಾದ್ರೆ ಮಚ್ಚೂರಿಗೆ ಹೋಗ್ಬೇಕು. ಫಸ್ಟ್ನು ನಮ್ಮಲ್ಲಿ ಒಂದು ಇದು ಅಂಗನವಾಡಿ ಕಟ್ಟಬೇಕು ಅಂತ ಹೇಳಿದ್ರು ಜಮೀನು ಇರಲಿಲ್ಲ, ಮತ್ತೆ ಸಾಲೆ ಕಟ್ಟಬೇಕು ಜಮೀನು ಇರಲಿಲ್ಲ. ಮ್ಯಾಕ್ಸಿಮಮ್ ನಾ ಒಂದು 86-87 ಸ್ವಲ್ಪ ಜಮೀನಾಗ ಇಸಿದ್ರು. ಆ ಜಮೀನು ಕೂಡ ಹಾಗೆ ಕೇಳಿ ಕೇಳಿ ಗಣಪತಿ ಮನೆಗೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಅದರಲ್ಲೇ ಶಾಲೆ ಸ್ಟಾರ್ಟಿಂಗ್ ಆಯಿತು. ಆ ಶಾಲೆ ಸ್ಟಾರ್ಟಿಂಗ್ ಆದಾಗ ನಂತರ ಶಾಲೆನೇ ಪ್ರಾರಂಭ ಆಗಿತ್ತು. ಒಬ್ಬರು ಟೀಚರ್ ಕೊಟ್ಟಿದ್ರು ನಮ್ಗಳವ್ರಿಗೆ, ಕೊಟ್ಟ ತಕ್ಷಣ ಅದೇ ಪಾಠ ಮತ್ತೆ ಚೆನ್ನಾಗಿ ನಡೀತಾ ಇತ್ತು. ಒಳ್ಳೆ ವಿದ್ಯಂತರ ಹುಡುಗರಾಗಿದ್ದು ನಂತರ ಅದನ್ನೇ ಜಮೀನು ಇಲ್ಲದೆ ಕಾರಣಕ್ಕರು ಮಾಲೀಕರು ಕಿತ್ಕೊಂಬಿಟ್ರು. ಕಿತ್ತಾಗ ಮತ್ತೆ ಅದೇ ಸಾಧನ ಆ ಕಡೆ ಈ ಕಡೆ ನಮ್ಮ ಊರಲ್ಲಿ ಕೊಟ್ಬಿಟ್ಟು ಮತ್ತೆ ಇವತ್ತು ಕೂಡ ಬಂದಿದೆ ಜಮೀನು ಕೊಟ್ಟಿದೆ. ಯಾಕಂತೇಳಿದ್ರೆ 2012 ಏನೋ ಜಮೀನು ಕೊಟ್ಟಿದ್ರು. ಆ ಕೊಟ್ಟಿದ್ದ ದಾಖಲೆ ಕೂಡ ನಮ್ಮ ಹತ್ರ ಅರ್ಧ ಐತೆ, ಎ ಪೇಪರ್ ಮತ್ತೆ ಬಿ ಪೇಪರು ಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿವರೆಗೂ ಕೊಟ್ಟಿಲ್ಲ. ಅದರಲ್ಲಿ ಕೂಡ ಇನ್ನೊಬ್ಬರಿಗೆ ಯಾರು ಬೇಕೋ ಅದರಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ಜಮೀನು ಕೊಟ್ಟಿದ್ದಾರೆ, ಆ ಹಕ್ಕಿ ಮತ್ತೆ ಕೊಟ್ಟಿದ್ದಾರೆ ಅವರು. ಅದು ಏನು ಹಕ್ಕಿ ಅಂತ ಕೊಟ್ಟಿದ್ದಾರೆ, ಸೇಮ್ ಟು ಒಂದು ಶಾಲೆ ಕಟ್ಕೊಳ್ಳೋಕೆ ಅವ್ರು ಜಮೀನು ಕೊಟ್ಟಿಲ್ಲ, ಇನ್ನೊಬ್ಬರು ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದೆ ಅಂತೇಳಿ ಹೇಳ್ತಾ ಇಲ್ಲ. ಅದು ಸ್ಕೆಚ್ ಕುಡಿ ಆಗಿದೆ. ಅದೇ ನಮ್ಮ ಶಾಲೆ ಮತ್ತೆ ಒಂದು ಅಂಗನವಾಡಿ ಲಾಸ್ಟ್ ಅಂಗನವಾಡಿ ಕಟ್ಕೊಳ್ಬೇಕಂತ ಕಳೆದ ಸರಿ ನಾವು 2023 ಸೆಡ್ ಹಾಕಿದ್ದೋ ಒಂದು ಗಣಪತಿ ದೇವಸ್ಥಾನ ಕಟ್ಬಿಟ್ಟು ಅದೇ ಅಂಗನವಾಡಿ ಬಿಟ್ಕೊಂಬಿಡೋ ಅಂತ. ಅದಕ್ಕೆ ನಾವು RF ಹತ್ರ ಕೂಡ ಹೋಗ್ಬಿಟ್ಟು ಲಾಸ್ಟ್ ಕಾಲು ಕಟ್ಟಿದ್ದೀವಿ. ಆ ಡಿಪಾರ್ಟ್ಮೆಂಟಲ್ಲಿ ಏನಾಯ್ತು ಅಂತಂದ್ರೆ ಅವರು ನಾವು ಇಲ್ಲಿ ಊರಲ್ಲಿ ಕೂಡ ನಾವು ಹೋಗಿ ಕೇಳ್ದೋ ಆಗಲಿಲ್ಲ. ಅದಕ್ಕೆ ಬೇಡ ಶಾಲೆ ಮಕ್ಕಳ ಬಗ್ಗೆ ಇನ್ನೂ ಏನು ಮಾಡಬೇಕು ಅಂತ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ ಇಲ್ಲಿ. ಅದಕ್ಕೆ ಎಲ್ಲ ಹೊರಗಡೆ ಕಳಿಸ್ತಾ ಇದ್ದೀವಿ. ಈಗ ಮಚ್ಚೂರಲ್ಲಿ ಬಂದು ಕರೀತಾರೆ ಸರ್ಗಳು, ನಾವು ಎಷ್ಟು ಯಾರನ್ನು ಕಳಿಸ್ಬೇಕು ಆಗದಿದ್ದವರು ಅವ್ರು ಕಳಿಸ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೆಲ್ಲ ಹೊರಗಡೆ ಹೋಗ್ತಾರೆ. ಊರಲ್ಲಿ ಮ್ಯಾಕ್ಸಿಮಮ್ 100% 75% ಎಲ್ಲನೇ ಹೊರಗಡೆ ಹೋಗ್ತಾರೆ. ಇದೇ ಹೊಸೂರಲ್ಲಿ ನಾವು ಕಳಿಸ್ತಾ ಇದ್ದೀವಿ ಎಲ್ಲ ಮಕ್ಕಳು, ಅದೇ ಮಕ್ಕಳು ಇಲ್ಲಿ ಓದ್ಬೋದಿತ್ತಲ್ಲ ಸಂಸ್ಥೆ ಕಡೆಯಿಂದ ಗಾಡಿ ಕೂಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದೇ ನಮ್ಮೂರಂದು ಶಾಲೆ ಇದ್ರೆ ಮಕ್ಕಳೆಲ್ಲ ಹೋಗ್ಬೇಕಾಯ್ತಾ, ಅಥವಾ ಬಿ ಮಡಿಕೇರಿನೂ ಹೋಗ್ಬೇಕಾಯ್ತಾ? ಒಂದು 7th standard ಇಲ್ಲಿ ಇದ್ರೆ ನಮ್ಮೂರಲ್ಲಿ ಒಂದು ಉನ್ನತಮ ಕೆಲಸ ನಡೆಯುತ್ತೆ. ತಂದೆ ತಾಯಿಗಳಿಗೂ ಇದು ಬೇಜಾರು ಇರಲ್ಲ, ಯಾಕಂದ್ರೆ ಮಕ್ಕಳು ಬರ್ತಾರೆ ಹೋಯ್ತಾರೆ ಆಗುತ್ತೆ. ಆ ಕಾರಣದಿಂದ ಶಿಕ್ಷಣದಿಂದಲೇ ತುಂಬಾ ತೊಂದರೆ ಅದು ಗೋಳೂರಲ್ಲಿ ಪಕ್ಕ ಇದೆ. ಅದು ಅದೇ ಅಲ್ಲದೆ ಅಂಗನವಾಡಿ ಮೇನ್ ಅಂಗನವಾಡಿ ಬುಡಮಠ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂಗನವಾಡಿ ಇಲ್ಲ, ಇಬ್ಬರೇ ಅಲ್ಲ ಒಬ್ಬರೇ ತಗೊಳ್ತಾ ಇರೋದು. ಮಚ್ಚೂರು ತಗೋತಾರೆ ಅವರು, ಮತ್ತೆ ಗೋಳೂರು ತಗೋತಾರೆ. ಗೋಳೂರು ಅಂಗನವಾಡಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಅಲ್ಲೇ ಐತೆ ಗೋಳೂರು ಸ್ಕೂಲ್ ಅಲ್ಲಿ ಅಲ್ಲೇ ಐತೆ. ಅಲ್ಲಿ ಹೋದಾಗ ಇದು ಮಾತ್ರ ರಿಸಲ್ಟ್ ಮಾತ್ರ ಇರೋದು.

0: ಎರಡು ಫೈಲ್ಗಳು ಮಾತ್ರ ಅಲ್ಲಿ ಬಿದ್ದಿರುತ್ತೆ, ಟೀಚರ್ಗಳಿರಲ್ಲ ಸ್ಕೂಲ್ಗಾದ್ರೆ. ನಮ್ಮ ಸ್ಥಳೀಕರಿಗೆ 75% ಏನು ನೇಮ ಐತೆ ಅದು ಕೊಡ್ಲೇಬೇಕು. ಸ್ಥಳೀಕರು ಒಬ್ಬ ಟೀಚರ್ ಹಾಕಿದಕ್ಕೆ ಇವತ್ತು ಏನ್ ಪ್ರತಿನಿಧಿಗಳು ಕೇಳ್ತಾರ ಅದಕ್ಕೆ ಕೊಡ್ತಾ ಇದೆ. ಮೀನ್ಸ್ ಸ್ಥಳೀಕರು ಕೊಡ್ಲೇಬೇಕಲ್ಲ ಒಂದು ಟೀಚರು, ಅದು ಕೊಡ್ತಾ ಇಲ್ಲ. ಆರೋಗ್ಯ ವ್ಯವಸ್ಥೆಯಲ್ಲಿ ಅಂತೇಳಿದ್ರೆ ನಮ್ಮ ಅಲ್ಲಿ ಇವಾಗ ಎಲ್ಲರೂ ಬರ್ತಾ ಇದ್ರೆ ಪರವಾಗಿಲ್ಲ, ಒಂದೊಂದು ಇದು ಮಾಡ್ತಾರೆ. ಆದ್ರೆ ಒಂದು ಡಾಕ್ಟರ್ಗಳನ್ನ ನಮ್ಮ ಇಲ್ಲಿ ಸಹಾಯ ಮಾಡಬೇಕು. ರಾತ್ರಿ ಹೊತ್ತಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಷ್ಟ ಆಗುತ್ತೆ, ತಿರ್ಗಾ ಕೇಳಕ್ ನಾವು ಹೋಗ್ಬೇಕು. ಒಳ್ಳೆ ಸರ್ಜನ್ ಒಂದು ಹಾಕೊಟ್ಟ ನಮ್ಮಲ್ಲಿ ಒಳ್ಳೆಯದು. ಸಾರಿಗೆಲಿ ಬಸ್ ಅಲ್ಲಿ ಅಂತ ಹೇಳಿದ್ರೆ ಅದು ಏನು ಸಿದ್ದರಾಮಯ್ಯ ಅವರ
1: ಒಳ್ಳಿಗೆ ಬರ್ಬೇಕಾದ್ರೆ ಅಷ್ಟೇ ಸರಿಲ್ಲ, ರಸ್ತೆ ಇದ್ರೆ ಅವರು ಬರ್ಬೋದು. ಗುಂಡ್ರೆಗಿಂಟ ಹೋದ್ ಗುಂಡ್ರೆಯಿಂದ 7 ಕಿಲೋಮೀಟರ್ ಇದೆ ರಸ್ತೆಗೆ. ಇಲ್ಲಿ ಬರ್ಬೇಕಾರೆ ಶಾಲೆ ಮಕ್ಕಳು ಬರ್ಬೇಕಾದ್ರೆ ತುಂಬಾ ಆಟ ಗಿಟ ಮಾಡ್ಕೊಂಡು ಹೋಯ್ತಾರೆ. ಅದು ಆ ಥರ ರಸ್ತೆ ಕ್ಲೀನಿಲ್ಲ, ನಾವು ಅದು ಅರ್ಜಿ ಹಾಕ್ಬೇಕಾದ್ರೂ ಅದ್ರಲ್ಲಿ ನಮ್ದು ಗ್ರಾಮದಲ್ಲಿ ಇದ್ದಿದೆ ರಸ್ತೆ ಅಂತಿದ್ರೆ ಬರ್ತಾರೆ, ರಸ್ತೆ ಇಲ್ಲ ಅದರಿಂದ ನಾವು ಅದನ್ನ ಬಗ್ಗೆ ಹೇಳಕ್ ಸಾಧ್ಯವಿಲ್ಲ. ಇನ್ನೊಂದು ಸಾರಿ ಎರಡನೇದಾಗಿದ್ದಾರೆ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಕೊಟ್ಟಿದ್ದಾರೆ ಅಲ್ಲಿ ದೇವಿಕೋಪೆಯಲ್ಲಿ. ಆದ್ರೆ ಈ ಡಾಕ್ಟರ್ಗಳಿಲ್ಲ, ಡಾಕ್ಟರ್ಗಳು ಸಿಸ್ಟರ್ಗಳಿಲ್ಲ. ತುಂಬೆ ಅಂಶ ಎಷ್ಟು ಟೈಮ್ ಆದ್ರೆ ನಾವು ಗಾಡಿ ಮಾಡ್ಕೊಂಡು ಕೋಟೆಗೆ ಹೋಗ್ಬೇಕು, ಮೈಸೂರು ಹೋಗ್ಬೇಕು. ಇಷ್ಟು ದೊಡ್ಡ ಹಾಸ್ಪಿಟಲ್ ಊಟ ಅಷ್ಟು ದೂರ ಹೋಗ್ಬೇಕಾದ ಅವಶ್ಯ ಏನದೆ, ಏನೂ ಇಲ್ಲ. ಮಾಡಿ ಮಾಡ್ಕೋರು ಅಷ್ಟೇ, ಆಂಬುಲೆನ್ಸ್ ಕೊಟ್ಟಾರೆ, ಆಂಬುಲೆನ್ಸ್ ಇದೆ, ಎಲ್ಲಾನು ಇದೆ. ಡಾಕ್ಟರ್ಗಳಿಲ್ಲ, ಸಿಸ್ಟರ್ಗಳಿಲ್ಲ, ಯಾರೋ ಇರ್ತಾರೆ ಹೋದ್ರೆ ಏನಾದ್ರು ಗೊತ್ತಾ ಮಾತ್ರ ಕೊಟ್ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಮೇಲೆ ಏನೂ ಇಲ್ಲ ಎಷ್ಟು. ಅದರಿಂದ ದೊಡ್ಡ ತುಂಬ ಹಿಂಸೆ ಸರ್ ಇಲ್ಲಿ. ಅದು ಬಿಟ್ಟು ಗೋಲ್ಡ್ ಸರ್ ಶಾಲೆ ಆಗ್ಲೇಬೇಕು ಸರ್, ದಯವಿಟ್ಟು ನೀವು ಸ್ವಲ್ಪ ಇದು ಮಾಡಿ. ಶಾಲೆ ಆಗ್ಲೇಬೇಕು, ಶಾಲೆ ಕಟ್ಟಾಟಕ್ಕೆ ಎಲ್ಲ ಮೂರು ಸತಿ ಸ್ಯಾಂಕ್ಷನ್ ಆಗಿದೆ. ಆದ್ರೂ ಇಲ್ಲಿ ಫಾರೆಸ್ಟ್ ಲೈಕ್ ಅವ್ರು ಬಿಡ್ತಾ ಇಲ್ಲ, ಏನೇ ಕೆಲಸ ಬಂದರೂ ಬಿಡ್ತಾ ಇಲ್ಲ.
0: ಸುಬ್ರಹ್ಮಣ್ಯ ಸರ್ ಇರುವಾಗಲೇ ಅಲ್ಲೇ ಅದೇ ಜಾಗದಲ್ಲಿ ಇದು ಮಾಡ್ಕೊಟ್ಟಿರ್ತಕ್ಕಂಥದ್ದು ಫ್ರೆಂಚ್ ಬರೋಕ್ಕಿಂತ ಮುಂಚೆನೆ ಆ ಜಮೀನು ನಮ್ಗೆಂತ ಕೊಟ್ಟಿದ್ದು ಅವ್ರಿಗೆ. ಇವಾಗ ಅವರೇ ಅಪ್ಡೇಟ್, ನಾನು ಆವಾಗಲೇ ಹೇಳಿದ್ರು ಒಂದ್ಸರಿ ಅಪ್ಡೇಟ್, ಇನ್ನೊಬ್ರು ಸೆಲೆಕ್ಷನ್ ಆಗಿದೆ. ಅದಂಗ್ ಮಾಡಿದ್ರು ಅದೇ ಸ್ಕೂಲ್ ಬಂದಾಗ ಸೆಲೆಕ್ಷನ್ಗಾಗಿ ಬಿಲ್ಡಿಂಗ್ ಕಟ್ಟಕ್ಕಾಗಿ ನಾವು ಹೋಗಿದ್ದೋ. ಇನ್ನೊಬ್ರು ನಮ್ಮ ಚಿಕ್ಕಪ್ಪ ಇದ್ರು, ಅವ್ರಿಗೆ ಕೂತಿರೋಗ್ಬಿಟ್ಟಿದ್ರೆ ಅವರು ಮತ್ತೆ ವೆಂಕಟೇಶ್ವರ ಅನ್ಕೊಂಡಿದ್ರು, ಅವ್ರು ಓಡಾಡಿದ್ರು ಪಕ್ಷ ಇದಂಗೆ ಇರಲಿ ಊರಲ್ಲಿ ಎಲ್ಲ ಒಂದು ಅನ್ಕೊಂಡಿದ್ದೀವಿ ನಾವು. ಹಾಗಿರುವಾಗಲೇ ಇವ್ರದ್ದು ಮಾಡಲಿಲ್ಲ, ಈಗ ಅವ್ರಿಗೆ ಸ್ಕೆಚ್ ಕೂಡಿ ಜಮೀನು ಕೊಟ್ಟಿದ್ದಾರೆ. ಸಾಲಿಗೆ ಒಂದು ದಾಖಲಾತಿಗೆ ಕಟ್ಟಕ್ಕೆ ಇವ್ರಿಗೆ ಎಲ್ಲೆಲ್ಲಿ ಹೋಗ್ಬೇಕಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ.
2: ಸರ್, ಜೆ ಜೆ ಎಂ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಜೆ ಜೆ ಎಂ ಮಿಷಿನ್ ನಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಜೆ ಜೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದ್ದೆ, ಒಂದು ಜೆ ಜೆ ಇದ್ಲಿ ಮತ್ತೆ ನಮಗೆ ಪೈಪ್ ಲೈನ್, ಹಳೆ ಪೈಪ್ ಲೈನ್ ಮಾತ್ರ ನಮ್ಗೆ ಗೋಳೋರ ಇರೋದು. ಮತ್ತೆ ಡಿಗುಪ್ಪೆ ಪಂಚಾಯತ್ಲಿ ಏಕದೇಶ 90% ಆಗಿದೆ, ಗೋಳೋರ್ ಮಾತ್ರ ಆಗಿಲ್ಲ. ನೀರು ಮಾತ್ರ ಹಳೆ ಪೈಪ್ ಲೈನ್ ನೀರಲ್ಲಿ ತಗೊಳ್ತಾ ಇದ್ದೀವಿ. ಮತ್ತೆ ಮನೆಗೆ ಎಳೆಸ್ಕೊಂಡಿರಕ್ಕಂಥದ್ದು ಸಹಾಯ ಇದರಿಂದ ತಗೊಂಡಿರೋದು, ಮತ್ತೆ ಇದರಲ್ಲಿ ಅವರು ಇಂದ ನಮ್ಗೇನು ಆಗಿಲ್ಲ.
1: ಗೋಳೂರ್ಗೆ ಏನೂ ಆಗಿಲ್ಲ ಸರ್, ಗೋಳೂರ್ಗೆ ಆಗಿಲ್ಲ, ಗೋಳೂರ್ ಆಡಿಗೆ ಆಗಿದೆ, ಮುಚ್ಚೂರು ಆಗಿದೆ, ಗೋಳೂರ್ಗಂತಲೂ ಏನೂ ಆಗಿಲ್ಲ. ಈ ಫಸ್ಟ್ ಆಗಿದೆ ನೋಡಿ, ಅದನ್ನೇ ಇವರು ಆಗಿದೆ ಅಂತೇಳಿ ಇದು ಮಾಡ್ಯಾರೆ. ಫಸ್ಟ್ ನಾವು ಮಾಡ್ಕೊಂಡೇವಿ ನೋಡಿ, ನಾವು ಮನೆ ಮನೆಗೆ ನಾವು ಮಾಡ್ಕೊಂಡ್ರೆ ಅವ್ರು ಏನು ಮಾಡಿಲ್ಲ, ಪಂಚಾಯತ್ವರು ಮಾಡಿಲ್ಲ, ಸರ್ಕಾರನೂ ಮಾಡಿಕೊಟ್ಟಿಲ್ಲ. ನಾವು ಅವ್ರ ಪೈಪ್ನವ್ರು ಮಾಡ್ಕೊಟ್ಟಾರೆ, ನಮ್ಮ ಸ್ವಂತವಾಗಿ ಮನೆಗೆ ನಾವು ಫುಲ್ ನೋಡ್ಕೊನೆಗೆ ಇಂಟು ನಾವೇ ಮಾಡ್ಕೊಟ್ಟಿವಿ. ಹಾಂ, ಅದು ನಾವು ಮಾಡ್ಕೊಂಡಿವಿ. ಅದನ್ನೇನು ಮಾಡ್ಯಾರ ಅವರು, ನಾವು ಮಾಡೇವಿ ಅಂತೇಳಿ ಅವ್ರು ಬಿಲ್ ಮಾಡಿರ್ಬೋದು. ಅದು ಅಷ್ಟು ನಮ್ಮ ಗೋಳೂರಿಗೆ ಅದೇನು ಆಗಿಲ್ಲ, ಮತ್ತು ಸೂರು ಆಗಿದೆ ಎಲ್ಲ ಆಗಿತ್ತು. ಗೋಳೂರು ಆಗಿಲ್ಲ,
0: ಗೋಳೂರಲ್ಲಿ ಒಂದು ಮನೆ ಕೂಡ ಜೈ ಅಂತ ಆಗಿಲ್ಲ, ಲೈನ್ ಕೂಡ ಅದರಿಂದ ಬಂದಿಲ್ಲ. ಹಳೇದೇನಿತ್ತು ಅದೇ ಪೈಪ್ ಲೈನು, ಅದರಲ್ಲಿ ಟ್ಯಾಂಕ್ ನಮ್ಮ ವಾಟರ್ ಟ್ಯಾಂಕ್ ಹೋಗುತ್ತೆ, ಅದರಲ್ಲಿ ಬರುತ್ತೆ, ಅದನ್ನ ಇರೋದು, ಅದೇ ರಿಪೇರಿನೇ ಇದೆ.
1: ಪೈಪಲ್ಲೇ ಇತ್ತು, ಪೈಪ್ ಅಂತಂದು ಇಳಿಸಿದ್ರು. ಆ ಪೈಪಲ್ಲೇ ಇವಾಗ ಏನೇನು ಮಾಡ್ಕೊಂಡಾರೆ ಅನ್ನೋದೇ ಗೊತ್ತೇ ಇಲ್ಲ. ಪೈಪಲ್ಲಿ ಫುಲ್ ಇಳಿಸಿದ್ರು ಕೆಲಸ ಮಾಡೋಕ್ಕಾಗಿ, ಕೆಲಸನೂ ಮಾಡಿಲ್ಲ. ಪೈಪ್ನ ಏನಾಗೋದು ಏನಾದ್ರು ಪೈಪೇ ಕಾಣ್ತಾ ಇಲ್ಲ ಅಲ್ಲಿ.
0: ಅದೇ ಇಂಜಿನಿಯರ್ನ ಕೇಳೋದಕ್ಕೆ ಪೈಪ್ ಐತೆ ನಾ ಮಾಡಿಸ್ಕೊಟ್ಟಿ ಅಂತ ಒಂದ್ಸರಿ ಹೇಳಿದ್ರು. ಅದು ವಾಟರ್ ಮೀನರ್ ಇತ್ತು, ಇಂಜಿನಿಯರ್ನಿಗೆ ಕೇಳಬೇಕಾಗುತ್ತೆ.
1: ಇಲ್ಲಿ ನಮ್ಗೆ ಇದು ಯಾರೇ ಫೋನ್ ಮಾಡ್ರು ಸರ್, ಏನೇ ಆದ್ರೂ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತಲ್ಲ ಸರ್ ಅವರು. ಇದು ನಿಮ್ಗೆ ಹೇಳಿಲ್ಲ, ಬೇಜ ನೈಟ್ ಇಲ್ದೆ, ತಿಂಗಳು 3 ಆಯ್ತು ನೈಟ್ ಇಲ್ದೆ, ಏನೇ ಫೋನ್ ಮಾಡ್ರು ಫೋನ್ ಎತ್ತಲ್ಲ. ಎಲ್ಲೇ ಹೋಗಿ ಅಲ್ಲೇ ಹೋಗಿ ಕಾಡು ಬರಕ್ಕಾಗಲ್ಲ, ಇದೇ ಸಮಸ್ಯೆ ಬಹಳ ಹಿಂಸೆ ಸರ್ ಅದು. ಅದನ್ನ ತುಂಬಾ ಅದು ದಯವಿಟ್ಟು ನೀವು ಸ್ವಲ್ಪ ಅದನ್ನ ಅವ್ರಿಗೆ ಸ್ವಲ್ಪ ಹೇಳಿ, ಅವ್ರಿಗೂ ಅವ್ನಿಗೆ ತಂದ ಸ್ವಲ್ಪ ರೆಡಿ ಮಾಡಿಸ್ಕೊಡಿ. ಅದಾರು
2: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದಾವೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಹಂತವನ್ನ ತಲುಪ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಗೋಳೂರಲ್ಲಿ ನರೇಗಾ ಚಟುವಟಿಕೆಗಳಲ್ಲಿ ಏನು ಆಗಿಲ್ಲ. ಆಗಿರಕ್ಕಂಥದ್ದು ಏನಂತಂದ್ರೆ, ಪಂಚಾಯತ್ಲಿ ಪಿ ಡಿ ಓ ಹಾಕೊಳ್ಳಿ, ಸೆಕ್ರೆಟರಿ ಹಾಕೊಳ್ಳಿ, ಮತ್ತೆ ನಮ್ಮ ಅಧ್ಯಕ್ಷರ ಹಾಕೊಳ್ಳಿ, ಇದ್ರ ಮಾಹಿತಿ ಇಲ್ಲಿ ಕೊಟ್ಟಿಲ್ಲ. ಕಳಿಸಿರ್ತಾರೆ ಮೊಬೈಲಲ್ಲಿ ಅಥವಾ ಏನು ಆಗಿಲ್ಲ. ಬಟ್ ಅದಲ್ಲದೆ ಈ ಸರಿ

0: ಟೊಮೆಟೋ ಇಲ್ಲದೆ ಕಾರಣ ಇರ್ಬೋದು ಅಥವಾ ಕಳ್ಸರಿ ಇದ್ ಮಾಡಿರೋ ನಮ್ಗೆ ಗೊತ್ತಿಲ್ಲ, ಹೇಳಿಲ್ಲ
1: ಇಲ್ಲ ಸರ್. ಅವರಿಂದ ಇಲ್ಲಿ ಈ ಸತಿ 5 ವರ್ಷದಿಂದ ಈ ಕಡೆಗೆ ಇಲ್ಲಿ ಏನು ಕೆಲಸನೂ ಆಗಿಲ್ಲ. ಅಮೌಂಟ್ ಸರ್ಕಾರ ಕೊಟ್ಟದ ಏನು ನಮ್ಗೆ ಗೊತ್ತಿಲ್ಲ. ಹೋಟೆಲ್ಗೆ ನಮ್ಮ ಗ್ರಾಮದಿಂದ ಈಗ ನಾವೇ ನೀವಲ್ಲಿ ಚೌಚಾಯಿಗೆ ಅರ್ಜಿ ಹಾಕಿ ಕೆಲಸ ಮಾಡಿದ್ವಿ, ಕೆಲಸ ಮುಗಿಸಿ ಅರ್ಜಿ ಹಾಕಿ 5 ವರ್ಷ ಆಯ್ತು. ಈಗ ನಾವು ಹಾಕಿದ್ದೀವಿ, ಇವ್ರು ಹಾಕಿ ನೋಡಿ ಎಲ್ಲ ಮನೆ ಕೆಲಸ ಮುಗಿಸಿರೋದೆ. ಇದುವರೆಗೂ ಏನೂ ಇಲ್ಲ. ನಾವು ಕೇಳಿ ಕೇಳಿ ಸಾಕಾಗ್ಬಿಡ್ತು, ಅವ್ರು ಏನು ಕೊಡ್ತಾ ಇಲ್ಲ. ಈಗ ಮನೆ ಕೆಲಸ ಮಾಡಾರೆ, ಎಷ್ಟೋ ಜನ ಮನೆ ಕೆಲಸ ಮಾಡಿ ಸ್ವಲ್ಪ ಮಾಡಾರೆ, ಒಂದು ಬಿಲ್ ಕೊಟ್ಟಾರೆ, ಇನ್ನು 2 ಬಿಲ್ 3 ಬಿಲ್ ಸಿಗಲೇಬೇಕು. ಇಲ್ಲ ಆಡಿಲಿ ಕೆಲಸ ಮಾಡಾರೆ, ಅವ್ರಿಗೂ ಅಷ್ಟೇ ಒಂದು ಬಿಲ್ ಕೊಟ್ಟಾರೆ 2 ಬಿಲ್ ಕೊಟ್ಟಾರೆ, ಇನ್ನು ಅದಾಗಿಲ್ಲ ಇದಾಗಿಲ್ಲ, ಅಣ್ಣ ದುಡ್ಡು ಬಂದಿಲ್ಲ, ಜಿಲ್ಲಾ ಪಂಚಾಯತ್ನ ಕಳಿಸಿಲ್ಲ, ನಾವೇನು ಮಾಡೋಕ್ಕೆ ಅಂತ ಅದನ್ನೇ ಹೇಳ್ತಾರೆ, ಅದು ಬಂದಿಲ್ಲ. ಇಲ್ಲಿ ಯಾವ ಕೆಲಸನೂ ಇಲ್ಲಿ ಕೊನೆ ವರ್ಷ ಇಲ್ಲ ಪಂಚಾಯತಿಲಿ, ಇಲ್ಲಿ ಪೂರ್ಣ ಆಗಿ.
2: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ತಮ್ಮ ಗ್ರಾಮದಲ್ಲಿ ಜರುಗಬೇಕು ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ನಮಗೆ ಮುಂದಿನ ಬಗ್ಗೆ ಸರ್ ಅಂದ್ರೆ, ನಮ್ಗೆ ಇಲ್ಲಿ ಶಾಲೆ ರೆಡಿಯಾಗಿರ್ಬೇಕು, ಅಂಗನವಾಡಿ ರೆಡಿಯಾಗಿರ್ಬೇಕು, ಅಂಗನವಾಡಿ ಹುಡುಗರಿಗೆ ಶೌಚಾಲಯ ರೆಡಿ ಇರಬೇಕು, ಕುಡಿಯೋ ನೀರಿನ ಹುಡುಗರಿಗೆ ರೆಡಿ ಇರಬೇಕು, ಈ ರಸ್ತೆಗಳನ್ನ ನಮ್ಗೆ ರೆಡಿ ಮಾಡಿಕೊಡ್ಬೇಕು. ಕೆಲವು ಬಡವ್ರಿಗೆ ಮನೆ ಕಟ್ಟೋಕ್ಕೆ ಎಲ್ಲ ಅವಕಾಶ ಕೊಟ್ಟಾರೆ, ಆ ಮನೇನ ಬಡವ್ರಿಗೆ ಮನೆ ಇನ್ನು ನಿರ್ಮಾಣ ಆಗಬೇಕು. ಇಷ್ಟು ಕೆಲಸ ಅವ್ರು ಮಾಡ್ಕೊಡ್ಬೇಕು ಸರ್ ಮುಂದಿನ ದಿನದಲ್ಲಿ. ಆಮೇಲೆ ಜಮೀನಿಗೆ ಸಾಗುವಳಿಗೆ ಸರ್, ಆಗಿ ಈಗೊಂದು 20 ವರ್ಷ ಹತ್ರ ಆಯಿತು, ಹಿಂದೆ 100 ವರ್ಷದ ಇದ್ದ ಜಮೀನ ಸಾಗುವಳಿ ಕೊಡ್ತೀವಿ ಕೊಡ್ತೀವಿ ಅರ್ಜಿ ಗರ್ಜಿ ಎಲ್ಲ ಹಾಕಿ ಎಲ್ಲ ತಿರುಗಾಡಿ ಸಾಕಾಗ್ಬಿಟ್ಟಿದೆ ನಮಗೂ, ಎಲ್ಲ ಜನಗಳು ಗೊತ್ತು ಎಲ್ಲ ಸಾಕಾಗ್ಬಿಟ್ಟಿದೆ. ಅದು ಇವತ್ತಾಗಲಿ ನಾಳಾಗಲಿ ನಾಳಾಗಲಿ ಅಂತ ಹೇಳಿ ಸರ್ 20 ವರ್ಷ ಆಯಿತು ನಮಗೆ ಜಮೀನು, ಅದನ್ನು ಸಾಗುವಳಿ ಸಿಗ್ಬೇಕು ಸರ್, ಹಕ್ಕುಪತ್ರ ಸಿಗ್ಬೇಕು, ಎಲ್ಲ ರೆಡಿಗೆ ಡಿಸಾಪ್ಸ್ಲಿದೆ, ಆ ಸಿಕ್ತಲ್ಲ ಇವತ್ತಾಗಲಿ ನಾಳಾಗಲಿ ಅಂತಲೇ. ಈಗ ನಮ್ಗೆ ಆ ಸಿಕ್ಕ ನಾವು ಏನಾದ್ರು ಮಾಡೋದು, ಈಗ ಫಾರೆಸ್ಟ್ ಅವ್ರು ಬಂದು ಏನು ಫಾರೆಸ್ಟ್ ಇಲಾಖೆಯವ್ರು ಬಂದು ಏನು ಗಲಾಟೆ ಮಾಡಿದ್ರೆ ನಮ್ಗೆ ಹಕ್ಕುಪತ್ರ ಅದ ಅಂತ ಅವ್ರು ಹೇಳ್ಬೋದು ಸರ್. ಇವಾಗ ನಮ್ಗೆ ಏನೂ ಇಲ್ಲ, ಅವ್ರಿಗೆ ಹೋಗಿಂದ ನಮ್ಗೆ ಹೋಗ್ಬೇಕು ಆ ಲೆವೆಲ್ ಆಗಿವೆ. ಈಗ ಅವ್ರು ರಸ್ತೆಗೆ ಬಂದು ಗಲಾಟೆ ಮಾಡ್ತಾರೆ, ಅವ್ರು ಗಲಾಟೆ ಮಾಡಿದಾಗ ಸರ್ ನೀವೇ ಗಲಾಟೆ ಮಾಡ್ತಾವೆ, 100 ವರ್ಷದಿಂದ ಇರ್ತೀವಿ ಇದ್ದಿದ್ದಲ್ವ ಅಂತ ಹೇಳ್ಬೋದು ಅಷ್ಟೇ. ಅಲ್ಲಿ ನಿಮ್ಗೆ ಏನೇ ತೋರಿಸಿ ಅಂತ ಕೇಳ್ತಾರೆ ಸರ್, ನಾವೇನು ತೋರಿಸೋ, ಅದು ದೊಡ್ಡ ಹಿಂಸೆ ಆಗಿದೆ, ಅದು ನಮ್ಗೆ ರೆಡಿ ಆಗ್ಬೇಕು ಸರ್.
0: ರಸ್ತೆ ಮತ್ತು ನಮಗೆ 1.5 ಕಿಲೋಮೀಟ್ರ್ ರಸ್ತೆ ಆಗಬೇಕಾಗುತ್ತೆ, ಯಾಕಂತೇಳಿದ್ರೆ ಇಲ್ಲಿಂದ MLA ಅನಿಲ್ ಚಿಕ್ಕಮ್ಮದವರೇ ಇಲ್ಲಿಂದ ಗುದ್ದಲಿ ಪೂಜೆ ಮಾಡಿದ್ರು ಇವಾಗಲೆಲ್ಲ 2017-18 ಅವಾಗಲೇ ಬಂದಿದ್ದು, ಅದು 100 ಮೀಟ್ರ್ ಅದು ಸೆಲೆಕ್ಷನ್ ಆಗಿದೆ ಬೇರೆ ಕಡೆ ಅವ್ರು ಚೇಂಜ್ ಮಾಡಿದ್ರು. ಬಟ್ ಅದೇ ಥರ ಇಲ್ಲಿಂದ RDO ನಮ್ಮ ಮೈಸೂರು ಮಾಂದಾಡಿ ರಸ್ತೆ ಅಲ್ಲಿಗೆ ಇಂಟ್ಲೋ ತಗೊಳ್ತೀವಿ ಅಂತ ನಿನ್ನೆ ಬಂದು ಹೇಳಿದಾರೆ ಅವರು. ನಾವುಗಳು ಊರು ನಿನ್ನ ಹೊರಗಡೆ ಕೆಲಸ ಮಾಡ್ತಾ ವ್ಯಕ್ತಿಗಳು. ಆದರೆ ಮತ್ತೆ ಸಾಲೆ ಮತ್ತೆ ನಮ್ಮಣ್ಣ ಆವಾಗಲೇ ಹೇಳಿದ್ದಾರೆ, ಸಾಲೆ ಮತ್ತು ಅಂಗನವಾಡಿ ಶೌಚಾಲಯ ಮತ್ತು ಕುಡಿಯೋ ನೀರು ನಿರ್ಮಾಣ, ಅದು ನಮಗೆ ಮೇನ್ ಬೇಕಾದಂಥ ವಿಷಯಗಳು. ಅದೇ ನಮ್ಮ ಹಕ್ಕುಪತ್ರಕ್ಕೆ ಹೋದಾಗ ಹಕ್ಕುಪತ್ರದಲ್ಲಿ ನಾನು ಆಗೋಕ್ಕೊಂದು ಸರಿ ಹೇಳಿದ್ರು, ನಾನು ಹಕ್ಕುಪತ್ರದಲ್ಲಿ ಆಗಿರೋಕ್ಕಂಥ ಅನ್ಯಾಯದಿಂದ ಭಯಂಕರ ಕಷ್ಟ ನಮಗೆ. ಅದರಲ್ಲಿ ನಮಗೆ ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಮೋಸ ಆಗಿದೆ, ಗೋಳವ್ರಿಗೆ ಬೇಕೇ ಮಚ್ಚೂರಿಗಾಗಿಲ್ಲ, ಅದೇ ಮತ್ತೆ ಫೈಲೆಲ್ಲ ಹಾಳಾಗ್ಬಿಟ್ಟಿದೆ, ಸ್ಕೆಚ್ ಮಾಡಿಕೊಡಿ ಅಂತ. ಅದು ಯಾರು ಅಮೌಂಟ್ ಇದೆ ಅವರು ಹಂಗೆ ಮಾಡಿಸಿದ್ರು ಅಂತ ಗೊತ್ತಿಲ್ಲ, ಇವರು ಅರಣ್ಯ ಸಮಿತಿಯವ್ರು ಮಾಡಿರೋದಂತ ಗೊತ್ತಿಲ್ಲ, ಇವರು ಅರಣ್ಯ ಕಲೆ ಸಮಿತಿಯ ಅವರು ಮಾಡಿರೋದಂತ ಗೊತ್ತಿಲ್ಲ ಅವ್ರು. ಯಾಕಂತ ಹೇಳಿದ್ರೆ ಅವತ್ತು ನಾವು ಕೂಡ ವಾದ ಮಾಡಿದ್ದೆ, ಒಂದ್ಸರಿ ವಾದ ಮಾಡುವಾಗ ಅವರು ಹೇಳಿದ್ರು ನನ್ನ ಹತ್ರ ಫೈಲ್ ಇತ್ತು, ಏನಾಯ್ತು ಗೊತ್ತಿಲ್ಲ. ನಾನು ಅವಾಗ ಕೇಳಿದೆ ಅವ್ರನ್ನ, ನೀನು ಎದಕ್ಕೆ ಇದೆ ಅಂತ ಕೇಳಿದೆ, ಹಿಂಗೆ ಏಕವಚನದಲ್ಲಿ ನಾನು ಮಾತಾಡಿದ್ದು, ನೀನು ಏಕೆ ಇದೆಯಾ, ನಮ್ಮ ಜನಾಂಗ ಕೊಟ್ಟೋದು ನೆಮ್ಮದಿ ಒಬ್ಬರಿಗೆ, ಈಗ ನಾನು ಶಾಲೆಗೆ ಹೋಗ್ಬೇಕಂದ್ರೆ ಟೀಚರ್ಗಳು ಪಾಠ ಮಾಡ್ತಾರಂತ ಹೋಗೋದು ಅಲ್ಲದೆ ಸುಮ್ಮನೆ ಹೋಗಲ್ಲ. ಹಂಗೇನೆ ನಾನು ಕೇಳಿದೆ ಇವಾಗ ಮಾಡಿಸ್ಕೊಡ್ತೀನಿ ಅಂದರು. ಇಲ್ಲಿವರೆಗೂ ಆ ಫೈಲ್ ಇಂದ್ರೆ ನಮಗೆ ತೊಂದರೆ ಆಗಿರೋದು. ಮತ್ತೆ ಬಂದರು ನಮ್ಮ ಜನಾಂಗ ಕೂಡಿ ಒಂದು ತಾಲೂಕು ಆಫೀಸಲ್ಲಿ ಹೋದ್ರು, AC ಆಫೀಸಲ್ಲಿ ಹೋದ್ರು, ಕಾಣಿಸ್ಕೊಂಡಿಲ್ಲ ಸಾಸ್ತದವ್ರು, ಕಾಣಿಸ್ಕೊಂಡಿಲ್ಲ ಮತ್ತೆ AC ಕಾಣಿಸ್ಕೊಂಡಿಲ್ಲ, ಬರ್ತಾರೆ ಅವರು ಉಪ ಇಲಾಖೆಯವರು, ಅದೊಂದೇ ತೊಂದರೆ ನಮಗಿಲ್ಲಿ.
2: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ನನಗೆ ಇವತ್ತು ನೀವು ಬಂದಿದ್ರಿ, ಒಂದು ಜನಧ್ವನಿಯ ರೆಡಿ ಬಂದದಕ್ಕೆ ಒಳ್ಳೆಯದಾಯಿತು. ನಾವು ಇನ್ನೂ ಕೂಡ ಇನ್ನೂ ಮುಂದೆ ಬಂದರೆ ನಾವು ಇನ್ನೊಬ್ಬರ ಹತ್ರ ಮಾತಾಡಿಸ್ತೀವಿ, ನಾವು ಕೂಡ ಬೇಡ ಜನಾಂಗದಲ್ಲಿ ಇರೋಕ್ಕಂಥವ್ರು, ಆ ಜನಾಂಗಕ್ಕೆ ಒಂದು ಉನ್ನತವಾಗಿ ಇನ್ನು ಮುಂದೆ ಬರಬೇಕು ಅಂತ ನನ್ನಲ್ಲಿ ಮನವಿ.
1: ಇನ್ನೊಂದು ಸರ್, ನಮ್ಗೆ ನೀವು ಹೇಳಿದ್ರೆ ಸರ್ಕಾರ ಸವಲತ್ತು ನಿಮ್ಗೇನು ಸಿಕ್ಕಲ್ಲ ಅಂತ, ಆದ್ರೆ ನಮ್ಮ ತಾಲೂಕಿಂದಾಗಲಿ ಮತ್ತೆ ಈ ಹೋಬಳಿಯಿಂದ ಇಲ್ಲಿಂದಾಗಲಿ ಈ ಒಂದು ಟ್ರಾಕ್ಟರ್ ಬರ್ತದೆ, ಟಿಲ್ಲರ್ ಇದೆ, ಜಮೀನು ಉಳಕ ಇದಿದೆ, ಈ ಮತ್ತೆ ತಾರ್ಪಾಡ್ ಕೊಡ್ತಾರೆ, ಮತ್ತೆ ಉಷ್ಟುಡೆ ಪಂಪ್ ಕೊಡ್ತಾರೆ, ಈ ಥರ ಸವಲತ್ತು ನಮ್ಗೇನು ಬರಲ್ಲ ಸರ್. ಯಾಕೆಂದ್ರೆ ನಾವು ತುಂಬ ದೂರದಿಂದ ಹೋಗೋದು, ಇಲ್ಲಿಂದ ತುಂಬ ದೂರದಿಂದ ಹೋಗೋನೊಳಗೆ ನಾವು ಇಲ್ಲಿ ಹೋಗಿ ಅಲ್ಲಿ ಅರ್ಜಿ ಹಾಕೋನೊಳಗೆ ಏನಾಗಿರ್ತಾರೆ, ಅವರು ಯಾರು ಸಂಬಂಧಪಟ್ಟವ್ರಿಗೆಲ್ಲ ಕೊಟ್ಟಿರ್ತಾರೆ, ಅದು ನಮ್ಗಾಯ್ತಪ್ಪ ಇದೆಲ್ಲ ತೀರೋಯ್ತು. ಇನ್ನು ನೆಕ್ಸ್ಟ್ ಬರೀ

0: ನೆಕ್ಸ್ಟ್ ನಿಮಗೆ ಅರ್ಜಿ ಹಾಕೊಡಿ ಅಂತ, ಅರ್ಜಿ ಹಾಕೊಡಿ ಅಂತ. ಹಾಗೂ ನಾವು ಅರ್ಜಿ ಹಾಕಿರ್ತೀವಿ, ಅರ್ಜಿ ಹಾಕಿದ್ರು ಸರ್ ಅದು ನಮ್ಗೆ ಬರಲ್ಲ ಸರ್, ಅದು ಆ ಸೌಲಭ್ಯ ಆ ಥರದ ಸೌಲತ್ತು ಎಲ್ಲ ನಮ್ಗೆ ನಮ್ಮ ಪಂಚಾಯತಿನೇ ಭಾಳ ಇಲ್ಲ ಸರ್, ತೀರಾ ಕಮ್ಮಿ ಇದೆ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
3: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ
1: ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿರವರು ಮತ್ತು ಮಣಿಕಂಠಾರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
4: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
5: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
4: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
5: ಹಾಗೂ ಭಾನುವಾರ ಸಂಜೆ 6:50
4: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
1: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿ ಹಾಗೂ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಯತೀಶ್ರವರು.
6: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
7: ಹ್ಞೂ ಕಣೆ, ಆಯ್ತು ತರ್ತೀನಿ.
6: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
7: ಮತ್ತಿನ್ನೇನ್ ಮಾಡ್ಲೆ?
6: ಬ್ಯಾಗ್ ಕೊಡ್ತೀನಿ ಇರಿ.
7: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
6: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
7: ಹಾ, ಹೋಗಿದ್ದು.
6: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
7: ಹಾ ಹೇಳಿದ್ರು.
6: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
7: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
6: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
7: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
8: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ. ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಾನ್ಯ ಕೇಳುಗರೆ, ಇದು 90.8 ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಎಸ್ಎನ್ ಮೇಘನಾರಾವ್, ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ. ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ

0: ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
0: ಇಂದು ನಾವು ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀವಿ ಅಲ್ವಾ?
1: ಹೌದು.
0: ಆಷಾಢ ಮಾಸ ಎಂದಾಗ ಮಳೆಯ ಮಾಸ ಅಂತ ಹೇಳಬಹುದು. ಎಲ್ಲಾ ಕಡೆ ಮಳೆ, ನೀರು, ಮೋಡದಿಂದ ಕೂಡಿದ ವಾತಾವರಣ ಇರುತ್ತೆ. ಇಂತಹ ಮಾಸದಲ್ಲಿ ನಾವು

0: ಜನನ ಹೊಂದಿ ಅದರೊಳಗೆ ನೆಗಧೀಶ ಸುಕೃತದಿಂದ ಮೃಗ ದೇಹದಿ ಮೆರೆದು ಪುಣ್ಯವೇರೆ ನರಜನ್ಮ ಬಹುದಿದುದೇ ಜನಿಯ ಬಗೆಯು ಅಂತ. ಜೀವಿಯು ಮೊದಲು ಕ್ರಿಮಿ ಕೀಟ ಮೊದಲಾದ ಜನ್ಮ ತಾಳಿ ತಮ್ಮ ಸುಕೃತ ಫಲದಿಂದ ಪಶು ಜನ್ಮ ಪಡೆದು ತನ್ನ ಪುಣ್ಯ ಫಲದಿಂದ ಮೇಲೇರುತ್ತಾ ನರಜನ್ಮವನ್ನು ಪಡೆಯುತ್ತಾನೆ. ಅಂದರೆ ಪರಮಾತ್ಮನು ಪ್ರತಿ ಜೀವಿಯ ಶರೀರದಲ್ಲಿ ಆತ್ಮರೂಪದಲ್ಲಿ ಇರುವ ಬಗ್ಗೆ ನಮಗೆ ಶ್ರುತಿ ಸ್ಮೃತಿ ಪುರಾಣಗಳು ತಿಳಿಸಿಕೊಟ್ಟಿವೆ. ಆದುದರಿಂದಲೇ ಮಾನವ ಜನ್ಮ ದೊಡ್ಡದು ಎಂದು ಹಿರಿಯರು ಹೇಳಿದ್ದಾರೆ. ಇಂತಹ ಮಾನವ ಜನ್ಮ ದೊರಕಿದಾಗ ನಾವು ನಮ್ಮ ಬದುಕನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎಂಬುದನ್ನು ನಾವೇ ಅರಿತು ಬಾಳಬೇಕು. ಅಂದರೆ ಬದುಕಿನ ಅಂತಿಮ ಗುರಿ ಮೋಕ್ಷ ಸಾಧನೆಯಾಗಬೇಕು. ಅದಕ್ಕಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಹಬ್ಬ ಉತ್ಸವ ಪೂಜೆ ಮುಂತಾದ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗಗಳ ಮೂಲಕ ಮೋಕ್ಷ ಪಡೆಯಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ.
1: ಈ ಆಷಾಢ ಮಾಸಕ್ಕೆ ಯಾವುದಾದರೂ ಪೌರಾಣಿಕ ಹಿನ್ನೆಲೆ ಇದೆಯಾ? ಇದ್ರೆ ಅದರ ಬಗ್ಗೆ ತಿಳಿಸಿಕೊಡಬಹುದಾ?
0: ಪೌರಾಣಿಕ ಹಿನ್ನೆಲೆ ಇದೆ. ಹಲವಾರು ಪೌರಾಣಿಕ ಕಥೆಗಳು ಮತ್ತು ದಂತಕಥೆಗಳು ಆಷಾಢ ಮಾಸದೊಂದಿಗೆ ಸಂಬಂಧ ಹೊಂದಿವೆ. ಅಂತಹ ಒಂದು ಜನಪ್ರಿಯ ದಂತಕಥೆಯು ಬಲಿಬಂಧನ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ 5ನೇ ಅವತಾರವಾದ ವಾಮನನ ಸುತ್ತು ಸುತ್ತುತ್ತದೆ. ಈ ತಿಂಗಳಲ್ಲಿ ಭಗವಂತ ರಾಕ್ಷಸ ರಾಜ ಬಲಿಯನ್ನು ಭೇಟಿ ಮಾಡಿ ಅವನ ಅಹಂಕಾರ ಮತ್ತು ಹೆಮ್ಮೆಯನ್ನು ಮುರಿಯಲು ಹೋದನು. ಈ ಕಥೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಆಷಾಢ ಮಾಸದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ.
1: ಈ ಮೋಕ್ಷ ಸಾಧನೆಯ ಹಿನ್ನೆಲೆಯಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರು ಕೇಳುವಂತಾಗ್ಲಿ ಅಲ್ವಾ? ಅದ್ರ ಬಗ್ಗೆ ಹೇಳ್ತೀರಾ?
0: ನಮ್ಮ ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಆಷಾಢ ಮಾಸ 4ನೆಯ ಮಾಸವಾಗಿರುತ್ತದೆ. ಆಷಾಢ ಮಾಸವು ಭಾರತೀಯರಿಗೆ ವಿಶೇಷ ಮಾಸವು. ಈ ಮಾಸದಲ್ಲಿ ಮಳೆಗಾಲವು ಜೊತೆ ಜೊತೆಯಲ್ಲಿಯೇ ಇರುತ್ತದೆ. ಅದಕ್ಕೆ ಒಂದು ಸಂಸ್ಕೃತ ವಾಣಿ ಈ ರೀತಿ ಇದೆ: ಆಷಾಢ ವಾತೆ ಚರತಿ ದಿಪೇಂದ್ರೆ ಚಕ್ರೀವತೋ ವಾರಿದೀರಿವ ಕಾಷ್ಟಃ. ಅಂದರೆ ಆಷಾಢದ ಗಾಳಿಗೆ ಆನೆಯನ್ನೇ ಹಾರಿಸಿಕೊಂಡು ಹೋಗುವ ಸಾಮರ್ಥ್ಯವಿರುವಾಗ ಕಟ್ಟಿಗೆಗೆ ಸಮಾನವಾದ ಕತ್ತೆಯ ಗತಿಯೇನು ಎಂದು. ಈ ಮಾಸವು ಜ್ಞಾನೋಪಾಸನೆಗೆ, ಲೋಕೋದ್ಧಾರಕ್ಕೆ, ಭಗವಂತ ಭಗವತಿಯ ಸೇವೆಗೆ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ದೇವಿಯ ಆರಾಧನೆಯನ್ನು ಮಾಡುವುದು ವಿಶೇಷವು. ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ ಮುಂತಾದ ಗ್ರಾಮ ದೇವತೆಗಳ ಪೂಜೆ ಸಲ್ಲಿಸಲಾಗುತ್ತದೆ. 4 ಶುಕ್ರವಾರಗಳು ರಾಜ್ಯದ ಎಲ್ಲ ದೇವಿಯರ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಾಗುತ್ತದೆ. ಇದರೊಂದಿಗೆ ಸಾಮೂಹಿಕ ಪ್ರಸಾದ ವಿತರಣೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ತಮಿಳುನಾಡಿನವರು ಆಡಿ ಮಾಸವೆಂದು ಆಚರಿಸುತ್ತಾರೆ. ಅಂತರಂಗದ ಸಾಧನೆಗಳಾದ ಧ್ಯಾನ, ತಪಸ್ಸು, ಸ್ವಾಧ್ಯಾಯಕ್ಕೆ ಅನುಕೂಲಕರವಾಗಿದೆ ಈ ಮಾಸ. ರೈತರು ಈ ಆಷಾಢ ಮಾಸದಲ್ಲಿ ಮೆಂತ್ಯ ಹಿಟ್ಟಿನ ಕಷಾಯ ಮುಂತಾದ ಪದಾರ್ಥಗಳಿಂದ ಆಷಾಢ ಭೋಜನ ಸೇವಿಸುವ ಪದ್ಧತಿ ಕೂಡ ಇದೆ. ದಕ್ಷಿಣಾಯನ ಪುಣ್ಯಕಾಲ ಕೂಡ ಈ ಮಾಸದಲ್ಲಿ ಬರುತ್ತದೆ. ಭಾರತೀಯ ಪಂಚಾಂಗದಲ್ಲಿ ಸೂರ್ಯನ ಚಲನೆಯನ್ನು ಅವಲಂಬಿಸಿ ದಕ್ಷಿಣಾಯನ ಹಾಗೂ ಉತ್ತರಾಯಣ ಎಂಬುದನ್ನು ವಿಂಗಡಿಸಲಾಗಿದೆ. ಹೀಗೆ ನಮ್ಮಲ್ಲಿನ ಆಚರಣೆಗಳು ವೈಜ್ಞಾನಿಕವಾಗಿ ಪ್ರಕೃತಿಯನ್ನು ಆರಾಧಿಸುವ ಪದ್ಧತಿ ಇದೆ.
1: ಈ ಆಷಾಢ ಮಾಸದಲ್ಲಿ ನಾವು ಆಚರಿಸುವ ಏಕಾದಶಿ ಆಚರಣೆಯ ಬಗ್ಗೆ ಹಾಗೂ ಪ್ರಥಮ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ. ಪ್ರಥಮ ಏಕಾದಶಿ ಎಂದು ಎಲ್ಲರೂ ಉಪವಾಸದಿಂದ ಇದ್ದು ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಏಕಾದಶಿ ಎಂದು ಉಪವಾಸವಿದ್ದು ಮಾರನೆಯ ದಿವಸ ಅಂದರೆ ದ್ವಾದಶಿಯಂದು ಸೂರ್ಯೋದಯಕ್ಕೆ ಆಹಾರ ಸ್ವೀಕಾರ ಮಾಡುವುದು ವಾಡಿಕೆ. ಇತ್ತೀಚಿನ ದಿನಗಳಲ್ಲಿ ದೇಹದ ಶಕ್ತಿಗೆ ಅನುಸಾರವಾಗಿ ಭಕ್ತರು ಭಗವಂತನ ಆರಾಧನೆಗಾಗಿ ಏಕಾದಶಿ ವ್ರತವನ್ನು ಕೈಗೊಳ್ಳುತ್ತಾರೆ. ಅದರಲ್ಲಿ ನಿರ್ಜಲ ಅಂದರೆ ನೀರು ಕೂಡ ಕುಡಿಯದೆ, ಜಲಹಾರಿ ಎಂದರೆ ನೀರನ್ನು ಮಾತ್ರ ಸ್ವೀಕರಿಸಿ, ಫಲಹಾರಿ ಎಂದರೆ ಹಣ್ಣನ್ನು ತೆಗೆದುಕೊಂಡು, ನತ್ತಭೋಜಿ ಅಂದರೆ ಒಂದು ಬಾರಿ ಊಟ ಮಾಡುವುದರೊಂದಿಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಭಾರತೀಯ ಆಯುರ್ವೇದದ ಪ್ರಕಾರ 15 ದಿನಗಳಿಗೊಮ್ಮೆ ಉಪವಾಸ ಇರುವುದರಿಂದ ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ಭಗವಂತನ ಸ್ಮರಣೆ ಮಾಡುವುದರಿಂದ ತನು ಮನ ಈ ಎರಡು ಶುದ್ಧಿಗೊಳ್ಳುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಂದು ಪುರಿ ಜಗನ್ನಾಥನ ರಥಯಾತ್ರೆ ಕೂಡ ನಡೆಯುತ್ತದೆ. ವಲ್ಲಭಾಚಾರ್ಯರ

0: ಆಷಾಢ ಮಾಸದಲ್ಲಿ ನೂತನ ವಿವಾಹಿತ ಹೆಣ್ಮಕ್ಳು ತಮ್ಮ ಪತಿಯ ಮನೆಯಿಂದ ತವರು ಮನೆಗೆ ಹೋಗ್ತಾರೆ. ಈ ಪದ್ಧತಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ. ಪತಿಯ ಮನೆಯಿಂದ ತವರು ಮನೆಗೆ ಯಾಕೆ ಹೋಗ್ತಾರೆ, ಇದ್ರ ಬಗ್ಗೆ ಏನಾದ್ರು ನಿಖರ ಮಾಹಿತಿ ಇದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ?
1: ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಇದ್ರೂ ಈ ಪದ್ಧತಿ ಜಾರಿಯಲ್ಲಿದೆ. ಹೊಸದಾಗಿ ವಿವಾಹವಾದ ಹೆಣ್ಣು ಮಕ್ಕಳು ತಮ್ಮ ಪತಿಯ ಮನೆಯಿಂದ ತಾಯಿಯ ಮನೆಗೆ ಹೋಗಿ ಒಂದು ತಿಂಗಳು ಅಂದರೆ ಈ ಆಷಾಢ ಮಾಸದಲ್ಲಿ ತವರು ಮನೆಯಲ್ಲಿ ಇರುತ್ತಾರೆ. ಇದಕ್ಕೆ ಹೆಚ್ಚು ಕಾರಣ ತಿಳಿದಿಲ್ಲವಾದರೂ ಸಾಮಾನ್ಯವಾಗಿ ಹೇಳುವುದಾದರೆ ಹೊಸದಾಗಿ ವಿವಾಹವಾಗಿರುವುದರಿಂದ ತನ್ನ ಮನೆಗೆ ಹೋಗಿ ತನ್ನ ಕಷ್ಟ ಸುಖಗಳನ್ನು ಅನುಭವಿಸಿರುವುದನ್ನ ಹಂಚಿಕೊಳ್ಳಲು ಈ ಮಾಸ ಅವಕಾಶ ನೀಡುತ್ತದೆ. ಈ ಒಂದು ತಿಂಗಳು ತನ್ನ ಮಾತಾಪಿತೃಗಳೊಂದಿಗೆ ಇದ್ದು ತನ್ನ ಗಂಡನ ಮನೆಯವರ ಬೇಕು ಬೇಡಗಳನ್ನು ಚರ್ಚೆ ಮಾಡಿ ತಾನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಬದುಕಬಹುದು ಎಂಬುದನ್ನು ಕಲಿಯಲು ಒಂದು ಅವಕಾಶ ಆಗಬಹುದು ಎಂದು ಅನ್ನಿಸುತ್ತದೆ.
0: ಈ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆ ದಿನದಂದು ನಾವೆಲ್ಲರೂ ಗುರುಗಳಿಗೆ ವಂದನೆ ಸಲ್ಲಿಸುತ್ತೇವೆ. ಅವರಿಗೆ ಪೂಜಿಸುವ, ಗೌರವ ಸಲ್ಲಿಸುವ ದಿನ ಅದೇ ಗುರು ಪೂರ್ಣಿಮೆ ಅಲ್ವಾ? ಈ ಗುರು ಪೂರ್ಣಿಮೆಯ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಹಂಚಿಕೊಳ್ಳಬಹುದಾ? ಹಾಗಾಗಿ ಎಲ್ಲ ಗುರುಗಳನ್ನ ಅವರು ಕೂಡ ಗೌರವಿಸಿ ವಂದಿಸ್ತಾರೆ ಅಂತ ನನ್ನ ಭಾವನೆ.
1: ಖಂಡಿತ, ಗುರುವು ಶಿಷ್ಯನಲ್ಲಿ ಜ್ಞಾನದ ಸಚ್ಚಿಂತನೆಗಳ ನೂತನ ಸಂಸ್ಕಾರಗಳನ್ನು ಸೃಷ್ಟಿ ಮಾಡುವುದರಿಂದ ಇವನು ಬ್ರಹ್ಮಸ್ವರೂಪಿಯು. ಶಿಷ್ಯನಲ್ಲಿ ಮೂಡಿದ ಆ ಜ್ಞಾನವನ್ನು ಪೋಷಿಸಿ ಆತ ದಾರಿ ತಪ್ಪದಂತೆ ಕಾಯುವುದರಿಂದ ವಿಷ್ಣು ಸ್ವರೂಪಿಯು. ಶಿಷ್ಯನ ಒಳಗಿರುವ ಅಜ್ಞಾನ, ಅಹಂಕಾರ ಮತ್ತು ವಿಕಾರಗಳನ್ನು ನಾಶ ಮಾಡುವುದರಿಂದ ಗುರು ಮಹೇಶ್ವರ ಯಾ ಶಿವಸ್ವರೂಪಿ. ಹೀಗೆ ಕಣ್ಣಿಗೆ ಕಾಣದ ಆ ಪರಮ ಸತ್ಯ ಅಥವಾ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಸುವುದೇ ಈ ಗುರು ಪರಂಪರೆಯ ವೈಶಿಷ್ಟ್ಯ. ಆದುದರಿಂದ ನಾವು ಈ ಕೆಳಗಿನ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸುತ್ತೇವೆ ಅಲ್ಲವೇ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು. ಆಷಾಢ ಹುಣ್ಣಿಮೆಯಂದು ವೇದವ್ಯಾಸರ ಜನ್ಮದಿನ. ಮಹಾಭಾರತ, ಅಷ್ಟಾದಶ ಪುರಾಣಗಳನ್ನು ಸನಾತನ ಪರಂಪರೆಗೆ ಅನುಗ್ರಹಿಸಿದ ವ್ಯಾಸರ ಜನ್ಮದಿನ ಇಂದು. ಈ ದಿನವನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ತಮ್ಮ ತಮ್ಮ ಗುರುಗಳಿಗೆ, ಗುರು ಪರಂಪರೆಗಳಿಗೆ ಸಲ್ಲಿಸುವ ಪುಣ್ಯ ದಿನ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ತಾವು ಸ್ವೀಕಾರ ಮಾಡಿರುವ ಭಗವಾಧ್ವಜಕ್ಕೆ ಗುರುವಂದನೆ ಸಲ್ಲಿಸುತ್ತಾರೆ. ಈ ದಿನದಂದು ಗುರುಗಳಿಗೆ ಶಿಷ್ಯರು ಗುರುದಕ್ಷಿಣೆ ಕೊಡುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿನಂತೆ ಗುರುವನ್ನು ಪೂಜಿಸುವ, ಗೌರವಿಸುವ, ಸ್ಮರಿಸುವ ದಿನ ಈ ದಿನ. ವ್ಯಾಸ ಮಹರ್ಷಿಗಳು ರಚಿಸಿದ ಮಹಾಭಾರತ ನಮ್ಮ ಸನಾತನ ಪರಂಪರೆಯ ತಳಹದಿ. ವ್ಯಾಸರ ಜನ್ಮದಿನವೇ ಜ್ಞಾನೋಪಾಸನೆಯ ಗುರು ಪೂರ್ಣಿಮೆ. ಈ ದಿನದಂದು ಇಡೀ ಗುರು ಪರಂಪರೆಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸುವುದಕ್ಕೆ ಇದೊಂದು ಸದವಕಾಶ. ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋಣ.
0: ಅಂದ್ರೆ ವೇದವ್ಯಾಸರ ಜನ್ಮದಿನವು ನಾವು ಗುರು ಪೂರ್ಣಿಮೆಯನ್ನ ಆಚರಿಸುವ ದಿನ ಎಂದಾಯ್ತು. ಹಾಗಾದ್ರೆ ವೇದವ್ಯಾಸರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
1: ಖಂಡಿತ. ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ತಮ್ಮ ಶಿಷ್ಯರ ಮೂಲಕ ಪ್ರಚಾರ ಮಾಡಿದವರು ವ್ಯಾಸರು. ಹಾಗಾಗಿ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗಿದೆ. ವೇದವ್ಯಾಸರು ಬ್ರಹ್ಮಜ್ಞಾನಿಗಳು. ಇವರು ನೀಡಿದ ಇನ್ನಿತರ ಕೊಡುಗೆಗಳು ಎಂದರೆ 18 ಪುರಾಣಗಳು, ಉಪಪುರಾಣಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಮುಂತಾದವು. ಶ್ರೀಕೃಷ್ಣ ದ್ವೇಪಾಯನರು ಅಥವಾ ವ್ಯಾಸರನ್ನು ಪುರುಷ ಸರಸ್ವತಿ ಎಂತಲೂ, ಜ್ಞಾನದ ಹೊಸ ಆಯಾಮವೆಂತಲೂ, ವೇದಗಳನ್ನು ಭಜಿಸಿ ವಿಭಜಿಸಿದವರು ಎಂದು, ಆದಿಗುರುವಾಗಿ ನಮಗೆ ಮಾರ್ಗದರ್ಶನ ನೀಡಿದವರೆಂದು, 18 ಮಹಾಪುರಾಣಗಳನ್ನು ನೀಡಿದವರೆಂದು, ಮಹಾಭಾರತವನ್ನು ರಚಿಸಿದವರು ಎಂದು, ಸಾಂಕೇತಿಕಾರ್ಥವುಳ್ಳ ರಹಸ್ಯಪೂರ್ಣ ವ್ಯಕ್ತಿತ್ವದ ಮಾಂತ್ರಿಕ ಎಂದು, ಅಧ್ಯಾತ್ಮ ಬ್ರಹ್ಮಸೂತ್ರ ರಚನಾಕಾರರೆಂದು, ಬದುಕಿನ ಒಳ ದಡಗಳನ್ನು ದರ್ಶಿಸಿದ ಋಷಿ ಎಂದು, ಜಗದ ಅಡಿ ಅಡಿಯನ್ನು ಸ್ಪರ್ಶಿಸಿದ ಕವಿ ಎಂದು, ಇತಿಹಾಸ ಜ್ಞಾನ ವಿಜ್ಞಾನಗಳ ಕಣಜ ಎಂದು, ಎಲ್ಲಕ್ಕಿಂತ ಮಿಗಲಾಗಿ ಗುರುಣಾಂ ಗುರುಹು, ಗುರುಗಳಲ್ಲಿ ಗುರುವೆಂದು ಬಣ್ಣಿಸಬಹುದು. ಇಂತಹ ಮಹಾಮಹಿಮರನ್ನು

0: ಋಷಿಪುಂಗವರನ್ನು, ಋಷಿಶ್ರೇಷ್ಠರನ್ನು ಪೂಜಿಸಿ ಗೌರವಿಸುವ ದಿನವೇ ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವು ಸನಾತನ ಭಾರತದ ಋಷಿ ಪರಂಪರೆಗೆ, ಯತಿ ಪರಂಪರೆಗೆ, ಗುರು ಪರಂಪರೆಗೆ ಗೌರವಿಸುವ, ಪೂಜಿಸುವ, ಸ್ಮರಿಸುವ ದಿನ.
1: ನಾವು ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಸಾಧು ಸಂತರು, ಗುರುಗಳು, ಮಠಾಧೀಶರು ಕೈಗೊಳ್ತಾರೆ ಅಂತ ನೋಡಿದೀವಿ. ಹಾಗಾಗಿ ಈ ಚಾತುರ್ಮಾಸ್ಯ ವ್ರತದ ಬಗ್ಗೆ ನಮ್ಮ ಕೇಳುಗರೊಂದಿಗೆ ವಿಷಯ ಹಂಚಿಕೊಳ್ಳಬಹುದಾ? ಏನಿದ್ರ ವಿಶೇಷ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಚಾತುರ್ಮಾಸ್ಯದಲ್ಲಿ ಗುರುಗಳಿಗೆ ವಂದನೆ ಮಾಡುವುದರೊಂದಿಗೆ ನಾವು ವ್ರತವನ್ನು ಕೈಗೊಳ್ಳುವ ಪರಂಪರೆ ಕೂಡ ಕಂಡಿದ್ದೇವೆ. ಗುರು ಎಂದಾಗ ಎರಡು ಅಕ್ಷರಗಳಿದೆ. ಗು ಎಂದರೆ ಕತ್ತಲೆ ಅಥವಾ ಅಜ್ಞಾನ, ರು ಎಂದರೆ ನಿವಾರಿಸುವವನು ಅಥವಾ ಬೆಳಕನ್ನು ನೀಡುವವನು ಎಂದು. ಇಂತಹ ಗುರು ಪರಂಪರೆಯಲ್ಲಿ ಬರುವ ಸಾಧು ಸಂತರು, ಮಹಂತರು ಈ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವರು. ಈ ವ್ರತದ ಪ್ರಾರಂಭದ ದಿನವೇ ಗುರು ಪೂರ್ಣಿಮೆಯ ದಿನ. ಈ ದಿನದಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಿ ಅನಂತ ಪದ್ಮನಾಭ ವ್ರತದ ನಂತರ ಮುಕ್ತಾಯಗೊಳ್ಳಲಿದೆ. ವ್ಯಾಸ ಪೂರ್ಣಿಮೆಯ ದಿನದಂದು ಭಾರತದ ಎಲ್ಲ ಸಾಧು ಸಂತರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿದ್ದಾರೆ. ಚಾತುರ್ಮಾಸ್ಯ ಎಂದರೆ ನಾಲ್ಕು ತಿಂಗಳ ವ್ರತ ಎಂದು, ಆದರೆ ಇಲ್ಲಿ ಪಕ್ಷೋವೈ ಮಾಸ ಅಂದರೆ ನಾಲ್ಕು ಪಕ್ಷಗಳು ಎಂದು ತಿಳಿಯಬೇಕು. ಚಾತುರ್ಮಾಸ್ಯ ವ್ರತಕ್ಕೆ ಇನ್ನೊಂದು ಕಾರಣ, ಸ್ಥಿತಿಕರ್ತನಾದ ಮಹಾವಿಷ್ಣುವು ಆಷಾಢ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಅಂತರ್ಮುಖಿಯಾಗಿ ದಿವ್ಯ ನಿದ್ರೆಯಲ್ಲಿ ಮಗ್ನನಾಗಿರುತ್ತಾನೆ. ಈ ಸಮಯದಲ್ಲಿ ಯತಿಗಳಾದವರು ಅಂತರ್ಮುಖಿಗಳಾಗಿ ತಮ್ಮ ಸಾಧನೆಯಲ್ಲಿ ಹೆಚ್ಚು ತೊಡಗಬೇಕು. ಹಾಗೆ ಮಾಡಿದಾಗ ಸಮಾಜ ಹಸನಾಗಲು ಅನುಕೂಲವಾಗಲಿದೆ. ಸಾತ್ವಿಕ ಶಕ್ತಿಯ ಸಂಚಾರ ದೇಶದ ಎಲ್ಲ ಕಡೆ ಹರಡುತ್ತದೆ.

0: ಇನ್ನ ಆಷಾಢ ಮಾಸದ ಕಡೆಯ ದಿನವಾದ ಅಮಾವಾಸ್ಯೆಯಂದು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸಿಕೊಂಡು ಬಂದಿದ್ದೇವೆ. ಸುಮಂಗಲಿಯರು ತಮ್ಮ ಜೀವನದ ಎಲ್ಲ ಹಾದಿಗಳು ಹಸನಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಹಾಗಾಗಿ ಈ ವ್ರತದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬಹುದಾ?
1: ಆಷಾಢ ಮಾಸದ ಕಡೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವ ಪದ್ಧತಿ ಇದೆ. ಈ ವ್ರತವನ್ನು ಭಾರತೀಯ ನಾರಿಯರು ತಾವು ದೀರ್ಘ ಸುಮಂಗಲಿಗಳಾಗಿ ಸುಖ ಸಂಪದವನ್ನು ಹೊಂದಿ ಪತಿಯೊಂದಿಗೆ ದೀರ್ಘಕಾಲ ಬಾಳಲು ಆಚರಿಸುತ್ತಾರೆ. ಈ ದಿನದಂದು ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಭೀಮೇಶ್ವರನನ್ನು ಆರಾಧಿಸುತ್ತಾರೆ. ಈ ದೀಪಸ್ತಂಭದಲ್ಲಿ ಭವಾದಿ ಅಷ್ಟಮೂರ್ತಿಗಳು ಹಾಗೂ ಚಂದ್ರನ ಸ್ವರೂಪದಲ್ಲಿ ಜ್ಯೋತಿಯನ್ನು ಬೆಳಗಲಾಗುತ್ತದೆ. ಕೆಲವರು ಮಣ್ಣಿನಲ್ಲಿ ಭೀಮೇಶ್ವರನ ಮಾತೃಕೆಗಳನ್ನು ಮಾಡಿ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50 ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
3: There are various demands by various political parties for discussion. We have said that let parliament function smoothly. Exactly what are the issues to be discussed? That has

0: ಎನ್ಸಿಪಿ ಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೈತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾಕ್ಟರ್ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟ್ರಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡಾ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32% ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67% ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 40% ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ

0: ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸಿರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸಿರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸಿರಾಟೆ ಮೂರು ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019 ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸಿರಾಟ್ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ಧ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷಿಗಳಿಗೆ ಬಲ ತುಂಬಲಿದ್ದು ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ ಅನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ. ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕುಂಬೆಟ್ಟಿನಲ್ಲಿ ಆರತಿ ಮಾಡುತ್ತಾರೆ. ಪಂಚೋಪಚಾರ ಷೋಡಶೋಪಚಾರ ಕ್ರಮದಲ್ಲಿ ಅಥವಾ ವ್ರತ ವಿಧಾನವನ್ನು ಅನುಸರಿಸಿ ಪರಮೇಶ್ವರನನ್ನು ಆರಾಧಿಸುತ್ತಾರೆ. ಭೀಮನು ಶಿವಾಂಶ ಸಂಭೂತನೆಂದು ಒಂದು ನಂಬಿಕೆ. ಈ ದಿನದಂದು ಕೀಚಕನನ್ನು ಭೀಮನು ಸಂಹಾರ ಮಾಡಿದನೆಂದು ಕೂಡ ಪ್ರತೀತಿ ಇದೆ.
2: ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ವರದಂತಿ ಕೂಡ ಬರುತ್ತೆ. ಈ ಆಷಾಢ ಮಾಸದ ಶುಕ್ರವಾರದಲ್ಲಂತೂ ದೇವಿಗೆ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತದೆ. ಮೈಸೂರಿನ ಅರಸರ ದೇವತೆ ಕೂಡ ಶ್ರೀ ಚಾಮುಂಡೇಶ್ವರಿ ದೇವಿ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಕೂಡ ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ. ಹಾಗಾಗಿ ಶ್ರೀ ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
1: ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಹೇಳುವುದಾದರೆ, ನಮಗೆಲ್ಲರಿಗೂ ತಿಳಿದಂತೆ ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗಿದೆ. ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಹಾಗೂ ಪುರಾಣಗಳಲ್ಲಿ ಉಕ್ತವಾಗಿರುವ ಶ್ರೀ ಕ್ಷೇತ್ರ ಮಹಾಬಲಾಚಲ. ಈ ಮಹಾಬಲಾಚಲದಲ್ಲಿ ಪಾರ್ವತಿ ಸಮೇತ ಮಹಾಬಲಾದರೇಶ್ವರ ಸ್ವಾಮಿ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿ ಸನ್ನಿಧಿಗಳಲ್ಲಿ ನಿತ್ಯ ನಿರಂತರ ಆರಾಧನೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಭಾರತದ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಕ್ರೌಂಚ ಪೀಠ ಎಂದು ಕೂಡ ಇದನ್ನು ಕರೆಯಲಾಗಿದೆ. ಇದನ್ನು ಮಚ್ಚಿಲದ ತೀರ್ಥವೆಂದು ಕರೆಯಲಾಗಿದೆ. ಇನ್ನು ಚಾಮುಂಡೇಶ್ವರಿಯ ವರ್ಧಂತಿ.

0: ಬಗ್ಗೆ ಹೇಳುವುದಾದರೆ, ಈ ವರ್ಧಂತಿಯು ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ನಡೆಯಲಿದೆ. ಈ ದಿನದಂದು ಚಾಮುಂಡಿ ಬೆಟ್ಟದಲ್ಲಿರುವ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನ ಎಂದು ತಿಳಿದು ಬಂದಿದೆ. ಹಾಗಾಗಿ ಈ ದಿನವನ್ನು ವರ್ಷ ವರ್ಧಂತಿಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಂದು ಬೆಳಗಿನ ಜಾವ ದೇವಿಗೆ ಅಭಿಷೇಕ ಪೂಜೆ ಜರುಗುತ್ತದೆ. ಅನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವವು ರಾಜ ಬೀದಿಗಳಲ್ಲಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ಮೈಸೂರು ಅರಮನೆಯ ವಾದ್ಯ ನಾದಸ್ವರ ಸಹಿತ ಮೆರವಣಿಗೆ ನೋಡಲು ಎರಡು ಕಣ್ಣು ಸಾಲದು. ಈ ದಿನದಂದು ಮೈಸೂರಿನ ಎಲ್ಲ ಪ್ರದೇಶಗಳಲ್ಲಿ ಅನ್ನದಾನ ಸೇವೆ ಕೂಡ ಜರುಗಲಿದೆ.
1: ಇಂದು ನಾವು ಆಷಾಢ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರವನ್ನ ವಿನಿಮಯ ಮಾಡಿಕೊಂಡ್ವಿ. ಇದು ನಮ್ಮ ಕೇಳುಗರಿಗೂ ಕೂಡ ಸಂತೋಷ ಉಂಟು ಮಾಡಿದೆ ಎಂದು ನನ್ನ ನಂಬಿಕೆ. ಈ ವಿಚಾರ ಅವರ ಮನಸ್ಸಿಗೆ ಹಿಡಿಸಿದರೆ ನಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದು ಸಾರ್ಥಕ ಅಲ್ವಾ?
0: ಖಂಡಿತ ಹೌದು. ಈ ಸಂದರ್ಶನವನ್ನು ಒಳ್ಳೆಯ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ನಿಮಗೂ ಹಾಗೂ ನಮ್ಮೆಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು. ತಾವು ಕೇಳಿ ಆತ್ಮತೃಪ್ತಿ ಪಡೆಯುವುದರೊಂದಿಗೆ ತಮ್ಮ ಅಕ್ಕಪಕ್ಕದವರಿಗೂ, ವಿಶೇಷವಾಗಿ ಯುವ ಜನತೆಗೆ ನಮ್ಮ ಭಾರತೀಯ ಪರಂಪರೆಯ ಬಗ್ಗೆ ತಿಳಿಸಿ ಅವರು ಇದನ್ನು ಅರಿತು ತಮ್ಮ ಬಾಳಿನಲ್ಲಿ ಆಚರಣೆಗೆ ತರುವಂತೆ ಆಗಿ ಅವರು ಉತ್ತಮ ನಾಗರಿಕರಾಗಿ ಸಂಸ್ಕಾರಯುತ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಭಾರತದ ಹಿರಿಮೆ ಗರಿಮೆಗಳನ್ನು ಸಾರುವ ಸಾರಥಿಗಳಾಗಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು.

ಇದುವರೆಗೂ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಸಂದರ್ಶಕರು SN ಮೇಘನರಾವ್ರವರು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನ ರಚನೆಯ ಕುರಿತು ಹೆಚ್ಡಿ ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.

ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಈ ದಿನ ಭಾರತದ ಸಂವಿಧಾನದ ರಚನೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಈ ಒಂದು ಭಾರತ ದೇಶದ ಸಂವಿಧಾನದ ರಚನೆಯ ಇತಿಹಾಸ 20ನೇ ಶತಮಾನದ ಪ್ರಾರಂಭದಲ್ಲಿ ಶುರುವಾಗುತ್ತೆ. ನಮ್ಮ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದಂಥ ಮೊದಲ ದಾಖಲೆಗಳೆಂದರೆ ಬ್ರಿಟಿಷ್ ಕೌನ್ಸಿಲ್ ಕಾನೂನುಗಳು. ಇವು ಬ್ರಿಟಿಷ್ ಸಂಸತ್ತು ತನ್ನ ಆಳ್ವಿಕೆಯಲ್ಲಿದ್ದಂತಹ ಭಾರತಕ್ಕಾಗಿ ಹೊರಡಿಸಿದ ಕಾನೂನುಗಳಾಗಿದ್ದವು. ಪ್ರಾರಂಭದಲ್ಲಿ ಬ್ರಿಟಿಷರ ಈ ಕಾನೂನು ರಚನೆಯ ಹಕ್ಕನ್ನು ಒಪ್ಪಿಕೊಂಡಿದ್ದ ಭಾರತೀಯರು ಇದರ ಜೊತೆಗೆ ಇನ್ನೂ ಉತ್ತಮವಾದ ಕಾನೂನುಗಳನ್ನು ರಚಿಸಬೇಕು ಎಂಬ ಬೇಡಿಕೆಯನ್ನು ಮಂಡಿಸಿದರು. 1920ರಲ್ಲಿ ಮೋತಿಲಾಲ್ ನೆಹರು ಹಾಗೂ ಇತರ ಮುಖಂಡರು ಭಾರತಕ್ಕೆ ಒಂದು ಪ್ರತ್ಯೇಕ ಸಂವಿಧಾನ ಬೇಕು ಮತ್ತು ಅದನ್ನು ಭಾರತೀಯರೇ ರಚಿಸಬೇಕು ಎಂಬ ಬೇಡಿಕೆಯನ್ನು ಅವರು ಇಡ್ತಾರೆ. 1928ರಲ್ಲಿ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಭಾರತಕ್ಕೆ ಒಂದು ಸಂವಿಧಾನವನ್ನು ಸಿದ್ಧಪಡಿಸುತ್ತಾರೆ. ಇದು ನೆಹರು ವರದಿ ಎಂದೇ ಜನಪ್ರಿಯವಾಗಿತ್ತು. ಈ ವರದಿಯು ಮೂಲಭೂತ ಹಕ್ಕುಗಳು, ಸಂಸದೀಯ ವ್ಯವಸ್ಥೆಯ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು, ಭಾಷಾವಾರು ಪ್ರಾಂತ್ಯಗಳ ರಚನೆ ಹಾಗೆ ಸ್ವತಂತ್ರ ನ್ಯಾಯಾಂಗದ ರಚನೆಗಳನ್ನು ಶಿಫಾರಸು ಮಾಡಿತ್ತು. ಆದರೆ ಈ ಒಂದು ಬ್ರಿಟಿಷ್ ಸರ್ಕಾರ ಮೋತಿಲಾಲ್ ನೆಹರು ಅವರ ವರದಿಯನ್ನು ನಿರಾಕರಿಸಿತ್ತು. ಹಾಗಾಗಿ ಇದು ಕಾಗದದ ಮೇಲೆಯೇ ಉಳ್ಕೊಂಬಿಡ್ತು. ಅನಂತರ 1933ರಲ್ಲಿ ಜವಾಹರಲಾಲ್ ನೆಹರು ಅವರು ಮತ್ತೆ ಭಾರತಕ್ಕೆ ಬಂದು ಸಂವಿಧಾನ ರಚನೆಯಾಗಬೇಕೆಂಬ ಬೇಡಿಕೆಯನ್ನು ಇಟ್ಟರು ಮತ್ತು ಸಂವಿಧಾನವನ್ನು ರಚಿಸಲು ಭಾರತೀಯರೇ ಚುನಾಯಿಸಿದ ಸದಸ್ಯರನ್ನೊಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಬೇಕೆಂದು ಅವರು ಒತ್ತಾಯ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ 1934ರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯ ಸಂವಿಧಾನ ಸಮಿತಿಯನ್ನು ಚುನಾಯಿಸುವಂತೆ ಒತ್ತಾಯಿಸಿ ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿತು. ಬ್ರಿಟಿಷ್ ಸರ್ಕಾರ ಈ ಬೇಡಿಕೆಯನ್ನು ಒಂದು ತತ್ವಾಂಶ ಒಪ್ಪಿದರೂ 2ನೇ ಮಹಾಯುದ್ಧದ ನೆಪದಲ್ಲಿ ಅನುಷ್ಠಾನಗೊಳಿಸಲಾಗಲಿಲ್ಲ. 2ನೇ ಮಹಾಯುದ್ಧ ಮುಗಿದ ನಂತರ 1945ರಲ್ಲಿ ಇಂಗ್ಲೆಂಡಿನ ಸಾರ್ವತ್ರಿಕ ಚುನಾವಣೆಗಳು ನಡೆದು ಲೇಬರ್ ಪಕ್ಷ ಅನ್ನೋದು ಒಂದು ಅಧಿಕಾರಕ್ಕೆ ಬಂತು. ಕ್ಲೆಮೆಂಟ್ ಹಾರ್ಟ್ಲೆ ಎಂಬಾತ ಬ್ರಿಟಿಷ್ ಪ್ರಧಾನಮಂತ್ರಿ ಆದರು. ಅವರು 1946ರಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡುವಂಥ ಭರವಸೆಯನ್ನು ಹಾಗೂ ಅದಕ್ಕೆ ಪೂರಕವಾಗಿ ಸಂವಿಧಾನದ ಸಭೆಯನ್ನು ರಚಿಸಿಕೊಳ್ಳಲು ಅನುಮತಿಯನ್ನು ಸಹ ನೀಡಿದರು. ಅದರಂತೆ 1946ರಲ್ಲಿ ಚುನಾವಣೆಯ ಮೂಲಕ 389 ಮುಖಂಡರುಗಳನ್ನು ಒಳಗೊಂಡಂಥ ಒಂದು ಸಂವಿಧಾನ ಸಭೆಯನ್ನು ಅವರು ರಚನೆ ಮಾಡಲಾಯಿತು. ಇದರಲ್ಲಿ ಪ್ರಮುಖ ರಾಜಕೀಯ ಮುಖಂಡರು, ಕಾಂಗ್ರೆಸ್ ಪಕ್ಷದವರು, ಕಮ್ಯುನಿಸ್ಟ್ಗಳು, ಸಮಾಜವಾದಿಗಳು, ಕೈಗಾರಿಕೋದ್ಯಮಿಗಳು, ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳು, ವಿಭಿನ್ನ ಆರ್ಥಿಕ ಮತ್ತು ರಾಜಕೀಯ ಸಿದ್ಧಾಂತಗಳಾದವರು, ಭಿನ್ನ ಪಥಗಳಿಗೆ ಸೇರಿದವರು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ನಾಸ್ತಿಕರು ಮತ್ತು ವಿಭಿನ್ನ ಸಾಮಾಜಿಕ ವರ್ಗಗಳಿಗೆ ಸೇರಿದವರು, ಶ್ರೀಮಂತರು, ಮಧ್ಯಮ ವರ್ಗದವರು, ಹಿಂದುಳಿದ ವರ್ಗದವರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದವರೆಲ್ಲರೂ ಈ ಸಮಿತಿಯಲ್ಲಿದ್ದರು. ಸಂವಿಧಾನ ಸಭೆಯ ಸದಸ್ಯರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾಯಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಇಲ್ಲಿ ಈ ಪ್ರೇರಕಾಂಶಗಳು ಇದ್ದಾವೆ. 1776ರ ಅಮೆರಿಕ ಕ್ರಾಂತಿಯ ಘೋಷಣೆ, ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಸಮಾನರು. 1789ರ ಫ್ರೆಂಚ್ ಕ್ರಾಂತಿಯ ಘೋಷಣೆ, ಸ್ವತಂತ್ರ ಸಮಾನತೆ ಮತ್ತು ಸಹೋದರತ್ವ. 1917ರ ರಷ್ಯ ಕ್ರಾಂತಿಯ ಘೋಷಣೆ, ಅವರವರ ಸಮರ್ಥ ಅನುಸಾರವಾಗಿ ದುಡಿಯಬೇಕು, ಅಗತ್ಯಕ್ಕೆ ಅನುಸಾರವಾಗಿ ಪಡೆಯಬೇಕು. 1948ರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ. ನೋಡಿ, ನಮ್ಮ ಸಂವಿಧಾನದ ರಚನೆ ಪ್ರಾರಂಭಿಸುವ ವೇಳೆಗಾಗಲೇ ಅಮೆರಿಕ, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ, ಸೋವಿಯತ್, ರಷ್ಯಾ, ಕೆನಡಾ, ಐರ್ಲೆಂಡ್ ಮುಂತಾದ ದೇಶಗಳಲ್ಲಿ ರಚನೆಯಾಗಿ ಅನುಷ್ಠಾನಗೊಂಡಿದ್ದಂಥ ಸಂವಿಧಾನಗಳಲ್ಲಿ ಅಡಕವಾಗಿದ್ದ ಉತ್ತಮ ಅಂಶಗಳು. ನಮ್ಮ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅನೇಕ ಪ್ರಶ್ನೆಗಳು ಎದುರಾಗಿದ್ದವು. ಈ ಪ್ರಶ್ನೆಗಳಿಗೆ ಈ ದೇಶದ ಜನ ಕಂಡುಕೊಂಡಂತಹ ಉತ್ತರಗಳು ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು. ಈ ಗುರಿಗಳಲ್ಲಿ ಕಾರ್ಯರೂಪಕ್ಕೆ ತರುವುದು ನಮ್ಮ ಸಂವಿಧಾನದ ರಚನಾಕಾರ ಕರ್ತವ್ಯವಾಯಿತು. ಉದಾಹರಣೆ ಹೇಳಬೇಕು ಅಂತಂದರೆ, ಬ್ರಿಟಿಷರನ್ನು ಈ ದೇಶದಿಂದ ಹೊರದೂಡಿದ ನಂತರ ರಾಜಕೀಯ ಅಧಿಕಾರ ಯಾರ ಕೈಗೆ ಹೋಗಬೇಕು, ಮಹಾತ್ಮ ಗಾಂಧೀಜಿಯವರನ್ನು ಒಬ್ಬ ಸಾಮ್ರಾಟನಾಗಿ, ಜವಾಹರಲಾಲ್ ನೆಹರುರವರನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವೇ ಪ್ರಶ್ನೆ. ಅದಕ್ಕೆ ಉತ್ತರ ಏನಿತ್ತು? ನಮಗೆ ಸಾಮ್ರಾಟರು, ಚಕ್ರವರ್ತಿಗಳು, ರಾಜ ಮಹಾರಾಜರುಗಳು ಬೇಡ. ಪಾಳೆಗಾರಿಕೆ, ಆ ಒಂದು ಪಾಳೆಗಾರಿಕೆ ಪದ್ಧತಿ ರದ್ದಾಗಬೇಕು.

0: ಬರಬೇಕು, ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಬರಬೇಕು, ಭಾರತವನ್ನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವುದು ರಾಷ್ಟ್ರೀಯ ಚಳವಳಿಯ ಮುಖ್ಯ ಗುರಿಯಾಯಿತು. ಇದಕ್ಕೆ ಉತ್ತರ
1: ಸರಿ. ನೆಕ್ಸ್ಟ್ ಬಂದ್ರೆ ಈ ಬಹುಸಂಖ್ಯಾತ ಹಿಂದೂಗಳಿರುವಂತಹ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸೋಣವೇ?
0: ಅದು ಒಂದು ಪ್ರಶ್ನೆ ಕಾಡುತ್ತೆ. ಅದಕ್ಕೆ ಉತ್ತರ, ಎಲ್ಲ ಧರ್ಮದ ಜಾತಿಯ ಭಾಷೆಯ ಜನರ ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಇತಿಹಾಸ ಈ ದೇಶದ್ದು. ಅನೇಕ ಶತಮಾನಗಳ ಕಾಲ ಅನೇಕ ಧರ್ಮದ ಜನರು ಭಾರತ ದೇಶದಲ್ಲಿ ಒಟ್ಟಿಗೆ ಬಾಳಿದ ಮತ್ತು ಎಲ್ಲರೂ ಕೂಡಿ ದೇಶವನ್ನು ಕಟ್ಟಿದ ಇತಿಹಾಸ ಇದೆ. ಹಾಗಾಗಿ ನಮಗೆ ಹಿಂದೂ ರಾಷ್ಟ್ರ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ. ಬದಲಾಗಿ ನಮಗೆ ಜಾತ್ಯತೀತ ಹಾಗೂ ಧರ್ಮ ನಿರಪೇಕ್ಷಕ ರಾಷ್ಟ್ರ ಬೇಕು. ಅದರಂತೆ ಧರ್ಮ ನಿರಪೇಕ್ಷಿತ ಮತ್ತು ಜಾತ್ಯತೀತ ರಾಷ್ಟ್ರದ ಧ್ಯೇಯ ನಮ್ಮ ಸ್ವತಂತ್ರ ಚಳವಳಿಯ ಮಾತ್ರ ಗುರಿಯಾಯಿತು. ನಮಗೆ ಮತ್ತೊಂದು ಪ್ರಶ್ನೆ ಎದುರಾಯಿತು, ತೋಳ್ಬಲ ಮತ್ತು ಬುದ್ಧಿಮತ್ತೆ ಅಥವಾ ಪ್ರತಿಭೆಯ ಆಧಾರದ ಮೇಲೆ ದೇಶವನ್ನು ನಡೆಸಬೇಕೇ?
1: ಪ್ರಶ್ನೆ.
0: ಅದಕ್ಕೆ ಉತ್ತರ, ಈ ದೇಶದಲ್ಲಿ ಅನೇಕ ಜಾತಿಗಳಿವೆ. ಇಲ್ಲಿ ಮೇಲ್ಜಾತಿಗಳು ಮೇಲ್ವರ್ಗಗಳಾಗಿವೆ, ಕೆಳಜಾತಿಗಳು ಕೆಳವರ್ಗಗಳಾಗಿವೆ. ಜಾತಿ ಜಾತಿಗಳ ನಡುವೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಸಮಾನತೆಗಳಿವೆ. ಈ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಬೇಕೆಂದು ನಮ್ಮ ಸ್ವತಂತ್ರ ಹೋರಾಟದ ಬಯಕೆಯಾಗಿತ್ತು. ದೇಶವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಎಲ್ಲ ಜಾತಿಯ ಸಾಮರ್ಥ್ಯದ ಜನ ಭಾಗಿಯಾಗಬೇಕು ಎನ್ನುವುದು ಉದ್ದೇಶವಾಗಿತ್ತು. ಹಾಗಾಗಿ ಈ ಸಾಮಾಜಿಕ ನ್ಯಾಯದವು ನಮ್ಮ ಸ್ವತಂತ್ರ ಚಳುವಳಿಗೆ ಗುರಿಯಾಯಿತು. ರಾಜಧಾನಿಯಾದ ದೆಹಲಿಯಲ್ಲಿ ಒಂದು ಬಲಾಢ್ಯವಾದ ಕೇಂದ್ರ ಸರ್ಕಾರ ರಚಿಸಿ ಇಡೀ ದೇಶದ ಆಡಳಿತ ನಡೆಸೋಣವೇ ಅನ್ನೋದೊಂದು ಪ್ರಶ್ನೆ ಉಂಟಾಯಿತು. ಅದಕ್ಕೆ ಮತ್ತೆ ಉತ್ತರ, ಈ ದೇಶದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭಾಷೆ ಇದೆ, ಭಿನ್ನವಾದ ಸಂಸ್ಕೃತಿ, ಉಪಸಂಸ್ಕೃತಿ, ಆಚರಣೆಗಳು ಇವೆ. ಇಂಥ ವೈವಿಧ್ಯಮಯವಾದಂತಹ ದೇಶವನ್ನು ಒಂದು ಕೇಂದ್ರದ ಸರ್ಕಾರದಿಂದ ಆಳುವುದು ಸೂಕ್ತವಲ್ಲ ಹಾಗೂ ಸಾಧ್ಯವೂ ಇಲ್ಲ. ಹಾಗೆಯೇ ಒಂದು ಭಾಷೆ ಮಾತನಾಡುವಂಥ ಪ್ರದೇಶವನ್ನು ಒಂದು ದೇಶವೊಂದು ಘೋಷಿಸಿದರೆ ಸಮಗ್ರ ಭಾರತ ನಿರ್ಮಾಣ ಸಾಧ್ಯವಾಗುವುದಿಲ್ಲ. ಅದರಿಂದ ಇಲ್ಲಿ ನಮಗೆ ಬಲಿಷ್ಠವಾದ ಕೇಂದ್ರ ಸರ್ಕಾರ ಹಾಗೂ ಬಾಸವರು ರಾಜ್ಯ ಸರ್ಕಾರಗಳು ಬೇಕೇ ಬೇಕು ಎನ್ನಲಾಯಿತು. ಹೀಗೆ ಒಂದು ಒಕ್ಕೋಟ ಫೆಡರಲ್ ವ್ಯವಸ್ಥೆ ನಮ್ಮ ರಾಷ್ಟ್ರೀಯ ಚಳುವಳಿಗಳಿಗೆ ಗುರಿಯಾಯಿತು. ಸ್ವತಂತ್ರ ಗಳಿಸಿದ ನಂತರ ಬಡತನ, ಸಾಮಾಜಿಕ ಪೀಡುಗಳು, ಶೋಷಣೆ ಮತ್ತು ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕಾಗಿ ನಮ್ಮ ಮುಖಂಡರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ವಚನ ನೀಡಿದರು. ಅಲ್ಲದೆ ಉಳುವವನಿಗೆ ಭೂಮಿಯನ್ನು, ಎಲ್ಲರಿಗೂ ಶಿಕ್ಷಣವನ್ನು, ಉದ್ಯೋಗವನ್ನು, ಕಾನೂನಿನ ಮುಂದೆ ಸಮಾನತೆಯನ್ನು ದೊರಕಿಸಿಕೊಡುವುದಾಗಿ ಸಹ ಭರವಸೆ ನೀಡಿದರು. ಸ್ವತಂತ್ರ ಬಂದಾಗ ನಮ್ಮದು ಬಡ ರಾಷ್ಟ್ರವಾಗಿತ್ತು. ದೇಶವು ಕೃಷಿ ಆರ್ಥಿಕತೆಯನ್ನು ಅವಲಂಬಿಸಿತ್ತು. ಬಡತನ, ಹಸಿವು, ಆಹಾರದ ಕೊರತೆ, ಕನಿಷ್ಠ ಜೀವನ ಮಟ್ಟ, ಅತ್ಯಲ್ಪ ಮೂಲ ಸೌಕರ್ಯಗಳು, ಅನಕ್ಷರಸ್ಥೆ, ಮೌಢ್ಯ, ನಿರುದ್ಯೋಗ ಮುಂತಾದ ಸಮಸ್ಯೆಗಳು ಅಗಾಧವಾಗಿದ್ದವು. ಸ್ವತಂತ್ರ ಹೋರಾಟದಲ್ಲಿ ನೀಡಿದಂಥ ವಚನಗಳು ಉಳಿಸಿಕೊಳ್ಳಬೇಕಾದದ್ದು ಮತ್ತು ದೇಶದ ಮುಂದಿದ್ದ ಸಮಸ್ಯೆಗಳನ್ನು ಎದುರಿಸಬೇಕಾದದ್ದು, ಇವರ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾದ ಸವಾಲು ನಮ್ಮ ಸಂವಿಧಾನ ರಚನಾಕಾರರ ಮೇಲಿತ್ತು. ಆ ಕಾರಣಕ್ಕಾಗಿಯೇ ಕಡ್ಡಾಯವಾಗಿ ಜಾರಿಗೊಳಿಸಬೇಕಾದಂತಹ ಮತ್ತು ಸಾಂದರ್ಭಿಕವಾಗಿ ಜಾರಿಗೊಳಿಸಬಹುದಾದಂತಹ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ನೀಡಲಾಯಿತು. ಕರಡು ಸಂವಿಧಾನ ಅಳವಡಿಕೆಯಾಯಿತು. 1946 ಜುಲೈ ತಿಂಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸಂವಿಧಾನ ಸಭೆಗೆ 296 ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಕೆಲವು ಭಿನ್ನಾಭಿಪ್ರಾಯಗಳು ಮತ್ತು ರಾಜಕೀಯ ಬೆಳವಣಿಗೆಗಳ ಕಾರಣ ಮುಸ್ಲಿಂ ಲೀಗ್ ಸದಸ್ಯರು ಸಂವಿಧಾನ ಸಭೆಗಳಲ್ಲಿ ಭಾಗವಹಿಸಲು ನಿರಾಕರಿಸಿದರು. ಉಳಿದ 272 ಸದಸ್ಯರು 1946 ಡಿಸೆಂಬರ್ 6 ಮೊದಲನೇ ಸಭೆ ಸೇರಿ ಸಂವಿಧಾನ ರಚನೆ ಕೆಲಸವನ್ನು ಪ್ರಾರಂಭಿಸಿದರು. 1 ವರ್ಷ 2 ತಿಂಗಳುಗಳ ಅವಧಿಯಲ್ಲಿ ರೂಪುಗೊಂಡ ಸಂವಿಧಾನ ಮೊದಲ ಕರಡು 1948 ಫೆಬ್ರವರಿ 21 ಭಾರತದ ಜನತೆಯ ಮುಂದಿಟ್ಟ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಜನತೆ ಈ ಕರಡು ಸಂವಿಧಾನವನ್ನು ಚರ್ಚಿಸಿ 7635 ತಿದ್ದುಪಡಿಗಳನ್ನು ಸೂಚಿಸಿದರು. ಈ ತಿದ್ದುಪಡಿಗಳನ್ನು ಪರಿಶೀಲಿಸಿ ಸೂಕ್ತವಾದವುಗಳನ್ನು ಒಪ್ಪಿ 1946 ನವೆಂಬರ್ 26 ಅಂತಿಮ ಕರಡನ್ನು ಭಾರತ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಈ ಐತಿಹಾಸಿಕ ದಿನದ ನೆನಪಿನ ಪ್ರತಿ ವರ್ಷ ನವೆಂಬರ್ 26 ದಿನವನ್ನು ಕಾನೂನು ದಿನ, ಲಾ ಡೇ ಎಂದು ಆಚರಿಸಲಾಗುತ್ತಿದೆ. ಈಗ ಕಳೆದ 2 ವರ್ಷಗಳಿಂದ ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ನಾವು ಪುನರ್ ಘೋಷಿಸಲಾಗಿದೆ. ಹೀಗೆ 2 ವರ್ಷ 11 ತಿಂಗಳು 17 ದಿವಸಗಳ ಪರಿಶ್ರಮದ ಫಲವಾಗಿ ಜಗತ್ತಿನ ಅತಿದೊಡ್ಡ ಲಿಖಿತ ನಮ್ಮ ಈ ಒಂದು ಭಾರತ ಸಂವಿಧಾನದ ರಚನೆ ಆಯಿತು. ಸಂವಿಧಾನ ರಚನಾ ಸಭೆಯಲ್ಲಿ 272 ಜನ ಸದಸ್ಯರಿದ್ದರೂ ಸಹ ಕೆಲವು ಸದಸ್ಯರು ಹೆಚ್ಚು ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಕ್ಕೆ 18 ಗಂಟೆಗಳಿಗೂ ಹೆಚ್ಚು ಕೆಲಸ ನಿರ್ವಹಿಸಬೇಕಾಯಿತು. ಭಾರತ ಸಂವಿಧಾನದ ರಚನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಬಗ್ಗೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು

0: ಕೆಲವೊಂದು ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಅವರು ಹೇಳ್ತಾರೆ, ಸಂವಿಧಾನ ಸಭೆಯ ಅಧ್ಯಕ್ಷನಾಗಿ ಪ್ರತಿದಿನದ ಚಟುವಟಿಕೆಗಳನ್ನು ಬಹಳ ಕೂಲಂಕುಷವಾಗಿ ಗಮನಿಸಿದ್ದೇನೆ. ಸಂವಿಧಾನ ಕರಡು ರಚನೆ ಸಮಿತಿ ಮತ್ತು ವಿಶೇಷವಾಗಿ ಅದರ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇಷ್ಟ ಶ್ರದ್ಧೆ ಮತ್ತು ಉತ್ಸುಕತೆಯಿಂದ ಈ ಕಾರ್ಯವನ್ನು ನಡೆಸಿದ್ದಕ್ಕೆ ಎಲ್ಲರಿಗಿಂತ ಹೆಚ್ಚು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ರಚನೆ ಸಮಿತಿಗೆ ಸೇರಿಸಿದ್ದು ಮತ್ತು ಅವರ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾವು ಮಾಡಿದ ಅತ್ಯುತ್ತಮ ಕೆಲಸ ಅಂತ ಹೇಳಿ ಅವರು ಹೇಳ್ತಾರೆ. ಅದೇ ಥರ ನಮ್ಮ ಸಂವಿಧಾನದ ಸಭೆಯ ಉಪಾಧ್ಯಕ್ಷರು ಕರಡು ರಚನಾ ಸಮಿತಿಯ ಸದಸ್ಯರೂ ಆಗಿದ್ದ CTT ಕೃಷ್ಣಮಾಚಾರಿ ಹೇಳುತ್ತಾರೆ, ಸಂವಿಧಾನ ಕರಡು ಸಮಿತಿಗೆ ನೇಮಿಸಿದಂಥ 7 ಜನ ಸದಸ್ಯರಲ್ಲಿ ಒಬ್ಬರು ಮಧ್ಯದಲ್ಲಿ ರಾಜೀನಾಮೆ ನೀಡ್ತಾರೆ ಮತ್ತು ಆ ಜಾಗವನ್ನು ಮತ್ತೆ ತುಂಬಲಾಯಿತು ಎಂಬುದು ಈ ಸದನಕ್ಕೆ ತಿಳಿದಿರಬಹುದು. ಆದರೆ ಒಬ್ಬರು ಮರಣವನ್ನಪ್ಪಿದರು, ಮತ್ತೆ ಆ ಜಾಗಕ್ಕೆ ಯಾರನ್ನೂ ತುಂಬಲಿಲ್ಲ. ಮತ್ತೊಬ್ಬರು ಅಮೆರಿಕದಲ್ಲಿದ್ದರು, ಅವರ ಜಾಗವನ್ನು ಬೇರೆಯವರಿಂದ ತುಂಬಲಿಲ್ಲ. ಮತ್ತೊಬ್ಬರು ರಾಜ್ಯದ ಆಡಳಿತ ಕಾರ್ಯಗಳಲ್ಲಿ ನಿರತರಾಗಿದ್ದರು, ಮತ್ತೆ ಒಬ್ಬರು ಅಥವಾ ಇಬ್ಬರು ದೆಹಲಿಯಿಂದ ದೂರವೇ ಉಳಿದರು. ಕಾರಣ ಅವರ ಆರೋಗ್ಯ ಅವರನ್ನು ಅನುಮತಿಸಲಿಲ್ಲ. ನಂತರ ಸಂವಿಧಾನದ ಕರಡನ್ನು ರಚಿಸುವ ಭಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಮತ್ತು ಅವರು ಆ ಕಾರ್ಯವನ್ನು ಒಂಟಿಯಾಗಿ ನಿಭಾಯಿಸಿದ ರೀತಿ ನಾವೆಲ್ಲ ಯಾವುದೇ ಅನುಮಾನಗಳಿಲ್ಲದೆ ಅವರಿಗೆ ಚಿರಋಣಿಯಾಗಿರಬೇಕು.
1: ಅದು 1947 ಆಗಸ್ಟ್ 15 ಬ್ರಿಟಿಷರಿಂದ ಸ್ವತಂತ್ರವಾದ ಭಾರತವು 1950 ಜನವರಿ 26 ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ಜಾರಿಗೆ ತರುವುದು ಅದರ ಮೂಲಕ ನಮ್ಮ ಒಂದು ದೇಶ ಗಣರಾಜ್ಯವಾಯಿತು. ಹಿಂದೆ 1930 ಜನವರಿ 26 ಪೂರ್ಣ ಸ್ವರಾಜ್ಯ ಬೇಕೆಂಬ ಹೋರಾಟ ಪ್ರಾರಂಭವಾದ ಕಾರಣ ಅದರ ನೆನಪಿಗಾಗಿ 1950 ಜನವರಿ 26 ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಯಿತು.
0: ಸಂವಿಧಾನದ ಕರಡು ಪ್ರತಿಯನ್ನು 26 ನವೆಂಬರ್ 1949 ಅಂಗೀಕರಿಸಲಾಯಿತು. ಕೈ ಬರಹದಲ್ಲಿದ್ದ ಸಂವಿಧಾನದ ಇಂಗ್ಲಿಷ್ ಮತ್ತು ಹಿಂದಿಯ ತಲಾ ಒಂದು ಪ್ರತಿಗೆ ಸಂವಿಧಾನ ಸಭೆಯ 284 ಮಂದಿ 24 ಜನವರಿ 1950 ಸಹಿ ಮಾಡಿದರು. ಈ 284 ಜನರಲ್ಲಿ 15 ಮಹಿಳೆಯರು ಇದ್ದರು. ಈ 3 ಪ್ರತಿಗಳನ್ನು ಸಂಸತ್ತಿನ ಗ್ರಂಥ ಭಂಡಾರದಲ್ಲಿ ರಕ್ಷಿಸಲಾಗಿದೆ. ಸಂವಿಧಾನ ಜಾರಿಗೆ ಬಂದಿದ್ದು 26 ಜನವರಿ 1950. 1930 ಜನವರಿ 26 ನಡೆದಿದ್ದಂಥ ಪೂರ್ಣ ಸ್ವರಾಜ್ಯ ಆಂದೋಲನದ ಸ್ಮರಣೆಗಾಗಿ ಈ ದಿನವನ್ನು ಆಯ್ಕೆ ಮಾಡಿ ಅದನ್ನು ಗಣರಾಜ್ಯೋತ್ಸವ ದಿನವೆಂದು ಘೋಷಿಸಲಾಯಿತು. 1949 ನವೆಂಬರ್ 25 ಸಂವಿಧಾನ ಕರಡು ರಚನೆ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಭೆಯ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಅಂತಿಮ ಕರಡು ಪ್ರತಿಯನ್ನು ಸಲ್ಲಿಸಿದರು. ಸಂವಿಧಾನದ ಸಭೆಯ ಸದಸ್ಯರಾಗಿದ್ದು ಸಂವಿಧಾನ ರಚನೆಯ ಕೊಡುಗೆ ನೀಡಿರುವ 15 ಮಹಿಳೆಯರು ತ್ರಾಕ್ಸಾಯಿನಿ ವೇಲಾ ಯಾಥಾವ್ ಮದ್ರಾಸ್ ಪ್ರಾಂತ್ಯ, ಬೇಗಂ ಐಜಾಜ್ ರಸೂಲಾ ಪಂಜಾಬ್ ಪ್ರಾಂತ್ಯ, ದುರ್ಗಾಬಾಯಿ ದೇಸಮುಖ್ ಆಂಧ್ರ ಪ್ರಾಂತ್ಯ, ಅನ್ಸ್ ಮೆಹ್ತಾ ಮುಂಬೈ ಪ್ರಾಂತ್ಯ, ಅಮೃತ ಕೌರ್ ಉತ್ತರ ಪ್ರದೇಶ, ಅಮ್ಮು ಸ್ವಾಮಿನಾಥನ್ ಮತ್ತು ಆನಿ ಮಸ್ಕರೇನಾಸ್ ಕೇರಳ ಪ್ರಾಂತ್ಯ, ವಿಜಯಲಕ್ಷ್ಮಿ ಪಂಡಿತ್, ಸುಚಿತಾ ಕೃಪಾ ಲಾಲಿ ಪಂಜಾಬ್, ರೇಣುಕ ರಾಯ್ ಪೂರ್ಣಿಮಾ ಬ್ಯಾನರ್ಜಿ ಉತ್ತರ ಪ್ರದೇಶ, ಕಮಲಾ ಚೌಂದರಿ ಉತ್ತರ ಪ್ರದೇಶ, ಲೀಲಾ ರಾಮ್ ಮಾಲತಿ ಚೌಂದರಿ ಬಿಹಾರ ಮತ್ತು ಸರೋಜಿನಿ ನಾಯ್ಡ್. ಸ್ವತಂತ್ರ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ ಈ ಮಹಿಳೆಯರು ಸ್ವಂತ ಬಾಲ್ಯ ವಿವಾಹ, ವೈಧವ್ಯ, ಕೌಟುಂಬಿಕ ದೌರ್ಜನ್ಯ, ಹಿಂಸೆಯ ಆಸ್ತಿ ಕಬಳಿಕೆ, ಜಾತಿಯ ದಬ್ಬಾಳಿಕೆಗಳಿಗೆ ಗುರಿಯಾಗಿದ್ದರು. ನೋಡಿ, ಸಂವಿಧಾನ ರಚನೆಗೆ ಪೂರಕವಾಗಿ ಒಟ್ಟು 13 ಸಮಿತಿಗಳನ್ನು ರಚನೆ ಮಾಡಲಾಗಿತ್ತು. ಸಂವಿಧಾನದ ಮೂಲ ಕರಡಿನ ರಚನೆ ಸಮಿತಿಯಲ್ಲಿ ಇದ್ದಂತಹ ಸದಸ್ಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಎನ್ ಗೋಪಾಲ್ ಕೃಷ್ಣ ಸ್ವಾಮಿ ಅಯ್ಯರ್, ಡಾಕ್ಟರ್ ಕೆ ಎಂ ಮುನ್ಸ್ವಿ, ಸೈಯದ್ ಮಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್, ಮುತ್ತುಸ್ವಾಮಿ ಅಯ್ಯಂಗರ್, TT ಕೃಷ್ಣಚಾರಿ. ಇಷ್ಟೊತ್ತು ನಾವು ಹೇಳಿದ್ದು ನಮ್ಮ ಈ ಒಂದು ಭಾರತ ದೇಶದ ಸಂವಿಧಾನದ ರಚನೆ ಹೀಗಾಯಿತು. ನನಗೆ ಸುಮಾರು ಈ ಭಾರತ ಸಂವಿಧಾನದ ಒಳಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಪ್ರತಿಯೊಬ್ಬ ನಾಗರಿಕರು. ನೋಡೋಣ, ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಾನು ಈಗ ಈ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಇದು ಈ ಒಂದು ಬುಕ್ಸ್ನ ರೆಫರ್ ಮಾಡಿ ನಾನು ಹೇಳಿರ್ತೇನೆ. ಈಗ ಈ ನಮ್ಮ ಭಾರತ ಸಂವಿಧಾನದ ಒಂದು ಪ್ರಿಯಂಬಲ್ನ ಒಂದ್ಸತಿ

0: ತಿಳ್ಕೊಬಿಡವ.
1: ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವತಂತ್ರವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರರ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಗಳಲ್ಲಿ 1949 ಇಸವಿ ನವೆಂಬರ್ ತಿಂಗಳ 20 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೆವು, ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತ ಹೇಳಿ ನಮ್ಮದು ಪ್ರಸ್ತಾವನೆ ಪ್ರಿಯಂಬಲಲ್ಲಿ ಹೇಳಿದೆ. ಆಕ್ಚುಲಿ ಎಂಟೇರ್ ಸಂವಿಧಾನ ನಾವೇನಿದೆ ಅದು ಈ ಪ್ರಿಯಾಂಬಲ್ ಓದಿದ್ರೆ ಸಂಪೂರ್ಣವಾಗಿ ಅರ್ಥ ಆಗ್ಬಿಡು. ನಮ್ಮ ಈ ಒಂದು ಪ್ರಪಂಚದ, ನಮ್ಮ ದೇಶದ ಸಂವಿಧಾನ ದೊಡ್ಡ ಒಂದು ಸಂವಿಧಾನ. ಇಂಥ ಒಂದು ಮಹಾನ್ ನಾಯಕರುಗಳು ಬರೆದಿರುವಂಥ ಈ ಒಂದು ಸಂವಿಧಾನವನ್ನು ನಮ್ಮ ಪೀಳಿಗೆಯ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ನಾಗರಿಕರುಗಳು, ಯಾವುದೇ ವೃತ್ತಿಯಲ್ಲಿರುವಂತಹ ಜನರು ಮೊದಲು ನಮ್ಮ ಸಂವಿಧಾನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಏಕೆಂದರೆ ಕಾನೂನು, ನಾವು ಹೇಗೆ ಇವತ್ತು ಬದುಕ್ತಾ ಇದ್ದೀವಿ ಅದಕ್ಕೆ ಕಾರಣನೇ ಸಂವಿಧಾನ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದಕ್ಕೆ ಆ ಒಂದು ಹಕ್ಕನ್ನು ಕೊಟ್ಟಿದ್ದು, ಆ ಸ್ವತಂತ್ರವನ್ನು ಕೊಟ್ಟಿದ್ದು ನಮ್ಮ ಸಂವಿಧಾನ. ಇವತ್ತು ಒಬ್ಬ ವ್ಯಕ್ತಿ, ಕುರಿ ಮೇಯಿಸುವಂಥ ಒಬ್ಬ ವ್ಯಕ್ತಿ, ಜಮೀನಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ, ಸಂಪೂರ್ಣವಾಗಿ ಹೇಳ್ಬೇಕಂತಂದರೆ ಬಡತನದ ರೇಖೆಗಿಂತ ಕೆಳಪಟ್ಟಂಥ ವ್ಯಕ್ತಿ ಇವತ್ತು ಒಳ್ಳೆಯ ಎಜುಕೇಷನ್ ಪಡ್ಕೊಂಡು ದೊಡ್ಡ ದೊಡ್ಡ ಅಧಿಕಾರದ ಹುದ್ದೆಗೆ ಹೋಗ್ತಾ ಇದ್ದಾನೆ ಅಂತಂದ ಕಾರಣ ನಮ್ಮ ಸಂವಿಧಾನ. ಇವತ್ತು ನಾನು ನನ್ನಷ್ಟಕ್ಕೆ ನಾನು ಜೀವನ ಮಾಡ್ತಾ ಇದ್ದೀನಿ, ನಾನು ಏನೋ ಒಂದು ಹಂತದಲ್ಲಿ ಬದುಕ್ತಾ ಇದ್ದೀನಿ ಅಂತದ ಕಾರಣ ನಮ್ಮ ಸಂವಿಧಾನ. ನಾನಿವತ್ತು ನನ್ನ ಒಂದು ಧಾರ್ಮಿಕ ವಿಚಾರ ಸಂಬಂಧಪಟ್ಟಾಗಲಿ ಅಥವಾ ಸಾಮಾಜಿಕ ವಿಚಾರ ಸಂಬಂಧಪಟ್ಟಾಗಲಿ ಅಥವಾ ನಾನು ಮಾಡುವ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಾಗಲಿ ಇವತ್ತು ನನ್ನಿಷ್ಟ ಪ್ರಕಾರ ನಾನು ಸ್ವತಂತ್ರವಾಗಿ ಇವತ್ತಿದ್ದೀನಿ ಅಂತದ ಕಾರಣ ನಮ್ಮ ಭಾರತದ ಸಂವಿಧಾನ. ಒಂದು ವೇಳೆ ಈ ಭಾರತದ ಸಂವಿಧಾನ ಆ ದಿನ ಜಾರಿಗೆ ಬರದೆ ಹೋಗಿದ್ದಿದ್ರೆ ಇವತ್ತು ನಾವು ನೀವುಗಳು ಎಲ್ಲೆಲ್ಲಿ ಇರ್ತಿದ್ದು ಅಂತ ಅದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಕಾರಣ ಇವತ್ತು ನಾವೆಲ್ಲರೂ ಇವತ್ತು ಬಂದು ನಮ್ಮ ಭಾರತ ಸಂವಿಧಾನ ತಿಳ್ಕೊಂಡು ಅದರ ಆ ಸಂವಿಧಾನ ಒಳಗೆ ಇರುವಂಥ ಪ್ರತಿಯೊಂದು ಲೈನ್ಗಳ ಅರ್ಥಗಳನ್ನು ನಾವು ಗ್ರಹಿಸಿಕೊಂಡು ಅದರ ಮತ್ತೊಂದು ಪೀಳಿಗೆಗೆ ಈ ಸಂವಿಧಾನದ ಈ ಮಹತ್ವವನ್ನು ನಾವು ಅರಿವು ಮೂಡಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ನಮ್ಮ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂತೆ ಒಂದು ಒಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ಕೊಡೋದಕ್ಕೆ ಅವಕಾಶ ಮಾಡಿಕೊಂಡಂತ ನನ್ನ ಈ ಒಂದು ಜನಧ್ವನಿ ರೇಡಿಯೋದವರಿಗೆ ನನ್ನ ಕೃತಜ್ಞತೆಗಳು, ಹಾಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಹಾಗೆ
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನ ರಚನೆಯ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ

0: ಕಟಿಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು, ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900530319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900530019. ನಮಸ್ಕಾರ, ಶುಭರಾತ್ರಿ.